ಭಜಿಸುವ ಶರಣ.

ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಬೆಳಗಿನ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಕೇಳುಗರೇ, ಈ ದಿನ 2026ನೇ ಇಸವಿಯ ಆಗಸ್ಟ್ ತಿಂಗಳ 29ನೇ ತಾರೀಕಿನ ಶನಿವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದು ನಮ್ಮ ಜನಧ್ವನಿಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಪ್ರಸಾರಗೊಳ್ಳಲಿವೆ ಎಂಬುದರ ಬಗ್ಗೆ ತಿಳಿದು ಬರೋಣ. ಇಂದು ಬೆಳಿಗ್ಗೆ 6:54 ಕರುನಾಡು ಬಾಬೆಳಿಗ್ಗೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ, 7:25 ಜ್ಞಾನಸುಧಾ, 7:35 ಆಕಾಶವಾಣಿ ವಾರ್ತೆಗಳು, 7:45 ಜನಧ್ವನಿ ಪರಿಣಾಮ, 8:15 ಶುಭಾಶಯ ಕಾರ್ಯಕ್ರಮ, 8:21 ಆಸ್ಪತ್ರೆಯ ವೈದ್ಯರ ಪ್ರಕಟಣೆ, 8:23 ಬೆಳೆ ಬೆಲೆ, 8:25 ವಿಜ್ಞಾನ ವಿಸ್ಮಯ, 8:35 ಗೀತ ಸುನಾದ, 8:45 ಮಹಿಳೆ ಕಾರ್ಯಕ್ರಮ, 9:20 ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ, 10:20 ಗಾನಗಂಧರ್ವ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಆಡುವಸೆ, 11:40 ಈ ದಿನದ ವಿಶೇಷ ಕಾರ್ಯಕ್ರಮ, 11:55 ಪತ್ರಿಕಾ ಮಾಹಿತಿ. ಪ್ರಿಯ ಕೇಳುಗರೇ, ಈ ಎಲ್ಲಾ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಜನಧ್ವನಿಯಾದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಒಬ್ಬ ಹುಡುಗಿ ಒಂದು ಬೇಸಿಗೆ ಶಿಬಿರಕ್ಕೆ ಹೋಗಿದ್ರು. ಅಲ್ಲಿ ಏನೇನೋ ಕಲಿಸ್ತಾರಲ್ಲ ಬೇಸಿಗೆ ಶಿಬಿರಕ್ಕೆ ಹೋದಾಗ, ನಾನಾ ತರದ ಆಟಗಳನ್ನು ಕಲಿಸಿದ್ರು, ಏನೋ ಕುಶಲ ಕಲೆಗಳನ್ನು ಕಲಿಸಿದ್ರು. ಒಂದಿನ ಮಹಿಳೆ ಬಂದ್ಬಿಟ್ಟು ಹುಡುಗಿಯರಿಗೆಲ್ಲ ಕಸೂತಿ ಹಾಕೋದನ್ನು ಹೇಳಿಸ್ಕೊಟ್ರು. ಇನ್ನೊಂದ್ಸಲ ಒಂದು ಬಣ್ಣಬಣ್ಣದ ಉಲ್ಲಂಧಾರದಿಂದ ಬಟ್ಟೆ ಮೇಲೆ ನಿಸರ್ಗ ಚಿತ್ರ ಹಾಕೋದು ಹಾಕಿ ಅಂತ ಹೆಣಿಕೆ ಮಾಡೋದು. ಆ ಚಿತ್ರ ಇರ್ತದೆ, ಬಣ್ಣ ಹಾಕೊಂಡು ಹೋದ ಚಂದ ಸುಂದರವಾದ ಚಿತ್ರ ಆಗಿರ್ತದೆ. ಮಕ್ಕಳೆಲ್ಲ ಬೆರಗಾಗಿ ಹೋದರು. ಅದರಲ್ಲೂ ಒಂದು ಸೂರ್ಯಕಾಂತಿ ಹೂವಿನ ಚಿತ್ರ ಮಾಡಿದ್ದು ಬಹಳ ಚಂದ ಅನಿಸ್ತು. ಆಗ ಶಿಕ್ಷಕಿ ಹೇಳಿದ್ರು, ರೋಡಿ ಮಕ್ಕಳೇ, ನಾನು ಮಾಡಿದ್ದನ್ನು ಮಾಡಿದ್ರೆ ಸಾಲ್ದಪ್ಪ, ನೀವು ಮನೆಗೆ ಹೋಗಿ ಅಭ್ಯಾಸ ಮಾಡಬೇಕು, ಪ್ರಾಕ್ಟೀಸ್ ಮಾಡಿ, ಅವಾಗ ಎಕ್ಸ್ಪರ್ಟ್ ಆಗ್ತೀರಿ ಅಂತಂದ್ರು. ಹುಡುಗರು ಭಾಳ ಖುಷಿ ಆಯಿತು. ಈ ಹುಡುಗಿ ಮನೆಗೆ ಬಂದು ಮಾಡೇ ಬಿಡ್ತೀನಿ ಅಂತ ಬಂದು, ಅಮ್ಮ ನಾ ಕಸೂತಿ ಮಾಡಬೇಕು, ನಾನು ಬೇರೆ ಬೇರೆ ಬಣ್ಣದ ಒಂದು ದಾರ ತಂದುಕೊಡು ಅಂದು. ಆಯಿತು. ಆ ಹೆಣಿಕೆ ಬಟ್ಟೆ ತಂದಲು, ಒಂದು 8 ಥರದ ಬೇರೆ ಬೇರೆ ಬಣ್ಣದ ಉಲನ್ ಉಂಡೆಗಳನ್ನು ತಂದಲು. ಆಮೇಲೆ ನೋಡಮ್ಮ, ಅಮ್ಮ ಹೇಳಿದರು, ತೊಗೊಂಬ, ಈ ಅಟ್ಟದ ಮೇಲೆ ಒಂದು ಮಂಚ ಇದೆಯಲ್ಲ, ಮಂಚದ ಕೆಳಗೆ ಒಂದು ಟ್ರಂಕ್ ಇದೆ ನೋಡು, ಅದು ಇನ್ನೂ ಬೇಕಾದಷ್ಟು ಬೇರೆ ಬೇರೆ ಬಣ್ಣದ ದಾರಗಳು ಉಂಡೆಗಳಿದ್ದಾವೆ, ಬಟ್ಟೆ ಇದ್ದಾವೆ, ಕಸೂತಿ ಹಾಕೋ ಕಡ್ಡಿ ಇದ್ದಾವೆ ಅಂತಕೋ. ನಿಮ್ಮ ಅಕ್ಕನೂ ಅದೇ ಮಾಡ್ತಿದ್ದಲ್ಲ, ಹುಚ್ಚಿತ್ತಲ್ಲ, ಒಂದು ಅಂಗಡಿ ಮಾಡುವಷ್ಟು ಸಾಮಾನು ಇಟ್ಟಿದ್ದಾಳೆ ನೋಡು ಅಂತ ಇದ್ಲು. ಆಕೆ ಮದುವೆಯಾಗಿ ಹೋಗ್ಬಿಟ್ಲು, ಅಕ್ಕ ನೀನು ನೋಡು ಅಂದು. ಈಕೆ ಹೋಗಿ ನೋಡಿದ್ಲು, ಇದ್ರ ಇಲ್ಲೇದ ಬಣ್ಣ ಇನ್ನೊಂದಿಸ ತೊಗೊಂಬ ಅಂತ ಹೇಳಿದ್ಲು. ಹುಡುಗಿ ಮೆಟ್ಲು ಹತ್ಕೊಂಡು ಹೊಸ ಆದ್ಮೇಲೆ ಅಟ್ಟದಲ್ಲಿ ನೋಡ್ತಾಳೆ, ಬಟ್ಟೆ ಬಿಚ್ಚಿದ್ರು ಎಷ್ಟೊಂದು ಉಲ್ಲನ್ ಉಂಡೆಗಳು, ಅಯ್ಯೋ ದಾರದ ಉಂಡೆಗಳು, ಮನಸ್ಸು ಟುಸ್ ಅಂದ್ಬಿಡ್ತು ನೋಡಿದಾಗ. ಯಾಕೆ ಗೊತ್ತಾ, ಎಷ್ಟು ವರ್ಷ ಆಗಿತ್ತು ಅಲ್ಲಿಟ್ಟು, ಒಂದು ಉಂಡೆ ದಾರ ಇನ್ನೊಂದು ಸೇರ್ಕೊಂಡು ಸೇರ್ಕೊಂಡು ಸೇರ್ಕೊಂಡು ಎಲ್ಲ ಗಂಟಾಗಿದ್ದಾವೆ. ಈ ಉಂಡೆ ಹತ್ತಿದ್ರೆ ಅದ ಮೇಲೆ ಬರ್ತದೆ, ಅದನ್ನ ದಿ ನೀಲಿ ದಾರ ಹೇಳಿದ್ರೆ ಕೆಂಪು ಬರುತ್ತೆ, ಹಳದಿ ದಾರದ ಗಂಟಿನೊಳಗೆ ಹಸಿರು ದಾರ ಸೇರ್ಕೊಂಡಿದೆ. ಸಂಕಟ ಆಯ್ತು ಆಕೆಗೆ, ಅಮ್ಮ ಎಲ್ಲ ಗಂಟಾಗಿ ಹೋಗಿದ್ದಾವೆ, ಬಿಡಿಸೋ ಸಾಧ್ಯನೇ ಇಲ್ಲ ಇದನ್ನ, ಇದನ್ನ ಬಿಡಿಸ್ತಾ ಕೂತ್ಕೊಂಡ್ರೆ ಕಸೂತಿ ಹಾಕಿದಂಗೆ ಆಯ್ತು ಅಂತಂದ್ರು. ಅಮ್ಮ ನಿಧಾನಕ್ಕೆ ಮೇಲೆ ಬಂದ್ರು, ದಾರದ ಉಂಡೆ ಎಲ್ಲ ನೋಡಿದ್ರು, ಮಗಳ ಪಕ್ಕ ಕೂತ್ಕೊಂಡ್ರು. ಆಕೆ ಬೆನ್ ಮೇಲೆ ಕೈ ಹಾಕಿ, ಮಗು ಹತ್ತಿರ ಪಡಬೇಡಮ್ಮ, ತುಂಬಾ ಸುಲಭ, 100 ಗಂಟೆ ಇದಾವಲ್ಲ ಇಲ್ಲಿ, ಎಲ್ಲ ಗಂಟೆ ನೋಡಿ ಭಯ ಪಡಬೇಡ. ಈಗ ನೋಡು, ಈ ಒಂದು ಗಂಟೆ ಇದೆಯಲ್ಲ ಅಷ್ಟು ಬಿಗಿಯಾಗಿಲ್ಲ, ಈ ಕಡ್ಡಿ ಹಾಕಿ ಒಂದು ಬಿಡಿಸು, ಒಂದೇ ಬಿಡಿಸಾಕು, ಅದನ್ನ ಬಿಡಿಸಿದಾಗ ಹಿಂದಿನ ಗಂಟು ಸೆಟ್ಲ್ ಆಗ್ತದೆ ನೋಡು, ಆಮೇಲೆ ಅದನ್ನ ಬಿಡಿಸು, ಅದ್ರ ಹಿಂದಿನ ಇನ್ನೂ ಸುಲಭ ಆಗ್ತದೆ, ಒಂದು ಬಾರಿಗೆ ಒಂದೇ ಗಂಟೆ ಬಿಡಿಸು, ಎಲ್ಲ ಗಂಟೆ ಒಮ್ಮೆ ಬಿಡಿಸೋಕೆ ಹೋಗ್ಬೇಡ, ಈಗ ಒಂದೊಂದೇ ಒಂದೊಂದೇ ಬಣ್ಣದ ದಾರ ಹಿಡಿದು ಬಿಡಿಸ್ತಾ ಬಿಡಿಸ್ತಾ ಹೋಗು, ಕಷ್ಟ ಅನ್ಸೋಲ್ಲ ಅಂದು. ಹುಡುಗಿ ಹಾಗೆ ಮಾಡಿದ್ದು. 2 ದಿವಸದಲ್ಲಿ ಬಟ್ಟೆ ಮೇಲೆ ಸೂರ್ಯಕಾಂತಿ ಹೂ ಅರಳಿಬಿಡ್ತು. ಈ ಘಟನೆ ನಾನು ಏರ್ಕೊಂಡಾಗ ನನಗನ್ಸಿದ್ದು, ನಮ್ಮ ಜೀವನನೂ ಹಾಗೆ ಅಲ್ವಾ ಸ್ವಾಮಿ, ಅನೇಕ ಸಮಸ್ಯೆಗಳ ಗಂಟಾಗಿದ್ದಾವೆ ನಮ್ಮ ಜೀವನ. ಎಲ್ಲ ಗಂಟುಗಳು ನೋಡಿದಾಗ ಅನ್ಸಲ್ವಾ, ಅಯ್ಯೋ ಅದು ಅರ್ಧಕ್ಕೆ ನಿಂತ್ಕೊಂಡ್ಬಿಡ್ತು, ಇದು ಪೂರ್ತಿ ಆಗಲಿಲ್ಲ, ಛೇ ಛೇ ಛೇ ಇದು ಮಾಡ್ಲಿಕ್ಕೆ ಆಗಲಿಲ್ಲ ನೋಡಿ, ಅದು ಮರ್ತೇ ಬಿಟ್ಟಿದ್ದೀನಿ ಅನ್ಕೊಂಡು ಒದ್ದಾಡ್ಕೊಂಡಿರ್ತೀವಿ. ಎಲ್ಲ ಗಂಟುಗಳನ್ನು ಒಂದೇ ಸಲ ನೋಡಿದಾಗ ಜೀವನ ಭಾರ ಅನಿಸುತ್ತೆ, ದಯವಿಟ್ಟು ಹಾಗೆ ಮಾಡೋದು ಬೇಡ ಅನಿಸುತ್ತೆ. ಅತ್ಯಂತ ಸುಲಭವಾದ ಗಂಟನ್ನು ಮೊದಲು ಬಿಡಿಸ್ಕೊಂಡು ಸಮಸ್ಯೆನ, ಅದಾದ ನಂತರ ಇನ್ನೊಂದು ಸಮಸ್ಯೆಗೆ ಹೋಗಿ, ಒಂದೊಂದನ್ನೇ ಬಿಡಿಸ್ಕೊಂಡು ಹೋದಾಗ ಎಲ್ಲ ಗಂಟುಗಳಿಂದ ಪಾರಾಗಿ ಬರ್ತೀವಿ. ಎಲ್ಲ ಗಂಟುಗಳನ್ನು ಒಂದೇ ಸಲ ಬಿಡಿಸೋಕೆ ಹೋದಾಗ ಏನಂತಾರೆ ಗೊತ್ತಾ ಅದಕ್ಕೆ, ಡೋಂಟ್ ಓಪನ್ ಮೆನಿ ಫ್ರಂಟ್ಸ್ ಆಫ್ ದಿ ವಾರ್ ಅಂತ ಇಂಗ್ಲೀಷಲ್ಲಿ ಮಾತಿದೆ. ಯುದ್ಧಕ್ಕೆ ಹೋದಾಗ ಒಂದು ಬಾಗಿಲು ತೆಗಿಬೇಕು, ಯುದ್ಧ ಮಾಡಬೇಕು. ಒಂದೇ ಸಲ ಎಲ್ಲ ಬಾಗಿಲುಗಳನ್ನು ತೆಗೆದುಬಿಟ್ರೆ ಎಲ್ಲದಕ್ಕಿಂತ ವೈರಿಗಳು ಬರ್ತಾರೆ, ಎಲ್ಲಿ ಯುದ್ಧ ಮಾಡಬೇಕು ಅಂತ ಗೊತ್ತಾಗಲ್ಲ. ಅದನ್ನು ಸಮಸ್ಯೆ ಬಂದಾಗ ಒಂದೊಂದೇ ಒಂದೊಂದೇ ತಗೊಂಡು ಹೋದಾಗ ಬಹುಶಃ ನಾವು ಸಮಸ್ಯೆಗಳನ್ನು ಪಾರಾಗಬಹುದು ಅಂತ ಅನ್ಸುತ್ತೆ.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಚೆನ್ನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-0317311 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-0317311

0: 11. ಇಮೇಲ್ ವಿಳಾಸ covrd.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 121 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ
1: ರಾಷ್ಟ್ರೀಯ ಕ್ರೀಡಾ ದಿನ. ಈಗ ವಾರ್ತೆಗಳ ವಿವರ. ರಾಜ್ಯದ ಕೃಷಿ ಕ್ಷೇತ್ರವನ್ನು ಸಶಕ್ತಗೊಳಿಸಲು ಹಾಗೂ ಪ್ರತಿಯೊಂದು ಹನಿಯ ನೀರನ್ನು ಸದ್ಬಳಕೆ ಮಾಡಿಕೊಳ್ಳಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಜಲಸಂಪನ್ಮೂಲ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಜಲಸಂಪನ್ಮೂಲ ಇಲಾಖೆಯ 4 ಪ್ರಮುಖ ನಿಗಮಗಳ ಉನ್ನತ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಳೆಯ ನೀರಿನಿಂದ ಕೆರೆ ಕಟ್ಟೆಗಳನ್ನು ಭರ್ತಿ ಮಾಡುವುದು, ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ 1 ಮತ್ತು 2 ರ 1,500ಕ್ಕೂ ಹೆಚ್ಚು ಭೂಸ್ವಾಧೀನ ವ್ಯಾಜ್ಯಗಳನ್ನು ಶೀಘ್ರ ಇತ್ಯರ್ಥಪಡಿಸುವುದು ಹಾಗೂ ಘೋಷಿತ ಪರಿಹಾರದ ಮೊತ್ತವನ್ನು ಶೀಘ್ರವೇ ಬಿಡುಗಡೆ ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದರು. ಮೇಕೆದಾಟು ಯೋಜನೆಯ ಪರಿಷ್ಕೃತ ಡಿಪಿಆರ್ ಅನುಮೋದನೆ, ಮಹದಾಯಿ ಕಳಸಾ ಬಂಡೂರಿ ಯೋಜನೆಯ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಪ್ರಕ್ರಿಯೆ ಚುರುಕುಗೊಳಿಸುವುದು, ಎತ್ತಿನಹೊಳೆ ಕಾಮಗಾರಿಯ ಸಣ್ಣ ಪುಟ್ಟ ತೊಡಕುಗಳ ನಿವಾರಣೆ, ತುಂಗಭದ್ರಾ ಗೇಟ್ಗಳ ನಿರ್ವಹಣೆ ಹಾಗೂ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರದ 5,300 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಕುರಿತು ವಿಸ್ತೃತವಾಗಿ ಪರಿಶೀಲಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಪರಿಕಲ್ಪನೆಯಂತೆ ನಾರಿ ಶಕ್ತಿ ರಾಷ್ಟ್ರದ ಶಕ್ತಿ ಎಂಬಂತೆ ಮಹಿಳೆಯರನ್ನು ಕೇವಲ ಸಬಲರನ್ನಾಗಿಸುವುದಷ್ಟೇ ಅಲ್ಲದೆ ಅವರನ್ನು ಉದ್ಯೋಗ ಸೃಷ್ಟಿಸುವ ಹಾಗೂ ಆರ್ಥಿಕವಾಗಿ ಸ್ವಾವಲಂಬಿಗಳಾಗುವ ಶಕ್ತಿಯನ್ನಾಗಿ ರೂಪಿಸುವುದು ತಮ್ಮ ಆದ್ಯತೆಯಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಹುಬ್ಬಳ್ಳಿಯ ತಮ್ಮ ಕಾರ್ಯಾಲಯದಲ್ಲಿ ರಕ್ಷಾಬಂಧನ ಉತ್ಸವದ ಪ್ರಯುಕ್ತ ಮಹಿಳೆಯರಿಗೆ ಉಚಿತ ಹೊಲಿಗೆ ತರಬೇತಿ ಹಾಗೂ ಹೊಲಿಗೆ ಯಂತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಇದುವರೆಗೆ 13,879 ಮಹಿಳೆಯರಿಗೆ ತರಬೇತಿ ನೀಡಲಾಗಿದ್ದು 8,362 ಮಹಿಳೆಯರಿಗೆ ಉದ್ಯೋಗಾವಕಾಶ ನೀಡಲಾಗಿದೆ. ಮಹಿಳೆಯರು ತಯಾರಿಸಿದ 39,981 ಸಿದ್ಧ ಉಡುಪುಗಳನ್ನು ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ಉಚಿತವಾಗಿ ವಿತರಿಸಲಾಗಿದೆ ಎಂದು ತಿಳಿಸಿದರು. ದೇಶದ ಕೆಲವೆಡೆ ಈರುಳ್ಳಿ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸುಮಾರು 121,000 ಟನ್ ಈರುಳ್ಳಿ ಖರೀದಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಲೆ ಹೆಚ್ಚಿರುವ ಪ್ರದೇಶಗಳಿಗೆ ಈರುಳ್ಳಿ ಎಕ್ಸ್ಪ್ರೆಸ್ ಮೂಲಕ ಪೂರೈಕೆ ಮಾಡಲಾಗುತ್ತಿದೆ ಎಂದರು. ಧಾರವಾಡ ಜಿಲ್ಲೆಯಲ್ಲಿ ಮಳೆ ಕೊರತೆ ಇದ್ದರೂ ಯಾವುದೇ ತಾಲೂಕನ್ನು ಬರ ಪೀಡಿತ ಎಂದು ಘೋಷಿಸಿಲ್ಲ. ರಾಜ್ಯ ಸರ್ಕಾರ ವೈಜ್ಞಾನಿಕವಾಗಿ ಅಧ್ಯಯನ ನಡೆಸಿ ವರದಿ ಸಲ್ಲಿಸಿ ರೈತರಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು.
2: ಸುಮಾರು 121,000 ಟನ್ ಈರುಳ್ಳಿ ನಾವು ಇವತ್ತು ಖರೀದಿ ಮಾಡಿ ಇಟ್ಟಿದ್ದೇವೆ. ಅದನ್ನ ನಾವು ಮಾರ್ಕೆಟ್ಗೆ ರಿಲೀಸ್ ಮಾಡ್ತಾ ಇದ್ದೇವೆ. ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್ ಅಂತ ಹೇಳಿ ಮೋದಿ ಸರ್ಕಾರ ಬಂದ ನಂತರ ಮೊದಲನೇ ಬಾರಿಗೆ ಎಲ್ಲಿ ಯಾವ ಊರಿನಲ್ಲಿ ಯಾವ ರಾಜ್ಯದಲ್ಲಿ ಜಾಸ್ತಿ ಆಗಿದೆ, ಕಂದ ಎಕ್ಸ್ಪ್ರೆಸ್ ಅಂದ್ರೆ ಈರುಳ್ಳಿ ಎಕ್ಸ್ಪ್ರೆಸ್ ಅನ್ನ ರನ್ ಮಾಡ್ತಾ ಇದ್ದೀವಿ. ಇದೆ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ನಾವು ಈರುಳ್ಳಿಯನ್ನು ಕಳಿಸ್ತಾ ಇದ್ದೀವಿ. ಈಗ ಹಿಂಗಾರಿನ ಈರುಳ್ಳಿನ ಬರೋದ್ರಿಂದ ಶೀಘ್ರದಲ್ಲಿ ಅದು ಕಂಟ್ರೋಲ್. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಸರಿಯಾಗಿ ಅಧ್ಯಯನವನ್ನ ಮಾಡಬೇಕು. ಸರಿಯಾಗಿ ಅಧ್ಯಯನವನ್ನ ಮಾಡಿ, ಯಾಕಂದ್ರೆ ಧಾರವಾಡ ಜಿಲ್ಲೆಯಲ್ಲಿ ಸಹಿತ ಮಳೆ ಕೊರತೆ ಸಾಕಷ್ಟಿದೆ. ಒಂದು ತಾಲೂಕನು ಬರ ಅಂತ ಅವರು ಮಾಡಿಲ್ಲ. ಹಾಗಾಗಿ ಸರಿಯಾಗಿ ಅಧ್ಯಯನವನ್ನು ಮಾಡಿ ರಿಪೋರ್ಟ್ ಕಳಿಸ್ಬೇಕನ್ನ ಆಗ್ರಹ ಮಾಡಿ.
1: ಬೆಳೆ ನಷ್ಟವಾಗಿರುವ ರೈತರಿಗೆ ವಿಮಾ ಪರಿಹಾರದ ಮೊತ್ತ ಸಮರ್ಪಕವಾಗಿ ತಲುಪಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಎಂದು ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಖಾತೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮೈಸೂರಿನಲ್ಲಿ ಆಯೋಜಿಸಿದ್ದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಹಾಗೂ ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ತೀವ್ರ ಬರ ಉಂಟಾಗಿರುವ ಹಿನ್ನೆಲೆ ರೈತರು ಬಿತ್ತನೆ ಮಾಡಿರುವ ಬೆಳೆಯ ಪರಿಸ್ಥಿತಿ ಕುರಿತು ಜಂಟಿ ಸರ್ವೆ ನಡೆಸಿ ಅಧಿಕಾರಿಗಳು ವರದಿ ನೀಡಬೇಕು. ಮುಸುಕಿನ ಜೋಳಕ್ಕೆ ಬಿಳಿ ಸುಳಿ ರೋಗ ಬಂದು ಹೆಚ್ಚಿನ ಬೆಳೆ ನಷ್ಟವಾಗಿದ್ದು ವಿಶೇಷವಾಗಿ ಪರಿಗಣಿಸಿ ಬೆಳೆ ನಷ್ಟದ ಪರಿಹಾರ ನೀಡಲು ಪ್ರಸ್ತಾವನೆ ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯೋದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ.

0: ಪ್ರತಿ ಬುಧವಾರ 9:15ಕ್ಕೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ರಾಷ್ಟ್ರೀಯ ಕ್ರೀಡಾ ದಿನ. ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಈ ದಿನವನ್ನು ಭಾರತದ ಸಾರ್ವಕಾಲಿಕ ಶ್ರೇಷ್ಠ ಹಾಕಿ ಕ್ರೀಡಾಪಟು ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಆಚರಿಸಲಾಗುತ್ತದೆ. ಹಾಕಿಯ ಸುವರ್ಣಯುಗದ ಸಾಕ್ಷಿಯಾಗಿದ್ದ ಧ್ಯಾನ್ಚಂದ್ ಅವರು ತಮ್ಮ ಅಸಾಧಾರಣ ಕೌಶಲದಿಂದ ಭಾರತಕ್ಕೆ ಜಾಗತಿಕ ಕೀರ್ತಿ ತಂದುಕೊಟ್ಟಿದ್ದರು. ಅವರ ಚೆಂಡಿನ ಮೇಲಿನ ಅದ್ಭುತ ನಿಯಂತ್ರಣ ಮತ್ತು ವೇಗದ ಆಟದಿಂದಾಗಿ ಅವರನ್ನು ಹಾಕಿಯ ಮಾಂತ್ರಿಕ ಎಂದು ಕರೆಯಲಾಗುತ್ತಿತ್ತು. ಮೇಜರ್ ಧ್ಯಾನ್ಚಂದ್ ಅವರ ನೇತೃತ್ವದಲ್ಲಿ ಭಾರತೀಯ ಹಾಕಿ ತಂಡವು 1928, 1932 ಮತ್ತು 1936ರ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಸತತವಾಗಿ 3 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡಿತು. ಭಾರತ ಸರ್ಕಾರವು ದೇಶದ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿಯಾದ ಖೇಲ್ರತ್ನ ಪ್ರಶಸ್ತಿಯನ್ನು ಮೇಜರ್ ಧ್ಯಾನ್ಚಂದ್ ಖೇಲ್ರತ್ನ ಪ್ರಶಸ್ತಿ ಎಂದು ಮರುನಾಮಕರಣ ಮಾಡಿದೆ. ರಾಷ್ಟೀಯ ಕ್ರೀಡಾ ದಿನಾಚರಣೆ ಮಹತ್ವದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅರ್ಜುನ್ ಪ್ರಶಸ್ತಿ ವಿಜೇತ ಕ್ರೀಡಾಪಟು ಹಾಗೂ ಅಂತಾರಾಷ್ಟೀಯ ಮಟ್ಟದ ಅಥ್ಲೆಟಿಕ್ಸ್ ತರಬೇತುದಾರ ಮೈಸೂರಿನ ಎಸ್ಟಿ ಈಶನ್.
2: ಉತ್ತಮವಾದ ಮತ್ತು ಬಹಳ ಸಂತೋಷವಾದ ದಿನ ಎಲ್ಲ ಕ್ರೀಡಾಪಟುಗಳಿಗೆ. ಅದು ಸ್ಪೋರ್ಟ್ಸ್ ಡೇ, ಮೇಜರ್ ಧ್ಯಾನ್ಚಂದ್ ಅವರ ಹುಟ್ಟುಹಬ್ಬ. ಈ 3 ಒಲಿಂಪಿಕ್ಸ್ ನಲ್ಲಿ 1928, 1932, 1936 ನಲ್ಲಿ ಕಂಟಿನ್ಯೂ ಆಗಿ ಒಲಿಂಪಿಕ್ ಗೋಲ್ಡ್ ಅನ್ನು ಕೊಟ್ಟಂತ ಧ್ಯಾನ್ಚಂದ್ ಉತ್ತಮವಾದ ಒಂದು ಪ್ರದರ್ಶನ. ಅದು ಇವತ್ತು ಎಲ್ಲ ಯೂತಿಗೆ ಒಂದು ದೊಡ್ಡ ಒಂದು ಮಾದರಿಯಾಗಿರಬೇಕು. ಅವ್ರು ಪಟ್ಟಂತ ಒಂದು ಶ್ರಮ ಮತ್ತು ಕೊಟ್ಟಂತ ಕೊಡುಗೆ ನಮ್ಮ ದೇಶಕ್ಕೆ. ಉತ್ತಮವಾದ ಕ್ರೀಡಾಪಟುವನ್ನು ನೆನೆಸಿಕೊಳ್ತಾ ಜೊತೆಯಲ್ಲಿ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಏನಿದೆ, ಕ್ರೀಡಾಪಟುಗಳಿಗೆ ನ್ಯಾಷನಲ್ ಅವಾರ್ಡ್ಸ್, ಅರ್ಜುನ ಅವಾರ್ಡ್ ಕೊಡೋದು, ಮತ್ತೆ ಖೇಲೋ ರತ್ನ ಹಾಗೂ ದ್ರೋಣಾಚಾರ್ಯ ಅವಾರ್ಡ್, ಇಂಥ ತುಂಬಾ ಅವಾರ್ಡ್ಗಳನ್ನು ಕೊಟ್ಟು ಅವರಿಗೆ ಸನ್ಮಾನಿಸ್ತಾರೆ. ಇದು ಒಂದು ಒಳ್ಳೆಯ ಸಂದರ್ಭ, ತುಂಬಾ ಸಪೋರ್ಟ್ ಸಿಗ್ತಾ ಇದೆ ಸ್ಪೋರ್ಟ್ಸ್ ಮನೆಗೆ. ಇದು ನಮ್ಮ ಎಲ್ಲರ ಒಂದು ಭಾಗ್ಯ ಎಂದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ.
1: ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರದ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಇಂದು ಬೆಳಗ್ಗೆ 9:00 ಧಾರವಾಡದ ಆರ್ಎನ್ ಶೆಟ್ಟಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕೇಂದ್ರ ಶಿಕ್ಷಣ, ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಉಪಸ್ಥಿತರಿರುವರು. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಎಸ್ಲಾಡ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಶಾಸಕ ಅರವಿಂದ್ ಚಂದ್ರಕಾಂತ್ ವೆಲ್ಲದ್ ಅಧ್ಯಕ್ಷತೆ ವಹಿಸುವರು. ಕಾಡಾನೆ ಸೇರಿದಂತೆ ವನ್ಯಪ್ರಾಣಿಗಳ ನಿಯಂತ್ರಣಕ್ಕೆ ಇನ್ನೂ ಹೆಚ್ಚಿನ ಕಾಳಜಿ ವಹಿಸಲಾಗುವುದು. ಈ ನಿಟ್ಟಿನಲ್ಲಿ ಪಶ್ಚಿಮ ಘಟ್ಟ ಪ್ರದೇಶದ ಸಚಿವರು, ಶಾಸಕರು ಸೇರಿದಂತೆ ಎಲ್ಲರೊಂದಿಗೆ ಆಗಸ್ಟ್ 31ರಂದು ಸಭೆ ನಡೆಸಿ ಚರ್ಚಿಸಲಾಗುವುದು ಎಂದು ಅರಣ್ಯ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಮಾನವ ವನ್ಯಜೀವಿ ಸಂಘರ್ಷ ಹಾಗೂ ಅರಣ್ಯ ವಿಷಯಗಳ ಕುರಿತು ಮಡಿಕೇರಿಯಲ್ಲಿ ಸಾರ್ವಜನಿಕರ ಜತೆ ನಡೆಸಿದ ಸಮಾಲೋಚನಾ ಸಭೆಯಲ್ಲಿ ಅವರು ಮಾತನಾಡಿದರು. ಕಾಡಿನಿಂದ ಆನೆಗಳು ಬಾರದಂತೆ ನೋಡಿಕೊಳ್ಳುವುದು ಅತ್ಯಗತ್ಯ. ಆ ದಿಸೆಯಲ್ಲಿ 28 ಆರ್ಆರ್ಟಿ ಕಾರ್ಯಪಡೆಗಳನ್ನು ನಿಯೋಜಿಸಲಾಗಿದೆ. ಅರಣ್ಯ ಪ್ರದೇಶದಲ್ಲಿ ಹೆಚ್ಚಿನ ಆಹಾರ, ಗಿಡಮರಗಳನ್ನು ಬೆಳೆಸುವುದು, ಕೆರೆಕಟ್ಟೆ ನಿರ್ಮಿಸಿ ಕುಡಿಯಲು ನೀರು ಒದಗಿಸುವುದು ಸೇರಿದಂತೆ ಹಲವು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ರಾಜ್ಯ ಸರ್ಕಾರವು ಅಲೆಮಾರಿ ನಿಗಮಕ್ಕೆ ಎಸ್ಸಿಬಿ ಅಡಿಯಲ್ಲಿ 100 ಕೋಟಿ ಹಾಗೂ ಟಿಎಸ್ಪಿ ಅಡಿಯಲ್ಲಿ 48 ಕೋಟಿ ವಿಶೇಷ ಅನುದಾನವನ್ನು ಅಲೆಮಾರಿ ಸಮುದಾಯಗಳ ಅಭಿವೃದ್ಧಿಗೆ ಕಾಯ್ದಿರಿಸುವ ಮೂಲಕ ಆ ಸಮುದಾಯಗಳ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಲಾಗುತ್ತಿದೆ ಎಂದು ರಾಜ್ಯ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಪಲ್ಲವಿ ಜಿ ಹೇಳಿದ್ದಾರೆ. ರಾಯಚೂರು ನಗರದ ಕನ್ನಡ ಭವನದಲ್ಲಿ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಅವರು, ಕಂದಾಯ ಇಲಾಖೆಯ ಸಹಯೋಗದೊಂದಿಗೆ ಅಲೆಮಾರಿಗಳು ವಾಸಿಸುವ ಟೆಂಟ್ ಮತ್ತು ಗುಡಿಸಲುಗಳ ಬಳಿಗೆ ತೆರಳಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರಗಳನ್ನು ವಿತರಿಸುವ ಆದೇಶ ಜಾರಿಯಲ್ಲಿದೆ. ತುಮಕೂರಿನಲ್ಲಿ 8 ಎಕರೆ, ಬಾಗಲಕೋಟೆ ಹಾಗೂ ಕೊಪ್ಪಳ ಜಿಲ್ಲೆಯಲ್ಲಿ 24 ಎಕರೆ ಭೂಮಿಯನ್ನು ನಿವೇಶನ ರಹಿತ ಅಲೆಮಾರಿಗಳಿಗಾಗಿ ಕಾಯ್ದಿರಿಸಲಾಗಿದೆ. ಅಲೆಮಾರಿ ಸಮುದಾಯದ ಮಕ್ಕಳಿಗೆ ವಸತಿ ಶಾಲೆಗಳಲ್ಲಿ 10% ಪ್ರವೇಶವನ್ನು ಯಾವುದೇ ಪ್ರವೇಶ ಪರೀಕ್ಷೆ ಇಲ್ಲದೆ ನೇರವಾಗಿ ನೀಡಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಕ್ಷೇತ್ರ ಸಶಕ್ತಗೊಳಿಸಲು ರಾಜ್ಯ ಸರ್ಕಾರ ಬದ್ಧ, ಸಚಿವ ಎನ್ ಚೆಲುವರಾಯಸ್ವಾಮಿ. ಮಹಿಳೆಯರನ್ನು ಸ್ವಾವಲಂಬಿಗಳಾಗುವ ಶಕ್ತಿಯನ್ನಾಗಿ ರೂಪಿಸುವುದು ಕೇಂದ್ರ ಸರ್ಕಾರದ ಆದ್ಯತೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರೈತರಿಗೆ ವಿಮಾ ಪರಿಹಾರದ ಮೊತ್ತ ಸಮರ್ಪಕವಾಗಿ ದೊರೆಯಲು ಕ್ರಮ ವಹಿಸುವಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚನೆ. ಇಂದು ರಾಷ್ಟೀಯ ಕ್ರೀಡಾ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.

ಪ್ರಕಾಶ್. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:15. ಭಾವಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಪುರುಷೋತ್ತಮ ಕೆರಗಸೂರು ಅವರು ಹಾಡಿರುವ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ವಿರಚಿತ ಗೀತೆ. ಬಂಗಾರ ನೀರ ಕಡಲಾಚೆಗೆ ಚೆಗಿದು ನೀಲ ನೀಲ ತೀರಾ.

0: ನಮ್ಮ ನಿಲಯದಿಂದ ಇನ್ನು ಮುಂದೆ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 121 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿಜಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ.
4: ಸಂಪೂರ್ಣ ಗೋಳದಲ್ಲಿ
3: ನೆನೆದೆಡೆಯ ಕೇಂದ್ರವಲ್ಲ
4: ಕಂಪಿಸುವ ಕೇಂದ್ರ ನೀಂ
3: ಬ್ರಹ್ಮ ಕಂದುಕದಿ
4: ಕ್ಷಂಪಾತರಂಗವು
3: ಅದರೊಳು ತುಂಬಿ ಪರಿಯುತ್ತಿದೆ
4: ದಂಭೋಳಿ ನೀನಾಗು ಮಂಕುತಿಮ್ಮ.
3: ಸೊ ಇದು 135ನೆಯ ಮುಕ್ತಕದಲ್ಲಿ ನಾವು ಹಿಂದಿನ ಮುಕ್ತಕಗಳಲ್ಲಿ ನೋಡಿದಂಥ ವ್ಯಷ್ಟಿ ಸಮಷ್ಟಿ ಹೊರ ಒಳ ಪ್ರಪಂಚಗಳ ಒಂದು ಸಂಬಂಧ ಅದು ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ವಿ. ಏಕದಿಂದ ಅನೇಕ, ಅನೇಕದಿಂದ ಮತ್ತೆ ಏಕ ಅಂತ ನೋಡಿದ ನಂತರ ಆ ಸಂಪೂರ್ಣ ಅನ್ನುವಂತಹ ಒಂದು ಪರಿಕಲ್ಪನೆ ಏನಿದೆ ಆ ಸಂಪೂರ್ಣಕ್ಕೂ ನನಗೂ ವೈಯಕ್ತಿಕವಾಗಿ ಯಾವ ರೀತಿಯಲ್ಲಿ ಸಂಬಂಧ ಇದೆ ಅನ್ನೋದನ್ನು ಮುಂದಿನ 3-4 ಪದ್ಯಗಳಲ್ಲಿ ಡಿ ವಿ ಜಿ ಅವರು ವರ್ಣಿಸ್ತಾರೆ. ಬ್ರಹ್ಮ ಕಂದುಕ ಅಂತ ಒಂದು ಪದವನ್ನು ಉಪಯೋಗಿಸಿದ್ದಾರೆ. ಅಂದರೆ ಇಡೀ ಬ್ರಹ್ಮ ಅಂದರೆ ಇಡೀ ಸೃಷ್ಟಿಯನ್ನು ಒಂದು ಬಾಲ್, ಒಂದು ಚೆಂಡಿಗೆ ನಾವು ಹೋಲಿಸ್ಕೊಳ್ಳೋಣ. ಆ ಚೆಂಡಿಗೆ ಆಚೆಯಿಂದ ನೋಡಿದಾಗ ಅದು ಗೋಲ ಆಕಾರ ಇರುತ್ತೆ, ಅದರ ಒಳಗಡೆ ಒಂದು ಕೇಂದ್ರ ಅಂತ ಇದೆ, ಅದಕ್ಕೆ ಒಂದು ಸ್ಫಿಯರ್ ಅಂದರೆ ಅದಕ್ಕೊಂದು ಕೇಂದ್ರ ಅಂತ ಇರುತ್ತೆ. ಆ ಕೇಂದ್ರದಿಂದ ಗೋಳದಲ್ಲಿರುವ ಅನೇಕ ಬಿಂದುಗಳು, ಪಾಯಿಂಟ್ಸ್ ಒಂದೇ ಸಮಾನಾಂತರದಲ್ಲಿರುತ್ತೆ, ರೇಡಿಯಸ್ ಅಂತೀವಿ. ಈಗ ಹೊರಗೆ ಕಾಣುವಂಥ ಚೆಂಡಿಗೆ ನಾವು ಚೆಂಡನ್ನು ಒಂದು ಕೈಯಲ್ಲಿ ತಗೊಂಡು ಆ ಚೆಂಡಿನ ಮೇಲೆ ನಮ್ಮ ಬೆರಳಿಡೋಣ ಅಂತ ಬೆರಳಿಟ್ವಿ ಅನ್ಕೊಳ್ಳೋಣ, ಎಲ್ಲೋ ಒಂದು ಪಾಯಿಂಟ್ ಗುರುತು ಮಾಡ್ಕೊಳ್ಳೋಣ. ಆ ಗುರುತು ಮಾಡಿದಂತಹ ಆ ಬಿಂದುವನ್ನು ಕೇಂದ್ರವಾಗಿಟ್ಕೊಂಡು ಆ ಚೆಂಡಿನ ಮೇಲೆ ಅದೆಷ್ಟೋ ವೃತ್ತಗಳನ್ನು ನಾವು ಬರೀಬೋದು. ಮೊದಲು ಸಣ್ಣ ವೃತ್ತವಾಗುತ್ತೆ, ಆಮೇಲೆ ದೊಡ್ಡದಾಗತ್ತೆ, ಅದು ಈಕ್ವೇಟರ್ ಅಂತ ಕರಿತೀವಿ, ಆಮೇಲೆ ತಿರ್ಗಾ ಚಿಕ್ಕದಾಗ್ತಾ ಹೋಗುತ್ತೆ. ಸೊ ಹೀಗೆ ಅಸಂಖ್ಯ ವೃತ್ತಗಳು ಆ ಒಂದು ಕೇಂದ್ರದಿಂದ ದೊಡ್ಡದಾಗ್ತಾ ಹೋಗುತ್ತೆ, ಬರೆಯೋದಕ್ಕೆ ಸಾಧ್ಯ. ಸೊ ಈಗ ಕೇಂದ್ರ ಯಾವುದು? ನಾವು ಇಟ್ಟಂಥ ಒಂದು ಚುಕ್ಕೆ, ಆ ಚುಕ್ಕೆಯನ್ನು ಇಟ್ಕೊಂಡಿರೋಣ, ಅದ್ರ ಜೊತೆ ಇನ್ನೊಂದು ಚುಕ್ಕೆ ಇಟ್ಟು ನೋಡೋಣ, ಆ ಚುಕ್ಕೆ ಇಟ್ಟರೆ ಇನ್ನೊಂದು, ಎರಡನೇ ಚುಕ್ಕೆ ಇಟ್ಕೊಂಡ್ರೆ ಅದನ್ನೇ ಕೇಂದ್ರವಾಗಿ ಇಟ್ಕೊಂಡು ಮತ್ತೆ ನಾವು ಸರ್ಕಲ್ಸ್ನ ಬರೆಯೋಕ್ಕೆ ಸಾಧ್ಯ. ಸೊ ಹಾಗೆ ನಾವು ಆ ಗೋಲದಲ್ಲಿ, ಆ ಚೆಂಡಿನ ಮೇಲೆ ಎಲ್ಲಿ ಬೆರಳಿಡ್ತೀವೋ, ಎಲ್ಲಿ ಚುಕ್ಕೆ ಇಡ್ತೀವೋ, ಆ ಪಾಯಿಂಟಿಂದ ಅಸಂಖ್ಯ ವೃತ್ತಗಳನ್ನು ಬರೀತಾ ಬರಬಹುದು. ಸೊ ಇದನ್ನೇ ನಾವು ವಿಶ್ವಕ್ಕೆ ಹೋಲಿಸ್ಕೊಳ್ಳೋಣ. ಇಡೀ ವಿಶ್ವ ಒಂದು ಚೆಂಡು ಅಂತ ಅಂದ್ಕೊಂಡ್ರೆ ನಾನು ಅದ್ರ ಮೇಲಿರುವಂಥ ಒಂದು ಚುಕ್ಕೆ. ಸೊ

ನನ್ನ ಕೇಂದ್ರವಾಗಿಟ್ಕೊಂಡು ಈ ವಿಶ್ವದ ಕಂದುಕ ಈ ಚೆಂಡಿನ ಮೇಲೆ ಅದೆಷ್ಟೋ ಗೋಲಗಳನ್ನು ಅಷ್ಟೆಷ್ಟೋ ವೃತ್ತಗಳನ್ನು ಬರೆಯೋದಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ನೀನು ಒಂದು ಕೇಂದ್ರ ಅಂತ ಅಂದ್ಕೊಂಡ್ರೆ ಆ ಕೇಂದ್ರದಿಂದ ಮತ್ತಷ್ಟು ವೃತ್ತಗಳನ್ನು ಬರೆಯೋದಕ್ಕೆ ಸಾಧ್ಯ. ಸೊ ಹೀಗೆ ಎಷ್ಟೆಷ್ಟು ಜನರನ್ನ ನಾವು ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೋ ಅವರೆಲ್ಲರೂ ಒಂದು ಕೇಂದ್ರವಾದರೆ ಆ ಕೇಂದ್ರದಿಂದ ಈ ವಿಶ್ವದ ಚೆಂಡಿನ ಮೇಲೆ ವೃತ್ತಗಳನ್ನು ಬರೀತಾ ಹೋಗೋಕ್ಕೆ ಸಾಧ್ಯ. ಸೊ ಕೇಂದ್ರ ಯಾರು? ಇಲ್ಲಿ ಯಾವುದೋ ಒಂದು ಕೇಂದ್ರ ಇದೆ ಅಂತಲ್ಲ, ಬ್ರಹ್ಮನೇ ಕೇಂದ್ರ ಅಂತಲ್ಲ, ಯಾರೋ ಶಿವ ಅಂತಿದ್ದಾನೆ ಅಥವಾ ಇನ್ಯಾವುದೋ ಕೈಲಾಸ ಅಂತಿದೆ ಅಲ್ಲಿ ಮಾತ್ರ ಕೇಂದ್ರ ಅಂತ ಅಲ್ಲ, ನೆನೆದೆಡೆಯ ಕೇಂದ್ರವಲ್ಲ, ನಾವು ಎಲ್ಲಿ ಬೇಕು ಅಂತ ಅಂದ್ಕೊಳ್ತೀವೋ ಅಲ್ಲಿ ಒಂದು ಕೇಂದ್ರವನ್ನು ಸೃಷ್ಟಿ ಮಾಡಿಕೊಳ್ಬಹುದು. ಸೊ ಅಲ್ಲಿಂದ ಮತ್ತೆ ಸಂಪೂರ್ಣವಾದಂಥ ಒಂದು ವಿಶ್ವದ ದೃಷ್ಟಿಯನ್ನು, ವಿಶ್ವದ ನೋಟವನ್ನು ನಾವು ನೋಡೋದಕ್ಕೆ ಸಾಧ್ಯ. ಆ ವಿಶ್ವದ ನೋಟ ನನಗೆ ನಾನು ನಿಂತ ಸ್ಥಾನದಿಂದ ಕಾಣಿಸ್ತಾ ಇದೆ, ಇನ್ಯಾರೋ ನಿಂತ ಸ್ಥಾನದಿಂದ ಅವರಿಗೆ ಇಡೀ ವಿಶ್ವದ ಒಂದು ನೋಟ ಕಾಣಿಸ್ತಾ ಇದೆ. ನಾನು ನೋಡ್ತಾ ಇರುವಂಥ ವಿಶ್ವದ ಒಂದು ದೃಷ್ಟಿ ಏನಿದೆ ಅದು ಎಕ್ಸಾಕ್ಟ್ಲಿ ಇನ್ನೊಬ್ಬರು ನೋಡಿದಂತೆಯೇ ಇಲ್ಲದೇ ಇರ್ಬೋದು, ಆದರೆ ಬಹುತೇಕ ನಾನು ನೋಡೋದು ಮತ್ತು ಇನ್ನೊಬ್ಬರು ನೋಡೋದು ಸಾಮ್ಯತೆ ಇದ್ದೇ ಇರುತ್ತೆ. ಸೊ ಹಾಗೆ ನೋಡಿದಾಗ ಇಡೀ ವಿಶ್ವದ ಏಕತೆಯನ್ನು ಪ್ರತಿಯೊಬ್ಬರೂ ಕೂಡ ಅನುಭವಿಸೋದಕ್ಕೆ ಸಾಧ್ಯ. ಸೊ ಹೀಗೆ ನೋಡಿದಾಗ ಪ್ರತಿಯೊಬ್ಬರೂ ಒಂದೊಂದು ಆ ರೀತಿಯ ಕೇಂದ್ರಗಳು ಅಂದಾಗ ಅದರಲ್ಲಿ ಒಂದು ರೀತಿಯ ಎನರ್ಜಿ ಇದೆ, ಒಂದು ರೀತಿಯ ಶಕ್ತಿ ಇದೆ. ಸೊ ಆ ತರಂಗ ಇಡೀ ವಿಶ್ವದ ಪ್ರತಿಯೊಂದು ಕೇಂದ್ರದಲ್ಲೂ ಇದೆ ಅನ್ನೋದಾದರೆ, ಈಗ ನಾನು ಕೇಂದ್ರ ನನ್ನಲ್ಲೂ ಆ ಎನರ್ಜಿ ಇದೆ, ನೀನು ಕೇಂದ್ರ ನಿನ್ನಲ್ಲೂ ಎನರ್ಜಿ ಇದೆ, ಇನ್ಯಾರೋ ಇದ್ದಾರೆ ಅವರಲ್ಲೂ ಎನರ್ಜಿ ಇದೆ. ಸೊ ಹಾಗೆ ಎಲ್ಲರಲ್ಲೂ ಕೂಡ ಈ ಎನರ್ಜಿ, ಈ ಊರ್ಜಾ, ಈ ಶಕ್ತಿ ಅದು ಎಲ್ಲರ ಒಳಗೂ ಇದೆ. ಸೊ ಆ ಒಳಗಿರೋಂಥ ಶಕ್ತಿಯನ್ನು ಇಟ್ಕೊಂಡು ನಾವೇನು ಮಾಡಬೇಕು ಅಂತಂದರೆ ಹೇಳ್ತಾರೆ, ದಂಭೋಳಿ ನೀನಾಗು ಮಂಕುತಿಮ್ಮ. ಈ ದಂಭೋಳಿ ಅನ್ನೋದಕ್ಕೆ ನಮಗೆ ಕನ್ನಡದ ಇದರಲ್ಲಿ ನೋಡಿದಾಗ ಎರಡು ಮೂರು ಅರ್ಥಗಳನ್ನು ನಾವು ಮಾಡಬಹುದು. ಒಂದು ಸಿಡಿಲು ಅಂತ, ಸಿಡಿಲು ಹೊಡೆಯುತ್ತೆ ಅಂತೀವಲ್ಲ, ಸೊ ಸಿಡಿಲು ಅದು ಹೆಂಗೆ, ಸಿಡಿಲು ಹೆಂಗೆ ತಯಾರಾಗುತ್ತೆ, ಹೆಂಗೆ ಉತ್ಪತ್ತಿಯಾಗುತ್ತೆ? ಮೇಘಗಳು, ಮೋಡಗಳಿರ್ತವೆ, ಮಳೆ ಬರುವಂತಹ ಮೋಡಗಳು, ಸೊ ಅಲ್ಲಿ ಮಿಂಚು ಬರ್ತಾ ಇರುತ್ತೆ. ಸೊ ಆ ಮಿಂಚು ಮತ್ತು ಸಿಡಿಲು ಇವೆರಡು ಒಂದಕ್ಕೊಂದು ಸಂಬಂಧಪಟ್ಟಿರೋಂಥವು. ಸೊ ಅಲ್ಲಿ ಫಿಸಿಕ್ಸ್ ದೃಷ್ಟಿಯಿಂದ ಹೇಳೋದಾದರೆ ಅಲ್ಲಿ ವೆರಿ ಹೈ ವೋಲ್ಟೇಜ್, ಅದೆಷ್ಟೋ ಲಕ್ಷಾಂತರ ವೋಲ್ಟ್ಗಳ ವೋಲ್ಟೇಜಲ್ಲಿ ಉತ್ಪನ್ನವಾಗುತ್ತೆ, ಅದರಿಂದಾಗಿ ಮಿಂಚು ಬರುತ್ತೆ. ಆ ಮಿಂಚು ಭೂಮಿಗೆ ಅಪ್ಪಳಿಸಿದಾಗ ಅದನ್ನು ನಾವು ಸಿಡಿಲು ಅಂತೀವಿ, ಗುಡುಗು ಸಿಡಿಲು. ಸೊ ಅದು ಯಾವಾಗ ಭೂಮಿಗೆ ಅಪ್ಪಳಿಸುತ್ತೆ ಅದನ್ನು ಸಿಡಿಲು ಅಂತೀವಿ, ಲೈಟ್ನಿಂಗ್ ಸ್ಟ್ರೈಕ್. ಸೊ ಆ ಲೈಟ್ನಿಂಗ್ ಸ್ಟ್ರೈಕ್ ಆದಾಗ ಒಂದು ನಮ್ಗೆ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರೋಷ್ಟು ಮಟ್ಟಿಗಿನ ಎನರ್ಜಿ ಅದರೊಳಗಡೆ ಇರುತ್ತೆ, ಅದು ಡಿಸ್ಚಾರ್ಜ್ ಆಗುತ್ತೆ, ಅದು ಭೂಮಿಗೆ ಡಿಸ್ಚಾರ್ಜ್ ಆಗುತ್ತೆ. ಅದಕ್ಕೆ ನಾವು ಲೈಟ್ನಿಂಗ್ ಕಂಡಕ್ಟರ್ಸ್ ಅಂತ ಹಾಕ್ತೀವಿ, ದೊಡ್ಡ ಬಿಲ್ಡಿಂಗ್ಗಳಿಗೆ ಒಂದು ಯಾವುದಾದ್ರೂ ಒಂದು ಲೋಹದ ಕಂಡಕ್ಟರ್ ಅಂತಿರಬೇಕು, ಅಂದರೆ ವಿದ್ಯುತ್ತನ್ನು ಸಂವಾಹಕ ಸಂವಹನ ಮಾಡುವಂಥ ಒಂದು ಲೋಹದ ದೊಡ್ಡ ಕಂಬಿಯನ್ನು ಹಾಕಿರ್ತೀವಿ. ಸೊ ಅದು ಅಕಸ್ಮಾತ್ ಸಿಡಿಲು ಹೊಡೆದ್ರೂ ಕೂಡ ಅದು ಆ ಕಂಬಿಗೆ ಹೊಡೆದು ನೇರವಾಗಿ ಭೂಮಿಗೆ ಹೋಗಬೇಕು, ಬಿಲ್ಡಿಂಗಲ್ಲಿರೋಂಥವ್ರು ಯಾರಿಗೂ ಅಥವಾ ಬಿಲ್ಡಿಂಗಿಗೂ ಏನೂ ತೊಂದರೆ ಆಗಬಾರ್ದು ಅಂತ. ಸೊ ಅಷ್ಟೊಂದು ದೊಡ್ಡ ಎನರ್ಜಿ ಇದು ಕ್ವಾಂಟಿಟಿ ಅದರಲ್ಲಿರುತ್ತೆ, ಅದು ನೇರವಾಗಿ ಭೂಮಿಗೆ ಹೋಗಲಿ ಅಂತ. ಸೊ ಆ ಶಂಪಾ ತರಂಗ ಅಂದರೆ ಹೇಗೆ ಒಂದು ಮೋಡದಲ್ಲಿ ನೀರು ಆವರಿಸ್ಕೊಂಡಿದೆ ಅಂತ ನಾವು ಹೇಗೆ ಹೇಳ್ತೀವಿ, ಅದ್ರ ಜೊತೆಗೆ ಅಷ್ಟೆಲ್ಲ ಚಾರ್ಜ್, ಅಷ್ಟೆಲ್ಲ ಎಲೆಕ್ಟ್ರಿಸಿಟಿ ಇರುತ್ತೆ, ಅದು ಒಮ್ಮೆಲೆ ಭೂಮಿಗೆ ಅಪ್ಪಳಿಸುತ್ತಲ್ಲ, ಅಂತಹ ಸಿಡಿಲು ನೀನಾಗಬಲ್ಲೆ, ಯಾಕೆ ಅಷ್ಟು ಎನರ್ಜಿ ನಿನ್ನಲ್ಲಿ ಇದೆ ಅಂತ. ಒಂದು ಈ ಸಿಡಿಲು ಅನ್ನುವಂಥದ್ದು, ಇನ್ನೊಂದು ಈ ದಂಭೋಳಿ ಅನ್ನೋದಕ್ಕೆ ಕನ್ನಡದಲ್ಲಿರುವಂಥ ಅರ್ಥ ಅಂತಂದರೆ ವಜ್ರ ಅಂತ. ವಜ್ರ ಎರಡು ರೀತಿಯಲ್ಲಿ ನಮಗೆ ಮೌಲ್ಯವನ್ನು ಹೆಚ್ಚಿಸ್ತವೆ. ಒಂದು ವಜ್ರಕ್ಕೆ ಇರೋಂಥ ಬೆಲೆ, ಯಾಕೆ ಅದು ಅನೇಕ ರೀತಿಯಲ್ಲಿ ಬೆಳಕನ್ನು ಪ್ರತಿಫಲಿಸ್ತಾ ಅದು ಹೊಳೆಯುತ್ತೆ. ಸೊ ಹಾಗಾಗಿ ಈಗ ಎಲ್ಲರೂ ಚಿನ್ನಕ್ಕೆ ಆಸೆ ಪಡ್ತಾರೆ, ಆದರೆ ಚಿನ್ನಕ್ಕಿಂತ ದೊಡ್ಡಣ್ಣ ಅಂದರೆ ವಜ್ರ. ಚಿನ್ನದ ಆಭರಣ ಬೇಕು, ವಜ್ರದ ಆಭರಣ ಮಾಡಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು ಅಂತ. ಸೊ ಹಾಗೆ ವಜ್ರಕ್ಕೆ ಅದರ ಪ್ರತಿಫಲನ ಶಕ್ತಿ ಮತ್ತು ಅದಕ್ಕಿರುವಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇಂದಾಗಿ ವಿಶೇಷವಾದಂಥ ಒಂದು ಬೆಲೆ ಇದೆ, ಮೌಲ್ಯ ಇದೆ. ಜೊತೆಗೆ ವಜ್ರ ಗಟ್ಟಿತನಕ್ಕೆ ಹೆಸರು, ವಜ್ರದಷ್ಟು ಗಟ್ಟಿ. ವಜ್ರ ಆಫ್ಟರ್ ಆಲ್ ಕಾರ್ಬನ್, ಅದು ಇಜ್ಜಿಲು, ಆ ಇಜ್ಜಿಲನ್ನು
ಬಹಳಷ್ಟು ಮಟ್ಟಿಗೆ

0: ಘನೀಕರಿಸಿದಾಗ, ಡೆನ್ಸಿಟಿ ತುಂಬ ಜಾಸ್ತಿ ಆದಾಗ ಇಜ್ಜಿಲೆ ವಜ್ರವಾಗುತ್ತೆ. ಸೊ ಹಾಗೆ ವಜ್ರ ಒಂದು, ಅದಕ್ಕೆ ನಾವು ಕೊಡುವಂಥ ಬೆಲೆ ವ್ಯಾವಹಾರಿಕ ಜೀವನದಲ್ಲಿ, ಇನ್ನೊಂದು ಅದರ ಗಟ್ಟಿತನಕ್ಕೆ, ಅದರ ದೃಢತೆಗೆ, ಅದರ ಒಳಗಿರುವಂಥ ಅಂತಃಸತ್ವಕ್ಕೆ ಅದು ಹೆಸರಾಗಿರುವಂಥದ್ದು. ಸೊ ಅಂತಹ ಮೌಲ್ಯಭರಿತವಾದಂತಹ ವಜ್ರವು ನೀನಾಗಬಹುದು. ಮತ್ತು ಇನ್ನೊಂದು, ದಂಭೋಲಿ ಅಂದರೆ ಅರ್ಥ ವಜ್ರಾಯುಧ ಅಂತ. ವಜ್ರಾಯುಧ ನಮಗೆ ಕಥೆ ಗೊತ್ತು, ಇಂದ್ರನ ಆಯುಧ ಅದು. ಇಂದ್ರನ ಆಯುಧ, ಆಯುಧಕ್ಕೆ, ವಜ್ರಾಯುಧಕ್ಕೆ ಬಹಳ ದೊಡ್ಡ ಅದ್ಭುತವಾದಂಥ ಕಥೆ ಇದೆ. ಅದನ್ನು ತಯಾರು ಮಾಡಿದ್ದು ದಧೀಚಿ ಅನ್ನುವಂತಹ ಮಹರ್ಷಿಯ ಬೆನ್ನಿನ ಮೂಳೆಯಿಂದ. ದಧೀಚಿ ಮಹರ್ಷಿ ಅಸುರರ ವಧೆಗೋಸ್ಕರ ತನ್ನ ಶರೀರವನ್ನೇ ಬಿಟ್ಟು ಗಟ್ಟಿಯಾದಂತಹ ತನ್ನ ಬೆನ್ನಿನ ಎಲುಬುಗಳನ್ನು ಆಯುಧವನ್ನಾಗಿ ಮಾಡಿಕೊಳ್ಳೋದಿಕ್ಕೆ ಇಂದ್ರನಿಗೆ ಕೊಡ್ತಾನೆ. ಇಂದ್ರ ಆಯುಧವನ್ನು ಉಪಯೋಗಿಸಿ ಕೆಟ್ಟ ಶಕ್ತಿಗಳು ಅಂತ ಅನ್ಕೋಣ, ಅಸುರರು ರಾಕ್ಷಸರು ಅಂದರೆ ಕೆಟ್ಟ ಶಕ್ತಿಗಳು, ಆ ಕೆಟ್ಟ ಶಕ್ತಿಗಳೆಲ್ಲ ವಧೆಗೆ ಉಪಯೋಗಿಸ್ತಾನೆ. ಸೊ ದಂಭೋಳಿ ಆ ರೀತಿಯ ಆಸುರಿ ಶಕ್ತಿಗಳ, ರಾಕ್ಷಸಿ ವೃತ್ತಿಗಳ ನಿವಾರಣೆಗೆ ಬಳಕೆಯಾದಂತಹ ಒಂದು ಅದ್ಭುತವಾದಂಥ ಆಯುಧ. ಸೊ ಅಂತಹ ದಂಭೋಳಿಯೂ ಕೂಡ ನೀನಾಗಬಲ್ಲೆ, ಯಾಕೆ ನಿನ್ನಲ್ಲಿ ಅಂತಹ ಒಂದು ಅಮೋಘವಾದ ಶಕ್ತಿ ಇದೆ, ಆ ಶಕ್ತಿಯನ್ನು ಸರಿಯಾಗಿ ನೀನು ಬಳಸ್ಕೋಬೇಕು ಅನ್ನೋದು ಇಲ್ಲಿ ಇಂಗಿತವಾಗಿ ನಮಗೆ ಗೊತ್ತಾಗುತ್ತೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 121 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಹಾಗೂ ಮೂಳೆ ರೋಗ ತಜ್ಞರಾದ ಡಾ MR ಸೀತಾರಾಮ್ ರವರು ನಡೆಸಿಕೊಟ್ಟ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇದೀಗ ಕರುಳಬಳ್ಳಿ ಸಂಬಂಧ ಗಟ್ಟಿ ಮಾಡುವ ರಕ್ಷಾಬಂಧನ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಡುವ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಕರುಳಬಳ್ಳಿ ಸಂಬಂಧ ಗಟ್ಟಿ ಮಾಡುವ ರಕ್ಷಾಬಂಧನ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ.

ಹಬ್ಬ ಹರಿದಿನಗಳು ನಮ್ಮ ದೇಶದ ಸಾಂಸ್ಕೃತಿಕ ಬೇರುಗಳಿದ್ದಂತೆ ತರಗೆಲೆಗಳು ಉದುರಿ ಒಣಗಿ ಹೋದ ಮರದ ರೆಂಬೆ ಕೊಂಬೆಗಳಲ್ಲಿ ವಸಂತಕಾಲ ಮತ್ತೆ ಹೊಸ ಚಿಗುರನ್ನು ಮೂಡಿಸುವಂತೆ ಹಬ್ಬಗಳು ಬದುಕಿನಲ್ಲಿ ಹೊಸ ಉತ್ಸಾಹ, ಭರವಸೆ, ಚೈತನ್ಯ, ಸುಖ, ಸಂತೋಷ, ಸಮೃದ್ಧಿಯ ಜೊತೆಗೆ ಮಾನವೀಯ ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತವೆ. ಭಾರತೀಯ ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಸಾರುವ ಹಬ್ಬಗಳಲ್ಲಿ ಮಹತ್ವದ ಹಬ್ಬ ಎಂದರೆ ರಕ್ಷಾಬಂಧನವಾಗಿದೆ. ಭವ್ಯ ಭಾರತ ದೇಶ ಹಬ್ಬಗಳ ಆಚರಣೆಯಲ್ಲಿ ಮೊದಲನೇ ಸ್ಥಾನ ಪಡೆದಿದೆ. ಹಬ್ಬವೆಂಬುದು ಸಂತಸ, ಸಂಭ್ರಮದ ದಿನ. ಹಬ್ಬದ ದಿನವು ಉಳಿದ ದಿನಕ್ಕಿಂತ ವಿಶೇಷವಾಗಿರುತ್ತದೆ. ಬೆಳಕು ಹರಿದು ಬರುವ ಮೊದಲೇ ಎದ್ದು ಮಂಗಳ ಸ್ನಾನದೊಂದಿಗೆ ನವ ವಸ್ತ್ರ ಧರಿಸಿ ಪೂಜಾ ವಿಧಿವಿಧಾನಗಳನ್ನು ಶ್ರದ್ಧಾ ಭಕ್ತಿಯಿಂದ ಮುಗಿಸಿ ಬಗೆ ಬಗೆಯ ಸಿಹಿ ತಿಂಡಿ ತಿನಿಸುಗಳನ್ನು ತಯಾರಿಸಿ ಕುಟುಂಬದ ಎಲ್ಲ ಸದಸ್ಯರ ಜೊತೆಗೂಡಿ ಉಂಡು ನಕ್ಕು ನಲಿಯುವ ದಿನವೇ ಹಬ್ಬವಾಗಿದೆ. ಹೀಗೆ ಆಚರಣೆ ಮಾಡುತ್ತಾ ಬಂದಿರುವ ಹಬ್ಬಗಳಲ್ಲಿ ಅತ್ಯಂತ ಸಡಗರದಿಂದ ಆಚರಿಸುವ ರಕ್ಷಾಬಂಧನ ಹಬ್ಬವು ಬಹು ಮಹತ್ವದ ಅರ್ಥ ಪಡೆದುಕೊಂಡಿದೆ. ರಕ್ಷಾಬಂಧನದ ಸಮಯವನ್ನು ಪುಣ್ಯ ಪ್ರದಾಯಕ ಪರ್ವ ಹಾಗೂ ವಿಷ ನಿವಾರಕ ಪರ್ವ ಎನ್ನುವರು. ಇದರಿಂದ ರಕ್ಷಾಬಂಧನದ ಭಾವಾರ್ಥ ಸ್ಪಷ್ಟವಾಗುವುದು. ನಾವು ವಿಷಯ ವಿಕಾರಗಳಿಂದ ಬಿಡುಗಡೆ ಹೊಂದುವುದರ ಮುಖಾಂತರ ಪವಿತ್ರಾತ್ಮಕರಾಗಬೇಕು. ನಮ್ಮಲ್ಲಿರುವ ಹರಿ ಷಡ್ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿಂದ ಆತ್ಮವನ್ನು ರಕ್ಷಿಸಲಕ್ಕಾಗಿ ಪಾವಿತ್ರ್ಯವನ್ನು ಧರ್ಮದಲ್ಲಿ ಸ್ಥಿರವಾಗಿಸಿ ಕಾಮವೆಂಬ ವಿಷವನ್ನು ಒಡೆದು ಹಾಕಲು ಮಾಡಿದ ಪಾವಿತ್ರ್ಯದ ಸಂಕೇತವೇ ರಕ್ಷಾಬಂಧನ.

ಸ್ಪಷ್ಟವಾದ ಅರ್ಥ ಕಲ್ಪಿಸಲಾಗಿದೆ. ಅವುಗಳಲ್ಲಿ ಸಹೋದರ ಸಹೋದರಿಯರ ಸಂಬಂಧವು ತುಂಬ ಪಾವಿತ್ರ್ಯದಿಂದ ಕೂಡಿದೆ. ಅಂತೆಯೇ ನಮ್ಮ ಜನಪದ ಹೆಣ್ಣುಮಗಳು ಹಾಡಿಕೊಂಡಾಡಿರುವುದು, ಹೆಣ್ಣಿನ ಜನುಮಕ ಅಣ್ಣ ತಮ್ಮರು ಬೇಕು ಬೆನ್ನು ತಟ್ಟುವರು ಸಭೆಯೊಳಗ, ಸಾವಿರವನ್ನು ಕಟ್ಟುವರು ಕುಡಿಯೊಳಗ. ಮನೆಯಲ್ಲಿ ಹೆಣ್ಣುಮಗಳು ತನ್ನ ಒಡನಾಡಿ ಅಣ್ಣ ತಮ್ಮರ ಜೊತೆಗೆ ಬೆಳೆಯುವುದರೊಂದಿಗೆ ಭಾವನಾತ್ಮಕ ಸಂಬಂಧವು ಬೆಳೆದಿರುತ್ತದೆ. ಕೇವಲ ಒಡ ಹುಟ್ಟಿದವರಿಂದ ಮಾತ್ರ ಪೂರ್ಣ ಪ್ರಮಾಣದ ಸಹೋದರರಾಗಲು ಸಾಧ್ಯವಿಲ್ಲ. ಸಹೋದರಿಯರ ರಕ್ಷಣೆಯ ಹೊಣೆ ಅವರದ್ದಾಗಿರುತ್ತದೆ. ಎಲ್ಲ ಸಮಯದಲ್ಲಿ ಸ್ವಂತ ಅಣ್ಣ ತಮ್ಮರು ರಕ್ಷಣೆ ಮಾಡುತ್ತಾರೆಂದೇನಿಲ್ಲ. ಹೀಗಾಗಿ ಸಮಯ ಸಂದರ್ಭಕ್ಕೆ ಆಸರೆಯಾದವರು ಸಹ ಸಹೋದರರಾಗುತ್ತಾರೆ. ಆದ್ದರಿಂದ ನಮ್ಮ ಸಮಾಜದಲ್ಲಿ ಎಷ್ಟೋ ಸಂಬಂಧಗಳು ಸಹೋದರರ ಪಾತ್ರ ನಿರ್ವಹಿಸುವುದನ್ನು ಗಮನಿಸಿರುವ ಮಗಳು ಹೀಗೆ ಹಾಡಿ ಹೇಳಿದ್ದಾಳೆ. ಏನಗ ಯಾರಿಲ್ಲಂತ ಮನದಾಗ ಮರುಗುದಿರ ಪರನಾಡ ಒಬ್ಬ ಪ್ರತಿ ಸೂರ್ಯ, ನನ್ನಣ್ಣ ಬೀದಿಗೆ ಚಂದ್ರಾಮ ಉದಿಯಾದ ಎನ್ನುವಲ್ಲಿ ಹೆಣ್ಣುಮಗಳು ತಾನು ಕಂಡುಕೊಳ್ಳುವ ಭಾವನೆಗಳ ಸಂಬಂಧ ದೊಡ್ಡದು. ಭಾವನೆಗಳನ್ನು ಅರಿತು ಬದುಕಿದರೆ ಬದುಕು ಬಂಗಾರವಾಗುತ್ತದೆ. ಇದಕ್ಕೆ ಪ್ರಸ್ತುತ ರಕ್ಷಾಬಂಧನ ಹಬ್ಬವೇ ಸಾಕ್ಷಿಯಾಗಿದೆ. ಅಕ್ಕ ತಂಗಿಯರು ಮೇಲ ಮುತ್ತು ಮಾಣಿಕೆ ಮೇಲ ಉತ್ತೂರಿ, ಸ್ವಾತಿಮಳಿ ಮೇಲ ನನ್ನ ತಮ್ಮನಿ ಮೇಲ ನನ್ನ ಬಳಗಾಕ, ಅಣ್ಣ ತಮ್ಮರ ಮಹತ್ವವನ್ನು ಸಹೋದರಿಯರು ಹಾಡಿ ಸಂಭ್ರಮಿಸಿದ್ದಾರೆ. ಸಹಜವಾಗಿ ಪರಿಸರದಲ್ಲಿನ ಯಾವ ಮನುಷ್ಯನು ಸಂಬಂಧವನ್ನು ಬಯಸಲಾರ, ಅದರಿಂದ ಮುಕ್ತನಾಗಲು ಪ್ರಯತ್ನಿಸುತ್ತಾನೆ. ಆದರೆ ರಕ್ಷಾಬಂಧನ ಮಾತ್ರ ಅಂತಹ ಬಂಧನವಲ್ಲ. ಈ ಬಂಧನವು ಸಹೋದರಿ ಸಹೋದರರ ಹಿರಿದಾದ ಹಬ್ಬವೆಂದು ಸರ್ವರು ಜಾತಿ ಮತ ಧರ್ಮಭೇದ ಮರೆತು ಸಂತಸದಿಂದ ಆಚರಿಸುವವರು. ರಕ್ಷಾಬಂಧನ ಕೇವಲ ಮಾರುಕಟ್ಟೆಯಲ್ಲಿ ಸಿಗುವ ಸುಂದರ ರೇಷ್ಮೆಯ ಹಾಗೂ ನೈಲನ್ಯುಕ್ತ ಬಣ್ಣ ಬಣ್ಣದ ಡೋರುಗಳನ್ನು ಮಣಿಕಟ್ಟಿನಲ್ಲಿ ಕಟ್ಟುವ ಭೌತಿಕ ವಸ್ತುವಲ್ಲ. ಅದರ ಮಹತ್ವಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಅದರ ಭಾವಶ್ರೇಷ್ಠ, ಅದರಲ್ಲಿ ಅಡಗಿದ ಆದರ್ಶ ಪವಿತ್ರತೆ ಅಮೂಲ್ಯವಾದುದು. ಈ ಅರ್ಥ ತಿಳಿದು ಧಾರಣೆ ಮಾಡಲು ಪ್ರೇರಕವಾದುದೇ ರಕ್ಷಾಬಂಧನ.

ಇಂದು ನಮ್ಮ ಬದುಕಿಗೆ ಬೆಳಕಾಗಿರುವ ಪ್ರೀತಿ, ಸ್ನೇಹ, ಬಂಧುತ್ವಗಳನ್ನು ನಾವೆಲ್ಲರೂ ಪರಸ್ಪರ ವಿನಿಮಯ ಮಾಡಿಕೊಂಡು ಬಂಧುಗಳಾಗಿ ಸಮಾನತೆಯಿಂದ ಬದುಕುವಂತಾಗಬೇಕು. ಜಾಗತೀಕರಣದ ಭರಾಟೆಯಲ್ಲಿ ಮನುಷ್ಯ ಮನುಷ್ಯರ ನಡುವಿನ ಮಧುರ ಸಂಬಂಧಗಳು ಮಾಯವಾಗುತ್ತಿರುವ ಈ ಸಮಯದಲ್ಲಿ ರಕ್ಷಾಬಂಧನ ಹಬ್ಬವು ಮನೆ ಮನೆಗಳಲ್ಲಿ ರಕ್ತ ಸಂಬಂಧಗಳನ್ನು, ಮಾನವೀಯ ಮೌಲ್ಯಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುವಂತೆ ಬದುಕಿನಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡಲಿ. ಪ್ರಿಯ ಕೇಳುಗರೆ, ಕೇಳಿದಲ್ಲಷ್ಟೊತ್ತು ಕರುಳಬಳ್ಳಿ ಸಂಬಂಧ ಗಟ್ಟಿ ಮಾಡುವ ರಕ್ಷಾಬಂಧನ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಕರುಳಬಳ್ಳಿ ಸಂಬಂಧ ಗಟ್ಟಿ ಮಾಡುವ ರಕ್ಷಾಬಂಧನ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ರವರು ನಡೆಸಿಕೊಟ್ಟ ಜ್ಞಾನಸುಧ ಕಾರ್ಯಕ್ರಮ ಪ್ರಸಾರವಾಯಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 29/8/2026 ಶನಿವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮ್
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 2 ದಿನ ಉಜ್ಬೇಕಿಸ್ತಾನಕ್ಕೆ ಭೇಟಿ, ವ್ಯೂಹಾತ್ಮಕ ಪಾಲುದಾರಿಕೆ ಬಲವರ್ಧನೆಗೆ ಉಭಯ ರಾಷ್ಟ್ರಗಳು ಆದ್ಯತೆ. ನೇಪಾಳದಲ್ಲಿ ಭೀಕರ ಪ್ರವಾಹ, ಮೃತರ ಸಂಖ್ಯೆ 579 ಏರಿಕೆ. ಭಾರತದಿಂದ 10 ಟನ್ ಮಾನವೀಯ ನೆರವಿನ ವಿಮಾನ ರವಾನೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ 3 ದಿನ ಕರ್ನಾಟಕ ಸೇರಿ ದಕ್ಷಿಣ

ರಾಜ್ಯಗಳ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಇಂದು ರಾಷ್ಟ್ರೀಯ ಕ್ರೀಡಾ ದಿನ, ದೇಶದಾದ್ಯಂತ ಹಾಕಿ ದಿಗ್ಗಜ ಮೇಜರ್ ಧ್ಯಾನ್ ಚಂದ್ ಸ್ಮರಣೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದು ಉಜ್ಬೇಕಿಸ್ತಾನಕ್ಕೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಉಜ್ಬೇಕಿಸ್ತಾನದ ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಯೇವ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ತಾಷ್ಕಂಟ್ಗೆ ಭೇಟಿ ನೀಡಲಿದ್ದಾರೆ. ಇದು ಪ್ರಧಾನಿ ಅವರ 4ನೇ ಉಜ್ಬೇಕಿಸ್ತಾನ ಭೇಟಿಯಾಗಿದೆ. ಭಾರತ ಮತ್ತು ಉಜ್ಬೇಕಿಸ್ತಾನ ನಡುವಿನ ವ್ಯೂಹಾತ್ಮಕ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 2 ದಿನಗಳ ಭೇಟಿಯಲ್ಲಿ ಅಧ್ಯಕ್ಷ ಮಿರ್ಜಿಯೋ ಯೇವ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಎಂದು ಪ್ರಧಾನಮಂತ್ರಿ ಕಾರ್ಯಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಉಭಯ ನಾಯಕರು ತಾಷ್ಕೆಂಟ್ನಲ್ಲಿ ದ್ವಿಪಕ್ಷೀಯ ಪ್ರಾಮುಖ್ಯತೆಯ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಭಾರತವು ಸುಮಾರು 100 ಶತಕೋಟಿ ದ್ವಿಪಕ್ಷೀಯ ವ್ಯಾಪಾರದೊಂದಿಗೆ ಉಜ್ಬೇಕಿಸ್ತಾನದ ಅಗ್ರ 10 ವ್ಯಾಪಾರ ಪಾಲುದಾರರಲ್ಲಿ ಒಂದಾಗಿದೆ. ಇದು ಕಳೆದ ಕೆಲವು ವರ್ಷಗಳಲ್ಲಿ ವ್ಯಾಪಾರದ ಅನೇಕ ಪಟ್ಟು ಹೆಚ್ಚಳದ ಫಲಿತಾಂಶವಾಗಿದೆ. ವೈದ್ಯಕೀಯ, ಗಣಿಗಾರಿಕೆ ಮತ್ತು ರಕ್ಷಣೆ ಕೆಲವು ಪ್ರಮುಖ ವಲಯಗಳಲ್ಲಿ ಸಹಕಾರಕ್ಕೆ ವಿಫುಲ ಅವಕಾಶವಿದೆ. ಭಾರತವು ಉಜ್ಬೇಕಿಸ್ತಾನದೊಂದಿಗೆ ರಕ್ಷಣಾ ಕ್ಷೇತ್ರದಲ್ಲಿ ದೀರ್ಘಕಾಲೀನ ಮತ್ತು ವ್ಯಾಪಕ ಸಹಕಾರವನ್ನು ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಮತ್ತು ವಿದೇಶದಲ್ಲಿರುವಂತಹ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ಮಾಹಿತಿ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ನೇಪಾಳ ಮತ್ತು ಟಿಬೆಟ್ನಲ್ಲಿ ಹಠಾತ್ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 579ಕ್ಕೆ ಏರಿಕೆಯಾಗಿದ್ದು 1924 ಜನರು ಕಾಣೆಯಾಗಿದ್ದಾರೆ. ನೇಪಾಳದ ರಾಷ್ಟ್ರೀಯ ವಿಪತ್ತು ಅಪಾಯ ಕಡಿತ ಮತ್ತು ನಿರ್ವಹಣಾ ಪ್ರಾಧಿಕಾರ ಬಿಡುಗಡೆ ಮಾಡಿದ ಅಂಕಿಅಂಶಗಳ ಪ್ರಕಾರ ಇದುವರೆಗೆ 579 ಶವಗಳನ್ನು ಹೊರತೆಗೆಯಲಾಗಿದ್ದು ಗಾಯಗೊಂಡಿರುವ 101 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಾಪತ್ತೆಯಾದ 1924 ಜನರಲ್ಲಿ ಜಲವಿದ್ಯುತ್ ಯೋಜನೆಗಳ ಕಾರ್ಮಿಕರು, ವಿದೇಶಿ ಪ್ರಜೆಗಳು, ನಾಗರಿಕರು ಮತ್ತು ಭದ್ರತಾ ಹಾಗೂ ಸರ್ಕಾರಿ ಸಿಬ್ಬಂದಿ ಸೇರಿದ್ದಾರೆ. ಜಲವಿದ್ಯುತ್ ಯೋಜನೆಗಳಿಂದ 933 ಜನರು ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಆದರೆ 517 ವಿದೇಶಿ ಪ್ರಜೆಗಳು ಪತ್ತೆಯಾಗಿಲ್ಲ. ಈ ನಡುವೆ ಹಠಾತ್ ಪ್ರವಾಹದಿಂದ ಹಾನಿಗೊಳಗಾದ ನೇಪಾಳಕ್ಕೆ 10 ಟನ್ ಮಾನವೀಯ ನೆರವನ್ನು ಹೊತ್ತ ಭಾರತದ 3ನೇ ವಿಮಾನವು ನಿನ್ನೆ ಸಂಜೆ ಕಠ್ಮಂಡುವಿಗೆ ತೆರಳಿದೆ. ಪೋರ್ಟಬಲ್ ಜನರೇಟರ್ ಸೆಟ್, ಡಿಗ್ನಿಟಿ ಕಿಟ್, ಆಹಾರ ಪ್ಯಾಕೆಟ್ಗಳು ಮತ್ತು ನೀರಿನ ಶುದ್ಧೀಕರಣ ಮಾತ್ರೆಗಳು ಈ ನೆರವಿನಲ್ಲಿ ಸೇರಿವೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗಾಗಿ ವೈದ್ಯರು, ಅರೆ ವೈದ್ಯಕೀಯ ಸಿಬ್ಬಂದಿ ಮತ್ತು ರೆಕ್ ತಂಡದ 11 ಸದಸ್ಯರ ತಂಡವು ಇದೆ ಎಂದು ಸಚಿವರು ತಿಳಿಸಿದ್ದಾರೆ. ಬುಧವಾರ ಸಂಭವಿಸಿದ ಹಠಾತ್ ಪ್ರವಾಹ ದುರಂತದ ನಂತರ 320 ಭಾರತೀಯ ಪ್ರಜೆಗಳು ಕಾಣೆಯಾಗಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಜೈಸ್ವಾಲ್, ತ್ರಿಶೂಲಿ 1 ಜಲವಿದ್ಯುತ್ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದಂತಹ 63 ಭಾರತೀಯ ಪ್ರಜೆಗಳನ್ನು ಆ ಪ್ರದೇಶದಿಂದ ರಕ್ಷಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರವಾಹ ಪೀಡಿತ ಪ್ರದೇಶದಿಂದ ಕಠ್ಮಂಡು ತಲುಪಿದ ತಮಿಳುನಾಡಿನ 21 ಭಾರತೀಯ ಪ್ರಜೆಗಳು ನವದೆಹಲಿಗೆ ನಿನ್ನೆ ಆಗಮಿಸಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ನಡುವೆ ಸುಮಾರು 400 ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದಾರೆ ಮತ್ತು ಅವರ ಕುಟುಂಬದೊಂದಿಗೆ ಸಂಪರ್ಕದಲ್ಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ಜೈಸ್ವಾಲ್ ಹೇಳಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಲ್ಲಿ ಸರ್ಕಾರವು ನಿಯಂತ್ರಣ ಕೊಠಡಿಯನ್ನು ಸ್ಥಾಪಿಸಿ ಅದು ಹಾಗಲಿರಡು ಕೆಲಸ ಮಾಡುತ್ತಿದೆ ಎಂದು ಅವರು ಹೇಳಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ 3 ದಿನಗಳ ಕಾಲ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಲಕ್ಷದ್ವೀಪಕ್ಕೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಉಪರಾಷ್ಟ್ರಪತಿಯವರು ಶಿಕ್ಷಣ, ಸಾರ್ವಜನಿಕ ಸೇವೆ, ಸಾಂಸ್ಕೃತಿಕ ಪರಂಪರೆ, ಉದ್ಯಮ, ಶೈಕ್ಷಣಿಕ ಸಹಯೋಗ, ಮೀನುಗಾರಿಕೆ, ಜನಸಂಪರ್ಕ ಮತ್ತು ಪ್ರಮುಖ ಸಾರ್ವಜನಿಕ ಆಚರಣೆಗಳನ್ನು ಒಳಗೊಂಡ ಸರಣಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ರಾಧಾಕೃಷ್ಣನ್ ಅವರು ಇಂದು ತಮಿಳುನಾಡಿನ ಈರೋಡ್ನಲ್ಲಿರುವಂತಹ ಕೊಂಗು ವೆಲಲಾರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟ್ರಸ್ಟ್ನ ಸಂಸ್ಥಾಪಕರ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ನಂತರ ಉಪರಾಷ್ಟ್ರಪತಿಯವರು ಬೆಂಗಳೂರಿಗೆ ಪ್ರಯಾಣಿಸಲಿದ್ದು ಅಲ್ಲಿ ವಿಧಾನಸೌಧದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಭಾನುವಾರ ಉಪರಾಷ್ಟ್ರಪತಿಯವರು ಕೇರಳಂಗೆ ಭೇಟಿ ನೀಡಲಿದ್ದು ಕೇರಳಂ ಕೌಮುಡಿಯ 115ನೆಯ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ಚರಣದಲ್ಲಿ ಲಕ್ಷದ್ವೀಪದ ಅಗತ್ತಿಗೆಗೆ ಭೇಟಿ ನೀಡಲಿದ್ದು ಅಲ್ಲಿ ಅವರು ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ ಆಯೋಜನೆ ಮಾಡಿರುವಂತಹ ಜನಸಂಪರ್ಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶದಾದ್ಯಂತ ಇಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ. ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನವಾದ August 29 ಸ್ಮರಣಾರ್ಥ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನು ದೇಶದಾದ್ಯಂತ 3 ದಿನಗಳ ಕಾಲ ಆಚರಣೆ ಮಾಡಲಾಗುತ್ತಿದೆ. August 28-30 ಗೌರವ ನಮನ ಆಟ ಮತ್ತು ಚಲನೆ ಎಂಬ ಧ್ಯೇಯ ವಾಕ್ಯದಡಿ ನಡೆಯುತ್ತಿರುವಂತಹ ರಾಷ್ಟ್ರವ್ಯಾಪಿ ಅಭಿಯಾನದಲ್ಲಿ ಕ್ರೀಡೆ, ದೈಹಿಕ ಕ್ಷಮತೆ ಮತ್ತು ಯುವಜನರ ಭಾಗವಹಿಸುವಿಕೆಗೆ ಉತ್ತೇಜನ ನೀಡಲಾಗುತ್ತಿದೆ. ರಾಷ್ಟ್ರೀಯ ಕ್ರೀಡಾ ದಿನದ ಅಂಗವಾಗಿ ಇಂದು ವಿವಿಧೆಡೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 6 ದಿನಗಳ ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ದು, ಈ ಅವಧಿಯಲ್ಲಿ ಅವರು G20 ಹಣಕಾಸು ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಹೂಡಿಕೆ ಅವಕಾಶಗಳ ಕುರಿತು ಪ್ರಮುಖ ಕಂಪನಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಉದ್ಯಮ ಮುಖಂಡರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಚಿಕಾಗೋದಲ್ಲಿ ಪ್ರಮುಖ ಹೂಡಿಕೆದಾರರೊಂದಿಗೆ ದುಂಡು ಮೇಜಿನ ಸಭೆಯಲ್ಲಿ ಪಾಲ್ಗೊಳ್ಳಲಿರುವ ಸಚಿವರು ಖಾಸಗಿ ವಲಯದ ಪ್ರಮುಖ ಕಂಪನಿಗಳ ಮುಖ್ಯಸ್ಥರು, ಅಧ್ಯಕ್ಷರು ಮತ್ತು ಹಿರಿಯ ಪ್ರತಿನಿಧಿಗಳ ಜೊತೆಗೆ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಹೂಡಿಕೆ ಅವಕಾಶಗಳು, ಆರ್ಥಿಕ ಭವಿಷ್ಯ ಮತ್ತು ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಹಾಗೆ ಹೂಡಿಕೆ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಯಲಿದೆ. ಸೀತಾರಾಮನ್ ಅವರು ಚಿಕಾಗೋ ವಿಶ್ವವಿದ್ಯಾಲಯದ ಉದ್ಯಮಶೀಲತೆ ಮತ್ತು ನಾವೀನ್ಯತೆ ಕುರಿತ ಪೋಲ್ಸ್ಕಿ ಕೇಂದ್ರಕ್ಕೂ ಭೇಟಿ ನೀಡಲಿದ್ದಾರೆ. ಉದ್ಯಮಶೀಲತೆ, ನಾವೀನ್ಯತೆ, ತಂತ್ರಜ್ಞಾನಗಳ ವಾಣಿಜ್ಯೀಕರಣ ಹಾಗೂ ಭಾರತದ ವೇಗವಾಗಿ ಬೆಳೆಯುತ್ತಿರುವ ನವೋದ್ಯಮ ಮತ್ತು ನಾವೀನ್ಯತೆ ಪರಿಸರ ವ್ಯವಸ್ಥೆಯೊಂದಿಗಿನ ಸಂಪರ್ಕವನ್ನು ಬಲಪಡಿಸುವ ಕುರಿತು ಅವರು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಬಳಿಕ ಅವರು ಚಿಕಾಗೋದಲ್ಲಿನ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಅಮೆರಿಕದ ಅಧ್ಯಕ್ಷತೆಯಲ್ಲಿ ಉತ್ತರ ಕ್ಯಾರೋಲಿನಾದ ಆಶ್ವಿಲ್ಲೆಯಲ್ಲಿ ನಡೆಯಲಿರುವಂತಹ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಭಾರತೀಯ ನಿಯೋಗವನ್ನು ಸೀತಾರಾಮನ್ ಮುನ್ನಡೆಸಲಿದ್ದಾರೆ. 84 ವಿಷಯಗಳಿಗೆ UGC ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ NET ಫಲಿತಾಂಶವನ್ನು ಪ್ರಕಟಿಸಿದೆ. 4,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಜೂನಿಯರ್ ರಿಸರ್ಚ್ ಫೆಲೋಶಿಪ್ಗೆ ಅರ್ಹತೆ ಪಡೆದಿದ್ದಾರೆ. ಪ್ರಶ್ನೆ ಪತ್ರಿಕೆಗಳಲ್ಲಿ ವಾಸ್ತವಿಕ ಮುದ್ರಣ, ಅನುವಾದ ಮತ್ತು ಭಾಷಾ ಸಂಬಂಧಿತ ದೋಷಗಳನ್ನು ತಜ್ಞರ ಸಮಿತಿಯು ಕಂಡುಕೊಂಡ ನಂತರ ಈ ವರ್ಷದ ಜೂನ್ನಲ್ಲಿ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ಪತ್ರಿಕೆಗಳಿಗೆ ಹಾಜರಾದ ಅಭ್ಯರ್ಥಿಗಳಿಗೆ ಹೊಸ ಪರೀಕ್ಷೆಗಳಿಗೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಆದೇಶಿಸಿತ್ತು. ಕೈಗಾರಿಕಾ ಉತ್ಪನ್ನ ಸೂಚ್ಯಂಕದ ಆಧಾರದ ಮೇಲೆ ಭಾರತದ ಕೈಗಾರಿಕಾ ಉತ್ಪಾದನೆಯು ಈ ವರ್ಷದ ಜುಲೈನಲ್ಲಿ ವಾರ್ಷಿಕ ಆಧಾರದ ಮೇಲೆ ಶೇಕಡ 6.7 ಬೆಳವಣಿಗೆ ದಾಖಲಿಸಿದೆ. ಜುಲೈನಲ್ಲಿ ಕೈಗಾರಿಕಾ ಚಟುವಟಿಕೆ ಆರೋಗ್ಯಕರ ವೇಗದಲ್ಲಿ ಮುಂದುವರೆದಿದ್ದರೂ ಪರಿಷ್ಕೃತ ಜೂನ್ ಮಟ್ಟಕ್ಕೆ ಹೋಲಿಸಿದರೆ ಬೆಳವಣಿಗೆಯ ವೇಗದಲ್ಲಿ ಸ್ವಲ್ಪ ಇಳಿಕೆಯಾಗಿದೆ. ಜೂನ್ ತಿಂಗಳ ಐಐಪಿ ಬೆಳವಣಿಗೆಯನ್ನು ಶೇಕಡ 7.3 ಶೇಕಡ 8.8 ಗಮನಾರ್ಹವಾಗಿ ಮೇಲ್ಮುಖವಾಗಿ ಪರಿಷ್ಕರಿಸಿರುವುದು. ಜುಲೈ ತ್ರೈಮಾಸಿಕ ಆರಂಭದಲ್ಲಿ ಕೈಗಾರಿಕಾ ಬೆಳವಣಿಗೆಯ ವೇಗವು ಆರಂಭದಲ್ಲಿ ಅಂದಾಜಿಸಿದ್ದಕ್ಕಿಂತ ಹೆಚ್ಚಾಗಿತ್ತು ಎಂಬುದನ್ನು ಸೂಚಿಸುತ್ತದೆ. ತೆಲಂಗಾಣ ಉಪಮುಖ್ಯಮಂತ್ರಿ ಭಟ್ಟಿ ವಿಕ್ರಮಾರ್ಕ ಅವರು ಭವಿಷ್ಯದ ಚಿನ್ನದ ಗಣಿಗಾರಿಕೆ ಯೋಜನೆಗಳಿಗಾಗಿ ಕರ್ನಾಟಕದ ಹಟ್ಟಿ ಚಿನ್ನದ ಗಣಿಯೊಂದಿಗೆ ಜಂಟಿ ಸಹಭಾಗಿತ್ವ ಸಾಧ್ಯತೆಗಳನ್ನು ಪರಿಶೀಲಿಸುವಂತೆ ಸಿಂಗರಣಿ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರವಾಸದ 2ನೇ ದಿನದಂದು ರಾಯಚೂರು ಜಿಲ್ಲೆಯ ಹಟ್ಟಿ ಮತ್ತು UTA ಚಿನ್ನದ ಗಣಿಗಳಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರು ಈ ಸೂಚನೆಯನ್ನು ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 2 ದಿನ ಉಜ್ಬೇಕಿಸ್ತಾನಕ್ಕೆ ಭೇಟಿ. ವ್ಯೂಹಾತ್ಮಕ ಪಾಲುದಾರಿಕೆ ಬಲವರ್ಧನೆಗೆ ಉಭಯ ರಾಷ್ಟ್ರಗಳು ಆದ್ಯತೆ. ನೇಪಾಳದಲ್ಲಿ ಭೀಕರ ಪ್ರವಾಹ, ಮೃತರ ಸಂಖ್ಯೆ 579 ಏರಿಕೆ. ಭಾರತದಿಂದ 10 ಟನ್ ಮಾನವೀಯ ನೆರವಿನ ವಿಮಾನ ರವಾನೆ. ಉಪರಾಷ್ಟ್ರಪತಿ CP ರಾಧಾಕೃಷ್ಣನ್ ಇಂದಿನಿಂದ 3 ದಿನ ಕರ್ನಾಟಕ ಸೇರಿ ದಕ್ಷಿಣ ರಾಜ್ಯಗಳ ಪ್ರವಾಸ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಇಂದು ರಾಷ್ಟ್ರೀಯ ಕ್ರೀಡಾ ದಿನ. ದೇಶದಾದ್ಯಂತ ಹಾಕಿ ದಿಗ್ಗಜ ಮೇಜರ್ ಧ್ಯಾನ್ಚಂದ್ ಸ್ಮರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
3: ನಮ್ಮ ಜನಧ್ವನಿಯಿಂದ ಇದೀಗ ಜನಧ್ವನಿ ನಿರಂತರ ಕೇಳುಗರ ಅಭಿಪ್ರಾಯ ಕುರಿತು ಹೆಚ್ಚಿಟಿಕೋಟೆ ತಾಲೂಕಿನ ಅಂಕನಾಥಪುರ ಹಾಡಿಯ ಶ್ರೀಯುತ ವಿಠಲ್ ರವರ ಜೊತೆಗಿನ ಜನಧ್ವನಿ ಪರಿಣಾಮ ಕಾರ್ಯಕ್ರಮದ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೇಳಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತು ವಿಶೇಷವಾಗಿ ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕಾರ್ಯಕ್ರಮಗಳ ಅನಿಸಿಕೆ ಅಭಿಪ್ರಾಯವನ್ನು ಕುರಿತು ನಮ್ಮ ಜೊತೆ ಇವತ್ತು ಮಾಹಿತಿಯನ್ನು ನೀಡಲಿದ್ದಾರೆ ಹೆಚ್ ಡಿ ಕೋಟೆ ತಾಲೂಕಿನ ಅಂಕನಾಥಪುರ ಹಾಡಿಯ ಶ್ವೇತಾ ವಿಠಲ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಹಾಗೆ ಅವರ ಒಂದು ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿದು ಬರೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಾಗಿ ನೀವು ಬಿಂಬಿಸಿಕೊಂಡ್ರದ್ದು ತುಂಬಾ ಖುಷಿ ಆಯ್ತು ಸರ್. ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಕಿರು ಪರಿಚಯವನ್ನ ಮಾಡಿಕೊಡಿ ಸರ್.
1: ನಮಸ್ಕಾರ, ನನ್ನ ಹೆಸರು ವಿಠಲ್ ಅಂತ. ನನ್ನ ಹೆಸರು ನಾನು ಈ ಜನಧ್ವನಿ ಕಾರ್ಯಕ್ರಮ ತುಂಬಾ ವರ್ಷಗಳಿಂದ ಕೇಳ್ತಾ ಇದ್ದೀನಿ. ಹಿಂದೆ ತುಂಬಾ ಬೇರೆ ಬೇರೆ ಅವರಿಗೆ ಚೇಂಜ್ ಆಗಿದ್ದಾರೆ. ತುಂಬಾ ವರ್ಷಗಳಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ. ಏನಕ್ಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಯಾವಾಗ್ಲೂ ಇದು ರೈತರ ಪರ ಕೆಲಸ ಮಾಡ್ತಾ ಇದೆ, ಮತ್ತೆ ಟ್ರೈಬಲ್ ಪರ ಹೆಚ್ಚಿನ ಕೆಲಸ ಮಾಡ್ತಾ ಇದೆ. ಇದು ಅಂದ್ರೆ ಮಾಹಿತಿಗಳನ್ನ ಒದಗಿಸುವಂತ ಕೆಲಸವನ್ನ ಮಾಡ್ತಾ ಇರೋದ್ರಿಂದ ನನಗೆ ತುಂಬಾ ಸಂತೋಷ. ಅದ್ರ ಜೊತೆ ಬರೀ ರೈತರದ್ದು ಅಥವಾ ರೈತರ ವಿಚಾರ ಅಷ್ಟೇ ಅಲ್ಲದೆ ಅಧಿಕಾರಿಗಳಾಗಿರ್ಬೋದು, ಕಾನೂನಾತ್ಮಕವಾದ ಕೆಲವೊಂದು ವಿಚಾರಗಳಿರ್ಬೋದು, ನಾವು ಕೃಷಿಗೆ ಏನಾದ್ರು ಪಡ್ಕೋಬೇಕು ಅಂದ್ರೆ ಎಲ್ಲಿಂದ ತಗೋಬೇಕು ಏನು, ಈ ತರದೆಲ್ಲ ವಿಚಾರಗಳು, ಮತ್ತೆ ಎಲ್ಲ ಸರ್ಕಾರಕ್ಕೆ ಮತ್ತೆ ಕಾನೂನಿಗೆ ಸಂಬಂಧಪಟ್ಟ ಎಲ್ಲಾ ವಿಚಾರಗಳು ಇವರು ಸಿಗ್ತಾ ಇರೋದ್ರಿಂದ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಹಂಗಾಗಿ ನಾನು ಮೊದಲನೇದಾಗಿ ಅವರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಾನು ಚೆನ್ನಿನ ಜೊತೆ ಹಸುಗಳು ಸಾಕೊಂಡಿದ್ದೀನಿ, ಆಡಿದೆ, ಒಂದಿಷ್ಟು ಕೋಳಿನೂ ಸಾಕೊಂಡಿದ್ದೀನಿ. ಏನಕ್ಕೆ ಅಂದ್ರೆ ಕೆಲವು ಸರಿ ಈ ವರ್ಷದಲ್ಲಂತೂ ಜಮೀನಲ್ಲಿ ತುಂಬಾ ಕಳ್ಕೊಂಡ್ರದೇ ಜಾಸ್ತಿ, ಆದ್ರೂ ಈ ತರದೆಲ್ಲ ದನ ಆಡು ಕುರಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ಸಣ್ಣ ಪುಟ್ಟ ಆದಾಯ ಅಂತೂ ಬರ್ತಾ ಇರುತ್ತೆ. ಮುಂದೆ ನಾವು ಏನಾದ್ರು ಮಾಡ್ಬೋದು ಅನ್ನೋದೊಂದು ವಿಶ್ವಾಸ ಕೂಡ ಉಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆ ಈ ಕೃಷಿ ಅಲ್ಲದೆ ನಾನು ಹೇಳ್ದಂಗೆ ಜನಪದ ಗೀತೆ ಆಗಿರ್ಬೋದು ಅಥವಾ ಇನ್ನು ಯಾವ್ದು ಹಳ್ಳಿಯ ಪ್ರತಿಭೆಗಳನ್ನ ಗುರುತಿಸುವಂತದ್ದು, ಮತ್ತೆ ಈ ನಾಟಿ ವೈದ್ಯರು ಈ ತರದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಕರ್ನಾಟಕದ ಒಂದು ಏನು ಪಾರಂಪರೆ ಇದೆ, ಮತ್ತೆ ಟ್ರೈಬಲ್ ಗಳ ಆದಿವಾಸಿಗಳ ಏನು ಪರಂಪರೆ ಇದೆ, ಅದನ್ನ ಮರೆ ಮಾಡಿದಂತೆ ಉಳಿಸುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ನನಗೆ ಅನಿಸ್ತಾ ಇದೆ.
0: ಖಂಡಿತ ಸರ್.
1: ಹಂಗಾಗಿ ನನಗೆ ಮತ್ತೆ ಏನಪ್ಪಾ ಅಂದ್ರೆ ನಾವು ಯಾವಾಗ್ಲೂ ಈಗ ಕೃಷಿ ಇಲಾಖೆಯಾಗಿರ್ಬೋದು ಬೇರೆ ಬೇರೆ ಇಲಾಖೆ ಅವರಿಗೆ ನೇರವಾಗಿ ನಮ್ಗೆ ನಾವು ಭೇಟಿ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾ ಇದಾರೆ, ಮತ್ತೆ ಈ ರೇಡಿಯೋದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತಾ ಇದಾರೆ. ಅದ್ರ ಜೊತೆಗೆ ಏನಾಗ್ಬೇಕು ಅಂದ್ರೆ ಇನ್ನೇ ಒಂದ್ಸರಿ ನಮ್ಗೆ ಹಳ್ಳಿಗಳಲ್ಲಿ ತುಂಬಾ ಸಮಸ್ಯೆ ಇದೆ, ಆಡುಗಳಂತೂ ಇನ್ನೂ ತುಂಬಾ ಸಮಸ್ಯೆ ಇದೆ. ಸಮಸ್ಯೆ ಹೇಳ್ತೇವೆ ಹೋದ್ರೆ ಏನಾಗುತ್ತೆ ಅಂದ್ರೆ ಒಂದ್ ಕಡೆ ಸರ್ಕಾರಕ್ಕೂ ಮುಜುಗರ ಆಗುತ್ತೆ, ಏನಪ್ಪಾ ಅಂದ್ರೆ ನಮ್ಗೆ ಕೆಲಸನೇ ಮಾಡಿಲ್ಲ ಅನ್ನೋ ತರ ಆಗುತ್ತೆ. ಆಗದ್ ಬೇಡ, ಮಾಡ್ತಾ ಇದ್ದಾರೆ ಆದ್ರೆ ಅದು ಜನಕ್ಕೆ ಅನುಕೂಲ ಆಗೋ ತರ ಆಗ್ಬೇಕು. ಇವಾಗ ಏನಾಗಿದೆ ಅಂದ್ರೆ ನಾವೆಲ್ಲ ತುಂಬಾ ಕಳ್ಕೊಂಡ್ಮೇಲೆ ಅವರು ನಮಗೆ ಕೆಲವು ಮಾಹಿತಿಗಳನ್ನ ಕೊಡ್ತಾರೆ, ಆಮೇಲೆ ಕೆಲವೊಂದು ಕ್ರಮಗಳು ಅಷ್ಟೇ ಎಲ್ಲ ಅದು ತುಂಬಾ ದೊಡ್ಡ ಅಂತ ಕಲ್ಪದ್ಮೇಲೆ ಅವ್ರು ಕ್ರಮಗಳನ್ನ ಜರುಗಿಸ್ತಾರೆ, ಮತ್ತೆ ಅದಕ್ಕೆ ಬೇಕಾದ ಉಪಯುಕ್ತ ಮಾಹಿತಿಗಳು ಕೊಡ್ತಾರೆ. ಆದ್ಮೇಲೆ ಅದು ಏನು ಪ್ರಯೋಜನ ಆಗಲ್ಲ. ಅನುಕೂಲ ಆಗೋ ಮುಂಚೆಗೆ ನಮ್ಗೆ ಅದು ಎಲ್ಲ ಮಾಹಿತಿ ಸಿಕ್ಕಿದ್ರೆ ನಮ್ಗೂ ಖುಷಿ ಆಗುತ್ತೆ, ಜನರಿಗೆ ಮತ್ತೆ ಎಲ್ಲರಿಗೂ, ಎಲ್ಲ ರೈತ ಬಾಂಧವರಿಗೂ ಅಥವಾ ಈ ಸಾರ್ವಜನಿಕರಿಗೂ ಅದು ಅನುಕೂಲ ಆಗುತ್ತೆ. ಹಾಗಾಗಿ ಅವರು ಅದನ್ನೆಲ್ಲ ಮುಂಜಾಗ್ರತೆ ಕ್ರಮವಾಗಿ ಯಾವುದೇ ವಿಚಾರಗಳನ್ನ ಮಾಡ್ಬೇಕು. ಯಾಕಂದ್ರೆ ಉದಾಹರಣೆಗೆ ನೋಡಿದ್ರೆ ಜೋಳ ಬಂತು, ಜೋಳಕ್ಕೆ ಎಲ್ಲ ರೋಗ ಬಂತು, ಜಮೀನೆಲ್ಲ ಒಂದು ರೀತಿಯಲ್ಲಿ ಎಲ್ಲಾ ತರ ಕೃಷಿಗಳಿಗೂ ವೈರಸ್ ಅದು ಇದು ಅಂತ ಬರ್ತಾ ಇದೆ. ಇತ್ತಂಗೆಲ್ಲ ತೋಟಗಾರಿಕೆ ಇಲಾಖೆಯವರು ಮತ್ತು ಸರ್ಕಾರ ಅದನ್ನ ಎಲ್ಲ ಕೂತ್ಕೊಂಡು ರೇಡಿಯೋದಲ್ಲೋ ಅಥವಾ ಪೇಪರ್ಲೋ ಹಾಕ್ಬಿಟ್ರೆ ಅದು ಆಗಲ್ಲ. ಹಾಗಾಗಿ ಪಂಚಾಯತಿಗಳ ಎಲ್ಲಾ ಹಳ್ಳಿಗಳಲ್ಲಿ ಪಂಚಾಯತಿ ಇದೆ ಒಂದಷ್ಟು ಹಳ್ಳಿ ಕೇಳಿದ್ರೆ ಅಲ್ಲಿಂದ ಒಂದು ಮಾಹಿತಿ ತಲುಪುವಂತದ್ದಾಗ್ಬೇಕು. ಒಂದು ಸ್ಟಾಪ್ಲೆಸ್ ಮಾಡಿಸೋದು ಅಲ್ಲ, ಒಂದು ಮೈಕ್ ಹಾಕೊಂಡು ಈ ತರದ ಬೆಳೆಗಳನ್ನ ಬೆಳಿಬೇಡಿ ಅಥವಾ ಈ ತರದಲ್ಲಿ ಶುದ್ಧ ಮಾಡೋದು ಇನ್ನೊಂದು ಏನೋ ಏನೋ ಮಾಡೋಂಥದ್ದು ಇದನ್ನೆಲ್ಲ ಮಾಡಬೇಡಿ. ಸಾಮಾನ್ಯವಾಗಿ ನಾನು ಇನ್ನೊಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ನಾನು ನೋಡಿದಂಗೆ ನಮ್ಮ ಹಾಡಿಗಳಲ್ಲಿ ನಾನೇ ಸ್ವತಃ ಅನ್ಕೊಂಡಿದ್ದೀನಿ ಅದನ್ನು ಮಾಡಕ್ಕಾಗಲ್ಲ, ಯಾಕಂದ್ರೆ ಕಾನೂನು ವಿರೋಧ ಏನೂ ಇದೆ, ಒಂದಷ್ಟು ಸಂಘ ಸಂಸ್ಥೆಗಳು ಮತ್ತೆ ನನ್ನ ಪ್ರಕಾರ ಏನು ವಿವೇಕ್ ನಂತರ ವಿವೇಕ್ ಮೂಮೆಂಟ್ ಇದೆ ಅಂತವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಯಾಕಂದ್ರೆ ಅವರಿಗೆ ಇದ್ರ ಬಗ್ಗೆ ಬೇಗ ಅರ್ಥ ಆಗುತ್ತೆ, ನಮಗೂ ಕೂಡ ಅವ್ರು ಸ್ಪಂದಿಸ್ತಾರೆ.
0: ಹೌದು,
1: ಹಂಗಾಗಿ ಮಾಡ್ಬೋದು. ಯಾಕಂದ್ರೆ ನಾನು ಇವಾಗ ಬೇಡ್ಕೋತಾ ಇದೀನಂದ್ರೆ ಈ ಅಂಗಡಿಗಳಲ್ಲಿ ನೋಡಿ ಸಣ್ಣ ಸಣ್ಣ ಮಕ್ಕಳ ಕೈಯಲ್ಲಿ ತಂದೆ ತಾಯಿ ಬೀಡಿ ಸಿಗರೇಟ್ ಗುಟ್ಕಾ ಎಲ್ಲ ತರಕ್ಕೆ ಕಳಿಸ್ತಾರೆ.
0: ಹೌದು ಸರ್.
1: ಆ ಮಕ್ಕಳು ತಗೊಂಡೋಗಿ ತಂದೆ ತಾಯಿ ಕೊಡ್ತಾರೆ ನಿಜ, ಆದ್ರೆ ಆ ಮಕ್ಕಳಿಗೆ ಅಲ್ಲೊಂದು ಒಂದು ಏನೋ ಒಂದು ಇದಿರ್ತದೆ, ಇದ್ರಲ್ಲಿ ಏನಿದೆ ನಾವು ತಿನ್ಬೇಕಲ್ಲ ಅನ್ನೋ ಒಂದು
0: ಕುತೂಹಲ ಇರುತ್ತೆ.
1: ಅದಕ್ಕೆ ನಾನು ಹೇಳೋದು ಏನಪ್ಪಾ ಅಂದ್ರೆ ಸುಮಾರು ಒಂದು 15 ವರ್ಷ ಅಥವಾ 18 ವರ್ಷ ಕೆಳಕ್ಪಟ್ಟ ಮಕ್ಕಳು ಅಂಗಡಿಗೆ ಬಂದಾಗ ಬೀಡಿ ಸಿಗರೇಟ್ ಗುಟ್ಕಾ ಈ ತರದನ್ನ ಅಂಗಡಿ ಅವರು ಮಕ್ಕಳ ಕೈಲಿ ಕೊಡ್ಬಾರ್ದು. ಅದನ್ನ ಕಾನೂನು ಈಗ ನಮ್ ಜೊತೆ ಕೆಲಸ ಮಾಡೋ ಸಂಘ ಸಂಸ್ಥೆಗಳು ಕೂಡ ಅದಕ್ಕೆ ಕೈ ಜೋಡಿಸ್ಬೇಕು. ಅದನ್ನ ಮಕ್ಕಳು ಕೈ ಕೊಡ್ಲೇಬಾರ್ದು, ತಗೊಳ್ಳಿ ತಿನ್ಲಿ.

0: ಏನು ಮಾಡಕ್ಕಾಗಲ್ಲ. ತುಂಬಾ ದೊಡ್ಡ ಸಮಸ್ಯೆ ಇದೆ, ಡಾಕ್ಟರ್ ದೊಡ್ಡ ವಿಜ್ಞಾನಿಗಳು ಹೇಳ್ತಾ ಇದಾರೆ ಅದು ಆರೋಗ್ಯಕ್ಕೆ ಹಾನಿಕಾರ ಅಂತ. ಆದ್ರೆ ತಿಂತಾ ಇದಾರೆ ಅಂದ್ರೆ ಅವರೇ ಬರ ತಿನ್ಲಿ ಅಂದ್ರೆ. ಇವು ಮಕ್ಕಳು ಕೈ ಸಿಕ್ಕಬಾರ್ದ್ರಿ, ಜಾಗ್ರತೆ ಮೂಡಿಸ್ಬೇಕು. ಇನ್ನೂ ಅನೇಕ ಇದೆ ಆ ತರದ್ದು. ಅದಕ್ಕೆ ನಾನು ಒಂದನ್ನೇ ಉದಾಹರಣೆ ಮಾಡಿ ಹೇಳ್ತಾ ಇದ್ದೀನಿ, ಈ ತರ ಆಗ್ಬೇಕು. ಹಿಂದೆ ಒಂದು ಬಾರಿ ನಮ್ಮ ಅಡಿಗೆ ಚೆಂಜಳ್ಳಿ ಅಡಿಗೆ ಹತ್ತನಸಲ್ಲಿ ಇರೋದ್ರಿಂದ ಅಲ್ಲಿಗೆ ಡಿಸಿ ಅವ್ರು ಬಂದಿದ್ರು, ಡಿಸಿ ನಡೆ ಹಳ್ಳಿ ಕಡೆ ಅಂತ ಹೇಳ್ಕೊಂಡು. ಅವ್ರು ಬಂದಾಗ ಏನಾಗಿತ್ತು ಅಂದ್ರೆ ನಮ್ಮ ತಾಲೂಕು ಅಲ್ಲಿ ಹೋಬಳಿ ಮಟ್ಟದಲ್ಲಿ ಏನೇನ್ ಕೆಲಸಗಳಾಗಿಲ್ವೋ ಅವೆಲ್ಲ ಇಲ್ಲಿ ಬಂದಿದ್ರು. ಅವ್ರು ಸುಮಾರು ಒಂದು 25-30% ಕೆಲಸ ಇಲ್ಲೇ ಆಗೋಯ್ತು. ಅವಾಗ ಪೆನ್ಷನ್ ಹಣ ಇರ್ಬೋದು ಅಥವಾ ಯಾರ್ಯಾರಿಗೂ ಏನೇನು ಸಮಸ್ಯೆಗಳಿರ್ಬೋದು ಅದಕ್ಕೆಲ್ಲ ಡಿಸಿ ಅವ್ರು ನೇರವಾಗಿ ಬಂದು ಇಲ್ಲೇ ಸೈನ್ ಮಾಡಿ ಮತ್ತೆ ಅವರಿಗೆಲ್ಲ ಕೆಲವೊಂದು ಆರ್ಡರ್ ಕಾಪಿಗಳನ್ನ ಕೊಡ್ಕೊಂತದ್ದು ಇದೆಲ್ಲ ಮಾಡಿದ್ರು. ಆ ತರದ್ದು ಆಗಾಗ ಆಗೋದ್ರಿಂದ ಜನಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ.
1: ಅಂದ್ರೆ ನೀವು ಸಾಮಾಜಿಕ ಕಳಕಳಿಯನ್ನ ಹೊಂದಿ ದೇಶಕ್ಕೆ ಮತ್ತೆ ಮಕ್ಕಳಿಗೆ ನೆರವಾಗುವ ನಿಟ್ಟಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಸರ್ಕಾರ ಕೈಗೊಳ್ಬೇಕು, ಹಾಗೆ ಬುಡಕಟ್ಟು ಜನಾಂಗದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಇನ್ನಷ್ಟು ಶ್ರಮಿಸಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ರಿ. ಮೊದಲಿಗೆ ನಮ್ಮ ರೇಡಿಯೋ ಕಾರ್ಯಕ್ರಮವನ್ನ ಯಾವಾಗ್ಲಿಂದ ಯಾವ ಕಾರ್ಯಕ್ರಮವನ್ನ ಅತಿ ಹೆಚ್ಚು ಕೇಳ್ತಾ ಇದ್ರ ಸರ್ ನೀವು?
0: ಅಂದ್ರೆ ನಾನು ಒಬ್ಬ ರೈತರಾಗಿರೋದ್ರಿಂದ ನನಗೆ ರೈತರ ಕಾರ್ಯಕ್ರಮ ತುಂಬಾ ಇಷ್ಟ ಆಗುತ್ತೆ. ಅದ್ರ ಜೊತೆ ಜನಪದ ಕೆಲವು ಕಾರ್ಯಕ್ರಮಗಳು ಇರ್ತವೆ, ಅದನ್ನ ನಾನು ತುಂಬಾ ಕೇಳ್ತೀನಿ ಮೇಡಮ್. ಜನಪದ ಒಂದು ಏನು ಜೀವನಾಡಿ
1: ಅನ್ನೋದು
0: ಅದನ್ನ ಬೆಳೆಸುವಂತ ಕಾರ್ಯಕ್ರಮ ಮಾಡ್ತಾರೆ. ಮತ್ತೆ ರೈತರ ವಿಚಾರದಲ್ಲಂತೂ ನಾನೇನು ಹೇಳಬೇಕಾಗಿಲ್ಲ, ನಿಮ್ಗೆ ಗೊತ್ತಿದೆ. ಯಾಕಂದ್ರೆ ರೈತ ಅಂದ್ರೆ ಸಣ್ಣ ರೈತ ಆಗಿರ್ಲಿ ದೊಡ್ಡ ರೈತ ಆಗಿರ್ಲಿ, ಅವನು ತನಗೆ ತನ್ನ ಮನೆಗಲ್ಲದೆ ಅಥವಾ ತನ್ನ ಒಂದು ಕುಟುಂಬಕ್ಕಲ್ಲದೆ ಬೇರೆಯವ್ರಿಗೂ ಒಂದು ಹಸುವನ್ನು ನಿಲ್ಲಿಸಿಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ಮತ್ತೆ ಅವನು ಅದ್ರಲ್ಲಿ ಬೆಳವಣಿಗೆ ಆಗ್ಬೇಕು, ಮತ್ತೆ ಅವ್ನು ಬೆಳೆದಿದ್ದು ಅವ್ನು ಸೇರ್ಬೇಕು, ಒಳ್ಳೆ ಲಾಭ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ. ಅವ್ರು ಎಲ್ಲಿ ಮಾರಾಟ ಮಾಡ್ಬೇಕು, ಏನ್ ಬೆಳಿಬೇಕು, ಯಾವಾಗ ಬೆಳಿಬೇಕು, ಮತ್ತೆ ಅಲ್ಲಿ ಏನಾದ್ರು ಕುಂದು ಕೊರತೆ ಆದಾಗ ಯಾರನ್ನ ಸಂಪರ್ಕ ಮಾಡ್ಬೇಕು ಅನ್ನೋದನ್ನ ಹೇಳ್ತಾ ಇದಾರೆ. ಹಾಗಾಗಿ ಇದು ಒಂದು ದೊಡ್ಡ ಒಂದು ಉಪಯುಕ್ತ ಒಂದು ಕಾರ್ಯಕ್ರಮ ಅಂತ ನನ್ನ ಭಾವನೆ.
1: ಸರ್, ನೀವು ಕಾರ್ಯಕ್ರಮದಲ್ಲಿ ಮೊದಲೇ ಹೇಳಿದ್ರಿ ಒಂದು ಜನಧ್ವನಿ ರೇಡಿಯೋ ಕೇಂದ್ರ ಬುಡಕಟ್ಟು ವರ್ಗದವರಿಗೆ ಧ್ವನಿಯಾಗಿ ಮಾರ್ಪಟ್ಟಿದೆ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ಎಷ್ಟು ಖುಷಿ ಅನ್ಸುತ್ತೆ ಸರ್?
0: ಅದು ಹೇಳಕ್ಕಾಗದಷ್ಟು ಖುಷಿ ಮಾಡ್ಬೇಕಂದ್ರೆ ನಾವ್ ಎಲ್ಲರೂ ತಗೊಳ್ತೇವೆ, ನಂಗೆ ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ. ಅದು ಒಂದು ಅರ್ಥ ಇಲ್ಲ ಹೋದ್ ಮಾತು ನನಗೆ ಅನ್ಸುತ್ತೆ ಅಂದ್ರೆ ಯಾರೋ ಒಬ್ಬ ಕನಸು ಕಾಣದೇ ಇರೋಂಥವ್ನಿಗೆ ಏನಾದ್ರು ಒಂದು ದೊಡ್ಡ ಸ್ಟಾರ್ ಆಗುವಂತದ್ದು ಅಥವಾ ಫಿಲ್ಮ್ ಆಕ್ಟರ್ ಆಗುವಂತದ್ದು ಅಥವಾ ಇನ್ನೆಲ್ಲೋ ಒಂದ್ ಕಡೆ ಏನೋ ಕೆಲಸ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ನಾವ್ ಹೇಳ್ತೀವೋ ಅಷ್ಟು ಖುಷಿ ಆಗುತ್ತೆ ಮೇಡಮ್ ನನಗೆ. ಯಾರು ಸುಮ್ಮನೆ ಕೇಳ್ಕೊಳ್ಳಿ ಅಂತ ಹೇಳ್ತಾರೆ, ಅಷ್ಟು ಖುಷಿ ಆಗುತ್ತೆ. ಯಾಕಂದ್ರೆ ಅದು ನಮ್ಮನ್ನ ಕೆಲವು ಸರಿ ನಾವು ನಮ್ಮನ್ನ ಯಾರು ಮಾತಾಡ್ತಾರ ಇರಲ್ಲ, ನಾವೇ ಎಲ್ಲಾದ್ರೂ ಹೋಗಿ ನಿಂತ್ಕೊಂಡ್ರೆ ನಮ್ಗೆ ಅವಕಾಶಗಳು ಸಿಗಲ್ಲ. ಯಾರೇನೋ ಮಾತಾಡಕ್ಕೆ ಏನಪ್ಪ ಅವ್ರು ಮಾತಾಡ್ಬಿಡ್ಲಿ ಅಂತ ಬೇರೆಯವ್ರನ್ನ ಬೆಟ್ ಮಾಡಿ ತೋರಿಸ್ತಾರೆ. ಆಮೇಲೆ ನಾವು ಕೂಡ ಒಂದು ಸಣ್ಣ ತಪ್ಪಾಗಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದೀವಿ ಅಂದ್ರೆ ನಮ್ಮ ಅಷ್ಟಗೋಸ್ಕರ. ಆದ್ರೂ ಸಮೇತ ನಮ್ಗೆಲ್ಲ ಒಂದ್ ಕಡೆ ನಾವೇನು ಹೋರಾಟಗಾರರು ಅಥವಾ ಯಾವ್ದೋ ಲೀಡರ್ ಅಂತ ನಮ್ಗನ್ಸಲ್ಲ. ಆದ್ರೆ ಈ ರೇಡಿಯೋ ವಿಚಾರ ಬಂದಾಗ ನಾವು ದೊಡ್ಡ ಮಟ್ಟಕ್ಕೆ ಸಿಗೋ, ಯಾಕಂದ್ರೆ ನಮ್ಗೆ ಒಂದು ಪರಿಸ್ಥಿತಿ ಒಂದು ವೇದಿಕೆ ಕೊಟ್ಟು ನಮ್ಮನ್ನ ಮಾತಾಡ್ಸಕ್ಕೆ ಮತ್ತೆ ನಮ್ಮ ಮನಸ್ಸಿನ ಭಾವನೆಗಳನ್ನ ಮತ್ತೆ ನಮ್ಮ ಬೆಳವಣಿಗೆಯನ್ನ ನಾವು ಮಾಡುವಂತ ಕೆಲಸವನ್ನ ಎಲ್ಲವನ್ನು ಪ್ರತ್ಯಿಸ್ತಾ ಇರೋದ್ರಿಂದ ನಮ್ಮ ಜೀವನದ ಒಂದು ಒಂದು ಪಿಕ್ಚರ್ ರೀತಿ ಇದೆ.
1: ಹೌದು,
0: ನಮ್ಮ ಜೀವನದ ಪಿಕ್ಚರ್ನೆ ಜನರ ಮುಂದೆ ಕೇಳಿದ್ರ ಮುಂದೆ ತಗೊಂಡೋಗಿರ್ತಿರಲ್ಲ, ಅದು ಒಳ್ಳೇದು ಕೆಟ್ಟದ್ದು ಅದು ಖುಷಿ ಆಗುತ್ತೆ ಮೇಡಮ್.
1: ಅಂದ್ರೆ ಈ ನಿಟ್ಟಿನಲ್ಲಿ ಅವಕಾಶ ಕೊಡ್ತಾ ಇರೋದು ನಮ್ಮ ಬೆಳವಣಿಗೆಗೆ ಇನ್ನಷ್ಟು ಸ್ಫೂರ್ತಿ ಅಂತ ಹೇಳ್ತಾ ಇದ್ರಿ.
0: ಹೌದು ಮೇಡಮ್.

0: ಸರ್, ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮನಮುಟ್ಟುವ ರೀತಿಯಲ್ಲಿ ಇನ್ಯಾವ ತರ ಅಡಿಗಳ ಸಮಸ್ಯೆ ಆಗಿರ್ಬೋದು, ಸಾಮಾಜಿಕ ಕಳಕಳಿಯನ್ನ ಹೊಂದಿರುವಂತಹ ವ್ಯಕ್ತಿ ಆಗಿರೋದ್ರಿಂದ ನಿಮ್ಮಲ್ಲಿ ನಾವು ಯಾವ ರೀತಿಯ ಅಧಿಕಾರಿಗಳನ್ನ ಕರೆಸಬೇಕು ಅಂತ ಸಲಹೆನ ಕೇಳ್ಬೋದು ಸರ್ ನಿಮ್ಮ ಹತ್ರ?
1: ಅದೇ ಮೇಡಮ್, ನಾನಾಗ್ಲೇ ಹೇಳಿದಂಗೆ ನನ್ನ ಊರಿಗೆ 100 ವರ್ಷದ ಇತಿಹಾಸ ಇದೆ. ಇತ್ತೀಚೆಗೆ ಒಂದಷ್ಟು ಮನೆಗಳಾಗಿದೆ, ಅದರಲ್ಲಿ ಏನು ಎರಡು ಮಾತಿಲ್ಲ, ಒಂದಷ್ಟು ಕಾಂಕ್ರೀಟ್ ರೋಡ್ಗಳಾಗಿದೆ. ಏನು ನಮ್ಮ ಮುಖ್ಯ ರಸ್ತೆ ಏನಿದೆ, ಆ 100 ವರ್ಷ ಆದ್ರೆ ಆ ರಸ್ತೆ ಉಂಟಾಗಿಲ್ಲ. ಹಂಗಾಗಿ ನಾನ್ ಹೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ, ಶಾಸ್ತ್ರಂತೂ ಈಗ ಚುನಾಯಿತಿ ಯಾರೇ ಚುನಾಯಿತಿ ಪ್ರತಿನಿಧಿಗಳಾದ್ರೆ ಬರ್ತಾರೆ ಹೋಗ್ತಾರೆ. ಅವ್ರದ್ದು ಒಂದೇ ಊರಲ್ಲ, ಇಡೀ ತಾಲೂಕು ನೋಡ್ಬೇಕಾಗಿರೋದ್ರಿಂದ ಅವ್ರಿಗೆ ಗಮನ ತಂದಿದೀವಿ. ಅವ್ರು ನೋಡಲ್ ಲೇಟ್ ಆಗಿರ್ಬೋದು, ಆದ್ರೆ ಅಧಿಕಾರಿಗಳಂತೂ ಇದನ್ನ ಗಮನಿಸಬೇಕು. ಯಾಕಂದ್ರೆ ಜಿಲ್ಲಾಧಿಕಾರಿಗಳಾಗಿರ್ಬೋದು, ತಾಲೂಕು ಮಟ್ಟಾಧಿಕಾರಿಗಳಾಗಿರ್ಬೋದು, ಇದನ್ನೆಲ್ಲ ಗಮನಿಸಿ ನೋಡಿ ಈ ತರ ಇದೆ. ಅವ್ರು ಅಲ್ಲಿ ಬುಡಕಟ್ಟು ಜನರು ಜಾಸ್ತಿ ಇದಾರೆ, ಮತ್ತೆ ಆ ಊರಿನಲ್ಲಿ ಕುಡಿಯೋ ನೀರಾಗಿರ್ಬೋದು, ಮತ್ತೆ ಕಸಗಳು ಹಾಕುವಂತದ್ದು, ಈ ತರ ತುಂಬಾ ಸಮಸ್ಯೆ ಇದೆ. ಈಗ ನಾನು ಪಂಚಾಯತಿಗೆ ಸುಮಾರು ಬಾರಿ ಒಂದ್ 2-3 ಬಾರಿ ಅರ್ಜಿ ಕೊಟ್ಟಿದ್ದೀನಿ. ಮತ್ತೆ ಸ್ವಾಮಿ ವಿವೇಕಾನಂದ ಮೂರ್ತಿನವ್ರನ್ನ ಏನು ಅಲ್ಲಿ ಸಿಬ್ಬಂದಿ ಇದಾರೆ, ನಮ್ಮ ಆಡಿ ಮಠದಲ್ಲಿ ಕೆಲಸ ಮಾಡ್ತಾರೆ, ಅವ್ರನ್ನ ಕರ್ಕೊಂಡೋಗಿ ಅವ್ರ ಹತ್ರ ಮಾತಾಡ್ತೀನಿ. ನಾನು ಕೆಲ ಸರಿ ಸಭೆ ಮಾಡಿ ಹೇಳಿದ್ದೀನಿ. ಏನಪ್ಪಾ ಅಂದ್ರೆ ನಮ್ಮಲ್ಲಿ ಒಂದು ನಾಲೆ ಹೋಗುತ್ತೆ, ಚಾನಲ್ ಆ ಚಾನಲ್ ಏನ್ ಮಾಡ್ತಾ ಇದಾರೆ ಅಂದ್ರೆ, ಜನರು ಮನೆಯಲ್ಲಿ ಕ್ಲೀನ್ ಮಾಡೋ ಕಸಗಳಾಗಿರ್ಬೋದು, ಸತ್ತ ನಾಯಿ ಹಾವು ಬಟ್ಟೆ ಎಲ್ಲ ಹಾಕ್ತಾರೆ ಮೇಡಮ್.

0: ಆ ನೀರ್ನ ಕಲುಷಿತ ಮಾಡ್ತಾರೆ. ನನಗೆ ಯಾಕೆ ಗೊತ್ತಿಲ್ಲ, ನನಗೆ ಮುಂಚೆ ನಿಂದು ನೀರು ಅಂದ್ರೆ ಗೌರವ, ಏನಕ್ಕೆ ಅಂದ್ರೆ ಏನಂತ ಗೊತ್ತಿಲ್ಲ ನನಗೆ. ನಾನು ಯಾವಾಗ್ಲೂ ಬೈತಾರೆ, ಅದಕ್ಕೆ ನಾನು ಹೇಳಿದೆ ನೋಡ್ರಪ್ಪ ನಾನು ಎಲ್ಲ ಒಂದ್ ಕಡೆ ಮಾಡ್ಬೋದು, ಅದು ದೊಡ್ಡ ವಿಚಾರ ಅಲ್ಲ. ನೀವುಗಳು ಇಂಥ ಜಾಗದಲ್ಲೆಲ್ಲ ಒಂದು ಸಣ್ಣ ಸಣ್ಣದಾಗಿ ಬೋರ್ಡ್ ಗಳನ್ನ ಬರ್ತಿ, ಏನಾದ್ರು ಸಣ್ಣ ಸಣ್ಣ ಬೋರ್ಡ್ ಗಳೆಲ್ಲ ಬರ್ತಿ, ಬೋರಿಗಳಿವೆ ಇಲ್ಲಿ ಸಣ್ಣ ಸಣ್ಣ ಬೋರ್ಡ್ ಗಳು ಮಾಡಿಬಿಟ್ಟು ಒಂದ್ಸರಿ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಅವ್ರು ತಪ್ಪು ಮಾಡ್ತಾ ಇದಾರೆ, ಅದೇ ನೀರಲ್ಲಿ ಸ್ನಾನ ಮಾಡ್ತಾರೆ, ಅದೇ ನೀರಲ್ಲಿ ಬಟ್ಟೆ ಕಳೀತಾರೆ. ಹಂಗಾಗಿ ಅದರಿಂದ ಸ್ವಲ್ಪ ಏನು ಈ ಸೋಂಕುಗಳೆಲ್ಲ ಆಗುತ್ತೆ, ವೈರಸ್ಗಳು ಏನೇನೋ ಬಂದು ಇದ್ರೆ ಅನ್ಭವಿಸ್ತಾರೆ. ಪಾಪ ಅವ್ರಿಗೆ ಗೊತ್ತಿಲ್ಲದಂಗೆ ಅವರೇ ಮಾಡ್ಕೊತಾರೆ, ಅದು ಇದು ಪರಿಸ್ಥಿತಿ ಇದು. ಅದಕ್ಕೆ ತಾವುಗಳು ದಯವಿಟ್ಟು ಇದನ್ನ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊಂಡೆ. ಇನ್ನೂ ಮಾಡಿಲ್ಲ ಮೇಡಮ್.
1: ಓಕೆ, ಅಂದ್ರೆ ನಿಮ್ಮ ಊರಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ನೀರಿನ ಸಮಸ್ಯೆ ಆಗಿರ್ಬೋದು, ಸ್ವಚ್ಛತೆ ಸಮಸ್ಯೆ ಆಗಿರ್ಬೋದು ಈ ನಿಟ್ಟಲ್ಲಿ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ನೀವು ಅವ್ರ ಜೊತೆ ಸಂಪರ್ಕಿಸೋಕೆ ಇಷ್ಟಪಡ್ತೀರಿ? ಈ ನಿಟ್ಟಿನಲ್ಲಿ ಜನಧ್ವನಿ ಜನರಿಗಾಗಿ ಕೆಲಸ ಮಾಡ್ತಿರೋದು ನಿಮ್ಗೆ ಅನ್ಸುತ್ತೆ ಸರ್?
0: ನನಗೆ ತುಂಬಾ ಸಂತೋಷ ಕೊಟ್ಟಿದೆ. ಆದ್ರೆ ಜನರು ಇದನ್ನ
1: ಬೆಳೆಸ್ಕೋಬೇಕು,
0: ಎಲ್ಲ ಒಂದು ತೋರಿಸ್ಕೋಬೇಕು, ಒಂದು ಹ್ಯಾಪ್ ಅಂತ ಏನು ಬಿಟ್ಟಿದೀವಿ, ಅದು ಎಲ್ಲರೂ ಅದನ್ನ ಗುರುತಿಸಿ ಅದನ್ನ ತಗೊಳಂಗ ಆಗ್ಬೇಕು. ಯಾಕಂದ್ರೆ ಇದು ಬರೀ ಕೃಷಿಗೋಸ್ಕರನೋ ಅಥವಾ ಯಾವ್ದೋ ಸಮಸ್ಯೆ ಹೆಸರನ್ನ ಹೇಳಕ್ಕೋಸ್ಕರನೋ ಮಾಡೋದಲ್ಲ, ಇದೆ ಎಲ್ಲಾ ಚಟುವಟಿಕೆಗಳು ಇರೋದ್ರಿಂದ ಎಲ್ರಿಗೂ ಉಪಯೋಗ ಇದೆ. ರೈತನಾಗ್ಲಿ ಆಗದೇ ಇರ್ಲಿ ಎಲ್ಲರಿಗೂ ಇದೆ. ಹಂಗಾಗಿ ಇದನ್ನ ಕೇಳ್ಬೇಕು, ಯಾಕಂದ್ರೆ ಇದು ಮನೇಲಿ ಇರುವಂತ ಹೆಣ್ಣು ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಇದು ಉಪಯೋಗ ಆಗುತ್ತೆ. ಯಾಕಂದ್ರೆ ಅವರಲ್ಲೇ ಒಂದು ಕಲೆ ಇರುತ್ತೆ, ಕಲೆಯ ಗುರುತಕ್ಕೆ ಒಂದು ಅನುಕೂಲ ಆಗುತ್ತೆ. ಈ ಮಕ್ಕಳು ಇರ್ತಾರೆ, ಅವ್ರಿಗೆ ಬೆಳವಣಿಗೆ ವಿಚಾರದಲ್ಲಿ ಅಥವಾ ಅವರ ಭವಿಷ್ಯ ಕಟ್ಟಿಕೊಳ್ಳುವ ವಿಚಾರದಲ್ಲಿ ಹೆಲ್ಪಾಗುತ್ತೆ. ರೈತರಿಗೆ ತನ್ನ ಕೃಷಿ ಮಾಡೋ ವಿಚಾರದಲ್ಲಿ ಹೆಲ್ಪಾಗುತ್ತೆ. ಯಾರೋ ರೈತರೇ ಅಲ್ಲ, ಸಣ್ಣ ಪುಟ್ಟ ಆಡು ಕುರಿ ಸಾಕೊಂಡು ಹೈನುಗಾರಿಕೆ ಮಾಡ್ತಾ ಇದಾರೆ ಅಂದ್ರೆ ಅವರಿಗೂ ಕೂಡ ಸಾಕಷ್ಟು ಬೆನಿಫಿಟ್ಗಳನ್ನ ಎಲ್ಲಿಂದ ಪಡ್ಕೋಬಹುದು, ಹೆಂಗ್ ಪಡ್ಕೋಬಹುದು, ಅದನ್ನ ಹೆಂಗ್ ಸಾಕಣೆ ಮಾಡ್ಬೇಕು, ಅದೇ ಅದಕ್ಕಿಂತ ಹೆಚ್ಚಾಗಿ ಯಾರ್ಯಾರು ಫಾರ್ಮ್ ಇನ್ನೊಂದು ಈ ತರದೆಲ್ಲ ಮಾಡ್ಕೊಂಡು ಚೆನ್ನಾಗಿದ್ದಾರೆ ಅವ್ರನ್ನ ಪರಿಚಯ ಮಾಡ್ಕೊಡ್ತಾರೆ. ಅವ್ರ ಹತ್ರ ಮಾತಾಡಿ ಅವ್ರಿಗೆ ತೊಂದರೆ ಆಗದಂತೆ ಅಥವಾ ಪ್ರಾಣಿಗಳನ್ನ ಚೆನ್ನಾಗಿ ನೋಡ್ಕೊಳಕ್ಕೆ ಏನ್ ಅನ್ಕೊಳ್ಬೇಕು, ಇದನ್ನೆಲ್ಲ ಮಾಡೋದ್ರಿಂದ ಇದು ಪ್ರತಿಯೊಬ್ಬರಿಗೂ ಅನುಕೂಲ ಆಗೋದ್ರಿಂದ ಈ ಪ್ರತಿಯೊಬ್ಬರು ಈ ಒಬ್ರಿಗೊಬ್ರು ಮತ್ತೆ ಅನಿಸಿಕೆಗಳನ್ನ ಹೇಳೋದು ಇರೋದ್ರಿಂದ ಅದಕ್ಕೆ ಏನು ಸರಿ ಇದೆಯಾ ಇಲ್ವಾ ಅಂತ ಮತ್ತೆ ಪ್ರಶ್ನೆ ಮಾಡ್ಕೋಬಹುದು, ಅದಕ್ಕೆ ಉತ್ತರನು ಕೊಡ್ಬೋದು, ಮತ್ತೆ ಒಬ್ರಿಗೊಬ್ರಿಗೆ ಸಹಾಯ ಆಗುತ್ತೆ.
1: ಅಂದ್ರೆ ಈ ನಿಟ್ಟಿನಲ್ಲಿ ಜನಧ್ವನಿನ ಎಲ್ಲ ಜನಸಾಮಾನ್ಯರು ಇದನ್ನ ಮಾಹಿತಿಯನ್ನ ತಿಳ್ಕೊಂಡು ಅಳವಡಿಸಿಕೊಂಡು ಜೀವನ ಸಾಗಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ರಿ.

0: ಒಟ್ಟಾರೆ ನೀವು ಒಬ್ಬ ಕೃಷಿಕರಾಗಿ ಜನಧ್ವನಿಯಲ್ಲಿ ಬರ್ತಿರಂತಹ ಮಾಹಿತಿಗಳನ್ನ ನೀವು ಅಳವಡಿಸಿಕೊಂಡು ಯಾವ ತರ ನಿಮ್ಮ ಕೃಷಿಯಲ್ಲಿ ನೀವು ತೊಡಗಿಸ್ಕೊಂಡಿದ್ರ ಸರ್?
1: ಮೇಡಮ್ ಅವ್ರು, ನಾನು ಇದನ್ನ ಕೇಳ್ಕೊಂಡು ದೊಡ್ಡ ಮಟ್ಟದಲ್ಲಿ ಏನೋ ಲಾಭ ಮಾಡ್ಕೊಂಡಿರಲ್ಲ, ಆದ್ರೆ ಕೇಳೋದ್ರಿಂದ ಏನಾಗುತ್ತೆ ಅಂದ್ರೆ ನಮಗೆ ಅವಾಗ ಅವಾಗ ಒಂಥರ ಸಣ್ಣ ಉದಾಹರಣೆಯಾಗಿ ಹೇಳ್ತೀನಿ, ಕೆಲವರಿಗೆ ಅರ್ಥ ಆಗಿಂತ ಮೊಬೈಲ್ ಅಲ್ಲಿ ಬ್ಯಾಟ್ರಿ ಖಾಲಿ ಇರೋದನ್ನ ಹೆಂಗ್ ಚಾರ್ಜ್ ಮಾಡ್ತೀವಿ, ಆ ತರ ನಮ್ಗೆ ಏನೋ ಒಂಥರ ಮಾಡ್ಬಿಟ್ಟಿರ್ತೀವಿ ಏನೋ ಕನ್ಫ್ಯೂಸ್ ಇದ್ದಾಗ ನಮ್ಗೆ ಕೇಳೋದ್ ಏನಾಗುತ್ತೆ ಅಂದ್ರೆ ಅನೇಕ ಸಿಗ್ತದೆ ನಮ್ಗೆ.
0: ಹೌದು,
1: ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅದೆಲ್ಲ ಗೊತ್ತಾಗುತ್ತೆ. ಅವ್ರು ಯಾರು ಬೇಡ ಅಂದ್ರೆ ನಮ್ಗೆ ಈಗ ಎಷ್ಟೋ ಕೃಷಿ ಇಲಾಖೆಯ ವಿಜ್ಞಾನಿಗಳಾಗಿರ್ಬೋದು ಅಥವಾ ಕೃಷಿ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ನಮ್ಗೆ ಇದ್ರಲ್ಲಿ ಸಂಪರ್ಕದಲ್ಲಿದ್ದಾರೆ. ಈಗ ಅವ್ರ ಕೇಳಿ ತಿಳ್ಕೊಬಹುದು, ಆಗೇನಾಗುತ್ತೆ ಅಂದ್ರೆ ನಮ್ಗೆ ನಮ್ಮ ಕೆಲಸ ಮಾಡಕ್ಕೆ ಅನುಕೂಲ ಆಗುತ್ತೆ, ಸುಲಭ ಆಗುತ್ತೆ.
0: ದಿನದ ಯಾವ ಸಮಯದಲ್ಲಿ ನಮ್ಮ ಜನಧ್ವನಿಯನ್ನ ನೀವು ಕೇಳ್ಬೋದು ಸರ್?
1: ನನಗೆ ಬೆಳಿಗ್ಗೆ 5:30 ಕೆಲಸ ಸ್ಟಾರ್ಟ್ ಆಗುತ್ತೆ. ನಾನು ಯಾವಾಗ ಕೇಳ್ತೀನಿ ಅಂದ್ರೆ 1:00 to 9:30 ಅಷ್ಟೊತ್ತು ಕೇಳ್ತೀನಿ. ಅದ್ ಬಿಟ್ರೆ ಇನ್ನು ಮಧ್ಯಾಹ್ನ 1:00 to 2:30, 3:00 ಬಿಸಿಲು ಇರುತ್ತೆ, ಮತ್ತೆ ಅಷ್ಟೇ ಕೆಲಸಕ್ಕೆಲ್ಲ ಸ್ವಲ್ಪ ಏನ್ ಮಾಡ್ತೀವಿ ರೆಸ್ಟ್ ಕೊಡ್ತೀವಿ, ಆ ಟೈಮಲ್ಲಿ ಕೇಳ್ಬೋದು. ಅದ್ ಬಿಟ್ರೆ ಇನ್ನು ನಮ್ಗೆ 5:30 to 6:00 ಮೇಲೆ ಆರಾಮಾಗಿ ಒಂದ್ ಬೆಳಿಗ್ಗೆ ಅದನ್ನ ಕೇಳೋದ್ರಿಂದ ಅಥವಾ ಯಾರ ಮೆಸೇಜ್ ಹಾಕಿರ್ತಾರೆ ಅದನ್ನ ನೋಡೋದ್ರಿಂದ ನಮ್ಗಂತ ಖುಷಿ ಆಗುತ್ತೆ ಮೇಡಮ್. ಹೌದು, ಇದು ನಮ್ದೇ ಅನ್ನೋದೊಂದು ಒಂದು ಭಾವನೆಯಲ್ಲಿ ಇರುತ್ತೆ ಮೇಡಮ್.
0: ಖಂಡಿತ ಸರ್, ಅಂದ್ರೆ ಎಲ್ಲಾ ಟೈಮಲ್ಲೂ ಕೇಳೋಕ್ ಆಗದಿರ ಸಮಯ ನೀವು ನಿಮ್ಮ ಬಿಡುವಿನ ಸಮಯದಲ್ಲಿ ನಮ್ಮ ಜನಧ್ವನಿಯನ್ನ ಕೇಳ್ತಾ ಬರ್ತಾ ಇದ್ರಿ. ಸರ್, ನೀವು ಕೇಳ್ಬೇಕಾದ್ರೆ ಇತರರಿಗೂ ನಮ್ಮ ಜನಧ್ವನಿಯನ್ನ ಕೇಳಿ ಅಂತ ಹೇಳಿರೋದು ಉಂಟಾ?
1: ಹೇಳಿದ್ರಿ ಮೇಡಮ್, ತುಂಬಾ ಹೇಳಿದೀನಿ. ಏನಕ್ಕೆ ಅಂದ್ರೆ ಮತ್ತೆ ನಾವು ಕೆಲವೊಂದ್ ಕಡೆ ಕಾರ್ಯಕ್ರಮ ಕೂತ್ಕೊಂಡಾಗೆಲ್ಲ ಮಾತಾಡ್ತಾ ಇರ್ತೀವಿ. ಏನಕ್ಕೆ ಅಂದ್ರೆ ಈ ತರದಲ್ಲೆಲ್ಲ ಇದೆ, ನಾವು ಯಾರೋ ಒಬ್ರು ಗೊತ್ತಿಲ್ಲದೆ ಇರೋರೇ ಆಗಿರ್ಬೋದು, ಇಲಾಖೆ ಅಧಿಕಾರಿಗಳು ಯಾವ್ದೋ ಒಂದು ಮಾಹಿತಿ ಕೊಟ್ಟರೆ ನಮ್ಗೆ ಯಾವಾಗ ತಲೆಗೆ ಹೋಗಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ರೇಡಿಯೋ ಕಾರ್ಯಕ್ರಮ ಕೇಳೋದ್ರಿಂದ ಅದು ಕೆಲವೊಂದು ರೆಕಾರ್ಡಿಂಗ್ ಇರುತ್ತೆ, ಕೆಲವೊಂದು ಮಾತಾಡಿದ ವಿಡಿಯೋ ರೆಕಾರ್ಡ್ ಎಲ್ಲ ಇದೆ, ಆ ತರದಲ್ಲಿ ಬರ್ತಾ ಇರುತ್ತೆ. ಹಂಗಾಗಿ ನಮ್ಗೆ ಇನ್ನೂ ಉಪಯುಕ್ತ ಆಗುತ್ತೆ. ನಮ್ಗೆ ಯಾವಾಗ ಬೇಕಾದ್ರೂ ತೆಗೆದಾಗ ಅವರಪ್ಪ ಯಾರೋ ಒಬ್ರು ಕುರಿ

0: ಏನು ಅಂತ, ಕುರಿಗೆ ಹೆಂಗ್ ಮೇಂಟೈನ್ ಮಾಡ್ತಿದ್ರು, ಜಮೀನಲ್ಲಿ ಕೆಲಸದ ಸಮಯದಲ್ಲಿ ಯಾರು ಏನ್ ಮಾಡಿದ್ರು, ಎಷ್ಟು ಎಕರೆಯಲ್ಲಿ ಜಮೀನು ಏನು ಕೃಷಿ ಹಾಕಿದ್ರು, ಅವ್ರು ಹೆಂಗ್ ಅದನ್ನೆಲ್ಲ ನೋಡ್ಕೊತಾ ಇದ್ರು, ಅದೆಲ್ಲ ಮಾಹಿತಿ ಸಿಕ್ಕೋದ್ರಿಂದ ಅದು ನಮಗ್ ಬೇಕಾದ ಸಮಯದಲ್ಲಿ ಕೆಲ ಸರಿ ಏನಾಗುತ್ತೆ ಅಂದ್ರೆ, ನಾನು ಹೇಳೋದು ಯಾರೋ ಫೋನ್ ನಾವು ಮಾಡ್ತೀವಿ ಸರ್ ಏನ್ತಿ ಹೇಗಿದೆ ಏನ್ ಮಾಡ್ಬೇಕಂತ ಯಾರಿಗೋ ಒಬ್ಬ ಅಧಿಕಾರಿಗೆ ಕೇಳೋ ಹೊತ್ತೆ ಅವ್ರು ಫೋನ್ ತೆಗಿಯಲ್ಲ, ಅಥವಾ ಬ್ಯುಸಿ ಇರ್ತಾರೆ ಅವ್ರು ನಮ್ ತರ ನೂರ ಜನ ನೋಡೋದ್ರಿಂದ ಏನೋ ಒಂದು ಆಗೋದೇ ಇಲ್ಲ ಅವತ್ತು. ಅದು ಇಲ್ಲಿ ತೆಗೆದಾಗ ಏನಾಗುತ್ತೆ ಅಂದ್ರೆ, ನಮ್ಗೆ ಅಂತವೆಲ್ಲ ಮಾಹಿತಿ ಸಿಕ್ಕೇ ಬಿಡ್ತವೆ. ಅದಕ್ಕೆ ಅನುಕೂಲ ಇದೆ ಮೇಡಮ್ ಇದು.
1: ಅಂದ್ರೆ ಈ ತರ ಮಾಹಿತಿಗಳು ಕೂಡ ಅಲ್ಲಿ ಲಭ್ಯ ಇರೋದ್ರಿಂದ ನಮ್ಮ ಕೃಷಿಗಾಗಿರ್ಬೋದು ಜೀವನಕ್ಕಾಗಿರ್ಬೋದು ಉಪಯುಕ್ತ ಮಾಹಿತಿ ದೊರಕ್ತಾ ಇದೆ ಅಂತ ಹೇಳ್ತಾ ಇದ್ರೆ. ಒಟ್ಟಾರೆ ನಮ್ಮ ಜನಧ್ವನಿ ಕೇಳುಗರಿಗೆ ನೀವೇನ್ ಸಂದೇಶವನ್ನ ಕೊಡಕ್ ಇಷ್ಟಪಡ್ತೀರಾ ಸರ್?
0: ನಾನು ರೈತರಾಗಿರೋದ್ರಿಂದ ನಾನು ಏನ್ ಹೇಳ್ತೀನಿ ಅಂದ್ರೆ, ನಾನು ಮೊದಲೆಲ್ಲ ಏನ್ ಹೇಳ್ಕೊತಾ ಇದೆ ಅಂದ್ರೆ, ರೈತರು ಯಾಕೆ ಆತ್ಮಹತ್ಯೆ ಮಾಡ್ಕೋತಾರೆ, ಬುದ್ಧಿ ಇಲ್ವಾ ಅನ್ನೋ ಒಂದು ಮನಭಾವನೆ ನನ್ನಲ್ಲಿತ್ತು. ಇವಾಗ ನನಗೆ ಅರ್ಥ ಆಗ್ತಾ ಇದೆ. ನನಗೇನಾಯ್ತು ಅಂದ್ರೆ, ಒಂದು ವರ್ಷದಿಂದ ಸ್ವಲ್ಪ ಬಾಳೆ ಲಾಸ್ ಆಯ್ತು, ಮತ್ತೆ ಈ ವರ್ಷ ಏನಾಯ್ತು, ಒಂದು ನನಗೆ ಸ್ವಂತ ಅರ್ಧ ಎಕರೆ ಜಮೀನು ನಾನು ತುಂಬಾ ಒಂದು 5-4.5 ಎಕರೆ ಜಮೀನನ್ನು ಬೇರೆಯವ್ರನ್ನೇ ಮಾಡಿದ್ವಿ. ಅಂದ್ರೆ ಅದ್ರ ಗುತ್ತಿಗೆ ಬಂದು ಸುಮಾರು 1,00,000 ಚಿಲ್ಲರೆ ಆಗುತ್ತೆ, ಅಷ್ಟು ಮಾಡಿದೀನಿ. ಆದ್ರೆ ಏನಾಗಿದೆ ಅಂದ್ರೆ ಮೇಡಮ್, ಒಂದು ಮಳೆ ಇಲ್ಲ ಅನ್ನೋದು ಒಂದಾದ್ರೆ, ಈ ಜೋಳಕ್ಕೆಲ್ಲ ಕಾಯಿಲೆ ಬಂದಾಗ ಏನಾಗುತ್ತೆ ಅಂದ್ರೆ ತುಂಬಾ ದೊಡ್ಡ ಲಾಸ್ ಹೊರತ ಬೀಳ್ತು. ಅರ್ಧ ಎಕರೆ ಇಟ್ಕೊಂಡು ಅವ್ರು ತುಂಬಾ ಸಾಲ ಮಾಡೇ ಮಾಡಿದೀವಿ ಇದನ್ನೆಲ್ಲ. ಅವಾಗ ಯಾವ್ದು ಕೈ ಬರ್ತಿದ್ದಾಗ ಅಷ್ಟೊಂದು ಸಾಲ ತೀರಿಸೋದು ಅಥವಾ ಮತ್ತೆ ಸಾಲ ಮಾಡೋದು ಆಗದೆ ಇರೋ ವಿಚಾರ ಅದು. ಅವಾಗ ನನ್ಗೆ ಅನಿಸ್ತು, ಓ ಜನರು ನೋಡಿ ಬೆಳೆ ಕೈ ಕೊಟ್ಟಾಗ ಈ ತರದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋದು ಅಂತ. ಆದ್ರೆ ಆತ್ಮಹತ್ಯೆ ಅದೇ ಪರಿಹಾರ ಅಲ್ಲ. ನಾನು ಅರ್ಧ ಎಕರೆ ಮಾಡೋ ಮುಂಚೆಗೆ ನಾನು ಎಲ್ಲ ಬೇರೆ ಕಡೆ ಹೋಗಿ ಕೂಲಿ ಮಾಡ್ಕೊಂಡು ಬಂದವಳೆ. ಆದ್ರೆ ಇವತ್ತು ಸ್ವಲ್ಪ ಕೂಲಿ ಮಾಡೋದ್ ಬಿಟ್ಟು ಜಮೀನ್ ಕೆಲಸಕ್ಕೆ ಹೇಳಿದ್ವಿ. ಅಲ್ಲೇನೋ ನನಗೆ ಮಾಡಬೇಕು ಸಾಮರ್ಥ್ಯ ಐತಿ, ಕಳೆ ಬೆಳೆ ಏನೋ ಕೈ ಕೊಟ್ಟಿದ್ದೆ ಆ ಸಾಮರ್ಥ್ಯ ಕಲ್ಕೊಂಡಿದ್ದೀನಿ. ಆದ್ರೆ ಅದನ್ನ ಮತ್ತೆ ಮಾಡ್ಬೇಕು ಅಂದ್ರೆ ನಾನು ಅದಕ್ಕೆ ಎದುರ್ಕೊಳ್ಳೋದೇನು ಬೇಕಾಗಿಲ್ಲ. ಯಾಕಂದ್ರೆ ಕೆಲವೊಂದು ಬೇರೆ ಬೇರೆ ಅವ್ರನ್ನ ಸಂಪರ್ಕ ಮಾಡಿದಾಗ ಅದಕ್ಕೆ ಬೀಜ ಕೊಡ್ತಾರೆ, ಯಾರೋ ಒಂದಿಷ್ಟು ಗೊಬ್ಬರ ಕೊಡ್ತಾರೆ, ಏನೋ ಮಾಡ್ತಾರೆ. ಅದ್ರ ಜೊತೆಲಿ ನಾವು ಕೂಡ ಒಂದ್ ವರ್ಷ ಬೆಳೆ ಹಾಳಾಯ್ತು ಅನ್ನೋದಕ್ಕಿಂತ ನಾವು ಒಂದ್ ವರ್ಷ ಒಂದ್ 6 ತಿಂಗಳು 3 ತಿಂಗಳು ಎಲ್ಲರೂ ಹೊರಗಡೆ ದುಡಿದ್ರೆ ಮತ್ತೆ ಆ ಬೆಳೆನ ಉಳಿಸ್ಕೊಳ್ಳೋದು ಅಥವಾ ಬೆಳೆಯೋದು ಮಾಡ್ಬೋದು. ಯಾಕಂದ್ರೆ ನಾವ್ ಯಾರು ಭೂಮಿಗೆ ಒಂದೇ ಒತ್ಕೊಂಡ್ ಬಂದವರಲ್ಲ, ಸಾಲ ಆಗ್ಬೋದು ಏನೇ ಆಗಿರ್ಬೋದು, ನಾವು ಬಂದವ್ರ ಯಾರು ಒತ್ಕೊಂಡ್ ಬಂದವರಲ್ಲ, ಹೋಗೋಗಿ ಹೋಗಲ್ಲ. ಆದ್ರೆ ಇರುವಾಗ ಎಲ್ಲ ಆಸೆ ಇರುತ್ತೆ, ದುಡ್ದಿದ್ದು ನನ್ ಕೈ ಬರ್ಬೇಕು, ಒಂದ್ ಅಷ್ಟು ಗಳಿಸ್ಬೇಕು, ಕಾರ್ ತಗೋಬೇಕು, ಮನೆ ಮಾಡ್ಬೇಕು, ಇನ್ನೇನೋ ಮಾಡ್ಬೇಕು ಅಂದ್ರೆ ಆಸೆ ಇರುತ್ತೆ. ಆದ್ರೆ ಅದ್ ಆಗ್ಲಿಲ್ಲ ಅಂದ ತಕ್ಷಣ ಏನು ಬೇಜಾರು ಮಾಡ್ಕೊಳಕ್ ಏನೂ ಇಲ್ಲ. ನಮ್ಮ ಹಿಂದಿನ ಜೀವನ ಹಿಂಗೆ ಇತ್ತ ಅನ್ನೋದು ನೆನ್ಸ್ಕೊಂಡ್ರೆ ಸಾಕು. ನನ್ನ ಅನುಭವ ಹೇಳ, ನನ್ನಂತರ ಕೊಡಗಿನಲ್ಲ ಕೆಲಸ ಮಾಡಿದೀನಿ, ಕೆಳಗಲ್ಲಿ ಕೆಲಸ ಮಾಡಿದೀನಿ, ಸಾಧಿ ಬರೋದು, ಊಟ ಊರೋದೆಲ್ಲ ಮಾಡೋದ್ರಿಂದ ಇವತ್ತು ದೇವರು ಎಲ್ಲವನ್ನು ಚೆನ್ನಾಗಿ ಕೊಟ್ಟಿದ್ದ. ಇವತ್ತು 4 ಎಕರೆ ಜಮೀನು ಮಾಡಿದೀನಿ, ಅದ್ರಲ್ಲಿ ತುಂಬಾ ಲಾಸ್ ಆಗಿದೆ, ಸಾಲ ಹೊತ್ತಿದ್ದೀನಿ, ಒಂದು 1,00,000 ಸಾಲ ಇದೆ. ಆದ್ರೆ ನಾನೇ ಹೇಳೋದು ಅದಕ್ಕೆ ಅದೇ ಪರಿಹಾರ ಅಂತಲೂ ಅಲ್ಲ, ಅಥವಾ ಅಯ್ಯೋ ಏನೋ ಆಗೋಯ್ತು ಇದರಿಂದ ಏನೋ ಆಗಲ್ಲ ಅಂತಲ್ಲ. ನಾವು ಅಷ್ಟೆಲ್ಲ ಕಷ್ಟ ಬಿದ್ದೀವಿ ಅಂದ್ಮೇಲೆ ಇವತ್ತು ಸ್ವಲ್ಪ ದಿನ ಮಧ್ಯದಲ್ಲಿ ಸುಖವಾಗಿದ್ವಾ, ಮತ್ತೇನೋ ಸ್ವಲ್ಪ ದಿನ ಕಷ್ಟ ಪಡೋಣ, ಮತ್ತೆ ಸುಖ ಬರ್ಬೋದು.
1: ಖಂಡಿತ
0: ಎಮ್ಮೆಯಾಗಿ ಯಾವ್ದಪ್ಪ, ನಾವು ರೈತರು, ನಾವು ದೇಶ ಕಣ್ಣಾಕಿದೀವಲ್ಲ, ಎಮ್ಮೆ ನಮ್ಗಿದೆ. ಹಾಗಾಗಿ ನಾವು ಈ ತರದಲ್ಲಿ ಏನೋ ಒಂದು ಪಿಕ್ಚರ್ ನೋಡಿದ ತಕ್ಷಣ ಇನ್ನೊಂದು ನೋಡಿದ ತಕ್ಷಣ ನಮ್ಗೆ ಕಡೆ ಬರಲ್ಲ. ಅದು ಪಿಕ್ಚರ್ ಏನು ಹೋಗ್ತಾರೆ, ನಿಮ್ಗೆ ಬೆಳೆ ಬೆಳೆದ್ ಬಿಡ್ತಾರೆ, ಅಥವಾ ನಿಮ್ಗೆ ಸ್ಕೀಮ್ ಅಂತ ಕಡೆ ತೋರಿಸ್ಬಿಡ್ತಾರೆ. ಆದರೆ ನಾ ರೇಡಿಯೋದಲ್ಲಿ ಹೆಂಗಾಗುತ್ತೆ ಅಂದ್ರೆ, ಅವ್ರ ಇಡೀ ವರ್ಷದ ಜೀವನವನ್ನ ಮಾತಲ್ಲಿ ಹೇಳಿದ್ರು ಸಮೇತ ನಾವೇ ನಿಜವಾಗಿ ಅವ್ರ ಜೊತೆ ಇದ್ವೇನೋ ಅಂತ ಒಂದು ಮನಭಾವನೆ ಬರ್ತದೆ.
1: ಖಂಡಿತ
0: ಅವ್ರ ಜೊತೆ ನಾವೇ ಇದ್ವೇನೋ, ಅವ್ರ ತೋಟ ನಾವೇ ಹೋಗಿ ನೋಡಿದ್ವೇನೋ, ಅವರು ವರ್ಷದಟ್ಲೆ ಹೆಂಗ್ ದುಡಿದ್ರು, ಅದನ್ನ ನಾವು ಕಣ್ ಮುಂದೆ ಬಂದ್ಬಿಡ್ತಾರ. ಆವಾಗ ಏನಾಗುತ್ತೆ ಅಂದ್ರೆ, ನಮ್ಗೂ ಅಯ್ಯ ಒಂದ್ಸರಿ ಹೋಯ್ತಾ ಏನಾಗಲ್ಲಪ್ಪ, ಇನ್ನೊಂದ್ಸರಿ ಪ್ರಯತ್ನ ಮಾಡೋಣ, ಸಣ್ಣ ಸಣ್ಣದಾಗಿ ಮಾಡೋಣ, 4 ಎಕರೆ ಮಾಡಿದ್ವಿ ಆಗಿಲ್ಲ ಅಂದ್ರೆ 1 ಎಕರೆ ಮಾಡೋದು, ಅಲ್ಲಿ ಏನಾದ್ರು ದೇವ್ರ ಒಳಗೆ ಮಾಡಿದ್ರೆ ಬೆಳೆ ಬೆಳೆ ಎಲ್ಲ ಚೆನ್ನಾಗಿ ಮತ್ತೆ 4 ಎಕರೆ ಆರಾಮಾಗಿ ಮಾಡ್ಬೋದು.
1: ಅಂದ್ರೆ ಎಲ್ಲದಕ್ಕೂ ಆತ್ಮಹತ್ಯೆನೇ ಪರಿಹಾರ ಅಲ್ಲ, ಎಲ್ಲದಕ್ಕೂ ಪ್ರಯತ್ನ ಅನ್ನೋದು ತುಂಬಾ ಮುಖ್ಯ. ಈ ನಿಟ್ಟಿನಲ್ಲಿ ರೈತರು ಯಾವಾಗ್ಲೂ ಪ್ರಯತ್ನವನ್ನ ಮಾಡ್ಬೇಕು, ಅವರೇ ದೇಶದ ಬೆನ್ನೆಲುಬು, ಅವರು ತಮ್ಮ ಕೃಷಿಯಲ್ಲಿ ಇನ್ನಷ್ಟು ತಮ್ಮ ಬಲವನ್ನ ತೋರಿಸ್ಕೊಂಡು ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳತ್ತ ಸಾಕ್ತಾ ಇದ್ರೆ ಈ ನಿಟ್ಟಿನಲ್ಲಿ ಯಾವುದೇ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಇನ್ನಿತರ ಸಮಸ್ಯೆಗಳು ಎದುರಾಗೋದಿಲ್ಲ, ಅವರ ಬೆಳವಣಿಗೆ ದೇಶದ ಬೆಳವಣಿಗೆ ಅಂತ ಈ ಮುಖಾಂತರ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ರಿ ಸರ್ ನಮ್ಗೆ.

0: ಕೊನೆಯದಾಗಿ ನಮ್ಮ ಜನಧ್ವನಿ ಸರ್ಗೂರಲ್ಲೇ ಇರೋದು ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ?
1: ಸರ್ಗೂರಲ್ಲಿ ಜನಧ್ವನಿ ಒಂದೇ ಅಲ್ಲ ಮೇಡಮ್, ನನಗೆ ಸರ್ಗೂರಲ್ಲಿ ಇವತ್ತು ಸ್ವಾಮಿ ವಿವೇಕಾನಂದ ಮೂಮೆಂಟ್ ಅವರು ಏನೆಲ್ಲ ಮಾಡಿದ್ದಾರೆ ಅದನ್ನೆಲ್ಲವನ್ನೂ ನೋಡಿದ್ದೀನಿ, ಎಲ್ಲವೂ ಬಳಸ್ಕೊಂಡಿದ್ದೀನಿ. ಹಾಗಾಗಿ ನನಗೆ ನಮ್ಮ ತಾಲೂಕಲ್ಲಿ ಆ ಒಂದು ಮಠದಲ್ಲಿ ಎಲ್ಲ ಇದೆ ಅನ್ನೋದಕ್ಕೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಯಾಕಂದ್ರೆ ಅದಕ್ಕಿಂತ ಮುಂಚೆಗೆ ಹಾಸ್ಪಿಟಲ್ ಆತರ ದೊಡ್ಡ ಹಾಸ್ಪಿಟಲ್ ಆಗಿರ್ಲಿ, ಆತರ ಶಿಸ್ತುಬದ್ಧವಾದ ಒಂದು ಸಿಸ್ಟಮ್ ಆಗ್ಲಿ ಅಥವಾ ಅಲ್ಲಿ ಎಲ್ಲ ಇದೆ ಅಂತಂದ್ರೆ

0: ನಮ್ಗೆ. ಆಮೇಲೆ ಈ ರೇಡಿಯೋ ಕಾರ್ಯಕ್ರಮ ಇದ್ರದ್ರಿಂದ ಇನ್ನೂ ತುಂಬಾ ಖುಷಿ ಆಗುತ್ತೆ. ಬರೀ ಅವ್ರೇನೋ ಬರೀ ಆರೋಗ್ಯ ಅಥವಾ ಏನೋ ಬೇರೆ ತರದ ಒಂದೇ ಒಂದು ನೋಡ್ಕೊಳಕ್ ಇಲ್ಲ, ಇದು ಎಲ್ಲಾ ಮಾಧ್ಯಮದಂತ ಎಲ್ಲಾ ವಿಚಾರದಲ್ಲಿ ಇದೆ ಇರೋದ್ರಿಂದ ಇನ್ನೂ ಖುಷಿ ಆಗುತ್ತೆ. ಅದು ಈ ರಾಜ್ಯದ ಒಂದು ಬೆಳವಣಿಗೆ ಅದು.
1: ಖಂಡಿತ ಸರ್,
0: ಬೆಳವಣಿಗೆ ಅದು. ಹಂಗಾಗಿ ಯಾವ್ದನ್ನ ಒಂದನ್ನೇ ಮಾಡಿದ್ದಾರೆ ಅನ್ನೋದಲ್ಲ, ಇದು ಎಲ್ಲವೂ ಸಿಗೋದ್ರಿಂದ ಎಲ್ಲವೂ ನೋಡ್ತಾ ಇರೋದ್ರಿಂದ ನನಗೆ ಎಲ್ಲವೂ ಖುಷಿ ಪಟ್ಟಿದೆ ಕೊಟ್ಟಿದೆ, ಎಲ್ಲವನ್ನೂ ಖುಷಿ ಪಟ್ಟಿದ್ದೀನಿ. ನಾನು ಮಧ್ಯ ಒಂದು ಮಾತು ಹೇಳ್ತೀನಿ, ಕೆಲವರು ಹೇಳ್ತಿದ್ರು ಅವರು ಏನೋ ಒಂದು ಕಾಲದಲ್ಲಿ ಟೀ ಎಲ್ಲ ಕೊಡ್ತಾ ಇದ್ರು, ಇವಾಗ ಟೀ ಕೊಡ್ತಾ ಇಲ್ಲ, ಅದು ಕೊಡ್ತಾ ಇಲ್ಲ, ಇದು ಕೊಡ್ತಾ ಇಲ್ಲ. ನನಗೆ ಅದು ಏನು ಮಾಡಿಲ್ಲ ಆದ್ರೂ ನಮ್ಗೆ ಬೇಜಾರಿಲ್ಲ. ಏನಕ್ಕೆ ಅಂತಂದ್ರೆ ಒಂದು ಅವ್ರಿಗೆ ಯಾವಾಗ ಕೊಡಕ್ಕಾಗಿದೆ ಅವಾಗ ಎಲ್ಲ ಕೊಟ್ಟಿದ್ದಾರೆ. ಇವತ್ತು ಏನೋ ಇವತ್ ಕೊಡ್ತಾ ಇಲ್ಲ ಅಥವಾ ಏನೋ ಅಥವಾ ಇದೆ ಅಂದ್ರೆ ನಮ್ ಜೊತೆ ಗುರುವಾಗಿದ್ದಾರೆ. ಅದಕ್ಕಿಂತ ಇನ್ನೊಂದು ಕೊಡ್ಬೇಕು, ಅವರು ನಮ್ ಜೊತೆ ಗುರುವಾಗಿದ್ದಾರೆ, ನಮ್ ಜನ ತಗೋತಾ ಇದ್ದಾರೆ. ಹಂಗಾಗಿ ನಮ್ ಕಷ್ಟ ಎಲ್ಲೊಂದ್ ಕಡೆ ಕೇಳ್ತಾ ಇದ್ದಾರೆ, ಎಲ್ಲದೊಂದು ಸಂತೋಷ ಇದೆ.
1: ಅಂದ್ರೆ ಈ ನಿಟ್ಟಿನಲ್ಲಿ ಆಸ್ಪತ್ರೆ ಆಗಿರ್ಬೋದು, ಆಸ್ಪತ್ರೆಯಲ್ಲಿರುವಂತಹ ಎಲ್ಲಾ ಕ್ಷೇತ್ರಗಳು ಕೂಡ ನಮಗಾಗಿ ಕ್ಷಮಿಸ್ತಾ ಇರೋದು ನಿಮ್ಗೆ ಇನ್ನು ಖುಷಿಯ ವಿಚಾರ. ಹಾಗೆ ನಮ್ಮ ಬೆನ್ನೆಲುಬಾಗಿ ಸದಾ ಅವ್ರು ನಮ್ಮ ಜೊತೆ ಇರ್ತಾರೆ.
0: ಈ ಮಕ್ಕಳ ಭವಿಷ್ಯ ಅವ್ರು ನೋಡಿ ಬೇರೆ ಸ್ಕೂಲ್ಗಳು ಬೇರೆ ಸರ್ಕಾರಿ ಸ್ಕೂಲ್ಗಳು ಮಾಡಿ ಮಾಡಿದ್ರೆ ಸಾಕು ಮೇಡಮ್.
1: ತುಂಬಾ ಖುಷಿ ಆಯ್ತು ಸರ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮಗಳ ಕುರಿತು, ಹಾಗೆ ನಮ್ಮ ಸಂಸ್ಥೆಯ ಒಂದು ಏಳಿಗೆ ಆಗಿರ್ಬೋದು, ನಮ್ಮ ಸಂಸ್ಥೆ ಯಾವೆಲ್ಲ ರೀತಿ ಶ್ರಮಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಧನ್ಯವಾದಗಳ ರೂಪದಲ್ಲಿ ನಿಮ್ಮ ಮಾತುಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಸರ್.
0: ಹೇಳ್ಕೊಳ್ಳೋದು ಆ ತರದ ಏನಾದ್ರು ತಪ್ಪಿದ್ರೆ ಕ್ಷಮಿಸಿ, ಯಾಕಂದ್ರೆ ನಾವು ಮಾತಾಡ್ತಾ ಮಾತಾಡ್ತಾನೆ ಮಾತು ಕಲಿಯಕ್ಕಾಗೋದು.
1: ಹೌದು,
0: ಎಲ್ಲ ವಿಚಾರನೂ ಅಷ್ಟೇ, ನಾವು ಮಾಡ್ತಾ ಮಾಡ್ತಾನೆ ಕಲಿಯಕ್ಕಾಗೋದು. ಹಂಗಾಗಿ ತಪ್ಪಾಗಿದ್ರೆ ಮತ್ತೆ ಜಾಸ್ತಿ ಏನಾದ್ರೂ ನಿಮ್ಗೆ ಮಾತಾಡಿದ ಅಥವಾ ನಾನು ಏನಾದ್ರು ಬ್ಯಾಡ್ದಿಂದ ಮಾತು ಯೋಚಿಸಿ ಮಾತಾಡಿದ್ರೆ ನಮ್ಗೆಲ್ರಿಗೂ ಒಂದು ಸಹ ನಾನು ಮಾತು ನಮ್ಗೆ ಸರಿ. ನಮಸ್ಕಾರ
1: ಕೇಳುಗರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಜನಧ್ವನಿ ಫಲಶ್ರುತಿ ಕಾರ್ಯಕ್ರಮದಲ್ಲಿ. ಇಷ್ಟೊತ್ತು ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು, ಹಾಗೆ ನಮ್ಮ ಜನಧ್ವನಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಹೇಗೆ ತೊಡಗಿಸ್ಕೊಂಡಿದೆ, ಅದರ ವ್ಯಾಪ್ತಿ ಹೇಗೆಲ್ಲ ವಿಸ್ತರಿಸಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡವರು ಹೆಚ್ಕಿಕೋಟೆ ತಾಲೂಕಿನ ಅಂಕನತಪುರ ಹಾಡಿಯ ಶ್ರೀಯುತ ವಿಠಲ್ರವರು. ಇಲ್ಲಿಗೆ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿ ಕೇಳಿ ಮತ್ತೊಂದು ಫಲಶ್ರುತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ, ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರೀತಿಯ ಚಿನ್ನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮೇಜರ್ ಧ್ಯಾನ್ ಚಂದ್ ರವರ ಜನ್ಮದಿನಾಚರಣೆ ಹಾಗೆ ಹೈಪೋ ಜನಾಂಗದ ಬುಡಕಟ್ಟು ನಾಯಕನ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಮೇಜರ್ ಧ್ಯಾನ್ ಚಂದ್ ರವರು ಆಗಸ್ಟ್ 29, 1905 ಜನಿಸಿದರು. ಡಿಸೆಂಬರ್ 3, 1979 ನಿಧನವನ್ನ ಹೊಂದಿದರು. ಇವರೊಬ್ಬ ಭಾರತೀಯ ಫೀಲ್ಡ್ ಹಾಕಿ ಆಟಗಾರ. ಇವರನ್ನು ಇತಿಹಾಸದಲ್ಲಿ ಶ್ರೇಷ್ಠ ಫೀಲ್ಡರ್ ಹಾಕಿ ಆಟಗಾರ ಎಂದು ವ್ಯಾಪಕವಾಗಿ ಪರಿಗಣಿಸಲಾಗುತ್ತದೆ. ಭಾರತವು ಫೀಲ್ಡ್ ಹಾಕಿಯಲ್ಲಿ ಪ್ರಾಬಲ್ಯ ಹೊಂದಿದ ಯುಗದಲ್ಲಿ 1928, 1932 ಮತ್ತು 1936 ಮೂರು ಒಲಿಂಪಿಕ್ ಚಿನ್ನದ ಪದಕಗಳನ್ನು ಗಳಿಸುವುದರ ಜೊತೆಗೆ ಇವರು ತಮ್ಮ ಅಸಾಧಾರಣ ಚೆಂಡು ನಿಯಂತ್ರಣ ಮತ್ತು ಗೋಲ್ ಸ್ಕೋರಿಂಗ್ ಸಾಹಸಗಳಿಗೆ ಹೆಸರುವಾಸಿಯಾಗಿದ್ದರು. 1928 ರಿಂದ 1960 ಎಂಟು ಒಲಿಂಪಿಕ್ಸ್ಗಳಲ್ಲಿ 7ರಲ್ಲಿ ಭಾರತವು ಫೀಲ್ಡ್ ಹಾಕಿ ಸ್ಪರ್ಧೆಯನ್ನು ಗೆದ್ದ ಕಾರಣ ಧ್ಯಾನ್ ಚಂದ್ ರವರ ಪ್ರಭಾವ ಈ ವಿಜಯಗಳನ್ನು ವಿಸ್ತರಿಸಿತು. ಅತ್ಯುತ್ತಮ ಚೆಂಡಿನ ನಿಯಂತ್ರಣಕ್ಕಾಗಿ ಹಾಕಿಯು ದಿ ವಿಜರ್ಡ್ ಅಥವಾ ದಿ ಮೆಜಿಷಿಯನ್ ಎಂದು ಕರೆಯಲ್ಪಡುವ ಚಂದ್ ರವರು 1926 ರಿಂದ 1949 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದರು. ಅಲ್ಲಿ 185 ಪಂದ್ಯಗಳಲ್ಲಿ 570 ಗೋಲುಗಳನ್ನು ಗಳಿಸಿದರು. ಅವರ ಆತ್ಮಚರಿತೆ ಗೋಲ್ ಪ್ರಕಾರ ಅವರು ಮತ್ತು ಅವರ ಇಡೀ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವೃತ್ತಿ ಜೀವನದಲ್ಲಿ 1000ಕ್ಕೂ ಹೆಚ್ಚು ಗೋಲುಗಳನ್ನು ಗಳಿಸಿದರು. ಬಿಬಿಸಿ ಅವರನ್ನು ಮೊಹಮ್ಮದ್ ಅಲಿಗೆ ಆಕಿ ಸಮಾನ ಎಂದು ಕರೆದಿದ್ದ. ಭಾರತ ಸರ್ಕಾರವು 1956 ಚಂದ್ ಭಾರತದ 3ನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಭೂಷಣವನ್ನು ನೀಡಿತು. ಅವರ ಜನ್ಮದಿನವಾದ ಆಗಸ್ಟ್ 29 ಪ್ರತಿ ವರ್ಷ ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. ಭಾರತದ ಅತ್ಯುನ್ನತ ಕ್ರೀಡಾ ಗೌರವವಾದ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಅವರ ಹೆಸರಿಡಲಾಗಿದೆ. ಹಾಗೆ ಇವತ್ತಿನ ಇನ್ನೊಂದು

ವಿಶೇಷವನ್ನ ನೋಡುವುದಾದರೆ, ಹೈಪೋಝಾಂಡೋ ನಾಗ್ರವರು ಈಶಾನ್ಯ ಭಾರತದ ಮಣಿಪುರದ ಒಬ್ಬ ಪ್ರಸಿದ್ಧ ಬುಡಕಟ್ಟು ಸ್ವತಂತ್ರ ಹೋರಾಟಗಾರ, ಆಧ್ಯಾತ್ಮಿಕ ಗುರು ಮತ್ತು ಸಾಮಾಜಿಕ ಸುಧಾರಕರಾಗಿದ್ದರು. ಇವರು ಬ್ರಿಟಿಷ್ ವಸಾಹತು ಶಾಹಿ ಆಡಳಿತದ ವಿರುದ್ಧ ಧ್ವನಿ ಎತ್ತಿದ ಪ್ರಮುಖ ನಾಗ ಬುಡಕಟ್ಟು ನಾಯಕರಾಗಿದ್ದಾರೆ. ಇವರು ಮಣಿಪುರದ ತಮೇಗ್ಲಾಂಗ್ ಜಿಲ್ಲೆಯ ಕೊಬಿನೋರ್ ಗ್ರಾಮದಲ್ಲಿ ಸುಮಾರು 1905 ರೋಂಗಿಯಾ ನಾಗ ಬುಡಕಟ್ಟು ಜನಾಂಗದಲ್ಲಿ ಜನಿಸಿದರು. ಬ್ರಿಟಿಷ್ ಮಿಷನರಿಗಳಿಂದ ಸ್ಥಳೀಯ ಸಂಸ್ಕೃತಿ ಮತ್ತು ಸಾಂಪ್ರದಾಯಿಕ ನಂಬಿಕೆಗಳಿಗೆ ಧಕ್ಕೆಯಾಗುವುದನ್ನು ತಡೆಯಲು ಇವರು ಹರೇಕಾ ಎಂಬ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಯನ್ನು ಆರಂಭಿಸಿದರು. ಇದು ನಾಗ ಬುಡಕಟ್ಟುಗಳನ್ನು ಒಗ್ಗೂಡಿಸಲು ಸಹಾಯ ಮಾಡಿತು. ಬ್ರಿಟಿಷರ ದಬ್ಬಾಳಿಕೆ, ಅನ್ಯಾಯದ ತೆರಿಗೆ ಮತ್ತು ಬಲವಂತದ ದುಡಿಮೆಯ ವಿರುದ್ಧ ಹೋರಾಡಿ ಇವರು ಸ್ವತಂತ್ರ ನಾಗರಾಜ್ ಸ್ಥಾಪಿಸುವ ಗುರಿಯನ್ನು ಹೊಂದಿದರು. ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟ ನಡೆಸಲು ಇವರು ಪುರುಷರು ಮತ್ತು ಮಹಿಳೆಯರನ್ನು ಒಳಗೊಂಡ ಫೆರಿನ್ ಅಥವಾ ಹರಕ ಸೈನ್ಯವನ್ನು ಸಂಘಟಿಸಿ ಅವರಿಗೆ ತರಬೇತಿ ನೀಡಿದರು. ಇವರು ಮಹಾತ್ಮ ಗಾಂಧೀಜಿಯವರ ಅಸಹಕಾರ ಚಳವಳಿಯಿಂದ ಪ್ರಭಾವಿತರಾದ ಮೊದಲ ಈಶಾನ್ಯ ಭಾರತದ ಬುಡಕಟ್ಟು ನಾಯಕರಾಗಿದ್ದರು. ಇವರ ಕ್ರಾಂತಿಕಾರಿ ಚಟುವಟಿಕೆಗಳಿಂದ ಹೆದರಿದ ಬ್ರಿಟಿಷ್ ಸರ್ಕಾರವು ಸುಳ್ಳು ಆರೋಪಿಸಿ ಆಗಸ್ಟ್ 29, 1931 ಇಂಫಾಲದಲ್ಲಿ ಇವರನ್ನ ಗಲ್ಲಿಗೇರಿಸಲಾಯಿತು. ಇವರ ಮರಣದ ನಂತರ ಇವರ ಸಹೋದರ ಸಂಬಂಧಿಯಾದ ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರ್ತಿ ರಾಣಿ ಗೈಟೂನಿಯವರನ್ನು ಅವರು ಈ ಹೋರಾಟವನ್ನು ಮುಂದುವರೆಸಿದರು. ಕೇಳಿದರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮೇಜರ್ ಧ್ಯಾನ್ ಚಂದ್ ರವರ ಜನ್ಮದಿನಾಚರಣೆ ಹಾಗೂ ಬುಡಕಟ್ಟು ನಾಯಕ ಹೈಪೋಝಾಂಡೋ ನಾಗ್ರವರ ಪುಣ್ಯ ಸ್ಮರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.

0: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
1: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
0: ಈ ಎಲ್ಲ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು. ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.

ಕೇಳುಗರೆ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನ ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ

0: ಕ್ಷೇತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
1: ಸ್ವರ್ಣ ಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ ಮೂರು ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
0: ಮೊದಲನೆಯದಾಗಿ ಮೇಘ, ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
1: ಎರಡನೆಯದಾಗಿ ಅಗ್ನಿ, ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
0: ಮೂರನೆಯದು ಬಲ, ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
1: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
0: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣ ಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 29/8/2026 ಶನಿವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವೀರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ರಾಜು ಕೆ ಎಸ್ ರವರು ವಾಕ್ಭಾಷೆ ಶ್ರವಣ ತಜ್ಞರು, ಆಯನಾ ರಾಜ್ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವೂ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 33 ರೂಪಾಯಿ, ಪೆನ್ಸಿಲ್ ಬೀನಿಸ್ 43 ರೂಪಾಯಿ, ಮೆಣಸಿನಕಾಯಿ 33 ರೂಪಾಯಿ, ಸೌತೆಕಾಯಿ 7 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 11 ರೂಪಾಯಿ, ಎಳವನ 12 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 5 ರೂಪಾಯಿ, ಹೀರೆಕಾಯಿ 16 ರೂಪಾಯಿ, ಪಡವಲಕಾಯಿ 34 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 33 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 11 ರೂಪಾಯಿ, ಬದನೆಕಾಯಿ 26 ರೂಪಾಯಿ, ಕೋಸು 11 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ನಮ್ಮ ಜನಧ್ವನಿಯಿಂದ ಇದೀಗ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದ ಮೂಲಕ ಕಪ್ಪು ಸಮುದ್ರ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಸಿಯ ಚಿನ್ನದ ಫನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಸ್ಮಿಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಸ್ಮಿಯ ಕಾರ್ಯಕ್ರಮದಲ್ಲಿ ಕಪ್ಪು ಸಮುದ್ರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಕಪ್ಪು ಸಮುದ್ರವು ಯುರೋಪಿನ ಆಗ್ನೇಯ ತುದಿಯಲ್ಲಿರುವ ಒಂದು ದೊಡ್ಡ ಒಳನಾಡಿನ ಸಮುದ್ರವಾಗಿದೆ. ಇದು ವಿಶ್ವದ ಅತ್ಯಂತ ಪ್ರಸಿದ್ಧ ಒಳನಾಡಿನ ಸಮುದ್ರಗಳಲ್ಲಿ ಒಂದಾಗಿದೆ ಮತ್ತು ಉಕ್ರೇನ್, ರಷ್ಯಾ, ಜಾರ್ಜಿಯಾ, ಟರ್ಕಿ, ಬಲ್ಗೇರಿಯಾ ಮತ್ತು ರೊಮೇನಿಯಾಗಳಿಂದ ಸುತ್ತುವರೆದಿದೆ. ಕಪ್ಪು ಸಮುದ್ರವು ಯುರೇಷಿಯಾದಲ್ಲಿದೆ, ಯುರೋಪ್, ಕಾಕಸ್ ಮತ್ತು ಅನಾಟೋಲಿಯಾಗಳಿಂದ ಆವೃತವಾಗಿದೆ. ಇದು ದಕ್ಷಿಣ, ಪೂರ್ವ ಮತ್ತು ಉತ್ತರದಲ್ಲಿ ಕ್ರಮವಾಗಿ ಫಾಂಟಿಕ್, ಕಾಕಸ್ ಮತ್ತು ಕ್ರಿಮಿನಿಯನ್ ಪರ್ವತಗಳಿಂದ ಆವೃತವಾಗಿದೆ. ಕಪ್ಪು ಸಮುದ್ರವು ಬೋಪರಸ್ ಜಲಸಂಧಿಯ ಮೂಲಕ ಮೆಡಿಟೇರಿಯನ್ ಸಮುದ್ರದೊಂದಿಗೆ ಸಂಪರ್ಕ ಸಾಧಿಸುತ್ತದೆ ಮತ್ತು ನಂತರ ಮರ್ಮರ್ ಸಮುದ್ರ ಮತ್ತು ಡಾರ್ಡನೆಲ್ಲೆಸ್ ಜಲಸಂಧಿಯ ಮೂಲಕ ಸಂಪರ್ಕಿಸುತ್ತದೆ. ಇದು ವಿವಿಧ ಜೈವಿಕ ಪ್ರಭೇದಗಳಿಗೆ ಆವಾಸ ಸ್ಥಾನವಾಗಿದೆ. ಇದರಲ್ಲಿ 1619 ಜಾತಿಯ ಶಿಲೀಂಧ್ರಗಳು, ಪಾಚಿಗಳು ಮತ್ತು ಉನ್ನತ ಸಸ್ಯಗಳು, 1983 ವಿವಿಧ ಅಕಶೇರುಕಗಳು, 168 ಮೀನು ಪ್ರಭೇದಗಳು ಮತ್ತು 4 ಬಗೆಯ ಸಮುದ್ರ ಸಸ್ತನಿಗಳು ಸೇರಿವೆ. ಕಪ್ಪು ಸಮುದ್ರದ ನೀರಿನ ಸ್ವಭಾವವು ಆಮ್ಲಜನಕ ರಹಿತವಾಗಿದೆ. ಇದರರ್ಥ ನೀರಿನಲ್ಲಿ ಆಮ್ಲಜನಕದ ಗಮನಾರ್ಹ ಕೊರತೆ ಇದೆ. ಆಮ್ಲಜನಕ ರಹಿತ ನೀರು ಎಂದರೆ ಸಮುದ್ರದ ನೀರು, ಸಿಹಿನೀರು ಅಥವಾ ಅಂತರ್ಜಲದ ಪ್ರದೇಶಗಳು ಅವು ಕರಗಿದ ಆಮ್ಲಜನಕದಿಂದ ಖಾಲಿಯಾಗುತ್ತವೆ ಮತ್ತು ಹೈಪೋಕ್ಸಿಯಾದ ಹೆಚ್ಚು ಗಂಭೀರ ಸ್ಥಿತಿಯಾಗಿದೆ. ಸಮುದ್ರವು ಅತಿ ದೊಡ್ಡ ಜಲಮೂಲಗಳಲ್ಲಿ ಒಂದಾಗಿದೆ. ಅಲ್ಲಿ ಕೆಳಗಿನ ಮತ್ತು ಮೇಲಿನ ಪದರಗಳ ನಡುವೆ ನೀರಿನ ಚಲನೆ ಅಪರೂಪದ ವಿದ್ಯಮಾನವಾಗಿದೆ. ಏಪ್ರಿಲ್ 21, 1992 ಎಲ್ಲ ಬ್ಲ್ಯಾಕ್ ಸಿ ದೇಶಗಳ ಅಂದರೆ ಜಾರ್ಜಿಯಾ, ಬಲ್ಗೇರಿಯಾ, ರೊಮೇನಿಯಾ, ರಷ್ಯಾ ಒಕ್ಕೂಟ, ಟರ್ಕಿ ಮತ್ತು ಉಕ್ರೇನ್ ಆದೇಶದ ಮೇರೆಗೆ ಕಪ್ಪು ಸಮುದ್ರವನ್ನು ಮಾಲಿನ್ಯದಿಂದ ರಕ್ಷಿಸುವ ಸಮಾವೇಶಕ್ಕೆ ಬುಚಾರೆಸ್ಟ್ನಲ್ಲಿ ಸಹಿ ಹಾಕಲಾಯಿತು. ಇದು ಉಪ್ಪು ನೀರಿನ ಸಮುದ್ರ, ಆದರೆ ಅದರ ಲವಣಾಂಶವು ಸಮುದ್ರದ ನೀರಿನಷ್ಟು ಹೆಚ್ಚಿಲ್ಲ. ಸಾವಿರಾರು ವರ್ಷಗಳ ಹಿಂದೆ ಇಲ್ಲಿನ ನೀರು ಸಿಹಿಯಾಗಿತ್ತೆಂದು ನಂಬಲಾಗಿದೆ. ಆದರೆ ನಂತರ ಮೆಡಿಟೇರಿಯನ್ ಸಮುದ್ರ ಮತ್ತು ಪ್ರವಾಹದಿಂದಾಗಿ ಈ ನೀರು ಉಪ್ಪಾಗಿ ಮಾರ್ಪಟ್ಟಿತು. ಕಪ್ಪು ಸಮುದ್ರವು ದೇಶಗಳಲ್ಲಿ ಕಡಲ ವಲಯವು ಪ್ರಮುಖ ಆರ್ಥಿಕ ಅಂಶಗಳಲ್ಲಿ ಒಂದಾಗಿದೆ. ಹೀಗಾಗಿ ದೇಶಗಳ ಕರಾವಳಿಯಲ್ಲಿ ಬಂದರುಗಳಿವೆ ಮತ್ತು ಕಪ್ಪು ಸಮುದ್ರದ ಹಡಗುಗಳ ಮೂಲಕ ವ್ಯಾಪಾರವನ್ನು ಅನುಮತಿಸಲಾಗಿದೆ. ಸಂಪರ್ಕಿತ ದೇಶಗಳಲ್ಲಿನ ಕೆಲವು ಪ್ರಮುಖ ಬಂದರುಗಳಲ್ಲಿ ದೋಣಿ ಮತ್ತು ಚಾರ್ಟರ್ಡ್ ಸೇವೆಗಳು ಸಹ ಲಭ್ಯವಿವೆ. 1882 ವಿಶ್ವಸಂಸ್ಥೆಯ ಸಮುದ್ರ ಕಾನೂನಿನ ಸಮಾವೇಶದ ಅಡಿಯಲ್ಲಿ ಮುಕ್ತ ಮಾರ್ಗವು ಒಂದು ಹಡಗಿನ ಸುರಕ್ಷತೆಯ ಮೇಲೆ ಪರಿಣಾಮ ಬೀರದಿರುವವರೆಗೂ ಮತ್ತೊಂದು ರಾಜ್ಯ ಪ್ರಾದೇಶಿಕ ನೀರಿನ ಮೂಲಕ ಹಾದುಹೋಗಲು ಅನುಮತಿಸುತ್ತದೆ. ಪ್ರಾಚೀನ ಕಾಲದಿಂದಲೂ ಕಪ್ಪು ಸಮುದ್ರದಲ್ಲಿ ಮೀನುಗಾರಿಕೆ ಪ್ರಚಲಿತವಾಗಿದೆ. ಮಾನವ ಚಟುವಟಿಕೆಗಳಿಂದ ಹೆಚ್ಚಿದ ಮಾಲಿನ್ಯ, ಆವಾಸ ಸ್ಥಾನದ ಅವನತಿ, ಸ್ಥಳೀಯ ವಲದ ಜಾತಿಗಳ ಪರಿಚಯ, ಅತಿಯಾದ ಮೀನುಗಾರಿಕೆ ಮತ್ತು ಸಮುದ್ರ ಪರಿಸರ ಮತ್ತು ಅದರ ಪರಿಸರ ವ್ಯವಸ್ಥೆಗಳ ಮೇಲೆ ಹವಾಮಾನ ಚಾಲಿತ ಬದಲಾವಣೆಗಳ ಪರಿಣಾಮಗಳು ಸೇರಿದಂತೆ ಹಲವಾರು ಅಂಶಗಳು ಕಪ್ಪು ಸಮುದ್ರದ ಮೀನುಗಾರಿಕೆಯ ಸುಸ್ಥಿರತೆಗೆ ಬೆದರಿಕೆ ಹಾಕುತ್ತವೆ. ಕಳೆದ ಕೆಲವು ದಶಕಗಳವರೆಗೆ ಕಪ್ಪು ಸಮುದ್ರವು ಬಹಳ ಸ್ಥಿರವಾದ ಪರಿಸರ ವ್ಯವಸ್ಥೆಯನ್ನು ಹೊಂದಿತು. ಆ ವರ್ಷಗಳಲ್ಲಿ ಮಾನವ ಆರ್ಥಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳು ಸಮುದ್ರ ನೀರು ಮತ್ತು ಪರಿಸರ ವ್ಯವಸ್ಥೆಯ ಅವನತಿಗೆ ತೀವ್ರ ಕಾರಣವಾಗಿದೆ ಮತ್ತು ಮಾನವ ಮತ್ತು ಪರಿಸರ ಅವನತಿಯು ಕೆಲವೊಂದು ಕಾರಣಾಂಶಗಳಿಂದ ಕೂಡ ತೊಡಗಿವೆ. ಸಮುದ್ರ ಮತ್ತು ಕರಾವಳಿಯ ಪರಿಸರದ ಮೇಲೆ ಹೆಚ್ಚಿದ ಒತ್ತಡ, ಮೀನಿನ ಸಂಗ್ರಹ ನಿಧಾನವಾಗಿ ಕಡಿಮೆಯಾಗುತ್ತಿದೆ ಮತ್ತು ಮೀನುಗಾರಿಕೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತಿದೆ. ನೀರಿನ ತಳದಲ್ಲಿ ವಾಸಿಸುವ ಪ್ರಾಣಿಗಳ ಆವಾಸ ಸ್ಥಾನವು ತೊಂದರೆಗೆ ಒಳಗಾಗಿದೆ. ಬಹು ಕರಾವಳಿಯ ಮೂಲಗಳು ಮತ್ತು ಆಫ್ ಶೋರ್ ಸ್ಥಾಪನೆಗಳು ಮತ್ತು ಚಟುವಟಿಕೆಗಳಿಂದ ಉಂಟಾಗುವ ಮಾಲಿನ್ಯದಿಂದ ಪ್ರಭಾವಿತವಾದ ಕರಾವಳಿ ನೀರಿನ ಕ್ರಿಯಾತ್ಮಕ ಗುಣಮಟ್ಟವು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವುದು ಪ್ರವಾಸೋದ್ಯಮ ವಲಯಕ್ಕೆ ಒಂದು ಸಮಸ್ಯೆಯಾಗಿದೆ. ಹಾಗಾಗಿ ಭೌಗೋಳಿಕ ಅಂಶಗಳು, ಸಂಗತಿಗಳು ಮತ್ತು ಕಪ್ಪು ಸಮುದ್ರದ ದೇಶಗಳು ಯುಪಿಎಸ್ಸಿ ಪಠ್ಯಕ್ರಮದ ಮುಖ್ಯ ಭಾಗವಾಗಿದೆ ಮತ್ತು ಮುಂಬರುವ ನಾಗರಿಕ ಸೇವೆಗಳ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಅಭ್ಯರ್ಥಿಗಳು ಇದರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕು.

ಬೇಕಾಗುತ್ತದೆ. ಕೇಳಿದರೆ ಕೇಳಿದ್ರಲ್ಲ, ಇಷ್ಟು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಕಪ್ಪು ಸಮುದ್ರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ

0: ಕೇಳುಗರೇ, ಇದುವರೆಗೂ ಕಪ್ಪು ಸಮುದ್ರ ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಪ್ರಸಾರವಾಯಿತು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 29/8/2026 ಶನಿವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವೀರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ರಾಜು ಕೆ ಎಸ್ ರವರು ವಾಕ್ಭಾಷ ಶ್ರವಣ ತಜ್ಞರು, ಆಯನರಾಜ್ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಡುವ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಗಲಿದೆ.
4: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
5: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
4: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
5: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
4: ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ.
5: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
4: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
5: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಸೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 9ನೆಯ ಅಧ್ಯಾಯವಾಗಿರುವಂತಹ ರಾಜವಿದ್ಯಾ ರಾಜಗುಹ್ಯ ಯೋಗದ ಮೊದಲನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿನಿಂದ ನಮ್ಮ 9ನೆಯ ಮೆಟ್ಟಿಲು ಆರಂಭ ಆಗ್ತಾ ಇದೆ ಭಗವದ್ಗೀತೆಯ ಶಿಖರವನ್ನು ಏರಲಿಕ್ಕೆ. ಆ ಮೊದಲನೆಯ ಅಧ್ಯಾಯ ಭಗವಂತನ ನುಡಿಗಳಿಂದ ಆರಂಭವಾಗ್ತಾ ಇದೆ.
1: ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷ್ಯಸೇ ಶುಭಾತ್.
0: ಯಾವುದನ್ನು ತಿಳಿದುಕೊಂಡು ಸಂಸಾರದಿಂದ ಮುಕ್ತನಾಗುವೆಯೋ ಅಂತಹ ಗುಹ್ಯತಮವಾದ ವಿಜ್ಞಾನದಿಂದ ಕೂಡಿದ ಜ್ಞಾನವನ್ನು ಅಸೂಯಾರಹಿತನಾದ ನಿನಗೆ ಹೇಳುತ್ತೇನೆ ಎಂಬ ಮಾತನ್ನು

ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಆ ಮೂಲಕ ತನ್ನಲ್ಲಿರುವಂತಹ ಎಲ್ಲ ಜ್ಞಾನಧಾರಿಯನ್ನ ನಿನಗೆ ಎರಿತಾ ಇದ್ದೇನೆ ಅರ್ಜುನ ಅಂತ ಹೇಳಿ ಕೃಷ್ಣ ಹೇಳ್ತಾ ಇರುವಾಗ, ಅದು ಆ ಮಾತುಗಳು ಕೇವಲ ಅರ್ಜುನನಿಗೆ ಮಾತ್ರವಲ್ಲ, ನರೋತ್ತಮನಾದ ಶ್ರೀಕೃಷ್ಣನಿಂದ ನರನಾದ ಈ ಭೂಲೋಕದಲ್ಲಿರುವಂತಹ ಎಲ್ಲ ನರರಿಗೆ ಆ ಒಂದು ವಿಷಯವನ್ನ ಭಗವಂತ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಸಂಸಾರದಿಂದ ಮುಕ್ತನಾಗಬೇಕಾದ್ರೆ ನಾವು ಭಗವಂತನನ್ನ ಸೇರ್ಬೇಕು. ಇಲ್ಲಿ ಸಂಸಾರ ಅಂತಂದ್ರೆ ಒಂದು ಗಂಡು ಹೆಣ್ಣಿನ ಮದುವೆಯ ನಂತರ ನಡೆಸುವಂತಹ ಬದುಕನ್ನ ನಾವು ಲೌಕಿಕವಾಗಿ ಸಂಸಾರ ಅಂತ ಹೇಳ್ಬಿಡ್ತೇವೆ. ಆದ್ರೆ ನಿಜಕ್ಕೂ ಸಂಸಾರ ಅಂತಂದ್ರೆ ಅದು ನಮ್ಮ ವೈಯಕ್ತಿಕ ಬದುಕು, ನಮ್ಮ ವೈಯಕ್ತಿಕ ಜೀವನ. ನಾವು ಒಬ್ಬೊಬ್ಬ ವ್ಯಕ್ತಿಗಳು ಒಂದೊಂದು ವ್ಯಕ್ತಿತ್ವವನ್ನು ಧರಿಸಿಕೊಂಡು ಆ ವ್ಯಕ್ತಿತ್ವದ ಮೂಲಕ, ಹವ್ಯಾಸಗಳ ಮೂಲಕ ಮತ್ತು ಅಭ್ಯಾಸಗಳ ಮೂಲಕ ನಡೆಸುವಂಥ ಒಂದು ಜೀವನದ ಕ್ರಮ ಏನಿದೆ ಅದೇ ಸಂಸಾರ. ಹಾಗಾಗಿ ಆ ಸಂಸಾರದಿಂದ ನಾನು ದೂರ ಹೋಗಿ ಮುಕ್ತನಾಗಬೇಕು, ಆ ಮತ್ತೆ ಆ ಬದುಕೆಂಬ ಜಂಜಾಟದ ಸಂಸಾರವನ್ನು ನಾವು ಮತ್ತೆ ತಾಳಬಾರ್ದು ಅಂತಂದರೆ ನಾವು ಭಗವಂತನನ್ನು ಸೇರಬೇಕು. ಈ ಪ್ರಪಂಚದ ಆಕರ್ಷಣೀಯ ಬಲೆಗೆ ಬೀಳಕೂಡದು. ಯಾವಾಗ ಒಮ್ಮೆ ಅದರ ಆಕರ್ಷಣೀಯ ಬಲೆಗೆ ಬೀಳುತ್ತೇವೆಯೋ ಪುನಃ ಅದರ ಬಲೆಗೇ ಬೀಳಬೇಕಾಗುವಂಥದ್ದು. ಅದರಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಸಾಧ್ಯವಿಲ್ಲ. ನಮ್ಮ ಆಸೆಯನ್ನು ತೃಪ್ತಿಪಡಿಸಿ ಯಾರೂ ಅದರಿಂದ ಪಾರಾಗಿಲ್ಲ. ಹಾಗಾಗಿ ಆಸೆಗೆ ಒಂದು ಅಂತ್ಯವೇ ಇಲ್ಲ. ಅದನ್ನು ಒಂದು ಪ್ರಮಾಣದಲ್ಲಿ ತೃಪ್ತಿಪಡಿಸಿದರೆ ಮತ್ತೊಂದು ಪ್ರಮಾಣದಲ್ಲಿ ಅದು ವೃದ್ಧಿಯಾಗುತ್ತದೆ. ಪ್ರತಿಯೊಂದು ಸಲ ಅದನ್ನು ತೃಪ್ತಿಪಡಿಸಿದಾಗಲೂ ಇದೇ ಕೊನೆ ಎಂದು ತೃಪ್ತಿಪಡುತ್ತೇವೆ. ಆದರೆ ಇಂತಹ ಕೊನೆಗಳೆಷ್ಟೋ ಆಗಿ ಹೋಗಿವೆ. ಸುಮ್ಮನೆ ಆಸೆಯನ್ನು ಬಿಡುವುದಕ್ಕೆ ಆಗೋದಿಲ್ಲ. ಒಂದನ್ನು ಬಿಡಬೇಕು, ಮತ್ತೊಂದನ್ನು ಹಿಡಿಯಬೇಕು. ಈ ಪ್ರಪಂಚವನ್ನು ಬಿಡಬೇಕು, ಆದರೆ ಜೊತೆ ಜೊತೆಯಲ್ಲಿಯೇ ದೇವರನ್ನು ಬಿಗಿಯಾಗಿ ಹಿಡಿಯಬೇಕು. ಈ ಪ್ರಪಂಚದ ಆಕರ್ಷಣೆಯನ್ನು ಬಿಟ್ಟು ದೇವರನ್ನು ಹಿಡಿಯದೇ ಇದ್ದರೆ ಬಹಳ ಕಾಲ ನಾವು ಇಂದ್ರಿಯ ವಸ್ತುಗಳಿಂದ ದೂರ ಇರಲು ಸಾಧ್ಯವಿಲ್ಲ. ಪ್ರಪಂಚದ ಬಿರುಗಾಳಿ ಬೀಸಿದೊಡನೆಯೇ ನಾವು ಕೊಚ್ಚಿಕೊಂಡು ಹೋಗ್ತೇವೆ. ಅದಕ್ಕಾಗಿಯೇ ದೇವರೆಂಬ ದೊಡ್ಡ ಆಧಾರವನ್ನು ಹಿಡಿದುಕೊಂಡು ಇರಬೇಕು. ಈ ಪ್ರಪಂಚದಲ್ಲಿ ದೇವರು ಎಂಬ ಆಧಾರ ಸ್ತಂಭ ಒಂದೇ ಒಂದು ಕುಸಿದು ಬೀಳದೇ ಇರುವಂಥದ್ದು. ಉಳಿದೆಲ್ಲವೂ ಕೂಡ ನಮ್ಮನ್ನು ಪರೀಕ್ಷಾ ಸಮಯದಲ್ಲಿ ಕೈಬಿಡುವುದು. ಅದನ್ನು ತಿಳಿದುಕೊಂಡೂ ಕೂಡ ಅವನ ಕಡೆ ನಾವು ಮನಸ್ಸನ್ನು ಹಾಕಬೇಕು. ಇದು ಗುಹ್ಯತಮವಾದ ವಿದ್ಯೆ, ಅಂದರೆ ತುಂಬ ಸೂಕ್ಷ್ಮವಾದದ್ದು ಮತ್ತು ಗಹನವಾದದ್ದು. ಇದನ್ನು ಗ್ರಹಿಸುವುದು ತುಂಬ ಕಷ್ಟ. ನಮ್ಮ ಇಂದ್ರಿಯ ಮತ್ತು ಮನಸ್ಸು ಯಾವಾಗಲೂ ನಮ್ಮಿಂದ ಹೊರಗೆ ಇರುವ ದೃಶ್ಯ ವಸ್ತುಗಳನ್ನು ತಿಳಿದುಕೊಳ್ಳುವುದಕ್ಕೆ ತರಬೇತಾಗಿದೆ. ಈ ಆಧ್ಯಾತ್ಮ ವಿದ್ಯೆಯಾದರೂ ಹೊರಗೆ ಹೋಗುವುದಲ್ಲ, ತನ್ನೊಳಗೇ ಮುಳುಗಬೇಕು, ತನ್ನನ್ನೇ ತಿಳಿದುಕೊಳ್ಳಬೇಕು. ಪರಮಾತ್ಮ ಎಂಬುವಂಥವನು ಎಲ್ಲೋ ಹೊರಗೆ ಇರುವವನಲ್ಲ, ಹೊರಗಿಗಿಂತ ಹೆಚ್ಚಾಗಿ ನಮ್ಮೊಳಗೆ ಇರುವಂಥವನು. ನಮಗೆ ತುಂಬ ಸಮೀಪವಾಗಿರುವಂಥದ್ದು ಹೊರಗಿನದಲ್ಲ. ಮೊದಲು ನಾನು, ಆಮೇಲೆ ಪ್ರಪಂಚ, ನನ್ನ ಹಿಂದೆಯೇ ನನಗೆ ಜೀವಾಳವಾಗಿರುವವನೇ ಪರಮಾತ್ಮ. ಇಲ್ಲಿ ಗುಹ್ಯ ಎಂಬುವುದನ್ನು ಯಾವುದೋ ಒಂದು ರಹಸ್ಯ, ಇತರರಿಗೆ ಅದನ್ನು ಹೇಳಬಾರದು, ಹೇಳಿದ್ರೆ ಅದರ ಪ್ರಯೋಜನ ಹೊರಟು ಹೋಗೋದು ಎಂಬ ದೃಷ್ಟಿಯಲ್ಲಿ ಇದನ್ನು ಹೇಳಿಲ್ಲ. ಇದು ಸೂಕ್ಷ್ಮಾತಿ ಸೂಕ್ಷ್ಮ ಎಂಬ ದೃಷ್ಟಿಯಿಂದ ಇದು ಬಹಳ ಸೂಕ್ಷ್ಮವಾದದ್ದು ಮತ್ತು ಗಹನವಾದದ್ದು, ಹಾಗಾಗಿ ಇದು ತುಂಬ ರಹಸ್ಯವಾದದ್ದು ಅಂತ ಹೇಳಿ ಕೃಷ್ಣ ತಿಳಿಸ್ತಿರುವಂಥದ್ದು. ಇದು ವಿಜ್ಞಾನದಿಂದ ಕೂಡಿದಂತಹ ಜ್ಞಾನ. ಈ ಜ್ಞಾನಕ್ಕೆ ತಳಪಾಯವಾಗಿ ವಿಜ್ಞಾನವಿದೆ, ಅಂದರೆ ಅನುಭವ ಇದೆ. ಈ ಅನುಭವ ದೂರವಾದ ಬರಿಯ ಊಹೆ ಅಥವಾ ಕಲ್ಪನೆಯಲ್ಲ. ಇದನ್ನು ಯೋಗಿಗಳು ತಮ್ಮ ಹೃದಯದ ಪ್ರಯೋಗಶಾಲೆಯಲ್ಲಿ ಮೊದಲು ಕಂಡುಹಿಡಿದಿದ್ದಾರೆ, ಅನಂತರ ಇದನ್ನು ಇತರರಿಗೆ ಹೇಳಿದ್ದಾರೆ.

ನರೇಂದ್ರ ಅಂದರೆ ಸ್ವಾಮಿ ವಿವೇಕಾನಂದರು ನರೇಂದ್ರನಾಗಿದ್ದಾಗ ಶ್ರೀರಾಮಕೃಷ್ಣರನ್ನ ನೀವು ದೇವರನ್ನು ಕಂಡಿರುವಿರಾ ಎಂದು ಪ್ರಶ್ನಿಸಿದಾಗ ರಾಮಕೃಷ್ಣ ಪರಮಹಂಸರು ಹೌದು ನಾನು ಕಂಡಿರುವೆ, ನಾನು ನಿನ್ನನ್ನು ನೋಡುವುದಕ್ಕಿಂತ ಸ್ಪಷ್ಟವಾಗಿ ನೋಡುತ್ತಿರುವೆ ಅಂತ ಹೇಳಿ ಹೇಳ್ತಾರೆ. ನಂತರ ಅದೇ ನರೇಂದ್ರನಿಗೆ ಹೇಳ್ತಾರೆ, ಆದರೆ ಎಷ್ಟು ಜನ ದೇವರು ಬೇಕು ಹೇಳು? ಪ್ರಪಂಚದಲ್ಲಿ ಮನುಷ್ಯನಿಗೆ ದೇವರಲ್ಲದ ಇತರ ವಸ್ತುಗಳೆಲ್ಲ ಬೇಕು. ಅದಕ್ಕಾಗಿ ಅವನು ಕಣ್ಣೀರಿನ ಕೋಡಿಯಲ್ಲಿ ಈಜಿಕೊಂಡು ಹೋಗಲು ಸಿದ್ಧನಾಗಿದ್ದಾನೆ. ಆದರೆ ದೇವರಿಗೆ ಎಷ್ಟು ಜನ ಹೀಗೆ ಮಾಡಲು ಸಿದ್ಧವಾಗಿದ್ದಾರೆ ಹೇಳು ಎಂಬ ಮಾತನ್ನ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಹಾಗಾಗಿ ನಿನಗೆ ಎಲ್ಲ ಈ ಸಂಸಾರದ ಜಂಜಾಟಗಳಿಂದ ಎಲ್ಲದರಿಂದ ನೀನು ಮುಕ್ತಿ ಹೊಂದಬೇಕು ಅಂತಂದರೆ ನೀನು ಭಗವಂತನನ್ನು ಸೇರಬೇಕು. ಹಾಗಾಗಿ ಆ ಭಗವಂತನಾದಂತಹ ಪರಮಾತ್ಮನ ಬಳಿ ನೀನು ಸೇರಬೇಕು ಅಂದರೆ ಏನು ಮಾಡಬೇಕು, ಹೇಗಿರಬೇಕು ಅನ್ನುವಂಥ ಗುಪ್ತವಾದ ಗುಹ್ಯವಾದ ರಹಸ್ಯವನ್ನು, ಹಾಗೆ ಸೂಕ್ಷ್ಮವಾದ ಗಹನವಾದ ವಿಷಯವನ್ನು ನಿನಗೆ ನಾನು ಹೇಳ್ತೇನೆ ಅಂತ ಹೇಳಿ ಕೃಷ್ಣ ಹೇಳ್ತಿರೋದು. ಜೊತೆಗೆ ನಿನಗೆ ಹೇಳ್ತಾ ಇದ್ದೀನಿ ಅಂತಂದರೆ ಅಸೂಯಾರಹಿತನಾದ ಅರ್ಜುನನಿಗೆ ಹೇಳುತ್ತೇನೆ ಎನ್ನುತ್ತಿದ್ದಾನೆ ಶ್ರೀಕೃಷ್ಣ. ಶಿಷ್ಯನಲ್ಲಿ ಅಸೂಯೆಯ ಸಣ್ಣತನ ಇರಕೂಡದು. ಅಸೂಯೆ ಇದ್ದರೆ ಭಗವಂತನ ಸಮೀಪಕ್ಕೆ ನಾವು ಹೋಗಲಾರೆವು. ಯಾರ ಮೇಲೆ ನಾವು ಅಸೂಯೆ ಪಡುತ್ತೇವೆಯೋ ಆ ಗೂಟಕ್ಕೆ ನಮ್ಮನ್ನು ಕಟ್ಟಿಹಾಕುತ್ತೆ. ಅದರಿಂದ ತಪ್ಪಿಸಿಕೊಂಡು ಹೋಗುವುದಕ್ಕೆ ಕಷ್ಟವಾಗುವುದು. ಒಳ್ಳೆಯದು ಎಲ್ಲಿದ್ದರೂ ಕೂಡ ಅದನ್ನು ನೋಡಿ ಮೆಚ್ಚಬೇಕು, ತಲೆದೂಗಬೇಕು, ಹೊಟ್ಟೆ ಕಿಚ್ಚು ಪಡಬಾರದು. ಅಸೂಯೆಯ ದಳ್ಳುರಿ ಒಳಗೆ ಉರಿಯುತ್ತಿದ್ದರೆ ಹೊರಗೆ ಭಕ್ತನೆಂದು ನಟನೆ ಮಾಡುವುದು ಬಹಳ ಕಾಲ ನಡೆಯೋದಿಲ್ಲ. ಒಂದು ಬೇಕಾದರೆ ನಾವು ಮತ್ತೊಂದನ್ನು ಬಿಡಲು ಸಿದ್ಧವಾಗಿರಬೇಕು. ಅಸೂಯೆ ಇಲ್ಲದ ನೆಲದಲ್ಲೇ ಭಕ್ತಿ ಎನ್ನುವಂಥ ಬೀಜ ಚೆನ್ನಾಗಿ ಮೊಳಕೆಯೊಡೆಯುವುದು ಎಂಬ ಅದ್ಭುತವಾದ ಅಂಶವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಈ ಒಂದು ಶ್ಲೋಕಕ್ಕೆ ಅದ್ಯಾವ ಮುದ್ದುರಾಮನ ಪದ್ಯ ಸೂಕ್ತವಾಗುತ್ತೆ ಗಮನಿಸೋಣ ಬನ್ನಿ. ಕನಸ ಕಾಣುವ ಮನಸ ತಾರೆ ಚೆಲುವನು ನೆನೆದು, ಕನಸ ಕಾಣುವ ಮನಸ್ಸು ತಾರೆ ಚೆಲುವನು ನೆನೆದು.

ಹಾಗಾಗಿ ಸಣ್ಣತನವನ್ನು ನಾವು ತೊರೆದು ದೊಡ್ಡತನವನ್ನು ಅಪೇಕ್ಷಿಸಿ ಆ ದೊಡ್ಡತನದ ಮೂಲಕ ನಾವು ಮುನ್ನಡೆದಾಗ ನಾವು ಕಾಣ್ತಿರುವಂತಹ ಕನಸಲ್ಲಿ ತಾರೆಯನ್ನು ಹಿಡಿಬೇಕು ಅನ್ನೋದಕ್ಕೆ, ಆಕಾಶದ ಎತ್ತರಕ್ಕೆ ಏರಬೇಕು ಅನ್ನುವಂಥ ಒಂದು ಕಾರ್ಯ ಸಫಲವಾಗುತ್ತೆ. ಸದಾ ಆ ದೊಡ್ಡತನದಲ್ಲೇ ಅಸೂಯಾರಹಿತರಾಗಿ ಸಾಗೋಣ ಅಂತಲೇ ಮುದ್ದುರಾಮನು ಹೇಳ್ತಾ ಇದ್ದಾನೆ, ಶ್ರೀಕೃಷ್ಣನು ಹೇಳ್ತಾ ಇದ್ದಾನೆ. ಅತ್ತ ಕಡೆ ನಮ್ಮ ಚಿತ್ತ ಹರಿಯಲಿ.

0: ಕೇಳುಗರೇ, ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ ಅವರು ನಡೆಸಿಕೊಟ್ಟ ಗೀತ ಸುನಾದ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ಜನಧ್ವನಿಯಿಂದ ಇದೀಗ ಮಹಿಳೆ ಕಾರ್ಯಕ್ರಮದ ಮೂಲಕ ಎಚ್ಚಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಉಪಕೇಂದ್ರವಾದ ಜಯಪುರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗಿಯಾಗಿ ಹೊರಹೊಮ್ಮಿ ಆರ್ಥಿಕವಾಗಿ ಸಬಲರಾಗಿರುವುದರ ಕುರಿತು ಕಸಬಾ ಹೋಬಳಿಯ ಕೋಟೆಹುಂಡಿ ಗ್ರಾಮದ ಶ್ರೀಮತಿ ಗೀತಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಕಾರೇಶು ದಾಸಿ ಕರಣೇಶು ಮಂತ್ರಿ ರೂಪೇ ಚ ಲಕ್ಷ್ಮೀ ಕ್ಷಮಯಾ ಧರಿತ್ರಿ ಭೋಜೇಶು ಮಾತಾ ಶಯನೇ.

ಒತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

ತಪ್ಪದೆ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಹಲವಾರು ಕ್ಷೇತ್ರಗಳಲ್ಲಿ ಪುರುಷರಷ್ಟೇ ಸಮಾನವಾದ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಮಹಿಳೆಯರು ಅಬಲೆಯರಲ್ಲ, ಸಬಲೆಯರು ಎನ್ನುವುದು ಪದೇ ಪದೇ ಮನದಟ್ಟಾಗುತ್ತಿದೆ. ಮಹಿಳೆಯರು ಸಹ ಸ್ವಉದ್ಯೋಗ ಮಾಡುತ್ತಾ, ಸ್ವಾವಲಂಬನೆ ಜೀವನ ನಡೆಸುತ್ತಾ, ಆರ್ಥಿಕವಾಗಿ ಮುನ್ನಡೆದು ಸಮುದಾಯದ ಮಹಿಳೆಯರಿಗೆ ಮಾದರಿಯಾಗಿರುವುದನ್ನು ನಾವು ಕಾಣಬಹುದು. ಅಂತೆಯೇ ಹೆಚ್ಡಿಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಫ್ಯಾಷನ್ ಡಿಸೈನಿಂಗ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಂತ ಪಾರ್ಲರ್ ಅನ್ನು ತೆರೆದು ಮಹಿಳಾ ಉದ್ಯಮಿಯಾಗಿ ಹೊರಹೊಮ್ಮಿ ಹಾಗೂ ಆರ್ಥಿಕವಾಗಿ ಸಬಲರಾಗಿರುವ ಮೈಸೂರು ಜಿಲ್ಲೆಯ ಕೋಟೆಹುಂಡಿ ಗ್ರಾಮದ ಶ್ರೀಮತಿ ಗೀತಾರವರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ, ಅವರ ಸ್ವ ಉದ್ಯೋಗದ ಯಶೋಗಾಥೆಯನ್ನ ತಿಳಿದು ಬರೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೇಡಮ್, ಪ್ರಸ್ತುತ ಸ್ವಂತ ಉದ್ಯೋಗವನ್ನ ಆರಂಭ ಮಾಡಿ ಆರ್ಥಿಕವಾಗಿ ಸಬಲರಾಗಿ ಇನ್ನಷ್ಟು ಮಹಿಳೆಯರಿಗೆ ಮಾದರಿಯಾಗಿರುವುದನ್ನ ನಾವು ನೋಡ್ತಾ ಇದೀವಿ. ಅದಕ್ಕಾಗಿ ಜನಧ್ವನಿ ಕೇಳುಗರ ಪರವಾಗಿ ಹಾಗೂ ಜನಧ್ವನಿ ಕಡೆಯಿಂದ ಅಭಿನಂದನೆಗಳು ಮೇಡಮ್.
1: ಥ್ಯಾಂಕ್ ಯು.
0: ಸೊ ಮೂಲತಃ ಇಲ್ಲಿ ಅವರು ನಿಮ್ಮದೊಂದು ಸಣ್ಣ ಪರಿಚಯನ ನಮಗೆ ಮತ್ತು ನಮ್ಮ ಕೇಳುಗರಿಗೆ ತಿಳಿಸೋದಾದ್ರೆ. ಮೇಡಮ್,
1: ನನ್ನ ಹೆಸರು ಗೀತಾ ಅಂತ. ಸ್ವಾಮಿ ವಿವೇಕಾನಂದ ಒಂದು ಸಂಸ್ಥೆಯಲ್ಲಿ ನಾನು ಬ್ಯೂಟಿಷಿಯನ್ ತರಬೇತಿ ತಗೊಂಡಿದ್ದೀನಿ. ಕೋಟೆಹುಂಡಿ ಗ್ರಾಮದಲ್ಲಿ ನಾನು ಚಿಕ್ಕದಾಗಿ ಒಂದು ಪಾರ್ಲರ್ ಅನ್ನ ಓಪನ್ ಮಾಡ್ಬೇಕು ಅನ್ನೋ ಆಸೆ ಮಾಡಿದೀನಿ. ಚಿಕ್ಕದಾಗಿ ಆ ತರ ರನ್ ಮಾಡ್ತೀನಿ. ಆಮೇಲೆ ಮನೇಲಿ ಸುಮ್ನೆ ಕೂತಿರೋದೇನು ಅಂತ ಈಗ ಟ್ರೈನಿಂಗ್ ತಗೊಂಡಿದ್ದೀನಿ ಅಲ್ವಾ, ಹೊರಗಡೆ ವರ್ಕ್ ಮಾಡೋಣ ಅಂತ ನಾನು ವರ್ಕ್ಗೂ ಸೇರ್ಕೊಂಡಿದ್ದೀನಿ.
0: ಅಂದ್ರೆ ಬ್ಯೂಟಿಷಿಯನ್ ಆಗಿ ಹೊರಗಡೆ ಕೆಲ್ಸಕ್ಕೂ ಹೋಗ್ತಾ ಇದೀರಾ?
1: ಹೌದು.
0: ನೀವೇನ್ ಶಿಕ್ಷಣ ಪಡ್ಕೊಂಡಿದ್ದೀರಿ ಮೇಡಮ್?
1: ಸೆವೆಂತ್ ಅಷ್ಟೆ.
0: ಸೆವೆಂತ್ ಓದಿತ್ತು. ಸೊ ತದನಂತರದಲ್ಲಿ ನೀವು ಬೆಳೆದು ಬಂದ ದಾರಿನ ಮೆಲ್ಕ್ ಹಾಕೋದಾದ್ರೆ ಮೇಡಮ್?
1: ಅದೊಂದು ಬಡ ಕುಟುಂಬ, ನಿಜ ಹೇಳ್ಬೇಕಂದ್ರೆ ರೈತರು ಮಕ್ಕಳು ನಾವು. ಹೊಲದಲ್ಲೇ ಪಂಪ್ಸೆಟ್ ಆತರ ಮಾಡಿ ಬೆಳೆದು ತರಕಾರಿ ಬೆಳೆದು ಆತರ ನಮ್ಮಪ್ಪ ನಮ್ಮನ್ನೆಲ್ಲ ಸಾಕಿದ್ದು, ತುಂಬಾ ಕಷ್ಟದಿಂದ ಬಂದಿದ್ದು ನಾವು. ಆತರ ಇರೋಕರೆ ಒಂದು ಕೋಟೆಹುಂಡಿ ಗ್ರಾಮನ ಮದ್ವೆ ಆಗ್ತೀನಿ ಒಂದು ಸಿದ್ದು ಅನ್ನೋರ್ಗೆ. ಚೆನ್ನಾಗಿರುತ್ತೆ ವಸ್ತ್ರ ಎಲ್ಲ, ಆಮೇಲೆ ಸ್ವಲ್ಪ ಕಷ್ಟ ಅನ್ನೋದು ಬರುತ್ತೆ. ಹಂಗಾಗಿ ಮಕ್ಕಳು ಒಂದ್ ಸ್ವಲ್ಪ ದೊಡ್ಡವರಾಗ್ತಿದ್ದಂಗೆ, ಒಂದ್ ಸ್ವಲ್ಪ ಏನಾದ್ರು ನಾನು ಅರ್ಗ್ ಮಾಡ್ಬೇಕು, ಸುಮ್ನೆ ಕುಂತ್ರೆ ಆಗಲ್ಲ, ಎಲ್ಲದಕ್ಕೂ ಗಂಡರ ಹತ್ರನೇ ಕೈ ಚಾಚ್ಬೇಕು, ಕಾಗರಿಬೇಕು, ಈ ತರ ಎಲ್ಲ ಬೇಡ ಅಂತ ನಾನೇ ಒಂದು ಟೈಲರಿಂಗ್ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ಮನೇಲೆ ಕಲಿಯೋದು ಮಾಡೋದು ಆ ತರ ಎಲ್ಲ, ಮತ್ತೆ ಹೊರಗಡೆಗೆ ಹೋಗಿ ನಾನು ಟ್ರೈನಿಂಗ್ ತಗೊಂಡೆ. ಅದಾದ್ಮೇಲೆ ನನ್ಗೆ ಟೈಲರಿಂಗ್ ಅಲ್ಲಿ ಸ್ವಲ್ಪ ಬೇರೆದನ್ನು ಮಾಡಮ್ಮ, ಯಾವುದು ಚೆನ್ನಾಗಿ ರನ್ ಆಗ್ತಿದೆ ಅದಕ್ಕೂ ಸ್ವಲ್ಪ ಕಲಿಯಮ್ಮ ಅದನ್ನು ಅನ್ನೋ ತರ ಬಂದು ಬ್ಯೂಟಿಷಿಯನ್ಗೆ ನನ್ಗೆ ಸಂಸ್ಥೆಗೆ ಸೇರ್ಕೊಂಡು ಟ್ರೈನಿಂಗ್ ತಗೊಂಡೆ 3 ತಿಂಗಳು. ಇದನ್ನೇ ಕಂಟಿನ್ಯೂ ಮಾಡ್ಕೊ ಹೋಗಮ್ಮ ಅಂತಾನೆ ಒಂದು ಮನಸ್ಸಲ್ಲಿ ಹುಟ್ಟು. ಹಂಗಾಗಿ ನಾನು ಇವಾಗ ಹೊರಗಡೆನೂ ದುಡ್ಕೊಂಡು ಮನೆಯಲ್ಲೂ ಬಂದ್ರೆ ಮಾಡ್ಕೊಂಡು ಟೈಲರಿಂಗ್ದೂ ಬಿಡ್ದೇನೆ, ಮನೇನೂ ನಡ್ಸ್ಕೊಂಡು ಹೋಗೋಕೆ ಸರಿಯಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಯಾವುದನ್ನು ಬಿಡ್ದೇನೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ.
0: ಓಕೆ, ಇವಾಗ ಟೈಲರಿಂಗ್ ತರಬೇತಿಯನ್ನ ನೀವು ಎಲ್ಲಿ ಪಡ್ಕೊಂಡ್ರಿ?
1: ನಮ್ಮ ಊರಲ್ಲೇ ನಿರ್ಮಲಾ ಕಾನ್ವೆಂಟ್ ಅಂತ, ಅಲ್ಲಿ ಫ್ರೀ ಮಿಷಿನ್ ಕೊಟ್ರು, ಬಟ್ ಫ್ರೀ ಕ್ಲಾಸ್ ಕೊಡ್ಲಿಲ್ಲ. ಫೀಸ್ ಕಟ್ಕೊಂಡು ಕಲ್ತ್ಕೊಂಡೆ. ಆಮೇಲೆ ಲಾಸ್ಟ್ ಅಲ್ಲಿ ಫ್ರೀ ಮಿಷಿನ್ ಕೊಟ್ರು, ಅದನ್ನೇ ನಾನು ಇಟ್ಕೊಂಡು ಮಳಿಗೆ ಮಾಡ್ಕೊಂಡೆ. ಮಳಿಗೆ ಮಾಡ್ಕೊಂಡಿರೋದಕ್ಕೆ ಜೊತೆಗೆ ಬ್ಯೂಟಿಷಿಯನ್ ಸ್ವಲ್ಪ ಮಾಡ್ಕೊಳ್ಳೋಣ, ಕಸ್ಟಮರ್ ಬರ್ತಾರೆ ಅನ್ನೋ ಒಂದು ಇಂಟೆನ್ಷನ್ಲಿ ಎರಡನ್ನೂ ಸೆಟಪ್ ಮಾಡ್ಕೊಂಡಿದ್ದೀನಿ. ಬಂದ್ರೆ ಬರ್ತಾರೆ, ಮಾಡ್ತೀನಿ ಅಲ್ಲೋದ್ ಮನೇಲೂ ಸ್ವಲ್ಪ. ಬರ್ಲಿಲ್ಲ ಅಂತಂದ್ರು ನಾನು ಹೊರಗಡೆನೆ ಇನ್ನೂ ಪರ್ಫೆಕ್ಟ್ ಆಗ್ಬೇಕು, ನನ್ಗೆ ಪ್ರತಿಯೊಂದು ಕೆಲ್ಸನು ಬರಲ್ಲ ನನಗಿರ್ಬಾರ್ದು ಅನ್ನೋ ತರ ನಾನು ಬೇರೆ ಕಡೆ ವರ್ಕ್ಗೆ ಸೇರ್ಕೊಂಡಿದ್ದೀನಿ.
0: ಅಂದ್ರೆ ನಿಮ್ಮ ಸ್ವಂತ ಉದ್ಯೋಗನೂ ಆರಂಭ ಮಾಡಿದಿರಿ, ಜೊತೆಗೆ ಫ್ರೀ ಟೈಮ್ ಅಲ್ಲೆಲ್ಲ ಹೊರಗಡೆನೂ ಹೋಗಿ ವರ್ಕ್ ಮಾಡಿ ಬರ್ತಿದ್ದೀರಿ?
1: ಹೌದು.

0: ಆಗುತ್ತೆ.
1: ಓಕೆ, ಈಗ ಮೊದಲೇ
0: ಆರ್ಡರ್ ಸಿಕ್ಕಿದ್ರೆ ಆರ್ಡರ್ಗೂ ಹೋಗ್ತೀನಿ.
1: ಈಗ ಮನೆ ಮದುವೆ ಮಕ್ಕಳು ಸಂಸಾರ ಅಂತ ಇದ್ದವರು ಸೊ ಬ್ಯೂಟಿಷಿಯನ್ ತರಬೇತಿಯನ್ನು ಪಡ್ಕೋಬೇಕು ಅಂತ ಯಾಕೆ ಅನ್ನಿಸ್ತು ಮೇಡಮ್?
0: ಅಂದರೆ ಇವಾಗ ಟ್ರೆಂಡಿಂಗಲ್ಲಿ ಏನು ನಡೀತಿದೆ ಅದೇ ಜನ ಇಷ್ಟಪಡೋದು. ಹಂಗಾಗಿ ನಾವು ಯಾವುದನ್ನು ಕಲಿತ್ರೆ ಚೆನ್ನಾಗಿ ಅರ್ನ್ ಮಾಡ್ಬೋದು, ಫೈನಾನ್ಷಿಯಲಿ ಚೆನ್ನಾಗಿರೋದು ಯಾವುದು ಅನ್ನೋದೆಲ್ಲ ಥಿಂಕ್ ಮಾಡಿದಾಗ ಅದು ಬೆಸ್ಟ್ ಅಂತ ಅನ್ನಿಸ್ತು. ಅದಕ್ಕೆ ಅದನ್ನ ಆಯ್ಕೆ ಮಾಡಿಕೊಂಡೆ. ಜೊತೆಗೆ ಟೈಲರಿಂಗು ಏನು ಕಮ್ಮಿ ಇಲ್ಲ, ಅದು ಚೆನ್ನಾಗಿದೆ. ಎರಡನ್ನೂ ಒಂದು ಜೊತೆ ಇಟ್ಕೊಂಡು ಒನ್ನಾಗಿ ಬೇರೆಯವ್ರ ಹತ್ರ ಕೆಲಸ ಮಾಡೋದಕ್ಕಿಂತ ನಾವೇ ಒನ್ನಾಗಿ ಏನಾದರೂ ಮಾಡೋಣ ಅಂತ ಈ ಥರ ಥಿಂಕ್ ಮಾಡಿ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ.
1: ನಿಮಗೆ ಫ್ಯಾಷನ್ ಡಿಸೈನಿಂಗ್ ತರಬೇತಿ ಎಷ್ಟು ತಿಂಗಳ ತರಬೇತಿ ಆಗಿತ್ತು ಮೇಡಮ್?
0: ಅದು 3 ತಿಂಗಳಾಯಿತು.
1: ಅದು 3 ತಿಂಗಳ ತರಬೇತಿ ಅಂದ್ರೆ 3 ತಿಂಗಳ ತರಬೇತಿ ಮುಗಿದ ನಂತರ ಒಬ್ಬ ಉತ್ತಮ
0: ಮನೆಯಲ್ಲೇ ಮಾಡ್ತಿದ್ದೆ.
1: ಅಂದ್ರೆ ಈ 3 ತಿಂಗಳ ತರಬೇತಿ ಮುಗಿಯೋ ಅಷ್ಟರಲ್ಲಿ ನಿಮಗೆ ಉತ್ತಮ ಟೈಲರ್ ಆಗಿ ಹೊರಹೊಮ್ಮುವಷ್ಟು ಟ್ರೈನಿಂಗ್
0: ಸಿಕ್ತು. ನಾನು ಅದಕ್ಕೆ ಹೋಗೋಕ್ಕೆ ಮುಂಚೆನೆ ನಾನು ಬ್ಲೌಸಸ್ಸು ಡ್ರೆಸ್ಸಸ್ ಎಲ್ಲ ಸ್ಟಿಚ್ ಮಾಡ್ತಿದ್ದೆ, ಹಾಕೋತಿದ್ದೆ ನನಗೆ ನಾನೇ, ಬೇರೆಯವ್ರಿಗೂ ಹಾಕೊಡು ಹೊಲ್ಸ್ಕೊಡ್ತಿದ್ದೆ. ಅಂದ್ರೆ ಪರ್ಫೆಕ್ಷನ್ ಮತ್ತೆ ಒಂದು ಸರ್ಟಿಫಿಕೇಟ್ ಅನ್ನೋದು ಬೇಕಲ್ವಾ ಅನ್ನೋದಕ್ಕೋಸ್ಕರ ನಾನು ಟೈಲರಿಂಗ್ ಸೇರಿ ಅದನ್ನ ನಾನು ತರಬೇತಿ ಪಡ್ಕೊಂಡಿದ್ದು.
1: ಆಗಿದೆ. ತರಬೇತಿಗೆ ಬರೋದಕ್ಕೂ ಮುಂಚೆ ನೀವು ಯಾರ ಹತ್ರ ಕಲ್ತಿದ್ದು, ಹೇಗೆ ಕಲ್ತಿದ್ದು?
0: ನಮ್ಮ ನಾದ್ನಿ ಸ್ವಲ್ಪ ಇದಾರೆ, ಅವರು ಒಂದ್ ಸ್ವಲ್ಪ ಕಟಿಂಗ್ ಹೇಳ್ಕೊಟ್ಟಿದ್ರು. ಮತ್ತೆ ನಮ್ಮ ಮನೆ ಹತ್ರನೇ ಬೇರೆಯವ್ರು ಯಾರು ಸ್ಟಿಚ್ ಮಾಡ್ತಿರೋ ಅದನ್ನ ನೋಡ್ಕೊಂಡು ನೋಡ್ಕೊಂಡು ಬಂದೇ ಅಭ್ಯಾಸ ಮಾಡೋ ಸ್ಟಾರ್ಟ್ ಮಾಡಿದೆ. ಹಂಗೆ ಹಂಗೆ ಫೋನ್ ಸಿಕ್ತು ನನ್ನ ಕೈಗೆ, ಯೂಟ್ಯೂಬ್ ಅಲ್ಲಿ ಒಂದ್ ಸ್ವಲ್ಪ ನೋಡ್ಕೊಂಡು ಚೆನ್ನಾಗಿ ಸ್ಟಿಚ್ ಮಾಡೋದನ್ನ ಕಲ್ತ್ಕೊಂಡೆ.
1: ಒಟ್ಟಾರೆ ಏನಾದ್ರೂ ಬಂದು ಕಲಿಬೇಕು, ತರಬೇತಿಯನ್ನ ಪಡ್ಕೋಬೇಕು, ಸೊ ಆರ್ಥಿಕವಾಗಿ ಮುಂದೆ ಬರಬೇಕು ಅನ್ನೋದು ಒಂದು ಮನಸ್ಸಲ್ಲಿ ಇತ್ತು ನಿಮಗೆ?
0: ಹೌದು.
1: ಸೊ ಅದಾದ್ಮೇಲೆ ನಿಮಗೆ VRLC ಸೆಂಟರ್ ಅಲ್ಲಿ ನಿಮಗೆ ಈ ಒಂದು ತರಬೇತಿ ಸಿಕ್ತಿದೆ ಅಂತ ಹೇಗೆ ಗೊತ್ತಾಯ್ತು ಮೇಡಮ್?
0: ನಮ್ ಫ್ರೆಂಡ್ ಮುಖಾಂತರ ಗೊತ್ತಾಯ್ತು, ನನ್ಗೂ ಗೊತ್ತಿರ್ಲಿಲ್ಲ. ಅಷ್ಟ ಹತ್ರ ಇದ್ರು ಸಿಕ್ತಿದೆ ಅಂತ ನಂಗೆ ಗೊತ್ತಿರ್ಲಿಲ್ಲ. ನಮ್ ಫ್ರೆಂಡ್ ಒಬ್ರು ಹೇಳಿ ಅವಾಗ ಅಲ್ಲಿಗೆ ಸೇರಿಸ್ಕೊಟ್ರು.
1: ಅಂದ್ರೆ ಜೈಪುರ VRLC ಸೆಂಟರ್ ಅಲ್ಲಿ ನಿಮಗೆ?
0: ಹೌದು.
1: ನಿಮ್ಮ ಸ್ನೇಹಿತರಿಂದ ಅಲ್ಲಿ ಗೊತ್ತಾಯ್ತು ಇಲ್ಲೊಂದು ಟ್ರೈನಿಂಗ್ ಸಿಗ್ತಾ ಇದೆ ಅಂತ?
0: ಹೌದು.
1: ಸೊ 3 ತಿಂಗಳ ಒಂದು ತರಬೇತಿ ಆಗಿತ್ತು ಇದು. ಸೊ ಏನೇನೆಲ್ಲ ಕಲ್ತ್ರಿ ಮೇಡಮ್ ಈ 3 ತಿಂಗಳ ತರಬೇತಿಯಲ್ಲಿ?
0: ಪಾರ್ಲರ್ ಸರ್ವಿಸ್ ಏನೇ ಇದೆ ಅದು ಕಲ್ತ್ವಿ, ಮೇಕಪ್ ಕೋರ್ಸ್ ಏನಿದೆ ಅದನ್ನು ಕಲ್ತ್ವಿ. ಎಲ್ಲ ಚೆನ್ನಾಗಿ ಹೇಳಿಕೊಟ್ರು, ನಾವು ತಗೊಂಡ್ವಿ. ಅಂದ್ರೆ ಸಂಸ್ಥೆಗಳಿಂದ ಎಲ್ಲಾನು ಕೊಟ್ಟಿದ್ರು ಪ್ರಾಡಕ್ಟ್ ಅಂತೂ ಯಾವ್ದು ಮಿಸ್ ಇಲ್ಲನೆ. ಕ್ಲಾಸ್ ಟೀಚರು ಅಷ್ಟೇ, ಎಲ್ಲಾನು ಫ್ರೀಡಮ್ ಕೊಟ್ಟು ಚೆನ್ನಾಗಿ ಕಲೀರಿ ಮಾಡಿ ಅನ್ನೋದನ್ನ ಹೇಳ್ಕೊಟ್ರು. ಅಲ್ಲಿ ಶಿಸ್ತಿತ್ತು ತುಂಬಾ ಚೆನ್ನಾಗಿ. ದಶಿದಾಸ್ ಸರ್ ಆಗಿರ್ಬೋದು, ಅಲ್ಲಿ ರವಿ ಸರ್ ಆಗಿರ್ಬೋದು, ಅಥವಾ ನೇತ್ರ ಮ್ಯಾಮ್ ಆಗಿರ್ಬೋದು, ಇನ್ನೂ ಟೈಲರಿಂಗ್ ಟೀಚರ್ ಆಗಿರ್ಬೋದು, ಎಲ್ಲರೂ ಅಷ್ಟೇ ತುಂಬಾ ಶಿಸ್ತಿಂದ ಅಲ್ಲಿ ನಡ್ಸ್ಕೊಳ್ಳೋದೇ ಆಗ್ಲಿ, ಒಂದು ರೆಸ್ಪಾನ್ಸಿಬಿಲಿಟಿ ಆಗ್ಲಿ, ಒಂದು ಬಂದ ತಕ್ಷಣ ಹೆಂಗ್ ಹೋಗ್ಬೇಕು, ಹೆಂಗ್ ಮಾಡ್ಬೇಕು, ಹೆಣ್ಮಕ್ಳನ್ ಹೇಗಿರ್ಬೇಕು, ಕುಟುಂಬನ ಹೇಗ್ ಕಾಪಾಡ್ಕೋಬೇಕು ಅನ್ನೋದೆಲ್ಲಾನು ಈ ತರದೆಲ್ಲಾನು ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಕಲ್ತ್ಮೇಲೆ ಕುಟುಂಬನ ಕೇರ್ಲೆಸ್ ಮಾಡ್ಬಿಡೋದ ಅಲ್ಲ, ಅದನ್ನು ಒಂದು ಜೊತೆಯಾಗಿ ತಗೊಂಡ್ ಹೋಗ್ಬೇಕು. ನಾವು ಈಗ ಕಲ್ತೀವಿ, ಹಣ ಸಂಪಾದನೆ ಮಾಡ್ತೀವಿ ಅಂದ್ಬಿಟ್ಟು ಒಂದು ಏನೋ ನಾನು ಅನ್ನೋದನ್ನ ತಗೋಬಾರ್ದು. ನಾವು ಅನ್ನೋದನ್ನ ತಗೊಂಡು ಕುಟುಂಬನ ಚೆನ್ನಾಗಿ ನೋಡ್ಕೋವಂಥದನ್ನ ಒಂದೇ ಅಣಿಕೆಗೆ ಬಾಳ್ಕೊ ಹೋಗ್ಬೇಕು ಅನ್ನೋದನ್ನ ಅಡ್ಜಸ್ಟ್ಮೆಂಟ್, ಆ ತರ ಒಂದು ಪಾಠ ಎಲ್ಲ ಚೆನ್ನಾಗಿ ಹೇಳ್ಕೊಟ್ರು. ಇಬ್ರುಯಿಂದ ಮತ್ತೆ ಫೇಶಿಯಲ್ಲು ಮೇಕಪ್ ಅಲ್ಲಿವರೆಗೂ ಪ್ರಾಡಕ್ಟನ್ನ ಚೆನ್ನಾಗಿ ಹ್ಯಾಂಡ್ ಪ್ರಾಕ್ಟೀಸ್ ಕೊಟ್ಟು ಪ್ರತಿಯೊಂದನ್ನು ಚೆನ್ನಾಗಿ ಕಲೀರಿ ಅಂತ ಹೇಳ್ಕೊಟ್ರು. ತುಂಬ ಚೆನ್ನಾಗಿ ಹೇಳ್ಕೊಟ್ರು ನೇತ್ರ ಮ್ಯಾಮ್, ಚೆನ್ನಾಗಿ ಕಲಿಸ್ಕೊಟ್ರು ತುಂಬ ಶಿಸ್ತಿನಿಂದ. ಪ್ರತಿಯೊಂದನ್ನು ತಯಾರಿ ಮಾಡಿ ನೋಟ್ಸ್ ಮಾಡಿಸಿ ಚೆನ್ನಾಗಿ ಹೇಳ್ಕೊಟ್ರು.
1: ಅಂದ್ರೆ ಈ 3 ತಿಂಗಳ ಒಂದು ತರಬೇತಿಯಲ್ಲಿ ಒಬ್ಬ ಉತ್ತಮ ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮೋದಿಕ್ಕೆ ಅವಕಾಶ ಆಯ್ತಾ?
0: ಹೌದು, ಆಯ್ತು, ತುಂಬಾ ಚೆನ್ನಾಗಿ ಆಯ್ತು. ಆಕ್ಚುಲಿ ಬೇರೆ ಕಡೆ ನಾನು ಅರ್ಧ ಅಮೌಂಟ್ ಕಟ್ಟು ಮೋಸ ಹೋಗಿದ್ದೆ, ಚೆನ್ನಾಗಿ ಹೇಳ್ಕೊಡ್ಲಿಲ್ಲ. 3 ತಿಂಗಳು ಅಲ್ಲಿಸಿದ್ರು ನನ್ಗೆ ಒಳ್ಳೆ ಕ್ಲಾಸ್ ಕೊಡ್ಲಿಲ್ಲ, ಬಟ್ ನಾನು ಅಲ್ಲಿ 5,000 ಕಟ್ಟಿದ್ದಕ್ಕೂ ತುಂಬಾ ವರ್ತ್ ಅಂತ ಅನ್ನಿಸ್ತು. ಒಂದ್ ಬಡ ಹೆಣ್ಮಕ್ಳು ಬಂದು ಕಲಿಬಹುದು, ಏನಾದ್ರೂ ಮಾಡ್ತೀನಿ ನಾನು ಮಾಡ್ಲೇಬೇಕು ಅನ್ನೋ ಹೆಣ್ಮಕ್ಳು ಇದ್ದಾಗ ಆತರ ಒಂದ್ ಸಿಕ್ತಾಗ ನಿಜವಾಗ್ಲೂ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಕ್ಲಾಸ್.
1: ಬ್ಯೂಟಿಷಿಯನ್ ಆಗಿ ಹೊರಹೊಮ್ಮೋದಕ್ಕೆ ಯಾವ ರೀತಿಯ ತರಬೇತಿಗಳು ಬೇಕು, ಅದ್ರ ಜೊತೆಗೆ ನಿಮ್ಮ ಒಂದು ಸ್ವ ಬೆಳವಣಿಗೆಗೂ ಅನುಕೂಲ ಆಯ್ತು ಅಂತ ಹೇಳ್ತಾ ಇದ್ರಿ?
0: ಹೌದು, ನನ್ ತುಂಬ ಸಪೋರ್ಟೇ ಇಲ್ಲ ಅನ್ನೋ ತರ ನಿಂತಿದಾಗ ಒಂದು ಸಪೋರ್ಟಿವ್ ಆಗಿ ಸಿಕ್ತು ನನಗೆ. ನಿಜವಾಗ್ಲೂ ಈಗಿನ ಒಂದು ರೈಟ್ ಅಲ್ಲಿ ನಾವು 60,000 ಅನ್ನಾಗ್ಲಿ 50,000 ಅನ್ನಾಗ್ಲಿ ಕೊಟ್ಟು ಕಲಿಯೋ ಅಂತ ಒಂದು ಕೆಪಾಸಿಟಿ ನನಗೆ ಇರಲಿಲ್ಲ ನಿಜವಾಗ್ಲೂ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಯಾವುದಕ್ಕೂ ಕಲಿ ಅನ್ನೋ ಸಪೋರ್ಟ್ ಇರಲಿಲ್ಲ ನನಗೆ. ನಾನೇ ಮಾಡ್ಬೇಕು, ನಾನೇನು ಕಲಿಬೇಕು, ನನ್ನ ಮಕ್ಕಳು ನಾನು ಇಲ್ಬೇಕು ಅನ್ನೋದು ಒಂದು ಇತ್ತು. ಹಂಗಾಗಿ ಸಿಕ್ಕಿದ್ದು ನನಗೆ ಸ್ವಾಮಿ ವಿವೇಕಾನಂದ ಒಂದು ಸಂಸ್ಥೆ, ಅದನ್ನ ತುಂಬಾ ಚೆನ್ನಾಗಿ ನನ್ಗೆ ಯೂಸ್ ಆಯ್ತು.
1: ಯಾವಾಗ ಮೇಡಮ್ ನೀವು ಈ ಒಂದು ತರಬೇತಿಯನ್ನ ಪಡ್ಕೊಂಡಿದ್ದು?

0: 2025ರಲ್ಲಿ
1: 2025ರಲ್ಲಿ ಪಡ್ಕೊಂಡಿದ್ದೆ. ಅಂದ್ರೆ ನಿಮ್ಮ ಸ್ವಂತ ಪಾರ್ಲರ್ ಅಥವಾ ಸ್ವ ಉದ್ಯೋಗನ ಯಾವಾಗ ಆರಂಭ ಮಾಡಿದ್ರಿ?
0: ಆರಂಭ ಅಂದ್ರೆ ಮಾಮೂಲಿ ಬಟ್ಟೆ ಹೊಲಿತೀನಲ್ಲ, ಮಳಿಗೆ ಇತ್ತು, ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೆ. ನನ್ನ ಫ್ರೆಂಡ್ ಒಂದ್ ಸ್ವಲ್ಪ ಮೆಟೀರಿಯಲ್ ಕೊಟ್ಟಿಲ್ಲೋ, ಅದನ್ನೇ ಎಲ್ಲ ಇಟ್ಕೊಂಡೆ ಅಷ್ಟೇ. ನನ್ನೇನು ಇನ್ನೂ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ದೊಡ್ಡದಾಗ ಓಪನ್ ಮಾಡಿ ಚೆನ್ನಾಗಿ ಮಾಡ್ಬೇಕು, ಹಂಗ್ ಮಾಡ್ಬೇಕು ಅನ್ನೋದೇ ಒಂದು ಸ್ವಂತವಾಗಿದೆ. ಬಟ್ ಎಕ್ಸ್ಪೀರಿಯನ್ಸ್ ತಗೊಳ್ಳೋಣ, ಫಸ್ಟ್ ಪರ್ಫೆಕ್ಟ್ ಇರ್ಬೇಕು ಈ ಕೆಲ್ಸದಲ್ಲಿ. ಒಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಅದಕ್ಕೆ ತುಂಬಾ ಇದಾಗುತ್ತೆ ಅನ್ನೋದಕ್ಕೋಸ್ಕರ ಕೆಲಸ ಕಲಿತಾ ಇದ್ದೀನಿ, ಇನ್ನೂ ಕೆಲಸ ಕಲಿತಾ ಇದ್ದೀನಿ, ಮಾಡ್ತಾನೆ ಇದೀನಿ.
1: ಇವಾಗ ಆರ್ಡರ್ಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ,
0: ತುಂಬಾ ಕಾಂಪಿಟೇಷನ್ ಇದೆಯಲ್ಲ, ಹಂಗಾಗಿ ಆರ್ಡರ್ಗಳನ್ನು ಸ್ವಲ್ಪ ಕಾಂಪಿಟೇಷನ್ ಅಲ್ಲಿ.
1: ನೀವು ಜನಗಳಿಗೆ ಏನೆಲ್ಲ ಸರ್ವಿಸ್ ಗಳನ್ನ ಇವಾಗ ಪ್ರಸ್ತುತ ಕೊಡ್ತಾ ಇದೀರಿ?
0: ಫೇಶಿಯಲ್, ಮತ್ತೆ ಡಿಟೈನ್ ಕಲರಿಂಗ್, ಐಬ್ರೋ, ಪೆಡಿಕ್ಯೂರ್, ಮೆನಿಕ್ಯೂರ್, ಹೇರ್ ಸ್ಪಾ, ಆತರ ಫುಲ್ ಪಾರ್ಲರ್ ಅಲ್ಲಿ ಏನ್ ಸರ್ವಿಸ್ ಕೊಡ್ತಾರೆ ಅದು ಕೊಡ್ತಾ ಇದೀನಿ.
1: ಬೇರೆಯವರಿಗೂ ಏನಾದ್ರೂ ಈ ಒಂದು ತರಬೇತಿ ಕೊಡ್ತಾ ಇದೀರಾ? ಹೇಗೆ?
0: ಇಲ್ಲ ಮ್ಯಾಮ್, ಆತರ ಪ್ಲಾನ್ ಏನಿಲ್ಲ.
1: ಈ ವೃತ್ತಿಗೆ ಬರೋದಕ್ಕೂ ಮುಂಚೆ ಅಥವಾ ಈ ತರ ಸ್ವ ಉದ್ಯೋಗ ಆರಂಭ ಮಾಡೋದಕ್ಕೂ ಮುಂಚೆ ಏನ್ ಮಾಡ್ತಾ ಇದ್ರಿ?
0: ಅದೇ ಟೈಲರಿಂಗ್ ಮಾಡ್ತಿದ್ದೆ.
1: ಟೈಲರಿಂಗ್, ಈ ಹಿಂದೆ ಆರ್ಥಿಕವಾಗಿ ಹೇಗಿದ್ರಿ ಮೇಡಮ್? ಪ್ರಸ್ತುತ ಈಗ ಆರ್ಥಿಕವಾಗಿ ಎಷ್ಟು ಬದಲಾವಣೆಯನ್ನ ಕಂಡಿದ್ದೀರಿ?
0: ತುಂಬಾ ಚೆನ್ನಾಗಿ, ಪರವಾಗಿಲ್ಲ. ಫಸ್ಟ್ ಹೋಲ್ಸ್ಕಂದಾಗ ಈಗ ಹೋಲ್ಸಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಒಂದ್ ಫೈನಾನ್ಶಿಯಲ್ ಮೈನ್ ತುಂಬಾ ಇದಾಯ್ತಿದ್ದು, ಇವಾಗ ಬರುತ್ತೆ ಅನ್ನೋ ಒಂದು ಧೈರ್ಯನೂ ಇದೆ. ಅಂದ್ರೆ ಇವಾಗ ನನ್ನ ಮಕ್ಕಳ ಫೀಸ್ ಕಟ್ಟೋದಾಗ್ಲಿ, ಒಂದೇನೇ ಆಗ್ಲಿ, ಒಂದ್ ಕೊಡ್ಸೋದಾಗ್ಲಿ, ಎಲ್ಲ ನಂದೇ ಆಗಿರುತ್ತೆ.
1: ಜವಾಬ್ದಾರಿನೇ
0: ನಾನ್ ತಗೊಂಡಿದ್ದೀನಿ
1: ಫ್ಯಾಮಿಲಿದು. ಏನ್ ಅನ್ಸುತ್ತೆ ಮ್ಯಾಮ್, ಇವಾಗ ಎಲ್ಲದಕ್ಕೂ ಡಿಪೆಂಡ್ ಆಗಿದ್ರಿ, ಮಗು ಮಕ್ಕಳಿಗೆ ಏನೇ ಕೊಡ್ತಾ?
0: ನಾನು ತುಂಬಾ ಸ್ಟ್ರಾಂಗ್ ಇದ್ದೀನಿ, ನನಗೆ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ಈ ತರ ಎಲ್ಲ ನಾನ್ ಮಾಡ್ತಾ ಇದ್ದೀನಿ ಅಲ್ಲ ಅನ್ನೋದು ಒಂದು ಖುಷಿ ಇದೆ. ಯಾಕಂದ್ರೆ ಫಸ್ಟ್ ಕಷ್ಟದಲ್ಲಿ ನೊಂದು ಬಂದಿರೋರು ನಾವು. ನಾವು 5 ಜನ ಹೆಣ್ಮಕ್ಳಾಗಿರೋದ್ರಿಂದ ಅಪ್ಪ ಅಮ್ಮನೆಲ್ಲೂ ಏನಂತ ಸೌಖ್ಯಾಗೇನ್ ಬೆಳ್ದಿರ್ಲಿಲ್ಲ. ಇವಾಗ ನಾನೇ ದುಡ್ದು ಒಂದೊಳ್ಳೆ ಬಟ್ಟೆ ಆಗ್ಲಿ, ಒಂದು ಕಣ್ಗೇನ್ ಕಾಣಿಸ ತಗೊಳ್ಳೋ ಒಂದ್ ಕೆಪಾಸಿಟಿನಲ್ಲಿ ಹೊಂದಿದ್ದೀನಿ. ಈಗ ಆತರದೊಂದು ಪಡ್ಕೊಂಡಿದ್ದೀನಿ, ತುಂಬಾ ಖುಷಿ ಇದೆ. ಇನ್ನು ಬೆಳೆದ್ರೆ, ಇದ್ರಲ್ಲಿ ಬೆಳೆದ್ರೆ ಬೆಳಿತೀನಿ ಅನ್ನೋ ಕಾನ್ಫಿಡೆಂಟ್ ಅಂತೂ ನಂಗೆ ತುಂಬಾ ಅಲ್ಲ. ಅವಾಗ ಬೇಕಾದ್ರೆ ನಾನು ಇದೇ ರೈಲ್ವೆ ಸ್ಟೇಷನ್ ಎಲ್ಲ ನಾನು ಹಂಚ್ಕೋತೀನಿ, ಮತ್ತೆ ಇನ್ನೊಂದ್ಸಲ ಹಂಚ್ಕೋತೀನಿ.
1: ಓಕೆ, ಈ ಬ್ಯೂಟಿಷಿಯನ್ ವೃತ್ತಿ ಜೊತೆಗೆ ಮನೆಯ ನಿರ್ವಹಣೆ ಆಗಿರ್ಬೋದು ಅಥವಾ ಫ್ಯಾಷನ್ ಡಿಸೈನಿಂಗ್ ಸ್ವ ಉದ್ಯೋಗನೂ ಸಹ ಆರಂಭ ಮಾಡಿ ಕೆಲಸ ನಿರ್ವಹಿಸ್ತಾ ಇದ್ದೀರಿ, ಇದೆಲ್ಲ ಹೇಗೆ ನಿಭಾಯಿಸ್ತಾ ಇದ್ದೀರಿ? ಜೊತೆಗೆ ಹೊರಗಡೆನೂ ಹೋಗಿ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಹೇಗೆ ಪ್ಲಾನ್ಡ್ ಆಗಿ ಯೋಜನೆ ಮಾಡಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ ಮ್ಯಾಮ್?
0: ಕಷ್ಟ ಆಯ್ತಾ ತುಂಬಾ, ಮನೇಲೂ ಮಾಡಿ ಹೊರಗಡೆನೂ ಮಾಡಿ, ಮತ್ತೆ ಟೈಲರಿಂಗ್ ಮಾಡಿ ಬ್ಲೌಸ್ ಬರೋಣ, ಆದ್ರೂ ಮಾಡ್ಲೇಬೇಕು ಅನ್ನೋ ಒಂದ್ ಹಠ ಮಾಡ್ತಾ ಇದ್ದೀನಿ.
1: ಈಗ ಟೈಲರಿಂಗ್ ಇದಕ್ಕೆಲ್ಲ ಬಟ್ಟೆಗಳು ಚೆನ್ನಾಗಿ ಬರ್ತಾ ಇದೆ,
0: ನನ್ ಮ್ಯಾನೇಜ್ ಮಾಡ್ಕೋಗೋಷ್ಟು ಬರ್ತಾ ಇದೆ,
1: ಅರ್ನಿಂಗ್ಸ್ ಚೆನ್ನಾಗಿ ಆಗ್ತಾ ಇದೆ.
0: ನಂಗೆ ರೆಗ್ಯುಲರ್ ಕಸ್ಟಮರ್ ಯಾರು ನನ್ನ ಇಷ್ಟಪಟ್ಟು ನಂಗ್ ಕೈಲಿಸ್ಕೋತಾರೋ ಆ ಥರದವರೆಲ್ಲ ನನ್ನನ್ನೇ ನಂಬಿ ಕೊಡ್ತಾರೆ, ಆ ನಂಬಿಕೆನ ನಾನು ಉಳಿಸ್ಕೊಂಡಿದ್ದೀನಿ. ಅದ್ ಅವ್ರನ್ನ ಒಪ್ಕೊಂಡಿರೋ ಟೈಮ್ಗೆ ನಾನು ಆನೆಸ್ಟ್ ಆಗಿರ್ತೀನಿ ಯಾವಾಗ್ಲೂ. ಒಪ್ಕೊಂಡಿರೋ ಟೈಮ್ಗೆ ಕೊಡ್ಬೇಕು ಅಂದ್ರೆ ನಾನು 10 ಗಂಟೆ ಆಗ್ಲಿ 12 ಗಂಟೆ ಆಗ್ಲಿ ಸ್ಟಿಚ್ ಮಾಡ್ಕೊಟ್ಬಿಟ್ಟೆ ಬರ್ತೀನಿ, ಆ ತರ ಒಂದು ಇಟ್ಕೊಂಡಿದ್ದೀನಿ.
1: ಹಾಗಿದ್ರೆ ಮ್ಯಾಮ್, ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಏನೇನೆಲ್ಲ ಸರ್ವಿಸ್ ಕೊಡ್ತಾ ಇದ್ದೀರಿ?
0: ಬ್ಲೌಸ್, ಮತ್ತೆ ಫಾಲು, ಚೂಡಿದಾರ್.
1: ಚೂಡಿದಾರ್
0: ಬ್ಲೌಸ್ ಜಾಸ್ತಿ ಬರೋದು, ಚೂಡಿದಾರ್ ಈ ತರ ಸರ್ವಿಸ್ ಇದೆ, ಲಂಗಾ ಬ್ಲೌಸ್ ರೇರ್ ಬರೋದು.
1: ಓಕೆ, ಈಗಿನ ಒಂದು ಟ್ರೆಂಡಿಗೆ ಅಥವಾ ಈಗಿನ ಒಂದು ಕಾಂಪಿಟೇಷನ್ ಯುಗಕ್ಕೆ ಏನೆಲ್ಲ ಬದಲಾವಣೆ ಅಥವಾ ಏನೆಲ್ಲ ಹೊಸತನವನ್ನ ಅಳವಡಿಸ್ಕೊಂಡಿದ್ರಿ ಮ್ಯಾಮ್, ಬ್ಯೂಟಿಷಿಯನ್ ಅಲ್ಲಿ ಆಗಿರ್ಬೋದು ಅಥವಾ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಆಗಿರ್ಬೋದು?
0: ಎಲ್ಲೇ ಆಗಿರ್ಬೋದು, ಈ ಬಿಸ್ನೆಸ್ ಅಂತ ಬಂದಾಗ ತುಂಬಾ ತಾಳ್ಮೆ ಇರಬೇಕು, ಅದನ್ನ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಅನ್ವರ್ಸ್ಕೊಂಡಿನಿ ಇರ್ಬೇಕು ಹೀಗೆ ಅಂತ. ತಾಳ್ಮೆ ಇರ್ಬೇಕು ಮೇನ್ ಆಗಿ, ತುಂಬಾ ಕೋಪ ಮಾಡ್ಕೋಬಾರ್ದು, ಒಂದು ಚೆನ್ನಾಗಿ ಮಾತಾಡ್ಬೇಕು, ಜನನ ಮಾತಾಡಿಸ್ಬೇಕು, ಈ ತರ ಒಂದು ಬದಲಾವಣೆಗಳನ್ನ ಮಾಡ್ಕೊಂಡು.
1: ಏನೆಲ್ಲ ಸವಾಲುಗಳನ್ನ ಇದುವರೆಗೂ ಎದುರಿಸಿದ್ದೀರಿ ಮೇಡಮ್, ನಿಮ್ಮ ಬಿಸ್ನೆಸ್ನಲ್ಲಿ ಆಗಿರ್ಬೋದು ಅಥವಾ ಜೀವನದಲ್ಲಿ ಆಗಿರ್ಬೋದು?
0: ಚಾಲೆಂಜಸ್ ಏನೇ ಅಂತ ಇಲ್ಲ ಮ್ಯಾಮ್, ಮಾಮೂಲಿ ಲೈಫಲ್ಲಿ ಹೆಂಗಿರುತ್ತೆ ಹಂಗೆ ಮಾಡ್ಕೊಳ್ತಾರೆ.
1: ಇವಾಗ ನೀವೇನ್ ತುಂಬಾ ಓದಿದ್ದೀರಿ ಅಂತನೂ ಇಲ್ಲ, 7ನೇ ಕ್ಲಾಸ್ ಓದಿದ್ದೀರಿ ಅಂತ ಹೇಳಿದ್ರಿ, ನಿಮ್ಮ ಎಜುಕೇಶನ್ ಈ ಒಂದು ತರಬೇತಿಗಳಿಗೆಲ್ಲೂ ಅಡ್ಡಿ ಆಗ್ಲಿಲ್ವಾ ಮ್ಯಾಮ್? ಹೇಗೆ, ಏನ್ ಹೇಳ್ತೀರಿ? ಈಗ ಕೆಲವೊಬ್ರು ನಾವು ತುಂಬಾ ಜಾಸ್ತಿ ಓದಿಲ್ಲ, ಈ ತರದೆಲ್ಲ ಟ್ರೈನಿಂಗ್ ಗಳು ತಗೊಳ್ಬೇಕು, ಈಗ ಬ್ಯೂಟಿಷಿಯನ್ ಎಲ್ಲ ತಗೋಬೇಕು ಅಂದ್ರೆ ಇಂಗ್ಲಿಷ್ ಎಲ್ಲ ಬರ್ಬೇಕು, ಓದ್ಬೇಕು, ಈ ತರದ್ದೆಲ್ಲ ಇರುತ್ತೆ ಕೆಲವರು ಮೈಂಡ್ ಸೆಟ್.
0: ಈ ತರ ಮೈಂಡೇ ನಂಗೂ ಇತ್ತು, ಬಟ್ ಅಲ್ಲಾದ್ಮೇಲೆ ಏನಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೋದು, ಮಾಡ್ತೀನಿ ಅನ್ನೋದು ಇರ್ಬೇಕಷ್ಟೇ.
1: ಸೊ ಏನ್ ಮೆಸೇಜ್ ಕೊಡ್ತೀರಿ ಕಮ್ಯುನಿಟಿಗೆ? ಅಂದ್ರೆ ಶಿಕ್ಷಣನೇ ಮೇನ್ ಇಂಪಾರ್ಟೆಂಟ್, ಅಥವಾ ಅದಿಲ್ಲ ಅಂದ್ರು ಮಾಡ್ತೀನಿ ಅನ್ನೋ ಒಂದು ಛಲ, ಅಥವಾ ಕಲಿತೀನಿ ಅನ್ನೋ ಒಂದು ಛಲ?
0: ಇಲ್ಲ, ಮಾಡ್ತೀನಿ ಅನ್ನೋ ನನ್ ಛಲ ಇರ್ಬೇಕು ಒಂದು, ಆಮೇಲೆ ಏನೇ ನೋಡ್ ತಕ್ಷಣ ನಾ ಕಲಿತೀನಿ ಅನ್ನೋ ಒಂದು.

0: ಒಂದು ಹಠ ಇರಬೇಕು ಮನಸ್ಸಲ್ಲಿ.
1: ಓಕೆ, ಇದೊಂದು ಇದ್ದರೆ ಯಾವುದೇ ಥರ ಒಂದು ತರಬೇತಿಯನ್ನು ಪಡ್ಕೊಂಡು ಸ್ವ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣ್ಬೋದು ಅನ್ನೋದನ್ನು ತಿಳಿಸ್ತಾ ಇದ್ದೀವಿ.
0: ಹೌದು ಹೌದು ಮೇಡಮ್.
1: ಖಂಡಿತ ಮ್ಯಾಮ್. ಇದಕ್ಕೆಲ್ಲ ಕುಟುಂಬದ ಸಹಕಾರ ಹೇಗಿದೆ ಮೇಡಮ್?
0: ಕುಟುಂಬ ಸಹಕಾರ ಇದೆ, ಏನಿಲ್ಲ, ಮನೆ ಕಲಿ ಎಂದಿದ್ರು ಮಾಡು ಏನೋ ಮಾಡ್ತೇವೆ ಅನ್ನೋ ಥರ ಇದ್ರು ಅಷ್ಟೆ.
1: ಈಗ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರವು ಬರೀ ಕೆಂಚನಹಳ್ಳಿಗಷ್ಟೇ ಸೀಮಿತ ಆಗಿರದೇನೆ ಅನೇಕ ಮಹಿಳೆಯರು, ಯುವಕರು, ಯುವತಿಯರಿಗೆ ಸಾಕಷ್ಟು ತರಬೇತಿಯನ್ನು ಕೊಟ್ಟು ಸ್ವಾವಲಂಬನೆ ಜೀವನ ನಡೆಸಲು ಸಹಕಾರಿಯಾಗ್ತಿದೆ. ಇದಕ್ಕೆ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ತಿಳಿಸೋದಾದ್ರೆ ಮೇಡಮ್?
0: ತುಂಬ ಖುಷಿ ಆಗ್ತಿದೆ, ಎಲ್ಲರಿಗೂ ಹೆಲ್ಪ್ ಆಗ್ತಿದೆ, ನನ್ನಂಥ ಮಹಿಳೆಯರಿಗೆ ತುಂಬ ಅನುಕೂಲ ಆಗ್ತಿದೆ. ಯಾವಾಗಲೂ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರಲಿ ಅನ್ನೋದನ್ನು ಕೇಳ್ಕೊಳ್ತೀನಿ ಅಷ್ಟೇ.
1: ಸೊ ನಿಮ್ಮ ಒಂದು ಮುಂದಿನ ಗುರಿ ಉದ್ದೇಶನ ತಿಳಿಸೋದಾದ್ರೆ ಮೇಡಮ್?
0: ಇದರಲ್ಲೇ ಏನಾದರೂ ಬೆಳಿಬೇಕು, ಓನ್ ಆಗಿ ಮಾಡಬೇಕು ನಾನೇ ಇನ್ನೂ ಚೆನ್ನಾಗಿ ಅನ್ನೋ ಒಂದು ಆಸೆ.
1: ಇವಾಗ ಆಲ್ರೆಡಿ ಮಳಿಗೆಯಲ್ಲಿ ನಡೆಸ್ತಾ ಇದ್ದೀರಿ, ಇನ್ನ ಉನ್ನತ ಮಟ್ಟದಲ್ಲಿ
0: ಚೆನ್ನಾಗಿ ಅದರಲ್ಲೇ ಬೆಳಿಬೇಕು ಅನ್ನೋ ಒಂದು ಇದು,
1: ಒಂದು ಆಸಕ್ತಿಯನ್ನ ಇಟ್ಕೊಂಡಿದ್ದೆ.
0: ಪರ್ಫೆಕ್ಟ್ ಇರಬೇಕು, ನನ್ ಯಾವುದೇ ಕೆಲಸದಲ್ಲಾದ್ರೂ ಅಷ್ಟೇ ಪರ್ಫೆಕ್ಟ್ ಆಗಿ ಹಿಂಗೆ ಇರ್ಬೇಕು ಅನ್ನೋದನ್ನ ನಾನು ಅನ್ಕೊಂಡಿನಿ. ಅದನ್ನ ಮಾಡೇ ಮುಗಿಸ್ಬೇಕು ಅಂತಾನೆ ನಾನು, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಎಲ್ಲೂ ಬಿಡಬಾರ್ದು ಅಂತ.
1: ಮುಂದಿನ ಒಂದು ಗುರಿ ಉದ್ದೇಶ ಸಾಕಾರವಾಗಿ ಈಡೇರಲಿ ಅಂತ ನಾವಾದ್ರೂ ಕೂಡ ಆಶಿಸ್ತೀವಿ ಮ್ಯಾಮ್. ಸೊ ನಿಮ್ಮ ತರನೇ ಹಲವಾರು ಮಹಿಳೆಯರು ಸ್ವಾವಲಂಬನೆ ಜೀವನ ನಡೆಸಬೇಕು ಅಂತ ಅನ್ಕೊಂಡಿರೋಂಥವ್ರಿಗೆ ಏನು ಸಂದೇಶ ಹೇಳೋದಕ್ಕೆ ಇಷ್ಟಪಡ್ತೀರಿ?
0: ಎಲ್ಲರೂ ಚೆನ್ನಾಗಿ ಕಲೀರಿ, ಈ ಥರ ಒಂದು ಅವಕಾಶ ಸಿಕ್ಕಾಗ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ, ನಿಮ್ಮ ಒಂದು ಕಾಲ ಮೇಲೆ ನೀವೇ ನಿಂತ್ಕೊಂಡು ಒಂದು 10 ರೂಪಾಯಿ ಆಗಲಿ 5 ರೂಪಾಯಿ ಆಗಲಿ ನಮ್ದು ನಾನ್ ದುಡ್ದಿ ಅನ್ನೋ ಒಂದು ಗೌರವನ್ನ ಪಡ್ಕೊಳ್ಳಿ ಎಲ್ಲ ಹೆಣ್ಮಕ್ಳು ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ.
1: ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮಹಿಳೆಯರಿಗೆ ಒಳ್ಳೆ ಸಂದೇಶನ ತಿಳಿಸೋದ್ರ ಜೊತೆಗೆ ನಿಮ್ಮ ವೈಯಕ್ತಿಕ ಜೀವನ ಆಗಿರ್ಬೋದು, ನಿಮ್ಮ ಕೆಲಸದ ವಿಚಾರಗಳ ಜೊತೆಗೆ ಸಮುದಾಯದ ಮಹಿಳೆಯರು ಮನ್ಸು ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲೂ ತೊಡಗಿಸ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಿ, ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು.

0: ಕೇಳುಗರೆ, ಇಷ್ಟೊತ್ತು ಕೇಳ್ತಾ ಇದ್ರಿ ಎಚ್ ಡಿ ಕೋಟೆ ತಾಲೂಕಿನ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಬ್ಯೂಟಿಷಿಯನ್ ತರಬೇತಿಯನ್ನು ಪಡೆದು ಪ್ರಸ್ತುತ ಸ್ವಉದ್ಯೋಗ ಮಾಡುತ್ತಾ ಸ್ವಾವಲಂಬನೆ ಜೀವನ ನಡೆಸುತ್ತಿರುವ ಮೈಸೂರು ಜಿಲ್ಲೆಯ ಕಸಬಾ ಹೋಬಳಿಯ ಕೋಟೆಹುಂಡಿ ಗ್ರಾಮದ ಶ್ರೀಮತಿ ಗೀತಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇವರು ಇನ್ನಷ್ಟು ಮಹಿಳೆಯರಿಗೆ ಸ್ಫೂರ್ತಿಯಾಗಿ ಸ್ವಉದ್ಯೋಗದಲ್ಲಿ ಯಶಸ್ಸನ್ನು ಕಾಣಲಿ ಎಂದು ಆಶಿಸುತ್ತಾ ಮತ್ತೆ ಮತ್ತೊಂದು ಮಹಿಳೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಕಾರೇಶು ದಾಸಿ, ಕರಣೇಶು ಮಂತ್ರಿ, ರೂಪೇ ಚ ಲಕ್ಷ್ಮಿ, ಕ್ಷಮಯಾ ಧರಿತ್ರಿ, ಭೋಜೇಶು ಮಾತಾ, ಶಯನೇ

ಹೆತ್ತು ಹೊತ್ತು ಸಾಕಿ ಸಲಹಿ ಕ್ಷಮಿಸಿ ಮಾರ್ಗದರ್ಶನ ನೀಡುವ ಮಾತೃ ಹೃದಯ ಹಾಗೂ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಸಾಧನೆಗಳ ಮೂಲಕ ಚಾಪು ಮೂಡಿಸುತ್ತಾ ಅಭ್ಯುದಯದ ಮೆಟ್ಟಿಲೇರುತ್ತಿರುವ ಮಹಿಳೆಯರ ಪರಿಚಯಿಸುವ ಸ್ಫೂರ್ತಿದಾಯಕ ಕಾರ್ಯಕ್ರಮವೇ ಮಹಿಳೆ

0: ಪದೇ ಕೇಳಿ ಪ್ರತಿ ಶನಿವಾರ ಬೆಳಿಗ್ಗೆ 8:45 ಹಾಗೂ ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30.
1: ಕೇಳುಗರೆ, ಇದುವರೆಗೂ ಮಹಿಳೆ ಕಾರ್ಯಕ್ರಮ ಪ್ರಸಾರವಾಯಿತು.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು. ಎಲ್ಲ

0: ಬಲ.
1: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
0: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಏನೀ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ?
4: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ
5: ಬಪ್ಪ ಕುಮಾರ. ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
4: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
5: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
4: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
5: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು, ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
3: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
4: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
3: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
4: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, TB, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
3: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
5: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೇ.
3: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು, ಪಾನ್ ಪರಕು, ಗುಟ್ಗಾ ಎಲ್ಲನೂ ಬಿಟ್ಬಿಡ್ತೀನಿ.
4: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
5: ಇದು ಕಲಾಕುಮಾರ ಮಾತು ಅಂದ್ರೆ,
6: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡು ಹೊಸ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು

0: ನಮ್ಮ ಜನಧ್ವನಿಯಿಂದ ಇದೀಗ ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗ ಮತ್ತು ಬರ ನಿರ್ವಹಣೆಯ ಕುರಿತು ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಕೆಎಚ್ ರವಿರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
2: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ

0: ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರೆ, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಮುಸುಕಿನ ಜೋಳದಲ್ಲಿ ಬಿಳಿಸುಳ್ಳ ರೋಗ ನಿರ್ವಹಣೆ ಹಾಗೂ ಬರ ನಿರ್ವಹಣೆಯ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಕೆಎಚ್ ರವಿರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ.
0: ಹಾಂ ಸರ್, ಬಹಳ ಖುಷಿ ಆಗ್ತಾ ಇದೆ ಸರ್, ಯಾಕಂದ್ರೆ ತಾವು ಎರಡನೇ ಸರಿ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ರೈತರ ಜೊತೆ ಈ ಒಂದು ಮುಸುಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಬಿಳಿಸುಳಿ ರೋಗ ಇರ್ಬೋದು ಮತ್ತು ಅದರ ಹತೋಟಿ ಹಾಗೂ ಈ ಒಂದು ಈ ವರ್ಷದ ಒಂದು ಮಳೆ ಒಂದು ಬರ ನಿರ್ವಹಣೆ ಕುರಿತು ನಮ್ಮ ಕೇಳುಗರಿಗೆ ಅಥವಾ ನಮ್ಮ ಸಮುದಾಯಕ್ಕೆ ಒಂದು ಮಾಹಿತಿಯನ್ನು ಕೊಡಲ್ತಾ ಬಂದಿರ್ತೇವೆ. ಸರ್, ಮೊದಲನೇದಾಗಿ ಈ ಒಂದು ಮುಸುಕಿನ ಜೋಳ ಬೆಳೆಗಾರರು ಪ್ರಸ್ತುತ ಈ ಒಂದು ಬಿಳಿಸುಳಿ ರೋಗ ಇರ್ಬೋದು ಅಥವಾ ಮಳ ಕೊರತೆಯಿಂದ ಆತಂಕದಲ್ಲಿದ್ದಾರೆ. ಸೊ ಈ ಎರಡೂ ಸಮಸ್ಯೆಗಳನ್ನು ರೈತರು ಹೇಗೆ ಗುರುತಿಸಿ ಸೂಕ್ತ ಸಮಯದಲ್ಲಿ ನಿರ್ವಹಣೆ ಮಾಡಿಕೊಳ್ಬೇಕು ಎಂಬುದರ ಕುರಿತು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಬೋದಾ ಸರ್?
1: ಈಗ ಮೊದಲನೇದಾಗಿ ತಾವು ಹೇಳ್ದಂಗೆ ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗ ಅನ್ನೋದು ಕಳೆದ ಒಂದು ವರ್ಷದಿಂದ ಹೆಚ್ಚಿನ ರೀತಿಯಲ್ಲಿ ಬಾಧಿಸ್ತಾ ಇದೆ. ಕಳೆದ ವರ್ಷ ಸ್ವಲ್ಪ ಪ್ರಮಾಣದಲ್ಲಿತ್ತು, ಈ ವರ್ಷ ಇನ್ನೂ ಜಾಸ್ತಿ ಆಗಿದೆ. ಏನಂದ್ರೆ ಇದು ಒಂದು ಶಿಲೀಂಧ್ರ ಅಂದ್ರೆ ಫಂಗಲ್ ಅಂತೀವಿ, ಫಂಗಲ್ ಡಿಸೀಸ್ ರೋಗ. ಇದು ಮೂರು ಮಾರ್ಗಗಳಲ್ಲಿ ಹರಡುತ್ತೆ. ಒಂದು ಬೀಜದಿಂದ, ಇನ್ನೊಂದು ಮಣ್ಣಿನಿಂದ, ಇನ್ನೊಂದು ಗಾಳಿಯಲ್ಲಿ. ಈ ರೀತಿ ಇದು ಹರಡುತ್ತೆ. ಬಟ್ ನಾವು ಏನ್ ಮಾಡಿದೀವಿ, ಕಳೆದ ವರ್ಷ ಬಿತ್ತನೆ ಬೀಜ ಈ ರೀತಿ ಬಿತ್ತನೆ ಮಾಡಿದಂತ ಸಂದರ್ಭದಲ್ಲಿ ರೋಗ ಕಾಣಿಸ್ಕೊಂಡಿದ್ರಿಂದ ಈ ವರ್ಷ ಮೈಸೂರು ಜಿಲ್ಲೆಯಲ್ಲಿ ಏನೆಲ್ಲ ಮುಸುಕಿನ ಜೋಳದ ಬಿತ್ತನೆ ಬೀಜವನ್ನ ವಿತರಣೆ ಮಾಡಿದ್ದಾರೆ ಅವಕ್ಕೆಲ್ಲದಕ್ಕೂ ಕಂಪನಿ ಕಡೆಯಿಂದನೇ ಟ್ರೀಟ್ಮೆಂಟ್ ಅಂದ್ರೆ ಬೀಜೋಪಚಾರವನ್ನ ಮಾಡಿಸಿ ಮತ್ತೆ ಅವ್ರು ಮಾಡಿಸಿದಾರ ಇಲ್ವಾ ಅಂತ ಕೃಷಿ ವಿಶ್ವವಿದ್ಯಾನಿಲಯ ಮಂಡ್ಯದಿಂದ ಪರೀಕ್ಷೆ ಮಾಡಿಸಿ ನಂತರ ವಿತರಣೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ಇನ್ನೊಂದು ಎರಡನೇದು ಇದು ಏನಾಗುತ್ತೆ, ಶಿಲೀಂಧ್ರ ಭೂಮಿಯಲ್ಲಿ ಇರ್ತದೆ, ಮಣ್ಣಿನಲ್ಲಿ ಇರ್ತದೆ. ಇದು ಸುಮಾರು ಎರಡರಿಂದ ಮೂರು ವರ್ಷ ಅಷ್ಟದವರೆಗೂ ಇರೋ ಸಾಧ್ಯತೆಗಳು ಇರ್ತದೆ. ಮತ್ತೆ ಅದು ಬೇರಿನ ಮುಖಾಂತರ ಕೂಡ ಗಿಡಕ್ಕೆ ಹಬ್ಬುತ್ತೆ. ಆಮೇಲೆ ಇನ್ನೊಂದು ಇವು ಊಸ್ಪೋರ್ಸ್ ಅಂತೀವಿ, ಅಂದ್ರೆ ಜೀವಾಣುಗಳು ಬಿಳಿ ಬಿಳಿಯ ಎಲೆ ಕೆಳಗಡೆ ಇರ್ತವೆ, ಬೆಳ್ಳಿಗೆ ಪೌಡರ್ ತರ ಇರ್ತದೆ, ಪೌಡರ್ ತರ ಇರ್ತದೆ. ಅವು ಗಾಳಿಲಿ ಹರಡ್ತವೆ, ಗಾಳಿಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗಿ ಆ ರೀತಿನೂ ಕೂಡ ಹರಡ್ತದೆ. ಇನ್ನೊಂದು ಬದುಗಳ ಮೇಲೆ ಇರ್ತಕ್ಕಂಥ ಗಿಡಗಂಟೆಗಳ ಮೇಲೆ ಇದು ಉಳ್ಕೊಂಡಿರ್ತದೆ ಗಾಳಿಲಿ ಹೋಗಿ. ಆಮೇಲೆ ನೀವು ಮುಸುಕಿನ ಜೋಳ ತೆಗೆದ ಮೇಲೆ ಅದು ಬದು ಕ್ಲೀನ್ ಮಾಡಲ್ಲ ನೀವು, ಬದು ಹಂಗೆ ಇರ್ತದೆ. ತಿರ್ಗಾ ಇನ್ನೊಂದು ಬೆಳೆ ಹಾಕ್ತೀರಾ, ತಿರ್ಗಾ ಅದು ಆ ಗಾಳಿಗೆ ಹರಡಿ ಬರ್ತದೆ. ಈಗ ಇದಕ್ಕೆ ನೋಡಿ, ಇದು ಒಂದು ಸಾಧಾರಣವಾದ ರೋಗ. ಸಾಮಾನ್ಯವಾಗಿ ಹೇಳೋದಾದ್ರೆ ಇದು ಏನು ಮೇಜರ್ ಡಿಸೀಸ್ ಆಗಿರಲಿಲ್ಲ, ಇದು ಮೈನರ್ ಡಿಸೀಸ್, ಸಣ್ಣ ರೋಗ. ಬಟ್ ಅದು ದೊಡ್ಡ ರೋಗವಾಗಿ ಮಾರ್ಪಾಡಾಗಿದೆ. ಅದಕ್ಕೆ ಕಾರಣಗಳು ಏನಪ್ಪ ಅಂತ ಅಂದ್ರೆ, ನಾವು ಇಲ್ಲಿ ನಮ್ಮ ಪ್ರಮುಖವಾಗಿ ಸರ್ಗೂರು, ಎಚ್ ಡಿ ಕೋಟೆ ಮತ್ತೆ ಕೆಲವೊಂದು ಭಾಗದ ಹುಣಸೂರು, ಪಿರಿಯಾಪಟ್ಟಣ ಈ ಭಾಗಗಳಲ್ಲಿ ಈ ಮುಸುಕಿನ ಜೋಳವನ್ನ ಮೇವಿನ ಬೆಳೆಗಾಗಿ ಮೂರುವರೆ ತಿಂಗಳು ಬೆಳೆ ಮಾಡಿ ಪದೇ ಪದೇ ಅದೇ ಬೆಳೆಯನ್ನ ಬೆಳೀತಕ್ಕಂಥದ್ದು. ಅವಾಗ ಏನಾಗ್ತದೆ, ಅದು ಮಣ್ಣಲ್ಲಿ ಇರ್ತದೆ, ನೆಕ್ಸ್ಟ್ ಬಂದ ತಕ್ಷಣ ಅದು ಈಸಿಯಾಗಿ ಆಹಾರ ಸಿಕ್ತಂಗಿದೆ, ವೋಸ್ಟ್ ಮಣ್ಣೆಲ್ಲ ಇರ್ತದೆ, ತಕ್ಷಣ ಸ್ಪ್ರೆಡ್ ಆಗ್ತದೆ. ಸೊ ಅದಕ್ಕೆ ಈಗ ನೋಡಿ, ಏನು ಈಗ ಪರ್ಯಾಯ ಮಾರ್ಗ ಏನಪ್ಪ ಅಂದ್ರೆ, ಈ ಕೆಮಿಕಲ್ ಟ್ರೀಟ್ಮೆಂಟು ಇದೆಲ್ಲ ಇದೆ. ಆದಾಗ್ಯೂ ಈ ಸಲ ಕೆಲವು ಕಡೆ ಕಂಟ್ರೋಲ್ ಬಂದಿಲ್ಲ.
0: ಹೌದು,
1: ಈ ಸಲ ಏನು ನಾವೇನ್ ಹೇಳ್ತೀವಿ, ಬಿತ್ತನೆಯಾದ 15 ದಿವಸದೊಳಗೆ 15-20 ದಿವಸದೊಳಗೆ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆಬ್ ಇರುವಂತ ಒಂದು ಪೌಡರ್ ಅನ್ನ 2 ಗ್ರಾಂ 1 ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು ಅಂತೀವಿ. ಅದಾದ್ಮೇಲೆ ರೋಗ ಬರ್ಲಿ ಬರ್ದವಲ್ಲಿ ಮಾಡ್ಬೇಕು 25-30 ದಿವಸಗಳ ನಂತರ ಅಜಾಕ್ಸಿಸ್ಟೋಬಿನ್ ಪ್ಲಸ್ ಡೈಫೆನೋಕನೋಜೋಲ್ ಅಂತ ಒಂದು ಕೆಮಿಕಲ್ ಇದೆ, ಕಾಂಬಿನೇಷನ್ ಲಿಕ್ವಿಡ್, ಅದು 1 ml 1 ಲೀಟರ್ ನೀರಿಗೆ ಇದನ್ನ 25-30 ದಿವಸದಲ್ಲಿ ಸ್ಪ್ರೇ ಮಾಡಬೇಕು. ಆಯ್ತಾ, ಈ ಕೆಲವರು ಇಷ್ಟು ಮಾಡಿದ್ರು ಬರೋ ಚಾನ್ಸಸ್ ಇದೆ. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ, ಪರ್ಯಾಯ ಮಾರ್ಗ ಏನು ಅಂದ್ರೆ, ಹಲವಾರು ಬೇಸಾಯ ಪದ್ಧತಿಗಳು ಇದಾವೆ. ಒಂದು ಬೇಸಿಗೆ ಮುಂಗಾರು ಆರಂಭವಾಗುವಾಗ ಒಂದು ಆಳವಾದ ಉಳುಮೆಯ

0: ಮಾಡಬೇಕು, ಬಿಸಿಲಿಗೆ ಅದು ತೆರಕಬೇಕು. ಅಂದ್ರೆ ಸ್ಪೋರ್ಟ್ಸ್ಗಳು ಭೂಮಿಲಿ ಏನಿರ್ತವೆ ಅವು ಬಿಸಿಲಿಗೆ ಬಂದು ಸಾಯ್ಬೇಕು. ಆಮೇಲೆ ಬೆಳೆ ಪರಿವರ್ತನೆ ಮಾಡ್ತಕ್ಕಂಥದ್ದು, ಬೆಳೆ ಪರಿವರ್ತನೆ ಅಂದ್ರೆ ದ್ವಿದಳ ಧಾನ್ಯಗಳಾದಂತ ಅವರೆ, ತೊಗರಿ, ಅಲಸಂದೆ ಇಂಥವಕ್ಕೆ ಹೋಗೋದು. ಒಂದು ವರ್ಷ ಎರಡು ವರ್ಷ ಇದನ್ನ ಸ್ಟಾಪ್ ಮಾಡಬೇಕು, ಮುಸ್ಕಿನ ಜೋಳ ಬೆಳೆಯೋದನ್ನೇ ನಿಲ್ಲಿಸಬೇಕು. ನಾನು ಆಕ್ಚುಲಿ ಸರ್ಕಾರ ನಮ್ಮ ಕಮಿಷನರೇಟ್ಗೆ ನಮ್ಮ ಕಮಿಷನರ್ ಅವ್ರಿಗೆ ಒಂದು ಪತ್ರನೇ ಬರೆದಿದ್ದೀನಿ ಮೊನ್ನೆ, ಅಂದ್ರೆ ಕ್ರಾಪ್ ಹಾಲಿಡೇ ಅಂತ. ಮೈಸೂರು ಜಿಲ್ಲೆಯಲ್ಲಿ ಇದು ಪ್ರಮಾಣ ಹೋದ ವರ್ಷ 3,000-4,000 ಹೆಕ್ಟರ್ ಇದ್ದಿದ್ದು ಈ ಸಲ 8,000-9,000 ಹೆಕ್ಟರ್ ಬಂದಿದೆ. ಸೊ ಮುಂದಿನ ವರ್ಷ ಇನ್ನೂ ನಷ್ಟ ಆಗೋ ಸಾಧ್ಯತೆಗಳಿರ್ತದೆ. ಅದಕ್ಕೋಸ್ಕರ ಒಂದು ವರ್ಷ ನಾವು ಇದನ್ನ ಬೆಳೆಯೋದನ್ನೇ ನಿಲ್ಸಿದ್ರೆ ಸಾಮೂಹಿಕವಾಗಿ ನಿಲ್ಸ್ಬೇಕು. ಒಬ್ರು ನಿಲ್ಸೋದ್ರಿಂದ ಇದು ಸಮಸ್ಯೆ ಪರಿಹಾರ ಆಗಲ್ಲ. ಈಗ ಒಂದು ಪಕ್ಕದ ಪ್ಲಾಟ್ ನೋನ್ ಹಾಕ್ಬಿಟ್ಟು ನಾವು ನಿಲ್ಸ್ಬಿಟ್ರೆ ಏನಾಗ್ತದೆ ಹೇಳಿ, ಅಲ್ಲಿಂದ. ಸೊ ಅದಕ್ಕೆ ಸಾಮಾನ್ಯವಾಗಿ ಒಂದು ಕ್ರಾಪ್ ಹಾಲಿಡೇ ಅಂತೀವಿ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ ಹಲೋ, ಹಾ ನಮಸ್ತೆ, ತಮ್ಮ ಹೆಸರು? ಹಾ ನಮಸ್ತೆ, ತಮ್ಮ ಹೆಸರು?
2: ನಮಸ್ಕಾರ.
1: ಹಾ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ನೂರಳೆ ಅಂತ, ಉಸ್ಕೂರಾಡಿ.
1: ಹಾ ನೂರಳೆ ಅವರು ಹೇಳಿ, ನಮ್ ಜೊತೆ ಜೆ ಡಿ ಸರ್ ಕರೆ ತಂದ್ರೆ.
2: ರೋಗ ರುಜಿನಗಳ ಬಗ್ಗೆ ಮಾತಾಡ್ತೀಯಲ್ಲ, ಅದ್ರ ಬಗ್ಗೆ ಈಗ ಬಿಸಿ ರೋಗ ಅವು ಇವು ಬಂದಾಗ ಏನ್ ಮಾಡ್ಬೇಕು? ಈಗೇನಾರ ನಮ್ಮ ಟ್ರೈಮರ್ಗ ಇದು ಏನ ಈ ಪ್ರೋಗ್ರಾಮ್ಗಳು ಏನಾರ ಇದ್ರೆ ಬೀಜ ಕೊಡುವಂತದ್ದು
1: ಸರ್ ಮಾತನಾಡ್ತಾರೆ ಕೇಳಿ.
0: ಇಲ್ಲ ಈಗ ನೋಡಿ, ಅದು ಈಗ ಅದನ್ನ ಬೆಳಿಲೇಬಾರದು ಅಂತ ನಾವ್ ಹೇಳ್ತಾ ಇರೋದು. ಮುಸ್ಕಿನ ಜೋಳನ ಒಂದ್ ವರ್ಷ ನಿಲ್ಸ್ಬೇಕು ಅಂತ, ಒಂದ್ ವರ್ಷ ಬೆಳೆಯೋದ್ನೇ ನಿಲ್ಸ್ಬೇಕು ಅಂತ ನಾವ್ ಹೇಳ್ತಾ ಇರೋದು. ಈ ಬೀಜಕ್ ಹೋದ್ರಿ ನೀವು, ಬೀಜ ಅಲ್ಲ, ಇದನ್ನ ಬೆಳೆಯೋದ್ನೇ ಒಂದ್ ವರ್ಷ ನಿಲ್ಸ್ಬೇಕು ಅಂತ ನಮ್ಮ ಉದ್ದೇಶ. ಇಲ್ಲ ಅಂದ್ರೆ ಏನಾಗುತ್ತೆ, ಬೆಳಿತಾನೆ ಇದ್ರೆ ಕಂಟಿನ್ಯೂಸ್ ಆಗಿ ಬೆಳೆ ಬೆಳೆದದ್ದೇ, ಬೆಳೆ ಪರಿವರ್ತನೆ ಮಾಡದೆ ಇದೇ ಬೆಳೆನ ಬೆಳೆ ಮೇಲೆ ಬೆಳೆ ಮುಸ್ಕಿನ ಜೋಳ ಮುಸ್ಕಿನ ಜೋಳನೇ ಆಗ್ತಾ ಇದ್ರೆ ಈ ರೋಗ ಇನ್ನೂ ಉಲ್ಬಣಗೊಳ್ಳುತ್ತದೆ. ಆಮೇಲೆ ಕೈಗೆ ಏನೂ ಸಿಗಲ್ಲ, ತುಂಬಾ ಲಾಸ್ ಆಗ್ತದೆ ರೈತರಿಗೆ. ಯಾವ ಕೆಮಿಕಲ್ ಹೊಡೆದ್ರು ಕಂಟ್ರೋಲ್ ಆಗಲ್ಲ, ಆ ರೀತಿ ಆಗ್ಬಿಡ್ತದೆ. ಅದಕ್ಕೆ ಇದನ್ನ ಒಂದ್ ವರ್ಷ ಯಾರು ಬೆಳೆಯನ್ನ ಬೆಳಿಲೇಬಾರದು. ಆ ರೀತಿ ಮಾಡದಂತ ಸಂದರ್ಭದಲ್ಲಿ ಒಂದ್ ವರ್ಷ ಅಥವಾ ಒಂದೆರಡು ಬೆಳೆಗಳು ಯಾರು ಬೆಳೆದೇ ಹೋದ್ರೆ ಅವಾಗ ಸ್ವಲ್ಪ ಇದ್ರ ಪ್ರಮಾಣ ಕಡಿಮೆ ಆಗಿ ಅವಾಗ ಸ್ವಲ್ಪ ರೋಗದ ಬಾಧೆ ಕಡಿಮೆ ಆಗ್ತಾ ಹೋಗ್ತದೆ. ಅದೇ ಪರಿಹಾರ ಆಯ್ತಾ?
1: ಬೇರೆ ಪ್ರಶ್ನೆ ಇತ್ತ? ಓಕೆ ಓಕೆ, ಬೇರೆ ಪ್ರಶ್ನೆ ಇತ್ತ? ಓಕೆ ಓಕೆ, ಧನ್ಯವಾದಗಳು ನೂರಳೆಯವರು ಕರೆ ಮಾಡಿದ್ದಕ್ಕೆ.
0: ಆಮೇಲೆ ಈಗ ನಾವು ಸರ್ಕಾರಕ್ಕೆ ಅಂದ್ರೆ ನಮ್ಮ ಇದಕ್ಕೆ ಆಯುಕ್ತರಿಗೆ ಕೂಡ ನಾನು ಮೊನ್ನೆ ಒಂದು ಪತ್ರವನ್ನ ಬರೆದಿದ್ದೆ
1: ಸರ್.
0: ಈ ರೀತಿ ಅದು ಸರ್ಕಾರದ ಮಟ್ಟದಲ್ಲಿ ಡಿಸಿಷನ್ ತಗೋಬೇಕಾ, ಈ ರೀತಿ ಒಂದು ಅಂದ್ರೆ ನಾವು ಬಿತ್ತನೆ ಬೀಜನೇ ವಿತರಣೆ ಮಾಡದೆ ಹೋದ್ರೆ ಒಂದ್ ವರ್ಷ, ಈಗ ರೈತರಿಗೆ ಈ ಮುಸ್ಕಿನ ಜೋಳದ್ದು ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ಮಾರದ್ರಲ್ವಾ
1: ತಗೊಂಡೋಗಿ ಪಾಪ.
0: ಹಾಗಾಗಿ ನಾವು ಇದಕ್ಕೇನಾರ ಒಂದು ನಿರ್ಧಾರವನ್ನ ತಗಬೇಕು ಅಂತ ಹೇಳಿ ಬರ್ತಿದ್ದೀನಿ. ಸೊ ಅದು ಒಂದು, ಯಾಕೆಂದ್ರೆ ಇದು ತುಂಬಾ ನಷ್ಟವನ್ನ ಅನುಭವಿಸುವಂತ ಪರಿಸ್ಥಿತಿ ಉದ್ಭವಿಸ್ತಾ ಇದೆ. ಸೊ ರೈತ ಬಾಂಧವರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಇನ್ನೂ ಒಂದೆರಡು ಪ್ರಮುಖ ಅಂಶಗಳಿದಾವೆ. ಏನು ಇದು ಈ ರೋಗ ತೀವ್ರತೆಯನ್ನ ಕಾಣ್ತಾ ಇರೋದಕ್ಕೆ ಕಾರಣ, ಪೊಟ್ಯಾಶ್ ಅಪ್ಲಿಕೇಶನ್ ಒಂದು ಆಗ್ತಾ ಇಲ್ಲ. ನಮ್ಮ ರೈತ ಬಾಂಧವರನ್ನ ಯಾರನ್ನೇ ಕೇಳಿ, ಇಲ್ಲ ಸರ್ ಗೊಬ್ಬರ ಹಾಕಿದೀವಿ ಅಂತಾರೆ. ಏನ್ ಗೊಬ್ಬರ ಹಾಕಿದಿರಿ ಯಜಮಾನ್ರಿ ಅಂದ್ರೆ ಅವ್ರು ಹೇಳ್ತಾರೆ, ಇಪ್ಪತ್ತಿಪ್ಪತ್ತು ಹಾಕಿದೀವಿ, ಎ ಪಿ ಹಾಕಿದೀವಿ ಅಂತಾರೆ. ಇಪ್ಪತ್ತಿಪ್ಪತ್ತರಲ್ಲೂ ಪೊಟ್ಯಾಶ್ ಇಲ್ಲ, ಡಿ ಎ ಪಿ ಲೂ ಪೊಟ್ಯಾಶ್ ಇಲ್ಲ, ಅಂಶ ಇಲ್ಲ. ನೋಡಿ, ಯಾವುದೇ ಬೆಳೆಗೆ ರೋಗ ನಿರೋಧಕ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಮತ್ತೆ ಬರ ನಿರೋಧಕ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಡ್ರಾಟ್ ರೆಸಿಸ್ಟೆಂಟ್ ಅಂಡ್ ಡಿಸೀಸ್ ರೆಸಿಸ್ಟೆನ್ಸ್ ಅಂತೀವಿ, ಅದನ್ನ ಪೊಟ್ಯಾಶ್ ಮಾಡ್ತದೆ ಕೆಲಸವನ್ನ. ಆಯ್ತಾ, ಚೆನ್ನಾಗಿ ಕಾಳು ಕಟ್ಟೋ ಕೆಲಸನೂ ಇದೆ ಪೊಟ್ಯಾಶ್ ಮಾಡೋದು. ಆಯ್ತಾ, ಹಂಗಾಗಿ ರೈತ ಬಾಂಧವರು ಇದೊಂದೇ ಬೆಳೆ ಅಂತ ಅಲ್ಲ, ಯಾವುದೇ ಬೆಳೆ ಬೆಳೆದ್ರು ನಮ್ಮ ಕೆಂಪು ಸಾಯಿಲ್ಸ್ ಅಂತೀವಿ, ರೆಡ್ ಸಾಯಿಲ್ಸ್, ಕೆಂಪು ಮಣ್ಣುಗಳು. ಈ ಕೆಂಪು ಮಣ್ಣುಗಳಿಗೆ ಪೊಟ್ಯಾಶ್ ಬಳಕೆಯನ್ನ ಮಾಡಲೇಬೇಕು ಕಡ್ಡಾಯವಾಗಿ. ಅಟ್ಲೀಸ್ಟ್ ಎಕರೆಗೆ 25 kg ಪೊಟ್ಯಾಶ್ ಬಳಕೆ ಮಾಡಬೇಕು. ಇಲ್ಲ ನಿಮಗೆ ಪೊಟ್ಯಾಶ್ ಸಿಗಲ್ವಾ, ನೀವು ಮೂರು ಇರುವಂತವು ಎನ್ ಪಿ ಕೆ ಮೂರು ಇರುವಂತವು ಕಾಂಪ್ಲೆಕ್ಸ್ಗಳು 10-26-26 ಅಥವಾ 19-19-19 ಅಥವಾ 17-17-17 12-34-12 ಈ ರೀತಿ ಮೂರು ಇರಬೇಕು ಎನ್ ಪಿ ಕೆ. ಇಂಥ ಗೊಬ್ಬರಗಳನ್ನ ಬಳಕೆ ಮಾಡಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗೋ ಸಾಧ್ಯತೆಗಳು ಇರ್ತದೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
3: ಸರ್ ನಮಸ್ತೆ,
1: ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
3: ಸರ್ ನಾವು ಪ್ರಕಾಶ್ ಅಂತ ಆಗ್ನೂರಿಂದ ಮಾತಾಡ್ತಾ ಇರೋದು.

0: ಪ್ರಕಾಶ್ ಅವರೇ ಹೇಳಿ ತಮ್ಮ.
1: ಹೇಳಿ ಪ್ರಕಾಶ್ ಅವರೇ.
2: ಸರ್, ಈ ಒಂದು ಕಾರ್ಯಕ್ರಮ ಜನಧನಿ ಕಾರ್ಯಕ್ರಮ ನೆರವೇರಿಸೋದಕ್ಕೆ ಸಮುದಾಯ ರೇಡಿಯೋ ಕಾರ್ಯಕ್ರಮದವರನ್ನ ಮತ್ತೆ ತಂಡದವರ ಮಧ್ಯೆ ಕೃತಜ್ಞತೆಯನ್ನು ತಿಳಿಸ್ತೇನೆ ಸರ್.
0: ಹೇಳಿ ಹೇಳಿ ತಮ್ಮ ಪ್ರಶ್ನೆ ಏನು ಹೇಳಿ ಪ್ರಕಾಶ್. ಧನ್ಯವಾದಗಳು.
2: ಓಕೆ ಸರ್. ಸರ್, ಒಂದೇನಂದ್ರೆ ಇವಾಗ ಮುಸ್ಕೋದ್ರ ಕೃಷಿ ಇಲಾಖೆಯಿಂದ ತೆಗೆದುಕೊಂಡು ಈಗ ಒಂದು 20 ದಿನ ಆಗಿತ್ತು ಸರ್. ಅವಾಗ ಫಸಲ ಮಾಡಿದ್ದು ಈಗ ಪೈರು ಬಂದು ಈಗಲೇ ಒಂಥರ ಸಿಬಿಳಿ ಚುಚ್ಚಿಕೊಂಡಾಗ ಬಂದು ರೋಗ ಹಾನಿ ಇದಾಗಿದೆ ಸರ್. ಪ್ರತಿ ಒಂದು ಗಿಡದಲ್ಲೂ ಬಂದಿದೆ ಸರ್.
1: ನೋಡಿ, ಅದು ಕೃಷಿ ಇಲಾಖೆ ಅಂತಲ್ಲ, ಯಾವ್ದ್ರಲ್ಲಿ ತಗೊಂಡ್ರು ನಿಮ್ ಮಣ್ಣಲ್ಲೇ ಅದು ಇದ್ರೆ ಏನು, ಹೋದ ವರ್ಷ ಏನ್ ಬೆಳೆ ಹಾಕಿದ್ರಿ
2: ಸರ್? ಅದು ನಾವು ಸರ್
1: ಏನ ಅದನ್ನೇ ಅದನ್ನೇ ಈಗ ನೀವು ಕೇಳ್ತಾ ಇದ್ದೀರಾ, ಇದು ನಾನು ಮಾತಾಡ್ತಾ ಇರೋದು ಅದನ್ನೇ ನಾನು ಇಷ್ಟೊತ್ತವರೆಗೂ ಹೇಳ್ತಾ ಇರೋದು. ಜಮೀನಿನಲ್ಲಿ ಒಂದೇ ಬೆಳೆ ಮುಸ್ಕಿನ ಜೋಳ ಆದ್ಮೇಲೆ ಮುಸ್ಕಿನ ಜೋಳನೇ ಬೆಳೀತಾ ಇರೋದ್ರಿಂದ ಈ ರೋಗ ಸಣ್ಣ ರೋಗ ಆದ್ರೂ ದೊಡ್ಡ ರೋಗವಾಗಿ ಮಾರ್ಪಟ್ಟಿದೆ. ಅಂದ್ರೆ ಮೈನರ್ ಡಿಸೀಸ್ ಆದ್ರೂ ಮೇಜರ್ ಡಿಸೀಸ್ ಆಗಿ ಕನ್ವರ್ಟ್ ಆಗಿದೆ. ಅಂದ್ರೆ ಇದು ಒಂದು ಸಣ್ಣ ಫಂಗಲ್ ಡಿಸೀಸ್, ಇದು ಮೇಜರ್ ಅಲ್ಲ, ಬಟ್ ಇದು ದೊಡ್ಡದಾಗಿದೆ. ಯಾಕಾಗಿದೆ ಅಂದ್ರೆ ಒಂದೇ ಬೆಳೆಯನ್ನ ಈಗ ಯಾವ್ದಕ್ಕಾರು ಜೀವಾಣು ಹೆಂಗ್ ಡೆವಲಪ್ ಆಗ್ತದೆ, ಅದಕ್ಕೆ ಆಹಾರ ಇದ್ರಲ್ವಾ, ಆಹಾರನೇ ನಮ್ ಜೋಳದ ಬೆಳೆ. ಅದಕ್ಕೆ ನಾವು ಜೋಳದ ಬೆಳೆ ಬೆಳೀತಾ ಇದೀವಲ್ಲ, ಕಂಟಿನ್ಯೂಸ್ ಆಗಿ ಬೆಳೀತಾ ಇದೀವಿ, ಅದಕ್ಕೆ ಆಹಾರ ಸಿಗ್ತಾ ಐತೆ, ಹಂಗಾಗಿ ಅದು ಡೆವಲಪ್ ಆಗ್ತಾನೆ ಇದೆ. ಆಯ್ತಾ, ಹಂಗಾಗಿ ನೀವು ಒಂದ್ ವರ್ಷ ಅಥವಾ ಒಂದೆರಡು ಬೆಳೆ ಬೆಳೆಯೋದನ್ನ ನಿಲ್ಲಿಸ್ಬೇಕು. ಮುಸ್ಕಿನ ಜೋಳನ ಬೆಳೆ ಪರಿವರ್ತನೆ ಮಾಡಬೇಕು, ಬೇರೆ ಬೆಳೆಗಳನ್ನ ಬೆಳಿಬೇಕು, ರಾಗಿನೋ ಅಥವಾ ಅಲಸಂದೆನೋ, ಹೆಸರೋ ಉದ್ದೋ ಅಥವಾ ಅವರೇನೋ, ತೊಗರಿನೋ, ಇಂಥ ಬೆಳೆಗಳನ್ನ ಬೆಳೆದು ಒಂದ್ ಎರಡು ಮೂರು ಬೆಳೆ ಬೆಳೆದು ತದ್ನಂತರ ಹಾಕಿದ್ರೆ ಅವಾಗ ರೋಗ ಕಡಿಮೆ ಆಗ್ತದೆ.
2: ಸರ್, ನಿಮ್ಮ ಕೃಷಿ ಇಲಾಖೆಯಿಂದ ಈಗ ತಾವುಗಳಲ್ಲಿ ಸರ್, ಈಗ ನಮ್ಮ ಒಂದು ಈಗ ನೀವು ಬಂದಿದ್ದೀರಿ ಈಗ ಜಂಟಿ ನಿರ್ದೇಶಕರಾಗಿ, ನಮ್ಮ ಈಗ ಕೋಟೆ ಅಥವಾ ಯಾವ್ದೋ ಒಂದು ತಾಲೂಕಲ್ಲಿ ಸರ್, ಇಲ್ಲಿವರೆಗ ನಮ್ಮ ಭಾಗಕ್ಕೆ ಯಾಕೆ ವಿಸಿಟ್ ಮಾಡಿಲ್ಲ ನಿಮ್ಮ ಅಧಿಕಾರಿಗಳಿಂದಾನೆ ಅಲ್ಲಿ? ಈಗ ನಮ್ಗೆ ಈ ಟೈಮಲ್ಲಿ ಇದು ಒಂದು ಬರ ಏನ್ರೆ ಸರ್, ಈಗ
1: ಎಲ್ಲ ನಾವು ಬಂದಿದ್ವಲ್ಲ, ನಾನೇ ಬಂದಿದ್ದೆ, ವಿಜ್ಞಾನಿಗಳ ಜೊತೆ ಬಂದಿದ್ವಿ, ಎಲ್ಲ ಕಡೆ ವಿಸಿಟ್ ಮಾಡಿದ್ವಿ. ಇನ್ನೊಂದು, ಎಲ್ಲ ಹಳ್ಳಿಗಳಿಗೂ ಯಾಕೆ ಬರಕ್ಕಾಗಲ್ಲ ಅಂದ್ರೆ, ಈಗ ಇಡೀ ನಿಮ್ಮ ತಾಲೂಕಿಗೆ ಇಬ್ರು ಇದಾರೆ ಅಧಿಕಾರಿಗಳು. ಇಡೀ ತಾಲೂಕಿಗೆ ಎಷ್ಟು ಹಳ್ಳಿ ಇದಾವೆ, ಇಬ್ರೇ ಇರೋದು. ಆಯ್ತಾ, ಹಂಗಾಗಿ
2: ಸಿಬ್ಬಂದಿ
1: ಎಲ್ಲಾರ್ ಕ್ಷೇತ್ರಕ್ಕೂ ಭೇಟಿ ಮಾಡಕ್ ಆಗಲ್ಲ, ಎಲ್ಲಾರ್ ಕ್ಷೇತ್ರಕ್ಕೂ ಭೇಟಿ ಮಾಡಕ್ ಆಗಲ್ಲ ಸಿಬ್ಬಂದಿ.
2: ಅಲ್ಲ,
1: ಅವರು ಅದೇ ನಿಮ್ ತಾಲೂಕಲ್ಲಿ ಇಬ್ರೇ ಇರೋದು, ನಿಮ್ ತಾಲೂಕಲ್ಲಿ ಇಬ್ರೇ ಇರೋದು. ಇಡೀ ತಾಲೂಕಿಗೆ ಸರಗೂರು ಮತ್ತೆ ಎಚ್ ಡಿ ಕೋಟೆ ಎರಡಕ್ಕೂ ಸೇರಿ ಒಬ್ರು ಟ್ರಾನ್ಸ್ಫರ್ ಆಗೋರು, ಇನ್ನೊಬ್ರೇ ಇರೋದು. ಆಯ್ತಾ, ಇಡೀ ತಾಲೂಕಿಗೆ ಒಬ್ಬ ಫೀಲ್ಡ್ ಆಫೀಸರ್ ಅಂತ ಒಬ್ರೇ ಇರೋದು. ಹಂಗಾಗಿ ಸಿಬ್ಬಂದಿ ಕೊರತೆ ಇದೆ, ಈಗ ರೆಕ್ರೂಟ್ಮೆಂಟ್ ಆಗ್ತಾ ಇದೆ, ಅದಾದ್ಮೇಲೆ ಸ್ವಲ್ಪ ಸಮಸ್ಯೆ ಬಗೆಹರಿತದೆ. ಒಂದು ಅಟ್ಲೀಸ್ಟ್ ಹೋಬ್ಳಿಗೆ ಒಂದು ಇಬ್ಬರಾರು ಇದ್ರೆ, ನಿಮಗೆ ಹೋಬ್ಳಿ ಕೇಂದ್ರಕ್ಕೆ ಇಬ್ಬರು ಇದ್ರೆ ಅವಾಗ ಸ್ವಲ್ಪ ನಿಮ್ಮ ಫೀಲ್ಡ್ಗಳಿಗೆ ಬರ್ಬೋದು, ರೈತರ ಹತ್ರ ಆಲಿಸ್ಬೋದು, ಇದು ಮಾಡ್ಬೋದು. ಈಗ ಈಗಿನ ಪರಿಸ್ಥಿತಿಲಿ ಏನೇ ಇದ್ರೂ ನೀವು ಸ್ಯಾಂಪಲನ್ನು ರೈತ ಸಂಪರ್ಕ ಕೇಂದ್ರಕ್ಕೆ ತಗೊಂಡೋಗ್ಬೇಕು. ಹೋಬ್ಳಿ ಮಠದಲ್ಲಿರೋದು ಈಗ ಬೀಮಟ್ಗೇರಲ್ಲೈತೆ, ಇಲ್ಲಿ ಸರಗೂರಲ್ಲೈತೆ, ಅಲ್ಲಿಗೆ ಹೋಗ್ಬೇಕು, ತಗೊಂಡೋಗ್ಬೇಕು, ಏನಿದೆ ಅಂತ ತೋರಿಸ್ಬೇಕು, ಅಲ್ಲಿ ಸಲಹೆ ಪಡೆದು ನೀವು ವ್ಯವಸಾಯ ಮಾಡಬೇಕು. ಆಮೇಲೆ ಏನ್ ಗೊಬ್ಬರ ಹಾಕಿದ್ರಿ, ಏನ್ ಗೊಬ್ಬರ ಹಾಕಿದ್ರಿ
0: ಪ್ರಕಾಶ್ ಸರ್, ಮಾತನಾಡ್ತಿದ್ರೆ ಕೇಳಿಸ್ಕೊಳ್ಳಿ.
1: ಗೊಬ್ಬರ ಏನ್ ಹಾಕಿದ್ರಿ?
2: ನಮ್ಮ ಉದ್ದೇಶ ಏನಂದ್ರೆ ಸರ್, ನಿಜ ನೀವ್ ಹೇಳಾಗ ಪ್ರತಿ ಒಂದು ಹಳ್ಳಿ ಅಥವಾ ಒಂದು ಗ್ರಾಮಗಳಿಗೆ ವಿಸಿಟ್ ಮಾಡಕ್ಕೆ ಆಗಲ್ಲ ಅಧಿಕಾರಿಗಳು. ಓಕೆ ಸರ್, ಅಟ್ಲೀಸ್ಟ್ ನಮ್ಮ ಈಗ ಒಂದು ಸರಗೂರ್ ತಾಲೂಕ್ ಅಂದ್ರ ಒಂದು ಅಟ್ಲೀಸ್ಟ್ ಒಂದು 6-7 ಪಂಚಾಯತಿ ಬರ್ತವೆ ಸರ್. ಅಟ್ಲೀಸ್ಟ್ ವಾರದಲ್ಲಿ ಒಂದೊಂದು ಪಂಚಾಯತಿನಾರ ಒಂದು ಹೋಗಿ ಅಲ್ಲಿ ನಾನು ಇಂಥ ಟೈಮ್ಗೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಅದೇ ನಮ್ಮ ರೈತರು ಅಲ್ಲಿಗಾರ ಬಂದು ಒಂದು ಏನು ಸಮಸ್ಯೆ ಇದೆ ಅದನ್ನ ನಿರ್ವಹಣೆ ಆದಷ್ಟು ಮಾಡ್ಬೋದಲ್ವಾ ಸರ್?
1: ಈಗ ನೋಡಿ, ರೈತ ಸಂಪರ್ಕ ಕೇಂದ್ರ ಮಾಡಿದ ಉದ್ದೇಶನೇ ಅದು. ರೈತ ಸಂಪರ್ಕ ಕೇಂದ್ರ ಮೊದಲು ತಾಲೂಕಲ್ಲಿ ಅಷ್ಟೇ ಆಫೀಸ್ ಇತ್ತು, ಈಗ ಹೋಬಳಿ ಮಟ್ಟದಲ್ಲಿ ಯಾಕೆ ಮಾಡಿದ್ದಾರೆ ಅಂದ್ರೆ, ಹೋಬಳಿ ಮಟ್ಟದಲ್ಲಿ ಅಲ್ಲಿ ಹಾರ್ಟಿಕಲ್ಚರ್ನವರು ಅಗ್ರಿಕಲ್ಚರ್ನವರು ಇರ್ತಾರೆ, ನೀವು ಎಲ್ಲ ರೈತ ಬಾಂಧವರು, ಅದೊಂದು ಕಾಮನ್ ಪಾಯಿಂಟು, ಅಲ್ಲಿ ಹೋಗಿ ಸಲಹೆಗಳನ್ನ ಪಡೆದುಕೊಳ್ಳಕ್ಕೆ ಅನುಕೂಲ ಆಗಲಿ ಅಂತ ಆ ಸೆಂಟರ್ ಮಾಡವ್ರೆ. ಆಯ್ತಾ, ಅದು ಒಂದು. ಆಮೇಲೆ ನೀವು ಏನ್ ಗೊಬ್ಬರ ಹಾಕಿದ್ರಿ, ಏನ್ ಗೊಬ್ಬರ ಹಾಕಿದ್ರಿ ಜೋಳಕ್ಕೆ, ಮುಸ್ಕಿನ ಜೋಳಕ್ಕೆ?
2: ಸರ್, ಅದು 20-20 ಮತ್ತೆ ಏನ ಅದು ಒಂದು ಗೈಡ್ಲೈನ್ಸ್ ಹೇಳಿದ್ರು ಸರ್, ಅದ್ರ ಪ್ರಕಾರ ಮಾಡಿದ್ವಿ ಸರ್, ಒಂದೆರಡು ಗೊಬ್ಬರ ಹಾಕಿದ್ವಿ ಸರ್.
1: ಅಲ್ಲ, ಯಾವ್ಯಾವ್ದು ಹಾಕಿದ್ರಿ ಅಂತ ಹೇಳಿದ್ರೆ ನನಗೆ ಗೊತ್ತಾಗ್ತದೆ. ಈಗ 20-20 ಹಾಕಿದ್ರೆ ಪ್ರಯೋಜನ ಆಗುದಿಲ್ಲ
2: ಸರ್,
1: 20-20 ಪೊಟ್ಯಾಶ್ ಇರುವುದಿಲ್ಲ. ಪೊಟ್ಯಾಶ್ ಕೆಲಸನೇ ರೋಗ ಬರ್ದಂಗೆ ತಡೆಯೋ ಕೆಲಸ. ನೀವು ಏನ್ ಮಾಡ್ತೀರಿ, ಮೊದ್ಲೇ ಜೀವಾಣು ರೋಗಾಣು ಭೂಮಿಲಿ ಐತೆ, ಅದ್ರ ಜೊತೆಗೆ ನೀವು ಪೊಟ್ಯಾಶ್ ಅಂಶ ಇರೋ ಗೊಬ್ಬರನೂ ಹಾಕದೆ ಹೋದ್ರೆ, ಎನ್ ಪಿ ಕೆ 3 ಇರೋದನ್ನ ಹಾಕ್ಬೇಕು, ಎನ್

ಪಿಕೆ ಮೂರು ಇರಬೇಕು. ಆಮೇಲೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು, 5 ಕೆಜಿ ಎಕರೆಗೆ ಜಿಂಕ್ ಸಲ್ಫೇಟ್ ಹಾಕ್ಬೇಕು. ಆಯ್ತಾ, ಇದು ಹಾಕಿದ್ರೆ ನಿಮಗೆ ಈಗ ಈಗ ಅದು ಹಾಕಿದ್ರು ಬರ್ತದ ರೋಗ, ಯಾಕೆಂದ್ರೆ ಈಗ ಭೂಮಿಲಿ ಆಲ್ರೆಡಿ ಇದೆ. ನಿಮ್ಮಲ್ಲಿ ಎರಡು ಬೆಳೆ ಆದಮೇಲೆ ಎರಡು ಬೆಳೆ ತಪ್ಪಿಸಿ ಬೇರೆ ಬೆಳೆಗಳು ಬೆಳೆದು ಆ ನಂತರ ಈ ಎನ್ ಪಿ ಕೆ ಮೂರು ಹಾಕಿ ಒಂದು 5 ಎಕರೆಗೆ ಒಂದು 5 ಕೆಜಿ ಜಿಂಕ್ ಸಲ್ಫೇಟ್ ರೈತ ಸಂಪರ್ಕ ಕೇಂದ್ರದಲ್ಲೇ ಸಿಗುತ್ತೆ 150 ರೂಪಾಯಿ.

0: ಸರಿ, ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಈಗ ಮುಸ್ಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಏನು ಸಮಸ್ಯೆ ಆಗ್ತಾ ಇದೆ ನಮ್ಮ ಹೆಚ್ ಡಿ ಕೋಟೆ ಮತ್ತು ಸರ್ಗೂರು ತಾಲೂಕಿನಲ್ಲಿ ಏನಾದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ ಅಂದ್ರೆ ಈಗ ಸರ್, ಈಗ ಎಷ್ಟು ಜನ ಈ ಒಂದು ಮುಸ್ಕಿನ ಜೋಳವನ್ನು ಬೆಳೀತಾ ಇದ್ದಾರೆ ಸರ್ ಈ ಎರಡು ತಾಲೂಕುಗಳಲ್ಲಿ?
1: ಅಲ್ಲ ಈಗ ಎಷ್ಟು ಜನ ಅನ್ನೋದಕ್ಕಿಂತ ನೋಡಿ, ನಮ್ಮ ಜಿಲ್ಲೆ ತಗೊಂಡ್ರೆ ಈಗ ನಮ್ದು 48,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಿದ್ದಾರೆ. ಈಗ 48,000 ಹೆಕ್ಟರ್ ಪ್ರದೇಶದಲ್ಲಿ ಬೆಳೆದಿದ್ದಾರೆ, ಅದರಲ್ಲಿ ಅತಿ ಹೆಚ್ಚು ಒಂದು 16,000-17,000 ಹೆಕ್ಟರ್ ಇಲ್ಲೇ ಮೈಸೂರು ಕೋಟೆ ಸರ್ಗೂರಲ್ಲೇ ಬರ್ತದೆ. ಆಯ್ತಾ, ಆಲ್ಮೋಸ್ಟ್ ಕೋಟೆ ಒಂದರಲ್ಲೇ ಅಷ್ಟು ಬರ್ತದೆ, ಸರ್ಗೂರಲ್ಲೂ ಸೇರಿಸಿದ್ರೆ ಎಲ್ಲ ಒಂದು 25,000 ಹೆಕ್ಟರ್ ಬರ್ತದೆ, ಇಲ್ಲಿ 24,000 ಹೆಕ್ಟರ್ ಬರ್ತದೆ. ಆಯ್ತಾ, ಇನ್ ಮಿಕ್ಕದ ಹುಣಸೂರಲ್ಲಿ ಸ್ವಲ್ಪ ಹೆಚ್ ಡಿ ಪಿರಿಯಾಪಟ್ಟಣ ಸ್ವಲ್ಪ ಇದೆ, ಟಿ ನರಸೀಪುರ ಅಲ್ಲೆಲ್ಲ ಸ್ಮಾಲ್ ಸ್ಮಾಲ್ ಸ್ವಲ್ಪ ಸ್ವಲ್ಪ ಏರಿಯಾದಲ್ಲಿ ಬೆಳೀತಾರೆ. ಬಟ್ ಇದು ಏನಾಗಿದೆ, ಇಲ್ಲಿ ಹೆಚ್ ಡಿ ಕೋಟೆ ಭಾಗದಲ್ಲಿ ಇವರು ಈ ಸೈಲೇಜ್ಗೆ ಅಂತ ಹೇಳಿ ಮೂರು ತಿಂಗಳಿಗೆ ಒಂದ್ ಬೆಳೆ ಸೈಲೇಜ್ ಹಾಕೋ ಹಾಕೋ ಅದನ್ನೇ ಹಾಕೋ ಅದನ್ನೇ ತೆಗಿ ಅದನ್ನೇ ಹಾಕೋ ಅದನ್ನೇ ಹಾಕೋ, ಆವಾಗ ರೋಗ ಯಾವುದೇ ಆದ್ರೂ ನೋಡಿ ರೋಗ ಡೆವಲಪ್ ಆಗ್ತಾ ಹೋಗ್ತದೆ. ಈಗ ಒಂದೇ ಬೆಳೆನ ಏಕ ಬೆಳೆ ಪದ್ಧತಿ ಇದೆಯಲ್ಲ, ಅದು ಒಳ್ಳೇದಲ್ಲ
0: ಖಂಡಿತ.
1: ಆಮೇಲೆ ಏಕ ಬೆಳೆ ಪದ್ಧತಿ ನೋಡಿ, ಬೆಳೆ ಬದಲಾವಣೆ ಮಾಡಬೇಕು ಯಾಕೆ ಅನ್ನೋದಕ್ಕೆ ಹಲವಾರು ಕಾರಣಗಳಿದಾವೆ. ಒಂದು, ಈ ಪಲ್ಸಸ್ ಯಾಕೆ ಹಾಕ್ಬೇಕು ಅಂದ್ರೆ ಅವು ಗೊಬ್ಬರದ ಅಂಶವನ್ನ ಫಿಕ್ಸ್ ಮಾಡ್ತಾವ. ಒಂದು, ಅವು ಬೇರುಗಳು ಸ್ವಲ್ಪ ಆಳಕ್ಕೆ ಹೋಗ್ತವೆ, ಆಳದಲ್ಲಿರೋ ಗೊಬ್ಬರದ ಅಂಶ ತೆಗಿತವೆ. ಆಮೇಲೆ ಎಳಿ ಕೇಳಿ ಮುಸ್ಕಿನ ಜೋಳ ಅನ್ನೋದು ಎಕ್ಸಾಸ್ಟಿವ್ ಕ್ರಾಪ್ ಅಂತೀವಿ, ಅಂದ್ರೆ ಹೆಚ್ಚು ಗೊಬ್ಬರದ ಅಂಶವನ್ನ ಬೇಡುವಂತ ಬೆಳೆ, ಹೆಚ್ಚು ಗೊಬ್ಬರದ ಅಂಶವನ್ನ ಭೂಮಿಯಿಂದ ತೆಗೆದಾಕುವಂತ ಬೆಳೆ. ಸೊ ಹಾಗಾಗಿ ಅದಕ್ಕೆ ತಕ್ಕಂತೆ ನೀವು ರಾಸಾಯನಿಕ ಗೊಬ್ಬರಗಳಾಗ್ಲಿ, ಕೊಟ್ಟಿಗೆ ಗೊಬ್ಬರ ಆಗ್ಲಿ, ಜಿಂಕ್ ಸಲ್ಫೇಟ್ ಆಗ್ಲಿ, ಆಮೇಲೆ ಪ್ರತಿ ಒಂದು ಬೆಳೆಗೆ ಹಸಿರೆಲೆ ಬಿತ್ತನೆ ಬೀಜ ಹಾಕಿ ಬೆಳೀತಕ್ಕಂಥದ್ದು ಸೇರಿಸ್ತಕ್ಕಂಥದ್ದು. ಈಗ ಕೊಟ್ಟಿಗೆ ಗೊಬ್ಬರ ಈಗ ಕಡಿಮೆ ಆಗ್ತಾ ಇದೆ, ಹಿಂಗಾಗಿ ಅದನ್ನ ಸ್ವಲ್ಪ ಹೆಚ್ಚು ಹೆಚ್ಚು ಸೇರಿಸಿದ್ರೆ ಇವೆಲ್ಲ ಸ್ವಲ್ಪ ಬರೀ ಅದೊಂದ್ರಿಂದಲೇ ಕೊಟ್ಟಿಗೆ ಗೊಬ್ಬರ ಒಂದ್ರಿಂದಲೇ ಆಗತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ಬಟ್ ಈ ರಾಸಾಯನಿಕಗಳ ಜೊತೆಗೆ ಅದನ್ನೂ ಸೇರಿಸ್ಕೊಂಡು ಅದನ್ನೂ ಮಾಡಿ ಆಮೇಲೆ ರಾಸಾಯನಿಕನೇ ನಾವು ಸರಿಯಾಗಿ ಆಗ್ತಾ ಇಲ್ವಲ್ಲ, ನಾವು ಏನ್ ಹಾಕ್ಬೇಕೋ ಅದು ಆಗ್ತಾ ಇಲ್ಲ, ಬರೀ ಎನ್ ಪಿ ಆಗ್ತಾ ಇದೀವಿ ಕೆ ಆಗ್ತಾ ಇಲ್ಲ. ನಾನು ಹುಣಸೂರಲ್ಲಿ ಒಂದು ಪ್ಲಾಟ್ಗೆ ಹೋಗಿದ್ದೆ, ಅಕ್ಕಪಕ್ಕನೇ ಪ್ಲಾಟ್ ಇದಾವೆ, ಒಂದಕ್ಕೆ 20-20 ಹಾಕಿದ್ದಾರೆ, ಒಂದಕ್ಕೆ 10-26-26 ಹಾಕಿದ್ದಾರೆ. 10-26-26 ಹಾಕಿರೋದ್ರಲ್ಲಿ ತೆಳ್ಳಿ ಎಲ್ಲೋ ಒಂದೋ ಎರಡೋ ಈ ರೋಗದ ಬಾಧೆ ಇದೆ, ಅದ್ರ ಪಕ್ಕದಲ್ಲಿ ಇರೋದ್ರಲ್ಲಿ ಸುಮಾರು 20-20 ಹಾಕೋರ ಅದಕ್ಕೆ ಪೊಟ್ಯಾಶ್
0: ಹಾಕಿಲ್ಲ,
1: ಫುಲ್ ಬಾಧಿತವಾಗಿದೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಇವೆಲ್ಲ ಪೊಟ್ಯಾಶು ಮತ್ತೆ ಜಿಂಕ್ ಸಲ್ಫೇಟು ಇವೆಲ್ಲ ರೋಗ ನಿರೋಧಕ ಶಕ್ತಿಯನ್ನ
0: ಬೆಳೆಗೆ. ಕರೆ ಇದೆ, ಹಲೋ ಹಲೋ ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಾ, ತಮ್ಮ ಹೆಸರು? ಗುರುಸ್ವಾಮಿ ಅವ್ರು, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
1: ನಮಸ್ಕಾರ ಹೇಳಿ.
2: ಸಾವಯವ ಕೃಷಿ ಅಂದ್ರೆ ನಮ್ಮ ಹೆಚ್ ಡಿ ಕೋಟೆ ತಾಲೂಕಲ್ಲಿ, ಸರ್ಗೂರು ತಾಲೂಕಲ್ಲಿ
1: ಸ್ವಲ್ಪ ವಾಯ್ಸ್ ಕೇಳ್ತಾ ಇಲ್ಲ,
0: ನೆಟ್ವರ್ಕ್ ಕಡೆ ಮಾತನಾಡಿ,
1: ಕಡೆ ಇಟ್ಕೊಂಡು ಮಾತಾಡಿ, ಕೇಳಿಸ್ತಾ ಇಲ್ಲ.
2: ಕೇಳಿಸ್ತಾ
1: ಇದೆ ಹೇಳಿ.
2: ಸರ್, ಇವಾಗ ನಮ್ಮ ಆಕ್ಚುಲಿ ಕೋಟೆ ಅಂದ್ರೆ ಸರ್ಗೂರು ತಾಲೂಕಲ್ಲಿ ನಮ್ಮ ಟ್ರೈಬಲ್ ಜನಾಂಗದವರು, ನಮ್ಮ ಟ್ರೈಬ್ಸ್ ಜನಾಂಗದವರು ನಾವು ಸಾವಯವ ಕೃಷಿ ಮಾಡ್ಬೇಕನ್ನೋ ಉದ್ದೇಶಕ್ಕೆ ಒಂದಷ್ಟು ಎಲ್ಲ ಸಾವಯವ ಕೃಷಿಗಳನ್ನ ಮಾಡ್ತಾ ಇದೀವಿ ಈಗ ಸರ್. ಅದ್ರ ನವಣೆ ಆಗಿರ್ಬೋದು, ಸಜ್ಜೆ, ಸಾಮೆ, ಇವುಗಳಂತೂ ಬೆಳಿತಾ ಇದೀವಿ. ಜೊತೆಗೆ ತೋಟಗಾರಿಕೆ ಬೆಳಕೇನೋ ಬೆಳೆನೂ ಮಾಡ್ತಾ ಇದೀವಿ. ಏನೇ ಬೆಳೆ ಮಾಡಿದ್ರು ತಮ್ಮ ಇಲಾಖೆ ಕಡೆ ಸರ್ ನಮ್ಗೆ ಅದನ್ನ ಪ್ರೊಸೆಸ್ ಮಾಡ್ಕೊಳ್ಳಂತ ಒಂದು ವ್ಯವಸ್ಥೆ ಏನಾದ್ರು ಮಾಡ್ಕೊಡಕ್ ಆಗತ್ತೆ ಸರ್ ಅಂತನದು.
1: ಈಗ ಅದು ಪ್ರೊಸೆಸ್ ಮಾಡಕ್ಕೆ ಅಂದ್ರೆ ಇಲಾಖೆ ಕಡೆ ಅಂದ್ರೆ ಒಂದು PMFME ಅಂತ ಒಂದು ಸ್ಕೀಮ್ ಇದೆ, ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ ಹೇಳಿ ಆಹಾರ ಸಂಸ್ಕರಣೆ ಬಗ್ಗೆ ಒಂದು ಇದಿದೆ. ಅದರಲ್ಲಿ ನಿಮಗೆ ಇದು 50% ಸಬ್ಸಿಡಿ ಸಿಗುತ್ತೆ, 50% ಸಬ್ಸಿಡಿ. ಆಯ್ತಾ, 10 ಲಕ್ಷದ್ದು ವರ್ತದ್ದು ಪ್ರಾಜೆಕ್ಟ್ ಮಾಡಿ ಆನ್ಲೈನ್ ಅಲ್ಲಿ ಹಾಕ್ಬೇಕು, ಅದಕ್ಕೆ DRPಗಳಿದ್ದಾರೆ. ಇಲ್ಲಿ ADI ಅವ್ರನ್ನ ಸಂಪರ್ಕಿಸಿ, ನೀವು HD Kote ADI ಪ್ರಸಾದ್ ಅಂತಿದ್ದಾರೆ, ಅವ್ರು ಸಂಪರ್ಕಿಸಿ ಅವ್ರಿಗೆ ಹೇಳ್ತೀನಿ. ಅದರಲ್ಲಿ ಪ್ರೊಸೆಸಿಂಗ್ ಎಕ್ವಿಪ್ಮೆಂಟ್ಸ್ಗಳು ಇವೆಲ್ಲ ಪ್ರೊಸೆಸ್ ಮಾಡಿ ನೀವು ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ. ಆಯ್ತಾ, ಅದು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಅಪ್ಲಿಕೇಶನ್ ಹಾಕಿ ಅದನ್ನು

0: ಎಲ್ಲ ಪ್ರೊಸೆಸ್ ಮಾಡಿ ಮಾಡ್ತಾರೆ. ಅದು ನಿಮ್ಗೇನಂದ್ರೆ ರಾಜ್ಯ ಸರ್ಕಾರ ಅದು 35% ಅಷ್ಟೇ ಇರೋದು ಸಬ್ಸಿಡಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಎರಡು ಸೇರಿ 35% ಇದೆ. ಅದ್ರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ 15% ಎಕ್ಸ್ಟ್ರಾ ಸಬ್ಸಿಡಿ ಕೊಡ್ತಾ ಇದೆ, ಒಟ್ಟು 50% ಸಬ್ಸಿಡಿ ಕೊಡ್ತಾ ಇದ್ದಾರೆ ಆಯ್ತಾ. ಹಂಗಾಗಿ 50% ಸಬ್ಸಿಡಿ ಇದೆ. ಈಗ ಅದನ್ನ ನೀವು 10 ಲಕ್ಷದ ವರ್ತ್ ಎಲ್ಲ ಮೆಟೀರಿಯಲ್ಲು ಪ್ರೊಸೆಸಿಂಗ್ ಯೂನಿಟು ಎಲ್ಲ ಮಾಡಿ ಅದು ಪ್ರಾಜೆಕ್ಟ್ ಮಾಡಿ ಎಲ್ಲ ಮಾಡಿದ್ರೆ ಅದಕ್ಕೆ 5 ಲಕ್ಷ ಆಮೇಲೆ ಸಬ್ಸಿಡಿ. ನಿಮಗೆ 10 ಲಕ್ಷ ಲೋನ್ ತಗೋಬೇಕು, ನೀವು 10 ಲಕ್ಷ ಲೋನ್ ತಗೊಂಡ್ರೆ 5 ಲಕ್ಷ ಆ ಲೋನ್ಗೆ ಅಡ್ಜಸ್ಟ್ ಆಗುತ್ತೆ, ಇನ್ನು 5 ಲಕ್ಷ ನೀವು ಕಟ್ಕೊತಾ ಹೋಗ್ಬೇಕಾಗುತ್ತೆ. ಆ ರೀತಿ ಒಂದು ಸ್ಕೀಮ್ ಇದೆ. ಸೊ ಅದಕ್ಕೆ ನೀವು ಪ್ರಸಾದ್ ಅವ್ರನ್ನ ಎಡಿ ಅವ್ರನ್ನ ಸಂಪರ್ಕಿಸಿ ಅವರು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡೋರ್ನ ಅಲ್ಲಿ ನಮ್ಮಲ್ಲೇ ಒಬ್ರು ಇರ್ತಾರೆ ಡಿ ಆರ್ ಪಿ ಅಂತ, ಡಿಸ್ಟ್ರಿಕ್ಟ್ ರಿಸೋರ್ಸ್ ಪರ್ಸನ್ ಅಂತ ಹೇಳಿ, ಅವರು ಅದನ್ನು ನಿಮ್ಗೆ ಎಲ್ಲ ಸಹ ರೀತಿಯ ಸಹಾಯವನ್ನ ಮಾಡ್ತಾರೆ.
1: ಖಂಡಿತ ಸರ್. ಆದ್ರೆ ಇನ್ನೊಂದು ಪ್ರಶ್ನೆ ಏನ ಸರ್, ಈಗ ನಾವು ಪ್ರಾಜೆಕ್ಟ್ ಮಾಡಿ ನಾವು ಬೆಳೆದಿರೋ ಬೆಳೆಗಳನ್ನ ಮನೇಲಿ ಕೊಳೆಯಗಳಕ್ಕಿಂತ ಬೆಳೆದಿರೋ ಬೆಳೆಗಳನ್ನ ತಮ್ಮ ಇಲಾಖೆಯಿಂದ ಪರ್ಚೇಸ್ ಮಾಡಬಹುದಲ್ಲ ಸರ್ ತಮ್ಮ ಕಡೆಯಿಂದ?
0: ಅದು ನಮ್ಮ ಇಲಾಖೆಯಲ್ಲಿ ಅದು ಹಂಗಾಗಲ್ಲ, ಅದು ಸರ್ಕಾರದಲ್ಲಿ ಡಿಸಿಷನ್. ನಾವು ಪರ್ಚೇಸ್ ಮಾಡಕ್ ಜನ ಇರ್ಬೇಕಲ್ಲ, ಜನ ಇರ್ಬೇಕಲ್ಲ ಅವೆಲ್ಲ ಮಾಡ್ಲಿಕ್ಕೆ. ಈಗ ನಮ್ಗೆ ಈಗ ನೀವು ಹಿಂದೆ ಒಬ್ರು ಪ್ರಶ್ನೆ ಕೇಳಿದ್ರು ನೀವು ಕೇಳಿಸ್ಕೊಂಡ್ರೆ ಇಲ್ವೋ, ನೀವು ಎಲ್ಲ ಹಳ್ಳಿಗಳಿಗೂ ಬರ್ತಾ ಇಲ್ಲ ಅಂತ ಅಂದ್ರೆ ಹಳ್ಳಿಗಳಿಗೂ ಹೋಗಕ್ಕೆ ಜನ ಇಲ್ಲ ನಮ್ಮ ಹತ್ರ, ಹಂಗಿದೆ ಇವತ್ತು ಪರಿಸ್ಥಿತಿ ಆಯ್ತಾ. ಸೊ ಹಂಗಿದ್ದಾಗ ಇವೆಲ್ಲ ಮಾಡಲಿಕ್ಕೆ ಸರ್ಕಾರ ಏನು ಇನ್ನೂ ಆ ರೀತಿಯಾದಂಥ ವ್ಯವಸ್ಥೆ ಇಲ್ಲ. ನೀವು ಅಂದರೆ ನೀವು ವ್ಯಾಲ್ಯೂ ಅಡಿಷನ್ ಅಂತ, ಮೌಲ್ಯವರ್ಧನೆ ಅಂತ, ನೀವು ಬರೀ ಅದನ್ನು ಕಾಳಾಗಿ ಮಾರಿದ್ರೆ ನಿಮ್ಗೆ ಎಷ್ಟು ದುಡ್ಡು ಕೊಡ್ತಾರೆ, ಅದನ್ನೇ ಅದಕ್ಕೆ ಮೌಲ್ಯವರ್ಧನೆ ಮಾಡಿ ಅದನ್ನು ಪೌಡ್ರ್ ರೂಪದಲ್ಲಿ ಮತ್ತು ಬೇರೆ ಇದು ಮಾಡಿ ಮಾರಿದಾಗ ಅದಕ್ಕೆ ಹೆಚ್ಚಿನ ಬೆಲೆ ಇರ್ತದೆ. ಅದನ್ನು ನಾವು ರೈತರೇ ಮಾಡ್ಕೋಬೇಕು ಅಂತ ಹೇಳೋದು. ಮೌಲ್ಯವರ್ಧನೆ ಮಾಡಿದಾಗ ಅಷ್ಟೇ ಹೆಚ್ಚಿನ ಲಾಭ ಗಳಿಸ್ಲಿಕ್ಕೆ ರೈತರಿಗೆ ಸಾಧ್ಯ.
2: ಓಕೆ, ಧನ್ಯವಾದಗಳು ಗುರುಸ್ವಾಮಿ ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಈಗ ತಾವು ಹೇಳ್ತಾ ಇದ್ರಿ ಈಗ ಏನು ಈ ಒಂದು ಮುಸ್ಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಬಿಳಿ ಸಿಳಿಗೆ ರೋಗ ಬಂದು ತುಂಬ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ, ಇದ್ರ ಜೊತೆಗೆ ಕೂಡ ತಾವು ಮಾತನಾಡ್ತಾ ಹೇಳ್ತೀರಿ ಈ ಒಂದು ಬೆಳೆ ಬದಲಾವಣೆ ಮಾಡೋದ್ರಿಂದ ಇದ್ರ ಹತೋಟಿ ನಾವು ಕಡಿಮೆ ಮಾಡ್ಬೋದು ಅಂತ ಹೇಳ್ತಿದ್ರಿ. ಯಾಕಂದ್ರೆ ತಾವು ಹೇಳಿದಂಗೆ ಕೂಡ ರೈತರು 3-3 ತಿಂಗಳಿಗೂ ಕೂಡ ಈ ಒಂದು ಬೆಳೆವನ್ನು ಬೆಳಿಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಥರ ಹೆಚ್ಚಾಗಿ ಬೆಳೀತಾ ಇದ್ದಾರೆ ಅಂತ ಹೇಳಿ. ಅಂದ್ರೆ ಸಾಮಾನ್ಯವಾಗಿ ಈ ಥರ ಒಂದು ಬಿಳಿ ಸುಳಿ ರೋಗ ಬಂದಾಗ ಏನೇನು ಲಕ್ಷಣಗಳು ಆರಂಭಿಕವಾಗಿ ಕಾಣಿಸ್ಕೊಳುತ್ತೆ ಸರ್?
0: ಅದೇನಿಲ್ಲ, ಅದು ನೋಡಿ ಬಿಳಿ ಸುಳಿ ರೋಗ ಅಂದರೆ ನಿಮಗೆ ಸ್ವಲ್ಪ ಲೈಟಿಶ್ ಎಲ್ಲೋ ಅಂದರೆ ಹಳದಿ ಸ್ವಲ್ಪ ಎಲ್ಲೋ ಒಂದು ಕಾಣುತ್ತೆ, ಫಸ್ಟ್ ಸ್ಟಾರ್ಟಿಂಗ್ ಒಂದೋ ಎರಡೋ ಕಾಣುತ್ತೆ, ಆಮೇಲೆ ಅದು ಕ್ರಮೇಣವಾಗಿ ವ್ಯಾಪಿಸ್ಬಿಡ್ತದೆ. ಅದೇನು ಗಾಳಿ ಹರಡೋದು ನೋಡಿ, ಗಾಳಿ ಎತ್ತಕ್ಕೆ ಬೀಸ್ತದ ಹೋಗಿ ರೋಗಣ್ಣು ಅಂಟ್ಕೊಳುತ್ತೆ. ಆಮೇಲೆ ಇನ್ನೊಂದು ಎಷ್ಟು ಇದು ಕೆಟ್ಟದ ಸಮಸ್ಯೆ ಅಂದ್ರೆ, ನಿಮ್ಗೆ ನಮ್ ದನಗಳು ತಿನ್ನಲ್ಲ ಇದನ್ನ, ಈ ರೋಗ ಪೀಡಿತ ಗಿಡಗಳನ್ನ ನಮ್ಮ ಹಸುಗಳು ದನಗಳು ತಿನ್ನೋದಿಲ್ಲ ಇದನ್ನ, ಏನಕ್ಕೂ ಸಲ್ಲವಲ್ಲ ಅದು. ಆಮೇಲೆ ನಿಮ್ಗೆ ತೆನೆ ಬರಲ್ಲ ಆಚ್ಗದು, ತೆನೆ ಸ್ಟೆರೈಲ್ ಅಂತೀವಿ ಅದು, ಆ ರೀತಿ ಇದೇ ಬರಲ್ಲ, ನಪುಂಸಕ ಅಂತೀವಲ್ಲ ಆ ರೀತಿ ಆಗ್ಬಿಡ್ತದೆ ಅಂದ್ರೆ ತೆನೆ ಆಚೆಗೆ ಬರಲ್ಲ, ಎಮರ್ಜ್ ಆಗಲ್ಲ, ತೆನೆ ಬರಲ್ಲ, ಹಂಗಾಗುತ್ತೆ.
2: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
3: ಹಲೋ,
2: ಹಾ ನಮಸ್ತೆ, ತಮ್ಮ ಹೆಸರು? ಹೇಳಿ ವಿಠಲ್ ಅವ್ರೆ. ಹಾ,
3: ಈಗ ಸುಳಿ ರೋಗದ ಬಗ್ಗೆ ಹೇಳ್ತಾ ಇದ್ದೀನಿ ಕೇಳಿಸ್ಕೊಂಡೆ. ಅದು ಈ ಸುಳಿ ರೋಗ ಅದು ಮೊದ್ಲು ಒಂದೊಂದು ಎಲ್ಲೆಲ್ಲೋ ಬರ್ತಾ ಇತ್ತು, ಇವಾಗ ಏನಾಗಿದೆ ಅಂದ್ರೆ ಅದು ಇಡೀ ಹೊಲಾನೇ ಸುಳಿ ರೋಗ ಅಲ್ಲದೆ ಮತ್ತೆ ಬೇರೆ ತರದ ಒಂದು ಕೀಟನಾಶಕ ಇದು ಬಂದು ಕೀಟಗಳು ಬಂದು ಅದನ್ನು ತಿಂತಾ ಇದೆ ಅಂತಾನೆ ಏನೋ ಒಂದು ಕೃಷಿ ವಿಜ್ಞಾನದವರು ಮತ್ತೆ ಕೃಷಿ ಇಲಾಖೆಯವರು ಹೇಳ್ತಾ ಇದಾರೆ. ಅದು ಮತ್ತೆ ನಮ್ಗೆ ನಮ್ಗೆ ಕೊಟ್ಟ ಮಾಹಿತಿ ಪ್ರಕಾರ ಅದು ಉಳುಮೆ ಮಾಡಿ ಒಣಗಿಟ್ ಬಿಡ್ಬೇಕು, ಮತ್ತೆ ಅಲ್ಲೇ ಹುಳಗಳು ಉತ್ಪತ್ತಿ ಆಗಿರ್ತದೆ ಕೀಟಗಳು, ಅದನ್ನ ಅದರಿಂದ ಬರ್ತಾ ಅಂತ ಹೇಳ್ತಾರೆ. ನಮ್ಗೆ ಇಲ್ಲಿ ಹಳ್ಳಿ ನಾವು ನೋಡಿದಾಗ ಏನ್ ಅನುಭವ ಆಗ್ತದೆ ಅಂದ್ರೆ, ಕೆಲವು ಜಾಗದಲ್ಲಿ ಜೋಳವನ್ನ ಬಿತ್ತೆ ಮಾಡಿ ಅಲ್ಲಿ ಮದ್ಮದೆ ಒಂದು ಇತ್ತು ಅಂತ ರೋಗಗಳು, ಅದನ್ನ ಒಂದು ವಾರನೂ ಟೈಮ್ ಕೊಡುವಂತೆ ಆಚರ ಕೂಡ ಎಲ್ಲ ಸುಮಾರು ಕೆಲವು ಕೂಡ ಎಲ್ಲ ಚೆನ್ನಾಗಿದೆ.
0: ನೋಡಿ ಈಗ ಏನಂದ್ರೆ, ಇದು ನೀವು ಹೇಳದ್ದು ಕರೆಕ್ಟ್, ಏನೋ ಉಳುಮೆ ಮಾಡಿದ್ರೆ ಮಣ್ಣಲ್ಲಿ ಇರ್ತದೆ, ಮಣ್ಣಲ್ಲಿ ಇದ್ದಂಥದ್ದು ಸಾಯ್ತದೆ. ಈಗ ಎಲ್ಲಿ ಪ್ಲಾಟ್ಗಳಲ್ಲಿ ಎಲ್ಲೋ ಕೆಲವು ಕಡೆ ಏನು ಕ್ರಮ ಏನು ತಗೊಂಡಿರ್ತಾನೆ, ನಾನು ಹೇಳಿದೆ 15-20 ದಿವಸದಲ್ಲಿ ಒಂದು ಯಾವ್ದು ಕೆಮಿಕಲ್ ಮೆಟಲಾಕ್ಸಿಲ್ಲು ಮ್ಯಾಂಕೋಜಬ್ ಹೊಡಿಬೇಕು, 25-30 ದಿವಸದಲ್ಲಿ ಒಂದು ಕೆಮಿಕಲ್ ಹೊಡಿಬೇಕು, ಆಮೇಲೆ ನಿಮಗೆ 3 NPK ಸಾರಜನಕ ರಂಜಕ ಪೊಟ್ಯಾಷ್ 3 ಇರೋ ಗೊಬ್ಬರ ಹಾಕಬೇಕು, ಜಿಂಕ್ ಸಲ್ಪೇಟ್ ಎಕರೆಗೆ 5 KG ಹಾಕಬೇಕು, ಇಷ್ಟೆಲ್ಲ ಹಾಕು ಒಂದೊಂದ್ಸಲ ಬರೋ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಮಣ್ಣೆಲ್ಲ ಇದ್ರೆ ನಿಮ್ಮ ಮಣ್ಣೆಲ್ಲ ಇದ್ರೆ ಏನು ಮಾಡೋಕ್ಕಾಗುತ್ತೆ, ಬಾಡಿನೇ ನಮ್ ಬಾಡಿನೇ ರೋಗ ಪೀಡಿತ ಆಗ್ಬಿಟ್ರೆ ನಾವ್ ಏನ್ ಆಹಾರ ತಿಂದ್ರು ಕಷ್ಟ ಅಲ್ವೇ. ಹಂಗೆ ಅದು ಎಲ್ಲ ಒಂದೊಂದು ಅದಕ್ಕೆ ಹೇಳಿದ್ದು.

0: ಇದು ಒಂದು ಮೈನರ್ ಡಿಸೀಸ್, ಮೇಜರ್ ಅಲ್ಲ. ಮೊದ್ಲು ಎಲ್ಲೋ ಒಂದು ಅಲ್ಲೊಂದಿಲ್ಲೊಂದು ಕಾಣೋದು, ಗಿಡಗಳು ಸದೃಢವಾಗಿದ್ವು, ಗಿಡಗಳಿಗೆ ತಾಕತ್ತಿತ್ತು, ತಡ್ಕತ್ತಿತ್ತು, ಇದಾಗ್ತಿತ್ತು. ಬಟ್ ಅದನ್ನೇ ಬೆಳೆದು ಬೆಳೆದು ಬೆಳೆದು ಬೆಳೆದು ಏನಾಗಿದೆ ಈಗ, ಇದು ಬೇರು ಒಂದೇ ಲೆವೆಲ್ಗೆ ಹೋಯ್ತದೆ. ಅದೇ ಲೆವೆಲ್ ಇರುವಂತ ಪೋಷಕಾಂಶಗಳನ್ನೆಲ್ಲ ತೆಗೆದುಬಿಟ್ಟಾಗ ಗಿಡನೂ ವೀಕ್ ಆಗ್ತದೆ. ಅದ್ರ ಜೊತೆಗೆ ಹೇಳಿ ಕೇಳಿ ಈ ಸಲ ಮಳೆ ಇಲ್ಲ, ಈ ಸಲ ತುಂಬಾ ಕೊರತೆ ಆಗಿದೆ. ಈಗ ಜೂನಲ್ಲಿ 56% ಕೊರತೆ ಆಗಿದೆ, ಜುಲೈನಲ್ಲಿ 61% ಕೊರತೆ ಆಗಿದೆ, ಈಗ ಆಗಸ್ಟ್ ಅಲ್ಲಿ ಇಲ್ಲಿವರೆಗೂ 58% ಕೊರತೆ ಆಗಿದೆ, ಮಳೆನೇ ಇಲ್ಲ. ಅದಾದ ಈಗ ನಾವು ಮನುಷ್ಯರು ವೀಕ್ ಆದಾಗಲ್ವಾ ನಮ್ಗೆ ರೋಗಗಳೆಲ್ಲ ಅಟ್ಯಾಕ್ ಆಗೋದು. ಹಂಗೆ ಗಿಡನೂ ನೀರಿನ ಅಂಶ ಇಲ್ಲದೆ ಇದ್ದಾಗ ಬಾಡಿದಾಗ ಅದಕ್ಕೆ ಶಕ್ತಿ, ಇಮ್ಯೂನ್ ಪವರ್ ಅಂತೀವಿ, ರೋಗ ನಿರೋಧಕ ಶಕ್ತಿಯನ್ನ ಕಡಿಮೆ ಆದಂತ ಸಂದರ್ಭಗಳಲ್ಲಿ ನಮಗಾದ್ರೂ ಅಷ್ಟೇ ಗಿಡಗಳಿಗಾದ್ರೂ ಅಷ್ಟೇ ರೋಗ ಜಾಸ್ತಿ ಉಲ್ಬಣಗೊಳ್ತದೆ. ಅದೇ ರೀತಿ ಆಗ್ತಕ್ಕಂಥದ್ದು ಇದು ಮೇಲ್ನೋಟಕ್ಕೆ ಒಂದೆರಡು ಕಾಣ್ತದೆ. ಗಿಡ ನಿಮ್ದು ಸದೃಢವಾಗಿದ್ದು ಡಿಸೀಸ್ ರೆಸಿಸ್ಟೆನ್ಸ್ ತಡ್ಕೊಳ್ಳೋ ಶಕ್ತಿ ಇದ್ರೆ ಅದು ಸ್ಪ್ರೆಡ್ ಆಗಲ್ಲ, ಇಲ್ಲ ಅಂದ್ರೆ ಸ್ಪ್ರೆಡ್ ಆಗೇ ಆಗುತ್ತೆ. ಅಲ್ಲ, ಜೋಳ ಹಾಕದೆ ಇರೋ ಹೊಲಕ್ಕೆ ಯಾಕೆ ಬಂದಿದೆ ಅಂದ್ರೆ ಪಕ್ಕದಲ್ಲಿ ಗಾಳಿಗೆ ಸ್ಪ್ರೆಡ್ ಆಗತ್ತಲ್ಲ, ಗಾಳಿಲಿ ಹರಡೋದಿದು, ಗಾಳಿಲಿ ಹರಡೋದು. ಈಗ ನೀವು ನಿಮ್ ಪಕ್ಕದವನು 4 ವರ್ಷದಿಂದ ಹಾಕ್ದೇನೆ ಈ ವರ್ಷ ಹಾಕಿದ್ರೆ, ನೀವು ಪಕ್ಕದಲ್ಲಿ ಪ್ರತಿ ವರ್ಷ ಹಾಕ್ತಾ ಇರೋದಿದ್ರೆ ನಿಮ್ ಜಮೀನಿಂದ ಅವ್ರ ಜಮೀನ್ಗೆ ಹರಡಾಡ್ತದೆ, ಗಾಳಿ ಬೀಸಿದ್ರೆ ಸಾಕು ಹೋಯ್ತಾವೆ ಎಲ್ಲ. ನೀವ್ ಆ ಎಲೆ ತಳದಲ್ಲಿ ಹಿಡಿದ್ ನೋಡಿ, ಬೆಳ್ಳಗೆ ಪೌಡರ್ ತರ ಇರ್ತದೆ, ಪುಡಿ ಪುಡಿ ಪುಡಿ ಪುಡಿ, ಇದ್ರದ್ದು ಏನು ರಂಗೋಲಿ ಪುಡಿ ಇದ್ದಂಗ ಇರ್ತದೆ ಸಣ್ಣ, ಅದಕ್ಕಿಂತ ಸಣ್ಣಕ್ಕೆ ಇರ್ತದೆ, ಅವೆಲ್ಲ ಜೀವಾಣುಗಳವು. ನೋಡಿ ಇವ್ರೆ, ಜೋಳ ಕೆಲವು ಸಸೆಪ್ಟಬಲ್ ಇರೋ ಇರ್ಬೋದು, ಅದು ಇಲ್ಲ ಅಂತ ಹೇಳಲ್ಲ. ಬಟ್ ಈಗ ನಮ್ಮ ಇಡೀ ಜಿಲ್ಲೆಯಲ್ಲಿ ಮಾರಾಟ ಆಗುವಂತ ಎಲ್ಲ ಜೋಳಗಳಿಗೂ ಬೀಜೋಪಚಾರ ಮಾಡಿಸಿದೀವಿ, ಬೀಜೋಪಚಾರ ಮಾಡಿಸಿರೋನ್ನ ಟೆಸ್ಟ್ ಮಾಡೇ ವಿತರಣೆ ಕೊಟ್ಟಿರೋದು. ಎಲ್ಲ ಬೀಜೋಪಚಾರ ಮಾಡಿದ್ಮೇಲೆ ಏನ್ ಹೇಳ್ತೀರಿ? ಅದರಲ್ಲಿ ಕೆಲವು ತಳಿಗಳು ಅದು ನೋಡಬೇಕು, ಏನು ಯಾವ ತಳಿ ಇದಕ್ಕೆ ನಿಜಕ್ಕೂ ಸಸೆಪ್ಟಬಲ್ ಇದೆಯಾ ಅಂದರೆ, ಈ ರೋಗವನ್ನು ಸಹಿಷ್ಣುತೆ ಕಡಿಮೆ ಇದೆಯಾ ಏನು ಅದು ನೋಡಬೇಕು. ಅದು ಬಿಟ್ಟರೆ ಈಗ ಇರ್ರೆಸ್ಪೆಕ್ಟಿವ್ ಆಫ್ ಇದು ಅಂದರೆ ಯಾವುದು ಯಾವ ಕಂಪ್ನಿದಾದರೂ ಸರಿ ಬಂದಿರೋದು ಬಂದಿದೆ, ಎಲ್ಲ ಕಂಪ್ನಿಯವಕ್ಕೂ ಬಂದೈತೆ. ಅಲ್ಲ, ಅದಕ್ಕೆ ಈಗ ನಾವು ಸರ್ಕಾರಕ್ಕೆ ಬರ್ದಿದ್ದೀನಿ, ಈ ವರ್ಷ 1 ವರ್ಷ ಮುಸ್ಕಿನ ಜೋಳ ಬೆಳೆಯೋದನ್ನೇ ನಿಲ್ಸ್ಬೇಕು ನಮ್ ಜಿಲ್ಲೆಯಲ್ಲಿ ಅಂತ. ಎಲ್ಲಾ ರೈತರು ಮನ್ಸು ಮಾಡ್ಬೇಕಾಗ್ತದೆ.
1: ಓಕೆ, ಧನ್ಯವಾದಗಳು ವಿಠಲ್ ಅವರೇ ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರಿ ಅಂದರೆ ಏನು ಯಾವ ಥರ ಕಾಣಿಸ್ಕೊಳತ್ತೆ ಈ ರೋಗ ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಈಗ ಒಂದು ವೇಳೆಗೆ ಆಲ್ರೆಡಿ ಕೆಲವು ರೈತರುಗಳಿಗೆ ಈಗ ಆಲ್ರೆಡಿ ಈಗಾಗಲೇ ಈ ಒಂದು ಮುಸ್ಕಿನ ಜೋಳದಲ್ಲಿ ಈ ಥರ ಒಂದು ಬಿಳಿ ರೋಗ ಕಾಣಿಸ್ಕೊಬಿಟ್ಟಿದೆ, ಸೊ ಏನು ಕ್ರಮವನ್ನು ಕೈಗೊಳ್ಬೇಕು ಸರ್?
0: ಬಂದ ಮೇಲೆ ಏನು ಮಾಡೋಕ್ಕಾಗಲ್ಲ, ಬಂದ ಮೇಲೆ ಏನು ಮಾಡೋಕ್ಕಾಗಲ್ಲ. ಎಲ್ಲೋ ತೆಳಗು ನಂದಿದ್ರೆ ತಕ್ಷಣ ಅದನ್ನು ಕಿತ್ತು ಸುಡಬೇಕು, ಅದು ಅಂದ್ರೆ ಫರ್ದರ್ ಸ್ಪ್ರೆಡ್ ಆಗೋದನ್ನ ಅವಾಯ್ಡ್ ಮಾಡಬಹುದು. ಮತ್ತೆ ಎಲ್ಲ ಒಂದೊಂದು ಇದ್ದಂತ ಸಂದರ್ಭದಲ್ಲಿ ಈಗ ನಾನು ಏನ್ ಹೇಳಿದೆ, ಕೆಮಿಕಲ್ ಆಕ್ಸಿ ಇದನ್ನ ಹೇಳದ್ನಲ್ಲ, ಆಕ್ಸಿಸ್ಟೋಬಿನ್ ಪ್ಲಸ್ ಡೈಕೆನಫೆನಜೋಲ್ ಅದನ್ನ ಸ್ಪ್ರೇ ಮಾಡಬೇಕು, ಡೈಫೆನಕನೋಜೋಲ್ ನ ಸ್ಪ್ರೇ ಮಾಡಬೇಕು. ಅದು ಈ ಯಾವ ಎಲ್ಲೋ ಅಲ್ಲೊಂದು ತೆಳಗ ಅಲ್ಲೊಂದು ಇಲ್ಲೊಂದು ಬಂದಿರ್ತದೆ, ಅದನ್ನ ಕಿತ್ತು ಸುಡಬೇಕು, ಕ್ಲೀನ್ ಆಗಿ ಕೈ ತೊಳ್ಕೊಂಡು ನಾವು ಅದನ್ನ, ಯಾಕಂದ್ರೆ ನಾವು ಬೇರೆ ಅದನ್ನ ಕಿತ್ತು ಗಿಡದಿಂದ ಇನ್ನೊಂದು ಮುಟ್ಟಿದ್ರೆ ಅದಕ್ಕೂ
1: ಸ್ಪ್ರೆಡ್ ಆಗುತ್ತೆ, ಸೂಕ್ಷ್ಮಣಜೀವಿ.
0: ಇದು ಒಂಥರ ಅಂಟು ರೋಗನೇ.
1: ಹೌದು ಸರ್,
0: ಅಂಟು ರೋಗ ತರ.
1: ಓಕೆ ಸರ್, ಈಗ ಇದ್ರ ಜೊತೆಗೆ ಈಗ ಸಾಮಾನ್ಯವಾಗಿ ತಾವು ಹೇಳಿದಂಗೆ ಕೆಲವು ರೈತರುಗಳೇನು ಮಾಡ್ತಾರೆ ಈ ತರ ಸಮಸ್ಯೆಗಳು ಅಥವಾ ಯಾವುದೇ ರೀತಿ ಸಮಸ್ಯೆಗಳು ಬಂದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಾರು ತಜ್ಞರನ್ನ ಸಂಪರ್ಕಿಸದೆ, ಸರ್ ಯಾರು ಒಂದು ಈ ಔಷಧಿ ಹೊಡಿ ಅಥವಾ ಆ ಗೊಬ್ಬರ ಹಾಕು ಈ ಗೊಬ್ಬರ ಹಾಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಯಾವ
0: ನಾವು ನಾನು ನೋಡಿ ನಾನು ರೈತ ಬಾಂಧವರಲ್ಲಿ ಮನವಿ ಮಾಡೋದು ಏನಪ್ಪ ಅಂದ್ರೆ, ನಾವಿನ್ನೂ ಇಷ್ಟೆಲ್ಲ ಮುಂದುವರೆದಿದ್ದೀವಿ ಅಂತ ಅನ್ಕೊಂಡ್ರು ಕೂಡ ನಮ್ಮ ರೈತರು ಇನ್ನೂ NPK ಇರೋ ರಸಗೊಬ್ಬರಗಳನ್ನ ಹಾಕ್ಬೇಕು ಅನ್ನೋದು ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಎಲ್ಲರಿಗೂ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಕೆಲವರು ಮಾಡ್ತಾ ಇದ್ದಾರೆ, ತುಂಬಾ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾವೇನ್ ಮಾಡಿದೀವಿ, ಒಂದು ಕೈಪಿಡಿಯನ್ನ ಮಾಡಿ ನಮ್ಮ ಕೃಷಿ ಬೆಳೆಗಳಿಗೆ ಯಾವ ಯಾವ ರಾಸಾಯನಿಕ ಗೊಬ್ಬರಗಳನ್ನು ಯಾವ ಯಾವ ಹಂತದಲ್ಲಿ ಹಾಕಬೇಕು ಅನ್ನೋದು, ಮತ್ತು ವಿವಿಧ ಕಾಂಬಿನೇಷನ್ಗಳಲ್ಲಿ. ಈಗ ನಾವೇನು ಎನ್ ಪಿ ಕೆ ಅಂತ ಹೇಳಿದ್ರೆ ಅರ್ಥ ಆಗಲ್ಲ,

0: ರೈತರಿಗೆ ಎನ್ ಅಂದ್ರೆ ಪಿ ಕೆ ಎನ್ ಇಷ್ಟು ಕೆ ಜಿ ಹಾಕಿ ಅದ ಅರ್ಥ ಆಗಲ್ಲ. ನಾವು ಚೀಲದಲ್ಲೇ ಹೇಳ್ಬೇಕು 25 kg ಡಿ ಎ ಪಿ ಹಾಕಿ ಅಥವಾ 25 kg ಪೊಟ್ಯಾಶ್ ಹಾಕಿ ಈ ರೀತಿ ಹೇಳೋದನ್ನ ರೆಡಿ ಮಾಡಿ ನಾವೇನ್ ಮಾಡಿದೀವಿ ಅದನ್ನ ಒಂದು ಕೈಪಿಡಿ ತರ ಮಾಡಿ 1,000 ಚಿಲ್ಲರೆ ಜನ ಡೀಲರ್ ಇದಾರೆ ನಮ್ಮ ಜಿಲ್ಲೆಯಲ್ಲಿ, ಅವ್ರು ಎಲ್ಲಾ ಅಂಗಡಿಗೆ ಕೊಟ್ಟಿದೀವಿ. ಯಾಕೆ ಅಂದ್ರೆ ಅವ್ರಿಗೆ ಮೊದಲು ತಿಳುವಳಿಕೆ ಆಗ್ಬೇಕು. ಅವ್ರು ರೈತರು ಹೋಗೋದೇ ಅಲ್ಲಿಗೆ ಫಸ್ಟ್, ಮಳೆ ಬಿದ್ದ ತಕ್ಷಣ ಗೊಬ್ಬರ ತರಕ್ಕೆ ಅಲ್ಲಿಗೆ ಹೋಗ್ತಾರೆ. ಅವರು ಅದನ್ನ ನೋಡಿ ಅಟ್ ಲೀಸ್ಟ್ ತಿಳುವಳಿಕೆಯಿಂದ ಕೊಡಬೇಕು. ಅದನ್ನ ಅವ್ರಿಗೂ ತಿಳುವಳಿಕೆ ಕೊಟ್ಟಿದೀವಿ. ಯಾಕೆ ಅಂದ್ರೆ ಅವ್ರ ಲಾಭಕ್ಕೋ ಮತ್ತೊಂದಕ್ಕೋ ಏನೋ ಒಂದಷ್ಟು ಕೊಡೋದು. ಆಮೇಲೆ ರೈತರು ಅಷ್ಟೇ ಸ್ವಲ್ಪ ತಿಳುವಳಿಕೆ ತಗೋಬೇಕು ಏನು ಈ ವಿಷಯದಲ್ಲಿ. ಏನು ಒಂದು ಏನೊಂದು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರು ಬರ್ಕೊಡ್ತಾರೆ, ಒಂದ್ ಚೀಟಿಲಿ ಬರ್ಕೊಡಿ ಅಪ್ಪ ಯಾವ್ಯಾವ ಗೊಬ್ಬರ ಹಾಕ್ಬೇಕು ಅಂದ್ರೆ ಬರ್ಕೊಡ್ತಾರೆ.
1: ಓಕೆ ಸರ್, ಮತ್ತೆ ಕರೆ. ಹಲೋ,
2: ಹಲೋ, ನಮಸ್ತೆ ಸರ್, ನಾಗರಾಜ್ ಅಂತ ಮಾಡ್ತೇನೆ.
1: ನಾಗರಾಜ್ ಅವ್ರೆ ಹೇಳಿ.
2: ನಮಸ್ಕಾರ.
0: ನಮಸ್ತೆ ನಮಸ್ತೆ ಹೇಳಿ.
2: ಈಗ ಸಬ್ಬಿಲ್ ಎಡದಂಡೆ ಮತ್ತೆ ಕೊಳದಂಡಲ್ಲಿ ನೀರ ಅನುಮಾನವಾಗಿದೆ ಸರ್, ಯಾವ ಬೆಳೆ ಹಾಕೋದು, ಮುಸಿನ್ ಜೋಳ ಹಾಕೋದು, ರಾಗಿ ಹಾಕೋದು, ಸ್ವಲ್ಪ ತಿಳಿದು.
0: ಯಾವ್ದು ಯಾವ್ದು
1: ಕಬ್ಬಿನ ಎಡದಂಡೆ ಬಲದಂಡೆ?
0: ಅದು ಅದು ಇನ್ನು ಡಿಸೈಡ್ ಆಗಿಲ್ಲ ಇವ್ರೆ, ಅದು ಡಿಸೈಡ್ ಆಗಿಲ್ಲ. ಈಗ ನೀರು ಬಿಡುಗಡೆ ಮಾಡೋದು ಎಲ್ಲ ಬರೀ ಇದಕ್ಕೆ ಏನೋ ಕೆರೆಕಟ್ಟೆ ತುಂಬಿಸಕ್ಕೆ ಅಂತ ಹೇಳಿದ್ದಾರೆ. ಬೆಳೆ ಕೊಡ್ತೀವಿ ಅಂತ ಹೇಳಿಲ್ಲ, ಇನ್ನು ಐಸಿಸಿ ಮೀಟಿಂಗು ಆಗಿಲ್ಲ, ಬೆಳೆ ಕೊಡಲ್ಲ ಅಂತಲೇ ಹೇಳಿದ್ದಾರೆ. ಹಂಗಾಗಿ ನೀವು ಮಳೆ ಆಶ್ರಿತ ಬೆಳೆಗಳನ್ನೇ ಬೆಳಿಬೇಕು. ಈಗ ಏನಾರು ನಿಮಗೆ ಬೋರ್ವೆಲ್ ಗೀರ್ವೆಲ್ ಇದ್ರೆ ಅದಕ್ಕೆ ಬೇಕಾಗುವಂಥ ಸೂಕ್ತವಾದ ಬೆಳೆಯನ್ನು ಬೆಳೆಯೋದು ಒಳ್ಳೆಯದು. ಅಲ್ಲ ಅಲ್ಲ, ನೀವು ಮುಸ್ಕಿನ ಜೋಳ ಖಂಡಿತ ಹಾಕ್ಬೇಡಿ, ಈಗೆಲ್ಲ ರೋಗಗಳು ಬಾಧೆ ಇರೋದ್ರಿಂದ ಅದನ್ನು ಹಾಕ್ಬೇಡಿ. ರಾಗಿ ಹಾಕಿ, ಇಲ್ಲ ಅಲಸಂದೆ ಹಾಕಿ, ಅಥವಾ ಅವರೇ ಹಾಕಿ, ಆಯ್ತಾ? ಈ ಬೆಳೆಗಳನ್ನ ಹಾಕಿ. ಭತ್ತದ ಗ್ಯಾರಂಟಿ ಇಲ್ವಲ್ಲ, ನೀರು ಏನ್ ಮಾಡ್ತೀರಾ? ಹಾಕ್ಬಿಟ್ಟು ಅರ್ಧದಲ್ಲಿ ಇದಾದ್ರೆ ಏನ್ ಮಾಡಿ? ಈಗ ನೀರೈತೆ ಅಂತ ಹಾಕ್ಬಿಟ್ಟು ಆಮೇಲೆ ನೀರಿಲ್ಲದೆ ಇದ್ದಾಗ ಏನ್ ಮಾಡ್ತೀರಾ? ನೀರು ಹೆಚ್ಚು ಬೇಡುವ ಬೆಳೆಗಳನ್ನ ಬೆಳಿಲೇಬೇಡಿ ಅಂತ ಹೇಳಿದಾರೆ ಅವರು.
1: ಓಕೆ,
0: ಥ್ಯಾಂಕ್ ಯು.
1: ಓಕೆ, ಧನ್ಯವಾದಗಳು ನಾಗರಾಜ್ರೆ. ಕರೆ ಸರ್, ಈಗ ಇದ್ರ ಜೊತೆಗೆ ಈಗ ತಾವು ಹೇಳ್ದಂಗೆ ಈಗ ನಮ್ಮ ಈ ವರ್ಷ ಮಳೆ ಕೊರತೆ ಕೂಡ ತುಂಬಾ ಜಾಸ್ತಿ, ಒಂದು ನಿಟ್ಟಿನಲ್ಲಿ ತುಂಬಾ ಬೆಳೆಗಳು ಕೂಡ ಸರಿಯಾಗಿ ಬಂದಿಲ್ಲ. ಸೊ ಈ ಒಂದು
0: ಏನಾಗಿದೆ ಈಗ ಮಳೆ, ನಾನು ಹೇಳಿದೆ ಆಗಲೇ, ಈಗ ನೋಡಿ ನಮಗೆ ಏಪ್ರಿಲ್ನಲ್ಲಿ 83% ಕೊರತೆ, 85% ಕೊರತೆ, 85% ಮೇ ಮಂತಲ್ಲಿ 23% ಕೊರತೆ, ಜೂನಲ್ಲಿ 56% ಕೊರತೆ, ಜುಲೈನಲ್ಲಿ 61% ಕೊರತೆ, ಈಗ ಆಗಸ್ಟ್ನಲ್ಲಿ 58% ಕೊರತೆ. ಈ ರೀತಿ ಯಾವ ಮಾಹೆನಲ್ಲೂ ನಮಗೆ ಮಳೆ ಬಿದ್ದಿಲ್ಲ, ವಾಡಿಕೆಯಷ್ಟು ಮಳೆ ಆಗಿಲ್ಲ. ಇದು ನಮಗೆ ತಾವೆಲ್ಲ ಕೇಳಿರ್ಬೋದು, ಎಲ್ನಿನೋ ಅನ್ನೋ ಒಂದು ಪರಿಣಾಮ, ಹವಾಮಾನ ವೈಪರೀತ್ಯ ಬದಲಾವಣೆಯಲ್ಲಾದಂಥ ಒಂದು ಇದರಿಂದ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ಏನಾಗಿದೆ ಅಂದರೆ, ಈಗ ನಮ್ಮ ರೈತ ಬಾಂಧವರಿಗೆ ಕೆಲವರು ಬೆಳೆ ಬೆಳೆದಿರೋರಿಗೆ ಪ್ರೊಟೆಕ್ಟಿವ್ ಇರಿಗೇಷನ್, ಏನೋ ಒಂದು ಆಪತ್ಕಾಲದಲ್ಲಿ ನೀರು ಇರುವಂಥವ್ರು, ಬೋರ್ ಇರೋರು ಅಂಥವ್ರು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೆಲವು ಬೋರ್ಗಳು ಗ್ಯಾಪ್ ಹೊಡಿತಾ ಇದ್ದಾವೆ, ಆಗ್ಲೇ ಇದೆಲ್ಲ ಸಮಸ್ಯೆಗಳಿದೆ. ಆದಾಗ್ಯೂ ಏನೆಲ್ಲ ಮಾಡಬಹುದು ಇಂತಹ ಕಠಿಣ ಪರಿಸ್ಥಿತಿಗಳಲ್ಲಿ ಅಂದ್ರೆ, ನಾನು ಹೇಳ್ತಕ್ಕಂಥದ್ದು, ಪ್ರತಿಯೊಬ್ಬ ಕುಶ್ಕಿ ಬೇಸಾಯ ಮಾಡುವಂತ ರೈತ ಬಾಂಧವ ಒಂದು ಕೃಷಿ ಹೊಂಡವನ್ನ ಹೊಂದಿರಲೇಬೇಕು. ನನ್ನ ಪ್ರಕಾರ ಒಂದು ಕೃಷಿ ಹೊಂಡ ಹೊಂದಿರಲೇಬೇಕು. ಆಮೇಲೆ ಕೃಷಿ ಹೊಂಡದಲ್ಲಿ ಒಂದು ಪಾಲಿಥಿನ್ ಲೈನಿಂಗು ಹಾಕೊಂಡು, ಈಗ ನಮ್ಮ ಕೃಷಿ ಭಾಗ್ಯದಲ್ಲೂ ಅವಕಾಶ ಇದೆ, ಈಗ ನರೇಗಾದಲ್ಲಿ ಮಾಡೋಕ್ಕೂ ಅವಕಾಶ ಇದೆ. ಅದು ನರೇಗಾ ಅಂದ್ರೆ ಈಗ ವಿವಿಜಿ ರಾಮ್ಜಿ ಬಂದಿದೆ, ಮೊದಲು ನರೇಗಾ ಇತ್ತು, ಈಗ ಅದನ್ನ ಅದರಲ್ಲಿ ಈ ಒಂದು ಕೃಷಿ ಹೊಂಡವನ್ನ ಮಾಡ್ಕೊಂಡು, ಯಾವಾಗ್ಲೂ ಒಂದ್ಸಲಿ ಮಳೆ ಬಂದಂತ ಸಂದರ್ಭದಲ್ಲಿ ಶೇಖರಣೆ ಮಾಡ್ಕೊಂಡು, ಅಂದ್ರೆ ಅವರು ಇಳಿಜಾರು ಎಲ್ಲಿ ಭೂಮಿಯಲ್ಲಿ ಎಲ್ಲಾ ಕಡೆ ಹೋಗಿ ನೀರ್ ಶೇಖರಣೆ ಆಗುತ್ತೆ ಅಂತ ಜಾಗದಲ್ಲಿ ಮಾಡ್ಕೋಬೇಕು. ಮಾಡ್ಕೊಂಡು ಅದನ್ನ ಒಂದು ಡೀಸೆಲ್ ಪಂಪ್ ಸೆಟ್ ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿಯಲ್ಲಿ ಕೊಡ್ತೀವಿ, ಅದನ್ನ ತಗೊಂಡು ಅದನ್ನ ಈಗ ಏನಾಗ್ತದೆ, ಮಳೆ ಇಂಥ ಸಂದರ್ಭಗಳಲ್ಲಿ ಈಗ ರೈತ ಬಂದವರು ಅಂತಾರೆ, ಒಂದು ಎರಡು ಮಳೆ ಬಂದಿದ್ರೆ ನಂದು ಬೆಳೆ ಬಂದ್ಬಿಡೋದು ಅಂತಾರೆ. ಅಂತ ಟೈಮಲ್ಲಿ ಅಂದ್ರೆ ಸಂದಿಗ್ಧ ಅಂತ ಅಂತೀವಿ, ಕ್ರಿಟಿಕಲ್ ಸ್ಟೇಜಸ್ ಅಲ್ಲಿ ಸಂದಿಗ್ಧ ಹಂತದಲ್ಲಿ ನೀರಾವರಿಯನ್ನ ಮಾಡ್ಕೊಳ್ತಕ್ಕಂಥದ್ದು ತುಂಬಾ ಬಹಳ ಮುಖ್ಯ ಒಂದು. ಎರಡನೇದು, ಈಗ ಬಿತ್ತನೆ ಆಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಈಗ ನೋಡಿ, ಈ ಸುಮಾರು ದಿವಸದಿಂದ ಮಳೆ, ನಮ್ಮ ಭೂಮಿ ಸಿದ್ಧತೆಗೆ ಆಗುವಷ್ಟು ಮಳೆ ಬೀಳ್ತಾ
1: ಇಲ್ಲ. ಹೌದು ಸರ್.
0: ಬಿತ್ತನೆ ಆಗ್ಬೇಕಂದ್ರೆ ನಾವು ಏನ್ ಬೆಳೆ ಏನ್ ಮಾಡ್ಬೇಕಂದ್ರೆ ಬೆಳೆನೆ ಹಾಕಕ್ಕಾಯ್ತಲ್ವಲ್ಲ.
1: ಹೌದು,
0: ಈಗ ಮಳೆ ಇದು ಭೂಮಿ ಸಿದ್ಧತೆ ಮಾಡುವಷ್ಟು ಈಗ ನೋಡಿ ನಮ್ಮ ಜಿಲ್ಲೆಯಲ್ಲಿ

0: 79,000 ಹೆಕ್ಟೇರ್ ಪ್ರದೇಶದಲ್ಲಿ ರಾಗಿ ಬೆಳೆ ಆಗ್ಬೇಕು, ಬರೀ 3% ಆಗಿದೆ. 2,000 ಹೆಕ್ಟರ್ ಆಗಿಲ್ಲ, 200 ಹೆಕ್ಟರ್ ಆಗಿದೆ. ಏನ್ ಮಾಡ್ತೀರಾ? ಹಂಗೆ ನಾನು ಹೇಳ್ತಕ್ಕಂಥದ್ದು, ಈಗ ಭೂಮಿ ಸಿದ್ಧತೆಗೆ ಸಾಕಾಯ್ತಾ ಇಲ್ಲ ಮಳೆ, ಸುಮ್ಮನೆ ಎಲ್ಲ ತುಂತುರು ಬರ್ತದೆ, ಅದರಲ್ಲಿ ಏನು ಭೂಮಿ ಉಳಕಾಯ್ತದ? ಭೂಮಿ ಉಳಕೆ ಆಯ್ತಾ ಇಲ್ಲ. ಇನ್ನು ಬಿತ್ತನೆ ಎಲ್ಲೇನು ಬಂತು? ಈಗ ಮೊದಲಲ್ಲಿ ಕೆಲವರು ಅವಾಗ ಟೊಬ್ಯಾಕೊ ಸ್ವಲ್ಪ ಕಾಟನ್ನು ಅವೆಲ್ಲ ಮಾಡಿದವ್ರು. ಈಗ ನಾನು ಹೇಳ್ತಕ್ಕಂಥದ್ದು, ಯಾರು ಈಗ ಆಲ್ರೆಡಿ ಬಿತ್ತನೆ ಮಾಡಿದ್ದೀರಿ ಅಂತವ್ರು ಏನು ಮಾಡ್ಬೋದು ಅಂದರೆ, ಮಲ್ಚಿಂಗ್ ಅಂತೀವಿ. ಮಲ್ಚಿಂಗ್ ಅಂದರೆ ಒದಿಕೆ. ಒದಿಕೆಯಲ್ಲಿ 2-3 ಥರ ಇದೆ. ಈಗ ಜಮೀನಿನಲ್ಲಿ ಇರ್ತಕ್ಕಂಥ ವೇಸ್ಟು ಕಸ ಕಡ್ಡಿಗಳನ್ನು ಜಮೀನಲ್ಲಿ ಆಡತಕ್ಕಂಥದ್ದು ಬೆಳೆ ಮಧ್ಯೆ, ಅದು ಏನಾಗುತ್ತೆ, ಭೂಮಿಯಿಂದ ನೀರನ್ನು ಆವಿಯಾಗ್ದಂಗೆ ತಡೀತದೆ. ಒಂದು ಇನ್ನೊಂದು, ಈಗ ಹತ್ತಿ ಅಥವಾ ಬೇರೆ ಯಾವುದೇ ಬೆಳೆನಲ್ಲಿ ಈಗ ಅದು ಆಲೆ ಬಿತ್ತನೆ ಮಾಡಿದ್ದೀರಿ, ಇದು ನೀರಿನ ಕೊರತೆ ಇದೆ ಅಂದಂತ ಸಂದು ಇನ್ನೂ ನೀರು ಡ್ರೈ ಆಗ್ದಂಗೆ ಮಾಡಬೇಕು ಅಂದರೆ ಡಸ್ಟ್ ಮಲ್ಚಿಂಗ್ ಅಂತೀವಿ. ಅಂದರೆ ಅದೇನಾಗ್ತದೆ, ಒಂದು ಕುಂಟೆ ಹೊಡೆಯೋದು, ಕುಂಟೆ ಮೇಲೆ ಸುಮ್ಮನೆ ಜಸ್ಟ್ ಮಣ್ಣನ್ನು ಡಿಸ್ಟರ್ಬ್ ಮಾಡೋದು, ಅದು ಕುಂಟೆ ಚಿಪ್ಪು ಮೇಲ್ಗಡೆ ಮಣ್ಣನ್ನು ಕಿತ್ಕೊಂಡು ಹೋಗುತ್ತದೆ. ಆವಾಗ ಏನಾಗುತ್ತೆ, ಇವಿರ್ತವೆ ಏನು ರಂಧ್ರಗಳಲ್ಲಿ ನೀರು ಆವಿಯಾಗಿ ಹೋಗೋದು, ಕೆಪಿಲರಿ ರೈಸ್ ಅಂತೀವಿ, ಅದು ಆ ನೀರು ಆವಿಯಾಗಿ ಹೋಗೋದನ್ನ ತಡೆಗಟ್ಟುತ್ತದೆ ಈ ಡಸ್ಟ್ ಮಲ್ಚು. ಈ ಮಣ್ಣೆ ಅದಕ್ಕೆ ಅಡ್ಡಿಯಾಗಿ ಕೂತ್ಕೊತದೆ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಷಣ. ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಸುನಂದ ಅವರು ಹೇಳಿ. ನಮ್ಗೆ
0: ಹೇಳಿ ಸುನಂದ ಅವರ,
1: ಜಂಟಿ ನಿರ್ದೇಶಕರಿದ್ರೆ ಹೇಳಿ.
2: ಅದೇ ಇದು ಒಂದೇ ಎಕರೆ ಜಮ್ಮು, ಇದು ಜೋಳ ಹಾಕಿದ್ದು ಅದೆಲ್ಲ ಹುಳ ಹಿಡ್ಕೊಂಡ್ರೆ ಏನು ಬೆಳಸಾಗ್ಲಿಲ್ಲ ಸರ್, ಅದಕ್ಕೆ ಏನ್ ಮಾಡ್ಬೇಕಂತ ಕೇಳಿದ್ದು ಸರ್.
0: ಈಗ ಏನ್ ನೀರು ನೀರಾವರಿ ಇದೆಯಾ? ನೀರಿದ್ಯಾ? ನೀರು ಬೋರ್ಗೀರ್ ಇದೆಯಾ?
2: ಹೌದು ಸರ್, ನೀರಾವರಿನೇ.
0: ನೀರಿದ್ರೆ ಬೆಸ್ಟ್ ಅಂದ್ರೆ ರಾಗಿ ಬೆಳೀರಿ. ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೀಮಟಗೆರೆ ಅಥವಾ ಸರ್ಗೂರಲ್ಲಿ ರಾಗಿ ಸಿಗುತ್ತೆ. ರಾಗಿ ML 365 ಅಂತ ಇದೆ, ML 365 ಅಂತ. ಅದನ್ನ ರಾಗಿ ತಗೊಂಡು ನೀವು ಒಂದು ಎಕರೆ ರಾಗಿ ಹಾಕಿ, ಒಳ್ಳೆ ಹುಲ್ಲಾಗುತ್ತೆ ದನಕರುಗಳಿಗೆ, ಒಳ್ಳೆ ರಾಗಿ ಮೇವ ರಾಗಿ ಕಾಳು ಒಳ್ಳೆ ಸಿಗುತ್ತೆ, ಒಳ್ಳೆ ರೇಟು ಸಿಗುತ್ತೆ, ರಾಗಿ ಬೆಳೀರಿ. ಅದೇ ಈಗ ಒಂದು ಮಳೆ ಕಡಿಮೆ ಆದ್ರೂ ತಡ್ಕೊಳ್ಳೋ ಶಕ್ತಿ ಇರ್ತಕ್ಕಂಥದ್ದು. ಮತ್ತೆ ಅದಕ್ಕೆ ಪೊಟ್ಯಾಶ್ ಹಾಕ್ಲೇಬೇಕು. ಪೊಟ್ಯಾಶು ಹಾಕು, 20-20 ಹಾಕಿದ್ರೆ ಅದ್ರ ಜೊತೆಗೆ ಸ್ವಲ್ಪ ಪೊಟ್ಯಾಶ್ ಹಾಕ್ಬೇಕು. ಇಲ್ಲರೆ 10-26-26 ಅಂತ ಬರ್ತದೆ, ಅದನ್ನು ತಗೊಳ್ಳಿ. ಇಲ್ಲ 17-17-17 ಅಂತ ಬರ್ತದೆ, ಅದನ್ನು ಹಾಕಿ. ಇಲ್ಲ 19-19-19 ಅಂತ ಬರ್ತದೆ, ಅದನ್ನು ಹಾಕಿ.
1: ಹಲೋ, ಓಕೆ. ಬೇರೆ ಪ್ರಶ್ನೆ ಇದೆಯಾ ಸುನಂದ ಅವರೇ?
2: ಇಲ್ಲ ಸರ್, ಅದಕ್ಕೆ ಕೇಳಿದ್ದು. ಏನು ಪರಿಹಾರ ಅಂತ?
0: ರಾಗಿ ಹಾಕಿ, ರಾಗಿ ಹಾಕಿ. ಇಲ್ಲ ಅಂದ್ರೆ ಅವರೇ ಹಾಕ್ತೀನಿ ಅನ್ನೋದಿದ್ರೆ ಹೆಬ್ಬಾಳ ಅವರೇ ಸಿಗುತ್ತೆ, ಅದನ್ನ ಹಾಕಿ.
1: ಓಕೆ ಓಕೆ, ಧನ್ಯವಾದಗಳು ಸುನಂದ ಅವರೇ, ಕರೆ ಮಾಡಿದ್ದಕ್ಕೆ. ಸರಿ, ತಾವು ಮಾತನಾಡ್ತಾ ಇದ್ರಿ. ಈಗ ಏನು ಈ ಒಂದು ಸಂದರ್ಭದಲ್ಲಿ ಹೇಗೆ ಪರ್ಯಾಯ ಬೆಳೆಗಳನ್ನು ಬೆಳೆಯಬಹುದು ಅನ್ನೋದ್ರ ಜೊತೆಗೆ, ಈಗ ಈ ತರ ಒಂದು ಮಳೆ ಕೊರತೆ ಮತ್ತು ಈ ಒಂದು ರೋಗ ಎರಡರಿಂದ ಕೂಡ ಏನಾದ್ರು ಬೆಳೆ ನಷ್ಟ ಆಗಿರೋದ್ರಿಂದ ಏನಾದ್ರೂ ಇದಕ್ಕೆ ಏನಾದ್ರೂ ಸರ್ಕಾರ ಇರ್ಬೋದು ಅಥವಾ ಇಲ್ಲ?
0: ಅದು ಸರ್ಕಾರ, ಈಗ ರೋಗಕ್ಕೆ ಯಾವುದು NDRF ಅಲ್ಲಿ ಕವರ್ ಆಗಲ್ಲ
1: ಸರ್.
0: ಬಟ್ ಈ ಬರದ್ದು ಇದಕ್ಕೆ ಏನಿದೆ, ಅದು ಈಗ ಗ್ರೌಂಡ್ ಟ್ರೂತಿಂಗ್ ಮಾಡ್ತಾ ಇದೀವಿ ನಾವೀಗ. ಅದು ಎಲ್ಲ ತಾಲೂಕುಗಳಲ್ಲಿ ಏನು ನಮ್ಮ ಪೂರ್ವ ಮುಂಗಾರು ಬೆಳೆಗಳು ಏನು ಬಿತ್ತನೆ ಆಗಿತ್ತು ಅದರದ್ದು, ಮತ್ತು ಇದರದ್ದು ಈಗ ಏಳು ತಾಲೂಕಲ್ಲಿ ಪಿರಿಯಾಪಟ್ಟಣ ಹೊರತುಪಡಿಸಿ ಮಿಕ್ಕ ತಾಲೂಕುಗಳಲ್ಲಿ ಗ್ರೌಂಡ್ ಟ್ರೂತಿಂಗ್ ಮಾಡೋಕ್ಕೆ ಹೇಳಿದ್ದಾರೆ, ಅದು ಮಾಡ್ತಾ ಇದ್ದೀವಿ. ಅದರ ಆಧಾರದ ಮೇಲೆ ಡ್ರಾಟ್ ಡಿಕ್ಲರೇಷನ್ ಆಗ್ತದೆ. ಆಮೇಲೆ ಜಂಟಿ ಸಮೀಕ್ಷೆ ಮಾಡಿ ಯಾರು ಬೆಳೆ ಬೆಳೆದಿರ್ತಾರೆ ಅವ್ರಿಗೆ ಡ್ರಾಟ್ ಅಂತ ಡಿಕ್ಲೇರ್ ಆದರೆ ಅದಕ್ಕೆ ತಕ್ಕಂತೆ ಇದು ಬರ್ತದೆ, ಕ್ರಾಪ್ ಲಾಸ್ ಇದು ಬರ್ತದೆ.
1: ಇದಕ್ಕೆಲ್ಲ ಕೂಡ ಅವ್ರು ಬೆಳೆ ವಿಮೆ ಮಾಡಿಸಿರ್ಬೇಕು ಅಥವಾ?
0: ಇಲ್ಲ ಇಲ್ಲ, ಬೆಳೆ ವಿಮೆಗೂ ಇದಕ್ಕೂ ಸಂಬಂಧ ಇಲ್ಲ. ಬೆಳೆ ವಿಮೆಗೂ ಇದಕ್ಕೂ, ಬೆಳೆ ವಿಮೆ ನೋಡ್ರಿ, ಬೆಳೆ ವಿಮೆ ಏನಾಗುತ್ತೆ, ಯಾವಾಗ ಇಳುವರಿ ಕಡಿಮೆ ಆಧಾರಿತ ಆಗ್ತದೆ ಅದಕ್ಕೆ ಬರ್ತದೆ. ಇನ್ನೊಂದು, ಈಗ ರಾಗಿ ಪ್ರಿವೆಂಟೆಡ್ ಸೋಯಿಂಗ್ ಅಂತ ಒಂದು ಆಪ್ಷನ್ ಇದೆ, ಅದು ಇಲ್ಲಿ ಸರ್ಗೂರು ಮತ್ತು ಗ್ರಾಮ ಪಂಚಾಯತಿನಲ್ಲಿ ಅಧಿಸೂಚಿತ ಇವು ಏನಿದ್ದಾವೆ ವಿಮಾ ಘಟಕಗಳು, ಅದರಲ್ಲಿ ನಿಮ್ಮ ಸರ್ಗೂರು ಸ್ವಲ್ಪ HD Kote ಮತ್ತು ಹುಣಸೂರು ಈ ಮೂರು ತಾಲೂಕಿನಲ್ಲಿ ಸುಮಾರು 1,400 ಜನ ರೈತರದು ಇನ್ಶೂರೆನ್ಸ್ ಕ್ಲೈಮ್ ಆಗೋ ಚಾನ್ಸಸ್ ಇದೆ. 25% ವಿಮಾ ಕಂತದ್ದು ಅಷ್ಟು ಜನಕ್ಕೆ ಆಗ್ತದೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ,
0: ನಮಸ್ಕಾರ.
1: ನಮಸ್ಕಾರ, ಹೇಳಿ. ತಮ್ಮ ಹೆಸರು? ಸಿದ್ದರಾಜ್ ಅವರೇ ಹೇಳಿ ತಮ್ಮ ಪ್ರಶ್ನೆ ಏನಂತ.

0: Tá?
1: E ali?
2: ನಾವು ನಾಟಿ ಮಾಡಿದ ಒಂದು ಹದಿನೈದು ದಿನಕ್ಕೆ ಎಲ್ಲ ಗಿಡಗಳೆಲ್ಲ ಸುಮಾರು ಒಂದು ಮೂರು ಇಂಚ್ ಬಂದಿತ್ತು ಸರ್. ಆ ಬಂದ್ಮೇಲೆ ಹದಿನೈದು ಗಿಡಕ್ಕೆ ಮೇಲೆ ಸುಳಿ ಎಲ್ಲ ವೈಟ್ ಕಲರ್ ಬರೋದು, ಒಳಗಡೆನೆ ಹುಳ ಸಣ್ಣ ಕೈಲಿ ಹುಳ ತಿನ್ನೋದು ಕಾರಣ ಏನ್ ಸರ್ ಅದು?
1: ಈಗ ನೋಡಿ, ಎರಡು ಕಾರಣ ಇದೆ. ಹುಳ ತಿನ್ನೋದು ಅದು ಬೇರೆ, ಅದು ಫಾಲ್ಸ್ ಆರ್ಮಿ ವರ್ಮ್ ಅಂತೀವಿ, ಅಂದ್ರೆ ಲದ್ದಿ ಹುಳು ಅಂತವಿ. ಅದಕ್ಕೆ ಸುಳಿಗೆ ಇಮೊಮೆಕ್ಟಿನ್ ಬೆಂಜಾಯಿಟ್ ಅಂತ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತದೆ, ಅದನ್ನ ಸ್ಪ್ರೇ ಮಾಡಬೇಕು ಸುಳಿಗೆ. ಅದು ಹುಳಕ್ಕೆ, ಇದು ರೋಗಕ್ಕೆ. ನೀವು ನಾನು ಆಗ್ಲೇ ಹೇಳಿದೆ, ಅದು ಕೇಳಿದ್ರೆ ಅವು ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಡ್ತಾರೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಎರಡ್ ಹಂತದಲ್ಲಿ ಹೊಡಿಬೇಕು. ಈಗ 15 ದಿವಸದಲ್ಲಿ ಒಂದು ಹೊಡಿಬೇಕು, 25 ದಿವಸ ಆದ್ಮೇಲೆ ಇನ್ನೊಂದು ಬೇರೆ ಕೆಮಿಕಲ್ ಹೊಡಿಬೇಕು. ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅವರು ಬರ್ಕೊಡ್ತಾರೆ. ಇದ್ರೆ ಇರ್ತದೆ, ಕೆಲವು ಮೆಟಲಾಕ್ಸಿಲ್ ಮ್ಯಾಂಕೋಜಾಬ್ ಇದೆ, ಅವರೇ ಕೊಡ್ತಾರೆ ಸಬ್ಸಿಡಿಲಿ. ಇನ್ನೊಂದು ಕೆಮಿಕಲ್ ಏನಾದ್ರು ಎರಡನೇ ಸಲ ಸ್ಪ್ರೇ ಮಾಡೋದು ಇಲ್ಲದೆ ಇದ್ರೆ ಅದನ್ನ ಬರ್ಕೊಡ್ತಾರೆ. ಏನ್ ಗೊಬ್ಬರ ಕೊಟ್ಟಿದ್ರಿ?
2: ಸರ್ ಮಾಮೂಲಿ ನಾವು ಕೊಡಿಯ ಗೊಬ್ಬರ ಬಿಟ್ರೆ ಯಾವ್ದು ಬೇರೆ ಮಿಕ್ಸ್ ಮಾಡಲ್ಲ.
1: ಕೆಮಿಕಲ್ ಗೊಬ್ಬರ ಕೊಡಲ್ವಾ?
2: ಕೆಮಿಕಲ್ ಹಾಕಲ್ಲ
1: ಸರ್. ಕೊಟ್ಟಿಗೆ ಗೊಬ್ಬರನೇ ಕೊಟ್ಟಿದ್ರಾ?
2: ಹೌದೌದು.
1: ಹಂಗಾದ್ರೆ ಕೊಟ್ಟಿಗೆ ಗೊಬ್ಬರ ಕೊಟ್ರೆ ಸಾಕಾಗಲ್ಲ ಯಜಮಾನ್ರೆ. ಅದಕ್ಕೆ ಮುಸ್ಕಿನ ಜೋಳಕ್ಕೆ ಅದು ತುಂಬಾ ಇದು ಗೊಬ್ಬರದ ಅಂಶವನ್ನ ಬೇಡುವಂತ ಬೆಳೆ ಅದು. ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಒಂದು ಸಾಕಾಗಲ್ಲ, ಗೊತ್ತಾಯ್ತಾ? ಹಂಗ ಅದಕ್ಕಾಗಿ ಮೋಸ್ಟ್ಲಿ ಆಗಿರ್ತದದು. ಎಲ್ಲೋ ಹಿಂಗ ನೈಟ್ರೋಜನ್ ಡಿಫಿಷಿಯನ್ಸಿ ಅಂತೀವಿ, ಸಾರಜನಕದ ಡಿಫಿಷಿಯನ್ಸಿ, ಹಂಗಾಗಿ ಆಗಿರ್ತದದು. ನಿಮಗೆ ಬರೀ ಕೊಟ್ಟಿಗೆ ಗೊಬ್ಬರದ್ದು ಅಂದ್ರೆ ಯಾವಾಗ ನಿಮ್ಗೆ ಅಷ್ಟು ಕೊಟ್ಟಿಗೆ ಗೊಬ್ಬರ ಅಂದ್ರೆ ನಿಮ್ ಭೂಮಿಗೆ ಹಾಕಿ ಹಾಕಿ ಹಾಕಿ ಅದ ಒಂದು ಹಲವಾರು ವರ್ಷಗಳು ಆಗಿ ಅದು ಅಷ್ಟು ನಿಮ್ಗೆ ಏನೂ ಇಲ್ಲ ಅದರಲ್ಲೇ ಬೆಳೀತದೆ ಅನ್ನುವಂತ ಪರಿಸ್ಥಿತಿ ಇರ್ಬೇಕು. ಅಂತ ಪರಿಸ್ಥಿತಿ ಇದೆಯಾ ನಮ್ಮ ಯಾವು ಈಗ ಅಂತ ಗೊಬ್ಬರ? ಹಂಗಾಗಿ ನೀವು ಸ್ವಲ್ಪ ರಾಸಾಯನಿಕ ಗೊಬ್ಬರ ಕೊಡಬೇಕು.
0: ಓಕೆ, ಧನ್ಯವಾದಗಳು ಸಿದ್ದರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ, ಒಂದು ಏನು ಬರ ಇದಕ್ಕೆ ಸಂಬಂಧಪಟ್ಟಂತೆ ಅಥವಾ ಬೆಳೆ ವಿಮೆಗೆ ಸಂಬಂಧಪಟ್ಟಂತಂದ್ರೆ ಹೇಗೆ ಅನ್ನೋದ್ರ ಬಗ್ಗೆ ಈಗಂದ ಒಂದು ವೇಳೆ ಈಗ ತಾವು ಹೇಳ್ದಂಗೆ ಇದಕ್ಕೂ ಕೂಡ ಏನಾದ್ರು ಮುಸ್ಕಿನ ಜೋಳಕ್ಕೆ ಏನಾದ್ರೂ ಬೆಳೆ ವಿಮೆ ಏನಾದ್ರೂ
1: ಮಾಡಿಸಿದ್ರೆ? ಬೆಳೆ ವಿಮೆ ಮಾಡಿಸಿದ್ದಾರೆ, ಸುಮಾರು ಜನ ಮಾಡಿಸಿದ್ದಾರೆ. ಈಗ ಅದು ಏನಾಗ್ತದೆ ಅಂದ್ರೆ, ಈಗ ಇಳುವರಿ ಆಧಾರದ ಮೇಲೆ ಬಂದಂತ ಸಂದರ್ಭದಲ್ಲಿ ಕ್ರಾಪ್ ಕಟಿಂಗ್ ಎಕ್ಸ್ಪೆರಿಮೆಂಟ್ ಅಂತೀವಿ, ಬೆಳೆ ಕಟಾವು ಇವನ್ನ ಮಾಡಿದಾಗ ಪ್ರಯೋಗಗಳನ್ನ ಅದರ ಆಧಾರದ ಮೇಲೆ ಇಳುವರಿ ತಗೊಂಡಾಗ ಅವಾಗ ಇನ್ಸೂರೆನ್ಸ್ ಕ್ಲೈಮ್ ಆಗತ್ತ ಅವ್ರಿಗೆ, ಇಳುವರಿ
0: ಆಧಾರದ ಮೇಲೆ. ಓಕೆ ಓಕೆ ಸರ್, ಈಗ ಇದ್ರ ಜೊತೆಗೆ ತಾವು ಕೂಡ ಹೇಳ್ತಾ ಇದ್ರಿ, ಈಗ ನಾವು ಸರ್ಕಾರದ ಮಟ್ಟದಲ್ಲಿ ಕೂಡ ಈ ಒಂದು ಪರ್ಯಾಯ ಬೆಳೆ ಅಥವಾ ಈ ಒಂದು ಬೆಳೆ ಇದಕ್ಕೆ ಸಂಬಂಧಪಟ್ಟಂತೆ ಬದಲಾವಣೆ ಬೆಳೆ ಬಗ್ಗೆ ನಾವು ಸರ್ಕಾರಕ್ಕೆ ಶಿಫಾರಸು ಕೂಡ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ರಿ. ಈಗ ತಾವು ಮೊದಲೇ ಕೂಡ ಹೇಳ್ತಾ ಇದ್ರಿ, ರೈತರಿಗೆ 3 ತಿಂಗಳಿಗೆ ಒಂದ್ಸಲಿ ಇದು ಕಟಿಂಗ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರೋದ್ರಿಂದ ಇದನ್ನೇ ಬಳಿತಾ ಇರ್ತಾರೆ ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಅಂದ್ರೆ ಬೇರೆ ಪರ್ಯಾಯ ಬೆಳೆಗೆ ಸಂಬಂಧಪಟ್ಟಂತೆ ಮಾತನಾಡ ಸರ್, ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಚಾಮೇಗೌಡ. ತಮ್ಮ ಹೆಸರು
3: ಮಹೇಶ್
0: ಸರ್. ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಅದೇ ಸರ್, ಇವಾಗ ಬಿಳಿ ಸುಳಿ ರೋಗ ಎಲ್ಲ ಕಡೆ ನಮ್ ಈ ಕಡೆ ಎಲ್ಲ ಜಾಸ್ತಿ ಆಗ್ತದಲ್ಲ, ಅದು ಇಲ್ಲಿ ನಮ್ ರೈತರು ಕೆಲವರು ಮಾಡ್ತಾರೆ ಅಂತಂದ್ರೆ ಈ ಬಿತ್ತನೆ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ. ಕೆಲವರು ಈಗ ಒಂದ್ ಕಡೆ ಒಂದ್ ಕಡೆ ಇದು ರೋಗದ್ದೆ ಅಲ್ಲಿಂದ ಪ್ರಾಬ್ಲಮ್, ಬೇರೆ ರೋಗನೇ ಅಂತ ಹೇಳ್ತಾರೆ. ಕೆಲವರು ಬಿತ್ತನೆ ಸಮಸ್ಯೆ ಅಂತ ಹೇಳ್ತಾರೆ, ಅದು ಮಣ್ಣಿನ ಸಮಸ್ಯೆನೋ ಬಿತ್ತನೆ ಸಮಸ್ಯೆನೋ ಅಥವಾ ಇದು ರೋಗನೇ ಏನಂತ ಅದು ಕನ್ಫರ್ಮ್ ಆಗಿ ಗೊತ್ತಿಲ್ಲ.
1: ಇಷ್ಟದವರೆಗೆ ಹೇಳದ್ನಲ್ಲ, ನೀವು ಕೇಳಿಸ್ಕೊಳ್ಳಿಲ್ವಾ? ಇದು ಬಿತ್ತನೆದು ಸಮಸ್ಯೆ ಅಲ್ಲ, ಬಿತ್ತನೆ ಸಮಸ್ಯೆ ಆಗಿದ್ರೆ ಎಲ್ಲ ಟ್ರೀಟ್ಮೆಂಟ್ ಮಾಡೈತೆ, ಆಯ್ತಾ? ಈಗ ಬಿತ್ತನೆ ಸಮಸ್ಯೆ ಆದ್ರೆ ಯಾವ್ದೋ ಒಂದು ಕಂಪ್ನಿತ್ಗ್ ಬರ್ಬೇಕು. ಈಗ ಹಂಗಿಲ್ಲ, ಎಲ್ಲಾ ಕಂಪ್ನಿತ್ಗೂ ಬಂದೈತೆ, ಬಿತ್ತನೆ ಸಮಸ್ಯೆ ಅಲ್ಲ ಇದು. ರೋಗಾಣು ಒಂದೇ ಬೆಳೆನ ಪದೇ ಪದೇ ಬೆಳೆಯೋದ್ರಿಂದ ರೋಗಾಣುಗಳು ಭೂಮಿಲಿ ಸೇರ್ಕೊಂಡಿದ್ದಾವೆ, ಮತ್ತೆ ಗಾಳಿಲಿ ಇರ್ತವೆ, ಮತ್ತೆ ಬದುಗಳು ನೀವು ಕ್ಲೀನ್ ಮಾಡದೆ ಇರೋದ್ರಿಂದ ಬದುಗಳ ಮೇಲೆ ಇರ್ತದೆ ಆ ರೋಗಾಣು. ಅದ್ರ ನೀವು ಬೆಳೆ ತೆಗೆದ್ಬಿಟ್ಟು, ನಾನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟಿದ್ದೀನಿ, ತಿರುಗಿ ಇನ್ನೊಂದ್ಸಲ ಹಾಕ್ತೀನಿ ಅಂದ್ರೆ ಇನ್ನೊಂದ್ಸಲ ಹಾಕ್ದಾಗ ಮೃದುವಿಂದ ಸ್ಪ್ರೆಡ್ ಆಗ್ತದೆ. ಸೊ ಅದಕ್ಕೆ ಇದು ಏನ್ ಮಾಡ್ಬೇಕು ಅಂದ್ರೆ ಒಂದು ಒಂದೆರಡು ಬೆಳೆಗಳನ್ನ ಸ್ಟಾಪ್ ಮಾಡ್ಬೇಕು, ಒಬ್ರು ಮಾಡಿದ್ರೆ ಆಗಲ್ಲ, ಇಡೀ ಸಾಮೂಹಿಕವಾಗಿ ಎಲ್ಲರೂ ಮುಸ್ಕಿನ ಜೋಳ ಬೆಳೆಯೋದನ್ನ ನಿಲ್ಲಿಸ್ಬೇಕು. ಎರಡು ಬೆಳೆ

0: ಮುಸುಕಿನ ಜೋಳ ಸಾಮೂಹಿಕವಾಗಿ ನಿಲ್ಲಿಸಿ ಬದುಗಳನ್ನೆಲ್ಲ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿ ಮಣ್ಣನ್ನು ಆಳವಾಗಿ ಉಳುಮೆ ಮಾಡಿ ಬಿಸಿಲಿಗೆ ಒಡ್ಡಬೇಕು ಅದನ್ನು, ಆಯಿತಾ? ಆವಾಗ ಮಣ್ಣಲ್ಲಿರೋ ಕ್ರಿಮಿಗಳೆಲ್ಲ ಸಾಯ್ತವೆ, ಇದಾಗ್ತದೆ. ಆಮೇಲೆ ಒಂದು ಎರಡು ಬೆಳೆ ಬೆಳೆದೇ ಇದ್ದರೆ ಮುಸುಕಿನ ಜೋಳನ ಬೇರೆ ಬೆಳೆಗಳು ಬೆಳ್ಕೋಬೇಕು, ರಾಗಿ, ಅಲಸಂದೆ, ಉದ್ದು, ಹೆಸರು ಮುಂದಿನ ವರ್ಷ, ಆಮೇಲೆ ಇದು ಏನು ಅವರೆ, ತೊಗರಿ ಇಂಥವೆಲ್ಲ ಬೆಳ್ಕೊಂಡು ಆಮೇಲೆ ಒಂದು ಎರಡು ವರ್ಷ ಆದಮೇಲೆ ಅಥವಾ ಒಂದು ಎರಡು ಬೆಳೆ ಆದಮೇಲೆ ಬೇರೆ ಬೆಳೆ ತಿರ್ಗಾ ಬೆಳೆದ್ರೆ ಅವಾಗ ಬರೋದಿಲ್ಲ. ಅವ್ರು ಹಾಕಿದ್ರೆ ತಿರ್ಗಾ ಪಕ್ಕದಿಂದ ಸ್ಪ್ರೆಡ್ ಆಗುತ್ತೆ. ಇವರೇ ಒಂದ್ಸಲ ಹಾಕ್ತಾ ಇರೋರು ಈಗ ಹಾಕಿದ್ರೆ ಅಂದ್ರೆ ಈಗ ಯಾರೋ ಪಕ್ಕ ಗಾಳಿಲೂ ಹರಡುತ್ತದು, ಪಕ್ಕದಲ್ಲಿ ಯಾರೋ ಹಾಕಿರ್ತಾನಪ್ಪ, ಮೂರನೇ ಸಲ ಹಾಕಿರ್ತಾನ, ಅವನಿಂದ ಬರ್ತದಲ್ಲ. ಅವಾಗ ಏನ್ ಮಾಡ್ತೀರಿ? ಸಾಮೂಹಿಕವಾಗಿ ನಿಲ್ಸ್ಬೇಕು ಇದನ್ನ ಎಲ್ರು. ಹಂಗ ಕೇಳಲ್ಲ ಅಂತಲೇ ನಾನು ಸರ್ಕಾರಕ್ಕೊಂದು ಪತ್ರ ಬರ್ದಿದ್ದೀನಿ, ನಮ್ಮ ಇಲಾಖೆಯಿಂದ ಬಿತ್ತನೆ ಬೀಜ ಕೊಡೋದು ನಿಲ್ಲಿಸ್ಬೇಕು, ಮತ್ತೆ ಮಾರ್ಕೆಟಲ್ಲೂ ಮುಸುಕಿನ ಜೋಳ ನಮ್ಮ ಜಿಲ್ಲೆಯಾದ್ಯಂತ ಬೀಜನೇ ಇಲ್ದಂಗ ಆಗ್ಬಿಟ್ರೆ ಒಂದ್ ವರ್ಷ ಅಥವಾ ಎರಡು ವರ್ಷ ಅವಾಗ ಅವ್ರಿಗೂ ಕಂಟ್ರೋಲ್ ಬರ್ತದೆ ಅಂತ. ಅದಕ್ಕೆ ನಾವು ಡಿಸಿಷನ್ ತಗೊಳಕಾಗಲ್ಲ, ಸರ್ಕಾರದ ಮಟ್ಟದಲ್ಲಿ ತಗೋಬೇಕು, ಅದಕ್ಕೆ ಪತ್ರ ಬರೆದಿದ್ದೀನಿ.
1: ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ನಾನು ಮೊದಲೇ ಹೇಳ್ದಂಗೆ ಈಗ ಈ ತರ ಒಂದು ಸಂದರ್ಭದಲ್ಲಿ ಮತ್ತೆ ಮಳೆ ಸಂಪೂರ್ಣವಾಗಿ ಕೈ ಕೊಟ್ಟಂತಹ ಸಂದರ್ಭದಲ್ಲಿ ಪರ್ಯಾಯವಾಗಿ ಅಥವಾ ಕಡಿಮೆ ಅವಧಿಯಲ್ಲಿ ಯಾವ್ಯಾವ ರೀತಿಯ ಬೆಳೆಗಳನ್ನ
0: ಬೆಳಿಬಹುದು? ರಾಗಿ ಒಂದು ಅತ್ಯುತ್ತಮವಾದಂತ ಬೆಳೆ, ಬರದಲ್ಲಿ ಬರ್ತಕ್ಕಂಥವು. ಕೆಲವು ದ್ವಿದಳ ಧಾನ್ಯಗಳು, ಅಲಸಂದೆ ತುಂಬಾ ಚೆನ್ನಾಗಿ ಬರ್ತದೆ, ಸ್ವಲ್ಪ ಒಂದ್ ಎರಡು ಮೂರು ಮಳೆ ಆದ್ರೂ ಸಾಕು. ಆಮೇಲೆ ರಾಗಿನೂ ಅಷ್ಟೇ, ರಾಗಿ ಅತೀ ಕಡಿಮೆ ನೀರನ್ನ ಬೇಡುವಂತ ಬೆಳೆ, ಒಂದೆರಡು ಮೂರು ಮಳೆ ಬಂದ್ರೆ ಸಾಕು. ಸ್ವಲ್ಪ ಅದಕ್ಕೆ ಹೇಳಿದ್ ನಾನು ಅವಾಗಲೇ, ಕೃಷಿ ಹೊಂಡ ಇಂಥವೆಲ್ಲ ಇದ್ರೆ ಪ್ರೊಟೆಕ್ಟಿವ್ ಇರಿಗೇಷನ್ ಸಂದಿಗ್ಧ ಅಂತದಲ್ಲಿ ಒಂದೆರಡು ಮೇಲ್ ನೀರು ಕೊಟ್ಕೊಬಿಟ್ರೆ ಅಚ್ಚುಕಟ್ಟಾಗಿ ಒಂದು ಒಳ್ಳೆ ಬೆಳೆ ಬರ್ತದೆ. ಈಗ ರಾಗಿಗಂತೂ ಬೆಂಬಲ ಬೆಲೆನಲ್ಲೂ ಅತಿ ಹೆಚ್ಚು ಬೆಲೆ ಇದೆ, 5,000 ಚಿಲ್ಲರೆ ಇದೆ. ಹಾಗಾಗಿ ಹೆಚ್ಚು, ಆಮೇಲೆ ಕೆಲವರು ಈಗ ಯಾರೋ ಒಬ್ರು ಆಡಿಯವರು ಹೇಳ್ತಿದ್ರು, ಇದು ಏನು ಇದು ಮೈನರ್ ಮಿಲ್ಲೆಟ್ಸ್ಗಳು ಅವುಗಳನ್ನ ಬೆಳಿಬಹುದು. ಈ ರೀತಿ ಎಲ್ಲ ಅಂದ್ರೆ ಹೆಚ್ಚು ನೀರನ್ನ ಬೇಡದೆ ಇರುವಂತ ಬೆಳೆಗಳು ಅಂತ, ದ್ವಿದಳ ಧಾನ್ಯಗಳು, ರಾಗಿ, ಇವು ಸಾಮೆ, ಅರಕ, ಬರಗು, ಉದ್ದು, ಉದ್ಲು ಇಂಥವು ಬರಿಬೋದು.
1: ಸೊ ಈ ತರದ ಬೆಳೆಗಳಿಗೆ ಏನಾದರೂ
0: ಆಮೇಲೆ ಏನೋ ಕಡಿಮೆ ಇದೆ ಆಗಲ್ಲ ಅಂದ್ರೆ ಉರುಳಿ ಹಾಕ್ಬೋದು, ಉರುಳಿಗೂ ಒಳ್ಳೆ ರೇಟ್ ಇದೆ, ಉರುಳಿ ಕೂಡ ಬರ್ತದೆ.
1: ಓಕೆ ಸರ್, ಈಗ ತಾವು ಹೇಳ್ದಂಗೆ ಈ ಒಂದು ಮಿಲ್ಲೆಟ್ಸ್ ಬೆಳೆಯತಕ್ಕಂಥ ಬೆಳೆಗಳಿಗೆ ಏನಾದರೂ ಇಲಾಖೆಯಿಂದ ಏನಾದರೂ ಅವ್ರಿಗೆ ಸಬ್ಸಿಡಿ ಆ ಥರದ್ದು ಏನಾದರೂ ಸಿಗ್ತಾ ಇದೆಯಾ, ಹೇಗೆ ಸರ್ ಅದು?
0: ಇಲ್ಲ, ಸಬ್ಸಿಡಿ ಅಂತ ಏನಿಲ್ಲ ಅದಕ್ಕೆ. ಬಟ್ ಈಗ ಏನಂದ್ರೆ ಪ್ರೊಸೆಸಿಂಗ್ ಯೂನಿಟ್ಗಳಿಗೆ ಇದಿದೆ, ಬಟ್ ಲಾರ್ಜರ್ ಸ್ಕೇಲಲ್ಲಿ ಬೆಳೆದು ಪ್ರೊಸೆಸಿಂಗ್ ಯೂನಿಟ್ ಮಾಡ್ತೀವಿ ಅಂದರೆ ನಮ್ಮ CFTRI ಕರ್ನಾಟಕ ಸರ್ಕಾರದವರು ಒಂದು ಹಣವನ್ನು ನೀಡಿ ಮಾಡಿರ್ತಕ್ಕಂಥ ಒಂದು ಪ್ರೊಸೆಸಿಂಗ್ ಯೂನಿಟ್ ಇದೆ. ಅಂದರೆ ಅಲ್ಲಿ ಮಿನಿಮಮ್ ಒಂದು 200 KG, 300, 400, 500 KG 1 ton ಗಂಟ ಆಗಬೇಕು. ಅಷ್ಟು ಇರೋರು ಅಲ್ಲಿ ಮಾಡಿಸ್ಕೋಬೋದು, ಅವ್ರ ಹತ್ರ ಅಲ್ಲಿ ಪ್ರೊಸೆಸಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ, ಅಲ್ಲ ಅವಕಾಶ ಇದೆ. ಇಲ್ಲ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ PMFME ಅಂತ ಒಂದು ಯೋಜನೆ ಇದೆ, ಅದರಲ್ಲಿ ಇಂಡಿವಿಜುವಲ್ ಆಗಿ ನಾನೇ ಮಾಡ್ಕೊಳ್ತೀನಿ, ಸ್ವತಃ ಒಂದು ಉದ್ಯಮ ಸ್ಥಾಪಿಸ್ಕೊತೀನಿ ಅನ್ನೋರು ಕೂಡ ಮಾಡಬಹುದು.
1: ಸೊ ಅದು ಗುಂಪುವಾಗೂ ಕೂಡ ಮಾಡಬಹುದು,
0: ಮಾಡಬಹುದು
1: ಇಂಡಿವಿಜುವಲ್ ಆಗಿ ಮಾಡಬಹುದು. ಓಕೆ ಸರ್, ಇದ್ರ ಜೊತೆಗೆ ಈಗ ಇತ್ತೀಚಿನ ದಿನಗಳಲ್ಲಿ ಏನೋ ಕೃಷಿ ಕ್ಷೇತ್ರದಲ್ಲಿ ಏನಾದರೂ AI ತಂತ್ರಜ್ಞಾನವನ್ನು ಏನಾದರೂ ಅಳವಡಿಸಲಾಗಿದೆಯಾ ಅಥವಾ ಹೇಗೆ ಸರ್?
0: ಅಲ್ಲ, AI ತಂತ್ರಜ್ಞಾನ ನೋಡಿ, ಈಗ ಪ್ರಮುಖವಾಗಿ ನೀರಾವರಿ ವ್ಯವಸ್ಥೆಗೆ ಮಾಡ್ತಾ ಇದ್ದಾರೆ. ನೀರಾವರಿ ಏನು ಬೋರ್ವೆಲ್ ಇದರಲ್ಲಿ AI ತಂತ್ರಜ್ಞಾನ, ಬಾಳೆಲ್ಲಿ ನೀರು ಡ್ರಿಪ್ನ ಮೇಂಟೈನ್ ಮಾಡಲಿಕ್ಕೆ, ಮತ್ತೆ ಕಬ್ಬಿನಲ್ಲಿ AI ತಂತ್ರಜ್ಞಾನ, ಅಂದರೆ ಭೂಮಿಯ ತೇವಾಂಶ, ಸಾಯಿಲ್ ಮಾಯಿಶ್ಚರ್ ಕಂಡೀಷನ್ ಮೇಲೆ ಅದನ್ನು ನೋಡಿ ನೀರಾವರಿ ಮಾಡ್ತಕ್ಕಂಥದ್ದು. ನಮ್ಮ ಎಲ್ಲ ಒಂದು ತಮಿಳ್ ಇದಕ್ಕೆ ಹೋಗಿದ್ದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿ ಒಂದು ಕಡೆ ಮಾಡಿದ್ದಾರೆ ಇದು, ಅದು ಬಾರಾಮತಿನಲ್ಲಿ ಒಂದು KVK ಇವ್ರದ್ದು ಇದೆ, ಅಲ್ಲಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು KVK ಪ್ರೈವೇಟ್ KVK ಅದು, ಅವರು ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. AI ತಂತ್ರಜ್ಞಾನ ಉಪಯೋಗಿಸಿ ಇದನ್ನೆಲ್ಲ ಮಾಡಿದ್ದಾರೆ. ಅದು ಅಂದರೆ ನೀರಾವರಿ ಪದ್ಧತಿಯಲ್ಲೇ ಅಳವಡಿಸ್ಕೊಳ್ತಕ್ಕಂಥದ್ದು ಅದು. ಆಮೇಲೆ

0: ಇನ್ನೂ ಒಂದು ಹೋಗಿ ಇಳುವರಿಯನ್ನ ಅಸೆಸ್ ಮಾಡ್ಲಿಕ್ಕೆ ಅದು ಒಂದು ಮಾಡ್ತಾ ಇದಾರೆ ಸ್ಯಾಟಲೈಟ್ ಇದ್ರ ಮುಖಾಂತರ. ಇಳುವರಿ ಅಂದ್ರೆ ಇಂಟರ್ಸೆಪ್ಷನ್ ಮಾಡಿ ಲೈಟ್ ಸನ್ಲೈಟ್ ಇದು ಮಾಡಿ ಅದನ್ನ ಹೆಂಗೆ ಇಳುವರಿ ಕಂಡುಹಿಡಿದು, ಎಷ್ಟು ಟೆಕ್ನಾಲಜಿ ಈಲ್ಡ್ ಎಸ್ಟಿಮೇಷನ್ ಸ್ಟಿಮ್ಯುಲೇಷನ್ ಮಾಡ್ಯೂಲ್ ಅಂತ ಹೇಳಿ ಅದೊಂದು ಮಾಡ್ತಾ ಇದಾರೆ, ಅದು ನಡೀತಾ ಇದೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ. ಓಕೆ ಸರಿ, ಇದ್ರ ಜೊತೆಗೆ ಈಗ ಈ ಒಂದು ತಾವು ಹೇಳ್ದಂಗೆ ಈಗ ತುಂಬ ಏಪ್ರಿಲ್ ಮೇ ಪ್ರತಿ ತಿಂಗಳಲ್ಲೂ ಕೂಡ ತುಂಬ ಮಳೆಗಳ ಕೊರತೆ ಆಗಿದೆ ಅಂತ ಹೇಳಿ, ಈ ಸಂದರ್ಭದಲ್ಲಿ ಈಗ ಜಾನುವಾರುಗಳಿಗೆ ಮೇವಿರ್ಬೋದು, ಕುಡಿಯ ನೀರಿನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಏನಾದರೂ ರೈತರು ಹೇಗೆ ಒಂದು ಮುಂಜಾಗ್ರತೆಯನ್ನು ವಹಿಸಬೇಕು ಅಥವಾ ಯಾವ ಥರ ಒಂದು ನಿರ್ವಹಣೆಯನ್ನು ಮಾಡಬೇಕಾಗತ್ತೆ ಸರ್?
0: ಈಗ ನೋಡಿ, ಮೇವಿನ ಬೆಳೆಗಳಿಗೆ ನಾನು ಹೇಳೋದು, ಈಗ ನೀವು ಒಂದು ಹಸುಗಳು ಅಥವಾ ಇಂಥವು ಏನಾದ್ರು ಪರ್ಮನೆಂಟಾಗಿ ಇಟ್ಕೊಂಡಿದ್ದೀರಿ ಅಂದರೆ
1: ಸರ್
0: ಸ್ವಲ್ಪ ಪೆರಿನಿಯಲ್ ಕ್ರಾಪ್ಸ್ಗಳನ್ನ ಹಾಕೊಳ್ಳೋದು, ಒಂದು 5 ಕುಂಟೆಗೋ 10 ಕುಂಟೆಗೋ. ಒಂದು ಹುಲ್ ನೇಪಿಯರ್ ಇದೆ, ಮತ್ತೆ ಇವನ್ನು ಒಳ್ಳೆ ಮೇವು ಅಂದ್ರೆ ಬೇಲಿ ಮೆಂತ್ಯ ಇದೆ. ಬೇಲಿ ಮೆಂತ್ಯ ಅಂದ್ರೆ ಎಡ್ಜ್ ಲೂಸರ್ನ್ ಅಂತೇಳಿ, ಅದು ಪೆರಿನಿಯಲ್ ಇನ್ ನೇಚರ್, ನಿಮಗೆ ರಿಚ್ ಇನ್ ಪ್ರೋಟೀನ್ ಇರುತ್ತೆ. 20% 20-22% ಪ್ರೋಟೀನು ಮತ್ತೆ ರಿಚ್ ಇನ್ ಫೈಬರ್ ಇರ್ತದೆ, ಆಯ್ತಾ, ಆ ನಾರಿನಂಶ ಜಾಸ್ತಿ ಇರ್ತದೆ. ಅದು ನಿಮಗೆ ಒಂದ್ಸಲಿ ಡೆವಲಪ್ ಮಾಡೋದು ಕಷ್ಟ, ಅದು ಒಂದ್ಸಲಿ ಬಂದ ಮೇಲೆ ಒಂದು 6-7 ವರ್ಷ ಇರ್ತದೆ, ಕಟಿಂಗ್ ಬರ್ತಾ ಇರ್ತದೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಸ್ವಲ್ಪ ನೀರು ಕೊಟ್ಟರು ಸಾಕು, ಬರ್ತದೆ. ಆ ರೀತಿ ಮಾಡ್ಕೋಬಹುದು. ಈಗ ಇತ್ತೀಚೆಗೆ ಈಗ ಮೋಸ್ಟ್ಲಿ ನಮ್ಮ ವೆಟರ್ನರಿ ಡಿಪಾರ್ಟ್ಮೆಂಟ್ನವರು ಏನೋ ಮಿನಿ ಕಿಟ್ ಎಲ್ಲ ಕೊಡ್ಬೋದು ಅಂತ ಕಾಣಿಸುತ್ತೆ. ಈಗ ಯಾರ ನೀರಾವರಿ ಸೌಲಭ್ಯ ಇದೆ ಅವ್ರಿಗೆ ಕೊಟ್ಟು ನೀರು ಮೇವನ್ನ ಬೆಳೆಸ್ಲಿಕ್ಕೆ ಮಾಡ್ತಾರೆ. ಅದು ಮೇವಿಗೆ ಸದ್ಯಕ್ಕೇನೋ ನಮ್ಮ ಇವರು ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ವೆಟರ್ನರಿ ಆಫೀಸರ್ ಹೇಳದ ರೀತಿ ಇನ್ನು 36 ವಾರಕ್ಕೇನೋ ಆಗುತ್ತೆ ನಮ್ದು ಮೇವು, ಅಷ್ಟು ಸಮಸ್ಯೆ ಇಲ್ಲ ಅಂತ ಏನೋ ಹೇಳ್ತಿದ್ರು. ಸೊ ಹಾಗಾಗಿ ಏನ್ ಸಮಸ್ಯೆ ಇರ್ಲಿಕ್ಕಿಲ್ಲ ಮೇವು.
1: ಓಕೆ ಸರ್, ಒಂದು ಕರೆ ಇದೆ. ಹಲೋ.
2: ಹಲೋ ಸರ್, ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು ಇಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನಾನು ಮುಚ್ಚಿರಿಂದ ಮಾತಾಡ್ತಾ ಇರೋದು, ಮಲ್ಲೇಶ್ ಅಂತ ಹೇಳಿ.
0: ಹೇಳಿ ಮಲ್ಲೇಶ್ ಅವರೇ.
2: ಇದು ಸರ್, ಇದು ಹೊಸ ಯೋಜನೆ ಬಂದಿದೆಯಂತಲ್ಲ, ಅದು ಡ್ರೋನ್ ದೀದಿ ಅಂತ.
1: ಡ್ರೋನ್ ದೀದಿ,
2: ಅದರಿಂದ ಟ್ರೈಬಲ್ಸ್ಗೆ ಏನಾದ್ರು ಅನುಕೂಲ ಇದೆ ಸರ್ ಅಂತ ಕೆಳಕ್ ಹಾಕೊಂಡು ಮಾಡಿದ್ದು.
0: ಏನು
1: ಡ್ರೋನ್ ದೀದಿ, ಅದ್ರದ್ದು ಟ್ರೈಬಲ್ಸ್ಗೆ ಏನಾದ್ರು?
0: ಅಲ್ಲ, ಅದು ಡ್ರೋನ್ ದೀದಿ ಟ್ರೈಬಲ್ಸ್ಗೆ ಅಂತ ಏನಿಲ್ಲ, ಎಲ್ಲರಿಗೂ ಇದೆ, ಪ್ರಾವಿಷನ್ ಇದೆ, ನೀವು ಅಪ್ಲೈ ಮಾಡಿ ಇದು ಮಾಡ್ಬೋದು. ನೀವು ಎಡಿಎ, ಇಲ್ಲಿ ಎಡಿಎ ಅವ್ರು ಇರ್ತಾರೆ ಪಿರಿಯಾಪಟ್ಟಣದಲ್ಲಿ, ಪಿರಿಯಾಪಟ್ಟಣ HD ಕೋಟೆ, HD ಕೋಟೆನಲ್ಲಿ ಎಡಿಎ ಅವ್ರು ಇರ್ತಾರೆ, ಎಡಿಎ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ಕೊಡ್ತಾರೆ.
1: ಓಕೆ, ಧನ್ಯವಾದಗಳು ಮಲ್ಲೇಶ್ವರಿ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಕೂಡ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ, ಏನು ಈ ಒಂದು ಮುಸುಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ಏನೇನು ಸಮಸ್ಯೆಗಳಾಗ್ತಾ ಇದೆ, ಹೇಗೆ ಇದನ್ನ?
0: ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ನಮ್ಮ ರೈತ ಬಾಂಧವರಿಗೆ ನಾನು ಹೇಳ್ತಕ್ಕಂಥದ್ದು ಏನು ಅಂದರೆ, ಈಗ ಸೆಂಟ್ರಲ್ ಐಡಿ ಅಂತ ಒಂದು ಬಂದಿದೆ
1: ಸರ್,
0: ಸೆಂಟ್ರಲ್ ಐಡಿ. ಈಗ ನಮ್ದು ಫ್ರೂಟ್ಸ್ ಐಡಿ ಹೆಂಗಿತ್ತೋ, ಯಾರು ಜಮೀನನ್ನ ಹೊಂದಿದ್ದಾರೆ ಅವರೆಲ್ಲ ಫ್ರೂಟ್ಸ್ ಐಡಿ ಮಾಡ್ತಿದ್ರು, ಹಂಗೆ ಆ ಜಮೀನು ಹೊಂದಿರೋಂಥವ್ರು ಇನ್ನು ನಮ್ಮ ಜಿಲ್ಲೆಯಲ್ಲಿ 45,000 ಜನಕ್ಕೆ ಸೆಂಟ್ರಲ್ ಐಡಿ ಆಗಿಲ್ಲ. ಸೆಂಟ್ರಲ್ ಐಡಿ ಯಾಕಾಗಬೇಕು ಅಂದ್ರೆ, ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಏನೇ ಸವಲತ್ತನ್ನ ತಗಬೇಕಾಗ್ಲಿ, ಅಥವಾ PM-Kisan ಇರ್ಬೋದು, 2000 ಏನ್ ಬರ್ತದ ಅದು, ಅದನ್ನ ತಗೊಳ್ಬೇಕಾಗ್ಲಿ ಈ ಸೆಂಟ್ರಲ್ ಐಡಿ ಕಡ್ಡಾಯ. ಸೊ ಹಂಗಾಗಿ ಯಾರು ಸೆಂಟ್ರಲ್ ಐಡಿ, ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ ಪಟ್ಟಿ ಕಳಿಸಿದೀವಿ ನಾವು, ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಗಳಿಗೆ ಪಟ್ಟಿ ಕಳಿಸಿದೀವಿ. ಯಾರು ಇದುವರೆಗೆ ಸೆಂಟ್ರಲ್ ಐಡಿ ಮಾಡಿಸ್ಕೊಂಡಿಲ್ಲ ಅಂತ, ಅವ್ರಿಗೆ ಆಧಾರ್ ಕಾರ್ಡ್ ಫೋನ್ ನಂಬರ್ಗೆ OTP ಬರ್ತದೆ, ಅವ್ರು ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ಮಾಡ್ಕೊಡ್ತಾರ ಅವರು. ಒಂದು 10 ನಿಮಿಷದ ಕೆಲಸ ಅದು, ಅರ್ಧ ಗಂಟೆ ಅಂತಲೇ ಅನ್ಕೊಳ್ಳಿ, ಅಲ್ಲಿ ಹೋಗಿ ನಿಮ್ಮ ಹೆಸರು ಇದೆಯಾ ಅಂತ ಚೆಕ್ ಮಾಡಿಸ್ಕೊಳ್ಳಿ. ಅವರು ಸೆಂಟ್ರಲ್ ಐಡಿ ನಿಮ್ಮ ಹೆಸರಲ್ಲಿ ಆಗಿಲ್ಲ ಅಂದ್ರೆ ಅವರು ಮಾಡ್ಕೊಡ್ತಾರೆ. ಈ ಎಲ್ಲ ಯಾವುದೇ ಒಂದು ಈ ಸ್ಪ್ರಿಂಕ್ಲರ್, ಡ್ರಿಪ್, ಆರ್ಟಿಕಲ್ಚರ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಸಿರಿಕಲ್ಚರ್ ಇರ್ಬೋದು, ಆಮೇಲೆ ಈಗ PM-Kisan ದುಡ್ಡು ಬರ್ತದ ನೋಡಿ, 3 ತಿಂಗಳಿಗೆ 4 ತಿಂಗಳಿಗೆ ಒಂದ್ಸಲಿ 2,000, ಆ ದುಡ್ಡು ಇವೆಲ್ಲ ಬರ್ಬೇಕಂದ್ರೆ ಅದು ಸೆಂಟ್ರಲ್ ಐಡಿ ಕಡ್ಡಾಯವಾಗಿ ಇರ್ಬೇಕು, ಅದನ್ನ ಮಾಡಿಸ್ಕೋಬೇಕು ರೈತರು. ಫ್ರೂಟ್ಸ್ ಐಡಿ ಇರೋದು ನಮ್ಮ ಸ್ಟೇಟ್ದು, ಸೆಂಟ್ರಲ್ ಐಡಿನೂ ಮಾಡಿಸ್ಕೋಬೇಕು. ಆ ಫ್ರೂಟ್ಸ್ ಐಡಿಯಿಂದಲೇ ಸೆಂಟ್ರಲ್ ಐಡಿ ಮಾಡ್ತಾರೆ, ಅದಕ್ಕೆ ಒಂದೆರಡು OTP ಬರ್ತಾವ, 4 ಏನೋ, ಆ OTP ಕೊಡಬೇಕು. ಅದಕ್ಕೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಚೆಕ್ ಮಾಡ್ಕೊಳ್ಳಿ ರೈತ ಬಾಂಧವರು.
1: ಓಕೆ, ಸೊ ಅದು ಯಾವಾಗಲೂ ಕೂಡ ಮಾಡಿಸ್ಕೊಳ್ಬೋದು ಸರ್?
0: ಇಮಿಡಿಯೇಟ್
1: ಮಾಡಿಸ್ಕೊಳ್ಬೇಕು,
0: ಇಲ್ಲಾಂದ್ರೆ ಅದು ಕಂತು ನಿಂತೋಗ್ಬಿಡುತ್ತೆ.
1: ಓಕೆ ಸರ್, ಬಹಳ ಉಪಯುಕ್ತ ಮಾಹಿತಿ ತಿಳಿಸಿದೆ ಸರ್. ಕೊನೆಯದಾಗಿ ನಮ್ಮ

0: ಕೃಷಿಕರಿಗೆ ಮತ್ತು ನಮ್ಮ ರೈತ ಬಾಂಧವರಿಗೆ ಈ ಒಂದು ಮುಸುಕಿನ ಜೋಳ ಇರ್ಬೋದು ಮತ್ತು ಈ ಒಂದು ಬರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್?
1: ಈಗ ನಾನು ಹೇಳ್ತಕ್ಕಂಥದ್ದು ನಮ್ಮ ರೈತ ಬಾಂಧವರಿಗೆ, ಈ ಮುಸುಕಿನ ಜೋಳಕ್ಕೆ ಸಾಕಷ್ಟು ದುಡ್ಡನ್ನು ಖರ್ಚು ಮಾಡ್ತೀರಿ ಬೆಳಿಬೇಕಾದ್ರೆ, ಸುಮ್ಮನೆ ದುಡ್ಡನ್ನು ವ್ಯರ್ಥ ಮಾಡ್ಕೊಳ್ಳೋದು ಬೇಡ. ಹಾಗಾಗಿ ನಾವೆಲ್ಲರೂ, ಎಲ್ಲ ರೈತ ಬಾಂಧವರು, ನಮ್ಮ ಜಿಲ್ಲೆಯ ಎಲ್ಲ ಯಾರು ಮುಸುಕಿನ ಜೋಳ ಬೆಳಿಬೇಕಂತಿದ್ದೀವೋ ಅವರು ಸಾಮೂಹಿಕವಾಗಿ ಡಿಸಿಷನ್ ತಗೋಬೇಕಾಗ್ತದೆ. ಅದು ಮಾಡಿ ಅದನ್ನು ನಾವು ಅಂದರೆ ಸರ್ಕಾರದ ಹಂತದಿಂದಲೇ ಆಗಬೇಕದು. ಹಾಗೆ ಯಾಕೆಂದರೆ ಈಗ ಅವರು ಒಬ್ಬ ರೈತ, ಅವರು ನಮ್ಮ ರೈತರು ಹೇಳಿದ್ರು, ರೈತ ಬಾಂಧವರು, ಸರ್ ನೀವು ಒಬ್ಬರು ಅದಕ್ಕೆ ಹಾಕ್ತಾರೆ ಒಬ್ರು ಹಾಕ್ತದೆ ಅದು ಹಂಗೆ ಆಗಲ್ಲ ಅಂತ. ಕರೆಕ್ಟ್, ಅವ್ರು ಹೇಳೋದು ಕರೆಕ್ಟ್. ಯಾಕೆಂದರೆ ನಾವು ಬಿತ್ತನೆ ಬೀಜನೇ ಸರಬರಾಜು ಮಾಡದೆ ಹೋಗ್ಬಿಟ್ರೆ
0: ಖಂಡಿತ
1: ಅವಾಗ ಎಲ್ಲ ಕಡೆ ಕಂಟ್ರೋಲ್ ಆಗ್ತದೆ.
0: ಹೌದು,
1: ಅದು ಆಗಬೇಕು. ಅದಕ್ಕೋಸ್ಕರನೇ ಆ ದಿಶೆಯಲ್ಲೇ ನಾನು ಪತ್ರ ಬರೆದಿದ್ದೀನಿ. ಈವನ್ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅದನ್ನೇ, ಅವ್ರಿಗೂ ಅದೇ ಹೇಳಿದೆ. ಹಿಂಗಿದೆ ಸರ್, ಸ್ವಲ್ಪ ಕೃಷಿ ಸಚಿವರ ಜೊತೆ ಕೂಡ ಮಾತಾಡಿ ತಾವು ಇದು ಮಾಡಬೇಕು ಅಂತ ಹೇಳಿದ್ದೀನಿ, ಅದಕ್ಕೆ ಆಯಿತು ಅಂತ ಹೇಳಿದ್ದಾರೆ. ಸೊ ಅದು ಮೊದಲನೇ ಭಾಗವಾಗಿ ನಾನು ಪತ್ರವನ್ನು ಬರೆದಿದ್ದೀನಿ.
0: ಓಕೆ,
1: ಆಯಿತಾ. ಹಾಗಾಗಿ ಈ ಬೆಳೆ ಪರಿವರ್ತನೆ ಪ್ರಮುಖ ವಿಷಯ. ಇಲ್ಲಿ ಬೆಳೆ ಪರಿವರ್ತನೆ ಮಾಡದ ಹೊರತು ಈ ರೋಗವನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಏನೇ ಬೀಜೋಪಚಾರ ಮಾಡಲಿ, ನೀವು ಏನೇ ಸ್ಪ್ರೇ ಮಾಡಿ, ಬೆಳೆ ಪರಿವರ್ತನೆ ಆಗಲೇಬೇಕು. ಸೊ ಇದು ತಂಬ್ ರೂಲ್ ಇದ್ದಂಗೆ, ಆಯ್ತಾ. ಆಮೇಲೆ ಒಂದೇ ತರನಾದ ಬೆಳೆಗಳನ್ನು ಪದೇ ಪದೇ ಬೆಳಿಬೇಡಿ, ಆದಷ್ಟು ಅಂತರ್ ಬೆಳೆಗಳನ್ನು ಬೆಳೀರಿ. ಅಂತರ್ ಬೆಳೆಗಳು ಬೆಳೆದ್ರೆ ಒಂದು ಬೆಳೆ ಅಲ್ಲ, ಒಂದು ಬೆಳೆಯಲ್ಲಿ ಇಳುವರಿ ಹೋದ್ರೂ ಇನ್ನೊಂದು ಬೆಳೆ ಲಾಭದಾಯಕವಾಗಿ ಬರ್ತದೆ, ಆಯ್ತಾ. ಅಂತರ್ ಬೆಳೆಗಳನ್ನು ಬೆಳೀರಿ. ಮತ್ತು ನಾನು ಆಗಲೇ ಹೇಳ್ದಂಗೆ, ದಯವಿಟ್ಟು ಬರೀ ಸಾರಜನಕ ರಂಜಕ ಹಾಕಬೇಡಿ. ಯಾವುದೇ ಬೆಳೆ ಇರಲಿ, ಅದು ಭತ್ತ ಇರಲಿ, ರಾಗಿ ಇರಲಿ, ಮುಸುಕಿನ ಜೋಳ ಇರಲಿ, ಅಲಸಂದೆ ಇರಲಿ, ಅವರೆ ಇರಲಿ, ಯಾವುದೇ ಆಗಲಿ, ಸಾರಜನಕ ರಂಜಕ ಪೊಟ್ಯಾಶ್ ಮೂರು ಇರುವಂಥ, ಮೂರು ರಸಗೊಬ್ಬರ, ಮೂರು ಗೊಬ್ಬರದ ಅಂಶ ಇರುವಂಥ, ಎನ್ ಪಿ ಕೆ ಇರುವಂಥ ಗೊಬ್ಬರಗಳನ್ನೇ ಬಳಸಿ ದಯವಿಟ್ಟು. ಯೂರಿಯಾವನ್ನು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಬಳಸಿ, ಆಯಿತಾ. ಸೊ ಇದಿಷ್ಟು ನಾನು ರೈತ ಬಾಂಧವರಿಗೆ ಕೇಳ್ಕೊಳ್ತಕ್ಕಂಥದ್ದು.
0: ಸರ್ ತುಂಬ ಧನ್ಯವಾದಗಳು ಸರ್, ಬಹಳ ಉಪಯುಕ್ತವಾದ ಮಾಹಿತಿಗಳನ್ನು ತಾವು ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ರೆ. ಯಾಕಂದರೆ ಬಹಳ ತಾವು ಹೇಳ್ದಂಗೆ ಈ ಒಂದು ನಮ್ಮ ರೈತರುಗಳು ಒಂದು ಬೆಳೆನ ಹಾಕಕ್ಕೆ ಶುರು ಮಾಡೋದ್ರಲ್ಲಿ ಏನಾದ್ರು ಅವ್ರು ಲಾಭದಾಯಕ ಗಳಿಸಂದ್ರೆ ಅದೇ ಬೆಳೆನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ಸೊ ಇವತ್ತಿನ ದಿನ ಈ ಒಂದು ಮುಸುಕಿನ ಜೋಳಕ್ಕೆ ಸಂಬಂಧಪಟ್ಟಂತೆ ತಾವು ಬಹಳ ಸಂಪೂರ್ಣವಾಗಿ ವಿವರವಾಗಿ ನಮ್ಮ ರೈತರಿಗೆ ಮಾಹಿತಿ.
1: ಆಮೇಲೆ ನಾನು ಇನ್ನೊಂದು ಕೇಳ್ಕೊಳ್ಳೋದು, ನಮ್ಮ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ತೀವ್ರವಾಗಿ ಕಾಡ್ತಾ ಇದೆ, ದಯವಿಟ್ಟು ನೀವು ಸಹಕರಿಸಬೇಕು. ಆದಷ್ಟು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ, ಅಲ್ಲಿ ಸ್ಪಂದಿಸ್ತಾ ಇದ್ದಾಗ ನಮಗೆ ಬೇಕಾದ್ರೆ ಫೋನ್ ಮಾಡಿ, ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ, ಅಲ್ಲಿ ನಿಮಗೆ ಅವರು ಏನು ಮಾಹಿತಿ ಬೇಕೋ ನೀವು ಕೇಳುವಂಥ ಮಾಹಿತಿ, ಕೃಷಿ ಇಲಾಖೆ ಕೃಷಿಗೆ ಸಂಬಂಧದ್ದು, ಕೃಷಿ ಇಲಾಖೆಯ ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಅವರು ನೀಡ್ತಾರೆ, ಆಯಿತಾ. ಸಿಬ್ಬಂದಿ ಕೊರತೆ ಇರೋದ್ರಿಂದ ಆ ಸಮಸ್ಯೆ ಆಗಿದೆ. ಸೊ ಹಾಗಾಗಿ ದಯವಿಟ್ಟು ಅದು ಈಗ ನೀವು ಹೆಂಗೆ ಒಂದು ಏನೋ ಒಂದು ತಲೆನೋವು ಬಂತು, ಒಂದು ಹೊಟ್ಟೆ ನೋವು ಬಂತು, ಹಾಸ್ಪಿಟ್ಲಿಗೆ ಹೋಗ್ತೀವಿ, ಆಯ್ತಾ. ಆಮೇಲೆ ಮಣ್ಣು ಪರೀಕ್ಷೆ ಕಡ್ಡಾಯವಾಗಿ ಮಾಡಿಸಿ, ಸುಮಾರು ಮೂರ್ನಾಲ್ಕು ಕಡೆ ಇದೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಕೆ ವಿ ಕೆ ನಮ್ಮ ಸುತ್ತೂರಲ್ಲಿದೆ, ನಮ್ಮ ತಾಲೂಕು ಆಫೀಸ್ ಹತ್ರ ಮೈಸೂರಲ್ಲಿ ನಮ್ಮದು ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ ಇದೆ, ಚಾರ್ಜ್ ಮಾಡ್ತಾರೆ, ಅದಕ್ಕೆ ಚಾರ್ಜ್ ನೀವು ಇದು ಮಾಡಿ ಹೆಂಗೆ ತೆಗಿಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಹೋಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಿಳ್ಕೊಂಡು ಸ್ಯಾಂಪಲ್ ಹೆಂಗೆ, ನಾವೀಗ ಒಂದು ಹುಷಾರಿಲ್ಲದೆ ಇದ್ದಾಗ ಬ್ಲಡ್ ಸ್ಯಾಂಪಲ್ ಕೊಡ್ತೀವಿ, ಹೋಗಿ ನಾವೇ ಹೋಗಿ ಕೊಡಲ್ವಾ, ಆಮೇಲೆ ಈ ಹುಷಾರಿಲ್ಲ ಅಂದರೆ ಡಾಕ್ಟರ್ ಹತ್ರಕ್ಕೆ ಹೋಗಲ್ವಾ, ಇದೂ ಜೀವ ಇರೋಪ ಬೆಳೆ, ಇದಕ್ಕೂ ಜೀವ. ಅದಕ್ಕೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ಮಾಹಿತಿಯನ್ನು ಪಡೆದು ಒಂದು ಉತ್ತಮ ರೀತಿಯಲ್ಲಿ ವ್ಯವಸಾಯವನ್ನು ಮಾಡಿ ಹೆಚ್ಚಿನ ಲಾಭವನ್ನು ಗಳಿಸಬೇಕು ಅಂತ ಹೇಳಿ ನಾನು ರೈತ ಬಾಂಧವರಲ್ಲಿ ಕೇಳ್ಕೊಳ್ತೇನೆ.
0: ಓಕೆ ಓಕೆ, ಸೊ ತುಂಬ ಧನ್ಯವಾದಗಳು ಸರ್. ತಾವು ಈ ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಉಪಯುಕ್ತ ಮಾಹಿತಿನ ತಾವು ತಿಳಿಸಿದ್ರೆ ಸರ್. ಸರ್, ಕೊನೆಯದಾಗಿ ಒಂದು ಕರೆ ಇದೆ ಸರ್. ಹಲೋ, ನಮಸ್ತೆ. ತಮ್ಮ ಹೆಸರು? ತಮ್ಮ ಹೆಸರು? ಮಹಾದೇವ್ ಅವ್ರೆ. ಹೇಳಿ
1: ಹೇಳಿ ಹೇಳಿ
2: ಸರ್. ಜೋಳ ಎಲ್ಲ
1: ಈಗ ಅದನ್ನೇ ಹೇಳದ್ವಲ್ಲ ಅಷ್ಟು ಒಂದ್ ಅವರ್ ಇಂದ ಈಗ ಅದನ್ನೇ ಮಾತಾಡ್ತದ, ಕೇಳಲಿಲ್ವ ನೀವು ರೇಡಿಯೋನ? ಅದೇ ಈಗ ಹೇಳಿದ್ದು, ಜೋಳಕ್ಕೆ ರೋಗ ಅದು ಏನೇ ಹಾಕಿದ್ರು ಬರ್ತದೆ, ಒಂದ್ ವರ್ಷ ಅಥವಾ ಎರಡ್ ವರ್ಷ ಎರಡು ಬೆಳೆಗಳು ಜೋಳ ಬೆಳೆಯೋದನ್ನೇ ನಿಲ್ಸ್ಬೇಕು. ಅದು ರೋಗ ಮಣ್ಣಲ್ಲಿ ಸೇರ್ಕೊಂಡಿದೆ, ಮತ್ತೆ ಗಾಳಿಲಿದೆ, ಮತ್ತೆ ಬದುಗಳ ಮೇಲೆ ಇರ್ತದೆ. ಅದಕ್ಕೆ ಒಂದೆರಡು ಬೆಳೆ ಬೆಳೆಯೋದನ್ನ ನಿಲ್ಸಿದ್ರೆ ಆ ರೋಗ ತಾನಾಗೆ ತಾನು ಕಂಟ್ರೋಲ್ ಆಗ್ತದೆ, ಅಲ್ಲಿವರೆಗೂ ಕಂಟ್ರೋಲ್ ಆಗಲ್ಲ. ಅದಕ್ಕೆ ದಯವಿಟ್ಟು ಈ ಮುಸುಕಿನ ಜೋಳನ ಪದೇ ಪದೇ ಅದೇ ಬೆಳೆ ಬೆಳೆದಿರೋದ್ರಿಂದ ಈ ರೀತಿ ಆಗಿರ್ತಕ್ಕಂಥದ್ದು ಸಮಸ್ಯೆ.

0: ಓಕೆ ಓಕೆ, ಬೇರೆ ಪ್ರಶ್ನೆ ಐತೆ ಮಹಾದೇವರೇ? ಓಕೆ, ಧನ್ಯವಾದಗಳು ಮಹಾದೇವರಿ ಕರೆ ಮಾಡಿದ್ದಕ್ಕೆ. ಸರ್ ತಮಗೂ ಕೂಡ ತುಂಬಾ ಧನ್ಯವಾದಗಳು ಸರ್, ಬಹಳ ಉಪಯುಕ್ತವಾದ ಮಾಹಿತಿಗಳನ್ನ ತಾವು ತಿಳಿಸ್ಕೊಟ್ಟಿದ್ರೆ, ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಸರ್.
1: ನಮಸ್ತೆ.
0: ಪ್ರಿಯ ಕೇಳುಗರೇ, ಇದುವರೆಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಮುಸ್ಕಿನ್ ಜೋಳದಲ್ಲಿ ಬಿಳಿ ರೋಗ ನಿರ್ವಹಣೆ ಹಾಗೂ ಬರ ನಿರ್ವಹಣೆಯನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಕೆ ಎಚ್ ರವಿರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
3: ಕೇಳುಗರೇ, ಇದುವರೆಗೂ ಮುಸುಕಿನ ಜೋಳದಲ್ಲಿ ಬಿಳಿಸುಳಿ ರೋಗ ಮತ್ತು ಬರ ನಿರ್ವಹಣೆಯ ಕುರಿತು ಮೈಸೂರು ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಕೆಎಚ್ ರವಿರವರ ಜೊತೆಗಿನ ನೇರ ಸಂದರ್ಶನ ಫೋನಿನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಯಿತು. ನಮ್ಮ ರೇಡಿಯೋ ಕೇಂದ್ರದಿಂದ ಇನ್ನು ಮುಂದೆ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ, ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳಿ ಬರೋಣ.

ಪ್ರಿಯ ಕೇಳುಗರೇ, ಇದುವರೆಗೂ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಯಿತು. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 33 ರೂಪಾಯಿ, ಪೆನ್ಸಿಲ್ ಬೀನಿಸ್ 43 ರೂಪಾಯಿ, ಮೆಣಸಿನಕಾಯಿ 33 ರೂಪಾಯಿ, ಸೌತೆಕಾಯಿ 7 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 11 ರೂಪಾಯಿ, ಎಳವನ 12 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 5 ರೂಪಾಯಿ, ಹೀರೆಕಾಯಿ 16 ರೂಪಾಯಿ, ಪಡವಲಕಾಯಿ 34 ರೂಪಾಯಿ, ತೊಂಡೆಕಾಯಿ 18 ರೂಪಾಯಿ, ಹಾಗಲಕಾಯಿ 33 ರೂಪಾಯಿ, ಕಾಲಿಫ್ಲವರ್ 18 ರೂಪಾಯಿ, ಪೈರ್ 33 ರೂಪಾಯಿ, ದಪ್ಪ ಮೆಣಸಿನಕಾಯಿ 33 ರೂಪಾಯಿ, ಸೋರೆಕಾಯಿ 11 ರೂಪಾಯಿ, ಬದನೆಕಾಯಿ 26 ರೂಪಾಯಿ, ಕೋಸು 11 ರೂಪಾಯಿ, ಸೀಮೆ ಬದನೆಕಾಯಿ 23 ರೂಪಾಯಿ, ಬೆಂಡೆಕಾಯಿ 15 ರೂಪಾಯಿ, ಟೊಮೊಟೊ 10 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೇಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲಿ ಕೇಳಿ ಆ ಕಿವಿಲಿ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕಿ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರೋ, ಅದನ್ನ ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವಾ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರನೇ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾ ಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.

0: ಏಕತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ,
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯ.

0: ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ.
1: ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ.
0: ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ.
1: ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ.
0: ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು.
1: ತಪ್ಪದೇ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6:00.
0: ಮರೆಯದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 29/8/2026 ಶನಿವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ರಾಜು ಕೆ ಎಸ್ ರವರು ವಾಕ್ಭಾಷೆ ಶ್ರವಣ ತಜ್ಞರು, ಆಯನ ರಾಜರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವೂ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ನಮ್ಮ ನಿಲಯದಿಂದ ಇನ್ನು ಮುಂದೆ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಸುಮಧುರ ಭಾವಗೀತೆಗಳನ್ನು ಕೇಳಿ ಬರೋಣ.

0: ಪ್ರಿಯ ಕೇಳುಗರೆ, ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ನಮ್ಮ ಜನಧ್ವನಿಯಿಂದ ಇನ್ನು ಮುಂದೆ ಹಾಡು ಹಸೆ ಕಾರ್ಯಕ್ರಮ ಸರಗೂರಿನ ಸವಿತಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

ಬಿಡಿಸಿ ಹೇಳತೀನಿ ನಾನು ಸಭಾದಾಗ, ಬಿಡಿಸಿ ಹೇಳತೀನಿ ನಾನು ಸಭಾದಾಗ, ತಿಳಿದುಕೊಂಡು ಬಾಳು ಗಂಡನು ರಾಗ, ತಿಳಿದುಕೊಂಡು ಬಾಳು ಗಂಡನು ರಾಗ, ಹೆಣ್ಣಾಗಿ ಹುಟ್ಟಿದಿ ಮನಿಯಾಗ, ಗರತಿಯಾಗಿ ಬಾಳು ನೀ ಜಗದಾಗ, ಗರತಿಯಾಗಿ ಬಾಳು ನೀ ಜಗದಾಗ.

ಪರಪುರುಷ ನೋಡತಾನ ಬಯದಾಗ, ಪರಪುರುಷ ನೋಡತಾನ ಬಯದಾಗ, ತಡವಲಾಕ ಹೆದರತಾನ ಮನದಾಗ, ತಡವಲಾಕ ಹೆದರ

ಐದು ಮುತ್ತುಗಳು ಇರತಾವ ಅದರಾಗ, ಐದು ಮುತ್ತುಗಳು ಇರತಾವ ಅದರಾಗ, ಸದಾ ದೃಷ್ಟಿ ಇರಲೆವ್ವ ಅದರ ಮ್ಯಾಗ, ಸದಾ ದೃಷ್ಟಿ ಇರಲೆವ್ವ ಅದರ ಮ್ಯಾಗ, ಮುಖ ಎತ್ತಿ ತಿರುಗ ಬ್ಯಾಡ ಮಂದ್ಯಾಗ, ಮುಖ ಎತ್ತಿ ತಿರುಗ ಬ್ಯಾಡ ಮಂದ್ಯಾಗ, ಹೆಣ್ಣಾಗಿ ಹುಟ್ಟಿದಿ ಮಣಿಯಾಗ, ಗರ್ತಿಯಾಗಿ ಬಾಳು ನೀ ಜಗದಾಗ, ಗರ್ತಿಯಾಗಿ

ಅತ್ತಿ ಮನೆಯೊಳಗಿನ ಕಷ್ಟ ನಿನಗ ಬಂದಾಗ ಕುತಗಿತನಕ ಬಂದರು ನೀನೀಗ, ಕುತಗಿತನಕ ಬಂದರು ನೀನೀಗ, ತಾಳಿ ಕಟ್ಟ ತಾರ ತಂಗಿ ಕೊರಳಾಗ, ತಾಳಿ ಕಟ್ಟ ತಾರ

ಸದಾ ಹಸಿರು ಇರಲಿ ನಿನ್ನ ಬದುಕಿನ್ಯಾಗ, ಸದಾ ಹಸಿರು ಇರಲಿ ನಿನ್ನ ಬದುಕಿನ್ಯಾಗ, ಹಸಿರು ಬಳಿ ತೊಡಿಸತಾರ ಮದುವ್ಯಾಗ, ಹಸಿರು ಬಳಿ ತೊಡಿಸತಾರ ಮದುವ್ಯಾಗ, ಹೆಣ್ಣಾಗಿ ಹುಟ್ಟಿದೆ ಮನಿಯಾಗ, ಗರತಿಯಾಗಿ ಬಾಳು ನೀ ಜಗದಾಗ, ಗರತಿಯಾಗಿ ಬಾಳು ನೀ ಜಗದಾಗ. ಐದನೆಯ ಮುತ್ತು ಬೆಳ್ಳಿ ಕಾಲುಂಗುರ, ಐದನೆಯ ಮುತ್ತು

ಗಂಡ ಎಂಬ ಹಕ್ಕಿ ಜೋಡು ನಿನಗೀಗ, ಗಂಡ ಎಂಬ ಹಕ್ಕಿ ಜೋಡು ನಿನಗೀಗ, ಜೋಡಿ ಹಾಕತಾರ ತಂಗಿ ಬಳ್ಳಾಗ, ಜೋಡಿ ಹಾಕತಾರ ತಂಗಿ ಬಳ್ಳಾಗ, ಹೆಣ್ಣಾಗಿ ಹುಟ್ಟಿದೀ ಮನಿಯಾಗ, ಗರತಿಯಾಗಿ ಬಾಳು ನೀ.

ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರಿನ ಸವಿತಾರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಯಿತು. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ನಿನ್ನೆಯ ಮಾರುಕಟ್ಟೆ ಬೆಲೆ. ಬೀನಿಸ್ 33 ರೂಪಾಯಿ, ಪೆನ್ಸಿಲ್ ಬೀನಿಸ್ 43 ರೂಪಾಯಿ, ಮೆಣಸಿನಕಾಯಿ 33 ರೂಪಾಯಿ, ಸೌತೆಕಾಯಿ 7 ರೂಪಾಯಿ, ಎಂಸಿ 4 ರೂಪಾಯಿ, ಸುನಾಮಿ 11 ರೂಪಾಯಿ, ಎಳವನ 12 ರೂಪಾಯಿ, ಗುಂಡು ಬದನೆಕಾಯಿ 15 ರೂಪಾಯಿ, ಕುಂಬಳಕಾಯಿ 5 ರೂಪಾಯಿ, ಹೀರೆಕಾಯಿ 16 ರೂಪಾಯಿ, ಪಡವಲಕಾಯಿ

₹24, ತೊಂಡೆಕಾಯಿ ₹18, ಹಾಗಲಕಾಯಿ ₹33, ಕಾಲಿಫ್ಲವರ್ ₹18, ಪೈರ್ ₹33, ದಪ್ಪ ಮೆಣಸಿನಕಾಯಿ ₹33, ಸೋರೆಕಾಯಿ ₹11, ಬದನೆಕಾಯಿ ₹26, ಕೋಸು ₹11, ಸೀಮೆ ಬದನೆಕಾಯಿ ₹23, ಬೆಂಡೆಕಾಯಿ ₹15, ಟೊಮೊಟೊ ₹10.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 29/8/2026 ಶನಿವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವೀರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ರಾಜು ಕೆ ಎಸ್ ರವರು ವಾಕ್ಭಾಷ ಶ್ರವಣ ತಜ್ಞರು, ಆಯನಾ ರಾಜ್ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ಎಚ್ನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮೇಜರ್ ಧ್ಯಾನ್ ಚಂದ್ ರವರ ಜನ್ಮದಿನಾಚರಣೆ ಹಾಗೆ ಹೈಪೋ ಜನಾಂಗದ ಬುಡಕಟ್ಟು ನಾಯಕನ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಮೇಜರ್ ಧ್ಯಾನ್ ಚಂದ್ ರವರು ಆಗಸ್ಟ್ 29, 1905 ಜನಿಸಿದರು. ಡಿಸೆಂಬರ್ 3, 1979 ನಿಧನವನ್ನ ಹೊಂದಿದರು. ಇವರೊಬ್ಬ ಭಾರತೀಯ ಫೀಲ್ಡ್ ಹಾಕಿ ಆಟಗಾರ. ಇವರನ್ನು ಇತಿಹಾಸದಲ್ಲಿ ಶ್ರೇಷ್ಠ ಫೀಲ್ಡರ್ ಹಾಕಿ ಆಟಗಾರ ಎಂದು ವ್ಯಾಪಕವಾಗಿ ಪರಿಗಣಿಸಲಾಗುತ್ತದೆ. ಭಾರತವು ಫೀಲ್ಡ್ ಹಾಕಿಯಲ್ಲಿ ಪ್ರಾಬಲ್ಯ ಹೊಂದಿದ ಯುಗದಲ್ಲಿ 1928, 1932 ಮತ್ತು 1936 ಮೂರು ಒಲಿಂಪಿಕ್ ಚಿನ್ನದ ಪದಕಗಳನ್ನು ಗಳಿಸುವುದರ ಜೊತೆಗೆ ಇವರು ತಮ್ಮ ಅಸಾಧಾರಣ ಚೆಂಡು ನಿಯಂತ್ರಣ ಮತ್ತು ಗೋಲ್ ಸ್ಕೋರಿಂಗ್ ಸಾಹಸಗಳಿಗೆ ಹೆಸರುವಾಸಿಯಾಗಿದ್ದರು. 1928 ರಿಂದ 1960 ಎಂಟು ಒಲಿಂಪಿಕ್ಸ್ಗಳಲ್ಲಿ 7ರಲ್ಲಿ ಭಾರತವು ಫೀಲ್ಡ್ ಹಾಕಿ ಸ್ಪರ್ಧೆಯನ್ನು ಗೆದ್ದ ಕಾರಣ ಧ್ಯಾನ್ ಚಂದ್ ರವರ ಪ್ರಭಾವ ಈ ವಿಜಯಗಳನ್ನು ವಿಸ್ತರಿಸಿತು. ಅತ್ಯುತ್ತಮ ಚೆಂಡಿನ ನಿಯಂತ್ರಣಕ್ಕಾಗಿ ಹಾಕಿಯು ದಿ ವಿಜರ್ಡ್ ಅಥವಾ ದಿ ಮೆಜಿಷಿಯನ್ ಎಂದು ಕರೆಯಲ್ಪಡುವ ಚಂದ್ ರವರು 1926 ರಿಂದ 1949 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದರು. ಅಲ್ಲಿ 185 ಪಂದ್ಯಗಳಲ್ಲಿ 570 ಗೋಲುಗಳನ್ನು ಗಳಿಸಿದರು. ಅವರ ಆತ್ಮಚರಿತೆ ಗೋಲ್ ಪ್ರಕಾರ ಅವರು ಮತ್ತು ಅವರ ಇಡೀ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವೃತ್ತಿ ಜೀವನದಲ್ಲಿ 1000ಕ್ಕೂ ಹೆಚ್ಚು ಗೋಲುಗಳನ್ನು ಗಳಿಸಿದರು. ಬಿಬಿಸಿ ಅವರನ್ನು ಮೊಹಮ್ಮದ್ ಅಲಿಗೆ ಆಕಿ ಸಮಾನ ಎಂದು ಕರೆದಿದ್ದ ಭಾರತ ಸರ್ಕಾರವು

0: 1956ರಲ್ಲಿ ಚಂದ್ ಭಾರತದ ಮೂರನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಭೂಷಣವನ್ನ ನೀಡಿತು. ಅವರ ಜನ್ಮದಿನವಾದ ಆಗಸ್ಟ್ 29ರಂದು ಪ್ರತಿ ವರ್ಷ ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. ಭಾರತದ ಅತ್ಯುನ್ನತ ಕ್ರೀಡಾ ಗೌರವವಾದ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಅವರ ಹೆಸರಿಡಲಾಗಿದೆ. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನ ನೋಡುವುದಾದರೆ, ಹೈಪೋಝಾಂಡೋ ನಾಗ್ರವರು ಈಶಾನ್ಯ ಭಾರತದ ಮಣಿಪುರದ ಒಬ್ಬ ಪ್ರಸಿದ್ಧ ಬುಡಕಟ್ಟು ಸ್ವತಂತ್ರ ಹೋರಾಟಗಾರ, ಆಧ್ಯಾತ್ಮಿಕ ಗುರು ಮತ್ತು ಸಾಮಾಜಿಕ ಸುಧಾರಕರಾಗಿದ್ದರು. ಇವರು ಬ್ರಿಟಿಷ್ ವಸಾಹತುಶಾಹಿ ಆಡಳಿತದ ವಿರುದ್ಧ ಧ್ವನಿ ಎತ್ತಿದ ಪ್ರಮುಖ ನಾಗ ಬುಡಕಟ್ಟು ನಾಯಕರಾಗಿದ್ದಾರೆ. ಇವರು ಮಣಿಪುರದ ತಮೆಂಗ್ಲಾಂಗ್ ಜಿಲ್ಲೆಯ ಕೊಬಿನೋರ್ ಗ್ರಾಮದಲ್ಲಿ ಸುಮಾರು 1905ರಲ್ಲಿ ರೋಂಗಿಯಾ ನಾಗ ಬುಡಕಟ್ಟು ಜನಾಂಗದಲ್ಲಿ ಜನಿಸಿದರು. ಬ್ರಿಟಿಷ್ ಮಿಷನರಿಗಳಿಂದ ಸ್ಥಳೀಯ ಸಂಸ್ಕೃತಿ ಮತ್ತು ಸಾಂಪ್ರದಾಯಿಕ ನಂಬಿಕೆಗಳಿಗೆ ಧಕ್ಕೆಯಾಗುವುದನ್ನು ತಡೆಯಲು ಇವರು ಹರೇಕಾ ಎಂಬ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದರು. ಇದು ನಾಗ ಬುಡಕಟ್ಟುಗಳನ್ನು ಒಗ್ಗೂಡಿಸಲು ಸಹಾಯ ಮಾಡಿತು. ಬ್ರಿಟಿಷರ ದಬ್ಬಾಳಿಕೆ, ಅನ್ಯಾಯದ ತೆರಿಗೆ ಮತ್ತು ಬಲವಂತದ ದುಡಿಮೆಯ ವಿರುದ್ಧ ಹೋರಾಡಿ ಇವರು ಸ್ವತಂತ್ರ ನಾಗರಾಜ್ ಸ್ಥಾಪಿಸುವ ಗುರಿಯನ್ನು ಹೊಂದಿದರು. ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟ ನಡೆಸಲು ಇವರು ಪುರುಷರು ಮತ್ತು ಮಹಿಳೆಯರನ್ನು ಒಳಗೊಂಡ ಫೆರಿನ್ ಅಥವಾ ಹರಕ ಸೈನ್ಯವನ್ನು ಸಂಘಟಿಸಿ ಅವರಿಗೆ ತರಬೇತಿ ನೀಡಿದರು. ಇವರು ಮಹಾತ್ಮ ಗಾಂಧೀಜಿಯವರ ಅಸಹಕಾರ ಚಳವಳಿಯಿಂದ ಪ್ರಭಾವಿತರಾದ ಮೊದಲ ಈಶಾನ್ಯ ಭಾರತದ ಬುಡಕಟ್ಟು ನಾಯಕರಾಗಿದ್ದರು. ಇವರ ಕ್ರಾಂತಿಕಾರಿ ಚಟುವಟಿಕೆಗಳಿಂದ ಹೆದರಿದ ಬ್ರಿಟಿಷ್ ಸರ್ಕಾರವು ಸುಳ್ಳು ಆರೋಪಿಸಿ ಆಗಸ್ಟ್ 29, 1931ರಂದು ಇಂಫಾಲದಲ್ಲಿ ಇವರನ್ನ ಗಲ್ಲಿಗೇರಿಸಲಾಯಿತು. ಇವರ ಮರಣದ ನಂತರ ಇವರ ಸಹೋದರ ಸಂಬಂಧಿಯಾದ ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರ್ತಿ ರಾಣಿ ಗೈಟೂನಿಯವರನ್ನು ಅವರು ಈ ಹೋರಾಟವನ್ನು ಮುಂದುವರೆಸಿದರು. ಕೇಳಿದರಲ್ಲ, ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮೇಜರ್ ಧ್ಯಾನ್ ಚಂದ್ ರವರ ಜನ್ಮದಿನಾಚರಣೆ ಹಾಗೂ ಬುಡಕಟ್ಟು ನಾಯಕ ಹೈಪೋಝಾಂಡೋ ನಾಗ್ರವರ ಪುಣ್ಯಸ್ಮರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 120ರ ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVJ ಅವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. DVJ ರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಏಕದಿಂದಲಿ ಅನೇಕ ಮತ್ ಅನೇಕದಿಂದ ಏಕ ಈ ಕ್ರಮವೇ ವಿಶ್ವದ ಅಂಗಾಂಗ ಸಂಬಂಧ
4: ಲೋಕದಲ್ಲಿ ಜಾತಿಯಲಿ
3: ವ್ಯಕ್ತಿಯಲ್ಲಿ ಸಂಸ್ಥೆಯಲ್ಲಿ ಸಾಕಲ್ಯದರಿವಿರಲಿ ಮಂಕುತಿಮ್ಮ.
2: 134ನೆಯ ಮುಕ್ತಕ ಬಹಳ ಉದಾತ್ತವಾದಂತಹ ಒಂದು ಚಿಂತನೆಯನ್ನು DVJ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಹಿಂದಿನ ಮುಕ್ತಕದಲ್ಲಿ ನಾವು ಏಕಪಾತ್ರಾಭಿನಯ, ಒಬ್ಬ ವ್ಯಕ್ತಿ ಅನೇಕ ಪಾತ್ರಗಳನ್ನು ನಿರ್ವಹಿಸುವಂಥ ನಾಟಕದ ಒಂದು ಉದಾಹರಣೆಯನ್ನು ತಗೊಳ್ತೀವಿ.

ಆ ಇಡೀ ವಿಶ್ವ, ಹಾಗೆ ಆ ಒಂದು ಚೈತನ್ಯ ಏನಿದೆ, ಸೃಷ್ಟಿಕರ್ತನ ಒಂದು ಶಕ್ತಿ ಏನಿದೆ, ಅದು ಪ್ರಕಟವಾಗ್ತಾ ಇರುವಂತಹ ರೂಪಗಳು ಅಷ್ಟೇ, ಪ್ರಕಟವಾಗ್ತಾ ಇರುವಂಥ ಶಕ್ತಿ ಒಂದೇ, ಚೈತನ್ಯ ಒಂದೇ ಅನ್ನೋದನ್ನು ನಾವು ನೋಡಿದ್ವಿ. ಹೊರಗೆ ಒಳಗುಗಳು, ಭೂತ ಭವಿಷ್ಯಗಳು ಎಲ್ಲ ಒಂದೇ ಅನ್ನೋದನ್ನು ನಾವು ನೋಡಿದ್ವಿ. ಇಲ್ಲಿ ಅದನ್ನು ಇನ್ನೊಂದು ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ, ಆ ಏಕ ಅನ್ನೋಂಥದ್ದೇನು, ಅನೇಕ ಅನ್ನೋಂಥದ್ದೇನು, ಅದೆರಡು ಹೇಗೆ ಒಂದೇ ಆಗೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಸೂಕ್ಷ್ಮವಾಗಿ ವಿವರಣೆಯನ್ನು ಕೊಡ್ತಾರೆ. ಈಗ ನಮ್ಮ ಶರೀರವನ್ನು ನಾವು ನೋಡೋಣ. ನಮ್ಮ ಶರೀರದಲ್ಲಿ ರಕ್ತ ಸಂಚಾರ ಆಗ್ತಾ ಇದೆ, ಇದು ನಮಗೆಲ್ಲ ಗೊತ್ತಿರುವಂಥ ಅಂಶ ಅಲ್ವಾ. ಹೃದಯ ಇದೆ, ಎದೆಯ ಗೂಡಿನ ಒಳಗಡೆ ಹೃದಯ ಇದೆ, ಹೃದಯ ಬಡ್ಕೊಳ್ಳುತ್ತೆ. ಹೃದಯ ಬಡ್ಕೊಳ್ಳೋದು ಅಂದ್ರೇನು, ಅದೊಂಥರ ಪಂಪು. ಅದು ಸಂಕುಚಿತವಾದಾಗ ಅದರೊಳಗಡೆ ತುಂಬಿರುವಂಥ ರಕ್ತ ಅಲ್ಲಿಂದ ಚಿಮ್ಮಿ ಹೊರಗಡೆ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ? ರಕ್ತನಾಳಗಳ ಮೂಲಕ ಆಚೆ ಹೋಗುತ್ತೆ. ಆಚೆ ಹೋಗಿ ಎಲ್ಲಿಗೆ ಹೋಗುತ್ತೆ? ಶರೀರದ ಬೇರೆ ಬೇರೆ ಅಂಗಗಳಿಗೆ ಅದು ತಲುಪುತ್ತೆ. ಅದು ಆರ್ಟ್ರಿ ಅಂತ ಹೇಳಿ, ಅಪಧಮನಿ ಉಪಧಮನಿ ಇದನ್ನೆಲ್ಲ ನಾವು ಓದಿದ್ದೀವಿ. ಸೊ ಅಯೋರ್ಟ ಮೂಲಕ, ಆರ್ಟ್ರಿಗಳ ಮೂಲಕ ಅದು ಶರೀರದ ಬೇರೆ ಬೇರೆ ಭಾಗಗಳಿಗೆ ತಲುಪುತ್ತೆ. ಯಾಕೆ ತಲುಪುತ್ತೆ ಅಂತಂದರೆ, ಬೇರೆ ಬೇರೆ ಭಾಗಗಳಿಗೆ ಸತ್ವಾಂಶದ ಅವಶ್ಯಕತೆ ಇದೆ. ಸೊ ಹಾಗಾಗಿ ಶರೀರ ಪೋಷಣೆಗಾಗಿ ಅದನ್ನು ಸಂಚಾರದ ಮೂಲಕ ಅಲ್ಲಿಗೆ ಕಳಿಸುತ್ತೆ. ಇವಾಗ ಸಪೋಸ್ ನನ್ನ ಎಡಗೈ ಹೆಬ್ಬೆರಳಿಗೆ ರಕ್ತ ಹೋಗಿದೆ ಅಂತ ಅನ್ಕೋಣ. ಅಲ್ಲಿ ಇರೋಂಥ ಏನು ಜೀವಕಣಗಳಿವೆ, ಆ ಜೀವಕಣಗಳು ರಕ್ತದ ಮೂಲಕ ಬಂದಂತಹ ಎಲ್ಲ ಸತ್ವಾಂಶಗಳನ್ನು ಹೀರ್ಕೊಂಡು ಉಪಯೋಗಿಸ್ಕೊಂಡು ಬಿಡ್ತು. ಈಗ ರಕ್ತದಲ್ಲಿ ಯಾವ ಸತ್ವಾಂಶವೂ ಇಲ್ಲ, ಆಕ್ಸಿಜನ್ ಇಲ್ಲ, ಅದು ಡಿಆಕ್ಸಿಜನೇಟ್ ಆಗೋಗಿದೆ. ಈಗ ರಕ್ತ ಏನಾಯಿತು, ಅಲ್ಲೇ ನಿಂತು ಹೋಯ್ತಾ ಅಥವಾ ಆಚೆಗೆ ಹೋಯ್ತಾ ಅಂತಂದರೆ ಇಲ್ಲ. ಏನಾಯ್ತು ಈಗ, ಅದು ಮತ್ತೆ ವಾಪಸ್ ಬಂತು, ವಾಪಸ್ ಹೃದಯಕ್ಕೆ ಬಂತು. ಸೊ ಇದನ್ನು ನಾವು ಚಿತ್ರಣ ಮಾಡಿಕೊಂಡ್ರೆ ಅದು ಹೆಂಗಿರುತ್ತಪ್ಪ ಅಂತಂದರೆ, ಹೃದಯ ದೊಡ್ಡದಾಗಿದೆ. ಆ ದೊಡ್ಡದಾಗಿರುವಂಥ ಹೃದಯದಲ್ಲಿ ರಕ್ತ ತುಂಬಿದಾಗ ಅದು ಸಂಕುಚಿತವಾಗುತ್ತೆ, ಅದು ಆಚೆ ಹೋಗುತ್ತೆ. ಅಯೋರ್ಟಾ ಅನ್ನುವಂಥದ್ದು ಒಂದು ದೊಡ್ಡದಾದಂಥ ಆರ್ಟ್ರಿ, ಆ ಆರ್ಟ್ರಿ ಬೈಫರ್ಕೇಟ್ ಆಗುತ್ತೆ, ಅದು ಸಣ್ಣದಾಗುತ್ತೆ, ಎರಡೋ ಮೂರು ಭಾಗಗಳಾಗುತ್ತೆ. ಆ ಭಾಗಗಳು ಕೆಳಗಡೆಗೆ ಹೋಗ್ತಾ ಹೋಗ್ತಾ ಅದು ಇನ್ನೂ ಒಡೆಯುತ್ತೆ, ಇನ್ನೂ ಸಣ್ಣ ಭಾಗ ಆಗುತ್ತೆ. ಆ ಒಂದು ಸಣ್ಣ ಭಾಗ ತೋಳಿಗೆ ಹೋಗುತ್ತೆ, ಇನ್ನೊಂದು ಭಾಗ ಎದೆ ಭಾಗಕ್ಕೆ ಹೋಗುತ್ತೆ. ಆ ತೋಳಿಗೆ ಹೋದಂಥ ಭಾಗ ಕೆಳಗಡೆಗೆ ಹೋಗ್ತಾ ಹೋಗ್ತಾ ನಾಲ್ಕಾರು ಕೌಲುಗಳು ಒಡೆಯುತ್ತೆ. ಕೆಲವು ನಮ್ಮ ತೋಳಿನ ಮೇಲ್ಭಾಗಕ್ಕೆ ರಕ್ತವನ್ನು ಕೊಡುತ್ತೆ, ಇನ್ನು ಉಳಿದು ಹಂಗೆ ಕೆಳಗಡೆಗೆ ಹೋಗುತ್ತೆ. ಸೊ ಹಂಗೆ ಅದು ನಮ್ಮ ಮೊಣಕೈ ಹತ್ತಿರ ಬಂದು ಇನ್ನೊಂದಷ್ಟು ಬೇರೆ ಬೇರೆ ಆಗುತ್ತೆ. ಸೊ ಹಂಗೆ ಹೋಗ್ತಾ ಹೋಗ್ತಾ ಹೋಗ್ತಾ ದೊಡ್ಡದಾಗಿದ್ದಂಥ ಹೃದಯ ತಾನೇ ಈಗೇನಾಯಿತು, ಚಿಕ್ಕ ಚಿಕ್ಕದಾಗ್ತಾ ಹೋಯಿತು ಅಂತ ಅಂದ್ಕೊಳ್ಬೋದು. ಸೊ ಚಿಕ್ಕ ಚಿಕ್ಕದಾಗ್ತಾ ಆಗ್ತಾ ಕೆಪಿಲರೀಸ್ ಅಂತ ಬರುತ್ತೆ. ಕೆಪಿಲರೀಸ್ ನಮ್ಮ ಕಣ್ಣಿಗೂ ಕಾಣಲ್ಲ, ಮೈಕ್ರೋಸ್ಕೋಪಲ್ಲಿ ಇಟ್ಟು ನೋಡಬೇಕದು, ಅಷ್ಟು ಸಣ್ಣದಾಗ್ಬಿಡುತ್ತದು. ಆ ಕೆಪಿಲರೀಸ್ಗೆ ಹೋದಾಗ ರಕ್ತದಲ್ಲಿರುವಂಥ ಆಕ್ಸಿಜನ್ನು ಜೀವಕಣದ ಒಳಗಡೆಗೆ ಹೋಗೋಕ್ಕೆ ಸಾಧ್ಯ, ಅಯೋರ್ಟಾಯಿಂದ ಹೋಗೋಕ್ಕೆ ಸಾಧ್ಯ ಇಲ್ಲ, ಹೃದಯದಿಂದ ನೇರವಾಗಿ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಕೆಪಿಲರೀಸಿಂದ ಅದು ಆಕ್ಸಿಜನ್ ಜೀವಕಣಕ್ಕೆ ಹೋದ ನಂತರ ಕೆಪಿಲರೀಸ್, ನಾಲ್ಕಾರು ಕೆಪಿಲರೀಸ್ ಒಟ್ಟಿಗೆ ಸೇರಿಕೊಂಡು ಒಂದು ಸ್ವಲ್ಪ ದೊಡ್ಡದಾಗುತ್ತೆ. ಆಮೇಲೆ ಅದನ್ನು ವೆನ್ಯೂಲ್ಸ್ ಅಂತ ಕರಿತೀವಿ. ಆಮೇಲೆ ಅದು ಇನ್ನೂ ದಪ್ಪದ ನಾಲ್ಕಾರು ವೆನ್ಯೂಲ್ಸ್ ಸೇರಿಕೊಂಡು ಒಂದು ವೇಯ್ನ್ ಆಗುತ್ತೆ. ಆ ವೇಯ್ನ್ ಹಾಗೆ ಮೇಲಕ್ಕೆ ಬರ್ತಾ ಬರ್ತಾ ವಾಪಸ್ ಬರ್ತಾ ಇರುವಂಥ ರಕ್ತಗಳೆಲ್ಲ ರಕ್ತನಾಳಗಳಲ್ಲಿ ಬರ್ತಾ, ನಾಳಗಳು ಒಂದಕ್ಕೊಂದು ಸೇರ್ಕೊಳ್ತಾ ಸೇರ್ಕೊಳ್ತಾ ಮತ್ತೆ ದೊಡ್ಡದಾಗ್ತಾ ಬರುತ್ತೆ. ಅದು ಇನ್ಫೀರಿಯರ್ ಮತ್ತು ಸುಪೀರಿಯರ್ ವೀನಾ ಕೇವಾ ಅಂತೀವಿ. ಅದು ತಿರುಗಾ ಹೃದಯದ ಬಲಭಾಗಕ್ಕೆ ಬಂದು ಸೇರುತ್ತೆ, ಅಲ್ಲಿಂದ ಅದು ಆಕ್ಸಿಜನ್ ಪಡ್ಕೊಳ್ಳೋದಕ್ಕೆ ಲಂಗ್ಸ್ಗೆ ಹೋಗುತ್ತೆ, ಲಂಗ್ಸಿಂದ ತಿರುಗಾ ಎಡಭಾಗಕ್ಕೆ ಬಂತು, ಅಲ್ಲಿಂದ ಮತ್ತೆ ಅದು ಏಕವಾಗಿ ಅನೇಕವಾಗುತ್ತೆ. ಸೊ ಈ ಕಲ್ಪನೆಯನ್ನು ನಾವು ಮಾಡಿಕೊಂಡಾಗ ಎಷ್ಟು ಸುಂದರವಾದಂತಹ ರೀತಿಯಲ್ಲಿ ನಮ್ಮ ಶರೀರ ರಚನೆಯಾಗಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಒಂದೇ ಇದ್ದಂಥ ಹೃದಯ ಅದು ಹಾಗೆ ದೊಡ್ಡದಾಗ್ತಾ ಆಗ್ತಾ, ಅಯೋರ್ಟ ಆಯಿತು, ಅಲ್ಲಿಂದ ಚಿಕ್ಕದಾಯಿತು, ಅದಕ್ಕಿಂತ ಚಿಕ್ಕದಾಯಿತು, ಅದಕ್ಕಿಂತ ಚಿಕ್ಕದಾಯಿತು, ಕಣ್ಣಿಗೆ ಕಾಣದಷ್ಟು ಕೆಪಿಲರೀಸ್ ಸೈಜಿಗೆ ತಲುಪ್ತು. ಕೆಪಿಲರೀಸಿಂದ ಮತ್ತೆ ಅದು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಆಗ್ತಾ ಆಗ್ತಾ ಹಾಗೆ ಹೃದಯಕ್ಕೆ ವೀನಾಕೇವ ರೂಪದಲ್ಲಿ ಮತ್ತೆ ಬಂದು ಸೇರಿಕೊಳ್ತು. ಏಕದಿಂದ ಅನೇಕ, ಅನೇಕದಿಂದ ಮತ್ತೆ ಏಕ. ಸೊ ಇದು ಇರೋದರಿಂದಲೇ ನಮ್ಮ ಶರೀರ ನಡೀತಾ ಇರೋದು. ರಕ್ತ ಸಂಚಾರದ ಈ ಕಥೆ ಆದರೆ ಮೆದುಳಿನದು ಇದೇ ಕಥೆ. ಒಂದು ಮೆದುಳು, ಒಂದು ಸ್ಪೈನಲ್ ಕಾರ್ಡ್, ಅಲ್ಲಿಂದ ಬರುವಂಥ ಅನೇಕ ನರಗಳು ಮೆದುಳಿನಿಂದ ಶರೀರದ ಬೇರೆ ಬೇರೆ ಭಾಗಗಳಿಗೆ ಹೋಗುವಾಗ ಅನೇಕ ಬ್ರಾಂಚಸ್, ಅನೇಕ ಶಾಖೆಗಳನ್ನು ಕೊಡ್ತಾ ಕೊಡ್ತಾ ಕೊಡ್ತಾ ಕಡೆಯದಾಗಿ ನರ್ವ್ ಎಂಡಿಂಗ್ಸ್ ಅಂತೀವಿ, ಆ ನರ್ವ್ ಎಂಡಿಂಗ್ಸ್ನಲ್ಲಿ ಮುಗೀತವೆ. ಇಲ್ಲಿಂದ ಹೋದಂತಹ ಏನು ಎಲೆಕ್ಟ್ರಿಕಲ್ ಇಂಪಲ್ಸಸ್ ಇರುತ್ತೆ,

0: ಅವು ಹೋಗೋದಿಕ್ಕೆ ಒಂದು ಮಾರ್ಗ. ಹೇಗೆ ಆರ್ಟ್ರೀಸ್ ಒಳ್ಳೆ ರಕ್ತವನ್ನು ತಕೊಂಡು ಹೋಗ್ತಾವೋ ಹಂಗೆ ಒಂದು ಹೈವೇ, ಒನ್ ವೇ ಅದು. ಅಲ್ಲಿ ಸ್ಪರ್ಶದ ಒಂದು ಜ್ಞಾನ ನಮ್ಮ ಚರ್ಮಕ್ಕಾದಾಗ ಆ ಚರ್ಮದ ಜ್ಞಾನ ನಮ್ಮ ಮೆದುಳಿಗೆ ವಾಪಸ್ ಹೋಗ್ಬೇಕಲ್ಲ, ಅದಕ್ಕೆ ಇನ್ನೊಂದಿರುತ್ತೆ. ಸೊ ಅದು ತಿರುಗಾ ಅನೇಕದಿಂದ ಏಕವಾಗುತ್ತೆ, ಏಕದಿಂದ ಅನೇಕ, ಅನೇಕದಿಂದ ಏಕ. ಸೊ ಇದು ಬಹಳ ಸುಂದರವಾದಂತಹ ಒಂದು ರಚನೆ. ಈ ರಚನೆಯೇ ವಿಶ್ವದಲ್ಲಿರುವಂಥದ್ದು. ಅದೇ ರೀತಿಯಲ್ಲೇ ಇಡೀ ವಿಶ್ವ, ನಾವು ಕಳೆದ ಸರ್ತಿ ಕೂಡ ಈ ಉದಾಹರಣೆಯನ್ನು ನಾವು ನೋಡಿದ್ವಿ. ವಿರಾಟ್ ವ್ಯಕ್ತಿಯನ್ನು ನಾವು ಪರಿಕಲ್ಪನೆ ಮಾಡಿಕೊಂಡಾಗ, ವಿರಾಟ್ ಪುರುಷ, ವಿಶ್ವ ಪುರುಷನನ್ನು ನಾವು ಪರಿಕಲ್ಪನೆ ಮಾಡಿಕೊಂಡಾಗ, ವಿಶ್ವ ಪುರುಷನಿಗೂ ಒಂದು ಹೃದಯ ಇದೆ, ಅದು ಹೊಡ್ಕೊಳ್ಳುತ್ತೆ, ಅದರಲ್ಲಿ ಒಂದು ಆರ್ಟ್ರೀಸ್ ಇರುತ್ತೆ, ಅದರಲ್ಲಿ ಕೆಪಿಲರೀಸ್ ಬರುತ್ತೆ, ಕೆಪಿಲರೀಸಿಂದ ತಿರ್ಗಾ ವೆಯ್ನ್ಸ್ ಬಂದು ವಾಪಸ್ ಬರುತ್ತೆ ಅನ್ನೋದನ್ನು ನಾವು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯವ? ಹಾಗೆ ವಿಶ್ವದಲ್ಲಿ ಎಲ್ಲ ಚಟುವಟಿಕೆಗಳು ಕೂಡ ಏಕದಿಂದ ಅನೇಕವಾಗ್ತಾ ಇದೆ, ಅನೇಕದಿಂದ ಮತ್ತೆ ಏಕಕ್ಕೆ ಹೋಗಿ ಸೇರುತ್ತವೆ. ಅದು ನಮ್ಮ ನಿತ್ಯ ಜೀವನದಲ್ಲಿ ಅನೇಕ ಹಂತಗಳಲ್ಲಿ ಅದು ವ್ಯಕ್ತವಾಗುತ್ತೆ. ಲೋಕದಲ್ಲಿ ಹೀಗೆ, ಜಾತಿಯಲ್ಲಿ ಅಂದರೆ ಜಾತಿ ಅಂತಂದರೆ ನಾನು ಲಿಂಗಾಯತ್ ಜಾತಿ, ನಾನು ಇನ್ಯಾವುದೋ ಬ್ರಾಹ್ಮಣ ಜಾತಿ, ಇನ್ನೊಬ್ಬರು ಯಾವುದೋ ಇನ್ಯಾವುದೋ ಜಾತಿ, ಆ ಥರದ ಜಾತಿ ಅಲ್ಲ. ಜಾತಿ ಅಂದಾಗ ಅದು ಒಂದು ಗುಂಪು, ಜನ್ಮ ಯಾವ ರೀತಿಯಲ್ಲಿ ಅದು ಜನ್ಮ ತಾಳಿದೆ ಅಂತ ಅನೇಕ ರೀತಿಯಲ್ಲಿರುತ್ತೆ. ಅದನ್ನು ನಾವು ನಮ್ಮ ಬಾಟನಿ ಜುವಾಲಜಿಲಿ ಓದುವಾಗ ಸ್ಪೀಷೀಸ್ ಮತ್ತು ಜೀನಸ್ ಅಂತ ಕೇಳಿರ್ತೀವಿ, ಅದು ಫ್ಯಾಮಿಲಿ ಅಂತೆಲ್ಲ ಕೇಳಿರ್ತೀವಿ. ಸೊ ಹಾಗೆ ಒಂದು ರೀತಿಯ ಜೀವಿಗಳು, ಆ ರೀತಿಯ ಜೀವಿಗಳಲ್ಲಿ ಏಕದಿಂದ ಅನೇಕ, ಹಾಗೆ ವ್ಯಕ್ತಿಯಲ್ಲಿ ಏಕದಿಂದ ಅನೇಕ, ಹಾಗೆ ಸಂಸ್ಥೆಯಲ್ಲಿ ಯಾವುದೋ ನಾವು ಹುಟ್ಟಾಕಿರೋಂಥ ಯಾವುದೋ ಒಂದು ಸಂಸ್ಥೆ ಇರ್ಬೋದು, ಅದರಲ್ಲೂ ಕೂಡ ಏಕದಿಂದ ಅನೇಕ. ಸೊ ಈ ಒಂದು ಶ್ರೇಣೀಕರಣ ಆಗುತ್ತೆ. ಕೆಲವು ಚಟುವಟಿಕೆಗಳಿಗೆ ಟಾಪ್ ಡೌನ್ ಬರಬೇಕು. ಈಗ ಉದಾಹರಣೆಗೆ ನಮ್ಮ ಕೇಂದ್ರ ಸರ್ಕಾರ ಕೆಲವು ನಿರ್ಧಾರಗಳನ್ನು ತಗೊಳ್ತು ಅಂತಂದರೆ ಅದು ಏಕರೂಪವಾಗಿ ಇಡೀ ಭಾರತ ದೇಶಕ್ಕೆ ಅನ್ವಯ ಆಗುತ್ತೆ, ಅದು ಟಾಪ್ ಡೌನ್. ಮತ್ತು ಕೆಲವು ಬಾಟಮ್ಸ್ ಅಪ್ ಅಂತಿರುತ್ತೆ, ಅಂದರೆ ಕೆಳಗಿನವರು ಏನಾದರೂ ಒಂದು ಪ್ರಕ್ರಿಯೆಯನ್ನು ಮಾಡಿದಾಗ ಮೇಲ್ಗಡೆ ಕೂತ್ಕೊಳ್ಳೋಕೆ ಸಾಧ್ಯ. ಈಗ ವೋಟಿಂಗ್, ನಮ್ಮ ದೇಶದಲ್ಲಿರುವಂಥ ಎಲ್ಲ ಮತದಾರರು ಕೂಡ ಹೇಗೆ ಮತ ಚಲಾಯಿಸಿದ್ರೋ ಅದಕ್ಕೆ ತಕ್ಕಂತೆ ಮೇಲ್ಗಡೆ ಒಬ್ಬರು ಬಂದು ಕೂತ್ಕೊಂಡ್ರು. ಸೊ ಏಕದಿಂದ ಅನೇಕ, ಅನೇಕದಿಂದ ಮತ್ತೆ ಏಕ. ಸೊ ಹೀಗೆ ಆ ಒಂದು ಪರಸ್ಪರ ಅನ್ಯೋನ್ಯವಾದಂಥ ಸಂಬಂಧ ಇರುತ್ತೆ. ಈಗ ಸಪೋಸ್ ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಸ್ಥಾನದಲ್ಲಿದ್ದಾನೆ ಅಂತ ಅಂದ್ಕೊಳ್ಳೋಣ. ಈಗ ಯಾವುದೋ ಒಬ್ಬ ಅಧಿಕಾರಿ, ಆ ಅಧಿಕಾರಿ ಯಾವುದೋ ಒಂದು ಇಲಾಖೆಯಲ್ಲಿ ಒಂದು ಹಂತದಲ್ಲಿದ್ದಾನೆ ಅಂತ ಅಂದ್ಕೊಳ್ಳೋಣ. ಸಾಧಾರಣವಾಗಿ ಆ ವ್ಯಕ್ತಿಗೆ ಏನನ್ನಿಸ್ತಾ ಇರುತ್ತೆ, ನಾನು ಈ ಪ್ರತ್ಯೇಕವಾದಂಥ ಇಲಾಖೆಯ ಈ ಜಾಗದಲ್ಲಿ ಈಗ ದೇಶ ಕಾಲದ ಸಾಪೇಕ್ಷತೆಯಲ್ಲಿ ಈಗ ನಾನು ಕೂತಿರೋಂಥ ಒಬ್ಬ ವ್ಯಕ್ತಿ ಅಂತ ಅನಿಸ್ತಾ ಇರುತ್ತೆ. ಆದರೆ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದರೆ ಅದು ಸಕಲ ಸಾಕಲ್ಯದಲ್ಲಿ ನಾನು ಒಂದು ಭಾಗ. ಇಡೀ ಸರ್ಕಾರದ ಒಂದು ದೊಡ್ಡ ವ್ಯವಸ್ಥೆ ಏನಿದೆ ಅದರಲ್ಲಿ ನಾನು ಒಂದು ಭಾಗ. ನಾನು ಇದಾಗಿದ್ರೂ ಕೂಡ ಸಕಲ್ಯದ ಅರಿವು ನನಗಿದ್ದಾಗ ನಾನು ಯಹ್ ಕಶ್ಚಿತ್ ಯಾವುದೋ ಒಂದು ಸಣ್ಣ ಹುಲ್ಲು ಮಾನವ ಅಂತೀವಲ್ಲ ಆ ತರಹ ಅಲ್ಲ. ನಾನು ಒಂದು ದೊಡ್ಡ ವ್ಯವಸ್ಥೆಯ ಒಂದು ಭಾಗ. ನಾನು ಯಾವತ್ತೂ ವೀಕ್ ಅಲ್ಲ, ನಾನು ಯಾವತ್ತೂ ಚಿಕ್ಕವನಲ್ಲ. ಸಕಲತೆಯ ಒಂದು ಭಾಗ ನಾನಾಗಿರೋದ್ರಿಂದ, ಸಕಲತೆಗೆ ನಾನು ಕೂಡ ಪೂರ್ಣತೆಯನ್ನು ಒದಗಿಸ್ತಾ ಇರೋದ್ರಿಂದ ನನಗೆ ಯಾವುದೋ ಒಂದು ವಿಶೇಷತೆ ಇದ್ದೇ ಇದೆ. ಆ ವಿಶೇಷತೆ ನನಗೆ ಸಿಗ್ತಿರೋದು ನನ್ನಿಂದ ಮಾತ್ರ ಅಲ್ಲ, ಆ ಸಕಲತೆಯಿಂದ ನನಗೆ ವಿಶೇಷತೆ, ನನ್ನಿಂದ ಸಕಲತೆಗೆ ಪರಿಪೂರ್ಣತೆ. ಸೊ ಆ ಒಂದು ಅನ್ಯೋನ್ಯ ಸಂಬಂಧ ನಾವು ಪ್ರತಿ ಕ್ಷಣದಲ್ಲೂ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆದಾಗ ವ್ಯಷ್ಟಿ ಸಮಷ್ಟಿಯ ಏಕತೆಯನ್ನು ನಾವು ಸಾಧಿಸೋದಕ್ಕೆ ಸಾಧ್ಯ. ಆಗ ನಮ್ಮಲ್ಲಿ ಭಿನ್ನತೆ, ನಮ್ಮಲ್ಲಿ ವೈರತ್ವ ಇವುಗಳು ಕಡಿಮೆ ಆಗೋದಕ್ಕೆ ಸಾಧ್ಯವಾಗುತ್ತೆ.
1: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 120 ಕುರಿತು ಎಸ್ ವಿ ವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆರೋಗ ತಜ್ಞರಾದ ಡಾಕ್ಟರ್ ಎಂ ಆರ್ ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

0: ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ನ್ಯೂಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಂ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದರೆ ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗೆ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ, ಹಣ. ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ, ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಂ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೀವಿ.
2: ಸರ್ ದಯವಿಟ್ಟು.
3: ಒಂದ್ ನಿಮಿಷ ಇರು, ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930. ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಕೋಟೆಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026 ಇಸವಿಯ ಆಗಸ್ಟ್ ತಿಂಗಳ 29 ತಾರೀಕಿನ ಶನಿವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಇಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ

ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಮುಖ ಅಂಶಗಳು: ಮತ್ತೆ ಪ್ರವಾಹದ ಭೀತಿ, ನದಿ ಸರೋವರದ ನೀರಿನ ಮಟ್ಟ ಏರಿಕೆ, ನಲುಗುತ್ತಲೇ ಇದೆ ನೇಪಾಳ. ಕೆಪಿಎಸ್ಸಿ 8 ತಾಸು ಜ್ಞಾನೇಂದ್ರ ವಿಚಾರಣೆ. ಎಸ್ಐಆರ್ 4 ದಿನ ವಿಶೇಷ ಅಭಿಯಾನ. ಬರಪಟ್ಟಿ ಮರು ಸಮೀಕ್ಷೆಗೆ ಒತ್ತಾಯ, ಪಟ್ಟಿಯಿಂದ ಪಿರಿಯಾಪಟ್ಟಣ ಹೊರಕ್ಕೆ ರೈತರ ಆಕ್ರೋಶ. ಬೆಳಗನಹಳ್ಳಿಯಲ್ಲಿ ಚಿರತೆ ಹೆಜ್ಜೆ, ಅಧಿಕಾರಿಗಳ ಪರಿಶೀಲನೆ. ಅರಮನೆ ಅಂಗಳಕ್ಕೆ ಗಜಪಡಿ, ಸಚಿವರು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಭವ್ಯ ಸ್ವಾಗತ. ಕೈಗಾರಿಕೆ 5 ನಗರ ಗುರುತಿಸಿ, ಬೆಂಗಳೂರಿನಿಂದಾಚೆಗೂ ಹೂಡಿಕೆ, ಉದ್ಯೋಗ ಸೃಷ್ಟಿಗೆ ಒತ್ತು ನೀಡಿ ಸಿಎಂ. ಕೇಂದ್ರದಿಂದ ಷೇರು ವಿಕ್ರಮ, 62.124 ಕೋಟಿ ಸಂಗ್ರಹ. ಜಿಯೋ ಐಪಿಒ, ಸೆಬಿ ಅನುಮೋದನೆ, 37,700 ಕೋಟಿ ಸಂಗ್ರಹಿಸುವ ಉದ್ದೇಶ, ಇದು ದೇಶದ ಅತಿದೊಡ್ಡ ಐಪಿಒ. ಸಕ್ಕರೆ ಮಾರಾಟ ಕೂಟ ನಿಗದಿ. ಜಿಎಸ್ಟಿ ಪ್ರಜ್ಞಾನಂದಗೆ ಐತಿಹಾಸಿಕ ಚಿನ್ನ, ಹಿನ್ನಡೆಯಿಂದ ಅಮೋಘ ಚೇತರಿಕೆ, ಮೊದಲ ಸಲ ಚಾಂಪಿಯನ್. ಶ್ರೀಲಂಕಾ ವಿರುದ್ಧ ಟೆಸ್ಟ್ ಕ್ರಿಕೆಟ್ ಸರಣಿ, ಧ್ರುವ ಜುರೆಲ್ ಯಶಸ್ಸಿಗೆ ನಾಯಕ ಗಿಲ್ ಸಂತಸ, ಭರವಸೆ ಮೂಡಿಸಿದ ದೇವದತ್ತ ಸೂತರ್. ಛಲ ಫಲ ನೀಡಿದೆ, ಅನಯ ಬಂಗಾರ್ ಲಿಂಗ ಪರಿವರ್ತನೆ ಬಳಿಕ ಆಡಲು ಸಜ್ಜಾದ ಸಂಜಯ್ ಪುತ್ರಿ. ಪ್ರಮುಖ ಅಂಶಗಳ ವಿವರಣೆ: ಮತ್ತೆ ಪ್ರವಾಹದ ಭೀತಿ, ನದಿ ಸರೋವರದ ನೀರಿನ ಮಟ್ಟ ಏರಿಕೆ, ನಲುಗುತ್ತಲೇ ಇದೆ ನೇಪಾಳ. ಕಠ್ಮಂಡು, ನೇಪಾಳದ ಬೋಟೆಕೋಶಿ ನದಿ ಹಾಗೂ ನೇಪಾಳದ ಟಿಬೆಟ್ ಗಡಿಯಲ್ಲಿರುವ ಸರೋವರವೊಂದರ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದ್ದು ಮತ್ತೊಂದು ಹಠಾತ್ ಪ್ರವಾಹದ ಭೀತಿ ಆವರಿಸಿದೆ. ಈ ಮಧ್ಯೆ ಬುಧವಾರ ಸಂಭವಿಸಿದ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 529ಕ್ಕೆ ಏರಿಕೆಯಾಗಿದೆ. ಪ್ರವಾಹ ಸಂಭವಿಸಿದ ಸ್ಥಳದಲ್ಲಿ ಮಣ್ಣು ಮಿಶ್ರಿತ ನೀರಿನ ಮಟ್ಟ ಏರಿಕೆಯಾಗಿದ್ದು ಮತ್ತೊಮ್ಮೆ ಪ್ರವಾಹ ಉಂಟಾಗುವ ಅಪಾಯ ಇದೆ ಎಂದು ರಾಷ್ಟ್ರೀಯ ವಿಪತ್ತು ಪರಿಣಾಮ ನಿಯಂತ್ರಣ ಮತ್ತು ನಿರ್ವಹಣಾ ಪ್ರಾಧಿಕಾರ ಶುಕ್ರವಾರ ಎಚ್ಚರಿಸಿದೆ. ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿರುವವರು, ಬೋಟೆಕೋಶಿ ಹಾಗೂ ತ್ರಿಶೋಲಿ ಪ್ರದೇಶದಲ್ಲಿ ನೆಲೆಸಿರುವವರು ಜಾಗೃತಿ ವಹಿಸಬೇಕು. ಯಾವುದೇ ಅಪಾಯ ಕಂಡುಬಂದಲ್ಲಿ ತಕ್ಷಣವೇ ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕು ಎಂದಿದೆ. ಕೆಪಿಎಸ್ಸಿ 8 ತಾಸು ಜ್ಞಾನೇಂದ್ರ ವಿಚಾರಣೆ. ಬೆಂಗಳೂರು ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಅಕ್ರಮ ಪ್ರಕರಣದ ತನಿಖೆ ನಡೆಸುತ್ತಿರುವ ಸಿಐಟಿ ಎದುರು ಕರ್ನಾಟಕ ಲೋಕಸೇವಾ ಆಯೋಗದ ಹಿಂದಿನ ಪರೀಕ್ಷಾ ನಿಯಂತ್ರಕರಾದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಗ್ಯಾಂಗ್ವರ್ ಶುಕ್ರವಾರ ವಿಚಾರಣೆಗೆ ಹಾಜರಾದರು. ಗುರುವಾರವೇ ವಿಚಾರಣೆಗೆ ಹಾಜರಾಗುವಂತೆ ಸಿಐಟಿ ಅಧಿಕಾರಿಗಳು ನೋಟಿಸ್ ನೀಡಿದ್ದರು. ಜ್ಞಾನೇಂದ್ರ ಕುಮಾರ್ ಗೈರಾಗಿದ್ದರು. ಶುಕ್ರವಾರ ಮಧ್ಯಾಹ್ನ 12 ಗಂಟೆಗೆ ಬಂದ ಅವರನ್ನು ತನಿಖಾಧಿಕಾರಿಗಳು ರಾಘವೇಂದ್ರ ಹೆಗ್ಡೆಯವರು ಸುಮಾರು 8 ತಾಸು ಸುದೀರ್ಘ ವಿಚಾರಣೆಗೆ ಒಳಪಡಿಸಿ ಹೇಳಿಕೆಗಳನ್ನು ದಾಖಲಿಸಿಕೊಂಡರು. ಎಸ್ಐಆರ್ 4 ದಿನ ವಿಶೇಷ ಅಭಿಯಾನ. ಬೆಂಗಳೂರು ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಕ್ಷೇಮ ಅಪೇಕ್ಷಾ ಮತ್ತು ನೋಂದಣಿಗೆ ಅರ್ಜಿ ಸಲ್ಲಿಸುವಲ್ಲಿ ಮತದಾರರಿಗೆ ನೆರವಾಗಲು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿಗೂ 4 ದಿನ ವಿಶೇಷ ಅಭಿಯಾನ ಘೋಷಿಸಿದೆ. ಆಗಸ್ಟ್ 29 ಮತ್ತು 30, ಸೆಪ್ಟೆಂಬರ್ 19 ಮತ್ತು 20ರಂದು 4 ದಿನ ಮತಗಟ್ಟೆ ಅಧಿಕಾರಿಗಳು ಮತಗಟ್ಟೆಗಳಲ್ಲಿ ಕಡ್ಡಾಯವಾಗಿ ಇರಬೇಕು ಎಂದು ಮುಖ್ಯ ಚುನಾವಣಾಧಿಕಾರಿ ಕಚೇರಿಯು ಸೂಚಿಸಿದೆ. ಈ ಸಂದರ್ಭದಲ್ಲಿ ಅವರು ಅಗತ್ಯ ಪ್ರಮಾಣದಷ್ಟು ಅರ್ಜಿ ನಮೂನೆ 6, 7 ಮತ್ತು 8ನ್ನು ಇರಿಸಿಕೊಂಡಿರಬೇಕು. ಅರ್ಜಿ ಭರ್ತಿ ಮಾಡುವಲ್ಲಿ ಮತದಾರರಿಗೆ ನೆರವಾಗಬೇಕು. ಕರಡು ಮತದಾರರ ಪಟ್ಟಿಗೆ ಅಪೇಕ್ಷಾ ಮತ್ತು ಕ್ಷೇಮಗಳನ್ನು ಸ್ವೀಕರಿಸಬೇಕು. ಪ್ರತಿದಿನ ಸಂಜೆ 5:30ಕ್ಕೆ ವರದಿ ಸಲ್ಲಿಸಬೇಕು ಎಂದು ನಿರ್ದೇಶನ ನೀಡಿದೆ. ಬರಪಟ್ಟಿ ಮರು ಸಮೀಕ್ಷೆಗೆ ಒತ್ತಾಯ, ಪಟ್ಟಿಯಿಂದ ಪಿರಿಯಾಪಟ್ಟಣ ಹೊರಕ್ಕೆ ರೈತರ ಆಕ್ರೋಶ. ಪೆಟ್ಟದಪುರ, ಮಳೆ ಕೊರತೆಯಿಂದ ಪಿರಿಯಾಪಟ್ಟಣ ತಾಲೂಕಿನ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ನಡುವೆ ರಾಜ್ಯ ಸರ್ಕಾರ ಪ್ರಕಟಿಸಿರುವ ಬರಪೀಡಿತ ತಾಲೂಕುಗಳ ಪಟ್ಟಿಯಿಂದ ಪಿರಿಯಾಪಟ್ಟಣ ಹೊರಗುಳಿದಿರುವುದಕ್ಕೆ ಹೋಬಳಿಯ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಪಿರಿಯಾಪಟ್ಟಣ ಹೊರತುಪಡಿಸಿ ಉಳಿದ ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸುತ್ತಿರುವುದು ಸ್ಥಳೀಯ ರೈತರಲ್ಲಿ ಅಚ್ಚರಿ ಮೂಡಿಸಿದೆ. ಈ ಭಾಗದ ಹಲವು ಗ್ರಾಮಗಳಲ್ಲಿ ಮುಂಗಾರು ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗದ ಪರಿಣಾಮ ತಂಬಾಕು, ರಾಗಿ, ಮುಸುಕಿನ ಜೋಳ ಸೇರಿದಂತೆ ವಿವಿಧ ಬೆಳೆಗಳ ಮೇಲೆ ಪರಿಣಾಮ ಬೀರಿದೆ. ಮರು ಸಮೀಕ್ಷೆ ನಡೆಸಬೇಕು ಎಂದು ರೈತರು ಒತ್ತಾಯಿಸಿದ್ದಾರೆ. ಬೆಳಗನಹಳ್ಳಿಯಲ್ಲಿ ಚಿರತೆ ಹೆಜ್ಜೆ, ಅಧಿಕಾರಿಗಳ ಪರಿಶೀಲನೆ. ಹಂಪಾಪುರ ಹೊರಹೊಲಯದ ಬೆಳಗನಹಳ್ಳಿಯಲ್ಲಿ ಚಿರತೆ ಕಾಣಿಸಿಕೊಂಡ ಸಂಬಂಧ ಅರಣ್ಯ ಇಲಾಖೆ ಸಿಬ್ಬಂದಿ ಶುಕ್ರವಾರ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಗ್ರಾಮದ ಜಮೀನಿನಲ್ಲಿ ಚಿರತೆ ಸಂಚರಿಸಿದ ಹೆಜ್ಜೆ ಗುರುತುಗಳು ಪತ್ತೆಯಾಗಿದ್ದು ಅರಣ್ಯ ಸಿಬ್ಬಂದಿ ಅವುಗಳನ್ನು ಪರಿಶೀಲಿಸಿ ದಾಖಲಿಸಿಕೊಂಡಿದ್ದಾರೆ. ಚಿರತೆಯ ಚಲನವಲನದ ಕುರಿತು ಮಾಹಿತಿ ಸಂಗ್ರಹಿಸಿ ಸುತ್ತಲಿನ ಪ್ರದೇಶದಲ್ಲಿ ನಿಗಾ ವಹಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅರಮನೆ ಅಂಗಳಕ್ಕೆ ಗಜಪಡೆ, ಸಚಿವರು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ಭವ್ಯ ಸ್ವಾಗತ. ಮೈಸೂರು ದಸರಾ ಜಂಬು ಸವಾರಿಯಲ್ಲಿ ಭಾಗವಹಿಸಿರುವ ಮೊದಲ ತಂಡದ 9 ಆನೆಗಳಿಗೆ ಶುಕ್ರವಾರ ಇಲ್ಲಿನ ಅಂಬಾವಿಲಾಸ ಅರಮನೆಯ ಜಯಮಾರ್ತಾಂಡ ದ್ವಾರದಲ್ಲಿ ಭವ್ಯ ಸ್ವಾಗತ ಕೋರಲಾಯಿತು. ವೀರನ ಹೊಸಹಳ್ಳಿಯಿಂದ ಬಂದು ಅರಣ್ಯ ಭವನದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದ ಆನೆಗಳು ಶುಕ್ರವಾರ ಬೆಳಿಗ್ಗೆ ಸಿಂಗಾರಗೊಂಡು ಅರಮನೆ ಪ್ರವೇಶಿಸಿದವು. ಅವುಗಳಿಗಿಂದು ಸಿದ್ಧಪಡಿಸಿರುವ

ವಠಾರದಲ್ಲಿ ಇರಲಿವೆ. ಅರಮನೆಗೆ ದಸರಾ ಆನೆಗಳನ್ನು ಬೀಳ್ಕೊಡುವ ಮೊದಲು ಅಶೋಕಪುರಂನ ಅರಣ್ಯ ಭವನದಲ್ಲಿ ಇಲಾಖೆಯಿಂದ ಬೆಳಿಗ್ಗೆ 8:45 ಗಜಪೂಜೆ ಸಲ್ಲಿಸಲಾಯಿತು. ಬೆಳಿಗ್ಗೆಯೇ ಆನೆಗಳನ್ನು ಹೂ ಆಭರಣ ಹಾಗೂ ಬಣ್ಣದ ಚಿತ್ತಾರಗಳಿಂದ ಸಿಂಗರಿಸಲಾಗಿತ್ತು. ಐಐಪಿ ಶೇಕಡ 6.7 ಇಳಿಕೆ ನವದೆಹಲಿ. ಗಣಿಗಾರಿಕಾ ವಲಯದ ಪ್ರಗತಿಯು ಗಣನೀಯ ಕುಸಿತ ಕಂಡಿರುವುದರಿಂದ ಜುಲೈ ತಿಂಗಳಿನಲ್ಲಿ ದೇಶದ ಕೈಗಾರಿಕಾ ಪ್ರಗತಿಯು ಶೇಕಡ 6 ಇಳಿದಿದೆ ಎಂದು ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ತಿಳಿಸಿದೆ. ಜೂನ್ ತಿಂಗಳಿನಲ್ಲಿ ಐಐಪಿಯು ಶೇಕಡ 7.3 ಜುಲೈನಲ್ಲಿ ತಯಾರಿಕಾ ವಲಯದ ಪ್ರಗತಿ ಶೇಕಡ 7.3 ಮತ್ತು ವಿದ್ಯುತ್ ಹಾಗೂ ಅನಿಲ ಉತ್ಪಾದನೆಯಲ್ಲಿ ಶೇಕಡ 8.7 ಸದೃಢ ಬೆಳವಣಿಗೆಯಾಗಿದೆ. ಆದರೆ ಕಳೆದ ವರ್ಷದ ಜುಲೈನಲ್ಲಿ ಗಣಿಗಾರಿಕೆ ವಲಯದ ಪ್ರಗತಿಯು ಶೇಕಡ 10.7 ಇದು ಈ ಬಾರಿ ಶೇಕಡ 9 ಇಳಿದಿದೆ ಎಂದು ತಿಳಿಸಿದೆ. ಕೈಗಾರಿಕೆ 5 ನಗರ ಗುರುತಿಸಿ, ಬೆಂಗಳೂರಿನಿಂದಾಚೆಗೂ ಹೂಡಿಕೆ ಉದ್ಯೋಗ ಸೃಷ್ಟಿಗೆ ಒತ್ತು ನೀಡಿ ಸಿಎಂ. ಬೆಂಗಳೂರು ರಾಜ್ಯದ ವಿವಿಧ ಭಾಗಗಳಲ್ಲಿ ಕೈಗಾರಿಕಾ ಅಭಿವೃದ್ಧಿಯ ಉದ್ದೇಶದಿಂದ ಬೆಂಗಳೂರಿನಾಚೆಗೆ ಇತರ 5 ನಗರಗಳನ್ನು ಗುರುತಿಸಿ ವರದಿ ನೀಡಿ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚಿಸಿದರು. ಗೃಹ ಕಚೇರಿ ಕೃಷ್ಣದಲ್ಲಿ ಶುಕ್ರವಾರ ಅವರು ಇಲಾಖೆಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಇತರ ನಗರಗಳಲ್ಲೂ ಉದ್ಯೋಗ ಸೃಷ್ಟಿ ಉದ್ದೇಶದಿಂದ ಹೂಡಿಕೆದಾರರಿಗೆ ವಿಶೇಷ ರಿಯಾಯಿತಿ ಮತ್ತು ಸವಲತ್ತುಗಳನ್ನು ಒದಗಿಸುವ ಮೂಲಕ ಕೈಗಾರಿಕೆಗಳ ಸ್ಥಾಪನೆಗೆ ಉತ್ತೇಜನ ನೀಡಬೇಕಾಗಿದೆ. ಇದಕ್ಕಾಗಿ ವಿಮಾನ ನಿಲ್ದಾಣ ಮತ್ತಿತರ ಮೂಲಸೌಕರ್ಯ ಲಭ್ಯವಿರುವ 5 ನಗರಗಳನ್ನು ಗುರುತಿಸಿ ಎಂದು ನಿರ್ದೇಶನ ನೀಡಿದರು. ಕೇಂದ್ರದಿಂದ ಷೇರು ವಿಕ್ರಮ, 62.124 ಸಂಗ್ರಹ. ನವದೆಹಲಿ, ಷೇರು ವಿಕ್ರಮ ಮತ್ತು ಆಸ್ತಿ ನಗದೀಕರಣದ ಮೂಲಕ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಕೇಂದ್ರ ಸರ್ಕಾರ ಉದ್ದೇಶಿಸುತ್ತಿರುವ 80,000 ಬಂಡವಾಳ ಸಂಗ್ರಹದ ಪೈಕಿ ಏಪ್ರಿಲ್ನಿಂದ ಆಗಸ್ಟ್ನವರೆಗೆ 62.124 ಸಂಗ್ರಹಿಸಿದೆ. ಇದು ಬಜೆಟ್ ಗುರಿಯ ಶೇಕಡ 78% ಇದು ಬಜೆಟ್ ಗುರಿಯ ಶೇಕಡ 78% ಎಲ್ಐಸಿ ಕಲ್ಲಿದ್ದಲು ನಿಗಮ ಸೇರಿದಂತೆ ಸರ್ಕಾರಿ ಸ್ವಾಮ್ಯದ 9 ಕಂಪನಿಗಳಲ್ಲಿನ ಅಲ್ಪ ಷೇರುಗಳ ಮಾರಾಟದಿಂದ 55.757 ಬಂಡವಾಳ ಸಂಗ್ರಹಿಸಿದೆ. ಜಿಸಿಟಿ ಪ್ರಜ್ಞಾನಂದಗೆ ಐತಿಹಾಸಿಕ ಚಿನ್ನ, ಹಿನ್ನಡೆಯಿಂದ ಅಮೋಘ ಚೇತರಿಕೆ, ಮೊದಲ ಸಲ ಚಾಂಪಿಯನ್. ಸೆಂಟ್ ಲೂಯಿಸ್ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರು ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ ಗೆದ್ದ ಭಾರತದ ಮೊದಲ ಆಟಗಾರ ಎನಿಸಿದರು. 6 ಹಿನ್ನಡೆಯಿಂದ ಅಮೋಘ ರೀತಿಯಲ್ಲಿ ಚೇತರಿಸಿಕೊಂಡ ಅವರು ಗುರುವಾರ ಮುಕ್ತಾಯಗೊಂಡ ಫೈನಲ್ನಲ್ಲಿ ಅಮೆರಿಕದ ಫಿಬಿಯಾನೊ ಕುರುವಾನ ಅವರನ್ನು ಸೋಲಿಸಿದರು. ಬುಧವಾರ 2 ಕ್ಲಾಸಿಕಲ್ ಪಂದ್ಯದ ನಂತರ ಕಳೆದ ಬಾರಿಯ ಚಾಂಪಿಯನ್ ಕುರುವಾನ 9-3 ಮುನ್ನಡೆ ಸಾಧಿಸಿದ್ದರು. ಆದರೆ ಚೆನ್ನೈನ ಆಟಗಾರ ವೇಗದ ಮಾದರಿಯ ಆಟದಲ್ಲಿ ಮತ್ತೊಮ್ಮೆ ಕೌಶಲ ತೋರಿ ವಿಶ್ವದ 2 ಕ್ರಮಾಂಕದ ಆಟಗಾರನಿಗೆ 15-13 ಸೋಲುಣಿಸಿದರು. ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಕ್ರಿಕೆಟ್ ಸರಣಿ ಧ್ರುವ್ ಜುರೆಲ್ ಯಶಸ್ಸಿಗೆ ನಾಯಕ ಗಿಲ್ ಸಂತಸ, ಭರವಸೆ ಮೂಡಿಸಿದ ದೇವದತ್ತ ಸೂತರ್. ಕೊಲಂಬೋ, ಶುಭಮನ್ ಗಿಲ್ ನಾಯಕತ್ವದ ಭಾರತ ತಂಡವು ಶ್ರೀಲಂಕಾ ಎದುರು 1-0 ಸರಣಿ ಜಯಿಸಿತು. ಅವರೊಂದಿಗೆ ತಂಡಕ್ಕೆ ಪ್ರಮುಖವಾದ 3 ಕ್ರಮಾಂಕದ ಬ್ಯಾಟಿಂಗ್ ಸ್ಥಾನವನ್ನು ದೇವದತ್ತ ಪಡಿಕಲ್ ಅವರು ಲಭಿಸಿದರು. ಸರಣಿಯ 2 ಪಂದ್ಯಗಳಲ್ಲಿ ಶತಕ ಗಳಿಸಿದ ದೇವದತ್ತ ಭವಿಷ್ಯದಲ್ಲಿ ತಂಡದ ಬ್ಯಾಟಿಂಗ್ ಶಕ್ತಿಯಾಗುವ ಭರವಸೆ ಮೂಡಿಸಿದರು. ಅಲ್ಲದೆ ಎಡಗೈ ಸ್ಪಿನ್ನರ್ ಮಾನವ್ ಸೂತರ್ ಕೂಡ ಭಾರತಕ್ಕೆ ಲಭಿಸಿದ ಮತ್ತೊಂದು ಆಶಾಕಿರಣವಾಗಿದ್ದಾರೆ. ನಿವೃತ್ತಿಯ ಅಂಚಿನಲ್ಲಿರುವ ರವೀಂದ್ರ ಜಡೇಜಾ ಅವರ ಸ್ಥಾನ ತುಂಬುವ ಆಟಗಾರನಾಗಿ ಸೂತರ್ ಭರವಸೆ ಮೂಡಿಸಿದ್ದಾರೆ. ಛಲ ಫಲ ನೀಡಿದೆ ಅನಯ ಬಂಗಾರ್, ಲಿಂಗ ಪರಿವರ್ತನೆ ಬಳಿಕ ಆಡಲು ಸಜ್ಜಾದ ಸಂಜಯ್ ಪುತ್ರಿ. ನವದೆಹಲಿ, ಏಕಾಂಗಿಯಾಗಿದ್ದೇನೆ, ನನ್ನ ಸ್ಥಿತಿ ದಯನೀಯವಾಗಿತ್ತು, ಆದರೆ ಛಲ ಬಿಡದೆ ಕಷ್ಟಗಳನ್ನು ಎದುರಿಸಿದ್ದು ಫಲ ನೀಡಿದೆ. ಲಿಂಗ ಪರಿವರ್ತನೆ ಬಳಿಕ ಮಹಿಳಾ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಲು ಸಜ್ಜಾಗಿರುವ ಅನಯ ಬಂಗಾರ್ ಅವರು ಮನದಾಳದ ಮಾತುಗಳಿವು. ಕೋಚ್ ಆಗಿಯೂ ಹೆಸರು ಮಾಡಿರುವ ದಿಗ್ಗಜ ಕ್ರಿಕೆಟಿಗ ಸಂಜಯ್ ಬಂಗಾರ್ ಅವರ ಪುತ್ರಿ ಅನಯ, ಟೀಕಾಕಾರರು ನನ್ನ ಬಗ್ಗೆಯಷ್ಟೇ ಕೀಳಾಗಿ ಮಾತನಾಡಿದರು, ನಾನು ಎದೆಗುಂದುವುದಿಲ್ಲ, ಅವರಿಗೆ ಅರಿವಿನ ಅಗತ್ಯವಿದೆ ಎಂಬುದಷ್ಟೇ ನನ್ನ ಭಾವನೆ ಎಂದು ಅನಯ ಹೇಳಿದ್ದಾರೆ. ಜಾವೆಲಿನ್ ಶ್ರೀಲಂಕಾ ಯುವ ತಾರೆ ರಮೇಶ್ ಪತಿರಿಗೆ ಗ್ರೆನೇಡಾದ ಆಂಟರ್ಸನ್ ಪೀಟರ್ಸ್ ಪೈಪೋಟಿ ನಿರೀಕ್ಷೆ. ಡೈಮಂಡ್ ಲೀಗ್ ಫೈನಲ್ ನಿರಜ್ ಕಣಕ್ಕೆ. ನವದೆಹಲಿ, ಭಾರತದ ಜಾವೆಲಿನ್ ತಾರೆ ನಿರಜ್ ಚೋಪ್ರಾ ಅವರು ಸೆಪ್ಟೆಂಬರ್ 4 ಮತ್ತು 5 ನಡೆಯಲಿರುವ ಡೈಮಂಡ್ ಲೀಗ್ ಫೈನಲ್ ಕೂಟದಲ್ಲಿ ಸ್ಪರ್ಧಿಸಲು ಅರ್ಹತೆ ಪಡೆದುಕೊಂಡಿದ್ದಾರೆ. ಈ ಬಾರಿಯ ಡೈಮಂಡ್ ಲೀಗ್ ಸರಣಿಯು 14 ಕೂಟಗಳ ಪೈಕಿ 5 ಪುರುಷರ ಜಾವೆಲಿನ್ ಸ್ಪರ್ಧೆ ಇತ್ತು. ನಿರಜ್ ಅವರು ದೋಹಾ ಮತ್ತು ಲುಜಾನ್ ಕೂಟದಲ್ಲಿ ಮಾತ್ರ ಸ್ಪರ್ಧಿಸಿದರು. 2 ಕೂಟಗಳಲ್ಲಿ ಬೆಳ್ಳಿ ಪದಕ ಜಯಿಸಿದ್ದ ಅವರು ಒಟ್ಟು 12 ಪಾಯಿಂಟ್ ಸಂಪಾದಿಸಿದ್ದರು. ಅದರೊಂದಿಗೆ ಅಂಕಪಟ್ಟಿಯಲ್ಲಿ 6 ಸ್ಥಾನ ಪಡೆದುಕೊಂಡಿದ್ದಾರೆ. ಈ ದಿನದ ಶುಭಾಷಿತ, ಸಹಾನುಭೂತಿಯ ಮಾತುಗಳು ಸಂಕ್ಷಿಪ್ತವಾಗಿಯೂ ಉಚ್ಚರಿಸಲು ಸರಳವಾಗಿಯೂ ಇರುತ್ತದೆ, ಅವುಗಳ ಪ್ರಭಾವ ಎಣೆಯಿಲ್ಲದ್ದು. ಮದರ್ ತೆರೇಸಾ. ಕೇಳುಗರೆ, ಇದುವರೆಗೂ ಪತ್ರಿಕಾ ಮಾಹಿತಿ ಪ್ರಸಾರವಾಯಿತು. ಮತ್ತೆ

ಇನ್ನು ಮುಂದೆ ಕೇಳಿ ಬರೋಣ ಕ್ರೀಡೆಯ ಜಗತ್ತಿಗೆ ಒಂದು ಪಯಣ ಎಂಬುದರ ಕುರಿತು ಜ್ಞಾನದೀಪ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕ ಫುಟ್ಬಾಲ್ನ ತರಬೇತುದಾರರಾದ ಶ್ರೀ ಬಾಬು ಗುರುರಾಜ್ ಜಿವಿರವರು.

ಎಲ್ಲರಿಗೂ ನಮಸ್ಕಾರ. ಕ್ರೀಡೆಯ ಜಗತ್ತಿಗೆ ಒಂದು ಪ್ರಯಾಣ ಎಂಬ ವಿಷಯದಲ್ಲಿ ಕ್ರೀಡೆಯ ಪ್ರಾಮುಖ್ಯತೆಯನ್ನು ನಾನು ಎಲ್ಲರಿಗೂ ತಿಳಿಸಲು ಬಯಸುತ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ, ಪೋಷಕ ವರ್ಗದವರಿಗೆ, ಶಿಕ್ಷಕ ವೃಂದದವರಿಗೆ ಸುಸ್ವಾಗತವನ್ನು ಕೋರುತ್ತಾ, ನನ್ನ ಹೆಸರು ಬಾಬು ಗುರುರಾಜ್ ಜಿವಿ, ಫುಟ್ಬಾಲ್ ತರಬೇತುದಾರನು, ಕರ್ನಾಟಕ ಕ್ರೀಡಾ ಪ್ರಾಧಿಕಾರದಲ್ಲಿ ಸೇವೆಯನ್ನು ಸಲ್ಲಿಸಿ ಈಗ ನಿವೃತ್ತಿಯನ್ನು ಹೊಂದಿರುತ್ತೇನೆ. ನಿವೃತ್ತಿ ಕೇವಲ ನಮ್ಮ ಏನು ಸರ್ಕಾರದ ನಿಯಮಾವಳಿಯ ಪ್ರಕಾರ ಮಾತ್ರ ನಿವೃತ್ತಿ, ನಮ್ಮ ಕೈಕಾಲುಗಳು ಗಟ್ಟಿ ಇರುವವರೆಗೂ ನಮ್ಮ ನಿವೃತ್ತಿ ಇಲ್ಲ. ಕ್ರೀಡೆಯಲ್ಲಿ ಹಾಗೂ ಟೀಚಿಂಗ್ ಫ್ಯಾಕಲ್ಟಿ ಶಿಕ್ಷಕ ವರ್ಗದವರಿಗೆ ಈಗ ಇದೇ ತಿಂಗಳು 29ನೇ ತಾರೀಕು, ಅಂದರೆ ಇನ್ನು 3 ದಿನಗಳ ಅವಧಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಕ್ರೀಡಾ ದಿನಾಚರಣೆಯನ್ನು ಆಗಸ್ಟ್ 29ರಂದು ಆಚರಿಸುತ್ತೇವೆ. ಅವರು ಮೇಜರ್ ಧ್ಯಾನ್ಚಂದ್ ಹಾಕಿ ಮಾಂತ್ರಿಕ ಅಂತ ನಾವು ಕರಿತೀವಿ. ಅವರ ಹೆಸರಿನಲ್ಲಿ ಅವರು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಆ ದಿನವನ್ನು ಕ್ರೀಡಾ ದಿನಾಚರಣೆ ಅಂತ ನಾವು ಆಚರಿಸ್ತೀವಿ. ಕ್ರೀಡೆ ಎಷ್ಟು ಪ್ರಾಮುಖ್ಯತೆ ಎಂಬುದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಕ್ರೀಡೆ, ಕ್ರೀಡೆಯ ಜೊತೆಗೆ ವ್ಯಾಯಾಮ. ಹುಟ್ಟಿದ ಮಗು ತಾನು ನಡೆಯಬೇಕಾದ್ರೆ ಹೊಟ್ಟೆಯಿಂದ, ತಾಯಿ ಹೊಟ್ಟೆಯಿಂದ ಹೊರಗೆ ಬಂದ ತಕ್ಷಣ ಅಳುವಿನ ಮುಖಾಂತರ, ಜೋರಾಗಿ ಅಳುವಿನ ಮುಖಾಂತರ ತನ್ನ ವ್ಯಾಯಾಮವನ್ನು ಪ್ರಾರಂಭಿಸುತ್ತದೆ. ಹಾಗೂ ಕೈಕಾಲುಗಳನ್ನು ಬಡಿಯುವುದು, ಒದರುವುದು, ಒದೆಯುವುದು, ಈ ರೀತಿಯಾಗಿ ತನ್ನ ಬೆಳವಣಿಗೆಯನ್ನು ನಿರ್ಧರಿಸುತ್ತದೆ. ಹಾಗೆ ನಂತರ ಸ್ವಿಮ್ಮಿಂಗ್, ಅಂದರೆ ನೆಲದ ಮೇಲೆ ಸ್ವಿಮ್ಮಿಂಗ್ ರೀತಿಯಲ್ಲಿ ಓಡಾಡುವುದು, ಅಂಬೆಗಾಲಿಡುವುದು, ನಂತರ ತನ್ನಷ್ಟಕ್ಕೆ ತಾನೇ ಎದ್ದು ನಿಂತು ನಡೆಯಲು ಪ್ರಯತ್ನಿಸುವುದು, ಇವೆಲ್ಲ ಸಹಜ ಪ್ರಕ್ರಿಯೆಗಳಾಗಿದೆ. ಇದು ಪ್ರಕೃತಿಯಲ್ಲಿ ಬಂದಿರತಕ್ಕಂಥ ನಿಯಮ. ಅವರಿಗೆ ಯಾವುದೇ ಕೋಚಿಂಗ್ ಕೊಡಲ್ಲ. ಆ ಮಗುಗೆ ನೀವು ಕಾಲು ಹೋದ್ರು, ಅಂಬೆಗಾಲಿಡು, ಅಥವಾ ನಡೆದುಕೊಂಡು ಹೋಗು, ಗೋಡೆಯನ್ನು ನಡ್ಕೊಂಡು ಹೋಗುವಂತ ತರಬೇತಿಯನ್ನು ನೀಡಿಲ್ಲ. ಅದು ಪ್ರಕೃತಿ ದತ್ತವಾಗಿ ಬಂದಿರತಕ್ಕಂತಹ ಒಂದು ಬೆಳವಣಿಗೆ. ಈ ರೀತಿಯಾಗಿ ಮಕ್ಕಳು ತಮ್ಮ ಬೆಳವಣಿಗೆಯನ್ನು ಬೆಳೆಸ್ಕೊಂಡು ಬರ್ತಾರೆ. ಹಾಗೆ ದೊಡ್ಡವರಾದ್ಮೇಲೆ ಶಾಲೆಗಳಿಗೆ ಹೋಗ್ತಾರೆ. ಶಾಲೆಗಳಿಗೆ ಹೋದಾದ್ಮೇಲೆ ಅಲ್ಲಿ ಪಠ್ಯ ಪುಸ್ತಕಗಳ ಕಾರ್ಯಕ್ರಮ ಇರುತ್ತದೆ. ಈ ಕ್ರೀಡೆ ಅಥವಾ ವ್ಯಾಯಾಮ, ಇದರಲ್ಲಿ ಬಹಳಷ್ಟು ಕ್ರೀಡೆಗಳಿವೆ. ಅದರಲ್ಲಿ ಕೆಲವು ಸಣ್ಣ ಉದಾಹರಣೆಗಳು ಕೊಡ್ತಾರೆ. ವಾಲಿಬಾಲ್ ಇರ್ಬೋದು, ಗ್ರಾಮೀಣ ಕ್ರೀಡೆ ಕಬಡ್ಡಿ ಇರ್ಬೋದು, ಶಟಲ್ ಬ್ಯಾಡ್ಮಿಂಟನ್ ಇರ್ಬೋದು, ಖೋ ಇರ್ಬೋದು, ಅನೇಕ ಅಥ್ಲೆಟಿಕ್ಸ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಅನೇಕ ಕ್ರೀಡೆಗಳಿವೆ. ಈ ಕ್ರೀಡೆಗಳು ಮನುಷ್ಯರಿಗೆ, ಅದರಲ್ಲೂ ಹೆಚ್ಚಾಗಿ ಚಿಕ್ಕ ಮಕ್ಕಳಿಗೆ ಅತ್ಯುತ್ತಮವಾದ ಒಂದು ಉತ್ತೇಜಿತಕಾರಿಯಾಗಿ ಮಾಡತಕ್ಕಂತಹ ಒಂದು ಕ್ರಿಯಾಶೀಲ ಒಂದು ಕ್ರೀಡೆ. ಇದರಲ್ಲಿ ನಮಗೆ ಏನು ಶಾಲಾ ಮಕ್ಕಳಿಗಳಿಗೆ ಪ್ರಮುಖವಾಗಿ ಒಂದು 12 ಅಂದರೆ 12 ಒಳಗಿನ ಮಕ್ಕಳಿಗೆ, 14 ಒಳಗಿನ ಮಕ್ಕಳಿಗೆ, 16 ಅಂದರೆ 17 ಹಾಗೂ ಅಥವಾ 16 ಮಕ್ಕಳಿಗೆ, ಹಾಗೂ 19 ಮಕ್ಕಳಿಗೆ, ಹಾಗೂ ಹಿರಿಯರಿಗೆ ಅಂದರೆ ಕಾಲೇಜಿಗೆ ಬಂದ ತಕ್ಷಣ 22, 29 ನಂತರ 30 ನಂತರದವರೆಗೂ ನಾವು ಕ್ರೀಡೆಯಲ್ಲಿ ಭಾಗವಹಿಸು. ಕ್ರೀಡೆಗಳು ನೀವು ಎಜುಕೇಷನ್ ಅಂದರೆ ನಿಮ್ಮ ಏನು ಒಂದು ಕಲಿಯುವ ಚಟುವಟಿಕೆ, ವಿದ್ಯಾಭ್ಯಾಸದ ಚಟುವಟಿಕೆಯಲ್ಲಿ ಇದು ಸಹ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುತ್ತದೆ. ವಿದ್ಯಾಭ್ಯಾಸದ ಜೊತೆಯಲ್ಲಿ ಕ್ರೀಡೆ ಒಂದೇ ನಾಣ್ಯದ 2 ಮುಖಗಳು ಅಂತ ನಾವು ಹೇಳ್ಬೋದು.

ನೀವು ಒಂದೇ ದಿವಸ ಒಂದೇ ಕೊಠಡಿಯಲ್ಲಿ 4 ಗಂಟೆ 5 ಗಂಟೆ ಕಾಲ ಕುಳಿತು ಏನು ಪಾಠ, ಮ್ಯಾಥಮೆಟಿಕ್ಸ್ ಇರ್ಬೋದು, ಸೋಷಿಯಲ್ ಸ್ಟಡೀಸ್ ಇರ್ಬೋದು, ಸೈನ್ಸ್ ಇರ್ಬೋದು, ಇನ್ನೇ ಕನ್ನಡ ಇಂಗ್ಲಿಷ್ ಈ ಥರ ಅಭ್ಯಾಸ ಮಾಡ್ತಿದ್ದಂಗೆ ನಿಮಗೆ ಬೇಜಾರಾಗುತ್ತೆ. ಮಕ್ಕಳುಗಳಿಗೆ ಸಹಜ. ನಮ್ಮಂಥವ್ರಿಗೂ ಸಹ ಒಂದು ರೂಮ್ನಲ್ಲಿ ಮೀಟಿಂಗ್ ಮಾಡಿ ಒಂದು 2 ಗಂಟೆ ಕೂತ್ಕೊಳ್ತು ಅಂತ ನಮಗಾಗೋದಿಲ್ಲ, ಅದಕ್ಕೆ ಬ್ರೇಕಪ್ ಬೇಕಾಗುತ್ತೆ. ಅದೇ ರೀತಿಯಾಗಿ ಸ್ಕೂಲಿನ ಟೈಮ್ ಟೇಬಲ್ನಲ್ಲಿ ಪ್ರತಿದಿನ 1 ಗಂಟೆ ಅಥವಾ 1 ಪಿರಿಯಡ್ ಅಥವಾ 2 ಪಿರಿಯಡ್ ಕ್ರೀಡೆಗಾಗಿ ಸೀಮಿತ ಮಾಡಿದ್ದಾರೆ. ಕ್ರೀಡೆ ಎಷ್ಟು ಪ್ರಾಮುಖ್ಯತೆ ಇದ್ರೆ ಒಬ್ಬ ವಿದ್ಯಾರ್ಥಿಗೆ ನೀವು ಓದುವ ಸಮಯದಲ್ಲಿ ಕ್ರೀಡೆಯಲ್ಲಿ ತೊಡಗಿಸಿಕೊಂಡ್ರೆ ಯಾವುದೇ ಕ್ರೀಡೆ ಇರ್ಬೋದು, ನಿಮ್ಮ ಆಯ್ಕೆ, ಯಾವ ಕ್ರೀಡೆಯನ್ನು ನೀವು ಆಯ್ಕೆ ಮಾಡಿಕೊಂಡಿರ್ತೀರಿ ಆ ಕ್ರೀಡೆಯಲ್ಲಿ ನೀವು ಭಾಗವಹಿಸಿ ಅತ್ಯುತ್ತಮವಾದ ತರಬೇತಿಯನ್ನು ಪಡೆದುಕೊಂಡು ಅದರಲ್ಲಿ ಭಾಗವಹಿಸಿ ನೀವು ತಾಲೂಕು ಮಟ್ಟ ಇರಬಹುದು, ಜಿಲ್ಲಾ ಮಟ್ಟ ಇರಬಹುದು, ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟ ಹಾಗೂ ಅಂತಾರಾಷ್ಟ್ರೀಯ ಮಟ್ಟ ಈ ಎಲ್ಲಾ ಮಟ್ಟಗಳಲ್ಲೂ ನೀವು ಅತ್ಯುತ್ತಮವಾದ ಸಾಧನೆಯನ್ನ ತೋರಿಸಬಹುದು. ಇದರಲ್ಲಿ ಶಾಲೆಗಳು ಹಾಗೂ ಇಲಾಖೆ, ಕ್ರೀಡಾ ಇಲಾಖೆ ಇರಬಹುದು ಅಥವಾ ಶಿಕ್ಷಣ ಇಲಾಖೆ ಇರಬಹುದು, ಇವೆಲ್ಲವೂ ನಿಮಗೆ ಸಾಧನ ಕೊಡುತ್ತದೆ. ಉದಾಹರಣೆಗೆ ನೀವು ಒಬ್ಬ ಕ್ರೀಡಾಪಟುವಾಗಿ ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟವನ್ನು ಪ್ರವೇಶಿಸಿ ರಾಜ್ಯ ಮಟ್ಟದಲ್ಲಿ ಪದಕಗಳನ್ನು ಪಡೆದು ಪ್ರಥಮ ಸ್ಥಾನ ಅಥವಾ ದ್ವಿತೀಯ ಸ್ಥಾನವನ್ನು ಪಡೆದು ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗ್ತೀರಿ. ರಾಷ್ಟ್ರಮಟ್ಟದಲ್ಲಿ ಪದಕಗಳನ್ನು ಪಡೆದು ಪ್ರಥಮ ಹಾಗೂ ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆದವರಿಗೆ ಸರ್ಕಾರದಲ್ಲಿ ಅನೇಕ ಅಂದರೆ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಹಾಗೂ ನಿಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸಹ ಅನೇಕ ಐ ಮೀನ್ ಕೊಡ್ತಾರೆ ಸ್ಕಾಲರ್ಶಿಪ್ಸ್ಗಳನ್ನು ಕೊಡ್ತಾರೆ, ಸ್ಪೋರ್ಟ್ಸ್ ಸ್ಕಾಲರ್ಶಿಪ್ ಅಂತ ಹೇಳ್ತೀವಿ. ಅದರಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿ ಪದಕಗಳನ್ನು ಪಡೆದಿರತಕ್ಕಂಥವರಿಗೆ ನಗದು ಪುರಸ್ಕಾರವನ್ನು ಕೊಡ್ತಾರೆ. ಹಾಗೂ ನೀವು ಕಾಲೇಜಿಗೆ ಅಥವಾ ಸ್ಕೂಲಿಗೆ ಕಟ್ಟಿರತಕ್ಕಂತಹ ಫೀಸ್ ಏನಿದೆ ಅದನ್ನು ಸಹ ಮಾಫಿ ಮಾಡಲಾಗ್ತದೆ, ಪದಕಗಳನ್ನು ಪಡೆದವರು ಮಾತ್ರ. ಯಾಕೆಂದ್ರೆ ಅವರಿಗೆ ಉತ್ತೇಜನವನ್ನು ಕೊಡುವ ಸಲುವಾಗಿ ಈ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದರಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಕೊಡ್ತದೆ. ಅದೇ ರೀತಿ ತಾವು ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆ ಸಾಧನೆಯನ್ನು ತೋರಿಸಿ ನೀವು ಉತ್ತಮ ಕ್ರೀಡಾಪಟು ಆಗುತ್ತೀರಿ ಎಂಬ ನಂಬಿಕೆ ಅಲ್ಲಿ ಇರ್ತಕ್ಕಂಥ ಸೆಲೆಕ್ಷನ್ ಕಮಿಟಿ ಇರ್ಬೋದು ಅಥವಾ ತರಬೇತುದಾರ ಇರ್ಬೋದು ಅವರು ಕಂಡು ಬಂದಲ್ಲಿ ನಿಮ್ಮನ್ನ ರಾಷ್ಟ್ರ ಮಟ್ಟದ ತಂಡಕ್ಕೆ ಅಂದ್ರೆ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಮಾಡಿಕೊಳ್ತಾರೆ. ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಆದ ನಂತರ ನಿಮಗೆ ಅತ್ಯುತ್ತಮ ಎಲ್ಲ ಫ್ರೀ ಉಚಿತವಾಗಿ ನಿಮಗೆ ಬೆಂಗಳೂರು ಇರಬಹುದು, ಚೆನ್ನೈ ಇರಬಹುದು, ದೆಹಲಿ ಇರಬಹುದು, ಇನ್ನೂ ಅನೇಕ ಕಡೆ ನಿಮಗೆ ಉತ್ತಮ ತರಬೇತುದಾರರಿಂದ ಅಥವಾ ಅಂತಾರಾಷ್ಟ್ರೀಯ ತರಬೇತುದಾರರಿಂದ ತರಬೇತಿಯನ್ನು ನೀಡಿ ನಿಮ್ಮನ್ನ ಒಬ್ಬರು ಅಂತಾರಾಷ್ಟ್ರೀಯ ಕ್ರೀಡಾಪಟುವನ್ನಾಗಿ ಮಾಡಲು ಅವರು ಶ್ರಮ ವಹಿಸುತ್ತಾರೆ. ಈ ಸಂದರ್ಭದಲ್ಲಿ ನಿಮಗೆಲ್ಲವೂ ಸಹ ಉಚಿತವಾಗಿರುತ್ತದೆ, ನೀವು ಯಾವುದೋ ಒಂದು ನಯಾ ಪೈಸೆ ಖರ್ಚು ಮಾಡಾಗಿಲ್ಲ, ನಿಮ್ಮನ್ನ ವರ್ಷಾನುಗಟ್ಟಲೆ ಅವರು ಊಟ ತಿಂಡಿ ಅತ್ಯುತ್ತಮವಾದ ಪೋಷಕಾಂಶವುಳ್ಳ ಆಹಾರವನ್ನು ನೀಡಿ ನಿಮ್ಮನ್ನು ತಯಾರು ಮಾಡ್ತಾರೆ. ನಂತರ ನಿಮಗೆಲ್ಲ ಗೊತ್ತೇ ಇದೆ ಏಷ್ಯನ್ ಗೇಮ್ಸ್ ಇರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊನ್ನೆ ತಾನೇ ಕಾಮನ್ವೆಲ್ತ್ ನಡೀತು ಅಥವಾ ಒಲಿಂಪಿಕ್ಸ್ ಇರ್ಬೋದು, ಲಾಸ್ಟ್ ಒಲಿಂಪಿಕ್ಸ್ ನಲ್ಲೆಲ್ಲ ಅತ್ಯುತ್ತಮವಾದ ಪದಕಗಳನ್ನು ಪಡೆದಿದ್ದಾರೆ. ಈ ರೀತಿಯಾಗಿ ಮುಂದೆ ಮುಂದೆ ಹೋಗ್ತದೆ. ಮತ್ತೊಮ್ಮೆ ತಮಗೆ ತಿಳಿಯಪಡಿಸುವುದೇನೆಂದರೆ ರಾಷ್ಟ್ರೀಯ ಮಟ್ಟದಲ್ಲಿ ನೀವು ಅತ್ಯುತ್ತಮ ಸಾಧನೆಯನ್ನು ತೋರಿಸಿದ ಪಕ್ಷದಲ್ಲಿ ನಿಮಗೆ ಕೆಲಸ ಕಟ್ಟಿಟ್ಟ ಬುದ್ಧಿ, ನಿಮಗೆ ಸರ್ಕಾರಿ ನೌಕರಿ ಗ್ಯಾರಂಟಿ ಅಂತಲೇ ಅನ್ಕೊಳ್ಳಿ, 100ಕ್ಕೆ 100 ಮಾರ್ಕ್. ಇದು ಎಲ್ಲೆಲ್ಲಿ ನಿಮಗೆ ಸರ್ಕಾರಿ ನೌಕರರ ಯಾವ ಯಾವ ಇಲಾಖೆಗಳಲ್ಲಿ ಸಿಗ್ತದೆ ಅಂದರೆ LIC ಇರ್ಬೋದು, ರೈಲ್ವೆ ಇರ್ಬೋದು, ಪೊಲೀಸ್ ಇಲಾಖೆ ಇರಬಹುದು, ಎಲ್ಲದರಲ್ಲೂ 2% ಏನು ನಂಬರ್ ಆಫ್ ಪೋಸ್ಟ್ ಇರುತ್ತದೆ ಅದರಲ್ಲಿ 2% ಕ್ರೀಡಾಪಟುಗಳಿಗಾಗಿ ಮೀಸಲಿಟ್ಟಿದ್ದಾರೆ. ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಪಡೆದರೆ ಅಥವಾ ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್,

ಒಲಿಂಪಿಕ್ ಅಲ್ಲಿ ಪದಕವನ್ನು ಪಡೆದರೆ ಆವಾಗ ನಿಮಗೆ ಹೈಯರ್ ಲೆವೆಲ್, ನೀವೇ ಎಸ್ ಪಿ ಪೋಸ್ಟ್ ಇರ್ಬೋದು ಪೊಲೀಸ್ ಇಲಾಖೆಯಲ್ಲಿ, ಇಲ್ಲಾಂದ್ರೆ ಬ್ಯಾಂಕಲ್ಲಿ ಹೈಯರ್ ಪೋಸ್ಟ್. ನಿಮಗೆ ಕೆಲಸ ಮಾಡದೆ ಹೋದ್ರು ಅಲ್ಲಿ ಮಾಡಬೇಕು ಅಂತೇನಿಲ್ಲ, ನಿಮ್ಮನ್ನ ಒಬ್ರು ಬ್ಯಾಂಕ್ನಲ್ಲಿ ನಿಮ್ಮನ್ನ ಅಂಬಾಸಿಡರಾಗಿ ನೇಮಕ ಮಾಡಿಕೊಂಡು ನಿಮಗೆ ಅತ್ಯುತ್ತಮವಾದ ಸ್ಯಾಲರಿಯನ್ನು ಕೊಟ್ಟು ನಿಮ್ಮನ್ನ ಗೌರವಿಸ್ತದೆ. ಇದು ಒಂದು ಕಡೆ ಆದರೆ ನಿಮ್ಮ ಜೀವನಕ್ಕೆ ಒಂದು ಹಾದಿಯನ್ನು ತೋರಿಸಿದ್ರೆ, ಮತ್ತೊಂದು ಕಡೆ ಎಲ್ಲರೂ ಒಲಿಂಪಿಕ್ಗೆ ಹೋಗಲ್ಲ, ಎಲ್ಲರೂ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಪಡೆಯಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ನೀವು ಶಾಲೆಯಲ್ಲಿ ಓದ್ತಾ ಇದ್ರಿ, ಪ್ರತಿಯೊಬ್ಬರು ಮೊದಲನೇ ರ್ಯಾಂಕ್ ಬರಕ್ಕಾಗೋದಿಲ್ಲ. ಕೆಲವರು 40% ತಗೊಳ್ಳೋರು ಇದ್ದಾರೆ, ಪಡದೇ ಇದ್ದವರು ಸಹ ಚಿಂತೆಗೆ ಒಳಗೊಳ್ಳಬೇಕಾಗ. ಆದ್ರಿಂದ ಪ್ರತಿಯೊಬ್ಬರಿಗೆ ತಮ್ಮ ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಲು ಅವಕಾಶ ಮಾಡಿಕೊಡ್ತದೆ. ನಾನು ಮೊದಲೇ ತಿಳಿಸಿದಂತೆ ತಮಗೆಲ್ಲರಿಗೂ ಒಂದೇ ಕೋಣೆಯಲ್ಲಿ ಕುಳಿತು 4 ಗಂಟೆ 5 ಗಂಟೆ ಕುಳಿತು ಪಾಠ ಕೇಳಿ ಬಹಳ ಮನಸ್ಸಿಗೆ ಬೇಜಾರಾಗಿರುತ್ತೆ. ನೀವು ಫಸ್ಟ್ ಮಕ್ಕಳನ್ನ ಬೆಳಿಗ್ಗೆ ಟೈಮ್ ಟೇಬಲ್ ನೋಡೋದು ಯಾವ್ದು ಹೇಳಿ, ಯಾವ್ದು ಪಿ ಇ ಟಿ ಅಂದ್ರೆ ಫಿಸಿಕಲ್ ಎಜುಕೇಶನ್ ಪೀರಿಯಡ್ ಇದೆ ಅದನ್ನ ಬಹಳ ಲೈಕ್ ಮಾಡ್ತೀರಿ. ಪ್ರತಿಯೊಬ್ಬರು ಮಧ್ಯಾಹ್ನ 3 ಗಂಟೆಗೆ ನನ್ಗೆ ಕ್ಲಾಸ್ ಅಲ್ಲಿ ಇದಕ್ಕಣೋ, 2 ಗಂಟೆಗೆ ಇದೆ ಕಣೋ, ಮೊದಲು ಬೆಳಗ್ಗೆ 10 ಗಂಟೆಗೆ ಇದೆ ಕಣೋ, ಇವತ್ತು ಅದಾಡೋಣ, ಈ ಆಟ ಆಡೋಣ, ಆ ಆಟ ಆಡೋಣ ಅಂತ ಮೊದಲೇ ಪ್ಲಾನ್ ಮಾಡ್ಕೊಂಡು, ಅದು ನಿಮಗೆ ಖುಷಿ ತರುವಂತಹ ವಿಚಾರ. ಆ ರೀತಿಯಾಗಿ ಇವತ್ತು ಕ್ರೀಡೆ ನಿಮಗೆ ಅತ್ಯುತ್ತಮ ಬೆಳವಣಿಗೆಯನ್ನ ಆರೋಗ್ಯವನ್ನ ಪ್ರತಿಯೊಬ್ಬರಿಗೂ ನೀಡುತ್ತದೆ. ಇದರಲ್ಲಿ ವಯಸ್ಸಿನ ಅಂತರವಿರೋದಿಲ್ಲ. ನೀವು ಪ್ರತಿಯೊಬ್ಬರು, ನನ್ನ ಅಭಿಪ್ರಾಯ, ನನ್ನ ಒಂದು ಮನವರಿಕೆ, ಕಳಕಳಿ ಮನವಿ ಏನಂದ್ರೆ, ಪ್ರತಿಯೊಬ್ಬರು ಯಾವುದಾದರೂ ಒಂದು ನಿಮ್ಮ ಶಾಲೆಯಲ್ಲಿ ಅಥವಾ ನಿಮ್ಮ ಕಾಲೇಜಲ್ಲಿ ಯಾವುದಾದರೂ ಒಂದು ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಿ. ನನ್ನ ವೈಯಕ್ತಿಕವಾಗಿ ಹೇಳುವುದಾದ್ರೆ, ನಾನು ಒಂದು ಸಣ್ಣ ತಾಲೂಕಿನಲ್ಲಿ ಗುಂಡುಪೇಟೆ ಅಂತ ಕೇಳಿರ್ಬೋದು, ಅಲ್ಲಿ ನಾನು ಹುಟ್ಟಿ ಬೆಳೆದವನು. ಅದೊಂಥರ ತಾಲೂಕ್ ಹೆಡ್ ಕ್ವಾರ್ಟರ್ ಅಲ್ಲ, ಗ್ರಾಮನೂ ಅಲ್ಲ, ಆತರ ಇದ್ದಿದ್ದು. ನಾನು ಮೊದಲು ಕಬಡ್ಡಿಯನ್ನ ಆರಿಸ್ಕೊಂಡೆ. ಅದರಲ್ಲಿ ನಮ್ಮ ಅಣ್ಣ, ಸ್ವಂತ ಅಣ್ಣ, ಅವನು ಫುಟ್ಬಾಲ್ ನಲ್ಲಿದ್ದ, ಮಿಲಿಟರಿ ಅನ್ಸದು. ಅದರಲ್ಲಿ ನಮ್ಮ ಗುಂಡ್ಲುಪೇಟೆಯ ಫುಟ್ಬಾಲ್ ಬಹಳ ಫೇಮಸ್ ಇತ್ತು ಗುಂಡ್ಲುಪೇಟೆಯಲ್ಲಿ. ಆ ಒಂದು ಫುಟ್ಬಾಲ್ ನಲ್ಲಿ ನಾನು ಅಂದ್ರೆ ಇದೇ ರೀತಿ ಅವಾಗ ಗುಂಡ್ಲುಪೇಟೆ ತಂಡ ದೆಹಲಿಗೆ ಹೋಗಿ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿತು. ಅವಾಗ ಮತ್ತೆ ಎಲ್ಲರೂ ಊರಿಗೆ ಬಂದ ತಕ್ಷಣ ಅವರನ್ನ ಒಂದು ಲಾರಿಯಲ್ಲಿ ಮೆರವಣಿಗೆ ಮಾಡಿದ್ರು. ಆಗ ನನ್ನ ಮನಸ್ಸು ಪರಿವರ್ತನೆಯಾಗಿ ನಾನು ಸಹ ಫುಟ್ಬಾಲಿಗೆ ಜಂಪ್ ಆದೆ. ಅಲ್ಲಿಂದ ನನ್ನ ಫುಟ್ಬಾಲ್ ಕೆರಿಯರ್ ಪ್ರಾರಂಭವಾಯಿತು. ನಂತರ ನಾನು ಎಲ್ಲ ಮಟ್ಟದಲ್ಲೂ ಭಾಗವಹಿಸಿ, ರಾಷ್ಟ್ರ ಮಟ್ಟದಲ್ಲೂ ಭಾಗವಹಿಸಿ ಪದಕಗಳು ಪಡೆಯಲಿಲ್ಲ ರಾಷ್ಟ್ರ ಮಟ್ಟದಲ್ಲಿ, ಬಟ್ ರಾಜ್ಯ ಮಟ್ಟದಲ್ಲಿ ಪದಕಗಳು ಪಡೆದಿ. ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯವನ್ನ 4 ಬಾರಿ ಪ್ರತಿನಿಧಿಸಿ, ನಂತರ BPNMPN ಮಾಡಿ NIS ಪಾಟ್ಯಾಲದಲ್ಲಿ ಪಂಜಾಬ್ ಅಲ್ಲಿ ಮಾಡಿ ಫುಟ್ಬಾಲ್ ತರಬೇತನಾಗಿ ಕ್ರೀಡೆಯಲ್ಲೇ ನನ್ನ ಜೀವನವನ್ನ ಮುಂದುವರಿಸಿದೆ. ಅದೇ ರೀತಿಯಾಗಿ ತಾವುಗಳು ಸಹ ಕಂಪಲ್ಸರಿ, ಪ್ರತಿಯೊಬ್ಬರೂ ಸಹ ಕ್ರೀಡೆಯಲ್ಲಿ ಭಾಗವಹಿಸುವಿಕೆ ಅತಿ ಮುಖ್ಯವಾಗಿ ಕಾಣುತ್ತದೆ. ಇದಲ್ಲದೆ ಮತ್ತೊಂದು ವಿಷಯವನ್ನ ಎಲ್ಲ ನನ್ನ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವಂತಹ ನಮ್ಮ ಮಕ್ಕಳಿಗೆ ಹಾಗೂ ಅವರ ಪೋಷಕರಿಗೆ ವೆರಿ ಇಂಪಾರ್ಟೆಂಟ್ ನಾನು ತಿಳಿಸುವುದು ಏನಂದ್ರೆ, ಕ್ರೀಡೆಯಲ್ಲಿ ಯಾರು ಚೆನ್ನಾಗಿರ್ತಾರೆ ಅಥವಾ 4ನೇ ತರಗತಿಯಲ್ಲಿ ಓದಿರ್ತಕ್ಕಂತಹ ಕ್ರೀಡಾಪಟುಗಳಿಗೆ ಒಂದು ಸೆಲೆಕ್ಷನ್ ಅನ್ನು ಮಾಡ್ತೀವಿ ಹಾಸ್ಟೆಲ್ಗಳಿಗೆ. ಪ್ರತಿಯೊಂದು ಜಿಲ್ಲೆಯನ್ನು ಸಹ ಈಗ ಸುಮಾರು 10 ವರ್ಷಗಳಿಂದ ಕ್ರೀಡಾ ನಿಲಯ ಅಂತ ತೆಗೆದಿದ್ದಾರೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ವತಿಯಿಂದ ಅಲ್ಲಿ ನಿಮ್ಮನ್ನ ಸೆಲೆಕ್ಷನ್ ಮಾಡ್ಕೋತಾರೆ. ವೆರಿ ಸಿಂಪಲ್, 30 ಮೀಟರ್ ಓಡೋದು, ವರ್ಟಿಕಲ್ ಜಂಪ್, 4 ಟೆಸ್ಟ್ ಇರುತ್ತದೆ. ನಿಮ್ಗೆ ಯಾವುದೇ ಕ್ರೀಡೆ ಗೊತ್ತಿರ್ಲಿ ಗೊತ್ತಿಲ್ಲದೆ ಇರಲಿ ಅದನ್ನ ಅವ್ರು ನೋಡೋದಿಲ್ಲ. 4ನೇ ತರಗತಿಗೆ ಆಯ್ಕೆ ಮಾಡ್ಕೋತಾರೆ, ಅಂದ್ರೆ 5ನೇ ತರಗತಿಗೆ ಎಂಟ್ರಿ. ಅದರಲ್ಲಿ ಆಯ್ಕೆ ಆದವರಿಗೆ ಉಚಿತವಾಗಿ ಪೂರ್ತ ವರ್ಷ ನಿಮಗೆ

ತರಬೇತಿ, ಅದು ಕ್ರೀಡಾಂಗಣದಲ್ಲಿ ಊಟ ತಿಂಡಿ, ಪ್ರತಿ ದಿವಸನು ಸಹ ಮಾಂಸಾಹಾರವನ್ನು ನೀಡ್ತಾರೆ. ಮೊಟ್ಟೆ, ಬಾಳೆಹಣ್ಣು, ಈ ತರ ಒಬ್ಬ ಮಗುವಿಗೆ 250 ರಿಂದ 300 ರೂಪಾಯಿವರೆಗೆ ವೆಚ್ಚ ಮಾಡ್ತಾರೆ ಸರ್ಕಾರ. ಅದರಲ್ಲಿ ಆಯ್ಕೆ ಆದವರಿಗೆ ಉಚಿತವಾಗಿ ತರಬೇತಿಯನ್ನು ನೀಡಿ ನೀವು ಹಾಗೆ ಉತ್ತಮವಾದ ಪ್ರದರ್ಶನವನ್ನು ನೀಡಿದ್ರೆ, ಅಂದ್ರೆ ಅಲ್ಲಿ ಯಾವುದೇ ನಿಮಗೆ ಕಾಂಪಿಟೇಷನ್ ಇರೋದಿಲ್ಲ, ನಿಮ್ಮ ಒಂದು ಸಾಮರ್ಥ್ಯವನ್ನ ಅಲ್ಲಿ ಪ್ರತಿ ವರ್ಷ ಗಣನೆಗೆ ತಗೋತಾರೆ. ಅದರಲ್ಲಿ ಟೆಸ್ಟ್ಗಳಿಟ್ಟು ನೀವು ಅದನ್ನೆಲ್ಲ ಪಾಸ್ ಆದ್ರೆ ಮತ್ತೆ ನಿಮ್ಮನ್ನ 6ನೇ ತರಗತಿ 7ನೇ ತರಗತಿಗೆ ಅಲ್ಲೇ ಕಂಟಿನ್ಯೂ ಮಾಡಬಹುದು. ಅದೇ ರೀತಿಯಾಗಿ ನೀವು ಒಂದ್ ಸತಿ ಅಲ್ಲಿಗೆ ಜಾಯಿನ್ ಆದ್ರೆ 5ನೇ ತರಗತಿಗೆ ನಿಮಗೆ ಅಪ್ ಟು ಪದವಿವರೆಗೆ ಡಿಗ್ರಿ 18 ಡಿಗ್ರಿವರೆಗೂ ಸಹ ನೀವು ಹಾಸ್ಟೆಲ್ ನಲ್ಲಿ ಇರಬಹುದು. ಅದು ಹಂತ ಹಂತವಾಗಿ, ಒಂದು ಫಾರ್ ಎಕ್ಸಾಂಪಲ್ ನಾನು ಮಂಡ್ಯದಲ್ಲಿದ್ದೆ, ಮಂಡ್ಯದಲ್ಲಿ 10ನೇ ತರಗತಿವರೆಗೂ ಇದೆ. 10ನೇ ತರಗತಿ ಆದ್ಮೇಲೆ PUC ಗೆ ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರೆ. ನಿಮ್ಮ ಕ್ರೀಡೆ ಎಲ್ಲಿದೆ ಅಲ್ಲಿಗೆ, ಬೆಂಗಳೂರಲ್ಲಿ ಇರ್ಬೋದು ಅಥವಾ ಬೆಳಗಾವಿ ಇರ್ಬೋದು, ಬಿಜಾಪುರದಲ್ಲಿ ಇರ್ಬೋದು, ಉಡುಗೆಯಲ್ಲಿ ಇರ್ಬೋದು, ವಿವಿಧ ಕ್ರೀಡೆಗಳು ವಿವಿಧ ಸ್ಥಳಗಳಲ್ಲಿ ಇರುತ್ತದೆ, ಅಲ್ಲಿಗೆ ನಿಮ್ಮನ್ನ ಆಯ್ಕೆ ಮಾಡಿಕೊಳ್ತಾರೆ. ಅದೇ ರೀತಿಯಾಗಿ ಅಲ್ಲಿ ಹೆಚ್ಚಿನ ಇನ್ನೂ ಉತ್ತಮವಾದ ನುರಿತ ತರಬೇತಿದಾರರಿಂದ ತರಬೇತಿಯನ್ನ ಪಡೆದುಕೊಂಡು ಅಲ್ಲಿಂದ ಮುಂದಕ್ಕೆ ನೀವು ಹೋಗ್ಬೋದು. ಆ ತರ ಸುಮಾರು ನಮ್ಮ ಶಿಷ್ಯಂದ್ರಗಳು ಉತ್ತಮ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳಾಗಿ ಈಗ ಉತ್ತಮ ಹುದ್ದೆಯಲ್ಲಿದ್ದಾರೆ. ಅವರ ಜೀವನ ಬಹಳ ಉತ್ಕೃಷ್ಟತೆಯಿಂದ ಉತ್ತಮವಾದ ಕೆಲಸವನ್ನ ಪಡ್ಕೊಂಡಿದ್ದಾರೆ. ಹಾಗೆ ನೀವು ಅದನ್ನ ನಿಮ್ಮ ಪೋಷಕ ವರ್ಗದವರು, ನೀವು ಚಿಕ್ಕ ಮಕ್ಕಳುಗಳು 4ನೇ ಕ್ಲಾಸ್ ಅವ್ರಿಗೆ ಅಂದ್ರೆ ಏನು ಗೊತ್ತಿರೋದಿಲ್ಲ, ಇದು ಪೋಷಕರ ಗಮನಕ್ಕೆ ಇದು ಅತಿ ಮುಖ್ಯ. ಅದೇ ರೀತಿಯಾಗಿ ಬಹಳ ಎತ್ತರ ಇರ್ತಕ್ಕಂಥವ್ರು, 150 ಸೆಂಟಿಮೀಟರ್, 149 ಸೆಂಟಿಮೀಟರ್ 4ನೇ ತರಗತಿ ಓದ್ತಿರ್ತಕ್ಕಂಥ ಮಕ್ಕಳುಗಳನ್ನ ದಯವಿಟ್ಟು ಮನೇಲಿ ಕೂರಿಸ್ಕೊಳ್ಬೇಡಿ. ಅವ್ರನ್ನ ಇಂಥ ಹಾಸ್ಟೆಲ್ಗಳಿಗೆ ಹಾಕಿ. ನಿತಿನ್, ಅವರು 7ನೇ ತರಗತಿ ಅಥವಾ 10ನೇ ತರಗತಿ ಒಳಗಡೆ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ಮಿನುಗುತ್ತಾರೆ. ಇದು ನಾನು ಸುಳ್ಳು ಹೇಳ್ತಾ ಇಲ್ಲ, ಇದು ಸತ್ಯ. ಸುಮಾರು ಮಕ್ಕಳು, ಅದರಲ್ಲೂ ಹೈಟ್ ಇರ್ತಕ್ಕಂಥ, ಎತ್ತರ ಇರ್ತಕ್ಕಂಥ 150 ಸೆಂಟಿಮೀಟರ್, 152 ಸೆಂಟಿಮೀಟರ್ ಮಕ್ಕಳುಗಳಿದ್ದಾರೆ 4ನೇ ತರಗತಿ ಓದ್ತಿರೋ. ಅವರು 180 ಸೆಂಟಿಮೀಟರ್, 185 ಸೆಂಟಿಮೀಟರ್ವರೆಗೂ ಬೆಳೀತಾರೆ, ಅಂದ್ರೆ 6 ಅಡಿಗಿಂತಲೂ ಜಾಸ್ತಿ ಬೆಳೀತಾರೆ. ಆದ್ರಿಂದ ಅಂತ ಮಕ್ಕಳುಗಳನ್ನೆಲ್ಲ ಮನೆಯಲ್ಲಿ ಕೂರಿಸ್ಕೋಬೇಡಿ. ನಿಮಗೆ ಹಾಸ್ಟೆಲ್ಗೆ ಸೇರ್ಸಕ್ಕೆ ಇಚ್ಛೆ ಇಲ್ಲದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಸ್ಥಳೀಯದಲ್ಲಿ ಅವರನ್ನ, ಅವರು ಸೂಕ್ತ ಕ್ರೀಡೆ ಅಂದ್ರೆ ಎತ್ತರ ಇರ್ತಕ್ಕಂಥವ್ರಿಗೆ ವಾಲಿಬಾಲ್, ಬ್ಯಾಸ್ಕೆಟ್ಬಾಲ್, ಅಥ್ಲೆಟಿಕ್ ನಲ್ಲಿ ಹೈ ಜಂಪ್, ಅಥವಾ ದೃಢಕಾಯವಾಗಿದ್ದು ಎತ್ತರ ಇದ್ದವರಿಗೆ ಶಾರ್ಟ್ ಪುಟ್, ಡಿಸ್ಕಸ್, ಈ ತರ ಕ್ರೀಡೆಗಳಲ್ಲಿ ತರಬೇತಿಯನ್ನು ನೀಡಿದರೆ ಅವರು ಅತ್ಯುತ್ತಮವಾದ ಕ್ರೀಡಾಪಟುಗಳಾಗೋದ್ರಲ್ಲಿ ಸಂದೇಹ ಇಲ್ಲ. ನಾನು ಮೊದಲೇ ತಿಳಿಸಿದಂತೆ ಕ್ರೀಡೆ ಮಾನವನ ಒಂದು ಅವಿಭಾಜ್ಯ ಅಂಗ. ವಯಸ್ಸಾದ್ಮೇಲೆ ನಾವು ಡಾಕ್ಟರ್ ಹತ್ರ ಹೋದ್ರೆ ಶುಗರ್ ಇರ್ಬೋದು, BP ಇರ್ಬೋದು, ಯಾವುದೇ ಕಾಯಿಲೆ ಇರ್ಬೋದು, ಅಥವಾ ಪ್ಯಾರಲೈಸ್ ಆಗಿರ್ಬೋದು, ಅವ್ರಿಗೆಲ್ಲ ಕಂಪಲ್ಸರಿ ಡಾಕ್ಟರ್ ಹೇಳ್ತಾರೆ ವ್ಯಾಯಾಮ ಮಾಡಿ, ಗಂಟೆಗೆ ಬೆಳಗ್ಗೆ ಸಾಯಂಕಾಲ 1-5 ಕಿಲೋಮೀಟರ್ ವಾಕ್ ಮಾಡಿ, ಸ್ವಲ್ಪ ವ್ಯಾಯಾಮ ಮಾಡಿ ಅಂತ. ಇದು ಸಹ ಒಂದು ಕ್ರೀಡೆಯ ಸಪರೇಟ್ ಒಂದು ಅಂಗ. ವಾಕ್ ಮಾಡೋದು ಅಷ್ಟೇ, ಎಕ್ಸಸೈಸ್ ಮಾಡೋದು ಅಷ್ಟೇ, ನೋಡಿ ಡಾಕ್ಟ್ರೇ ಹೇಳ್ತಾರೆ. ಆದ್ರಿಂದ ಪ್ರತಿಯೊಬ್ಬರೂ ಸಹ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳೋದು ಒಂದು ಅತಿ ಪ್ರಾಮುಖ್ಯದ ವಿಚಾರವಾಗಿದೆ. ಉತ್ತಮವಾದ ಕ್ರೀಡಾಪಟು ಆದರೆ ನಿಮ್ಮ ಜೀವನ ಸಾರ್ಥಕತೆ ಆಗುತ್ತದೆ. ನೀವು ವಿದ್ಯೆಯಲ್ಲಿ ಕಮ್ಮಿ ಇದ್ದರೂ ಸಹ ಕ್ರೀಡೆಯಿಂದ ನೀವು ನಿಮ್ಮ ಮುಂದಿನ ಸಂತೋಷದ ಜೀವನವನ್ನ ಸಾಗಿಸಬಹುದಾಗಿದೆ. ಇದಕ್ಕೆ ಬಹಳಷ್ಟು ನಿದರ್ಶನಗಳಿವೆ. ನನ್ನ ಹಾಗೂ ನಮ್ಮ ಸಹೋದ್ಯೋಗಿ ತರಬೇತುದಾರರ ಶಿಷ್ಯಂದ್ರಗಳು ಪೊಲೀಸ್ ಇಲಾಖೆ ಇರ್ಬೋದು, ಮಿಲಿಟರಿಯಲ್ಲಿ ಸೆಲೆಕ್ಷನ್ ಆಗಿದ್ದಾರೆ, ರೈಲ್ವೇನಲ್ಲಿ ಸೆಲೆಕ್ಷನ್ ಆಗಿದ್ದಾರೆ, ಬ್ಯಾಂಕಿಂಗ್ನಲ್ಲಿ ಸೆಲೆಕ್ಷನ್ ಆಗಿದ್ದಾರೆ. ಈಗಾಗಲೇ ಅವರೆಲ್ಲ ಅತ್ಯುತ್ತಮವಾದ ಕ್ರೀಡಾಪಟುವಾಗಿ ಕೆಲಸವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅದಲ್ಲದೆ ಅವರು ಡಿಗ್ರಿವರೆಗೂ ಸಹ ಓದು ನಿನ್ನ ಫೀಸ್ ಅನ್ನ ಮರುಪಾವತಿ ಮಾಡ್ತದೆ ಸರ್ಕಾರ. ಹಾಗೂ ನಿಮಗೆ ಏನಾದ್ರು ಸ್ಕಾಲರ್ಶಿಪ್ ಅಂದೆ, ಅದು 1 ರೂಪಾಯಿ 2 ರೂಪಾಯಿ, 50,000 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್ ಕೊಡು. ರಾಷ್ಟ್ರೀಯ ಮಟ್ಟದಲ್ಲಿ ಪದಕವನ್ನು ಕೊಡೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕವನ್ನು ಕೊಡೋದ್ರೆ ನಿಮಗೆ ಗೊತ್ತೇ ಇದೆ. ಯಾರು ಕಾಮನ್ವೆಲ್ತ್ ಗೆದ್ದ ತಕ್ಷಣ ಅವರಿಗೆ 80 ಲಕ್ಷ, 50 ಲಕ್ಷ, ಗೋಲ್ಡ್ಗೆ 1 ಕೋಟಿ,
ಸಿಲ್ವರ್ಗೆ 50 ಲಕ್ಷ 75 ಲಕ್ಷ

ಆಯ್ತು ಅವೆಲ್ಲ ಕೊಡ್ತಾರೆ. ಅಥವಾ ನೀವು ನಾಲ್ಕು ಗಂಟೆಗೆ ಎದ್ದುಬಿಟ್ರೆ ನಾಲ್ಕು ಇಂಟರ್ನ್ಯಾಷನಲ್ಲಿ ನೀವು ಕೋಟ್ಯಾಧಿಪತಿ ಆಗ್ತೀರಿ, ಜೊತೆಗೆ ನಿಮ್ಮ ಲೈಫ್ ಟೈಮ್ ಕೆಲಸನೂ ಸಿಗುತ್ತೆ. ಅದು ಏನು ಮಾಮೂಲಿ ಕ್ಲರ್ಕ್ ಹುದ್ದೆ ಅಲ್ಲ, ಅತ್ಯುತ್ತಮವಾದ ಗ್ರೇಡ್ ಒನ್ ಹುದ್ದೆಗಳು ನೀವು ಪಡ್ಕೊಳ್ಬಹುದು. ಮಕ್ಕಳೇ ಹಾಗೂ ಪೋಷಕ ವರ್ಗದವರೇ, ಮಕ್ಕಳನ್ನ ಬರೀ ಓದು ಅಂತ ನೀವು ಒತ್ತಾಯ ಮಾಡಬೇಡಿ. ಪ್ರತಿಯೊಬ್ಬರಿಗೂ ಅವನ ಶಕ್ತಿ ಎಷ್ಟಿರ್ತದೆ ಅಷ್ಟೇನೆ ಅವನು ಮಾಡೋದು. ಕೆಲವರು ಅತ್ಯುತ್ತಮವಾಗಿ ಓದಿ ಕ್ರೀಡೆಯಲ್ಲಿ ಅವ್ರಿಗೆ ಆಸಕ್ತಿ ಇಲ್ಲದಿದ್ರು ಸಹ ಅತ್ಯುತ್ತಮ ಓದಿ ಕೆಲಸ ಬಿಡಿಸ್ಕೊಡ್ತಾರೆ, ಚೆನ್ನಾಗಿ ಓದ್ತಾರೆ, ರ್ಯಾಂಕಿಂಗ್ ಪಡ್ತಾರೆ. ಕಡಿಮೆ ಇದ್ದವರು ಕ್ರೀಡೆಯಲ್ಲಿ ಇದರೆ ಇದರಲ್ಲಿ ತೊಡಸ್ಕೊಳ್ತಾರೆ. ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ, ಯಾವುದೇ ಕ್ರೀಡೆಯಲ್ಲಿ ತೊಡಸ್ಕೊಂತ ಮಗು SSLC ಇರ್ಬೋದು, PUC ಇರ್ಬೋದು, ದೈಹಿಕವಾಗಿ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಮಗು ನಾನು ಕಮ್ಮಿ ಮಾರ್ಕ್ಸ್ ತಗೊಂಡೆ ಅಂತ ಸೂಸೈಡ್ ಮಾಡಿಕೊಂಡಿಲ್ಲ. ಆ ನಿದರ್ಶನನೇ ನಾ ಇದುವರೆಗೂ ಕೇಳಿಲ್ಲ. ಯಾಕೆಂದ್ರೆ ಅವನಿಗೆ ಆತ್ಮವಿಶ್ವಾಸ ಇರ್ತದೆ, ಅವನಿಗೆ ಆತ್ಮಸ್ಥೈರ್ಯ ಇರ್ತದೆ, ನಾನು ವಿದ್ಯೆಯಲ್ಲಿ ಇದ್ದೇನು ಸಹ ನನ್ನ ಬದುಕು ತೋರಿಸ್ತೀನಿ, ನನ್ನ ಬದುಕು ಬೇರೆ ರೀತಿಯಲ್ಲಿ ಇದೆ ಅಂತ ಅವನಿಗೆ ಕಾನ್ಫಿಡೆನ್ಸ್ ಜಾಸ್ತಿ. ಕ್ರೀಡೆಯಲ್ಲಿ ಇರ್ತಕ್ಕಂಥದ್ದು ಬೋಧನೆ ಚೆನ್ನಾಗಿರ್ತಾರೆ ಅವರಿಗೆ, ಆದರೆ ಮನಸ್ಸು ಕ್ರೀಡೆ ಕಡೆ ಯಾವಾಗ ಹೇಳ್ಕೊಂಡು ಹೋಗ್ತಾರೆ. ಆದ್ರಿಂದ ಮಕ್ಕಳಿಗೆ ಓದುವಿನ ಬಗ್ಗೆ ತುಂಬಾ ಒತ್ತಡವನ್ನು ಹಾಕ್ಬಿಟ್ಟು, ಒತ್ತಡ ಇರಬೇಕು ಆದ್ರೆ ತುಂಬಾ ಒತ್ತಡನ ತರಬಾರ್ದು. ನಾನು ಇಲ್ಲಿ ಸಿಟಿನಲ್ಲಿ ನೋಡ್ತೀನಿ, ಬೆಂಗಳೂರು ಮೈಸೂರು ಸಿಟಿನಲ್ಲಿ ಪ್ರತಿಯೊಬ್ಬರು ಆ ಮಗು ಸ್ಕೂಲಿಗೆ ಬಂದ ತಕ್ಷಣ ಟ್ಯೂಷನ್ ಆಗ್ತದೆ, ಅಲ್ಲೇ ಬೇಸತ್ತೋಗಿರ್ತಾನೆ, ಮತ್ತೆ ಟ್ಯೂಷನ್, ಒಂದನೇ ತರಗತಿಯಿಂದ ಟ್ಯೂಷನ್ ಆಗ್ತಾ ಇದ್ದಾರೆ, PKG ಟ್ಯೂಷನ್ ಆಗ್ತಾ ಇದ್ದಾರೆ. ಅದರ ಅವಶ್ಯಕತೆ ಇಲ್ಲ. ಲೋಡ್ ಜಾಸ್ತಿ ಆದ ತಕ್ಷಣ ಈಗ ಒಂದು ಎತ್ತಿನ ಗಾಡಿನಲ್ಲಿ ಎಷ್ಟು ಎತ್ತಿಗೆ ಸಾಮರ್ಥ್ಯ ಇರ್ತದೋ ಅಷ್ಟು ಲೋಡನ್ನು ಹಾಕ್ಬೇಕು, ಅದಕ್ಕಿಂತ ಜಾಸ್ತಿ ಲೋಡ್ ಆದ್ರೆ ಏನಾಗುತ್ತೆ, ಎತ್ತು ಕುಸಿದು ಬೀಳ್ತದೆ ಅಷ್ಟೇ. ಆ ಲೋಡ್ ಅನ್ನೋದು ಒಂದು ತಲೆಯಲ್ಲಿ ಭಾರವನ್ನು ತುಂಬಾರದು, ಅವರಿಗೆ ವಿಶ್ರಾಂತಿಯೂ ಬೇಕು ಹಾಗೂ ವ್ಯಾಯಾಮವೂ ಬೇಕು. ಎಂಜಾಯ್ಮೆಂಟ್ ಅಂತೀವಿ ಇದು, ಎಂಜಾಯ್ಮೆಂಟ್ ಅಂದ್ರೆ ಈಗ ಆ ಮಗು ಒಂದು ಗಂಟೆ ಪಾರ್ಕ್ನಲ್ಲೋ ಅಥವಾ ಕ್ರೀಡಾ ಮೈದಾನದಲ್ಲೋ ಬಂದ್ರೆ ಅವರ ಲವಲವಿಕೆಯೇ ಬೇರೆ, ಅವರ ಲವಲವಿಕೆಯೇ ಬೇರೆ, ಅಷ್ಟು ಲವಲವಿಕೆಯಿಂದ ಇರ್ತಾರೆ. ಬರೀ ಓದು ಓದು ಅಂತ ಹೇಳ್ತಿದ್ರೆ ಅವನಿಗೆ ಜಿಗುಪ್ಸೆ ಬರುತ್ತೆ ಮೊದಲು. ಆದ್ರಿಂದ ನಾವು ಸಮತೋಲನವನ್ನು ಕಾಪಾಡ್ಕೊಳ್ಬೇಕು, ಓದು ಇರಬೇಕು ಅದರ ಜೊತೆಯಲ್ಲಿ ಕ್ರೀಡೆ ವ್ಯಾಯಾಮ ಇವುಗಳು ಸಹ ಇರಬೇಕು. ಕೆಲವರಿಗೆ ದೈಹಿಕವಾಗಿ ಫಾರ್ ಎಕ್ಸಾಂಪಲ್ ಫುಟ್ಬಾಲ್ ವಾಲಿಬಾಲ್ ಅವೆಲ್ಲ ಟಫ್ ಗೇಮ್, ಅದ್ರ ಆಗದೆ ಇದ್ದವರಿಗೆ ಇನ್ನೊಂದು ಇದು ಇದೆ ಏನು ಫಾರ್ ಎಕ್ಸಾಂಪಲ್ ಚೆಸ್ ಇದೆ, ಚೆಸ್ ಮೆಂಟಲಿ ದೈಹಿಕವಾಗಿಂತ ಅವರಿಗೆ ಮಾನಸಿಕವಾಗಿ ಅದೊಂದು ಮಾನಸಿಕ ಕ್ರೀಡೆ ಅಂತ ನಾವು ಕರಿತೀವಿ. ಅಂತಹ ಕ್ರೀಡೆಗಳಲ್ಲೂ ಸಹ ನಂತರ ತಾವುಗಳು ಮುಂದಿನ ಚಟುವಟಿಕೆಗಳನ್ನ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳಿ. ನೀವು ಯಾವುದೇ ಕ್ರೀಡೆಯಲ್ಲಿ ಭಾಗವಹಿಸಲು ಸಹ ಅದರಲ್ಲಿ ವಯಸ್ಸೇನಿಲ್ಲ, ನೀವು ನಾಲ್ಕನೇ ತರಗತಿಯಿಂದ ಅಥವಾ ಮೂರನೇ ತರಗತಿಯಿಂದಲೇ ಪ್ರಾರಂಭ ಮಾಡಬಹುದು, ಅದರಲ್ಲೇನು ವಯಸ್ಸಿನ ಮಿತಿ ಏನಿಲ್ಲ. ಆದ್ರೆ ನೀವು ಎಷ್ಟು ಬೇಗ ನೀವು ಚಿಕ್ಕ ವಯಸ್ಸಿನಲ್ಲಿ ನಾಲ್ಕನೇ ತರಗತಿ ಅಂದ್ರೆ 10 ವರ್ಷ 9ರಿಂದ 10 ವರ್ಷದಲ್ಲಿ ಪ್ರಾರಂಭ ಮಾಡಿದ್ರೆ ನಿಮ್ಮ ಸಾಧನೆ ಮುಂದೆ ನೀವು 16 ವರ್ಷ ಆದ ತನಕ ನಿಮ್ಮ ಸಾಧನೆ ಅತ್ಯುತ್ತಮವಾಗಿ ಬರ್ತದೆ. ಆದರೆ ಪ್ರತಿನಿತ್ಯ ಅದರಲ್ಲಿ ತೊಡಗಿಸ್ಕೊಳ್ಬೇಕು. ಒಲಿಂಪಿಕ್ಸ್ನಲ್ಲಿ ಎಲ್ಲ ಮಕ್ಕಳುಗಳು ಚಿಕ್ಕ ವಯಸ್ಸು ಮಕ್ಕಳುಗಳು ಭಾಗವಹಿಸಬಹುದು, 6ನೇ ವಯಸ್ಸಿನಿಂದ ಸ್ಟಾರ್ಟ್ ಆಗೋದಿಲ್ಲ, ಏನಿದ್ರು 10ನೇ ವಯಸ್ಸು ನಂತರ ಶುರು ಆಗ್ತದೆ. ಅದರಲ್ಲಿ 10ನೇ ವಯಸ್ಸು ಅಂದ್ರೆ ನಿಮಗೆ ಜಿಮ್ನಾಸ್ಟಿಕ್ ಹೆಸರು ಕೇಳಿದ್ದೀರಾ? ಜಿಮ್ನಾಸ್ಟಿಕ್ ಬಹಳ ಚಿಕ್ಕ ವಯಸ್ಸಿನಲ್ಲೇ ಪ್ರಾರಂಭ ಆಗತಕ್ಕಂಥ ಒಂದು ಕ್ರೀಡೆ. ಅದರಲ್ಲಿ ಚಿಕ್ಕ ಮಕ್ಕಳು 10ರಿಂದ 12 ವರ್ಷ 13 ವರ್ಷದ ಮಕ್ಕಳುಗಳು ಸಹ ಆ ಒಂದು ಕ್ರೀಡೆಯಲ್ಲಿ ಒಲಿಂಪಿಕ್ ನಲ್ಲಿ ಭಾಗವಹಿಸ್ತಾರೆ ಎಂಬ. ಇನ್ನು ಬಾಕಿ ಕ್ರೀಡೆಗಳು ಒಲಿಂಪಿಕ್ ನಲ್ಲಿ ಎಲ್ಲ ದೊಡ್ಡವರು ಭಾಗವಹಿಸಿದ್ದು ಎಬೋ 25 ವರ್ಷ ಮೇಲ್ಪಟ್ಟ ಮಹಿಳೆಯರು ಹಾಗೂ ಪುರುಷರು ಭಾಗವಹಿಸುವುದು, ಬಹಳ ಕಮ್ಮಿ ವಯಸ್ಸು ಅಂದ್ರೆ ಯಾವುದು ಜಿಮ್ನಾಸ್ಟಿಕ್ ನಲ್ಲಿ ಮಾತ್ರ ಆ ವಯಸ್ಸಿನಲ್ಲಿ ಭಾಗವಹಿಸಬಹುದು. ಕ್ರಿಕೆಟ್ ಬಹಳ ಬೇಗ ಮುಂದುವರಿಯುತ್ತೆ. ಕ್ರೀಡೆಯಲ್ಲಿ ವಿಧ ವಿಧವಾದ ಕ್ರೀಡೆಗಳಿವೆ. ಈಗ ನೀವು ಒಂದು TVಯಲ್ಲೇ ನೋಡ್ತೀರಿ ಅಥವಾ ಖುದ್ದಾಗಿ ಹೋಗಿ ವೀಕ್ಷಣೆ ಮಾಡ್ತೀರಿ, ನೀವು ಕಂಪ್ಯಾರಿಟಿವ್ ಮಾಡಬೇಕು, ಎರಡಕ್ಕೂ ತುಲನೆ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಯಾವ ರೀತಿ ಪ್ಲೇಯರ್ಗಳಿಗೆ ಶ್ರಮ ಇದೆ, ಅದೇ ಕಬಡ್ಡಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಆ
ಪ್ಲೇಯರ್ಗಳಿಗೆ ಎಷ್ಟು ಶ್ರಮ ಇದೆ.

ಫಾರ್ ಎಕ್ಸಾಂಪಲ್, ಯಾಕೆ ಈ ಕ್ರೀಡೆಯನ್ನ ಕ್ರಿಕೆಟ್ ಅನ್ನ ಮಕ್ಕಳುಗಳು ಲೈಕ್ ಮಾಡ್ತಾರೆ ಅಂದ್ರೆ, ಇದರಲ್ಲಿ ಜಾಸ್ತಿ ತುಂಬಾ ಶ್ರಮ ವಹಿಸತಕ್ಕಂತ ಕೆಲಸ ಇಲ್ಲ. ಫಾರ್ ಎಕ್ಸಾಂಪಲ್, ಒಬ್ಬ ಬ್ಯಾಟ್ಸ್ಮನ್ ಬರ್ತಾರೆ, 5 ಬಾಲ್ ಫೇಸ್ ಮಾಡ್ತೀರಿ, 6ನೇ ಬಾಲ್ ಔಟ್ ಆಗ್ತೀರಿ, ಹೌದಲ್ಲ? 6ನೇ ಬಾಲ್ ಔಟ್ ಆಗಿ ನೀವು ಪೆವಿಲಿಯನ್ ಹೋದ್ರೆ ನಿಮ್ಗೆ ಫುಲ್ ರೆಸ್ಟ್. ಇದರಿಂದ ಮಕ್ಕಳುಗಳಿಗೆ ಏನಾಗುತ್ತೆ ಅಂದ್ರೆ,

ಎಲ್ಲ ಈ ಟಿವಿ ಮಾಧ್ಯಮಗಳಲ್ಲಿ ಯಾವುದೇ ಟಿವಿ ನೀವು ಸ್ಪೋರ್ಟ್ಸ್ ಚಾನಲ್ ಹಾಕಿ ಎಲ್ಲದರಲ್ಲೂ ಕ್ರಿಕೆಟೇ ಬರೋದು, ಬೇರೆ ಕ್ರೀಡೆ ಬರೋದೇ ಇಲ್ಲ. ನಮ್ಮ ಪೋಷಕರು ಸಹ ಹಾಗೂ ಕ್ರೀಡಾಪಟುಗಳು ಸಹ ಆಯ್ಕೆ ಮಾಡ್ಕೊಳ್ಳೋದೇ ಜಾಸ್ತಿ ಕ್ರಿಕೆಟ್. ಈಗ ಒಂದು ತಾಲೂಕಿನಲ್ಲಿ 16 ಜನ ಸೆಲೆಕ್ಷನ್ ಮಾಡ್ಕೋತಾರೆ ಕ್ರಿಕೆಟ್ ನಲ್ಲಿ ಅಂತ ಇಟ್ಕೊಳ್ಳಿ. ಒಂದು 2,000 ಜನ ಅಥವಾ 1,000 ಜನ ಅಥವಾ 500 ಜನ ಕ್ರಿಕೆಟೇ ಆಡ್ತಿದ್ರೆ ಅದರಲ್ಲಿ ಯಾರು ಅತ್ಯುತ್ತಮವಾದವನು, ಅದರಲ್ಲೂ ರಾಜಕೀಯ, ಅದರಲ್ಲೊಂದು 4-5 ಸೀಟು ರಾಜಕೀಯ ವ್ಯಕ್ತಿಗಳ ಮಕ್ಕಳುಗಳಿಗೆ ಹೋಗ್ತದೆ, ಇಲ್ಲ ಅವ್ರ ಸಂಬಂಧಿಕರುಗಳಿಗೆ ಹೋಗ್ತದೆ. ಈ ರೀತಿಯಾಗಿ ಒಂದು ಆಯ್ಕೆ ಪ್ರಕ್ರಿಯೆ ನಡೀತದೆ. ಅದರಿಂದ ಯಾರು ಕಮ್ಮಿ ಕ್ರೀಡೆಯಲ್ಲಿ ಎಷ್ಟು ಶ್ರಮವನ್ನು ವಹಿಸ್ತೀರೋ ಅಷ್ಟು ಒಳ್ಳೆಯದು. ಅಂತ ಕ್ರೀಡೆಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಹೌದು, ನಿಜ, ಇದೆಲ್ಲ ಮಾಧ್ಯಮಗಳು ಮತ್ತು ಪೋಷಕರು ಎಲ್ಲರೂ ಕ್ರಿಕೆಟ್ ಅನ್ನೇ ಲೈಕ್ ಮಾಡೋದು ನನಗೆ ಗೊತ್ತು. ಅದ್ರ ಬಗ್ಗೆ ವಾದ ಮಾಡಕ್ ಆಗಲ್ಲ, ಯಾಕೆಂದ್ರೆ ಅದು ಬಹಳ ತುಂಬಾ ಸಾಹುಕಾರದ, ತುಂಬಾ ಶ್ರೀಮಂತರ ಕ್ರೀಡೆ ಅಂತ ಕರಿತೀವಿ. ಒಂದು ಬ್ಯಾಟ್, ನಿಮ್ಗೆ ತಗೊಂಡಿರೋ ಕ್ಯಾಪು, ಹೆಲ್ಮೆಟ್ ಎಲ್ಲ ಸೇರಿದ್ರೆ ಒಂದು 15,000 ರೂಪಾಯಿಯಿಂದ 20,000 ರೂಪಾಯಿ ನೀವು ಖರ್ಚು ಮಾಡಬೇಕು ಬರೀ ಎಕ್ವಿಪ್ಮೆಂಟ್ ತಗೊಳಕ್ಕೆ. ಕ್ರಿಕೆಟ್ ಆಡಬೇಕು, ಎಕ್ವಿಪ್ಮೆಂಟ್ ತಗೊಳಕ್ಕೆ 20, ಅದು ಶಕ್ತಿ ಇರತಕ್ಕಂತ ಅವ್ರು ಮಾತ್ರ ತೆಕ್ಕೊಡ್ತಾರೆ. ಇಲ್ಲೇ ಹೋದ್ರೆ ಕಬಡ್ಡಿ ಆಡಮ್ಮ, ಖೋಖೋ ಆಡಮ್ಮ, ಏನು ಖರ್ಚಿಲ್ಲ, ಬರೀ ಒಂದು ಟೀ ಶರ್ಟ್ ಒಂದು ನಿಕ್ಕರ್ ಹಾಕೊಂಡ್ರೆ ಸಾಕು ಅಲ್ವಾ? ಒಂದೇ ನಾಣ್ಯದ ಎರಡು ಮುಖ, ವಿದ್ಯಾಭ್ಯಾಸ ಮತ್ತೆ ಕ್ರೀಡೆ. ಒಂದು ಕಡೆ ಹೆಡ್, ಇನ್ನೊಂದು ಕಡೆ ಟೈಲ್, ಜೊತೆ ಜೊತೆಯಲ್ಲೇ ಹೋಗಬೇಕು. ವ್ಯಾಯಾಮ ಎಷ್ಟು ಮುಖ್ಯ ನೀವು ಊರಿನಲ್ಲಿ ನೋಡ್ತೀರಿ, ಕೆಲವರು ವಯಸ್ಸಾದವ್ರನ್ನ, ಇನ್ನೊಬ್ಬರನ್ನ, ಕೆಲವು ರೋಗಿಗಳನ್ನ, ಎಲ್ಲರೂ ಸಹ ವ್ಯಾಯಾಮದಲ್ಲೇ ತೊಡಗಿಸ್ಕೊಂಡ್ರೆ ಅವರೆಲ್ಲ ವಾಸಿ ಆಗೋದು. ನಂತರ ನೀವು ನಿಮ್ಮಂತ ಚಿಕ್ಕ ವಯಸ್ಸಿನವರು ಕ್ರೀಡೆಯಲ್ಲಿ ತೊಡಗಿಸ್ಕೊಂಡ್ರೆ ಯಾವುದೇ ಕ್ರೀಡೆ ಇರ್ಬೋದು, ನೀವು ಹೇಳ್ತಾ ಇದ್ರೆ ಕ್ರಿಕೆಟ್ ಅಂತ ಕ್ರಿಕೆಟ್ ಆರು ವಹಿಸ್ಕೊಳ್ಳಿ ಅಥವಾ ಇಷ್ಟಪಡಿ ಅಥವಾ ಬೇರೆ ಯಾವುದೇ ಕ್ರೀಡೆಯನ್ನು ಇಷ್ಟಪಡಿ, ನಿಮ್ಮ ಗ್ರಾಮದಲ್ಲಿ ನಿಮ್ಮ ತಾಲೂಕಿನಲ್ಲಿ ಯಾವುದು ಕ್ರೀಡೆ ಪ್ರಚಲಿತ ಇರ್ತದೆ ಅಂತ ಕ್ರೀಡೆಯನ್ನು ಆಯ್ಕೆ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಹಳ್ಳಿಯಲ್ಲಿ ಯಾವುದೇ ಕ್ರೀಡೆ ಇಷ್ಟಪಡ್ತಾರೆ, ಥ್ರೋಬಾಲ್ ಇರ್ಬೋದು ಹೆಣ್ಣು ಮಕ್ಕಳಿಗೆ, ಶಟ್ಲ್ ಇರ್ಬೋದು, ಖೋಖೋ ಅತ್ಯುತ್ತಮವಾದ ಕ್ರೀಡೆ. ಖೋಖೋ ರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲದೆ ಇರ್ಬೋದು ಆದರೂ ಸಹ ಅತ್ಯುತ್ತಮವಾದ ಕ್ರೀಡೆ, ರಾಷ್ಟ್ರ ಮಟ್ಟದವರೆಗೂ ನಡೆಯುತ್ತೆ. ಅದರಲ್ಲಿ ಬೇಕಾದಷ್ಟು ಈಗ ನಮ್ಮ ಇಲ್ಲಿ ಮೈಸೂರಿನಲ್ಲಿ ನರಸೀಪುರ ಅಂತಿದೆ, ಅಲ್ಲಿ ಒಂದು ಸಣ್ಣ ಹಳ್ಳಿ, ಆ ಸಣ್ಣ ಹಳ್ಳಿಯಲ್ಲಿ ಬರೀ ಖೋಖೋ ಬಿಟ್ಟರೆ ನೀನು ಆಡಲ್ಲ. ಅವರೆಲ್ಲ ಇವತ್ತು ಏರ್ಫೋರ್ಸ್ ನಲ್ಲಿ ಇದ್ದಾರೆ ಹೆಣ್ಮಕ್ಳು, ಬರೀ ಹೆಣ್ಮಕ್ಳು ಟೀಮ್ ಅಲ್ಲಿ ಇರೋದು, ಪೊಲೀಸರಲ್ಲಿದ್ದಾರೆ ಎಲ್ಲ ರಾಷ್ಟ್ರ ಮಟ್ಟದಲ್ಲಿ. ಹಾಗೂ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಪ್ರತಿ ವರ್ಷ ಅಂತ ಆಲ್ ಇಂಡಿಯಾ ಯೂನಿವರ್ಸಿಟಿ ಕಾಂಪಿಟೇಷನ್ ಅಲ್ಲಿ ಚಿನ್ನ ಬೆಳ್ಳಿ ಅಟ್ಲೀಸ್ಟ್ 3ರಲ್ಲಿ ಒಂದು ಪದಕ ಅಂತ ಗ್ಯಾರಂಟಿ, ಪ್ರತಿ ವರ್ಷ ಅವರಿಗೆ ಕೆಲಸ ಅಂತ ಗ್ಯಾರಂಟಿ. ಆ ರೀತಿ ನೀವು ತೊಡಗಿಸ್ಕೊಳ್ಬೇಕು. ನೀವು ಇದೇ ಆಯ್ಕೆ ಮಾಡ್ಕೋತೀನಿ, ಇಷ್ಟ ಈ ಕ್ರೀಡೆನೇ ಇಷ್ಟ, ಇಷ್ಟ ಇದ್ರೂ ಸಹ ಅದಕ್ಕೆ ಹೆಚ್ಚಿನ ಒಂದು ಶ್ರಮವನ್ನು ಸಹ ಕೊಡಬೇಕಾಗ್ತದೆ. ಹಾಗೂ ಕೆಲವು ಕ್ರೀಡೆಗಳಂತೂ ನಾನು ಹೇಳಿ ಮುಂಚೆನೆ ಹೇಳಿದೆ, ಶ್ರೀಮಂತ ಕ್ರೀಡೆಗಳೇ ಬೇರೆ ಇದೆ. ಶ್ರೀಮಂತ ಕ್ರೀಡೆಗಳು ಅಂದರೆ ಸೋಷಿಯೋ ಎಕನಾಮಿಕ್ ಎಕನಾಮಿಕ್ಸ್ ನಲ್ಲಿ ಎಕನಾಮಿಕಲ್ಲಿ ಹೈ ಲೆವೆಲ್, ಕ್ರಿಕೆಟು, ಶಟ್ಲ್ ಬ್ಯಾಡ್ಮಿಂಟನ್ನು, ಟೆನ್ನಿಸ್ಸು, ಸ್ವಿಮ್ಮಿಂಗು, ಟೇಬಲ್ ಟೆನ್ನಿಸ್ಸು, ಇವೆಲ್ಲ ತುಂಬ ಕಾಸ್ಟ್ಲಿ ಗೇಮ್ಗಳು. ಟೇಬಲ್ ಟೆನ್ನಿಸ್ ಕಮ್ಮಿ, ಇದಿಷ್ಟು ಇಕ್ವಿಪ್ಮೆಂಟ್ಗಳೇ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಆಗ್ತದೆ. ಅದರಿಂದ ನಮ್ಮ ನಮ್ಮ ಆ ಒಂದು ಪರಿಸರಕ್ಕೆ ಏನಿದೆ ಹಾಗೂ ನಮ್ಮ ತಂದೆ ತಾಯಿಗಳು ಎಷ್ಟು ಖರ್ಚು ಮಾಡಬಹುದು ಅಂತ ತಿಳ್ಕೊಂಡು ನಾವು ಮಾಡ್ಬೇಕಾಗ್ತದೆ. ಅಕಸ್ಮಾತ್ ನೀವು ತುಂಬಾ ಚೆನ್ನಾಗಿ ಅತ್ಯುತ್ತಮವಾದ ಕ್ರೀಡಾಪಟು ಕ್ರಿಕೆಟ್ ನಲ್ಲಿ ಆಗ್ತೀರಿ ಅಂತಂದ್ರೆ ಊರಿನವರ ಸಹಾಯ ತಗೊಂಡು ಗ್ರಾಮ ಪಂಚಾಯತ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ಹಿರಿಯ ಹಣದಲ್ಲಿ ಚೆನ್ನಾಗಿರ್ತಕ್ಕಂಥ ಒಂದು ವ್ಯಕ್ತಿಗಳಿಂದ ಪಡ್ಕೊಂಡು ನೀವು ಕ್ರೀಡೆಯನ್ನ ಮುಂದುವರಿಸ್ಬೋದಮ್ಮ. ಇನ್ನು ಬೇಕಾದಷ್ಟಿದೆ ಹೇಳಲಿಕ್ಕೆ, ಸಮಯ ಅವಕಾಶಗಳು ಕಮ್ಮಿ. ಆದ್ರಿಂದ ತಾವು ಇವರೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಬ್ಬರು ಸಹ ಈವನ್ ಅಂಗವೈಕಲ್ಯ ಇರೋರು ಸಹ ಭಾಗವಹಿಸಬೇಕು. ನೀವು ನೋಡಿದಿರಲ್ಲ, ಅಂಗವೈಕಲ್ಯದ ಒಲಿಂಪಿಕ್ಕೇ ನಡೀತದೆ. ಕೈ ಇಲ್ದೆ ಇದ್ದವನು, ಕಾಲಿಲ್ದೆ ಇದ್ದವನು, ಎರಡೂ ಕಾಲಿಲ್ದೆ ಇದ್ದವರು ಸಹ ಓಡೋದನ್ನ ನೀವು ನೋಡಿರ್ಬೋದು ಟಿವಿನಲ್ಲೆಲ್ಲ. ಈ ಸತಿ ಕಾಮನ್ವೆಲ್ತ್ ಅಲ್ಲೂ ಭಾರತ ದೇಶಕ್ಕೆ ಒಂದು 5ರಿಂದ 6 ಮೆಡಲ್ಗಳು ಬಂದಿದೆ. ಅಂಗವೈಫಲ್ಯ ಇರತಕ್ಕಂಥ ಕ್ರೀಡಾಪಟುಗಳು ಅವರೂ ಸಹ ಭಾಗವಹಿಸಿ ಪದಕಗಳನ್ನು ಪಡೆದಿದ್ದಾರೆ. ಆದ್ದರಿಂದ ಇದರಲ್ಲಿ ಯಾವುದೇ ಭೇದ ಭಾವ ಇರೋದಿಲ್ಲ, ಎಲ್ಲರೂ ಸಹ ಒಟ್ಟಿಗೆ ಭಾಗವಹಿಸಿ

ಒಂದು ನಿಮಗೆ ಉತ್ಪ್ರೇಕ್ಷಣೆ ಆಗಲಿ. ನೀವುಗಳೆಲ್ಲರೂ ಮುಂದೆ ಇನ್ನೂ ಹೆಚ್ಚಾಗಿ ಭಾಗವಹಿಸಿ ನನ್ನಿಂದ ನಿಮಗೆ ಉತ್ತೇಜನ ಸಿಕ್ಕಿದ್ದಲ್ಲಿ ನನಗೂ ಸಹ ಸಾರ್ಥಕವಾಗ್ತದೆ. ನೀವು ಸಹ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಮಾತುಗಳಿಂದ ಉತ್ತೇಜನಗೊಂಡಿದ್ರೆ ನನಗೂ ಬಹಳ ಸಂತೋಷವಾಗ್ತದೆ. ಥ್ಯಾಂಕ್ ಯು.

ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಕ್ರೀಡೆಯ ಜಗತ್ತಿಗೆ ಒಂದು ಪಯಣ ಕುರಿತು ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಕರ್ನಾಟಕ ಫುಟ್ಬಾಲ್ನ ತರಬೇತುದಾರರಾದ ಶ್ರೀ ಬಾಬು ಗುರುರಾಜ್ ಜಿವಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 29/8/2026 ಶನಿವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ನಿಸರ್ಗರವರು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವೀರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ರಾಜು ಕೆ ಎಸ್ ರವರು ವಾಕ್ಭಾಷ ಶ್ರವಣ ತಜ್ಞರು, ಆಯನರಾಜ್ರವರು ಫಿಸಿಯೋಥೆರಪಿಸ್ಟ್ ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೌಲಭ್ಯವು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

0: ಇನ್ನು ಮುಂದೆ ಕೇಳಿ ಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮರುಭೂಮಿಯಲ್ಲಿ ವಾಸಿಸುವ ಸಸ್ಯಗಳು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರೆ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮರುಭೂಮಿಯಲ್ಲಿ ವಾಸಿಸುವ ಸಸ್ಯಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಭೂಮಿಯ ಮೇಲ್ಮೈ ಐದನೇ ಒಂದು ಭಾಗಕ್ಕಿಂತ ಹೆಚ್ಚು ಭಾಗವು ಮರುಭೂಮಿ ಭೂದೃಶ್ಯಗಳಿಂದ ಆವೃತವಾಗಿದೆ. ಮರುಭೂಮಿಗಳು ವರ್ಷಕ್ಕೆ 25 ಸೆಂಟಿಮೀಟರ್ಗಳಿಗಿಂತ ಕಡಿಮೆ ಮಳೆಯಾಗುವ ಸ್ಥಳಗಳಾಗಿವೆ. ಜನಪ್ರಿಯ ನಂಬಿಕೆಗೆ ವಿರುದ್ಧವಾಗಿ ಮರುಭೂಮಿಗಳು ಯಾವಾಗಲೂ ಬಿಸಿಯಾಗಿರುವುದಿಲ್ಲ. ಆಫ್ರಿಕಾದ ಸಹಾರ ಮರುಭೂಮಿಯು ದಿನದಲ್ಲಿ 122 ಡಿಗ್ರಿ ಫ್ಯಾರನ್ಹೀಟ್ ವರೆಗೆ ತಲುಪಿದರೂ ಪರ್ವತ ಮತ್ತು ಧ್ರುವ ಭೂದೃಶ್ಯಗಳನ್ನು ಸಹ ಮರುಭೂಮಿಗಳಾಗಿರಬಹುದು. ಒಂದು ಪ್ರದೇಶವನ್ನು ಮರುಭೂಮಿ ಎಂದು ವರ್ಗೀಕರಿಸಲಾಗುತ್ತದೆ. ಅದು ಎಷ್ಟು ಶುಷ್ಕವಾಗಿದೆ ಎಂಬುದರ ಆಧಾರದ ಮೇಲೆ, ಅದು ಅದರ ತಾಪಮಾನದ ಆಧಾರದ ಮೇಲೆ ಅಲ್ಲ. ಜೀವ ಉಳಿಸಿಕೊಳ್ಳಲು ನೀರು ಅತ್ಯಗತ್ಯ. ದೀರ್ಘಕಾಲದವರೆಗೆ ನೀರಲ್ಲಿ ಇರುವುದು ತುಂಬಾ ಕಷ್ಟ. ಆದ್ದರಿಂದ ಮರುಭೂಮಿ ಭೂದೃಶ್ಯಗಳಲ್ಲಿ ವಾಸಿಸುವ ಸಸ್ಯಗಳು ಮತ್ತು ಪ್ರಾಣಿಗಳು ಬದುಕಲು ಚೆನ್ನಾಗಿ ಹೊಂದಿಕೊಳ್ಳುವ ಅಗತ್ಯವಿದೆ. ಮರುಭೂಮಿಯಲ್ಲಿ ವಾಸಿಸುವ ಅನೇಕ ಸಸ್ಯಗಳು ಮಳೆ ಬಹಳ ವಿರಳವಾಗಿರುವುದರಿಂದ ವರ್ಷಗಳ ಕಾಲ ನೀರಿಲ್ಲದೆ ಬದುಕಬೇಕಾಗುತ್ತದೆ. ಕೆಲವು ಸಸ್ಯಗಳು ನೀರನ್ನ ಹುಡುಕಲು ಮಣ್ಣಿನಲ್ಲಿ ಬಹಳ ದೂರ ಹೋಗುತ್ತವೆ. ಅತ್ಯಂತ ಉದ್ದವಾದ ಬೇರುಗಳನ್ನ ಹೊಂದಿರುತ್ತವೆ. ಈ ಬೇರುಗಳನ್ನು ಟ್ಯಾಪ್ ರೂಟ್ ಎಂದು ಕರೆಯಲಾಗುತ್ತದೆ. ಇತರೆ ಸಸ್ಯಗಳು ಮತ್ತು ಎಲೆಗಳು ಅಥವಾ ಕಾಂಡದಲ್ಲಿ ನೀರನ್ನ ಸಂಗ್ರಹಿಸಲು ಬುದ್ಧಿವಂತ ಮಾರ್ಗಗಳನ್ನು ಕಂಡುಕೊಳ್ಳುತ್ತವೆ. ಅದು ಅವರಿಗೆ ದೀರ್ಘಕಾಲ ಇರುತ್ತದೆ ಎಂದು ಖಚಿತಪಡಿಸುತ್ತದೆ. ಈ ಸಸ್ಯಗಳನ್ನು ರಸಭರಿತ ಸಸ್ಯಗಳು ಎಂದು ಸಹ ಕರೆಯಲಾಗುತ್ತದೆ. ಬಾಷ್ಪ ವಿಸರ್ಜನೆಯ ಮೂಲಕ ನೀರಿನ ನಷ್ಟವನ್ನು ಕಡಿಮೆ ಮಾಡುವ ಒಂದು ಮಾರ್ಗವಾಗಿ ಅನೇಕ ಭೂಮಿಯ ಸಸ್ಯಗಳು ಬಹಳ ಸಣ್ಣ ಎಲೆಗಳನ್ನು ಹೊಂದಲು ವಿಕಸನಗೊಂಡಿವೆ. ಎಲೆಯ ಬಣ್ಣವು ಸೂರ್ಯನ ಶಾಖವನ್ನು ಪ್ರತಿಬಿಂಬಿಸಲು ಸಹಾಯ ಮಾಡುತ್ತದೆ. ಮರಳು ದೀಪದ ಸಸ್ಯಗಳಂತಹ ಬೆಳ್ಳಿಯ ಎಲೆಗಳನ್ನು ಹೊಂದಿರುವ

ಸಸ್ಯಗಳು ಗಾಢವಾದ ಎಲೆಗಳನ್ನು ಹೊಂದಿರುವ ಸಸ್ಯಗಳಿಗಿಂತ ಕಡಿಮೆ ಶಾಖವನ್ನು ಹೀರಿಕೊಳ್ಳುತ್ತವೆ. ಇತರೆ ಸಸ್ಯಗಳು ಮತ್ತಷ್ಟು ನೀರಿನ ನಷ್ಟವನ್ನು ತಡೆಯಲು ತಮ್ಮ ಎಲೆಗಳ ಮೇಲೆ ಸಣ್ಣ ಕೂದಲನ್ನ ಹೊಂದುತ್ತವೆ. ಮರುಭೂಮಿಯಲ್ಲಿ ವಾಸಿಸುವ ಕೆಲವು ಸಸ್ಯಗಳು ನೂರಾರು ವರ್ಷಗಳ ಕಾಲ ಬದುಕಬಲ್ಲವು. ಕ್ಯಾಲಿಫೋರ್ನಿಯಾದಲ್ಲಿ ಸಾವಿರ ವರ್ಷಗಳಿಗಿಂತ ಹಳೆಯದಾದ ಜೋಸುವಾ ಮರವಿದೆ. ಆದಾಗ್ಯೂ ತಾಪಮಾನ ಹೆಚ್ಚಾದರೆ, ಅಂದರೆ ಜಾಗತಿಕ ತಾಪಮಾನ ಏರಿಕೆಯ ಪರಿಣಾಮವಾಗಿ ಜೋಸುವಾ ಮರಗಳು ಅಳಿವಿನ ಅಪಾಯದಲ್ಲಿರುತ್ತವೆ. ಇದು ಸಸ್ಯ ಪ್ರಭೇದಗಳಿಗೆ ಮಾತ್ರ ದುರಂತವಲ್ಲ, ಇದು ಬಹಳಷ್ಟು ಪ್ರಾಣಿಗಳಿಗೂ ಅಪಾಯವನ್ನು ಉಂಟು ಮಾಡುತ್ತವೆ. ನೀರಿನ ಮೂಲಗಳು ತೀರಾ ಕಡಿಮೆ ಇರುವುದರಿಂದ ಮತ್ತು ಅವುಗಳ ನಡುವೆಯೂ ಇರುವುದರಿಂದ ಪ್ರಾಣಿಗಳು ತಮ್ಮ ಜೀವನದ ಚಕ್ರ ನಿರ್ಣಾಯಕ ಹಂತಗಳಿಗೆ ಸಸ್ಯಗಳನ್ನು ಅವಲಂಬಿಸಿವೆ. ಕೆಲವು ಪ್ರಾಣಿಗಳು ಜಲ ಸಂಚಯನಕ್ಕಾಗಿ ಸಸ್ಯಗಳನ್ನು ತಿನ್ನುತ್ತವೆ ಮತ್ತು ಕುಡಿಯುತ್ತವೆ. ಆದರೆ ಇತರವು ಮರುಭೂಮಿ ಸಸ್ಯವರ್ಗದೊಂದಿಗೆ ಹೆಚ್ಚು ಅಸಾಮಾನ್ಯ ಸಂಬಂಧವನ್ನು ಹೊಂದಿವೆ. ಉದಾಹರಣೆಗೆ ಯಕ್ಕ, ಪತಂಗಗಳು ಜೋಶುವಾ ಮರದ ಹೂವಿನಲ್ಲಿ ಮೊಟ್ಟೆಗಳನ್ನು ಇಡುತ್ತವೆ. ಜೋಶುವಾ ಮರವಿಲ್ಲದೆ ಯಾವುದೇ ಮೊಟ್ಟೆಗಳು ಇರುವುದಿಲ್ಲ. ಟಂಬಲ್ ವಿಂಡ್ಗಳು ಮರುಭೂಮಿಗಳಂತಹ ಶುಷ್ಕ ಮತ್ತು ಬಿಸಿ ಪರಿಸ್ಥಿತಿಗಳಲ್ಲಿ ಬೆಳೆಯುವ ವಿವಿಧ ಸಸ್ಯ ಪ್ರಭೇದಗಳ ಗುಂಪುಗಳಾಗಿದೆ. ಇವು ಗಾತ್ರದಲ್ಲಿ ಬದಲಾಗುತ್ತವೆ, ತುಂಬಾ ಚಿಕ್ಕದಾಗಿರುವುದರಿಂದ ಸಾಕಷ್ಟು ದೊಡ್ಡದಾಗಿರುತ್ತವೆ, ಕೆಲವು ವ್ಯಕ್ತಿಯಷ್ಟು ದೊಡ್ಡದಾಗಿರುತ್ತವೆ. ಟಂಬಲ್ ವಿಂಡ್ಗಳನ್ನ USA, ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾದಂತಹ ಸ್ಥಳಗಳಲ್ಲಿ ಕಾಣಬಹುದು. ಅವು ಬೇರುಗಳು ಮತ್ತು ಕಾಂಡಗಳ ಮೂಲಕ ನೆಲಕ್ಕೆ ಅಂಟಿಕೊಳ್ಳಲು ಪ್ರಾರಂಭಿಸುತ್ತವೆ. ಆದರೆ ಗಾಳಿಯ ಕಾರಣದಿಂದಾಗಿ ಅವು ಬೇರ್ಪಟ್ಟು ಗಾಳಿಯು ಅವುಗಳನ್ನು ತೆಗೆದುಕೊಂಡರೂ ಬೀಸಲು ಪ್ರಾರಂಭಿಸುತ್ತವೆ. ಸುತ್ತಾಡುವುದು ಸಹಜ. ತಮ್ಮ ಬೀಜಗಳನ್ನು ದೂರದವರೆಗೆ ಹರಡಲು ಟಂಬಲ್ ವಿಂಡ್ಗಳ ಒಂದು ಮಾರ್ಗವಾಗಿದೆ. ಟಂಬಲ್ ವಿಂಡ್ಗಳು ನೋಡಲು ಖುಷಿ ನೀಡಬಹುದಾದರೂ ಅವು ಕೆಲವು ಪರಿಸರಗಳಿಗೆ ಹಾನಿಯನ್ನು ಉಂಟು ಮಾಡಬಹುದು. ಅವು ಆಕ್ರಮಣಕಾರಿ ಪ್ರಭೇದಗಳಾಗಿವೆ, ಅಂದರೆ ಅವು ಮೊದಲು ಬೆಳೆಯದ ಸ್ಥಳಗಳಲ್ಲಿ ಇತರೆ ಸಸ್ಯ ಜೀವನವನ್ನು ಆಕ್ರಮಿಸಿಕೊಳ್ಳುತ್ತವೆ ಮತ್ತು ಪ್ರಾಬಲ್ಯವನ್ನು ಸಾಧಿಸುತ್ತವೆ. ಅವುಗಳ ಶುಷ್ಕ ಸ್ವಭಾವದಿಂದಾಗಿ ಟಂಬಲ್ ವಿಂಡ್ಗಳು ಹೆಚ್ಚು ಸುಡುವಂಥವುಗಳಾಗಿವೆ, ಅಂದರೆ ಪೊದೆಯ ಬೆಂಕಿಯ ಸಂದರ್ಭದಲ್ಲಿ ಅವು ದೊಡ್ಡ ಅಪಾಯವನ್ನು ಉಂಟು ಮಾಡಬಹುದು. ಹಾಗೆ ಎರಡನೆಯದಾಗಿ ಪಾಪಸ್ಸು ಕಳ್ಳಿ. ಕಳ್ಳಿಗಳು ಅತ್ಯಂತ ಗಟ್ಟಿಮುಟ್ಟಾದ ಸಸ್ಯಗಳಾಗಿವೆ. ಲಕ್ಷಾಂತರ ವರ್ಷಗಳಿಂದ ಅವು ಮರುಭೂಮಿಯ ಭೂದೃಶ್ಯದ ತೀವ್ರ ಪರಿಸ್ಥಿತಿಗಳಲ್ಲಿ ಬದುಕಲು ಸಾಧ್ಯವಾಗುವಂತೆ ವಿಕಸನಗೊಂಡಿವೆ. ಅವು ತಮ್ಮ ಬೇರುಗಳು, ಎಲೆಗಳು ಮತ್ತು ಕಾಂಡಗಳಲ್ಲಿ ತೇವಾಂಶವನ್ನು ಸಂಗ್ರಹಿಸುವ ಮೂಲಕ ಬಹಳ ಕಾಲ ಬಹಳ ಕಡಿಮೆ ನೀರಿನಿಂದ ಬದುಕಬಲ್ಲವು. ಆದಾಗ್ಯೂ ಕಳ್ಳಿಯನ್ನು ಕೊಲ್ಲುವುದು ಬಹುತೇಕ ಅಸಾಧ್ಯ ಎಂಬ ಸಾಮಾನ್ಯ ತಪ್ಪು ಕಲ್ಪನೆ ಇದೆ. ಕಳ್ಳಿಗಳು ಮರುಭೂಮಿ ಭೂದೃಶ್ಯದಲ್ಲಿ ಬದುಕುಳಿಯುವಲ್ಲಿ ಬಹಳ ಉತ್ತಮವಾಗಿದೆ. ಕಠಿಣ ವಾತಾವರಣದಲ್ಲಿ ಬದುಕುವ ಅವುಗಳ ಸಾಮರ್ಥ್ಯವು ಮಲಗುವ ಕೋಣೆಯಲ್ಲಿ ಅಥವಾ ಅಡುಗೆ ಮನೆಯ ಕಿಟಕಿ ಮೇಲೆ ಬದುಕುಳಿಯುವಲ್ಲಿ ಅವುಗಳನ್ನು ಸಮರ್ಥರನ್ನಾಗಿ ಮಾಡುವುದಿಲ್ಲ. ಕಡಿಮೆ ಬೆಳಕಿನಲ್ಲಿ ಅಥವಾ ಅತಿಯಾದ ತೇವಾಂಶದ ಬೇರುಗಳೊಂದಿಗೆ ಇವು ಉತ್ತಮವಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಅವು ಕಡಿಮೆ ನಿರ್ವಹಣೆಯನ್ನು ಹೊಂದಿದ್ದರೂ ಸರಿಯಾದ ಪರಿಸ್ಥಿತಿಗಳಲ್ಲಿ ಅವು ಕಡಿಮೆ ನಿರ್ವಹಣೆಯನ್ನು ಹೊಂದುತ್ತವೆ. ಪಾಪಸ್ಸು ಕಳ್ಳಿಗಳಿಗೆ ಸಾಕಷ್ಟು ಬೆಳಕು ಬೇಕು. ಅವು ತಮ್ಮ ಬಣ್ಣವನ್ನು ಕಳೆದುಕೊಂಡು ಮಸುಕಾಗಲು ಪ್ರಾರಂಭಿಸಿದರೆ ನೀವು ಅವುಗಳನ್ನು ಹೆಚ್ಚು ಬೆಳಕು ಇರುವ ಸ್ಥಳಕ್ಕೆ ಸ್ಥಳಾಂತರಿಸಬೇಕಾಗುತ್ತದೆ. ಹೆಚ್ಚು ಸೂರ್ಯನ ಬೆಳಕು ಬೀಳುವ ಕಿಟಕಿಯ ಬಳಿ ಅವುಗಳನ್ನು ಇಡುವುದು ಒಳ್ಳೆಯದು. ಜನರು ಪಾಪಸ್ಸು ಕಳ್ಳಿಗಳ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಾರೆ. ಸಾಮಾನ್ಯವಾಗಿ ಅವುಗಳಿಗೆ ತಿಂಗಳಿಗೊಮ್ಮೆ ಮಾತ್ರ ನೀರು ಹಾಕಬೇಕಾಗುತ್ತದೆ. ಅವುಗಳನ್ನು ಕಿಟಕಿಯ ಬಳಿ ಇರಿಸಿ ನಂತರ ಅವುಗಳನ್ನು ಒಂಟಿಯಾಗಿ ಬಿಡಿ. ಕಳ್ಳಿಯ ಆವಾಸ ಸ್ಥಾನಕ್ಕೆ ಉತ್ತಮ ಪರಿಸ್ಥಿತಿಗಳನ್ನು ಸೃಷ್ಟಿಸಲು ನಾಲ್ಕು ಅಂಶಗಳು ಬೇಕಾಗುತ್ತದೆ. ಅವುಗಳೆಂದರೆ ಮಣ್ಣು, ನೀರು, ಬೆಳಕು ಮತ್ತು ತಾಪಮಾನ. ಕಳ್ಳಿಗೆ ಅಗತ್ಯವಿರುವ ನಿರ್ದಿಷ್ಟ ರೀತಿಯ ಮಣ್ಣು ಇಲ್ಲದಿದ್ದರೂ ಆ ಮಣ್ಣು ಹೊಂದಿರಲೇಬೇಕಾದ ನಿರ್ದಿಷ್ಟ ಗುಣಲಕ್ಷಣಗಳಿವೆ. ಆದರ್ಶ ಮಣ್ಣು ಬೇಗ ಬಸಿದು ಹೋಗುವ ಅಥವಾ ಮರಳು ಮಿಶ್ರಿತವಾಗಿದ್ದು ಭೂಮಿಯ ನೈಸರ್ಗಿಕ ಕಳ್ಳಿ ಆವಾಸ ಸ್ಥಾನದಂತೆಯೇ ಇರುತ್ತದೆ. ಕಳ್ಳಿಗೆ ಉತ್ತಮವಾಗಿಸಲು ನೀವು ನಿಮ್ಮ ಮಣ್ಣಿನಲ್ಲಿ ಇರುವ ಮತ್ತು ಪೀಟ್ ಪಾಚಿಯನ್ನು ಸೇರಿಸಬಹುದು. ಆದರೆ ವೇಗವಾಗಿ ಬಸಿದು ಹೋಗುವ ಅಥವಾ ಹೆಚ್ಚು ಗಂಟು ಬೀಳದ ಯಾವುದೇ ಮಣ್ಣು ಉತ್ತಮವಾಗಿರಬೇಕಿಲ್ಲ. ಕಳ್ಳಿ ಗಿಡದ ನಿರ್ವಹಣೆಯಲ್ಲಿ ಸರಿಯಾದ ಮಟ್ಟದ ತೇವಾಂಶವು ನಿರ್ಣಾಯಕವಾಗಿದೆ. ಮನೆಯಲ್ಲಿ ಕಳ್ಳಿ ಗಿಡಗಳು ಬದುಕುಳಿದಿರಲು ಅತಿಯಾಗಿ ನೀರು ಹಾಕುವುದು ಒಂದು ಪ್ರಮುಖ ಕಾರಣವಾಗಿದೆ. ಸಾಮಾನ್ಯವಾಗಿ ನೀವು ತಿಂಗಳಿಗೊಮ್ಮೆ ನಿಮ್ಮ ಕಳ್ಳಿಗೆ ನೀರು ಹಾಕಬೇಕು ಮತ್ತು ನೀರು ಹಾಕುವ ಮೊದಲು ಮಣ್ಣು ಸಂಪೂರ್ಣವಾಗಿ ಒಣಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ.

0: ಬೇಕು. ವಸಂತ ಮತ್ತು ಬೇಸಿಗೆಯಲ್ಲಿ ಅವುಗಳಿಗೆ ಸ್ವಲ್ಪ ಹೆಚ್ಚು ನೀರು ಬೇಕಾಗುತ್ತಿತ್ತು, ಏಕೆಂದರೆ ಅವು ಬೆಳೆಯುವ ಋತುಗಳಾಗಿವೆ. ಕಳ್ಳಿಗೆ ತಾಪಮಾನವು ಮುಖ್ಯ. ವಸಂತ ಮತ್ತು ಬೇಸಿಗೆಯಲ್ಲಿ ಕಳ್ಳಿಗೆ ಉತ್ತಮ ತಾಪಮಾನವು 18 ಡಿಗ್ರಿಯಿಂದ 32 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುತ್ತದೆ. ಶರತ್ಕಾಲ ಮತ್ತು ಚಳಿಗಾಲ ಬಂದಾಗ ಸೂಕ್ತ ತಾಪಮಾನವು 7 ರಿಂದ 12 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುತ್ತದೆ. ಮೊದಲನೆಯದಾಗಿ ಎಲ್ಲ ಪಾಪಸ್ಸು ಕಳ್ಳಿಗಳು ಮುಳ್ಳುಗಳನ್ನು ಹೊಂದಿರುವುದಿಲ್ಲ. ಅರಣ್ಯ ಪಾಪಸ್ಸು ಕಳ್ಳಿಗಳು ಮುಳ್ಳುಗಳನ್ನು ಹೊಂದಿರುವುದಿಲ್ಲ, ಆದರೆ ಮರುಭೂಮಿಯಲ್ಲಿರುವ ಹೆಚ್ಚಿನ ಪಾಪಸ್ಸು ಕಳ್ಳಿಗಳು ಹೊಂದಿರುತ್ತವೆ. ಅವುಗಳ ಮುಳ್ಳು ಮೇಲ್ಮೈ ಜಲಸಂಚಯನದ ಮಾರ್ಗವಾಗಿ ಅವುಗಳನ್ನು ತಿನ್ನಬಹುದಾದ ಪ್ರಾಣಿಗಳಿಂದ ಅವುಗಳ ನೀರಿನ ಸರಬರಾಜನ್ನು ರಕ್ಷಿಸುತ್ತದೆ. ಕೆಲವು ಮರುಭೂಮಿ ಯೋಜನೆಗಳು ರಕ್ಷಣೆಯ ಮತ್ತೊಂದು ವಿಧಾನವಾಗಿ ವಿಷವನ್ನು ಸಹ ಒಳಗೊಂಡಿರುತ್ತವೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮರುಭೂಮಿಯಲ್ಲಿ ವಾಸಿಸುವ ಸಸ್ಯಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮರುಭೂಮಿಯಲ್ಲಿ ವಾಸಿಸುವ ಸಸ್ಯಗಳು ಎಂಬುದರ ಕುರಿತು ಕುಮಾರ್ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.

ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣನ ಆದರ್ಶ ವ್ಯಕ್ತಿತ್ವ ಬದುಕಿಗೊಂದು ಜೀವಂತ ದರ್ಶನ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಪ್ರಿಯ ಜನಧ್ವನಿ ಕೇಳುವರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುವರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಶ್ರೀ ಕೃಷ್ಣನ ಆದರ್ಶ ವ್ಯಕ್ತಿತ್ವ, ಬದುಕಿಗೊಂದು ಜೀವಂತ ದರ್ಶನ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ನನ್ನನ್ನು ನಂಬುವುದಾದರೆ ಪೂರ್ತಿಯಾಗಿ ನಂಬು. ಮಗು ತಾಯಿಯನ್ನು ಅಪ್ಪುವಂತೆ ನಿಷ್ಕಲ್ಮಶವಾಗಿ ನಂಬು, ಆಗಷ್ಟೇ ನಾನು ನಿನಗೆ ದಕ್ಕುತ್ತೇನೆ ಎನ್ನುತ್ತಾನೆ ಶ್ರೀಕೃಷ್ಣ. ಕೃಷ್ಣ ಕೇವಲ ಪೂಜಿಸುವ ದೇವರಲ್ಲ, ಮಾನವ ಬದುಕಿನ ಸಂಕೀರ್ಣತೆಗಳನ್ನು ಹೇಗೆ ಎದುರಿಸಬೇಕೆಂದು ಕಲಿಸಿಕೊಟ್ಟ ಪರಿಪೂರ್ಣ ಆದರ್ಶ. ಆತನ ವ್ಯಕ್ತಿತ್ವ ಎಂದಿಗೂ ಯಾವುದೇ ಸಿದ್ಧ ಚೌಕಟ್ಟಿಗೆ ಸಿಗುವಂಥದ್ದಲ್ಲ. ಕೃಷ್ಣನ ಬದುಕು ಹುಟ್ಟಿನಿಂದಲೇ ಸವಾಲುಗಳಿಂದ ಕೂಡಿತ್ತು. ಹುಟ್ಟುವ ಮುನ್ನವೇ ಸೋದರ ಮಾವ ಕಂಸನ ರೂಪದಲ್ಲಿ ಸಾವು ಕಾಯುತ್ತಿತ್ತು. ಕತ್ತಲೆಯ ಸೆರೆಮನೆಯಲ್ಲಿ ಜನಿಸಿ ಎತ್ತ ತಾಯಿ ದೇವಕಿಯ ಮಡಿಲನ್ನು ಜನಿಸಿದ ರಾತ್ರಿಯೇ ತೊರೆದ, ಮುತ್ತಿಸಿ ಸಾಕಿದ ಯಶೋದೆಗೂ ಆತ ಕೊನೆತನಕ ಉಳಿಯಲಿಲ್ಲ. ನಿಸ್ವಾರ್ಥ ಪ್ರೀತಿಯ ಸಂಕೇತವಾದ ರಾಧೆಯ ಪ್ರೇಮವು ಕೈಗೂಡದೆ ಹೋಯಿತು. ಇಷ್ಟೆಲ್ಲ ಕಳೆದುಕೊಳ್ಳುವಿಕೆಗಳ ನಡುವೆಯೂ ಕೃಷ್ಣನ ಮುಖದಲ್ಲಿನ ಮಂದಹಾಸ ಎಂದಿಗೂ ಮಾಸಲಿಲ್ಲ. ಕೃಷ್ಣನ ಚರಿತ್ರೆಯನ್ನು ಅವಲೋಕಿಸಿದರೆ ನಮ್ಮ ಇಂದಿನ ಬದುಕಿನ ಎಲ್ಲ ರೂಪಗಳು ಅಲ್ಲಿ ಕಾಣಸಿಗುತ್ತವೆ. ವಿಷಮಯ ಸಂಬಂಧಗಳು ಪ್ರೀತಿಸಬೇಕಾದ ಮಾವನೇ ಕಂಸವಾಗಿ ವೈರಿಯಾಗಬಹುದು. ತಾಯಿಯಂತೆ ಬಂದು ವಿಷ ಉಣಿಸುವ ಪೋತನಿಯಂಥ ಮೋಸಗಾರನು ಎದುರಾಗಬಹುದು. ಪ್ರೀತಿ ಮತ್ತು ಸಮರ್ಪಣೆ, ಏನನ್ನು ಬಯಸದೆ ಶುದ್ಧ ಪ್ರೀತಿ ನೀಡುವ ರಾಧೆ, ಸಾಹಸ ಮೆಚ್ಚಿ ಬಂದ ರುಕ್ಮಿಣಿ, ಪ್ರೀತಿಯಿಂದ ಹಠ ಸಾಧಿಸುವ ಸತ್ಯಭಾಮಿಯಂಥ ವಿಭಿನ್ನ ವ್ಯಕ್ತಿತ್ವಗಳು, ಕರ್ತವ್ಯ ಮತ್ತು ರಕ್ಷಣೆ ಸದಾ ಸ್ಮರಿಸುವ ಅರ್ಜುನ, ಧರ್ಮಕ್ಕೆ ಬದ್ಧನಾದ ಧರ್ಮರಾಯ, ಕಷ್ಟದಲ್ಲಿ

ರಕ್ಷಣೆ ಬೇಡಿದ ಸೋದರಿ ದ್ರೌಪದಿ, ದೈವವೆಂದು ನಂಬಿದ ಕುಂತಿ ಹಾಗೂ ಮುಗ್ಧಗೆಳೆಯ ಸುಧಾಮ. ವಿರೋಧ ಮತ್ತು ದ್ವೇಷ ಒಳಗೊಳಗೆ ಗೌರವಿಸುತ್ತಲೇ ಅನಿವಾರ್ಯವಾಗಿ ಎದುರಾಗುವ ಭೀಷ್ಮ ದ್ರೋಣರಂಥ ಹಿರಿಯರು, ಧಿಕ್ಕರಿಸಿ ಹಾಗೆ ಸಾಧಿಸುವ ದುರ್ಯೋಧನ, ಶಕುನಿ, ಕರ್ಣ, ಶಿಶುಪಾಲರಂಥ ವಿರೋಧಿಗಳು, ಅಹಂಕಾರದ ವಂಶಸ್ಥರು, ದೈವದ ಜೊತೆಗಿದ್ದರು ಅಹಂಕಾರದಿಂದ ಮೆರೆದು ವಿನಾಶದ ಆದಿ ಹಿಡಿದ ಯಾದವರು, ಇಷ್ಟೆಲ್ಲ ಭಿನ್ನ ಸ್ವಭಾವದ ಜನರ ನಡುವೆ ಬದುಕಿದ ಕೃಷ್ಣ ಪ್ರತಿಯೊಂದು ಸಂಬಂಧವನ್ನು ಅತ್ಯಂತ ಸಮರ್ಥವಾಗಿ ಮತ್ತು ನ್ಯಾಯಯುತವಾಗಿ ನಿಭಾಯಿಸಿದ. ಧರ್ಮ ರಕ್ಷಣೆಗಾಗಿ ಅಗತ್ಯವಿದ್ದಾಗ ತಂತ್ರ ಮತ್ತು ಯುಕ್ತಿಯನ್ನು ಬಳಸಿದ. ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ತಾನಿದ್ದರೂ ಆಯುಧ ಹಿಡಿಯದೆ ಕೇವಲ ಸಂಯಮ ಹಾಗೂ ಮಾರ್ಗದರ್ಶನದಿಂದಲೇ ವಿಜಯವನ್ನು ದೊರಕಿಸಿಕೊಟ್ಟ. ಕೃಷ್ಣನ ಮಹತ್ವವಿರುವುದು ಆತನ ಸಮಚಿತದಲ್ಲಿ. ಇಡೀ ಸಾಮ್ರಾಜ್ಯವನ್ನು ಕಟ್ಟಿದರೂ ತಾನು ರಾಜನಾಗಲಿಲ್ಲ. ಜಗತ್ತಿನ ಎಲ್ಲ ಲೌಕಿಕ ವ್ಯವಹಾರಗಳ ನಡುವೆ ಇದ್ದರೂ ಯಾವುದಕ್ಕೂ ಅಂಟಿಕೊಳ್ಳಲಿಲ್ಲ. ಅಂತಿಮವಾಗಿ ತನ್ನ ಕಣ್ಣೆದುರೇ ಕುಲನಾಶವಾಗುವುದನ್ನು ಕಂಡರೂ ವಿಚಲಿತನಾಗದೆ ಕರ್ತವ್ಯ ಮುಗಿಸಿ ಜಗತ್ತಿನಿಂದ ನಿರ್ಗಮಿಸುವಾಗ ಏನನ್ನು ತನ್ನೊಂದಿಗೆ ಕೊಂಡೊಯ್ಯಲಿಲ್ಲ. ನಮ್ಮ ಹಿಂದಿನ ದೈನಂದಿನ ಬದುಕು ಒಂದು ರೀತಿಯ ಕುರುಕ್ಷೇತ್ರವೇ. ಇಲ್ಲಿಯೂ ನಮಗೆ ದುರ್ಯೋಧನ, ಶಕುನಿ, ಪೂತನಿಯಂಥವರು ಎದುರಾಗುತ್ತಾರೆ. ವೈರಿಯೊಡನೆ ಹೇಗೆ ಕಠಿಣವಾಗಿರಬೇಕು, ಸ್ನೇಹಿತರೊಡನೆ ಹೇಗೆ ಆಪ್ತವಾಗಿರಬೇಕು, ಸಂಕಷ್ಟಗಳಲ್ಲಿ ಹೇಗೆ ಶಾಂತವಾಗಿ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬುದಕ್ಕೆ ಕೃಷ್ಣನೇ ಅತ್ಯುತ್ತಮ ಮನಃಶಾಸ್ತ್ರಜ್ಞ ಮತ್ತು ದಿಗ್ದರ್ಶಕ. ಬರಿಗೈಯಲ್ಲಿ ಬಂದು ಬರಿಗೈಯಲ್ಲಿ ಹೋಗುವ ಈ ಅಶ್ವಾಶ್ವತ ಜಗತ್ತಿನಲ್ಲಿ ಭ್ರಮೆಯನ್ನು ಕಳಚಿ ಯಾವುದೇ ಸನ್ನಿವೇಶದಲ್ಲೂ ಧರ್ಮ ಹಾಗೂ ಕರ್ತವ್ಯಕ್ಕೆ ಬದ್ಧರಾಗಿರುವುದೇ ಕೃಷ್ಣ ಕಲಿಸುವ ಪರಮಸತ್ಯ. ನಮ್ಮ ಬುದ್ಧಿಮಟ್ಟಕ್ಕೆ ತಕ್ಕಂತೆ ಆತ ನಮಗೆ ದಕ್ಕುತ್ತಾನೆ. ಆದ್ದರಿಂದಲೇ ಜೀವನದಲ್ಲಿ ಅತಿಯಾದ ಪ್ರೀತಿ, ಮೋಹ, ಆಸೆಗೆ ಬೀಳದೆ ಸಮ ಚಿತ್ತದಿಂದ ಬದುಕನ್ನು ಸ್ವೀಕರಿಸುವ ಮನಸ್ಸನ್ನು ಬೆಳೆಸಿಕೊಳ್ಳೋಣ. ಜೀವನದಲ್ಲಿ ಯಾರೇ ಬಂದರೂ ಹೋದರೂ ಇರುವಷ್ಟು ಕಾಲ ಸಂಬಂಧಗಳನ್ನು ಪ್ರಾಮಾಣಿಕವಾಗಿ ಇರಿಸಿಕೊಳ್ಳೋಣ. ಆಪ್ತವಾಗಿ ಮಾತನಾಡಿಸುವವರೆಲ್ಲ ಸ್ನೇಹಿತರಲ್ಲ, ಕಟುವಾಗಿ ಮಾತನಾಡುವವರೆಲ್ಲ ಇತ ಶತ್ರುಗಳಲ್ಲ. ಇಂತಹ ಸೂಕ್ಷ್ಮಗಳು ಅರಿವಾದಾಗ ಬದುಕಲ್ಲಿ ಎಷ್ಟು ನಿರ್ಲಿಪತೆ ಮೂಡುತ್ತದೆ. ಬದುಕನ್ನು ಸಮ ಚಿತ್ತದಿಂದ ಸ್ವೀಕರಿಸುವ ಪರಿಪಕ್ವತೆ ಕೂಡ ಬೆಳೆಯುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಶ್ರೀ ಕೃಷ್ಣನ ಆದರ್ಶ ವ್ಯಕ್ತಿತ್ವ ಬದುಕಿಗೊಂದು ಜೀವಂತ ದರ್ಶನ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣನ ಆದರ್ಶ ವ್ಯಕ್ತಿತ್ವ ಬದುಕಿಗೊಂದು ಜೀವಂತ ದರ್ಶನ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಕಾರ್ಯಕ್ರಮವನ್ನು ಕೇಳಿದಿರಿ.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲು ಉಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಏನೇ ಆಳದ್ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
3: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸಿರ್ತಾನೆ.
4: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಗ್ನ ಒಗ ಬಿಡ್ತಾನೆ ಇರ್ತಾನ.
3: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದನೇ ನಿನಗೆ ಕೆಮ್ಮ ಬಂದಿರೋದು.
4: ಬಾ ಕುಮಾರ, ಇವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
3: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
4: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನ ತಿಂತಾನೆ ಇರ್ತಾನೆ. ಯಾಕೋ
5: ಓ ಕುಮಾರ, ರಾಮು ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರು, ಅದನ್ನು ಬಿಡಾಕೆ ಆಯ್ತೇ ಇಲ್ಲ. ಏನ್ ಮಾಡ್ಬೇಕು
3: ಸಿದ್ದಣ್ಣ? ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
5: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
3: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿ ಬಿ, ಶ್ವಾಸಕೋಶ ಕ್ಯಾನ್ಸರ್.

0: ಅನ್ಬಿಡ್ತದೆ ನಿಂಗೆ.
1: ಅಯ್ಯೋಯ್ಯೋ ಏನ್ ಹೇಳ್ತಿದ್ದೆ ಕುಮಾರ ನೀನು, ಇವೆಲ್ಲ ಬಂದವ
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದ್ದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದ್ದೆ ತಾನೆ.
1: ಇದೇನಪ್ಪ ಇದು, ಬೀದಿ ಲೋಗ ಮಾರೆ ಮನೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಟ್ಟು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತೆಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು. ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಕ ಎಲ್ಲನೂ ಬಿಟ್ಬಿಡ್ತೀನಿ.
0: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೇ ಎಲ್ಲರೂ ಶಪಥ ಮಾಡಿಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ, ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.

ನೆಚ್ಚಿನ ಹಾಡನ್ನು ನಿಮ್ಮದೇ ರಾಗದಲ್ಲಿ ಹಾಡಿ ಮನರಂಜಿಸಲು ಹಾಡುವ ಕೋಗಿಲೆಗಳಿಗೆ ಧ್ವನಿಯಾದ ವೇದಿಕೆ ಹಾಡುವ ಹವ್ಯ. ಈ ಕಾರ್ಯಕ್ರಮದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಮತ್ತು ಸ್ವರಚಿತ ಹಾಡುಗಳು ಹಾಗೂ ಸೋಬಾನೆ ಪದಗಳನ್ನು ಹಾಡಬಹುದು. ಬನ್ನಿ ಭಾಗವಹಿಸಿ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಿ ಮತ್ತು ಹಳ್ಳಿಯ ಸೊಗಡನ್ನು

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 4 ದಿನ ಉಜ್ಬೇಕಿಸ್ತಾನ್ ಕಿರ್ಗಿಸ್ತಾನ್ ಗಣರಾಜ್ಯಕ್ಕೆ ಪ್ರವಾಸ, ಮಧ್ಯ ಏಷ್ಯಾದಲ್ಲಿ ಭಾರತದ ಕಾರ್ಯತಂತ್ರ ಸಹಭಾಗಿತ್ವ ಬಲವರ್ಧನೆಗೆ ಒತ್ತು. ದೇಶಾದ್ಯಂತ ಇಂದು ರಾಷ್ಟೀಯ ಕ್ರೀಡಾ ದಿನ ಆಚರಣೆ, ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಮೇಜರ್ ಧ್ಯಾನ್ ಚಂದ್ ಸ್ಮರಣೆ. ಪ್ರವಾಹ ಪೀಡಿತ ನೇಪಾಳದಲ್ಲಿ ರಕ್ಷಣಾ ಕಾರ್ಯ ಚುರುಕು, ದುರಂತದಲ್ಲಿ ಮಡಿದವರ ಸಂಖ್ಯೆ 626ಕ್ಕೆ ಏರಿಕೆ, ಭಾರತದಿಂದ ಮುಂದುವರಿದ ನೆರವಿನ ಹಸ್ತ. ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಾಳೆ ದೇಶ ವಿದೇಶಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು 4 ದಿನಗಳ ಭೇಟಿಗಾಗಿ ಉಜ್ಬೇಕಿಸ್ತಾನ್ ಮತ್ತು ಕಿರ್ಗಿಸ್ತಾನ್ ಗಣರಾಜ್ಯಕ್ಕೆ ಇಂದು ಬೆಳಗ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ಉಜ್ಬೇಕಿಸ್ತಾನ್ ಮತ್ತು ಕಿರ್ಗಿಸ್ತಾನ್ ಗಣರಾಜ್ಯಕ್ಕೆ ತಮ್ಮ ಭೇಟಿಯು ಮಧ್ಯ ಏಷ್ಯಾದಲ್ಲಿ ಭಾರತದ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಬಲಪಡಿಸುತ್ತದೆ ಮತ್ತು ಈ ಪ್ರದೇಶದೊಂದಿಗೆ ನಾಗರಿಕತೆಯ ಸಂಪರ್ಕವನ್ನು ಗಾಢವಾಗಿಸುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇತ್ತೀಚಿನ ವರ್ಷಗಳಲ್ಲಿ ಭಾರತ ಉಜ್ಬೇಕಿಸ್ತಾನ್ ವ್ಯೂಹಾತ್ಮಕ ಪಾಲುದಾರಿಕೆಯು ಗಮನಾರ್ಹ ಪ್ರಗತಿ ಕಂಡಿದೆ. ವ್ಯಾಪಾರ ಮತ್ತು ಹೂಡಿಕೆ, ಡಿಜಿಟಲ್ ಸಂಪರ್ಕ, ರಕ್ಷಣೆ, ಇಂಧನ ಹಾಗೂ ವಿಕಸಿತ ಭಾರತ ಮತ್ತು ಯಾಂಗಿ ಉಜ್ಬೇಕಿಸ್ತಾನದ ಹಂಚಿಕೆಯ ದೃಷ್ಟಿಕೋನಗಳನ್ನು ಮುನ್ನಡೆಸುವ ಬಗ್ಗೆ ಉಜ್ಬೇಕಿಸ್ತಾನದ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಅವರೊಂದಿಗೆ ಚರ್ಚೆ ನಡೆಸಲು ಎದುರು ನೋಡುತ್ತಿದ್ದೇನೆ ಎಂದು ಪ್ರಧಾನಿ ಹೇಳಿದರು. ತಾಷ್ಕೆಂಟ್ ಸ್ಟೇಟ್ ಯೂನಿವರ್ಸಿಟಿ ಆಫ್ ಓರಿಯೆಂಟಲ್ ಸ್ಟಡೀಸ್ನಲ್ಲಿರುವ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಮಾರಕ ಮತ್ತು ಮಹಾತ್ಮ ಗಾಂಧಿ ಕೇಂದ್ರಕ್ಕೂ ಭೇಟಿ ನೀಡಲಿದ್ದೇನೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಕಿರ್ಗಿಸ್ತಾನ್ ಗಣರಾಜ್ಯದ ಅಧ್ಯಕ್ಷ ಸದಿರ್ ಜಪರೋವ್ ಅವರ ಆಹ್ವಾನದ ಮೇರೆಗೆ 26ನೇ ಎಸ್ಸಿಒ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಬಿಷ್ಕೇಕ್ಗೆ ಪ್ರಯಾಣಿಸುತ್ತಿರುವುದಾಗಿ ಪ್ರಧಾನಿ ಮಾಹಿತಿ ಹಂಚಿಕೊಂಡರು. ದೇಶಾದ್ಯಂತ ಇಂದು ರಾಷ್ಟೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಸೇರಿದಂತೆ ಹಲವು ಗಣ್ಯರು ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಶುಭಾಶಯ ಕೋರಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ರಾಧಾಕೃಷ್ಣನ್ ಅವರು ಭಾರತೀಯ ಹಾಕಿ ದಂತಕಥೆ ಮೇಜರ್ ಧ್ಯಾನ್ಚಂದ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ ಮತ್ತು ದೃಢ ನಿಶ್ಚಯ, ಶಿಸ್ತು ಹಾಗೂ ಉತ್ಕೃಷ್ಟತೆಯ ಮನೋಭಾವವು ಭಾರತದ ಕ್ರೀಡಾ ಸಂಸ್ಕೃತಿಯನ್ನು ವ್ಯಾಖ್ಯಾನಿಸುತ್ತದೆ. ರಾಷ್ಟದಲ್ಲಿ ಬೆಳೆಯುತ್ತಿರುವ ಕ್ರೀಡಾ ಪರಿಸರ ವ್ಯವಸ್ಥೆಯು ಪ್ರತಿ ಹಂತದಲ್ಲೂ ಪ್ರತಿಭೆಗಳನ್ನು ಪೋಷಿಸುವ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ: ಭಾರತೀಯ ಹಾಕಿಯಲ್ಲಿ ಮೇಜರ್ ಧ್ಯಾನ್ಚಂದ್ ಅವರ ಪ್ರತಿಭೆ ತಲೆಮಾರುಗಳಿಗೆ ಸ್ಫೂರ್ತಿ ನೀಡುತ್ತಲೇ ಇದೆ. ಅವರ ಸಮರ್ಪಣೆ, ಉತ್ಸಾಹ ಮತ್ತು ದೃಢ ನಿಶ್ಚಯ ದೇಶವನ್ನು ಹೆಮ್ಮೆ ಪಡುವಂತೆ ಮಾಡಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವೀಯ ಕ್ರೀಡಾ ದಿನದ ಅಂಗವಾಗಿ ದೆಹಲಿಯಲ್ಲಿ ಮೇಜರ್ ಧ್ಯಾನ್ಚಂದ್ ಅವರಿಗೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಅವರು ಮೇಜರ್ ಧ್ಯಾನ್ಚಂದ್ ಅವರ ಜನ್ಮದಿನದ ನೆನಪಿಗಾಗಿ ಪ್ರತಿ ವರ್ಷ ರಾಷ್ಟೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ. ಫಿಟ್ ಇಂಡಿಯಾ ಆಂದೋಲನವನ್ನು ಮುಂದಕ್ಕೆ ಕೊಂಡೊಯ್ಯುವ ಉದ್ದೇಶದಿಂದ ದೇಶಾದ್ಯಂತ 1 ಗಂಟೆ ಆಟದ ಮೈದಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ನೆರೆಯ ನೇಪಾಳ ಮತ್ತು ಟಿಬೆಟ್ನಲ್ಲಿ ಸಂಭವಿಸಿದ ವಿನಾಶಕಾರಿ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ ಇಂದು ಬೆಳಗ್ಗೆ 626ಕ್ಕೆ ಏರಿದ್ದು 2000ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ. ಚಿತ್ವಾನ್ನಲ್ಲಿ 233, ನವಲ್ಪರಾಸಿ ಪೂರ್ವದಲ್ಲಿ 158, ಗೋರ್ಖಾದಲ್ಲಿ 48, ನವಲ್ಪರಾಸಿ

0: ಪಶ್ಚಿಮದಲ್ಲಿ 47, ಧಾರ್ಡಿಂಗ್ನಲ್ಲಿ 45, ನೊವಾಕೋಟ್ನಲ್ಲಿ 41, ತನಾಹುನ್ನಲ್ಲಿ 31 ಮತ್ತು ರಸುವಾದಲ್ಲಿ 13 ಮೃತದೇಹಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಹಿಮಾಲಯದ ರಾಷ್ಟ್ರದ ಪೀಡಿತ ಜಿಲ್ಲೆಗಳಲ್ಲಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ನಡೆಯುತ್ತಿವೆ. ಕಾಣೆಯಾದ ಜನರನ್ನು ಪತ್ತೆ ಹಚ್ಚಲು ಹಾಗೂ ಪ್ರವಾಹದಿಂದ ಸಿಲುಕಿಕೊಂಡವರಿಗೆ ನೆರವಾಗಲು ಪೊಲೀಸರು, ನಿವಾಸಿಗಳು ಮತ್ತಿತರ ಏಜೆನ್ಸಿಗಳೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಕ್ಷಿಸಲ್ಪಟ್ಟ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಕರೆದೊಯ್ಯಲಾಗುತ್ತಿದೆ. ಹೆಚ್ಚುವರಿಯಾಗಿ ಪ್ರವೇಶವನ್ನು ಪುನಃ ತೆರೆಯಲು ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಸುಗಮಗೊಳಿಸಲು ಪ್ರವಾಹ ಅವಶೇಷಗಳು ಹಾಗೂ ಭೂಕುಸಿತಗಳಿಂದ ನಿರ್ಬಂಧಿಸಲ್ಪಟ್ಟ ರಸ್ತೆಗಳನ್ನು ತೆರವುಗೊಳಿಸಲು ಶೋಧ ಮತ್ತು ರಕ್ಷಣಾ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ. ಬುಧವಾರ ಸಂಭವಿಸಿದ ಪ್ರವಾಹ ದುರಂತದ ನಂತರ 320 ಭಾರತೀಯ ಪ್ರಜೆಗಳು ಸಂಪರ್ಕಕ್ಕೆ ದೊರೆತಿಲ್ಲ ಎಂದು ವಿದೇಶಾಂಗ ಸಚಿವಾಲಯ ನಿನ್ನೆ ತಿಳಿಸಿದೆ. ಕಠ್ಮಂಡು ಮತ್ತು ಬೀಜಿಂಗ್ ಎರಡರಲ್ಲೂ ಭಾರತೀಯ ರಾಯಭಾರ ಕಚೇರಿಗಳು ದಿನದ 24 ಗಂಟೆಯೂ ಸಹಾಯವಾಣಿಗಳನ್ನು ಸ್ಥಾಪಿಸಿವೆ ಎಂದು ವಿದೇಶಾಂಗ ಖಾತೆಯ ವಕ್ತಾರರು ಹೇಳಿದ್ದಾರೆ. ಈ ಮಧ್ಯೆ ಭಾರತ 10 ಟನ್ ಮಾನವೀಯ ನೆರವಿನ 3ನೇ ವಿಮಾನವನ್ನು ನೇಪಾಳಕ್ಕೆ ರವಾನಿಸಿದೆ. ನೇಪಾಳದ ಪ್ರವಾಹದಿಂದ ರಕ್ಷಿಸಲ್ಪಟ್ಟ 21 ಭಾರತೀಯ ಪ್ರವಾಸಿಗರು ನಿನ್ನೆ ರಾತ್ರಿ ಚೆನ್ನೈಗೆ ಮರಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮತ್ತು AIR ನ್ಯೂಸ್ ವೆಬ್ಸೈಟ್ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. AIR ನ್ಯೂಸ್, DD ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. 6 ದಿನಗಳ ಅಮೆರಿಕ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ G20 ಹಣಕಾಸು ಸಚಿವರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಲ್ಲದೆ ಹೂಡಿಕೆ ಅವಕಾಶಗಳ ಕುರಿತು ಪ್ರಮುಖ ಕಂಪನಿಗಳ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಉದ್ಯಮ ಮುಖಂಡರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಶಿಕಾಗೋದಲ್ಲಿ ಪ್ರಮುಖ ಹೂಡಿಕೆದಾರರೊಂದಿಗೆ ದುಂಡು ಮೇಜಿನ ಸಭೆಯಲ್ಲಿ ಪಾಲ್ಗೊಳ್ಳಲಿರುವ ಸಚಿವರು ಖಾಸಗಿ ವಲಯದ ಪ್ರಮುಖ ಕಂಪನಿಗಳ ಮುಖ್ಯಸ್ಥರು, ಅಧ್ಯಕ್ಷರು ಹಾಗೂ ಹಿರಿಯ ಪ್ರತಿನಿಧಿಗಳೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಹೂಡಿಕೆ ಅವಕಾಶಗಳು, ಆರ್ಥಿಕ ಭವಿಷ್ಯ ಹಾಗೂ ಭಾರತ ಅಮೆರಿಕ ನಡುವಿನ ವ್ಯಾಪಾರ ಮತ್ತು ಹೂಡಿಕೆ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚೆ ನಡೆಯಲಿದೆ. ಸೀತಾರಾಮನ್ ಅವರು ಶಿಕಾಗೋ ವಿಶ್ವವಿದ್ಯಾಲಯದ ಉದ್ಯಮಶೀಲತೆ ಮತ್ತು ನಾವೀನ್ಯತೆ ಕುರಿತ ಪೋಲ್ಸ್ಕಿ ಕೇಂದ್ರಕ್ಕೂ ಭೇಟಿ ನೀಡಲಿದ್ದಾರೆ. ಮುಂದಿನ 2-3 ದಿನಗಳಲ್ಲಿ ಒಡಿಶಾದಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ನೀಡಿದೆ. ಬಿಹಾರ, ಜಾರ್ಖಂಡ್, ಛತ್ತೀಸ್ಗಢ, ಪೂರ್ವ ಮಧ್ಯಪ್ರದೇಶ, ಗಂಗಾನದಿ ಜಲಾನಯನ ಪಶ್ಚಿಮ ಬಂಗಾಳ, ಉತ್ತರಾಖಂಡ ಮತ್ತು ದೇಶದ ಈಶಾನ್ಯ ಭಾಗಗಳಲ್ಲಿ ನಾಳೆಯವರೆಗೆ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ಏತನ್ಮಧ್ಯೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಆಂಧ್ರಪ್ರದೇಶ, ಕರ್ನಾಟಕದ ಉತ್ತರ ಒಳನಾಡು, ಒಡಿಶಾ, ತಮಿಳುನಾಡು, ಪುದುಚೇರಿ ಹಾಗೂ ಕಾರೈಕಲ್ನಲ್ಲಿ ಇಂದು ಗುಡುಗು ಸಹಿತ ಮಿಂಚು ಮತ್ತು ಬಿರುಗಾಳಿ ಬೀಸುವ ನಿರೀಕ್ಷೆ ಇದೆ. ದಕ್ಷಿಣ ತಮಿಳುನಾಡು ಕರಾವಳಿ, ನೈಋತ್ಯ ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದ ಕೆಲವು ಭಾಗಗಳಲ್ಲಿ ಗಂಟೆಗೆ 65 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಭಾರತೀಯ ಸೇನೆಗೆ ಜಾವೆಲಿನ್ ಆಂಟಿ ಟ್ಯಾಂಕ್ ಗೈಡೆಡ್ ಕ್ಷಿಪಣಿ ವ್ಯವಸ್ಥೆಯನ್ನು ಖರೀದಿಸಲು ಭಾರತ ಅಮೆರಿಕದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಜಾವೆಲಿನ್ ಖರೀದಿಗಾಗಿ ಭಾರತೀಯ ಸೇನೆಯು ಪ್ರಸ್ತಾಪ ಮತ್ತು ಸ್ವೀಕಾರ ಪತ್ರಕ್ಕೆ ಸಹಿ ಹಾಕಿದೆ ಎಂದು ಭಾರತದಲ್ಲಿನ ಅಮೆರಿಕ ರಾಯಭಾರ ಕಚೇರಿ ಮತ್ತು ರಾಯಭಾರ ಕಚೇರಿಗಳು ನಿನ್ನೆ ಹೇಳಿಕೆಯಲ್ಲಿ ತಿಳಿಸಿವೆ. ಈ ಒಪ್ಪಂದವು ಭಾರತೀಯ ಸೇನೆಗೆ ಅಮೆರಿಕದ ಬೆಂಬಲದ ಆಳವನ್ನು ಪ್ರದರ್ಶಿಸಿದೆ ಮತ್ತು ನಮ್ಮ ರಕ್ಷಣಾ ಉದ್ಯಮಗಳಿಗೆ ಒಟ್ಟಾಗಿ ಕೆಲಸ ಮಾಡಲು ಹೊಸ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಭಾರತದಲ್ಲಿನ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಈ ತಿಂಗಳ 31ರಿಂದ ಸೆಪ್ಟೆಂಬರ್ 1ರವರೆಗೆ ಸರ್ಬಿಯಾದ ಬೆಲ್ಗ್ರೇಡ್ನಲ್ಲಿ ನಡೆಯಲಿರುವ ಉನ್ನತ ಮಟ್ಟದ ಸ್ಮರಣಾರ್ಥ ಸಭೆಗೆ ಭಾರತೀಯ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ಸಭೆಯ ಧ್ಯೇಯ ವಾಕ್ಯ ಅಲಿಪ್ತ ನೀತಿಯ ಪರಂಪರೆ, ಇಂದಿನ ಜಗತ್ತಿಗೆ ಪಾಠಗಳು. ಅಲಿಪ್ತ ಚಳವಳಿಯ ಮುಖ್ಯಸ್ಥ ಅಥವಾ ಸರ್ಕಾರದ ಮುಖ್ಯಸ್ಥ

ಮುಖ್ಯಸ್ಥರ ಮೊದಲ ಸಮ್ಮೇಳನದ 65ನೇ ವಾರ್ಷಿಕೋತ್ಸವವನ್ನು ಈ ಸಭೆ ಸೂಚಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿಕೆಯಲ್ಲಿ ತಿಳಿಸಿದೆ. ದುಬೈನ ದುಬೈ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ 2026ರ ಗ್ರೂಪ್ ಬಿ ಪಂದ್ಯದಲ್ಲಿ ಶ್ರೀಲಂಕಾ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಪ್ರಾರಂಭವಾಗಲಿದೆ. ಏತನ್ಮಧ್ಯೆ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ನಾಳೆ ಥೈಲೆಂಡ್ ವಿರುದ್ಧ ತನ್ನ ಅಭಿಯಾನವನ್ನು ಪ್ರಾರಂಭಿಸಲಿದ್ದು ಸೆಪ್ಟೆಂಬರ್ 3ರಂದು ಹಾಂಕಾಂಗ್ ಅನ್ನು ಎದುರಿಸಲಿದೆ. ಸೆಪ್ಟೆಂಬರ್ 5ರಂದು ಭಾರತ ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 4 ದಿನ ಉಜ್ಬೇಕಿಸ್ತಾನ್ ಕಿರ್ಗಿಸ್ತಾನ್ ಗಣರಾಜ್ಯಕ್ಕೆ ಪ್ರವಾಸ. ಮಧ್ಯ ಏಷ್ಯಾದಲ್ಲಿ ಭಾರತದ ಕಾರ್ಯತಂತ್ರ ಸಹಭಾಗಿತ್ವ ಬಲವರ್ಧನೆಗೆ ಒತ್ತು. ದೇಶಾದ್ಯಂತ ಇಂದು ರಾಷ್ಟೀಯ ಕ್ರೀಡಾ ದಿನ ಆಚರಣೆ. ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಮೇಜರ್ ಧ್ಯಾನ್ಚಂದ್ ಸ್ಮರಣೆ. ಪ್ರವಾಹ ಪೀಡಿತ ನೇಪಾಳದಲ್ಲಿ ರಕ್ಷಣಾ ಕಾರ್ಯ ಚುರುಕು. ದುರಂತದಲ್ಲಿ ಮಡಿದವರ ಸಂಖ್ಯೆ 626ಕ್ಕೆ ಏರಿಕೆ. ಭಾರತದಿಂದ ಮುಂದುವರಿದ ನೆರವಿನ ಹಸ್ತ. ಪ್ರಧಾನಿ ನರೇಂದ್ರ ಮೋದಿ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ನಾಳೆ ದೇಶ ವಿದೇಶಿ ಭಾರತೀಯರನ್ನುದ್ದೇಶಿಸಿ ಭಾಷಣ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 PM.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಇನ್ನು ಮುಂದೆ ಕೇಳಿಬರೋಣ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಸಾಗರೆ ಹೊಸ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶ್ರೀಮತಿ ಶ್ವೇತಾರವರು ಹಾಡಿರುವ ಹಾಡುಗಳನ್ನು.

ಹಾಡು ಹಸೆ ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.

0: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕು ಸಾಗರೆ ಹೊಸ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶ್ರೀಮತಿ ಶ್ವೇತಾರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
2: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
2: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಎಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739-01-7311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739-01-7311.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನು

0: ಹಾಕಲಾಗುತ್ತದೆ.
1: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
1: ದೂರವಾಣಿ ಸಂಖ್ಯೆ 7337765608.
0: ಮತ್ತೊಂದು ದೂರವಾಣಿ ಸಂಖ್ಯೆ 7760292211. ಧನ್ಯವಾದಗಳು.

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
1: ಮರುಪ್ರಸಾರ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಇನ್ನು ಮುಂದೆ ಕೇಳಿ ಬರೋಣ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಕುಡಿತದಿಂದ ಆಗುವ ದುಷ್ಪರಿಣಾಮಗಳ ಅನುಭವ ಹಂಚಿಕೆ ಮತ್ತು ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಪರಿಚಯ ಕುರಿತು ಹಾಸನ ಜಿಲ್ಲೆಯ ಆಲ್ಕೋಹಾಲಿಕ್ ಅನನಮಿಸ್ ಒಕ್ಕೂಟದ ಸದಸ್ಯರಾದ ಶ್ರೀಯುತ ಈರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ.
3: ನಾನು ಸ್ವಲ್ಪ ನನ್ನ ಸ್ಟೋರಿ ಏನಿದೆ ಅದು ಹೇಳ್ತೀನಿ. ನಾನು ಒಬ್ಬ ಆತ್ಮದಲ್ಲೇ ಮಿಡಲ್ ಕ್ಲಾಸ್ ಅಲ್ಲಿ ಹುಡ್ಕೋನೆ. ನಮ್ಮ ತಂದೆ ಡ್ರಿಂಕ್ಸ್ ಮಾಡೋರು, ಅಂದ್ರೆ ಯಾವತ್ತಾರು ಮಟನ್ ಮಾಡ್ರೆ ಅವ್ರು ಸದ್ಯ ವ್ಯಾಪಾರ ಮಾಡಕ್ ಹೋದಾಗ ಲಾಭ ಬಂದ್ರೆ ಒಂದು ಅರ್ಧ ಕ್ವಾರ್ಟರ್ ಕುಡಿಯೋರು ಅಷ್ಟೇ. ಆದ್ರೆ ಒಂದು ಕ್ವಾರ್ಟರ್ ತಂದಿಟ್ರೆ ಅರ್ಧ ಕುಡಿದ್ರು ಕೂಡ ಅರ್ಧನ ಮುಚ್ಚಿಡೋರು. ನಮ್ಗೆ ಮುಚ್ಚಿಡೋದು ಗೊತ್ತೇ ಇಲ್ಲ. ಕುಡ್ದಾದ್ಮೇಲೆ ಮಲಗಿಸ್ಬಿಟ್ಟು ಇನ್ನೊಂದು ಹೇಳೋದು, ಅದಕ್ಕೆ ನಾವು ಕುಡ್ತಾರೋ ಅಂತ ಹೇಳೋದು. ಇದು ಯಾಕಂದ್ರೆ ಸಾಮಾನ್ಯವಾಗಿ ನಮ್ಮ ದೇವರಾಜ್ ಹೇಳಿದ್ರು 100 ಜನ ಅಂದ್ರೆ ಈಗ ಸಕ್ಕರೆ ಕಾಯಿಲೆ ಎಲ್ರಿಗೂ ಇದೆಯಾ? ಸಕ್ಕರೆ ಕಾಯಿಲೆ ನನಗಿದೆ, ನಾನು 1000 ಟ್ಯಾಬ್ಲೆಟ್ ತಿನ್ನಲೇ. ಹಂಗೆ ಅಮೂಲ್ ರೋಗ ಇದ್ದವನು ಅದು ಮುಟ್ಟಿದ್ರೆ ಅವನಿಗೆ ಆಗಲ್ಲ. ಆ ರೋಗ ಏನಾಗುತ್ತೆ ಅಂದ್ರೆ ನಮಗೆ ಗೊತ್ತಿಲ್ಲ. ಈತೆ ಅನ್ನೋದು ರೋಗದ ಬಗ್ಗೆ ನಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿರ್ಬೇಕು, ಎಷ್ಟೋ ಜನ ಈ ಯಜಮಾನ್ರಿಗೆ ಗೊತ್ತಿರುತ್ತೆ. ಯೋ ನಿಂಗೇನೇ ಆ ರೋಗ, ಇಷ್ಟೊಂದು ಕುಡಿದ್ಯಾ ನೋಡೋ, ಅವ್ನು ಕುಡಿದ್ಬಿಟ್ಟು ಹೆಂಗೋಗಿ ಹೆಂಗೆ ಕೆಲಸ ಮಾಡ್ಕೊಂಡು ಬಂದೋತಾನೆ. ಅವ್ರು ಹೇಳಿರ್ತಾರೆ ಇದು ಒಂದು ರೋಗ ಅಂತ. ಆದ್ರೆ ನಾವು ತಿಳ್ಕೊಂಡಿರ್ಕಲ್ಲ, ರೋಗ ಅಂದ್ರೆ ಬೇರೆ ರೋಗ ಅಂತ ತಿಳ್ಕೊಂಡಿರ್ತೀವಿ. ಬಟ್ ನನ್ನ ಲೈಫ್ನಲ್ಲಿ ಈ ಕುಡಿಯೋರು ಒಳ್ಳೆಯವ್ರು ಅಲ್ಲ ಅನ್ನಂಗೆ ಇದೆ. ನಾನು ಇನ್ನೊಂದು 50 ಹಿಂದಕ್ಕೆ ಹೋದ್ರೆ ಒಂದು ಊರಲ್ಲಿ 18-20 ಹುಡುಗ ಒಬ್ಬ ಕುಡಿತಾನೆ ಅಂತ ಗೊತ್ತಾದ್ರೆ ಯಾರು ಫಂಕ್ಷನ್ ಕರಿತಿರ್ಲಿಲ್ಲ, ಯಾರು ಅವ್ನ ಜೊತೆ ಮಾತಾಡಿಸ್ತಿರ್ಲಿಲ್ಲ. ಆಗ ಕುಡಿಬೇಕಾದ್ರೂ ಎಲ್ಲೋ ಊರಿಂದ ಹಾಕ್ಕೊಂಡು ಇದಿರೋದು ಎಂಡದಂಗಡಿ. ಆಮೇಲೆ ಸಾರೆ ಬಂದಿರೋದು, ನಾನು ಹೇಳ್ತಾ ಇರೋದು 78-77 ಇಸ್ಕೂನಲ್ಲಿ ಸಾರೆ ಅಂಗಡಿ. ನಮ್ಮ ತಂದೆ ಏನು ಮಾಡೋರು, ನಮ್ಮ ಟವಲ್ ಹಿಂಗೆ ಹಾಕೊಳ್ಳೋರು, ಸುಮ್ಮನೆ ಸೈಲೆಂಟಾಗಿ ಎಲ್ಲ ಹೊಲ್ದತ್ರಕ್ಕೆ ಹೋಗೋರು ಹಂಗೆ ಹೋಗೋರು. ಹಂಗಾಶ್ ಹೋಗಿ ಅದೊಂದು ಚೂರು ಕುಕ್ಕಂಡು ಹಿಂಗೆ ಆಶ್ ಬರೋರು, ಏನು ಡೈರೆಕ್ಟಿಗೂ ಗೊತ್ತಿರಲಿಲ್ಲ. ಹಂಗೆ ಇದ್ದಿದ್ದು ಅವಾಗ ಒಬ್ಬ ಕುಡ್ಕ ಅಂತಂದರೆ ಬೆಲೆ ಕೊಡ್ತಾಯಿರಲ್ಲ, ವಯಸ್ಸಾಯರು ಮಾತ್ರ ಕುಡಿತಾ ಇದ್ರು. ಆಗ ಹಂಗೆ ಇತ್ತು. ಅವಾಗ ಯಾರೇ ಆಗಲಿ ಒಬ್ಬ ಕುಡಿತಾನೆ, ಊರೇ ಅವನು ಕುಡಿಯೋದು ಕೊಟ್ಬಿಟ್ಟಾನಂತೆ, ಕುಡಿಯೋದು ಕೊಟ್ಬಿಟ್ಟಾನೆ, ಹೆಣ್ಣು ಕೊಡ್ತಿರಲ್ಲ. ಈಗ ಎಣ್ಣೆ ಇಲ್ಲ ಬಿಡಿ, ಹುಡುಗರಿಗೆಲ್ಲ ಹೆಣ್ಣು ಕೊಡ್ತಾರೆ. ಅದರಲ್ಲಿ ಬ್ಯಾಚುಲರ್ ಇದ್ರೆ ಕೊಡ್ತಾ ಇದ್ರೆ ಅದು ಕಷ್ಟವೇ ಅದು. ಬಟ್ ಆ ಸ್ಟೇಜ್ನಲ್ಲಿ ಇದ್ದಾಗ ಈಗಿನ ಪರಿಸ್ಥಿತಿಲಿ ಹುಡುಕ ಇಲ್ಲ ಅಂದ್ರೆ ಫಂಕ್ಷನ್ ಕರೆಯಲ್ಲ. ನಮಗೆ ಹೇಳಕ್ ಬರೋಣ ಹೇಳ್ತಾರೆ, ಅಣ್ಣ ಕುಡಿಯಲ್ಲ ಏನಿಲ್ಲ ಅವನೇ ಕರಿತೀಯ ಬರ. ಅಂದ್ರೆ 60 ಎಷ್ಟು ಡಿಫ್ರೆನ್ಸ್ ಆಗಿದೆ ಇದು ಅಂದ್ರೆ, ಆಗಿನ ಕುಡ್ತಕ್ಕೆ ಲೆಕ್ಕ ಹಾಕೊಂಡ್ರೆ ಒಂದು ಬ್ರ್ಯಾಂಡ್ ಕುಡಿದ್ರೆ ಕೆಮ್ಮಲು ಹೋಗೋದು, ಶಕ್ತಿ ಬರೋದು, ಕೆಲಸ ಮಾಡಕ್ಕೆ ಇರೋದು, ಬೆಳಿಗ್ಗೆ ಇದ್ರೆ ಕೆಲಸ ಮಾಡೋರು. ಈಗ ಕುಡ್ದ 1/2 ಅಷ್ಟೇ ಕಳೆನಾಶಕ ಅಂತಾನೆ ಹೆಸರು ಕಟ್ಟಿಯಾರ. ಅದು ಈ ಲಿವರ್ ಪವರ್ ಎಲ್ಲ ತಿನ್ಕೊಂಡು ಗೌರ್ಮೆಂಟ್ ಕೇಳ್ಬೇಕು ರೀ, ಅದೇನ್ ಬೇಕಾದ್ರೆ ಮಾತನಾಡ್ತೀವಿ. ದುರ್ಸಂಪನ್ನ ಮಾಡಕ್ಕೆ ನಾವು ಏನ್ ಬೇಕು ಏನ್ ಬೇಡ ಅದನ್ನ ಚೂಸ್ ಮಾಡ್ಬೇಕು. ಅದೇ ಯಾಕಪ್ಪ ನಿದ್ರೆ ಬೇಕು ಅಂದ್ರೆ ಕುಡಿಯಕ್ಕೆ ಯಾಕೆ ಹೋಗ್ಬೇಕು? ಮನೆಗೆ ತಗೋಗು, 1 kg ಗೋಡಂಬಿ, ದ್ರಾಕ್ಷಿ, ಹಾಲು, ಗಸಗಸೆ, ಪಾಯಸ ಮಾಡ್ಕೊ, ಹಚ್ಕೊಂಡು ಕೂಡ ಕೆಲಸ ಮಾಡಿದ್ರೆ ನಿದ್ರೆ ಬಿದ್ದೆ. ಅದ್ಯಾಕೆ ಕುಡ್ತಾನೆ ಬೇಕು? ಅಲ್ಲ ಬಿಡಿ, ನಾವು ಹಂಗ ಗೊತ್ತಿರ್ಲಿಲ್ಲ ಮಾಡಿದ್ದು, ಈಗ ನೀವು ಮಾಡ್ತಿದ್ರಿ ತಪ್ಪು ಅಂತ ಅಲ್ಲ, ಗೊತ್ತಾದ ಮೇಲೆ. ಈಗ ನನಗೇನಿಸ್ತಿತ್ತು ಅಂದ್ರೆ

ನಾನು ಸಾಮಾನ್ಯವಾಗಿ ಎಂಡ ಊರಲ್ಲಿ ಸಿಗ್ತಾ ಇತ್ತು, ನಮ್ಮ ತಂದೆ ನಮ್ಮ ಗದ್ದೆ ಪಕ್ಕದಲ್ಲೇ ಇತ್ತು, ಚಿಕ್ಕ ಹುಡುಗನ ನನ್ನ ಕೂರಿಸಿದ್ದಾರೆ, ಅದು ಎತ್ತ ತಾಯಿ ಎದೆ ಹಾಲು ಅಂತ ಒಂದು ಕತೆ ಇತ್ತು. ಈಗೆಲ್ಲ ಬುಡಕ್ಕೆನೆ ಗೊಬ್ಬರ ಹಾಕಿರ್ತಾರ, ಅದಿಲ್ಲಿ ಎದೆ ಹಾಲಿನಿಂದ ಬಂದಿದೆ, ಅದು ಮಿಕ್ಸ್ ಆಗಿ ಬರೋದು ಪ್ರತಿಯೊಂದು. ಏನು ಮೂರು ದಿವಸ ಶಕ್ತಿ ತಗೋಬೇಕಾರೆ ಏನಿರುತ್ತೋ ಮಣ್ಣಲ್ಲಿ ಅದೇ ಮೇಲೂ ಬರೋದು. ಈಗ ತೆಂಗಿನ ಮರದಲ್ಲೂ ಬರೋದು ಅಷ್ಟೇ, ಈ ಚಿನ್ನ ಮರದಲ್ಲಿ ಎಲ್ಲ ಅಷ್ಟೇ.

0: ಹಂಗೆ ಒಂದು 20ನೇ ಇಸ್ವಿಯಿಂದೀಚೆಗೆ 5 ವರ್ಷದಿಂದೀಚೆಗೆ ಕುಟ್ಟೋರವರು ಪುರುಷತ್ವನೇ ಇಲ್ಲ ಅನ್ನಂಗಾಗಿ ಎಷ್ಟೋ ಜನ ಗುಪ್ತ ಅದು ಅದು ಯಾರು ಕೇಳಕ್ಕೂ ಅಲ್ಲ. ಅಯ್ಯ ನನಗೆ ಹಿಂಗಾಗಿದ್ದು ಹೆಂಗೈತೀಗ ಒಂದೇನ ಒಂದು ಪಲ್ಸ್ ಬಂದರೆ ಇನ್ನೊಬ್ರಿಗೆ ಹೇಳೋಣ, ಇನ್ನು ಅದ್ರ ಬಗ್ಗೆ ಗುಪ್ತವಾಗಿರೋದು ಯಾರು ಹೇಳ್ತಾರ ಹೇಳಲ್ಲ, ಅದು ಅವನೇ ಅನುಭವಿಸ್ತಾ ಇರ್ತಾನೆ. ಅದಕ್ಕೇನು ಮಾಡ್ತಾನೆ, ನಾನು ಹಿಂಗಾಯ್ತು ಅಂತ ಡಾಕ್ಟರ್ ಟ್ರೀಟ್ಮೆಂಟ್ ತಗೊಳ್ಳ ಕುಡಿಯೋಕೆ ಹೋಗ್ತಾನೆ, ಅದು ಎಷ್ಟೋ ಆಗ್ತಾ ಇದೆ. ಅದೇ ಡ್ರಿಂಕ್ಸ್ ಆಫ್ ಗೌರ್ಮೆಂಟ್, ಅವ್ರು ಸಾಯಿಸೋಕ್ಕೆ ಹುಟ್ಟಿದ್ದಾರೆ ಸಾಯಿಸ್ತಾರೆ, ನೀವು ಯಾಕೆ ಸಾಯ್ಬೇಕು? ಈಗ ಹೇಳೋದು ಏನಪ್ಪ ಅಂದರೆ ನಮಗೆ ರೋಗ ಅಂತ ಗೊತ್ತಾದ ಮೇಲೆ ಪದೇ ಪದೇ, ಈಗ ನೋಡಿ ನಾನು 4 ವರ್ಷ ಕುಸ್ತಿ ಮಾಡಿದೆ, 4 ವರ್ಷ ಗೆದ್ದೆ, 5 ವರ್ಷ ಕುಸ್ತಿ ಮಾಡಿದ್ರೆ ಸೋತೆ, ಅದು ನನಗೆ ಗೊತ್ತಾಗ್ಬಿಡ್ತು. ಓ ಇನ್ನು ನಾನು ಕುಸ್ತಿಗೋರು ಸೋಲ್ತೀನಿ ಅಂತ ಎಚ್ಚೆತ್ಕೊಂಡು. ಹಂಗೆ ಇದು ಏನಾಯಿತು ಅಂದರೆ ನನಗೆ ರೋಗ ಅಂತ ಗೊತ್ತಾದ ಮೇಲೆ ನಾವು ಇದ್ರ ಮುಂದೆ ಆಗಲ್ಲ ಅಂತ ಬಿಟ್ಟಿದ್ದೆ. ಇವತ್ತಿನವರೆಗೂ ಇದು ಬರ್ತಿದ್ದೀನಿ, ರಿಟೈರ್ಡ್ ಆಗಿ 5 ವರ್ಷ ಇದೆ, ಇನ್ನು ಗಟ್ಟಿಮುಟ್ಟಾಗಿ ಚೆನ್ನಾಗಿದ್ದೀನಿ. ಈಗ ನೋಡಿ ಈ ಸಲ ನೀವು ಇದ್ರಿ ಇವತ್ತು ಒಂದು ಇಟ್ಟಿಗೆ ಎತ್ಬೇಕಾದ್ರೆ ಕಷ್ಟಪಡ್ತೀರ, ಯಾಕೆ ಮೊದಲೆಲ್ಲ ಶಕ್ತಿ ಇರಲಿಲ್ವಾ? ಇತ್ತು, ಸ್ಟಾರ್ಟಿಂಗ್ ನಿಮ್ಗೆ ಎದ್ದಂಥ ಶಕ್ತಿ ಇತ್ತು, ಎಲ್ಲ ಬಾಡಿಲಿ ಆರ್ಗನೈಸೇಷನ್ ಎಲ್ಲ ತೆಗೆದು ತೆಗೆದು ಮಾಡ್ತಿದ್ವಿ. ಯಾಕೆ ಅಂದರೆ ಇದು ನಮಗೆ ಈ ಕ್ರೇವಿಂಗು ಮೊದಲೇ ಇತ್ತು, ಹುಟ್ಟಾಗಲೇ ಇದೆ, ನಮಗೆ ಗೊತ್ತಿರಲ್ಲ. ನಾವು ಕುಡಿಯೋಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ಅದನ್ನು ಬೇರೆ ಒಂಥರ ಒಂದು ಬೆಕ್ಕು ಕುಡಿದ್ಬಿಟ್ಟು ನಂಗೆ ಸಾಕು ಅಂತ ಹೋದರೆ ಅವ್ನು ನಾರ್ಮಲ್ ಓಕೆ. ನನಗೆ ಒಂದು ಬೆಕ್ ಸಾಕಾಗಲ್ಲ, ಇವತ್ತು ಮಾತ್ರ ಒಂದು ಬೆಕ್ ಕುಡಿದಿನಿ ಒಳ್ಳೆ ಮಜಾ ಕೊಟ್ಟಿರುತ್ತೆ, ನಾಳೆ ನೀನು ತಿರ್ಗೋ ಒಂದು ಬೆಕ್ ಕುಡಿದ್ರೆ ಮೈಯೆಲ್ಲ ಕಸಿ ಓ ಏನೋ ಕಳ್ಕೊಂಡಲ್ಲ ಏನೋ ಕಳ್ಕೊಂಡು ನೋಡ್ರೆ ಇನ್ನೊಂದು ಚೂರು ಬೇಕು. ಅವಾಗ ಏನು ಮಾಡ್ತೀಯ ನೀನು? ಊಟ ಮಾಡೋಕ್ಕೆಲ್ಲ ಏನಿಲ್ಲ, ಎಣ್ಣೆ ದಿವಸಕ್ಕೆ ಯಾರು ಕೇಳಿದ್ರೆ ಊಟ ಮಾಡಿ ಯೋ ನೆನ್ನೆ ನೋಡ ಒಂದು ಬೆಕ್ ಕುಡ್ಕೊಂಡು ಎಷ್ಟೋ ಒಂದು ತಿಂದೆ ತಿನ್ನು ಅಂದರೆ ಇರೋ ಅಂದ್ಕೊಂಡು ನೀನು ಚೂರು. ಅವಾಗ ಏನು ಇನ್ನೊಂದು ಚೂರು ಹಾಕ್ಯ ತಿರ್ಗಿ ನೆನ್ನೆ ಥರನೇ ಊಟ ಮಾಡಿ ಅಲ್ಲಿ ಒಂದು ಚೂರು ಜಾಸ್ತಿ ಆಯ್ತಾ? ಅವಾಗ ಏನಾಯ್ತು ಇನ್ನು ಆಯಿತು, ಹಂಗೆ ಒಂದಿನ 2 ದಿನ ದುಡ್ಡು ಇರಲ್ವೋ ಅಥವಾ ಬೇರೆ ಏನು ಅಂತನೋ ಅಂತ ಬೆಂಗು ಕಷ್ಟಪಟ್ಟು ಮ್ಯಾನೇಜ್ ಮಾಡ್ತೀಯ, ಆದರೆ ನೀನು ಬಾಡಿ ನಿನ್ಗೆ ಕಟ್ಕೊಳಕ್ಕಾಗಲ್ಲ. ಅದೇನು ಮಾಡ್ತೆ ತಿರ್ಗಾ 1 ವರ್ಷಕ್ಕೆ ಇರ್ತಲ್ಲ, ಅವತ್ತು 1 ವರ್ಷಕ್ಕೆ ಅಂದರೆ ತಿರ್ಗಿ 70% ಆಗಲ್ಲ, ಅದು 2 ಬೇಗ. ಅವಾಗ ಏನು ಮಾಡ್ತೆ ತಿರ್ಗಾ ಊಟ ಮಾಡಿ. ಅಲ್ಲಿಗೆ ನಿನಗೆ ಗೊತ್ತಿಲ್ಲ ಇದು ನನ್ನ ಫೋಕಸ್ ಮಾಡ್ತಾ ಇದೆ, ರೇಡ್ರು ಉಲ್ಬಣ ಗುಣ ರೋಗ ಅಂತ ನಿಮಗೆ ಗೊತ್ತಿರಲ್ಲ. ಜನರೆ ನಾನು ನಿನ್ ಸ್ವಲ್ಪ ಜಾಸ್ತಿ ಕುಡಿದ್ರೆ ಜಾಸ್ತಿ ತಿಂತೀನಿ ಜಾಸ್ತಿ ಕೆಲಸ ಮಾಡ್ತೀನಿ ಅಂತ ಮಾತ್ರ ನೀನು ತಿಳ್ಕೊತೀಯ. ಅದು ಮಾಡೋದು ಹಂಗೇನೆ, ಅದು ಮಾಡ್ತಾ ಮಾಡ್ತಾ ಏನು ಮಾಡುತ್ತೆ ಅಂದರೆ ದಿಸೆ ಎಲ್ಲಿಗೆ ನಿನ್ನ ಬಾಡಿ ತಗೊಂಡೋಗ್ಬೇಕು, ನಿನ್ನ ಆರ್ಥಿಕವಾಗಿ ಎಲ್ಲಿ ತಗೋಬೇಕು ಅಲ್ಲಿ ತಗೋಗುತ್ತೆ. ಆಮೇಲೆ ಆರ್ಥಿಕವಾಗಿ ದುಡ್ಡು ಕಮ್ಮಿ ಆಯಿತು ಅಥವಾ ಬೇರೆ ಏನಾಯಿತು, ಇದು ಏನಾಯಿತು ಹೊಟ್ಟೆ ಊಟ ಕಳಿಸ್ಕೋ ಊಟ ಕಮ್ಮಿ ಆಗ್ತಾ ಹೋಗುತ್ತೆ, ಎಣ್ಣೆ ಜಾಸ್ತಿ ಆಗ್ತಾ ಇರ್ತದೆ ಊಟ ಕಮ್ಮಿ ಆಗ್ತಾ ಇರ್ತದೆ, ಬಾಡಿಗೆ ಫೀಟ್ ಆಗ್ತಾ ಇರ್ತದೆ ಗೊತ್ತಿರಲ್ಲ. ಬಿಡು ಇವತ್ತು ಸ್ವಲ್ಪ ಹಿಂಗಾಯ್ತು ನಾಳೆ ಸರ್ ಹೋಗಿ, ವರ್ಷ ಕಳೆದ್ರು ಕೂಡ ಹಿಂಗೆ ಮಾಡ್ತಾ ಬರೋದು ಎಲ್ಲಿ ನಿನ್ನ ಅಮ್ಮರಿಗೆ. ಇನ್ನೊಂದು ಏನಾಗುತ್ತೆ ಅಂದರೆ 1.5 ಕೋಟಿ 2 ಕೋಟಿ ಕುಡ್ದು ನಾರ್ಮಲ್ ಆಗಿರ್ತಾನೆ ನೀನು ಇರ್ತೀಯ, ಆದರೆ ನಿನ್ನ ಬಾಡಿನಲ್ಲಿ ಎಲ್ಲನೂ ಅದು ಕರಗಿಸ್ತಾ ಬರ್ತಾ ಇರುತ್ತೆ, ಪವರ್ ತೆಗಿತಾ ಬರುತ್ತೆ. ಯಾಕಂದರೆ ನಮ್ಮಲ್ಲಿ ಡ್ರಿಂಕ್ಸ್ ಮಾಡಿದ್ರೆ ಬಾಡಿಲೇ ಉಳ್ಕೊಳುತ್ತೆ, ಆಲ್ಕೋಹಲಿಕ್ ಏನು ಪವರ್ ಇರುತ್ತೆ ಅದು ಹಂಗೆ ಉಳ್ಕೊಳುತ್ತೆ, ಫಿಲ್ಟರ್ ಆಗ್ಬಿಟ್ಟು ನೀರು ಮಾತ್ರ ಹೋಗಿರುತ್ತೆ. ಅದು ಏನಾಗುತ್ತೆ ಬಾಡಿಲಿ ಇರೋದು ನಮ್ಮ ಶಕ್ತಿ ಏನಿರುತ್ತೆ ನಮ್ಮ ತಂದೆ ತಾಯಿ ಒಟ್ಟೆನಲ್ಲಿ ಕೊಟ್ಟರೆ ಶಕ್ತಿ ಎಲ್ಲನೂ ಅದು ಕತ್ತರಿಸ್ತಾ ಬರ್ತಾ ಇರುತ್ತೆ. ಹಂಗೆ ವೀಕ್ ಆಗ್ತಾ ಬರ್ತಾ ಬರ್ತಾ ಏನಾಗುತ್ತೆ ನೀನು 2.5 ಪಾಟ್ ಆದೇಟ್ಗೆ ಇಲ್ಲಿ ಸ್ವಿಚ್ ಆಫ್ ಆಗುತ್ತೆ, ನಿನಗೆ ಗೊತ್ತಿರಲ್ಲ, ಅದನ್ನೇ ಬ್ಲಾಕ್ಔಟ್ ಅಂತ ಹೇಳೋದು. ವಾರ್ನಿಂಗ್ ಸ್ಟೇಜ್ ಬೇರೆ, ಬ್ಲಾಕ್ಔಟ್ ಬೇರೆ. ಯಾರು ಬ್ಲಾಕ್ಔಟ್ ಆದರೆ ಅವರೇ ಇಲ್ಲಿರೋದು, ನಿಮಗೆ ಗೊತ್ತಿಲ್ಲ ಬ್ಲಾಕ್ಔಟ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ನೀ ಏನು ಮಾಡ್ತೀಯ ಈಗ 1.25 ಕೋಟಿವರೆಗೂ ಚೆನ್ನಾಗಿರ್ತೀಯ ನಿಂಗೆ ಗೊತ್ತಿರ್ತೀಯ, 2 ಕೋಟಿ ಕುಡ್ತೀಯ ಆಮೇಲೆ ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ಚೆನ್ನಾಗಿ ಮಾತಾಡ್ತಿರ್ತೀಯ, ಚೆನ್ನಾಗಿ ಆಟ ಮಾಡ್ಕೊತೀಯ, ಚೆನ್ನಾಗಿ ಓದ್ತೀಯ, ಚೆನ್ನಾಗಿ ಜೋಗಿನ ದುಡ್ತೀಯ, ಎಲ್ಲನೂ ಮಾಡ್ತೀಯ, ನಿನಗೆ ಮಾತ್ರ ಗೊತ್ತಿರಕ್ಕಲ್ಲ. ಮನೇಲೋ ಗಲಾಟೆ ಮಾಡ್ತೀಯ ನಿನಗೆ ಮಾತ್ರ ಗೊತ್ತಿರಕ್ಕಲ್ಲ. ಅವ್ರು ಹೇಳ್ತಾರೆ ಓ ನೆನ್ನೆ ಏನು ಕುಡ್ಕೊಂಡು ಹಿಂಗೆ ಮಾಡಿದೆ, ನಾನೇನು ಮಾಡಲಪ್ಪ ನಾನು ಸೀರೆ ಬಂದು ಕುಡ್ದು ಬಂದು ಮನಿಕೊಂಡೆ. ಅವ್ರಿಗೆ ಯೋ ರಂಪ ಮಾಡಿದಿಲ್ಲ ಇದು ಹೊಡೆದಾಕಿದ್ದೀನಿ ಅಂದ್ರೆ ಅಲ್ಲ ನೀವು ನನ್ನ ಕುಡ್ದು ಕಂಡ್ರೆ ನಿಮ್ಗೆ ಆಗಲ್ಲ, ನನ್ನ ಸುಳ್ಳು ಹೇಳ್ತಾ ಇದ್ರ ಅವಾಗ ಯಾಕಂದ್ರೆ ಯಾರು ಈಗ ಬಿಡಿ ವಿಡಿಯೋ ಮಾಡಿ ತೋರಿಸ್ತಾರೆ ಎಲ್ಲ ಇರ್ತ ಹಿಂದಿನ ನಾನು ಹೇಳ್ತಾ ಇರೋದು. ಹಾಗೆ ನಂದನ್ನು ಮಾತು ರೆಕಾರ್ಡ್ ಮಾಡಿದರೆ ನಾನು ನಂಬಿಲ್ಲ ಅಂದರೆ ಅದನ್ನು ನಂಬಲ್ಲ ನಾವು. ಈಗ ನೀನು ಒಂದು ಸಂಬಳ ತಗೊತೀಯಪ್ಪ, ಸಂಬಳ ತಗೊಂಡು 1,000 ರೂಪಾಯಿ ಸಂಬಳ ಬಂದೆ ಇವತ್ತು ತು ಫಸ್ಟ್ ಏನು ಮಾಡ್ತೀಯ ಸಂಬಳ ಬಂದರೆ ವೈ ಸ್ಟೋರ್ನಲ್ಲಿ ಕೂಡ ಕೊಟ್ಬಿಡ್ತೀಯ, ಯಾಕೆ ನಾಳೆಗೆ ಬೇಕಲ್ಲ ಅವನು ಸಂಬಳ ದುಡ್ಡು ಹೆಂಡತಿ ಮಕ್ಕಳಿಗೆ ಮನೆಗೆ ಬಾಡಿಗೆ ಕಟ್ಟಕ್ಕೆ ಫೀಸ್ಗೆಲ್ಲ ಬೇಡ ಫಸ್ಟು ಅವ್ನಿಗೆ ವೈ ಸ್ಟೋರ್ ನನಗೆ. ಆ ಸೋಳ ಮಕ್ಕಳು ಏನು ಪವರ್ ಇಟ್ಕೊಂಡವ್ರು, ನಾನು ಮಾಡಿದ್ದು ನನ್ನ ಜೀವನದಲ್ಲೆಲ್ಲ ಅದೇ ಫಸ್ಟು ಅವ್ರಿಗೆ ಕೊಟ್ಬಿಡೋ, ಆಮೇಲೆ ಯಾರು ಸಾಲ ಫಾಲ ಕೊಡಿಸಿದ್ರೆ ಅವನಿಗೆ ಕೊಟ್ಬಿಡೋದು, ಯಾಕೆ ಕೇಳಿಸ್ಕೋಬೇಕಲ್ಲ. ಮನೆಗೆ ಒಂದು ಎಷ್ಟು ಹುಳಿ ಇದ್ದ ಅದರಲ್ಲಿ 1/2 ಕುಡಿಯಕ್ಕೆ ಇಟ್ಕೊಂಡು ಕೊಡೋದು, ಇಷ್ಟೇ ಜೀವನ ಮಾಡಿದ್ದಿಲ್ಲ.
1: ಈಗ

ಒಂದಿನ ಹೋಗಿರ್ತೀವಪ್ಪ ಸಂಬಳ ತಗೊಂಡು 1000 ರೂಪಾಯಿನಲ್ಲಿ 100 ರೂಪಾಯಿ ಮಾತ್ರ ಮೇಲ್ಗಡೆ ಜೂಬ್ ಇಟ್ಕೊಂಡು ಇನ್ನು 900 ಇಲ್ಲಿ ಇಟ್ಕೊಂಡು ಹೋಗಿ 100 ರೂಪಾಯಿನಲ್ಲಿ 10 ರೂಪಾಯಿ ಕ್ವಾಟ್ರ್ ಅಂದ್ರೆ 2 ಕ್ವಾಟ್ರ್ ತಿಂದು ಒಂದು ಚಿಲ್ಲಿ ಚಿಕನ್, ಒಂದು ಜಿಂಜಿ ಚಿಕನ್, ಬಟ್ಟೆ ಚಿಕನ್ ಏನೇನು ಬೇಕಲ್ಲ ತಿಂದ್ರೂ 100 ರೂಪಾಯಿ ಖಾಲಿ ಆಗುತ್ತೆ. ಅದು ಸಾಕು, ಒಂದು ಕ್ವಾಟ್ರ್ ಕುಡಿದ್ಬಿಟ್ಟು ಮನೆಗೆ ಹೋಗಿ ಹೆಂಡತಿ ದುಡ್ಡು ಕೊಟ್ಟು ಎಲ್ಲ ಮಾಡಾದ್ಮೇಲೆ ತಿರುಗ ಕುಡಿಯೋಣ ಅಂತ ಬಾರಲ್ಲಿ ಕೂತ್ಕತ್ತೀಯ. ಕೂತ್ಕೊಂಡು ಒಂದು ಕ್ವಾಟ್ರ್ ಹೇಳಿರ್ತೀಯ, ಒಂದು ಕ್ವಾಟ್ರ್ ನೀನು ಕುಡಿತೀಯ ತಿಂತೀಯ. ಆದರೆ ಯಾ ನೆನ್ನೆ ಮಾಡ್ದಂಗೆ ಇವತ್ತು ಮಾಡಿದ್ದೀವ, ಸಂಬಳ ಬಂದಿದ್ದಲ್ಲ ಇನ್ನು ನೋಡ್ತ ಬಚ್ಚಿ ಮನೆಗೆ ಹೋಗ್ಬಿಟ್ಟು ಬಾತ್ರೂಮ್ ಹೋಗಿ ಕೆಲಸ ಬಂದ್ಬಿಟ್ಟು ಯಾರ ಮುಂದೆ ತೆಗಿಯಕ್ಕಲ್ಲ, ನೋಡ್ಬಿಟ್ರೆ ಕೇಳ್ತಾರಲ್ಲ ಅವು ಹೋಯ್ತೀಯ, ಹೋಗ್ಬಿಟ್ಟು ಅಲ್ಲಿ 100 ತಕ್ಕ ತಿರ್ಗ ಇನ್ನೊಂದು ಕ್ವಾಟ್ರ್ ಕೊಡೋ ಅಂತ. ಈಗ ನಿನ್ನನ್ನು ಯಾಮಾರ್ಸಲು ಎಷ್ಟೋ ಜನ ಇರ್ತಾರೆ ನಿಂಗೆ ಗೊತ್ತಿರಲ್ಲ. ಆಗ ಆರೋಪ ಬರ್ತಾನೆ ಅವನ ಸಂಬಳ ಆಗಿದೆ ಅಂತ, ನಿಂದು 2 ಕ್ವಾಟ್ರ್ ಆಗಿದೆ. ಯಾಕಂದರೆ ರೋಗ ಯಾವ ಥರ ನಿಮಗೆ ಆವರ್ಸುತ್ತೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋರು. ಅವಾಗ ಏನ್ ಮಾಡ್ತೀಯ, 2 ಕ್ವಾಟ್ರ್ ಕೂಡ ಕೂತ್ಕೊಂಡು ಎದ್ದೋಗಿ ಬರ್ತಾನೆ, ಏನಪ್ಪ ಅಣ್ಣ ನೀನೇನ ಸಂಬಳ ತಗೊಬಿಟ್ಟೆ, ನಮ್ದಿನ್ನ ಸಂಬಳ ಆಗಿಲ್ಲ, ಹ್ಞೂ ನೆನ್ನೆ ಮನೆಯೆಲ್ಲ ನಾನು ಕೊಡ್ತೀನಿ ಇಲ್ವಾ ಅಂದಾಗ ಕುಡ್ದಿರ್ತೀಯ ಅನ್ನೋದ್ರ ಚೂರ. ಆಗ ಇನ್ನೇ ಮಾಡಿದೆ ಗೋಳಿ ಮುಗ್ಬಂದು ತಿರ್ಗಾ 100 ರೂಪಾಯಿ ತೆಗಿಬೇಕಲ್ಲ ಅಂತ ಸರಿ ಇರು ಅಂತೇಳ್ಬಿಟ್ಟು ತಿರ್ಗಾ ರೀಸಸ್ ಮಾಡ್ಕೋಬಿಡ್ತೀನಿ ಅಂತ ಇನ್ನೂ ನೋಟ್ ಹೇಳ್ತಿರ್ತೀಯ, ಹೇಳ್ಕೊಂಡ್ ಬರ್ತೀಯ. ಸರಿ ಅದರಲ್ಲೂ ಅವನ ಜೊತೆ ಒಂಚೂರು ಕುಡಿಬೇಕು ಅಂತ ಆಸೆ ಆಗ್ತದೆ. ಸರಿ ಆಯ್ತು, ಅವ್ನಿಗೆ 1 ಕ್ವಾಟ್ರ್ ಹೇಳಿ ನೀನು 1 ಕ್ವಾಟ್ರ್ ಕುಡಿದು ಸಿಂಪಲ್ ಆಗಿ ತಿಂದಿರ್ತೀಯಲ್ಲ, ಅವ್ನೊಂದು ಈರುಳ್ಳಿ ಇದಾ ಪಡೆದಿದೆ ಅಂತ ಹೇಳ್ಬಿಟ್ಟು ಸೋದಕ್ಕೆ ಹೇಳ್ಬಿಟ್ಟು ತಿಂದ್ಬಿಟ್ಟು ಆಯ್ತು ಅಂತ. ಅವಾಗ ನಿನಗೆ 3 ಕ್ವಾಟ್ರ್ ಆಯ್ತು, ನಿಂದು ತಲೆ ಆಫ್ ಆಗೋಯ್ತು. ಆಫ್ ಆದ್ಮೇಲೆ ಮುಂದಕ್ಕೆ ಏನು ಮಾಡಿದ್ರೆ ನಿಮ್ಗೆ ಗೊತ್ತಿರಲ್ಲ. ಅವನೇನು ಮಾಡ್ತಾನೆ, ಅವ್ನಿಗೆ ಗಂಟು ಪೂರ್ತಿ ಕುಡಿತಾನೆ, ನನ್ನ ಹೆಂಡತಿ ಮಕ್ಕಳಿಗೆ ಏನೇ ಇಲ್ಲ ಅಂತ ಕೇಳಿ ಇಸ್ಕೊತಾನೆ, ಎಲ್ಲ ಮಾಡಿ ನಿನಗೆ ಅವ್ನು ಗೊತ್ತು ಒಂಥರ ಆಟಕ್ಕೆ ಹೋಗೋಷ್ಟು ಮಾತ್ರ ಉಳಿಸಿ ನಿನ್ನ ಮನೆಗೆ ಕಳಿಸ್ತಾನೆ. ಕುಡ್ದು ಮಲಗಿದೀಯ, ಮಧ್ಯೆ ಅದೇನು ಪೂರ್ತಿ ಬೆಳಿಗ್ಗೆವರೆಗೂ ಏನಲ್ಲ, ಮಧ್ಯದಲ್ಲಿ ಎಚ್ಚರ ಆಗುತ್ತೆ, ಎಚ್ಚರ ಅದು ನಿನಗೇನಾಗುತ್ತೆ ತಲೆ ಹಿಡ್ಕೊಂಡಂಗೆ ಇರುತ್ತೆ. ಓ ಏನು ಹಂಗಾಯ್ತಲ್ಲ, ಹಿಂಗಾಯ್ತಲ್ಲ, ಹಿಂಗಾಯ್ತಲ್ಲ, ಎಲ್ಲ ಹುಡ್ತೀಯ, 1 ಪೈಸೆ ದುಡ್ಡಿಲ್ಲ ಏನಿಲ್ಲ, ಮನೆಗೆ ಬಂದು ರಂಪ ಮಾಡಿ ಮಲಗಿರ್ತೀಯ. ಹಾಗೆ ಹೆಂಡತಿ ಮಕ್ಕಳು ನಿನ್ಗೆ ಎದಳ್ಳಿ ಅಂತ ಕಾಯ್ಕೊಂಡಿರ್ತಾರೆ, ಅವ್ರು ಉಣ್ಣ ದುಡ್ಬಿಟ್ಟು ನೀನು ಊಟ ಮಾಡಿರಕ್ಕಲ್ಲ ಮಲಗಿರ್ತೀಯ. ಎದ್ದು ಏನು ಮನೆ ಹಿಂಗ್ ಮಾಡ್ಬಿಟ್ಟು ಹಂಗ್ ಮಾಡ್ಬಿಟ್ಟು ಅಂತ ಕೇಳಿದ್ರೆ, ಆ ನನ್ನ ಜೋಬಲ್ಲಿ ದುಡ್ಡಿತ್ತು, ನಾನು ಆ ಬಾರಲ್ಲಿ 100 ರೂಪಾಯಿ ಮಾತ್ರ ಖರ್ಚು ಮಾಡಿದ್ದು, ಮಿಕ್ಕಿ ದುಡ್ಡು ಎತ್ಕೊಂಡಿದ್ರ ಅಂತ ಅವ್ರ ಜಗಳ ಎಷ್ಟು ಆಗಿದ್ದಲ್ಲ ಆಗ್ತಾನೆ ಇತ್ತು ಆಗತ್ತೆ. ಇನ್ನೊಂದ್ಸತಿ ಟ್ರೈ ಮಾಡೋದೇನು ಬೇಕಾಗಿಲ್ಲ, ಜೀವನದಲ್ಲಿ ಎಲ್ಲಾನ ಅನುಭವಿಸಿ ಎಲ್ಲ ಕಳ್ಕೊಂಡು ಚೂರು ಜೀವ ಇತ್ತು ಪೂರ್ತಿ ಅಲ್ಲ, ಆ ಜೀವದಿಂದ ವಾಪಸ್ ಬಂದಿರೋದು ಈ ತರ ಕ್ಯಾಂಪಲ್ಲೇ ನನಗೂ ಚಾನ್ಸ್ ಸಿಕ್ಕಿದ್ದು, ಕ್ಯಾಂಪಲ್ಲೇ ನಾನು ಕ್ಯೂರ್ ಆಗಿದ್ದು. ಅವಾಗ ಏನಾಯ್ತು, ತಿರುಗು ನಿನಗೆ ಈಗ ಜ್ಞಾನ ಬರ್ಬೇಕು ಅಂದ್ರೆ ಅರ್ಧ ಕೊಟ್ಟು ಬಿಡ್ಬೇಕು. ಆಗ ಮನೇಲಿ 10 ರೂಪಾಯಿನ ಇದ್ರು ಇಸ್ಕೊಂಡು, ಯಾಕೆ ಎಲ್ಲೋಯ್ತು ನನ್ನ ತಲೆ ಕೆಟ್ಟೋಗ್ಬಿಡಿದೆ, ಏನಾಯ್ತು ಅಂತ ಗೊತ್ತಿಲ್ಲ, ಸಂಬಳ ಇಟ್ಕೊಂಡಿದ್ದೆ, ನನಗೆ ಅರ್ಧ ಕುದ್ರೆ ಜ್ಞಾನ ಬರೋದು ಅಂತ ನಿನ್ನ ಮೈ ನೀನೇ ಒದರಾಡ್ಕೊಂಡು ಅಷ್ಟೊತ್ತಿನಲ್ಲಿ ಅವನು ಎಪ್ಪಿಸೋ ಏನಮ್ಮ ನೈಟ್ ಗೊತ್ತಿರೋ ತಿಳಿಸಿರುತ್ತೆ ಅಂತ ಅರ್ಧ ಕೊಟ್ರೆ ಕುಡಿತೀಯ. ಕುಡ್ದಾಗ ಏನು ಮಾಡ್ತೀಯ, ನೀನು ಸಂಬಳ ತಗೊಂಡು ನೀ ಬಾರಿಗೆ ಹೋಗಿ ಫಸ್ಟ್ 100 ತೆಗ್ದಿದ್ದು, ಆಮೇಲೆ 100 ತೆಗ್ದಿದ್ದು, ಆಮೇಲೆ ಇನ್ನೊಬ್ಬ ಫ್ರೆಂಡ್ ತೆಗೆದು 100 ತೆಗ್ದಿದ್ದು ಮಾತ್ರ ಮುಗಿದೆ ಅಂತ ಎಷ್ಟೋ ಸತಿ ಮಾಡಿದ್ರಿ, ಅದು ಆಗ್ತಾನೆ ಇರುತ್ತೆ. ಯಾವಾಗ ನಮ್ಮ ಮೈಂಡ್ನಲ್ಲಿ ಸ್ವಿಚ್ ಆಫ್ ಆಗುತ್ತೋ ಅವನು ಆಲ್ಕೋಹಾಲಿಕ್ 100% ಪೂರ್ತಿ. ಯಾವಾಗ ಬಾಡಿ ಮ್ಯಾನೇಜ್ ಮಾಡಿ ಅದನ್ನು ಮ್ಯಾನೇಜ್ ಮಾಡ್ತಾನ ಅವನು ಆಲ್ಕೋಹಾಲಿಕ್ ಅಲ್ಲ. ಸ್ಟಾರ್ಟಿಂಗಲ್ಲಿ ಅದನ್ನ ನಾವು ಮ್ಯಾನೇಜ್ ಮಾಡಿದ್ವು, ಆಮೇಲೆ ಅದು ನಮ್ಮನ್ನ ಮ್ಯಾನೇಜ್ ಮಾಡಕ್ ಸ್ಟಾರ್ಟ್ ಆಯ್ತು, ಮುಗಿತು ನಮ್ಮ ಲೈಫ್. ಒಂದ್ಸತಿ ಅದು ಎಗರಿ ಯಾವಾಗ ಮೇಲ್ ಬಿತ್ತು ಅದು ಸಾಯೋರ್ಗೆ ಎಗರಿ ಬೀಳ್ತಾ ಇರುತ್ತೆ, ನಮಗೆ ಗೊತ್ತಿರಲ್ಲ. ಯಾಕಂದ್ರೆ ಅದರಲ್ಲಿ ನಾವು ಸುಖ ಪಟ್ಟಿರ್ತೀವಲ್ಲ, ಆ ಸುಖ ಮರೆಯೋಕ್ಕಾಗಲ್ಲ. ಆಮೇಲೆ ಅದು ಬಿಟ್ಟರೆ ಬೇಕಾದಷ್ಟು ಸುಖ ಸಿಗುತ್ತೆ, ಅದೆಲ್ಲ ನಿಮಗೆ ಬೇಕಾಗಿಲ್ಲ. ಇವತ್ತು ಸದ್ಯಕ್ಕೆ ಟೆಂಪ್ರವರಿ, ಪರ್ಮನೆಂಟ್ ನಿಮಗೆ ಬೇಕಾಗಿಲ್ಲ. ಈಗ ನಾವು ನಿಂತಿರೋದು ಇದೆಲ್ಲ ನೋಡಿ ನಿಮ್ಗೆ ಕಾಣ್ತಾ ಇದ್ದಾನೆ. ನಮ್ಮ ಫ್ರೆಂಡ್ ಬಿಡಿ, ಅವರು ಅನುಭವಿಸಿದರೆ ಕಾರಣದಿಂದ ಬಂದಿರೋ ಅದು ಏನೋ ಒಂದೊಂದ್ಸತಿ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಡ್ರೈವರ್ ಅವನು ಅಂತ ಯಾರು ಹೇಳಕ್ಕಾಗಲ್ಲ. ಅವನು ಎಷ್ಟೇ ಎಕ್ಸ್ಪೀರಿಯನ್ಸ್ ಡ್ರೈವರ್ ಆಗಿದ್ರು ಕೂಡ ಒಂಚೂರಾದ್ರೆ ಯಾಮಾರ್ಲೇಬೇಕಾಗತ್ತೆ. ಹಂಗಂತ ಹೇಳ್ಬಿಟ್ಟು ನಾನ್ ಡ್ರೈವರ್ ಅಂತ ಕಂಬಕ್ಕೆಲ್ಲ ದುಡ್ಡಲ್ಲ, ಅಕಸ್ಮಾತ್ ಅದಕ್ಕೆ ಏನು ಮಾಡಕ್ಕ ಅದು ಸಹಜ. ಬಟ್ ನಾವಾಗಿ ನಾವು ಮಾಡ್ಕೊಳ್ಳೋದು ನಮ್ಮ ತಪ್ಪು, ನಮ್ಮ ಗುಂಡಿ ಕೊಟ್ಕೊಂಡು ನಾವೇ ಒಳಗೆ ಹೋದಾಗತ್ತೆ. ಈ ತರ ನನಗೆ ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದನು ಸ್ವಲ್ಪ ಕುಡಿಯಕ್ಕೆ ಹೋದ, ನಾನು ಎಲ್ಲಿ ಕೆಲಸ ಸಿಕ್ಕಿ ಎಲ್ಲ ಆದ್ಮೇಲೆ ಸ್ವಲ್ಪ ಕುಡಿಯೋಣ ಹೋದೆ. ಹಿಂಗೆ ಪ್ರೊಗ್ರೆಸ್ ಆದ ಬಂತು, 10 ವರ್ಷದಲ್ಲೇ ನಾನು ದೊಡ್ಡ ಆಲ್ಕೋಲಿಕ್ ಆಗ್ಬಿಟ್ಟೆ. 10 ವರ್ಷದಲ್ಲೇ ಹೆಂಡತಿ ಮಕ್ಕಳು ಪೋಟ್ಬಾತು, ಮಕ್ಕಳಿಗೆ ಫೀಸ್ ಕಟ್ಟಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ನನಗೆ ರಿಯಾದಿಗೂ ಸೇರಿಸಿದ್ರು, ಅಲ್ಲಿಗೆ ಬಂದು 1-2 ತಿಂಗಳು ಚೆನ್ನಾಗಿದ್ದೆ. ಒಂದ್ಸತಿ 2 ಸತಿ ಆದ ಇದ್ದಿದ್ದು ಎಲ್ಲ ಹೋಯ್ತು. ಲಾಸ್ಟ್ಗೆ ಎಷ್ಟು ಕುಡಿದ್ರು ನಶೆ ಬರ್ತಾ ಇಲ್ಲ, ಕುಡಿದೇನೂ ಇರೋಕ್ಕಾಗಲ್ಲ, ಏನು ಸ್ನಾನ ಮಾಡೋದು ಒಂದು ವಾರ ಆಗೋದು, ಮತ್ತೇನು ಗೌರ್ಮೆಂಟ್ ಕೆಲಸಕ್ಕೆ ಹೋಗಿ ಎಷ್ಟೋ ದಿನ ಆಗಿ ಮನೆಗೆ ಗೊತ್ತಾಗೋಗ್ಬಿಟ್ಟು ಇವರು ಉಳಿಯಲ್ಲ. ಈಗ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ಬಂದು ಸೇರ್ಸವ್ರಿ, ಏನೋ ಒಂದು ಒಳ್ಳೇದಾಗಲಿ ಅಂತ. ಸರಿ ಇಲ್ಲಿ ನೀವು ಇದಾದ್ರಿ ಅಂತ

ತಿಳ್ಕೊಳ್ಳಿ. ಆಗ ನಿಮ್ಮ ಮನೆಯಿಂದ ಕರ್ಕೊ ಬಂದಾರೆ, ಆಮೇಲೆ ರೋಡಲ್ಲಿ ಬಿದ್ದಿರ್ತೀರ, ಅಲ್ಲಿಂದನು ಕರ್ಕೊ ಬರ್ತಾರಪ್ಪ, ಏನೇನು ಚಾರ್ಜ್ ಕೂಡ. ಅಲ್ಲಿಂದ ಕೇಳಲಾರು ಮೋರಿಯಲ್ಲಿ ಮಲಗಿರ್ತೀರ, ಮೋರಿಯಲ್ಲಿ ನೂರು ಜಾಸ್ತಿ ಇದ್ರೆ ದೇವರೇ ತಗೊಳ್ತಾರೆ. ಇನ್ನು ಎರಡು ಸತಿ ಮೂರು ಸತಿ ಎರಡು ಮುಳುಗಿದನೂ ಮೂರು ಸತಿ ಅವಕಾಶ ನಿಮಗೂ ಗೊತ್ತು, ಪ್ರತಿಯೊಂದು ಗೊತ್ತು. ಅದೇ ರೀತಿ ಅವಕಾಶ ಸಿಕ್ಕಿದಾಗ ನೀವು ಹುಡ್ಕೋಬೇಕು. ಅದು ಯಾಮಾರಿ ನೀವು ಬಿಟ್ರಿ ಅಂದರೆ ಇಂಥ ಅವಕಾಶ ಸಿಕ್ಕಲ್ಲ. ಇವತ್ತು ನಾವು ಹಾಸನದಿಂದ ಇದೇ ಊರಿಗೆ ಮೂರನೇ ಸತಿ ಬಂದಿರೋದು. ನಾನು ಯಾವಾಗ ರಿಕವರಿ ಆದ್ನೋ, ಇವರು ಮೊದಲು ಕನಕಪುರದಲ್ಲೆಲ್ಲ ನಡೆಸ್ತಾ ಇದ್ದಾರೆ ಇವರೇ ಗ್ರೂಪ್ನವರು. ಆ ಕನಕಪುರದಲ್ಲಿ ಇದ್ದಾಗ ನಾನು ಐದು ವರ್ಷ ಆರು ವರ್ಷ ಕುಡಿಯೋದು ಬಿಟ್ಟಾಗ ಐದು ಆರು ಸತಿ ಹೋಗಿದ್ದೀನಿ ಆ ಕ್ಯಾಂಪಿಗೆಲ್ಲ ಮಾಡ್ತೀನಿ. ಮಧ್ಯದಲ್ಲಿ ನಾನು ಬೇರೆ ಕಡೆ ಆದರೆ ಇದು ಬೇರೆ ಕಡೆ ಆದರೆ ಇವ್ರಿಗೆ ಗೊತ್ತಿರಲಿಲ್ಲ ನಾನು ಎಲ್ಲಿದ್ದೆ ಅಂತ. ಮೂರು ವರ್ಷದಿಂದ ಗೊತ್ತಾಯಿತು ಓ ಇಲ್ಲಿ ಹಾಸನದಲ್ಲಿ ಇದೆ ಅಂತ. ಅವರೇ ಕೇಳ್ಕೊಂಡ್ರು, ನಮ್ಮ ಯಶೋದಮ್ಮ ಮೇಡಮ್ ನನ್ನಲ್ಲಿ ವಾಟರ್ ರಾಜಣ್ಣ ಅಂತ ಕರಿತಿದ್ರು. ನಾನು ವಾಟ್ಸಪ್ಪಲ್ಲಿ ಕೆಲಸ ಮಾಡ್ತಿದ್ದೆ. ಇವತ್ತು ಅಲ್ಲಿ ಬೆಂಗಳೂರಲ್ಲಿ ವಾಟರ್ ರಾಜಣ್ಣ ಅಂದರೆ ನಮ್ಮ ಎ ಐ ಮೆಂಬರ್ಸ್ಗೆ ಸಾವಿರಾರು ಜನಕ್ಕೂ ಗೊತ್ತು. ಅವಾಗಿಂದ ಇವತ್ತಿಗರೆಗೂ ಕುಡ್ತಾ ಕುಡ್ತಾ ಜೀವನ ಮಾಡ್ತಾ ಇರೋದು. ಈಗ ನಮ್ಮ ಹಾಸನದಲ್ಲಿ ಮತ್ತೆ ಸೆಟ್ಲ್ ಆಯ್ತೀವಿ. ಹಾಸನದಲ್ಲಿ ಹೆಚ್ಚಿನ ಕಮ್ಮಿ ಲಕ್ಷಾಂತರ ಜನ ಇಲ್ಲಿ ಕುಡಿಯೋದು ಬಿಟ್ಟವ್ರೆ, ನಾವು ಅದೇ ಸೇವೆ ಮಾಡ್ತಿದ್ವಿ. ಈಗ ನೀವು ಇದ್ರಿ ಅಂತ ಗೊತ್ತಾದಾಗ ಮೂರು ಸತಿ ಬಂದಿದ್ವಿ ನಾವು ಇಲ್ಲೇ. ಈಗ ಹೇಳ್ದಕ್ಕೆ ನಾನು ಹೇಳಿದೆ ನಾವು ಹೋಗೋಣ ಅಂತೇವು. ನಾವು ರೆಡಿ ಯಾಕೆ ಬರ್ತೀವಿ ಅಂದರೆ, ಈಗ ನನ್ನಂತ ಒಬ್ಬ ಮೂರು ರೋಗಿಗೆ ಒಬ್ಬ ಅವಕಾಶ ಸಿಕ್ತು ಅಂದರೆ ಎಷ್ಟೋ ಅನುಕೂಲ ರೀ. ಅದು ನೀವು ನೆನೆಸ್ಕೋತೀರಾ, ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಹಿಂಗೆ ನಿಮ್ಮಿಂದ ಇನ್ನೊಬ್ಬನಿಗೆ ಸಹಕಾರ ಆಯ್ತು. ಈಗ ನನ್ನನ್ನು ಯಾರೋ ಒಬ್ಬ ಕ್ಯಾಬಿಗೆ ಕರ್ಕೊಬಂದು ಕೊಟ್ಟಿಸಿದ್ರು. ಅವ್ರು ಏನು ಹೇಳಿದ್ರು, ನೋಡಪ್ಪ ನಾನು ನಿನ್ನ ಕರ್ಕೊಂಡು ನೀನು ಇನ್ನೊಬ್ರಿಗೆ ಮಾಡುವ, ನಾವು ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡೋದು, ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ. ಅದೇನಪ್ಪ ಅಂದರೆ ಒಬ್ಬ ಎ ಎ ಮೆಂಬರ್ಸು ಇನ್ನೊಬ್ಬ ಎಗೆ ತುಂಬ ಸಹಾಯ ಮಾಡ್ತಾರೆ. ಅಂದರೆ ನಮ್ಮಲ್ಲಿ ಯಾರಿಗೂ ದುಡ್ಡು ಕಾಸು ಏನು ಕೊಡಕ್ಕೆ ಹೋಗಲ್ಲ. ಇಷ್ಟು ದೂರ ಆಯ್ತಾ, ಸಾವಿರ ಖರ್ಚಲ್ಲಿ ಬಂದು ನಾವು ನಮ್ದೇನು ಮಾಡ್ಬೇಕೋ ಮಾಡಿದ್ವಿ, ಒಟ್ಟೆ ಕೂಟ ಇರುವ ಕೊಡಿಸ್ತೀವಿ. ಈಗ ನಿನ್ಗೆ ಒಬ್ಬ ಎ ಐ ಮೆಂಬರ್ ಸಿಗ್ತಾ ಅಂದರೆ ಹುಡುಗರು ಸಿಗ್ತಾ ಅಂದರೆ ಹುಡುಗನ ಸ್ನೇಹ, ಏ ನೀನು ಎಷ್ಟು ಕೊಡ್ತೀಯ ನಾನು ಎಷ್ಟು ಕೊಡ್ತೀನಿ, ನಮ್ದು ಹಂಗಲ್ಲ. ಏ ಬಾ ಇವತ್ತು ಅಲ್ಲಿ ಫಂಕ್ಷನ್ ನಡೀತಾ ಇದೆ, ನಮ್ಮ ಎ ಐ ಮುಖಾಂತರ ಹೋಗೋಣ, ಸಂದೇಶ ಕೊಡೋಣ. ನಮ್ಮ ನಮ್ಮ ಪ್ರೀತಿ, ನಮ್ಮ ಪ್ರೀತಿಯಿಂದನೇ ನಾವು ಒಟ್ಟೊಟ್ಟಿಗೆ ಬಂದು ಒಟ್ಟೊಟ್ಟಿಗೆ ಸಂದೇಶ ಕೊಡೋದು ಮಾಡೋದು. ದಯವಿಟ್ಟು ಹೇಳ್ತೀನಿ, ಇದು ತಿರ್ಗಾ ತಿರ್ಗಾ ನಾವು ಕೂರ್ದು ತಿರ್ಗಾ ತಿರ್ಗಾ ಹಾಳಾಗೋದಕ್ಕಿಂತ ಕುಡ್ತಾ ಬಿಟ್ಟು ನೋಡಿ, ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನೋಡಿ, ಕುಡಿಯೋಕ್ಕೆ ಕೆಲಸನು ನೀವೇ ಹೋಗಿ ಬಾರ್ಗೂ ಕುಡ್ದಿಲ್ಲ, ನೀವು ನೋಡಿರ್ತೀರ ಅಷ್ಟೇ. ಓ ಅವನೇನೋ ಕುಡಿತಾವನಿ, ಏನೋ ಮಜಾ ಐತೆ, ಏನೋ ಮಜಾ ಐತೆ ಅಂತ ಅಂದ್ಕೊಂಡಿರ್ತೀರ. ಆದರೆ ಯಾರೋ ಒಬ್ಬ ಕರ್ಕೊ ಹೋಗಿ ಒಂಚೂರು ಕುಡಿ ಅಂತ ಕುಡಿತಾಗಲೇ ನಿಮ್ಗೆ ಗೊತ್ತಾಗುತ್ತೆ ಅದೇ ಇದೆ ರಿವರ್ಸ್ ಬನ್ನಿ. ಈಗ ನಾವು ಕುಡ್ತಾ ಬಿಟ್ಟಿರೋದ್ರಿಂದನೇ ನಾವು ನಿಮ್ಮಂಥವ್ರಿಗೆ ಸಹಾಯ ಹೇಳಿ ಕುಡ್ತಾ ಬಿಡ್ಸಕ್ಕಾಗುತ್ತೆ. ಕುಡಿಬೇಕಾದ್ರೆ ಒಬ್ಬ ಕುಡ್ಕನೇ ಕಳಿಸಿಲ್ಲ, ಬಿಡಬೇಕಾದ್ರೆ ಇವತ್ತು ಕುಡ್ತಾ ಬಿಟ್ಟರೇ ಬಿಡೋದು ನಿಮಗೆ ಸಹಕಾರ ಮಾಡೋದು. ದಯವಿಟ್ಟು ನಾವು ಕುಡಿದು ಜೀವನ ಮಾಡ್ತೀವಿ ಅನ್ನೋದು ತುಂಬ ತಪ್ಪು, ಆಗದೇ ಇಲ್ಲ. ಎಷ್ಟೇ ಪ್ರಯತ್ನ ಮಾಡಿದ್ರು ತಿರ್ಗಾ ರಿವರ್ಸ್ ಆಗುತ್ತೆ, ತಿರ್ಗಾ ಈ ಎಲ್ಲ ಚಾನ್ಸು ಕಳ್ಕೋಬೇಕಾಗ್ತದೆ. ಈಗ ಸ್ವಲ್ಪ ಚಾನ್ಸ್ ಸಿಕ್ಕಿದೆ, ನೀವು ಕಳಿಸೋರಿಗೆ ಒಂದು ಬೆಲೆ ಇರುತ್ತೆ, ನಿಮಗೂ ಒಂದು ಬೆಲೆ ಇರುತ್ತೆ. ನಾಳೆ ದಿವಸ ಅವರು ಬೆಲೆ ಕಳ್ಕೊಂಡ್ರೆ ನಿಮ್ಗೇನು ಬೆಲೆ ಇರುತ್ತೆ, ಏನು ಸಹಾಯ ಮಾಡ್ತಾರೆ, ಯಾರು ಮಾಡಲ್ಲ. ದಯವಿಟ್ಟು ಇದರಂಥ ಕೆಟ್ಟ ಕಾಯಿಲೆ ನಿಮ್ಗೇನು ಯಾವುದೂ ಇಲ್ಲ. ನನಗೆ ತಿಳಿದಂಗೆ ಪ್ರತಿಯೊಂದಕ್ಕೂ ಔಷಧಿ ಐತೆ ಅಂತ ನಮ್ಮ ಫ್ರೆಂಡ್ ಹೇಳ್ರೆ, ಅದು ಇದಕ್ಕೆ ಔಷಧಿ ಇಲ್ಲ. ಒಂದು ಆನೆ ಪಳಗಿಸ್ಬೇಕಾದ್ರೆ ಇನ್ನೊಂದು ಆನೆಯೇ ತಗೋಬೇಕು, ಒಂದು ಕುಡಿಯೋದು ಬಿಡ್ಬೇಕಾದ್ರೆ ಇನ್ನೊಬ್ಬ ಕುಡ್ತಾ ಬಿಟ್ರನಿಂದನೇ ಸಹಾಯ. ನಮ್ಮ ಇವತ್ತು ಫ್ಯಾಮಿಲಿ ನನ್ನ ತಮ್ಮದಿರಲಿ ನಮ್ಮ ತಂಗಿ ಮಕ್ಕಳಲ್ಲಿ ಎಷ್ಟು ಜನ ಕುಡ್ಕೊಂಡಿದ್ದಾರೆ, ಎಲ್ಲ ಬಿಟ್ಟು ಜೀವನ ಮಾಡ್ತಿದ್ದಾರೆ. ನಮ್ಮ ಸ್ನೇಹಿತರು ಹೇಳಿದಂಗೆ 18 ಜನ ಅಂತಾರೆ, 18 ಜನ ಅಲ್ಲ, ಒಂದು 200 ಜನಕ್ಕೇನೆ ಫ್ಯಾಮಿಲಿ ದೊಡ್ಡದಾಗಿದ್ರೆ ಬಾಧಕನೆ. ಇಲ್ಲ ಒಂದು ಫಂಕ್ಷನ್ ಮಾಡ್ತಾ ಇದ್ರೆ ನಾವು ನ್ಯಾಯವಾಗಿರ್ತೀವಾ, ಅಲ್ಲಿ ಎಷ್ಟು ಜನ ಇರ್ತಾರೆ, ಎಲ್ಲ ನಾರ್ಮಲ್ ಮಾಡ್ತಾರೆ, ಅವ್ರಿಗೆಲ್ಲ ಬಾಧಕವ. ನಾವು ಹಾಳು ಮಾಡಿದಕ್ಕೆ ಅವರೆಲ್ಲ ಏನಂತ ಹೇಳ್ತಾರೆ, ಛೋ ನಮ್ಮಪ್ಪ ಬಂದ್ಬಿಟ್ಟು ಅವ ಫಂಕ್ಷನ್ಗೂ ನಮ್ಮನ್ನು ಕರೆಯಲ್ಲ. ನನಗೆ ಶ್ರೀಮಂತ ತಂದೆ ಮಕ್ಕಳು ಎಲ್ಲ ಇದ್ರು ಕೂಡ ಬಡವನಾಗಿದ್ದು, ಗೌರ್ಮೆಂಟ್ ಕೆಲಸ ಇದ್ರೂ ಇಲ್ಲ ನನಗಿದ್ದೆ, ಫ್ಯಾಮಿಲಿ ಇದ್ರೂ ಇಲ್ದನಾಗಿದ್ದೆ, ಎಲ್ಲನೂ ಕಳ್ಕೊಂಡಿದ್ದೆ. ಒಂದು ದಿನ ನೈಟು ಒಂದೂವರೆ ಕ್ವಾರ್ಟರ್ ಬಡ್ಡಿಸಾರ ಕೊಟ್ಟಿನ ಚೂರು ನೆಸೆ ಇರಲ್ಲ, ಬೇಡ್ಕೊಂಡೆ ಏನಪ್ಪ ನನ್ನ ಸ್ಥಿತಿ ಹಿಂಗಾಗೋದು ಎಂತಿ ಇಲ್ಲೇ ಮಾಡ್ತಾಳೆ, ಹೆಂಗೂ ಗೌರ್ಮೆಂಟ್ ಕೆಲಸ ಶಸ್ತ್ರ ಸಿಕ್ಕೇ ಸಿಗುತ್ತೆ ಬಿಡಿ, ನಾವು ಮಾಡೋಟ್ ಮಾಡಿದೆ ಅಂತ ಅವ್ರು ಕೈ ಬಿಟ್ಲು. ಅಣ್ಣತಮ್ಮದ್ರು ಕೈ ಬಿಟ್ರು, ನಮ್ಮ ಅಪ್ಪ ಏನೇ ವಯಸ್ಸಾದ್ರು ಕೈ ಬಿಟ್ರು. ನಾನು ಕುಡ್ತಾ ಬಿಟ್ಟ ಮೇಲೆ ನಮ್ಮ ತಂದೆ 15 ವರ್ಷ ಮುಟ್ಟಿರಲಿಲ್ಲ. ಮೊದಲೇ ಬರ್ತಡೆಗೆ ಕೊತ್ತಮರಲ್ಲಿ ನಾನೇ ಮೀಟಿಂಗ್ ಓಪನ್ ಮಾಡಿದ್ದೆ ಒಂದು ಆಫೀಸ್, ಅಲ್ಲಿ ಬರ್ತಡೆ ಮಾಡಿಕೊಂಡೆ. ಮೊದಲನೇ ವರ್ಷ ಬರ್ತಡೆ ಕುಡಿಯೋ ಬಿಟ್ಟದ ನಮ್ಮ ತಂದೆನ ಕರೆಸಿದ್ದೆ. ಅವರು ಬದುಕಿದ 15 ವರ್ಷನೂ ಒಂದು ಡ್ರಾಪ್ ಮುಟ್ಟಲಿಲ್ಲ. ನನ್ನ ಮಗ ಬಿಟ್ಟನಲ್ಲ ಸಾಕು ನನಗೆ ಹಾಕ್ಬೇಕು ಅಂತ ಅವ್ರು ಅಲ್ಲಿ ಹೇಳಿದರು. ನನ್ನ ಮಗ ಕುಡಿಬೇಕಾದ್ರೆ ನಾನೇ ಕಾರಣ, ವಯಸ್ಸಾದ ಕಾಲದಲ್ಲಿ ನನಗೆ ತಂದು ಕೊಡಲಿ ಅಂತ ನಾನು ಕಲಿಸಿದೆ, ಈ ಥರ ಕುಡ್ತಾಯಿದ್ದಾನೆ ಅಂತ ಗೊತ್ತಿಲ್ಲ. ಅದು ಈ ರೋಗ ಅನ್ನೋದು ಅವ್ರಿಗೂ ಗೊತ್ತಿಲ್ಲ. ಈಗ ಮೊದಲೆಲ್ಲ ಇರಲೇ ಇಲ್ಲ ಅಂತ ಹೇಳ್ತಾರಪ್ಪ, 106 ವರ್ಷದಿಂದ
ಈಗ ಒಂದು 100 ತೋರಿಸ್ತೀನಿ.

ಕಾಡಾಯ್ತು ರೋಗ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಅಂತ ಅಂದ್ರೆ ಅದ್ರಲ್ಲಿ ಏನ್ ಮೆಡಿಕಲ್ ತಯಾರು ಮಾಡಾರೋ ಏನ್ ಮಾಡಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದನ್ನ ಸವಾಸ ನಮಗೆ ಬೇಡ, ನಮ್ಮ ಶರೀರ ನಮ್ಮ ಸವಾಸ, ನಾವು ಚೆನ್ನಾಗಿರ್ಬೇಕಷ್ಟೇ. ದಯವಿಟ್ಟು ಈ ಮೀಟಿಂಗ್ ಬನ್ನಿ, ಆಮೇಲೆ ನಾವು ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ, ನಮಗೆ ಜೀವಿತ ಸಿಕ್ಕಿದ್ದಲ್ಲ ನಿಮಗೂ ಸಿಗುತ್ತೆ. ಇಷ್ಟೇ ನಾನು ಮಾತು ಮುಗಿಸ್ತೀನಿ.

ಇದುವರೆಗೂ ಕುಡಿತದಿಂದಾಗುವ ದುಷ್ಪರಿಣಾಮಗಳ ಅನುಭವ ಹಂಚಿಕೆ ಮತ್ತು ಮದ್ಯವರ್ಜನ ಶಿಬಿರ ಕಾರ್ಯಕ್ರಮಗಳ ಪರಿಚಯ ಕುರಿತು ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಹಾಸನದ ಶ್ರೀಯುತ ಈರಾಜ್ರವರು.

ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನಾಚರಣೆ ಹಾಗೆ ಹೈಪೋ ಜನಾಂಗದ ಬುಡಕಟ್ಟು ನಾಯಕನ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ. ಮೇಜರ್ ಧ್ಯಾನ್ ಚಂದ್ ಅವರು ಆಗಸ್ಟ್ 29 1905 ಜನಿಸಿದರು. ಡಿಸೆಂಬರ್ 3 1979 ನಿಧನವನ್ನು ಹೊಂದಿದರು. ಇವರೊಬ್ಬ ಭಾರತೀಯ ಫೀಲ್ಡ್ ಹಾಕಿ ಆಟಗಾರ. ಇವರನ್ನು ಇತಿಹಾಸದಲ್ಲಿ ಶ್ರೇಷ್ಠ ಫೀಲ್ಡರ್ ಹಾಕಿ ಆಟಗಾರ ಎಂದು ವ್ಯಾಪಕವಾಗಿ ಪರಿಗಣಿಸಲಾಗುತ್ತದೆ. ಭಾರತವು ಫೀಲ್ಡ್ ಹಾಕಿಯಲ್ಲಿ ಪ್ರಾಬಲ್ಯ ಹೊಂದಿದ ಯುಗದಲ್ಲಿ 1928 1932 ಮತ್ತು 1936 ಮೂರು ಒಲಿಂಪಿಕ್ ಚಿನ್ನದ ಪದಕಗಳನ್ನು ಗಳಿಸುವುದರ ಜೊತೆಗೆ ಇವರು ತಮ್ಮ ಅಸಾಧಾರಣ ಚೆಂಡು ನಿಯಂತ್ರಣ ಮತ್ತು ಗೋಲ್ ಸ್ಕೋರಿಂಗ್ ಸಾಹಸಗಳಿಗೆ ಹೆಸರುವಾಸಿಯಾಗಿದ್ದರು. 1928 1960 8 ಒಲಿಂಪಿಕ್ಸ್ಗಳಲ್ಲಿ 7 ಭಾರತವು ಫೀಲ್ಡ್ ಹಾಕಿ ಸ್ಪರ್ಧೆಯನ್ನು ಗೆದ್ದ ಕಾರಣ ಧ್ಯಾನ್ ಚಂದ್ ಅವರ ಪ್ರಭಾವ ಈ ವಿಜಯಗಳನ್ನು ವಿಸ್ತರಿಸಿತು. ಅತ್ಯುತ್ತಮ ಚೆಂಡಿನ ನಿಯಂತ್ರಣಕ್ಕಾಗಿ ಹಾಕಿಯು ದಿ ವಿಜರ್ಡ್ ಅಥವಾ ದಿ ಮೆಜಿಷಿಯನ್ ಎಂದು ಕರೆಯಲ್ಪಡುವ ಚಂದ್ ಅವರು 1926 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದರು. ಅಲ್ಲಿ 185 ಪಂದ್ಯಗಳಲ್ಲಿ 570 ಗೋಲುಗಳನ್ನು ಗಳಿಸಿದರು. ಅವರ ಆತ್ಮಚರಿತೆ ಗೋಲ್ ಪ್ರಕಾರ ಅವರು ಮತ್ತು ಅವರ ಇಡೀ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವೃತ್ತಿ ಜೀವನದಲ್ಲಿ 1000 ಹೆಚ್ಚು ಗೋಲುಗಳನ್ನು ಗಳಿಸಿದರು. ಬಿಬಿಸಿ ಅವರನ್ನು ಮೊಹಮ್ಮದ್ ಅಲಿಗೆ ಆಕಿ ಸಮಾನ ಎಂದು ಕರೆದಿದ್ದ. ಭಾರತ ಸರ್ಕಾರವು 1956 ಚಂದ್ ಭಾರತದ 3 ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಭೂಷಣವನ್ನು ನೀಡಿತು. ಅವರ ಜನ್ಮದಿನವಾದ ಆಗಸ್ಟ್ 29 ಪ್ರತಿ ವರ್ಷ ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. ಭಾರತದ ಅತ್ಯುನ್ನತ ಕ್ರೀಡಾ ಗೌರವವಾದ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಅವರ ಹೆಸರಿಡಲಾಗಿದೆ. ಹಾಗೆ ಇವತ್ತಿನ ಇನ್ನೊಂದು ವಿಶೇಷವನ್ನ ನೋಡುವುದಾದರೆ, ಹೈಪೋ ಝಾಂಡೋ ನಾಗ್ರವರು ಈಶಾನ್ಯ ಭಾರತದ ಮಣಿಪುರದ ಒಬ್ಬ ಪ್ರಸಿದ್ಧ ಬುಡಕಟ್ಟು ಸ್ವತಂತ್ರ ಹೋರಾಟಗಾರ, ಆಧ್ಯಾತ್ಮಿಕ ಗುರು ಮತ್ತು ಸಾಮಾಜಿಕ ಸುಧಾರಕರಾಗಿದ್ದರು. ಇವರು ಬ್ರಿಟಿಷ್ ವಸಾಹತುಶಾಹಿ ಆಡಳಿತದ ವಿರುದ್ಧ ಧ್ವನಿ ಎತ್ತಿದ ಪ್ರಮುಖ ನಾಗ ಬುಡಕಟ್ಟು ನಾಯಕರಾಗಿದ್ದಾರೆ. ಇವರು ಮಣಿಪುರದ ತಮೇಗ್ಲಾಂಗ್ ಜಿಲ್ಲೆಯ ಕೊಬಿನೂರ್ ಗ್ರಾಮದಲ್ಲಿ ಸುಮಾರು 1905 ರೋಂಗಿಯಾ ನಾಗ ಬುಡಕಟ್ಟು ಜನಾಂಗದಲ್ಲಿ ಜನಿಸಿದರು. ಬ್ರಿಟಿಷ್ ಮಿಷನರಿಗಳಿಂದ ಸ್ಥಳೀಯ ಸಂಸ್ಕೃತಿ ಮತ್ತು ಸಾಂಪ್ರದಾಯಿಕ ನಂಬಿಕೆಗಳಿಗೆ ಧಕ್ಕೆಯಾಗುವುದನ್ನು ತಡೆಯಲು ಇವರು ಹರೇಕಾ ಎಂಬ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದರು. ಇದು ನಾಗ ಬುಡಕಟ್ಟುಗಳನ್ನು ಒಗ್ಗೂಡಿಸಲು ಸಹಾಯ ಮಾಡಿತು. ಬ್ರಿಟಿಷರ ದಬ್ಬಾಳಿಕೆ, ಅನ್ಯಾಯದ ತೆರಿಗೆ ಮತ್ತು ಬಲವಂತದ ದುಡಿಮೆಯ ವಿರುದ್ಧ ಹೋರಾಡಿ ಇವರು ಸ್ವತಂತ್ರ ನಾಗರಾಜ್ ಸ್ಥಾಪಿಸುವ ಗುರಿಯನ್ನು ಹೊಂದಿದರು. ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟ ನಡೆಸಲು ಇವರು ಪುರುಷರು ಮತ್ತು ಮಹಿಳೆಯರನ್ನು ಒಳಗೊಂಡ ಫೆರಿನ್ ಅಥವಾ ಹರಕ ಸೈನ್ಯವನ್ನು ಸಂಘಟಿಸಿ ಅವರಿಗೆ ತರಬೇತಿ ನೀಡಿದರು. ಇವರು ಮಹಾತ್ಮ ಗಾಂಧೀಜಿಯವರ ಅಸಹಕಾರ ಚಳವಳಿಯಿಂದ ಪ್ರಭಾವಿತರಾದ ಮೊದಲ ಈಶಾನ್ಯ ಭಾರತದ ಬುಡಕಟ್ಟು ನಾಯಕರಾಗಿದ್ದರು. ಇವರ ಕ್ರಾಂತಿಕಾರಿ ಚಟುವಟಿಕೆಗಳಿಂದ ಹೆದರಿದ ಬ್ರಿಟಿಷ್ ಸರ್ಕಾರವು

0: ಸುಳ್ಳು ಆರೋಪಿಸಿ ಆಗಸ್ಟ್ 29, 1931 ಇಂಫಾಲದಲ್ಲಿ ಇವರನ್ನ ಗಲ್ಲಿಗೇರಿಸಲಾಯಿತು. ಇವರ ಮರಣದ ನಂತರ ಇವರ ಸಹೋದರ ಸಂಬಂಧಿಯಾದ ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರ್ತಿ ರಾಣಿ ಗಾಯಿಟೋನಿಯವರನ್ನು ಅವರು ಈ ಹೋರಾಟವನ್ನು ಮುಂದುವರೆಸಿದರು. ಕೇಳುಗರೆ, ಕೇಳಿದರಲ್ಲ ಇಷ್ಟೊತ್ತು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮೇಜರ್ ಧ್ಯಾನ್ ಚಂದ್ರ ಅವರ ಜನ್ಮದಿನಾಚರಣೆ ಹಾಗೂ ಬುಡಕಟ್ಟು ನಾಯಕ ಹೈಪೋ ಜಾಂಡೋನಾಗರ್ ಅವರ ಪುಣ್ಯ ಸ್ಮರಣೆ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಇನ್ನು ಮುಂದೆ ಕೇಳಿ ಬರೋಣ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮ. ಜಾನಪದ ಸೊಗಡಿನ ಕಾರ್ಯಕ್ರಮ

0: ಇದುವರೆಗೂ ಜಾನಪದ ಸೊಗಡಿನ ಜಾನಪದ ಲೋಕ ಕಾರ್ಯಕ್ರಮವು ಬಿತ್ತರಗೊಂಡಿತು.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
2: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲಿಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲ

0: ಭಾರತದೊಂದಿಗೆ ವಿ ಲೀಡ್ ಜ ನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ಮೈಸೂರು ದಸರಾದಲ್ಲಿ ಭಾಗವಹಿಸಲು ರಕ್ಷಣಾ ಪಡೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಹ್ವಾನ. ಉತ್ಪಾದನಾ ಕ್ಷೇತ್ರದ ಬೆಳವಣಿಗೆಯಲ್ಲಿ ಎನ್ಟಿಎಚ್ ಗುಣಮಟ್ಟ ಪ್ರಮಾಣೀಕರಣ ಕೇಂದ್ರದ ಪಾತ್ರ ಮುಖ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೆರೆಗಳ ಒತ್ತುವರಿ ತೆರವಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ನೇಪಾಳ ಪ್ರವಾಹದಲ್ಲಿ ರಾಜ್ಯದ 17 ಮಂದಿ ನಾಪತ್ತೆ, ಕನ್ನಡಿಗರನ್ನು ಸುರಕ್ಷಿತವಾಗಿ ತವರಿಗೆ ಕರೆತರಲು ಸರ್ಕಾರ ನಿರ್ಧಾರ. ರಾಜ್ಯದ ಹೊಸೂರು ಅರಣ್ಯ ವಿಭಾಗದ ನಡುವೆ 3 ಆನೆ ಕಾರಿಡಾರ್ ಪ್ರಕಟಿಸಿದ ತಮಿಳುನಾಡು ಸರ್ಕಾರ. ಬೆಂಗಳೂರಿನ ಜನದಟ್ಟಣೆ ಕಡಿಮೆ ಮಾಡಲು ರಾಜ್ಯದ ಇತರೆ ಪ್ರಮುಖ ನಗರಗಳಲ್ಲಿ ಉದ್ಯೋಗ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಮೂಲಸೌಕರ್ಯಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಿಕ್ಕ ಪಟ್ಟಣಗಳಿಂದ ದೊಡ್ಡ ನಗರಗಳವರೆಗೆ ಪ್ರತ್ಯೇಕ ರಿಂಗ್ ರೋಡ್ಗಳ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗುತ್ತಿದೆ. ನಗರಗಳ ಒಳಗೆ ಅನಗತ್ಯ ವಾಹನ ದಟ್ಟಣೆ ಪ್ರವೇಶಿಸುವುದನ್ನು ತಪ್ಪಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಮೈಸೂರು ದಸರಾವನ್ನು ಮತ್ತಷ್ಟು ವೈಭವಯುತವಾಗಿ ಆಚರಿಸುವ ಅಗತ್ಯವಿದೆ ಎಂದಿರುವ ಅವರು, ಸೇನೆ, ವಾಯುಪಡೆ ಸೇರಿದಂತೆ ರಕ್ಷಣಾ ಪಡೆಗಳ ಸಿಬ್ಬಂದಿಯನ್ನು ದಸರಾ ಕಾರ್ಯಕ್ರಮಗಳಲ್ಲಿ ಹಾಗೂ ಮೆರವಣಿಗೆಯಲ್ಲಿ ಭಾಗವಹಿಸುವಂತೆ ಆಹ್ವಾನಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಕಸಿತ ಭಾರತವಾಗಬೇಕಾದರೆ ಉತ್ಪಾದನಾ ಕ್ಷೇತ್ರ ಬಹುಮುಖ್ಯ ಕೇಂದ್ರವಾಗಿ ಅಭಿವೃದ್ಧಿಗೊಳ್ಳಬೇಕು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ನ್ಯಾಷನಲ್ ಟೆಸ್ಟ್ ಹೌಸ್ ಎನ್ಟಿಎಚ್ನ ವಿವಿಧ ಪ್ರಯೋಗಾಲಯಗಳನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶೀಯ ಉತ್ಪಾದನೆ ಮತ್ತು ಅದರ ರಫ್ತು ಹೆಚ್ಚಿಸಲು ಉತ್ಪನ್ನಗಳ ಗುಣಮಟ್ಟ ಪ್ರಮಾಣೀಕರಣ ಮುಖ್ಯ ಪಾತ್ರ ವಹಿಸುತ್ತದೆ. ಈ ನಿಟ್ಟಿನಲ್ಲಿ ನ್ಯಾಷನಲ್ ಟೆಸ್ಟ್ ಹೌಸ್ ಮುಖ್ಯ ಜವಾಬ್ದಾರಿ ವಹಿಸಿಕೊಳ್ಳಬೇಕೆಂದು ಸಲಹೆ ನೀಡಿದ್ದಾರೆ. ದೇಶದಲ್ಲಿ 250,000 ನವೋದ್ಯಮಗಳಿವೆ. ಆಟೋಮೊಬೈಲ್ ಮತ್ತು ಮೊಬೈಲ್ ಉತ್ಪಾದನಾ ಕ್ಷೇತ್ರದಲ್ಲಿಯೂ ಭಾರತ ಗಣನೀಯ ಪ್ರಗತಿ ಸಾಧಿಸಿದೆ. ರಕ್ಷಣಾ ಕ್ಷೇತ್ರದ ಉತ್ಪಾದನೆಯಲ್ಲೂ ದೇಶದ ಕಾರ್ಯಚಟುವಟಿಕೆ ವ್ಯಾಪ್ತಿ ಹೆಚ್ಚಿದೆ. ಈ ಹಿನ್ನೆಲೆಯಲ್ಲಿ ಎನ್ಟಿಎಚ್ ಸಕ್ರಿಯ ಪಾತ್ರ ವಹಿಸಿ ದೇಶದ ಉತ್ಪಾದನಾ ಕ್ಷೇತ್ರಕ್ಕೆ ಪೂರಕ ಗುಣಮಟ್ಟ ಪ್ರಮಾಣೀಕರಣ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ. ಕಾರ್ಯಕ್ರಮದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಹಾಗೂ ಭ್ರಷ್ಟಾಚಾರಗಳ ನಡುವೆ ಅವಿನಾಭಾವ ಸಂಬಂಧವಿದೆ. ಬೋಫೋರ್ಸ್, ಕಲ್ಲಿದ್ದಲು, ಕಾಮನ್ವೆಲ್ತ್ ಸೇರಿದಂತೆ ಹಲವಾರು ಹಗರಣಗಳನ್ನು ಎದುರಿಸಿದ ಕಾಂಗ್ರೆಸ್ ಸರ್ಕಾರ ಈಗ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಭ್ರಷ್ಟಾಚಾರದಲ್ಲಿ ಅವರ ಬೆಂಬಲಕ್ಕೆ ನಿಂತಿದೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಹಣ ಪರಿಶಿಷ್ಟರಿಗೆ ತಲುಪುವ ಬದಲು ಪಕ್ಷದ ಕಾರ್ಯಚಟುವಟಿಕೆಗಳಿಗೆ ಬಳಸಲಾಯಿತು ಎಂದು ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ಅಧಿಕಾರಿ ಆತ್ಮಹತ್ಯೆ ಪತ್ರದಲ್ಲೂ ಸಚಿವರ ಹೆಸರನ್ನು ಉಲ್ಲೇಖಿಸಿದ್ದರೂ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿರುವುದು ಎಷ್ಟು ಸರಿ ಎಂದು ಪ್ರಹ್ಲಾದ್ ಜೋಶಿ ಪ್ರಶ್ನಿಸಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೆರೆಗಳ ಒತ್ತುವರಿ ತೆರವಿಗೆ ಸರ್ಕಾರ ಮುಂದಾಗಿದೆ. ಈ ಕುರಿತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿದ್ದಾರೆ. ಇಲಾಖೆಯ ನಿರ್ವಹಣೆಯಲ್ಲಿರುವ ಕೆರೆಗಳ ಸಂಖ್ಯೆ ಮತ್ತು ಯಾವ ಯಾವ ಕೆರೆಗಳ ಎಷ್ಟು ಪ್ರದೇಶ ಒತ್ತುವರಿಯಾಗಿದೆ ಹಾಗೂ ಒತ್ತುವರಿ ತೆರವಿಗೆ ಕೈಗೊಂಡಿರುವ ಕ್ರಮಗಳೇನು ಎಂಬ ಸಂಪೂರ್ಣ ಮಾಹಿತಿಯನ್ನು 10 ದಿನಗಳೊಳಗಾಗಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ಮುಂದಿನ 30 ವರ್ಷಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಳವಾಗುವ ಜನಸಂಖ್ಯೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮೇಲ್ಮೈ ನೀರಿನಿಂದ ಶುದ್ಧ ಕುಡಿಯುವ ನೀರು ಪೂರೈಕೆಗೆ ಸರ್ಕಾರ ಯೋಜನೆ ರೂಪಿಸಿದೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದ ಬರ ಪರಿಸ್ಥಿತಿ ವರದಿಯನ್ನು ಕೇಂದ್ರಕ್ಕೆ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಸಲ್ಲಿಸಲಾಗುವುದು ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಹಾಗೂ ಗುಳೆ ತಪ್ಪಿಸಲು ಕಾಮಗಾರಿಗಳನ್ನು ಕೈಗೊಳ್ಳುವುದು ಸರ್ಕಾರದ ಪ್ರಥಮ ಆದ್ಯತೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ನಾಗೇಂದ್ರ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಸರ್ಕಾರಕ್ಕೆ ಮುಜುಗರ ಆಗಬಾರದು ಎಂಬ ದೃಷ್ಟಿಯಿಂದ ರಾಜೀನಾಮೆ ನೀಡಿದ್ದಾರೆ. ಬಿಜೆಪಿ ನಾಯಕರು ಈ ವಿಚಾರದಲ್ಲಿ ಅನಗತ್ಯ ರಾಜಕಾರಣ ಮಾಡಿದ್ದಾರೆ. ದಾಖಲೆಗಳೇ ಇಲ್ಲದೆ ಆರೋಪ ಮಾಡುತ್ತಿರುವ ಬಿಜೆಪಿ ನಾಯಕರು

0: ಸದನದಲ್ಲೂ ಚರ್ಚೆಗೆ ಸಿದ್ಧವಿರಲಿಲ್ಲ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ. ಹೆಚ್ಚಿನ ಮಾಹಿತಿ

0: ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ 100ನೇ ಜನ್ಮ ದಿನಾಚರಣೆಯನ್ನು ಇಂದು ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಂಜೆ ನಡೆಯುವ ಕಾರ್ಯಕ್ರಮವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮೌಲ್ಯಯುತ ಆಡಳಿತ ವಿಕೇಂದ್ರೀಕರಣ ಮತ್ತು ಪಾರದರ್ಶಕತೆಗೆ ಹೆಸರುವಾಸಿಯಾಗಿದ್ದ ರಾಮಕೃಷ್ಣ ಹೆಗಡೆ 1983ರಿಂದ 1988ರವರೆಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದರು. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದಲ್ಲಿ ರಾಜ್ಯದ 17 ಮಂದಿ ನಾಪತ್ತೆಯಾಗಿದ್ದಾರೆ. ಇನ್ಫೋಸಿಸ್ ಸಿಇಒ ಗೋಪಿ ಶೆಟ್ಟಿ ಸೇರಿದಂತೆ ರಾಜ್ಯದ ಹಲವರು ನಾಪತ್ತೆಯಾಗಿದ್ದು ಸಂಪರ್ಕಕ್ಕೆ ಸಿಗುತ್ತಿಲ್ಲ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಇದೇ ವೇಳೆ ಇನ್ಫೋಸಿಸ್ ಸಂಸ್ಥೆ ಕೂಡ ಗೋಪಿ ಶೆಟ್ಟಿ ಅವರೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗಿಲ್ಲ ಎಂದು ದೃಢಪಡಿಸಿದೆ. ನೇಪಾಳದಲ್ಲಿ ಸಿಲುಕಿರುವ ಕನ್ನಡಿಗರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿದ್ದು, ಸುರಕ್ಷಿತವಾಗಿ ತವರಿಗೆ ಮರಳಲು ಎಲ್ಲಾ ಅಗತ್ಯ ನೆರವು ನೀಡುವುದಾಗಿ ಭರವಸೆ ನೀಡಿದ್ದಾರೆ. ದೆಹಲಿ ತಲುಪುವ ಎಲ್ಲ ಕನ್ನಡಿಗರಿಗೆ ಸೂಕ್ತ ವಸತಿ ಕಲ್ಪಿಸುವಂತೆ ಹಾಗೂ ಅಲ್ಲಿಂದ ಬೆಂಗಳೂರಿಗೆ ಸುರಕ್ಷಿತವಾಗಿ ಆಗಮಿಸಲು ಅಗತ್ಯ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚಿಸಿದ್ದಾರೆ. ರಾಜ್ಯದ ಹೊಸೂರು ಅರಣ್ಯ ವಿಭಾಗದ ನಡುವೆ ಸುರಕ್ಷಿತ ಸಂಚಾರಕ್ಕಾಗಿ ತಮಿಳುನಾಡು 3 ಆನೆ ಕಾರಿಡಾರ್ಗಳನ್ನು ಪ್ರಕಟಿಸಿದೆ. ಜವಳಗಿರಿ ಉಲಿಬಂದ ತಗ್ಗಟ್ಟಿ, ಜವಳಗಿರಿ ಪನ್ನೈ ಅಂಚೆಟ್ಟಿ ಮತ್ತು ಬಿಲ್ಲಿಕಲ್ ಜವಳಗಿರಿ ಅಧಿಸೂಚನೆಯಡಿ ಗುರುತಿಸಲಾದ ಕಾರಿಡಾರ್ಗಳಾಗಿವೆ. 3 ಕಾರಿಡಾರ್ಗಳು 10,300 ಹೆಕ್ಟೇರ್ಗಿಂತ ಹೆಚ್ಚು ಮೀಸಲು ಅರಣ್ಯಗಳು ಮತ್ತು ವನ್ಯಜೀವಿ ಅಭಯಾರಣ್ಯ ಭೂಮಿಯನ್ನು ಒಳಗೊಂಡಿದೆ. ಈ 3 ಕಾರಿಡಾರ್ಗಳು ತಮಿಳುನಾಡು ಕರ್ನಾಟಕ ಗಡಿಯಲ್ಲಿ ಪ್ರಮುಖ ಪರಿಸರ ಸಂಪರ್ಕಗಳನ್ನು ರೂಪಿಸಿದೆ. ಈ ಕಾರಿಡಾರ್ನಲ್ಲಿ ಆನೆ ಹಿಂಡುಗಳು, ನೀರು ಮತ್ತು ಮೇವು ಲಭ್ಯತೆಯಲ್ಲಿನ ಬದಲಾವಣೆ, ಸಂತಾನೋತ್ಪತ್ತಿ ಅಗತ್ಯತೆ ಮತ್ತು ಆವಾಸ ಸ್ಥಾನ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಿಯಮಿತವಾಗಿ 2 ರಾಜ್ಯಗಳ ನಡುವೆ ಸಂಚರಿಸುತ್ತವೆ. ರಾಜ್ಯದ ವಿವಿಧ ನ್ಯಾಯಾಲಯಗಳಲ್ಲಿ ವಿಚಾರಣೆಯಲ್ಲಿರುವ ಅಪರಾಧ ಪ್ರಕರಣಗಳನ್ನು ಹಿಂಪಡೆಯುವ ಕುರಿತು ಪರಿಶೀಲಿಸಿ ಸೂಕ್ತ ಶಿಫಾರಸುಗಳನ್ನು ನೀಡಲು ರಾಜ್ಯ ಸರ್ಕಾರ ಸಚಿವ ಸಂಪುಟ ಉಪಸಮಿತಿ ರಚಿಸಿದೆ. ಉಪಸಮಿತಿಯಲ್ಲಿ ಗೃಹ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಇ ಆಡಳಿತ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಸದಸ್ಯರಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಕೃಷ್ಣ ಬೈರೇಗೌಡ, ಪೌರಾಡಳಿತ ಸಚಿವ ಎಚ್ ಸಿ ಬಾಲಕೃಷ್ಣ ಹಾಗೂ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಸಮಿತಿ ಒಳಗೊಂಡಿದೆ. ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢೀರ್ ಪ್ರವಾಹ ದುರಂತಕ್ಕೆ ಸಂಬಂಧಿಸಿದಂತೆ ದಾವಣಗೆರೆ ಜಿಲ್ಲೆಯ ಪ್ರವಾಸಿಗರು ಅಥವಾ ನಾಗರಿಕರು ನಾಪತ್ತೆಯಾಗಿದ್ದರೆ ತಕ್ಷಣವೇ ಅವರ ವಿವರಗಳನ್ನು ಒದಗಿಸುವಂತೆ ಜಿಲ್ಲಾಡಳಿತ ಸಾರ್ವಜನಿಕರಲ್ಲಿ ಮನವಿ ಮಾಡಿದೆ. ನಾಪತ್ತೆಯಾದ ವ್ಯಕ್ತಿಯ ಪೂರ್ಣ ಹೆಸರು, ಮೊಬೈಲ್ ಸಂಖ್ಯೆ, ಕೊನೆಯದಾಗಿ ಸಂದರ್ಶಿಸಿದ ಸ್ಥಳ ಮತ್ತು ಸಮಯ ಹಾಗೂ ಖಾಯಂ ವಿಳಾಸದ ವಿವರಗಳನ್ನು ಜಿಲ್ಲಾಡಳಿತಕ್ಕೆ ತಕ್ಷಣವೇ ಒದಗಿಸಬೇಕು. ಈ ವಿವರಗಳನ್ನು ನಮೂದಿಸಲು ರಾಜ್ಯ ಸರ್ಕಾರ ವಿಶೇಷ ಗೂಗಲ್ ಫಾರ್ಮ್ ನೀಡಿದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಜಿಎಂ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಾ ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ವಿಶೇಷ ಆಂದೋಲನ ದಿನಗಳನ್ನು ನಿಗದಿಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾ ಅಧಿಕಾರಿ ಕೆ ಲಕ್ಷ್ಮೀಪ್ರಿಯ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಅಭಾವ ಕಂಡುಬರುವ ಸಂದರ್ಭಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ತಾತ್ಕಾಲಿಕ ವ್ಯವಸ್ಥೆಗಳನ್ನು ಮಾಡುವ ಬದಲು ಶಾಶ್ವತ ನೀರು ಪೂರೈಕೆ ಕ್ರಮಗಳನ್ನು ಕೈಗೊಳ್ಳಲು ಹೆಚ್ಚಿನ ಆದ್ಯತೆ ನೀಡುವಂತೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಇಂಜಿನಿಯರ್ಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾ ದಿಲೀಶ್ ಶಶಿ ನಿರ್ದೇಶನ ನೀಡಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪ ಹಾಗೂ ದಿಢೀರ್ ಪ್ರವಾಹ ದುರಂತಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಿಸಿದಂತೆ ಸಂತ್ರಸ್ತರು ನೆರವಿಗಾಗಿ 1070 ಅಥವಾ 0802225377ಕ್ಕೆ ಕರೆ ಮಾಡಬಹುದು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೈಸೂರು ದಸರಾದಲ್ಲಿ ಭಾಗವಹಿಸಲು ರಕ್ಷಣಾ ಪಡೆಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಹ್ವಾನ. ಉತ್ಪಾದನಾ ಕ್ಷೇತ್ರದ ಬೆಳವಣಿಗೆಯಲ್ಲಿ ಎನ್ಟಿಎಚ್ ಗುಣಮಟ್ಟ ಪ್ರಮಾಣೀಕರಣ ಕೇಂದ್ರದ ಪಾತ್ರ ಮುಖ್ಯ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಕೆರೆಗಳ ಒತ್ತುವರಿ ತೆರವಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ನೇಪಾಳ ಪ್ರವಾಹದಲ್ಲಿ ರಾಜ್ಯದ 17 ಮಂದಿ ನಾಪತ್ತೆ, ಕನ್ನಡಿಗರನ್ನು ಸುರಕ್ಷಿತವಾಗಿ ತವರಿಗೆ ಕರೆತರಲು

0: ಸರ್ಕಾರ ನಿರ್ಧಾರ. ರಾಜ್ಯದ ಹೊಸೂರು ಅರಣ್ಯ ವಿಭಾಗದ ನಡುವೆ ಮೂರು ಆನೆ ಕಾರಿಡಾರ್ ಪ್ರಕಟಿಸಿದ ತಮಿಳುನಾಡು ಸರ್ಕಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಕೇಳಿಬರೋಣ. ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ಪಟ್ಟಣದ 8ನೇ ವಾರ್ಡಿನ ಸ್ಥಿತಿಗತಿ, ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಪ್ರಸ್ತುತ ದಿನಗಳಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸರಗೂರು ಪಟ್ಟಣ ಪಂಚಾಯಿತಿಯ 8ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಮತಿ ಉಮಾ ರಾಮಚಂದ್ರ ಹಾಗೂ ಶ್ರೀಯುತ ರಾಮೂರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಒಂದು ಮುಖ್ಯವಾದ ವಿಷಯದ ಕುರಿತು ಮಾತನಾಡುತ್ತಿದ್ದೇವೆ. ಆ ವಿಷಯ ಏನೆಂದರೆ ವಾರ್ಡಿನ ಅಭಿವೃದ್ಧಿ ಮತ್ತು ಸಾರ್ವಜನಿಕರ ಪಾತ್ರ. ವಾರ್ಡು ಎಂದರೇನು, ಅಲ್ಲಿ ಏನೇನೆಲ್ಲ ಸೌಲಭ್ಯಗಳಿರಬೇಕು, ನೈರ್ಮಲ್ಯವನ್ನು ಯಾವ ರೀತಿ ನಿರ್ವಹಿಸಬೇಕು, ವಾರ್ಡಿನ ಅಭಿವೃದ್ಧಿಯಲ್ಲಿ ನಿವಾಸಿಗರ ಪಾತ್ರ ಎಂತಹದ್ದು ಎಂಬ ವಿಷಯಗಳ ಕುರಿತು ಮಾತನಾಡಲು ಹಾಗೂ ತಮ್ಮ ಅನಿಸಿಕೆಯನ್ನು ಒಂದಷ್ಟು ವಿಚಾರಗಳೊಂದಿಗೆ ಹಂಚಿಕೊಳ್ಳಲು ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ಪಟ್ಟಣದ 8ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಮತಿ ಉಮಾ ರಾಮಚಂದ್ರರವರು ಹಾಗೂ ಶ್ರೀಯುತ ರಾಮೂರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚಿಸೋಣ. ತಮ್ಮ ಇಬ್ಬರಿಗೂ ಸಹ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
5: ತಮಗೂ ನಮಸ್ಕಾರ.
4: ಮೇಡಮ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
5: ನಂದು ಹೆಸರು ಉಮಾ ರಾಮಚಂದ್ರ ಅಂತ. ನಾನು 8ನೇ ವಾರ್ಡಿನ ಸದಸ್ಯ ಆಗಿದ್ದೀನಿ, ಪಂಚಾಯಿತಿ ಸದಸ್ಯ. ಈಗ 1 ವರ್ಷ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿನೂ ಕೆಲಸ ಮಾಡಿದ್ದೇನೆ. ಈಗ ಸದ್ಯದಲ್ಲಿ ಇನ್ನೇನು 2 ತಿಂಗಳಲ್ಲಿ ಚುನಾಯಿತ ಪ್ರತಿನಿಧಿ ಮುಗಿಯತ್ತೆ. ಈಗ ಸದ್ಯದಲ್ಲಿ ನೀವು ನಮಗೆ ಇಲ್ಲಿ ಬಂದು ನಮ್ಮ ವಾರ್ಡಿನ ಬಗ್ಗೆ ಸ್ವಲ್ಪ ಅಭಿವೃದ್ಧಿ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ನಿಮಗೂ ಧನ್ಯವಾದಗಳನ್ನು ತಿಳಿಸ್ತೇನೆ.
6: ಸರ್ ನಮಸ್ಕಾರ, ನನ್ನ ಹೆಸರು ರಾಮು ಅಂತ. ಸರಗೂರಿನಲ್ಲೇ ನಿವಾಸಿ ಆಗಿರ್ತೇನೆ, 8ನೇ ವಾರ್ಡ್ ನಿವಾಸಿ ಆಗಿರ್ತೇನೆ. ಪ್ರಸ್ತುತ ರಾಜಕಾರಣದಲ್ಲಿ ಮತ್ತು ಸಂಘ ಪರಿವಾರದಲ್ಲಿ 25 ವರ್ಷದಿಂದ ಕೆಲಸ ಮಾಡೋಕೆ ಬಂದಿದ್ದೀನಿ. ಮತ್ತೆ ಬಜರಂಗದಲ್ಲಿ ಜಿಲ್ಲಾ ಜವಾಬ್ದಾರಿ ಇತ್ತು. ಈಗ ಪ್ರಸ್ತುತ ರಾಜಕಾರಣದಲ್ಲಿ ನಮ್ಮ ಶ್ರೀಮತಿ ಅವರಿಗೆ ಬೆನ್ನೆಲುಬಾಗಿ ಜೊತೆಲಿ ಅವರ ಕಾರ್ಯಗಳಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ.
4: ಸರ್, ಪ್ರಸ್ತುತ ಈಗ ಸರಗೂರಿನ ಒಂದು ವಾರ್ಡ್ಗಳ ಸ್ಥಿತಿಗತಿ ಹೇಗಿದೆ ಅದ್ರ ಬಗ್ಗೆ ತಿಳಿಸೋದಾದ್ರೆ?
6: ಸರ್, ನಮ್ಮ ಸರಗೂರು ಪಟ್ಟಣ ಪಂಚಾಯತಿನೇ 12 ವಾರ್ಡ್ ಇದೆ ಸರ್. 12 ವಾರ್ಡಲ್ಲಿ 6 ಜನ ಮಹಿಳೆಯರು ಗೆದ್ದಿದ್ದಾರೆ, 6 ಜನ ಪುರುಷರು ಗೆದ್ದಿದ್ದಾರೆ. ಮತ್ತೆ ವಾರ್ಡಿನ ಅಭಿವೃದ್ಧಿ ವಿಚಾರದಲ್ಲಿ ಸ್ವಲ್ಪ ಶೂನ್ಯ ಇದ್ದೇವೆ. ಕೆಲಸ ಅಭಿವೃದ್ಧಿ ಕೆಲಸಗಳಾಗಬೇಕು. ರೋಡ್ ಕೆಲಸ, ಈಗ ನೀರು ಆಲ್ರೆಡಿ ನೀರು ಕೊಡ್ತಾ ಇದ್ದೀವಿ, ಶುದ್ಧ ನೀರಿಗೆ ಕೆಲಸ ಸ್ಟಾರ್ಟ್ ಆಗಿದೆ. ಜಲ್ ಜೀವನ್ ಮಿಷಿನ್ನು JJM ಇದರಿಂದ ಕೆಲಸ ಸ್ಟಾರ್ಟ್ ಆಗಿದೆ, ಮಾಡ್ತಾ ಇದ್ದೇವೆ. ಇನ್ನೇನು ಈ ತಿಂಗಳಲ್ಲಿ ಕೊನೆಯಲ್ಲಿ ಶುದ್ಧ ನೀರನ್ನು ಕೊಡಬೇಕು ಅಂತ ಯೋಜನೆ ರೂಪಿಸ್ಕೊಂಡಿದ್ದೀವಿ ಸರ್. ಮತ್ತೆ ಅಭಿವೃದ್ಧಿ ಆಗಬೇಕು, ಯಾಕಂದ್ರೆ ಜನ ನಮ್ಮನ್ನ ಏನ್ ಆಯ್ಕೆ ಮಾಡಿರ್ತಾರೆ ಅಂದ್ರೆ ಅವ್ರನ್ನ ಫಲಾನುಭವಿಗಳು ಮನೆಯಲ್ಲಿರೋ ಮನೆ ಕೊಡಬೇಕು, ಮತ್ತೆ ಸ್ವಚ್ಛತೆ, ನೀರು, ಮತ್ತೆ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮನ್ನ ಆಯ್ಕೆ ಮಾಡಿ ಕಳಿಸಿರ್ತಾರೆ, ಅವ್ರಿಗೆ ಸಹಾಯ ಮಾಡೋ ಅಂತ ಕೆಲಸ ನಾವು ಮಾಡಬೇಕಾಗತ್ತೆ ಸರ್.
4: ಹೌದು,
5: ನಾವು ಚುನಾಯಿತ ಪ್ರತಿನಿಧಿ ಆದ್ಮೇಲೆ ನಮ್ಮ ವಾರ್ಡ್ ಆಗ್ಲಿ ಅಥವಾ ಬೇರೆ ವಾರ್ಡ್ಗಳಲ್ಲಾಗ್ಲಿ ಸದ್ಯಕ್ಕೆ ಈಗಂದ್ರೆ ರಸ್ತೆ ಕಾಮಗಾರಿ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ಕರೆಂಟ್ದು ಎಲ್ಲ ತುಂಬಾನೇ ಅಭಿವೃದ್ಧಿ ಆಗಿದೆ. ಮುಂಚೆ ನಾವು ಗೆಲ್ಲೋಕ್ಕಿಂತ ಮುಂಚೆ ನಮ್ಮ ವಾರ್ಡಲ್ಲಿ ರಸ್ತೆ ತುಂಬಾನೇ ಅಂದ್ರೆ ಕೆಟ್ಟೋಗಿತ್ತು, ಕೆಟ್ಟ ಸ್ಥಿತಿಯಲ್ಲೇ ಇತ್ತು ಹೇಳ್ಬೇಕಾದ್ರೆ. ಈಗ ನಾವು ಗೆದ್ದ ಮೇಲೆ ಅಂದ್ರೆ ಸ್ವಲ್ಪ ಎಲ್ಲ ವಾರ್ಡ್ ಇನ್ನೇನು ಇನ್ನೊಂದು 2 ರೋಡ್ ಕಂಪ್ಲೀಟ್ ಆದ್ರೆ 2 ಕಂಪ್ಲೀಟ್ ಆಗತ್ತೆ ಅನ್ಸತ್ತೆ. ನಮ್ಮ ವಾರ್ಡಲ್ಲಿ ಎಲ್ಲ ಫುಲ್ ರೋಡ್ ಕಂಪ್ಲೀಟ್ ಆಗತ್ತೆ ಅನ್ಸತ್ತೆ. ಇನ್ನು ಬಾಕಿ ವಾರ್ಡಲ್ಲೇ ಅಷ್ಟೇ, ಅವ್ರದ್ದು ರೋಡ್ ಕಾಮಗಾರಿ ಅಷ್ಟೇ, ರಸ್ತೆ ಕಾಮಗಾರಿ, ಕರೆಂಟ್ದು, ನೀರ್ದು ಎಲ್ಲ ನಡೀತಾ ಇದೆ ಒಟ್ಟಿನಲ್ಲಿ. ಇನ್ನೂ ಅಂದ್ರೆ ಸರ್ಕಾರದಿಂದ ಇನ್ನೂ

0: ಅನುದಾನ ಬಂದ್ರೆ ನಮ್ಮ ವಾರ್ಡ್ಗೆ ಇನ್ನೂ ಹೆಚ್ಚಿನ ಕಾಮಗಾರಿ ಕಲ್ಪಿಸಬಹುದು ಅಂತ ನಾವು ತಿಳ್ಕೊಂಡಿದ್ದೇವೆ.
1: ಸರ್, 8ನೇ ವಾರ್ಡ್ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ, ಚುನಾಯಿತ ಪ್ರತಿನಿಧಿ ಆಗಿಕ್ಕಿಂತ ಮುಂಚೆ ರಸ್ತೆ ಇರ್ಬೋದು, ನೀರು ಇರ್ಬೋದು, ಲೈಟ್ ಇರ್ಬೋದು, ಎಲ್ಲಾ ಏಳ ಮಟ್ಟ ಸ್ಥಿತಿ ಇರಲಿಲ್ಲ. ರಸ್ತೆ ಅಭಿವೃದ್ಧಿ ಆಗಿ ನಮ್ಮ ವಾರ್ಡಲ್ಲಿ 25 ವರ್ಷ ಆಗಿತ್ತು. ಬಂದವರೆಲ್ಲ ಬರೀ ಆಶ್ವಾಸನೆ ಕೊಟ್ಕೊಂಡು ಹೋಗ್ತಾ ಇದ್ರು. ನಾವು ನಮ್ಮ ಜನ ಆಶೀರ್ವಾದ ಮಾಡಿದ್ರೆ ನನ್ನ ಕೆಲಸ ಮಾಡಲಿ ಅಂತ.
2: ಹೌದು,
1: ಅನುದಾನ ಹೆಂಗ್ ಬರುತ್ತೆ ಏನೋ ನನಗೆ ಗೊತ್ತಿಲ್ಲ. ಜನಗಳಿಗೆ ನನ್ನ ಚುನಾಯಿತ ಮಾಡಿ ಕಳಿಸಿರೋದು ಅಭಿವೃದ್ಧಿ ಮಾಡಿ ಅಂತ. ಅವಾಗ ನಾವೆಲ್ಲ ಏನ್ ಮಾಡಿದ್ವಿ, ನನ್ನ ವಾರ್ಡ್ ಅನ್ನ 25 ವರ್ಷ ಆಗಿನ, ಯಾಕಂದ್ರೆ ಅಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಪರಿಸ್ಥಿತಿ ಗೊತ್ತು ಅಲ್ಲಿ ಏನಿದೆ ಅಂತ. ಆಮೇಲಿಂದ ನಮ್ಮ ಸಹಪಾಠಿಗಳ ಸದಸ್ಯರುಗಳ ಹತ್ರ ಅನುದಾನಗಳು ಅವ್ರು ಬಂದಿರೋದು. ಈಗ 2 ಲಕ್ಷ ಬಂತು ಅಂದ್ರೆ ನೀವು ನಿಮ್ಮ ವಾರ್ಡ್ ಪೂರ್ತಿ ಆಗಲ್ಲ, ನಮ್ಮ ವಾರ್ಡ್ ಪೂರ್ತಿ ಆಗಲ್ಲ ಅನ್ಬಿಟ್ಟು ಕೆಲವರು ಒಂದು 3-4 ಸದಸ್ಯರುಗಳ ಹತ್ರ ಅವ್ರ ಹತ್ರ ಅನುದಾನ ಬಂದಿರೋದನ್ನ ನಮ್ಮ ವಾರ್ಡ್ ಇಸ್ಕೊಂಡು ಈಗ ರಸ್ತೆ ಕಾಮಗಾರಿ ಕೆಲಸ ಶುರು ಆಗಿದೆ. ನಮ್ಮ ವಾರ್ಡಲ್ಲಿ ಸರ್ ಒಂದು 5 ಡಕ್ ಮಾಡಿಸಿದೀವಿ. ನಮ್ಮ ಪ್ರಸ್ತುತ ನಮ್ಮ ಶ್ರೀಮತಿಯವರು ಚುನಾಯಿತ ಪ್ರತಿನಿಧಿ ಆಗಿದೆ ಅಂದ್ಮೇಲೆ ಪ್ರಸಾದಿ ಅಂಗಡಿ ರೋಡು, ಮತ್ತೆ ಮರಿಯಚ್ಚರ ಅಂಗಡಿ ರೋಡು, ಮತ್ತೆ ಕೆಳಗಡೆ ಮೆಟ್ಲು ಬೇಕರಿ ಕಡೆಗೆ ರೋಡು, ಮತ್ತೆ ಪೈಪ್ ಲೈನ್ಗಳು, ಮತ್ತೆ ಈಗ ಬ್ರಾಹ್ಮಣರ ಬೀದಿ, ಜೈನರ ಬೀದಿ, ಇವೆಲ್ಲ ಡಾಂಬರೀಕರಣ ಸ್ಟಾರ್ಟ್ ಆಗಿದೆ. ಜನಗಳ ಯಾಕಂದ್ರೆ ನಮ್ಮ ಆಯ್ಕೆ ಮಾಡಿದ್ಮೇಲೆ ಅವ್ರಿಗೆ ಆಶ್ವಾಸನೆ ಕೊಟ್ಬಿಟ್ಟು ಚುನಾಯಿತರಾಗಿರ್ತೀವಿ.
2: ಹೌದು,
1: ಅವ್ರ ಕೆಲಸನ ಮಾಡಿ ತೋರಿಸ್ಬೇಕು ಅನ್ಬಿಟ್ಟು ಈ ಸಲ ನಮಗೆ ಅವಕಾಶ ಕೊಟ್ಟಿರೋದ್ರಿಂದ ಉಳಿಸ್ಕೋಬೇಕು ಅನ್ನೋ ಹಿತದೃಷ್ಟಿಯಿಂದ ಕೆಲಸ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡ್ತಾ ಇದೆ. ಸರ್ಕಾರದಿಂದ ಅನುದಾನಗಳು ಯಾವ ಬಂದಿಲ್ಲ ಸರ್. 2.5 ವರ್ಷ ಬೊಮ್ಮಾಯ ಸರ್ಕಾರ ಇದ್ದಾಗ ನಗರತನ ಅಡಿಯಲ್ಲಿ 7 ಕೋಟಿ ದುಡ್ಡು ಬಂತು ಸರ್ ಊರಿಗೆ. ಆ 7 ಕೋಟಿ ಇದ್ರಲ್ಲಿ 12 ವಾರ್ಡ್ಗೂ ಸರಿಸಮಾನ ಹಂಚ್ಕೊಂಡು, ಮತ್ತೆ ಮೊದಲನೇ ಮುಖ್ಯ ರಸ್ತೆ ಇಲ್ವೇ ಅದು ರೋಡ್ ಔಟ್ ಆಗಿತ್ತು ರಸ್ತೆ. ಈಗ ಅದು ಅಭಿವೃದ್ಧಿ ಯಡಿಯೂರಪ್ಪನವರು 1.25 ಕೋಟಿ ಜಾಸ್ತಿ ಕೊಟ್ಟು ಅವರ ವಿಶೇಷ ಅನುದಾನದಲ್ಲಿ ಆ ರೋಡ್ ಕೆಲಸ ಸ್ಟಾರ್ಟ್ ಆಗಿ ಈಗ ಜಲ್ ಜೀವನ್ ಮಿಷನ್ JJM ಇಂದ ಸ್ವಲ್ಪ ರೋಡ್ ಎಲ್ಲ ಹಾಳಾಗಿತ್ತು. ಈಗ ಅದು ರಿಪೇರಿ ಎಲ್ಲ ಮುಗಿದಿದೆ. ಈಗ ಸ್ವಲ್ಪ ಈಗ ಸೆಕೆಂಡ್ ಮೇನ್ ರೋಡ್ ಅಲ್ಲಿ MLA ಅವರು ಸ್ವಲ್ಪ ಅನುದಾನ ಕೊಟ್ಟಿದ್ದಾರೆ. ಚಿಕ್ಕದೇಮ ಸರ್ಕಲ್ ಇಂದ ಹಿಡಿದು ಮಾವೇರ ಸರ್ಕಲ್ ಅವರಿಗೆ, ಬಸವೇಶ್ವರ ಟೆಂಪಲ್ ಇಂದ ನೃಪತುಂಗ ಸರ್ಕಲ್ ಅವರಿಗೆ, ಸಂತೆ ಮಾಸ್ತಮ್ಮನ ದೇವಸ್ಥಾನ ಹತ್ರ ಈ ಕಾಮಗಾರಿಗಳು ಸ್ಟಾರ್ಟ್ ಆಗಿದೆ ಸರ್. ಜನಗಳ ಅನುಕೂಲ ಆಗ ಕೆಲಸ ಮಾಡ್ತಾ ಇದೀವಿ. ಇನ್ನು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಹೆಚ್ಚಿನ ಅನುದಾನ ಸರ್ಕಾರದ ವಿಶೇಷ ಅನುದಾನಗಳು ಕೊಟ್ರೆ ನಮ್ಮ ಅವಧಿಯಲ್ಲಿ ಮಾಡ್ತೇವೆ. ಇನ್ನು 2 ತಿಂಗಳಿದೆ, 2 ತಿಂಗಳಲ್ಲಿ ಎಷ್ಟು ಕೆಲಸ ಮಾಡಬೇಕು ಅಷ್ಟು ಮಾಡ್ತಾ ಇದೀವಿ ಸರ್. ಜನಗಳ ಹತ್ತಿರ ಇದೀವಿ ನಾವು. ಮೊದಲನೇ ಪ್ರಾಧಾನ್ಯತೆ ಶುದ್ಧ ಕುಡಿಯುವ ನೀರು, ಮತ್ತೆ ರಸ್ತೆ ಸ್ವಚ್ಛತೆ, ಮತ್ತೆ ಲೈಟು, ಇವುಗಳಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದೀವಿ. ಆಮೇಲೆ ಖಾತೆ ಕಂದಾಯ ಇರ್ಬೋದು, ನಾವೇ ಪ್ರಸ್ತುತ ನಮ್ಮ ವಾರ್ಡ್ ಅನ್ನ ವಿಚಾರವಾಗಿ ಖಾತೆ ಏನಾದ್ರು ಸಂಬಂಧಪಟ್ಟ ನಾನೇ ಇಸ್ಕೊಂಡು ಹೋಗಿ ಅಲ್ಲಿ ಕಾರ್ಯಾಲಯದಲ್ಲಿ ಮಾಡಿಸಿ ಅವರು ತಂದು ಕೊಡ ಅಂತ ಕೆಲಸ ಮಾಡ್ತಾ ಇದ್ವಿ.
2: ಅಂದ್ರೆ ಅವಶ್ಯಕತೆ ಇದ್ದಂತಹ ಕೆಲಸಗಳನ್ನ ತಾವೇ ಮುಂದೆ ನಿಂತು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಜೊತೆಗೆ ಈಗ ಸಾರ್ವಜನಿಕರಿಗೆ ಏನು ಮೂಲಭೂತವಾಗಿ ಬೇಕಾಗಿರುವಂತಹ ರಸ್ತೆಗಳಾಗಿರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಬೀದಿ ದೀಪಗಳಾಗಿರ್ಬೋದು, ಈಗಿರೋ ಅನುದಾನದಲ್ಲಿ ಎಷ್ಟು ಸಾಧ್ಯ ಅಷ್ಟು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ತಿಳಿಸ್ತಾ ಇದ್ದೀರಾ.
1: ಈಗ ಸರ್ಕಾರದಿಂದ ಏನಾಗಿದೆ ಸರ್, ತೆರಿಗೆ ಕಟ್ಟಿರೋದಲ್ಲಿ 15 ಫೈನಾನ್ಸ್ ಮತ್ತೆ 16 ಫೈನಾನ್ಸ್ ಅಂತ ಆ ಅನುದಾನ ಕೆಲಸ ಮಾಡ್ತಿದ್ವಿ. ಪೂರ್ತಿ ಅಭಿವೃದ್ಧಿ ಮಾಡಬೇಕು ಅಂದ್ರೆ ಸರ್ಕಾರದ ವಿಶೇಷ ಅನುದಾನಗಳು, ಮುಖ್ಯಮಂತ್ರಿ ಅನುದಾನಗಳು ಬಂತು ಅಂದ್ರೆ ಸರ್ ಊರನ್ನ ಅಭಿವೃದ್ಧಿ ಮಾಡಬಹುದು ಸರ್. ಟ್ಯಾಕ್ಸ್ ಗಳು ಕಮ್ಮಿ ಬರ್ತಿದೆ, ಟ್ಯಾಕ್ಸ್ ನಮ್ಮಲ್ಲಿ ವಸೂಲಿ ಅತಿ ಜಾಸ್ತಿ ಆಯ್ತು ಅಂದ್ರೆ ಅಭಿವೃದ್ಧಿ ಮಾಡಬಹುದು ಸರ್. ಹಣನೇ ಪ್ರಾಮುಖ್ಯತೆ ಆಗಿರುತ್ತಲ್ಲ ಅಭಿವೃದ್ಧಿ ವಿಚಾರಗಳಲ್ಲಿ.
2: ಹೌದು ಸರ್. ಈಗ ಪ್ರಸ್ತುತ ತಮ್ಮ ವಾರ್ಡಿನ ಒಂದು ಸ್ಥಿತಿಗತಿ ಹೇಗಿದೆ, ಜೊತೆಗೆ ಇನ್ನು ಏನೆಲ್ಲ ಸಮಸ್ಯೆಗಳು ತಮ್ಮ ವಾರ್ಡ್ನಲ್ಲಿ ಪ್ರಸ್ತುತ ದಿನಗಳಲ್ಲೂ ಸಹ ಇದೆ
1: ಸರ್? ಈಗ ರಸ್ತೆ ಅಭಿವೃದ್ಧಿ ಆಗಿದೆ, ಇನ್ನೊಂದು ಸ್ವಲ್ಪ ಒಂದು 50 ಮೀಟರ್ ರಸ್ತೆ ಆಗಬೇಕು ಸರ್. ಈಗ ಪ್ರಸ್ತುತ ನೀವು ಬಂದು ನೋಡ್ತು ಅಂತಂದ್ರೆ ಅಲ್ಲಿ ವಾಸ್ತವಾಂಶ ಗೊತ್ತಾಗುತ್ತೆ, ಮೊದಲು ಯಾವ ರೀತಿ ಚಿತ್ರಣ ಇತ್ತು ಈಗ ಯಾವ ರೀತಿ ಚಿತ್ರಣ ಇದೆ ಅಂತ. ಈಗ ಮುಂದನ್ನ ಏನಾಗಬೇಕು ಅಂತಂದ್ರೆ ಕಪಿಲಾ ನದಿಗೆ ನಮ್ಮ ಸರಗೂರಿನ ಒಳಗೆ ಎಲ್ಲಾ ಗಲೀಜು ನೀರುಗಳು ಹೋಗಿ ಸೇರ್ತಾ ಇದೆ.
2: ಹೌದು,
1: ಜನ ನಮ್ಮ ಇಲ್ಲೇನ ನಾವು ಶುದ್ಧ ನೀರು ಕುಡಿಯಬಹುದು, ಮುಂದಿನ ಜನಗಳಿಗೆ ಅಶುದ್ಧ ನೀರು ಕುಡಿತಾ ಇದಾರೆ. ಇದ್ರ ಬಗ್ಗೆ ನಾವೆಲ್ಲ ಪಂಚಾಯತಿಲಿ ಇದು ಮಾಡಿ STB ಪ್ಲಾಂಟ್ ಮಾಡಬೇಕು, ಇಲ್ಲ ಇದ್ರ ಶುದ್ಧ ನೀರು ಇದು ಚರಂಡಿ ನೀರು ಹೋಗಿ ನದಿಗೆ ಸೇರಬಾರದು ಅನ್ಬಿಟ್ಟು ಸರ್ ಅವೆಲ್ಲ ನಮ್ಮ ಚೀಫ್ ಆಫೀಸರ್ ಮತ್ತೆ DCPD ಅವರಿಗೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕು ಅಂತ ಮುಂದಿನ ಯೋಜನೆ. ನಮ್ಮ ಅವಧಿ ಮುಗಿದ್ರು, ಮುಂದೆ ಯಾರೇ ಬಂದು ಸದಸ್ಯರಾದ್ರು ಅದ್ರ ಬಗ್ಗೆ ಯೋಜನೆ ಬಗ್ಗೆ ಈಗ ರೂಪುರೇಷೆ ಎಲ್ಲ ಮಾಡಿದ್ದೀನಿ, ಅದನ್ನ ಅವರು ಕಾರ್ಯಗತ ಮಾಡಿಕೊಡಿ ಅನ್ಬಿಟ್ಟು ಮುಂದಿನ ಚುನಾಯಿತ ಪ್ರತಿನಿಧಿ ಯಾರು

0: ಆಗ್ತಾರೆ ಅವ್ರ ಮುಖಾಂತರ ಮಾಡಿಸ್ಬೇಕು ಅಂತ ಯೋಜನೆ ರೂಪಿಸ್ಕೊಂಡಿದ್ದೀನಿ ಸರ್. 7 crore ಸ್ಯಾಂಕ್ಷನ್ ಆಗಿದೆ ಟಿ ಎಸ್ ಪಿ ಎಸ್ ಟಿ ಬಿ ಪ್ಲಾಂಟ್ಗೆ. ಯೂಸ್ಲಿ ಇಲ್ಲಿ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಎಸ್ ಟಿ ಪಿ ಪ್ಲಾಂಟ್ ಆರ ಮಾಡಿ ಅನ್ಬಿಟ್ಟು 7 crore ಅನ್ನೋದನ್ನ ಸ್ಟಾರ್ಟ್ ಬಂದಿದೆ ಸರ್. ಅದೇನಾಗಿದೆ ಅಂದ್ರೆ ನಮ್ಮ ವಾರ್ಡಲ್ಲೇ 2 acres ಸರ್ಕಾರಿ ಜಾಗನ ನಿಗದಿಪಡಿಸಿ ತೋರಿಸಿದೀವಿ. ಇಂಜಿನಿಯರ್ಗಳು ಇಲ್ಲಿ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಅದನ್ನ. ಅಧಿಕಾರಿಗಳು ಇದು ಮಾಡಿದ್ದಾರೆ. ಅದು ಎಸ್ ಟಿ ಪಿ ಪ್ಲಾಂಟ್ ಆಯ್ತು ಅಂದ್ರೆ ಸರ್ ನೀರನ್ನ ಫಿಲ್ಟರ್ ಮಾಡಿ ಅದನ್ನ ಕೊಡುವಂತ ಕೆಲಸ ಮಾಡುವುದು. ಯಾಕೆಂದ್ರೆ ಗಲೀಜ್ ನೀರೆಲ್ಲ ಹೋಗಿ ಹೋಗಿ ನದಿಗೆ ಸೇರೋ ಹೊತ್ತಿನಲ್ಲಿ ಸರ್ ನಮ್ಮಂತಾನೇ ಮನುಷ್ಯರು ಅವರು ಬಾಳ್ಬೇಕು. ಇಲ್ಲೇ ಗಲೀಜ್ ನೀರೆಲ್ಲ ಇಡೀ ಸರಗೂರದ ಪೂರ್ತಿ ಬಂದು ಕಪಿಲಾ ನದಿಗೆ ಸೇರ್ತಾ ಇದೆ. ಅದ್ರ ಬಗ್ಗೆ ಪ್ಲಾನ್ ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ನಿಗದಿಪಡಿಸ್ಕೊಂಡಿದ್ದೀವಿ ಸರ್. ಕಾರ್ಯಗತ ಆಗಬೇಕು. ಯಾಕಂದ್ರೆ ಸರಗೂರು ಇದು ಬಿಟ್ಟರೆ ಮೈಸೂರು ನಂಜನಗೂಡು ಬೆಂಗಳೂರಿಗೂ ಅರ್ಧ ನೀರು ನಮ್ಮ ಕಪಿಲಾ ನೀರೇ ಹೋಗೋದು. ಇವೆಲ್ಲ ಶುದ್ಧ ನಮ್ಮ ಕರ್ನಾಟಕದವರು ಒಳ್ಳೆ ಪರಿಸರ ಇಟ್ಕೊಂಡು ನಾವ್ಯಾಕೆ ಶುದ್ಧ ನೀರು ಕುಡಿಬೇಕು ಅನ್ನೋದು ಕಾನ್ಸೆಪ್ಟ್ ಇದೆ ಸರ್.
1: ಹೌದು.
0: ಮತ್ತೆ ಇದೆಲ್ಲ ಅಧಿಕಾರಿಗಳು ಹೊರಗಕ್ಕು ರಾಜಕೀಯದಲ್ಲಿ ಯಾರೇ ಪಕ್ಷಾತೀತವಾಗಿ ಇದ್ರ ಬಗ್ಗೆ ಕೆಲಸ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊತೀವಿ ನಿಮ್ಮ ಮುಖಾಂತರ.
1: ಸರ್, ವಾರ್ಡಿನ ಅಭಿವೃದ್ಧಿಗೆ ಇರುವಂತಹ ತೊಡಕುಗಳು ಅಥವಾ ಅಡೆತಡೆಗಳು ಏನು, ಪ್ರಸ್ತುತ ದಿನಗಳು ಏನೆಲ್ಲ ಸಮಸ್ಯೆಗಳು ಒಂದು ವಾರ್ಡಿನ ಅಭಿವೃದ್ಧಿಯನ್ನ ಮಾಡಬೇಕು ಅಂದಾಗ ನಿಮ್ಗೆ ಎದುರಾಗತ್ತೆ, ಅದ್ರ ಬಗ್ಗೆ ತಿಳಿಸೋದಾದ್ರೆ?
0: ಸರ್, ವಾರ್ಡಿನ ಅಭಿವೃದ್ಧಿ ಆಗಬೇಕು ಅಂದ್ರೆ ಮುಖ್ಯನೇ ಹಣ ಸರ್. ಸರ್ಕಾರದಿಂದ ಅನುದಾನಗಳು ಕೊಡ್ತು ಅಂದ್ರೆ ಸರ್ ಅಭಿವೃದ್ಧಿ ಮಾಡಬಹುದು. ಸರ್ಕಾರನೇ ಅನುದಾನ ಕೊಡ್ಲಿಲ್ಲ ಅಂತ ಅಂದ್ರೆ ಇಲ್ಲಿ ಸಂಗ್ರಹ ಏನಾಗತ್ತೆ ಆ ಇದರಲ್ಲೇ ಸ್ವಲ್ಪ ಮಾಡೋದಾದ್ರೆ ನಮ್ಮ ಅವಧಿನೇ ಮುಗಿದೋಗುತ್ತೆ. ಈಗ 1 term ಕೊಟ್ಟಿದ್ರೆ ಅದು ನಗರತನ ಅದ್ರಲ್ಲಿ ಬಿಟ್ರೆ 2 term ಏನು ಅನುದಾನ ವಿಶೇಷ ಅನುದಾನ ಏನಿಲ್ಲ. ಈಗ ಏನಪ್ಪಾ ಅಂದ್ರೆ ಬೇರೆ ಬೇರೆ ಸದಸ್ಯರುಗಳು ಇದ್ಕೊಂಡು ವಾರ್ಡ್ ಅನ್ನು ಅಭಿವೃದ್ಧಿ ಮಾಡಿದೀವಿ, ಇನ್ನು ಮಾಡ್ಬೇಕನ್ನೋದು ಬೇಜಾರಿದೆ. ಈಗ ನಾವು 100 to 100 ಮಾಡಿಲ್ಲ, 100 to 75 ಭಾಗ ಮಾಡಿದೀವಿ ಅಭಿವೃದ್ಧಿ ವಿಚಾರದಲ್ಲಿ. ಅನುದಾನದ ಕೊರತೆಯಿಂದ ಪೂರ್ತಿ ಫುಲ್ಫಿಲ್ ಮಾಡೋಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಯಾರೇ ಆಯ್ಕೆ ಆಯ್ತು ಅಂದ್ರೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅನ್ಬಿಟ್ಟು ಹೇಳ್ತೇವೆ ಅವರು. ಸರ್, ಹೀಗೆ ಹೇಳಕ್ ಹೋಯ್ತು ಅಂದ್ರೆ ಸಮಸ್ಯೆಗಳು ಜಾಸ್ತಿ ಇದೆ ಸರ್. ಪಾಪ ನಮ್ಮ ಸ್ನೇಹಿತರುಗಳ ಕೌನ್ಸಿಲರ್ ಕೊಟ್ಟಾಗ ನಮ್ಮಲ್ಲೇ ಇರೋರು ಅಡೆತಡೆ ಮಾಡಿದ್ರು, ಆ ವಾರ್ಡ್ಗೆ ನಿನ್ನ ಅನುದಾನ ಯಾಕೆ ಕೊಟ್ಟಿದೆ ಅನ್ಬಿಟ್ಟು ಅಲ್ಲಿ ವಾರ್ಡ್ಗಳಿಗೆಲ್ಲ ಎತ್ಕಟ್ಟಿ ಎಲ್ಲ ಮಾಡಿರೋದೆಲ್ಲ ಉಂಟು. ಅವ್ರಿಗೆ ಅವಾಗ ವಿವರಿಸ್ತೀವಿ 2 lakh ತಗೊಂಡು ನೀವು ಏನ್ ಮಾಡ್ತೀರಾ. ಈಗ 2 lakh 3-4 ಜನ ಸೇರ್ತು ಅಂತ ಅಂದ್ರೆ 10 lakh ಆಗುತ್ತೆ. 10 lakh ಒಂದು ವಾರ್ಡ್ ಅಭಿವೃದ್ಧಿ ಮಾಡಬಹುದು. ಎರಡನೇ ಸಲಿ ಬಂದಾಗ ನಮ್ಮಲ್ಲಿ ಬಂದಿರೋ ದುಡ್ಡನ್ನು ನಿಮಗೆ ಕೊಡ್ತೀವಿ ಅನ್ಬಿಟ್ಟು ಈ ತರ ಕನ್ವಿನ್ಸ್ ಮಾಡ್ಬಿಟ್ಟು ಮಾಡಿರೋ ಸತ್ಯ. ಈಗ ಆ ಇದ್ರ ಮೇಲೆ 17 lakh ಕೆಲಸ ನಮ್ಮ 8 ವಾರ್ಡಲ್ಲಿ ನಡೀತಾ ಇದೆ. ಈಗ ಮುಂದಿನ ದಿನಗಳಲ್ಲಿ ನನಗೆ ಯಾರಾದ್ರು ಕೊಟ್ಟಿದ್ದಾರೆ ಅವ್ರಗಳಿಗೆ ಅನುದಾನ ನಾವು ಕೊಡ್ತಾ ಇದೀವಿ. ಈಗ 16 finance ಬಂದಿದೆ, ಒಬ್ಬೊಬ್ಬರಿಗೆ ಸದಸ್ಯರುಗಳು 4 lakh ಬಂದಿದೆ. ನನಗೆ ಕೊಟ್ಟಿರೋರಿಗೆ ನನ್ನದಲ್ಲಿ ಕೊಟ್ಟಿದ್ದೀನಿ ಅವ್ರಿಗೆ.
1: ಅದೇ, ಅವರು ನಿಮ್ಗೆ ಕೊಟ್ಟಂತಹ ಅನುದಾನವನ್ನ ಈಗ ಪ್ರಸ್ತುತ ನಿಮ್ಗೆ ಅನುದಾನ ಬಂದಿರೋದ್ರಿಂದ ಈ ಅನುದಾನವನ್ನು ಮರುಪಾವತಿಯಾಗಿ ಅವರು ಕೊಡ್ತಾ
0: ಇದ್ದಾರೆ ಅಭಿವೃದ್ಧಿ ಅವ್ರದ್ದು ವಾರ್ಡ್ ಆಗ್ಲಿ ಅಂತ. ಯಾಕೆಂದ್ರೆ ಸರ್ ನಮ್ಮ ವಾರ್ಡ್ ಚಿಕ್ಕ ವಾರ್ಡ್, ಅಭಿವೃದ್ಧಿ ಮಾಡಬಹುದು. ಅದರ ಜೊತೆಗೆ ನಮಗೆ ಸ್ವಚ್ಛತೆ ದೃಷ್ಟಿಯಿಂದ ನಮ್ಮಲ್ಲಿ ಒಬ್ಬ ಪೌರ್ವ ಕಾರ್ಮಿಕ ಅನ್ನೋ ಬದಲು ಪೌರ್ವ ಸೈನಿಕ ಅಂತ ಇದೆ. ಮನೆ ಕಸನ್ನ ಅವರು ಗಾಡೀಲಿ ಬಂದು ನಂದೀಶ ಇರ್ಬೋದು, ಮತ್ತೆ ನಮ್ಮ ಧರ್ಮರಾಜ ಅಂತ ಇದ್ದಾನೆ ಧರ್ಮ ಅಂತ, ಅವನ್ನ ನಾವೊಬ್ಬ ಪೌರ ಕಾರ್ಮಿಕ ಅಂತ ನೋಡ್ತೀನಿ, ನಮ್ಮ ಕುಟುಂಬದಲ್ಲಿ ಒಬ್ಬ ಸದಸ್ಯ ಅಂತ ನೋಡಿದ್ವಿ ಅವರಿಬ್ಬರನ್ನ. ಅವರಿಬ್ರು ಚೆನ್ನಾಗಿತ್ತು ಅಂದ್ರೆ ನನ್ನ ವಾರ್ಡನ್ನ ಸ್ವಚ್ಛತೆಗೆ ಪ್ರಮುಖ ಪ್ರಾಧಾನ್ಯತೆ ಅವರೇ. ಸ್ವಚ್ಛತೆಯಾಗಿ ಇಡೋದು ಅಂದ್ರೆ ಅವರೇ ಮಾಡೋದು. ದಿನ ಬೆಳಗ್ಗೆ ಆಯ್ತು ಅಂದ್ರೆ ಬೀದಿ ಬೀದಿಯಲ್ಲಿ ಕಸ ಗುಡಿಸಿ ಏನಾದ್ರು ಕಂಪ್ಲೇಂಟ್ ಇತ್ತು ಅಂದ್ರೆ ನಾವು ಬೆಳಿಗ್ಗೆ ಸಂಜೆ ನೋಡ್ತಾ ಇರ್ತೀವಿ. ಅವನು ಹೇಳಿದ ತಕ್ಷಣ ಅಟೆಂಡ್ ಮಾಡಿ ನನ್ನ ವಾರ್ಡನ್ನ ಮೊದಲು ಹೆಂಗಿತ್ತು ಅಂತ ಗೊತ್ತಿಲ್ಲ, ಧರ್ಮ ಮೊದಲು ನನ್ನ ವಾರ್ಡ್ ಸ್ವಚ್ಛತೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಿದ್ದಾನೆ. ಮತ್ತೆ ನಂದೀಶ ಅನ್ಬಿಟ್ಟು ಮನೆ ಮನೆ ಕಸ ಕಲೆಕ್ಟ್ ಮಾಡ್ತಾನೆ. ಪ್ರತಿಯೊಂದು ಮನೆ ಹತ್ರ ಹೇಳಿದ್ವಿ ಅವ್ನಿಗೆ ಡೈರೆಕ್ಷನ್ ನೋಡಪ್ಪ, ಪ್ರತಿಯೊಂದು ಮನೆ ಹತ್ರ ನಿಲ್ಲಿಸ್ಬೇಕು ಅಂತ. ಅದೇ ರೀತಿ ಅವನ ಪಾಪ ಹುಡುಗ ಒಳ್ಳೆ ಕೆಲಸ ಮಾಡ್ಕೊಂಡು ನಮಗೂ ಹೆಸರು ತಂದ್ಕೊಟ್ಟಿದ್ದಾನೆ, ಅವರಿಬ್ಬರು ಹೆಸರು ತಂದ್ಕೊಂಡಿದ್ದಾರೆ. ಮತ್ತೆ ನಮ್ಮ ಪೌರ ಕಾರ್ಮಿಕರ ಬಗ್ಗೆ ನಮ್ಮ ಅಪಾರ ಅಭಿಮಾನ ಇದೆ ಸರ್. ಇಡೀ ಸರಗೂರ ಸ್ವಚ್ಛತೆಯಾಗಿ ಇಡಬೇಕು ಅಂತಂದ್ರೆ ಅವರೇ ಪ್ರಮುಖರು.
1: ಹೌದು,
0: ಅವ್ರನ್ನ ನಾವೆಲ್ಲ ನಾವ್ ಏನ್ ಅನ್ಕೊಂಡಿದ್ದೇವೆ, ಪೌರ ಕಾರ್ಮಿಕರಲ್ಲ ಅವರು, ಪೌರ ಸೈನಿಕರು ಅನ್ಬಿಟ್ಟು ಹೆಮ್ಮೆಯಿಂದ ಹೇಳ್ಕೊಳಕ್ ಇಷ್ಟಪಡ್ತೇವೆ.
1: ಖಂಡಿತ ಸರ್,
0: ದೇಶದಲ್ಲಿ ಸೈನಿಕರು ನಮ್ಮ ದೇಶನ ಎಷ್ಟು ಕಾಪಾಡ್ತಾ ಇದಾರೆ ಅಂದ್ರೆ ಅದೇ ರೀತಿ ನಮ್ಮ ಪೌರ ಸೈನಿಕರು ನಮ್ಮ ಆರೋಗ್ಯ ವಿಚಾರದಲ್ಲಿ ಇರ್ಬೋದು, ಸ್ವಚ್ಛತೆ ವಿಚಾರ ನಮ್ಮ ಸರ್ಗುರನ್ನ ಸೈನಿಕರಾಗಿ ಸರ್ಗುನ ಸ್ವಚ್ಛತೆ ಕಾಪಾಡ್ತಾ ಇದ್ರೆ ಸರ್ ಒಂದು ಹೆಮ್ಮೆ ರೀತಿ ಹೇಳ್ತೀವಿ. ಹೆಮ್ಮೆ ಪಡಬಹುದು ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ಗೆ ಬಹಳ ಸಂತೋಷ ಆಗುತ್ತೆ ಸರ್.
1: ಹೌದು.
0: ಸರ್, ಅವ್ರಿಗೆ ಜಾಗೃತಿ ಮೂಡಿಸ್ಬೇಕು ಸರ್. ನಮ್ಮ ಪಟ್ಟಣ ಪಂಚಾಯತಿಯಿಂದನೇ ನಾವು ಗೆದ್ದ ವಸ್ತ್ರದಲ್ಲಿ

0: ಹಸಿ ಕಸಕ್ಕೂ ಮತ್ತೆ ಒಣ ಕಸಕ್ಕೂ ಎರಡೆರಡು ಟಬ್ಗಳು ಕುಡಿದೀನಿ ಸರ್. ಅವ್ರ ಮನೆ ಮನೆಗೆ ಹೋಗಿ ಜಾಗೃತಿ ಮೂಡಿಸ್ತಾರೆ ಅಂದ್ರೆ ಬದಲಾವಣೆ ತರಬಹುದು ಸರ್, ಪ್ರಯತ್ನ ಪಡಬೇಕು.
1: ಹೌದು,
0: ಈಗ ನಮ್ಮಲ್ಲಿ ಸ್ವಲ್ಪ ವಿದ್ಯಾವಂತರು ಕಮ್ಮಿ ಇದ್ದಾವೆ, ಅದು ಜಾಗೃತಿ ಮೂಡಿಸೋ ಕೆಲಸ ಅಂತ ಆಯ್ತು ಅಂದ್ರೆ ಸರ್ ಸಕ್ಸಸ್ ಆಗ್ಬೋದು.
1: ಸರ್, ತಮ್ಮ ಒಂದು ವಾರ್ಡಿನ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಯಾವ ರೀತಿಯಾಗಿ ನಡೀತಾ ಇದೆ, ಕಸ ವಿಲೇವಾರಿ ಬಗ್ಗೆ ಈಗ ಪ್ರಸ್ತುತ ತಾವು ಮಾತಾಡ್ತಾ ಇದ್ರಿ, ಅದು ಸರಿಯಾದ ಸಮಯಕ್ಕೆ ಕಸ ವಿಲೇವಾರಿ ಆಗಿರ್ಬೋದು ಅಥವಾ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಆಗಿರ್ಬೋದು ಯಾವ ರೀತಿಯಾಗಿ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ?
0: ಸರ್, ನೈರ್ಮಲ್ಯ ಅಂತ ನಮ್ದು ಕಪಿಲಾ ನದಿ ಅಂಚಲ್ ಬರುತ್ತೆ ನಮ್ಮ ವಾರ್ಡು. ನಿಮಗೆ ಇದರಿಂದ ಸಂದೇಹ ಮಾಡೋದಿಂದ ಹಿಡಿದು 10ನೇ ವಾರ್ಡ್ವರೆಗೂ ಮೂರು ವಾರ್ಡ್ಗಳು ನಮ್ಮ ಕಪಿಲಾ ನದಿ ತೀರಲ್ಲೇ ಬರುತ್ತೆ. ನೈರ್ಮಲ್ಯ ಸ್ವಲ್ಪ ಎಸ್ ಟಿ ಬಿ ಪ್ಲಾಂಟ್ ಆಗಲೇಬೇಕು ಸರ್, ಯಾಕಂದ್ರೆ ಮೇನ್ ಮೇಜರ್ ಅದೇ ನಮಗೆ ಇರೋದು, ಯಾಕಂದ್ರೆ ಅದು ಒಳಗೆ ನೀರು ಹರಿಯೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಗಮನಕ್ಕೆ ತಂದಿದ್ದೀನಿ. ಸಣ್ಣ ಸಣ್ಣ ಮಾಡಿದರೆ ಅದನ್ನ ಮೇಂಟೆನೆನ್ಸ್ ಮಾಡಬೇಕು ಸರ್. ಎಸ್ ಟಿ ಬಿ ಪ್ಲಾಂಟ್ ಮಾಡಿದ ತಕ್ಷಣ ಇದಾಗಲ್ಲ, ಅದು ಕಸನ ವಾರಕ್ಕೊಂದ್ಸಲಿನ ಇಲ್ಲ 10 ದಿನಕ್ಕೊಂದ್ಸಲಿನ ತೆಗೆದು ತೊಟ್ಟಿ ಇವುಗಳನ್ನ ಸ್ವಚ್ಛತೆಯಿಂದ ಇಡಬೇಕು, ಯಾಕಂದ್ರೆ ನೀರು ಹಂಗೆ ನಿಂತ್ಕೊಬಿಟ್ರೆ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಆಗಿಬಿಡುತ್ತೆ, ಮತ್ತೆ ಸೊಳ್ಳೆ ಇವುಗಳೆಲ್ಲ ಕಾಟ ಜಾಸ್ತಿ ಆಗುತ್ತೆ. ಅದ್ರ ಬಗ್ಗೆ ಗಮನ ತಂದಿದೀವಿ ಸರ್. ಈಗೆಲ್ಲ ಸ್ವಲ್ಪ ಎಲ್ಲ ಒಂದು 50% ನಡೀತಾ ಐತೆ ಕೆಲಸ. ಡ್ರೈನೇಜ್ಗಳು ನಮ್ಮ ವಾರ್ಡಲ್ಲಿ ಕೆಲವು ಕಡೆ ಆಗಬೇಕು, 90% ಆಗಿದೆ ಸರ್ ಕೆಲಸಗಳು. 2.5 ವರ್ಷದಿಂದ ಅನುದಾನ ಇಲ್ಲದೆ ಕುಂಠಿತವಾಗಿದೆ, ಆಮೇಲೆ ಗತಿಯಲ್ಲಿ ಕೆಲಸಗಳು ನಡೀತಿದೆ ಸರ್. ಸರ್, ಮೊದಲು ಬಯಲು ಮುಕ್ತ ಮೋದಿ ಅವರ ಕಾನ್ಸೆಪ್ಟ್ ಇದೆ ಸರ್, ಪ್ರತಿ ಮನೆಗೂ ಟಾಯ್ಲೆಟ್ ಇದ್ರದ್ದು ಅನುದಾನಗಳು ಕೊಡ್ತಾ ಇದ್ರು. ಈಗ ನಮ್ಮ ವಾರ್ಡಲ್ಲೂ ಸರ್ ಒಂದು ಮಹಿಳೆಯರಿಗೂ ಮತ್ತೆ ಪುರುಷರಿಗೂ ಟಾಯ್ಲೆಟ್ ಕಟ್ಸಿದೀವಿ, ಅದು ಉದ್ಘಾಟನೆ ಆಗಬೇಕು, 10 ಲಕ್ಷ ಕೊಟ್ಬಿಟ್ಟು ಮಾಡಿಸಿದೀವಿ ಸಾರ್ವಜನಿಕರ ಉಪಯೋಗಕ್ಕೆ ಅಂತ. ಯಾಕಂದ್ರೆ ಬಯಲು ಮುಕ್ತ
1: ಗ್ರಾಮ ಆಗಿರ್ಬೋದು ಅಥವಾ ಬಯಲು ಮುಕ್ತ ನಗರವಾಗಿರ್ಬೋದು,
0: ಹೌದೌದು ಮಾಡಿದೀವಿ, ಅಲ್ಲಿ ಮಾಡಿದೀವಿ, ಮತ್ತೆ ಎಸ್ ಬಿ ಎಂ ಬ್ಯಾಂಕ್ ಹತ್ರ ಮಾಡಿದೀವಿ. ಅವರು ಕೆಲಸ ಫಿನಿಶಿಂಗ್ ಆದ ತಕ್ಷಣನೇ ಒಂದು ತಿಂಗಳಿಂದ ಸಾರ್ವಜನಿಕ ಅನುಕೂಲ ಅಂತ ಕೆಲಸ ಮಾಡ್ತಾ ಇದ್ದೀವಿ.
1: ಇನ್ನು ಪ್ರತ್ಯೇಕವಾಗಿ ಗ್ರಾಮದಲ್ಲಿ ಅಥವಾ ವಾರ್ಡ್ನಲ್ಲಿ ವಾಸ ಮಾಡ್ತಾರಂತವ್ರಿಗೆ ಶೌಚಾಲಯದ ವ್ಯವಸ್ಥೆ ಕಲ್ಪಿಸ್ಕೊಡೋದ್ರಲ್ಲಿ?
0: ಸರ್, ನಮ್ಮ ವಾರ್ಡಲ್ಲಿ ಎಲ್ಲ ಮನೆಗಳಲ್ಲಿ ಇದೆ. ಕೆಲವು ಮನೆಯವರು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಫಿಟ್ ನಿರ್ಮಿಸಿಲ್ಲ, ಅವರು ಡೈರೆಕ್ಟ್ ಡ್ರೈನೇಜ್ಗೆ ಬಿಟ್ಬಿಟ್ಟಿದ್ದಾರೆ. ಅಂತವ್ರಿಗೆ ಹೋಗಿ ಎಲ್ಲ ಸ್ವಲ್ಪ ಜಾಗೃತಿ ಮಾಡಿ ತರ ಮಾಡೋದ್ಬೇಡಿ. ಈಗ ಮುಂದೊಂದು ಪೀಳಿಗೆಗೆ ನಾವೇ ಇದ್ರು ಶುದ್ಧ ನೀರು ಕೊಡ್ಲಿಲ್ಲ ಅಂತಂದ್ರೆ ಆ ನೀರೇ ಕುಡಿಯೋ ಪರಿಸ್ಥಿತಿ ಆಗುತ್ತೆ, ಸ್ವಲ್ಪ ಜಾಗೃತಿ ಮೂಡಿ ಅವ್ರ ಮನೆಯಲ್ಲೇ ಎಲ್ಲ ಫಿಟ್ ಮಾಡ್ಕೊಳ ಕೆಲಸ ಮಾಡ್ತಾ ಇದಾರೆ ಸರ್. ಇನ್ನೊಂದು 10% ಆಗಬೇಕು.
1: ಸರ್, ವಾರ್ಡ್ಗಳಲ್ಲಿ ಈಗ ಮೂಲಭೂತ ಸೌಕರ್ಯಗಳು ಸಮರ್ಪಕವಾಗಿ ನಿರ್ವಹಣೆ ಆಗ್ತಾ ಇದೆಯಾ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಆಗ್ತಿದೆ ಸರ್, ಏನೇ ಇದು ಬಂತು ಅಂದ್ರೆ ನಮ್ಗೆ ಅನುದಾನ ಇರೋ ಅನುದಾನದಲ್ಲಿ ಮಾಡ್ತಾ ಇದೀವಿ, ಹೆಚ್ಚಿನ ಅನುದಾನ ಬರ್ತಾ ಇಲ್ಲ. ಸಂಗ್ರಹ ಅಂತ ನಮ್ಮ ಇದರಿಂದ ಸಂಗ್ರಹ ಆಗಬೇಕು, ಸಂಗ್ರಹನೂ ಮಾಡಿಸ್ತಾ ಇದೀವಿ, ಅವೆಲ್ಲ ಕೆಲಸ ಮಾಡ್ತಾ ಇದೀವಿ ಸರ್.
2: ನಾವು ಈಗ ಗೆದ್ದ ಚುನಾಯಿತಿ ಪ್ರತಿನಿಧಿ ಆದ್ಮೇಲೆ ಈಗ ರಸ್ತೆಗಾಗಲಿ ಹೆಚ್ಚುವರಿ ಕಾಮಗಾರಿ ಅದ್ರ ಹೆಚ್ಚಿನ ಅದ್ರ ಬಗ್ಗೆ ಗಮನ ಕೊಟ್ಟಿದ್ದೀವಿ. ನೀರಿನ ಬಗ್ಗೆ ಮಾಮೂಲಿ ಶುದ್ಧ ನೀರು ಕುಡಿಯೋಕ್ಕೆ ಜನರಿಗೆ ಅನುಕೂಲವಾಗಲಿ ಅಂತ, ಆಮೇಲೆ ಮಾಮೂಲಿ ಲೈಟು ಎಲ್ಲ ಕಂಬಗಳಿಗೆ ಬಲ್ಪ್ಗಳು ಎಲ್ಲ ತುಂಬಾನೇ ಹದಗೆಟ್ಟಿತ್ತು, ಲೈಟು ಬಲ್ಪ್ ಎಲ್ಲ ಇರಲಿಲ್ಲ. ನಾವು ಬಂದ್ಮೇಲೆ ಸ್ವಲ್ಪ ಬಲ್ಪಿಂದು ಎಲ್ಲ ವ್ಯವಸ್ಥೆನೂ ಸ್ವಲ್ಪ ಸರಿಯಾಗಿದೆ. ಆಮೇಲೆ ಮನೆಗಳು ಮನೆ ಇಲ್ದವರಿಗೆಲ್ಲ ಸರ್ಕಾರದಿಂದ ಬಂದಿರೋ ಪಂಚಾಯತಿಂದ ಮನೆಗಳು ಕೊಟ್ಟಿದ್ದಾರೆ. ಆಮೇಲೆ ಈ ಮಳೆಗಾಲಕ್ಕೆಲ್ಲ ಮಳೆ ಸ್ವಲ್ಪ ಹಾನಿಯಾಗಿದ್ದ ಗೋಡೆ ಅದಕ್ಕೆಲ್ಲ ರಿಪೇರಿಗೆ ಆಗಲಿ ಅಥವಾ ಮನೆ ಕಟ್ಸೋಕ್ಕಾಗಲಿ ಅವ್ರಿಗೂ ಹೆಲ್ಪ್ ಮಾಡಿದ್ದಾರೆ, ಪಂಚಾಯತಿಯಿಂದ ಹೆಲ್ಪ್ ಮಾಡಿದ್ವಿ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಮತ್ತೆ ಅದೇ ಸ್ವಚ್ಛತೆ ಬಗ್ಗೆ, ಅದೇ ಅದ್ರ ಬಗ್ಗೆನೂ ಸ್ವಲ್ಪ ನಮ್ಮ ಪೌರ ಕಾರ್ಮಿಕರು ಹೆಚ್ಚಿನ ಕಾಳಜಿ ವಹಿಸ್ಬಿಟ್ಟು ವಾರ್ಡ್ಗಳಿಗೆ ಹೆಚ್ಚಿನ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಕಾಪಾಡಿಕೊಂಡಿದ್ದಾರೆ ಅಷ್ಟೇ ಹೇಳಕ್ಕೆ ಇಷ್ಟ.
1: ಸರ್, ನಿಮ್ಮ ವಾರ್ಡ್ನಲ್ಲಿರುವಂತಹ ಸರ್ಕಾರಿ ಶಾಲೆಗಳಾಗಿರ್ಬೋದು ಅಥವಾ ಆರೋಗ್ಯ ಕೇಂದ್ರಗಳ ಒಂದು ಅಭಿವೃದ್ಧಿಗೆ ನೀವು ನೀಡ್ತಿರೋಂತಹ ಒತ್ತು ಎಂಥದ್ದು ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ?
0: ನಮ್ಮ ವಾರ್ಡಲ್ಲಿ ಸರ್ಕಾರಿ ಶಾಲೆ ಅಂಗನವಾಡಿಗೆ ಒಂದು ಜಾಗ ಕೊಡಿಸಿದ್ವಿ ಸರ್. ಶುಶ ಆದರೂ ಸ್ವಂತ ಕಟ್ಟಡ ಇರಲಿಲ್ಲ, ಈಗ 7-8 ವಾರ್ಡ್ ಸೇರಿ ಒಂದು ಜಾಗ ಕೊಟ್ಟಿದ್ದೇವೆ, ವರ್ತಕರ ಮಂಡಳಿ ಅವರ ಆಫೀಸ್ ಪಕ್ಕನೆ ಕೊಟ್ಟಿದ್ದೇವೆ ಈಗ ಜಾಗ, ಅದು ಕೆಲಸ ಶುರು ಆಗಿದೆ. ಆಮೇಲೆ ನಮ್ಮ ಪಂಚಾಯತ್ ಇದೆ ಬಸವೇಶ್ವರ ದೇವಸ್ಥಾನ ಎದುರಿಗೆ 50-60 ಜಾಗದಲ್ಲಿ ಆಯುಷ್ಮಾನ್ ಭಾರತ್ ಹಾಸ್ಪಿಟಲ್ಗೆ ಜಾಗ ಕೊಟ್ಟಿದ್ದೇವೆ ಸರ್. ಅದು ಡಿ ಸಿ ಅವರ ಇದಕ್ಕೆ ಹೋಗಿದೆ ಅಲ್ಲ, ಅದು ಬಿಡುಗಡೆ ಆದ ತಕ್ಷಣ ಸರ್, ಅನುದಾನ ಬಿಡುಗಡೆ ಆದ ತಕ್ಷಣ ಕೆಲಸ ಕಾರ್ಯಗಳು ಶುರು ಆಗುತ್ತೆ ಸರ್.
1: ಸರ್, ಜೆ ಜೆ ಎಂ ಬಗ್ಗೆ ತಾವು ಮೊದಲೇ ಮಾತಾಡ್ತಾ ಇರ್ಬೇಕಾದ್ರೆ ತಿಳಿಸಿದ್ರಿ, ಈಗ ಜೆ ಜೆ ಎಂ ತನ್ನ ಒಂದು ಕಾರ್ಯವನ್ನ ಮುಗಿಸಿದ್ಯಾ, ಅದರಿಂದ ಜನರಿಗೆ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ ಪ್ರಸ್ತುತ ದಿನಗಳಲ್ಲಿ?
0: ಸರ್, 90% ಕೆಲಸ ಆಗಿದೆ ಜೆ ಜೆ ಎಂ. ಮೋದಿ ಅವರ ಕಲ್ಪನೆ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯರು ಶುದ್ಧ ನೀರನ್ನು ಕೊಡಬೇಕು.

0: ಕೊಂಡ್ಬಿಟ್ಟು ಜಲ್ ಜೀವನ್ ಮಿಷನ್ ಮತ್ತೆ ಇಲ್ಲಿ ಜೆ ಜೆಮ್ ಅಂತ ಎಲ್ಲ ಇದ್ ಮಾಡಿದ್ದಾರೆ ಸರ್. ಮೊದಲು ನಾವು ಪಟ್ಟಣ ಪಂಚಾಯತ್ ಶುದ್ಧ ನೀರು ಅಂತ ಕೊಡ್ತಿದ್ವಿ, ಅದು ಇಷ್ಟು ಸಮರ್ಪಕವಾಗಿ ಇರಲಿಲ್ಲ ಶುದ್ಧ ನೀರಿನ ಘಟಕ. ಈಗ ಇವ್ರು ಬಂದ ಮೇಲೆ, ಜೆ ಜೆ ಎಮ್ ಅವ್ರು ಬಂದ ಮೇಲೆ ಸರ್, ಪ್ರತಿಯೊಂದು ಮನೆಗೂ ನೀರನ್ನ ಅಳವಡಿಕೆ, ನಲ್ಲಿ ಅಳವಡಿಕೆ ಆಗಿದೆ ಸರ್. ಇನ್ನೇನಪ್ಪ ಅಂತಂದ್ರೆ ಟ್ಯಾಂಕ್ಗಳದು ವಾಲ್ಗಳೆಲ್ಲ ಫಿಟ್ ಮಾಡ್ತಾ ಇದಾರೆ, ಈಗ ಟ್ರಯಲ್ ಆಗಿ ಡೈಲಿ ಬಿಡ್ತಾ ಇದಾರೆ. ಈಗ ಮೊದಲು ಎರಡು ದಿನಕ್ಕೊಂದ್ಸಲ ನೀರು ಕೊಡ್ತಾ ಇದ್ರು, ಈಗ ಡೈಲಿ ನೀರು ಕೊಡ್ತಾರೆ. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ಡೈಲಿ ಬರುತ್ತೆ, 24x7 ಎಲ್ಲ ಡೈಲಿ ಅಂದ್ರೆ ಇಷ್ಟ ಅವರ್ ಅಂತ ಇರುತ್ತೆ ಸರ್. ಅದು ಶುದ್ಧ ನೀರು. ಈಗ ಪ್ರಸ್ತುತವಾಗಿ ಅಲ್ಲಿ ಜಾಕ್ವಾಲ್ ಅಂತ ಇದೆ ಸರ್, ನಮ್ದು ನೀರನ್ನ ಇದ್ರದ್ದು. ಅಲ್ಲಿ ಹೊಸ ಮೊದಲು ನಮಗೆ ಬರೀ 25 HP ಮೋಟರ್ ಇತ್ತು, 25 HP ಮತ್ತೆ 15 HP ಎರಡು ಮೋಟರ್ ಇತ್ತು. ಇವರು ಬಂದ ಮೇಲೆ ಸರ್ 80 HP ಮೋಟರ್ ಇದೆ. ನಮಗೆ ಒಂದು ದಿನಕ್ಕೆ ಸರ್ಗೂರ್ಗೆ 10 ಲಕ್ಷ ಲೀಟರ್ ನೀರು ಖಾಲಿ ಆಗುತ್ತೆ ಸರ್. ಒಂದು ದಿನಕ್ಕೆ 10 ಲಕ್ಷ ಲೀಟರ್ ನೀರು ಖಾಲಿ ಆಗ್ತಾ ಇದೆ. ಅದು ನಮಗೆ ಇವ್ರ ಜೆ ಜೆ ಎಮ್ ಅವ್ರು ಬಂದ ಮೇಲೆ ಇಷ್ಟು ನಮ್ಮ ಸರ್ಗೂರಲ್ಲಿ ನೀರಿನ ಅವಶ್ಯಕತೆ ಇದೆ ಅಂತ ಗೊತ್ತಿರೋದು.
1: ಅಂದ್ರೆ ಲೆಕ್ಕಾಚಾರದ ಪ್ರಕಾರ ಜೆ ಜೆ ಮಿಷಿನ್ ಬಂದ ಮೇಲೆ ಗೊತ್ತಾಗ್ತದೆ.
0: ಅಲ್ಲಿವರೆಗೂ ನಮಗೆ ಕೊಡ್ತಿರ್ಲಿಲ್ಲ. ನಮ್ಮ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಸರ್, ಬೇರೆ ಕಡೆ ಎಲ್ಲ ನೀರಿಗೆ ಎಷ್ಟು ಅಭಾವ ಇದೆ ಅಂತ. ವೇಸ್ಟ್ ಮಾಡಕ್ ಹೋಗ್ಬಾರ್ದು, ಪ್ರತಿ ಹನಿ ನೀರಿಗೂ ನಾವು ಉಪಯೋಗ ಪಡ್ಕೋಬೇಕು ಸರ್. ಕೆಲವರು ಏನ್ ಮಾಡ್ತಾರೆ, ನೀರನ್ನ ಬೇಕಾಬಿಟ್ಟಿ ಬಿಟ್ಬಿಡೋದು, ನೀರು ತಿರುಗಿಸ್ಬಿಡೋದು, ಆ ನೀರು ಹೋಗೋದು, ಅವೆಲ್ಲ ನೀರಿಗೆ ಎಷ್ಟು ಪ್ರಾಧಾನ್ಯತೆ ಕೊಡಬೇಕು ಅಂದ್ರೆ ಮುಂದೊಂದು ದಿನಗಳ ಪೀಳಿಗೆಗೆ ಅದು ದುಡ್ಡು ಈಗಲೇ ನಾವು ಸರ್ ಕುಡಿಬೇಕು ಅಂದ್ರೆ 20 ರೂಪಾಯಿ ಕೊಟ್ಟ ಇಲ್ಲ 30 ರೂಪಾಯಿ ಕೊಟ್ಟ ನೀರು ಕೊಂಡ್ಕೊಂಡು ಕುಡಿಯೋ ಮಟ್ಟಕ್ಕೆ ಆಗಬೇಕು. ಪ್ರಕೃತಿಲಿ ಸಿಗಂತಂದ್ರೆ ದುಡ್ಡು ಕೊಡ್ಬಿಟ್ಟು ಕುಡಿಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮುಂದಿನ ಪೀಳಿಗೆ ಉಳಿಸ್ಬೇಕು ನೀರನ್ನ ಅನ್ನ ಇದ್ರಲ್ಲೂ ಮೀಟರ್ ಅಳವಡಿಸಿದಾರೆ ಸರ್. ಜನರು ಜಾಗೃತಿ ಆಗ್ಲಿ, ಅದ್ರ ಬಗ್ಗೆ ಸ್ವಲ್ಪ ಒಲವಿರ್ಲಿ, ಅವ್ರಿಗೂ ಭಯ ಅನ್ನೋದು ಇರುತ್ತೆ, ಮೀಟರ್ ಓಡ್ಬಿಟ್ಟು ನಾನು ದುಡ್ಡು ಕಟ್ಟು ಎಷ್ಟು ಜಾಸ್ತಿ ಬರುತ್ತಲ್ಲ ಅನ್ನೋದು ಜಾಗೃತಿ ಮೂಡ್ತಾ ಇದಾರೆ. ಅವ್ರು ಬಂದ ಮೇಲೆ ಒಳ್ಳೆ ಕೆಲಸ ಆಗಿದೆ ಸರ್.
1: ಸರ್, ವಾರ್ಡಿನ ಅಭಿವೃದ್ಧಿಯಲ್ಲಿ ಇದುವರೆಗಿನ ತಮ್ಮ ಪಾತ್ರದ ಬಗ್ಗೆ ಒಂದಷ್ಟು ಅನಿಸಿಕೆಗಳನ್ನು ಹಂಚ್ಕೊಳ್ಳೋದಾದ್ರೆ
0: ಸರ್. ನಾವು 2021 ಗೆದ್ದು ಬಂದ ಮೇಲೆ ಸರ್, ಅದರಿಂದ ಹಿಂದೆ ವಾರ್ಡನ್ ಅಭಿವೃದ್ಧಿ ಏನೋ ಶೂನ್ಯ ಆಯ್ತು ಸರ್. ನಮ್ಮ 8ನೇ ವಾರ್ಡ್ ಮಾತ್ರ ನಾವು ಹೇಳ್ತಿರೋದು, ನಾವು ನೋಡಿರೋದು. ಯಾಕಂದ್ರೆ ನಾನು ಅಲ್ಲಿ ಹುಟ್ಟೆ ಬೆಳೆದಿರೋದ್ರಿಂದ ನಮ್ಮ ವಾರ್ಡಲ್ಲಿ ಬಂದಿದ್ದ ಅನುದಾನಗಳೆಲ್ಲ ಅಲ್ಲಿಗೆ ಗೆದ್ದಿರೋ ಚುನಾಯಿತ ಪ್ರತಿನಿಧಿಗಳು ಏನು 2004 ಇಲ್ಲಿವರೆಗೆ ಗೆದ್ಕೊಂಬಂದಿರೋ ಸರ್, ನಮಗೆ ಏನು ಕೊಟ್ಟಿರ್ಲಿಲ್ಲ ಸರ್. ಓಪನ್ ಚಾಲೆಂಜ್ ಮಾಡಿದೆ, ಅವ್ರು ಬರಲಿ ಕುತ್ಕೊಂಡು ಡಿಬೇಟ್ ಕುತ್ಕೊಂಡು ಅವ್ರೇನೇನು ಮಾಡೋರು ನಾವೇನ್ ಮಾಡೋರು ಹೇಳ್ತೀವಿ ಸರ್. ನಾವು ಬಂದ್ಮೇಲೆ ಸರ್ 10 ಮನೆ ಕೊಟ್ಟಿದ್ದೀವಿ ನಮ್ಮ ವಾರ್ಡನ್ನ ಇವ್ರಗಳಿಗೆ, ಮತ್ತೆ ಸ್ಕಾಲರ್ಶಿಪ್ಗಳು ಕೊಟ್ಟಿದ್ದೀವಿ ವಿದ್ಯಾರ್ಥಿಗಳಿಗೆ, ಮತ್ತೆ ಡ್ರೈನೇಜ್ಗಳು ಮಾಡಿಸಿದೀವಿ ಸರ್. ಪೈಪ್ ಲೈನ್ ಶುದ್ಧ ನೀರು ಪೈಪ್ ಲೈನ್ಗಳು ಮಾಡಿಸಿದ್ವಿ ಮನೆ ಮನೆಗೂ. ಆಮೇಲಿಂದ ಹಸಿ ಕಸ ಒಣ ಕಸ ಇವುಗಳಿಗೂ ಟಬ್ಗಳು ಕೊಟ್ಟಿದ್ದೀವಿ, ಮತ್ತೆ ರಸ್ತೆ ಅಭಿವೃದ್ಧಿಗಳು ಮಾಡಿದ್ದೀವಿ ಸರ್. ಬಂದು ವಾರ್ಡಲ್ಲಿ ಎಲ್ಲ ನೀವು ಕೇಳ್ತು ಅಂತಂದ್ರೆ ಮಾಡಿದಾರೆ ಅನ್ನೋ ಮಟ್ಟ ಕೆಲಸ ಮಾಡಿದ್ದೀವಿ. ಡೈಲಿ ಲೈಟ್ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಇವು ಪ್ರಮುಖ ಇವುಗಳಿಗೆ ಆದ್ಯತೆಗಳು ಕೊಟ್ಟಿದ್ದೀವಿ ಸರ್. ಇನ್ನು ಮುಂದಿನ ದಿನಗಳಲ್ಲೂ ಏನು ಸರ್ಕಾರದ ಅನುದಾನಗಳು ಬರುತ್ತೆ ಜನಗಳು ಕೂಡ ಅಂತ ಇದು ಮಾಡಿದ್ವಿ. ಒಬ್ಬರು ಅಂಗವಿಕಲರು ಮನೆ ಕೊಡಿಸಿದ್ದೀವಿ ನಮ್ಮ ವಾರ್ಡಲ್ಲೇ, ಮತ್ತೆ ಏನಾರ ಸಣ್ಣ ಪುಟ್ಟ ಇದಾಯ್ತು ಅಂದ್ರೆ ಅವ್ರ ಜೊತೆನೆ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ವಿ.
2: ಈ ವಾರ್ಡಲ್ಲಿ ಕೆಲಸ ಅಭಿವೃದ್ಧಿ ಅಂತೂ ಆಗಿದೆ 90% ನಮ್ಮ ಮನೆಯವ್ರು ಹೇಳೋ ಪ್ರಕಾರ. ಇವಾಗ ಈಗ ಸ್ವಲ್ಪ ನಮಗೂ ನಾವು ಗೆದ್ದಿದ್ದಕ್ಕೂ ಒಂದು ಮಟ್ಟಿಗೆ ಸಾರ್ಥಕ ಆಯಿತು, ನಮಗೂ ನಮಗೂ ಜನ ಸ್ವಲ್ಪ ಸಪೋರ್ಟ್ ಮಾಡಿದ್ದಾರೆ ಅಂತ ನಮಗೂ ಅನಿಸ್ತಾ ಇದೆ ಇವಾಗ. ಇನ್ನೂ ಮುಂದೆ ಅದೇ ವಿಶೇಷ ಅನುದಾನ ಆ ಥರ ಏನಾದ್ರು ಬಂದರೆ, ಇನ್ನೂ ನಾವು ನಮ್ಮ ಅವಧಿಯಲ್ಲಿ ಇನ್ನೂ 2 ತಿಂಗಳ ಅವಧಿಯಲ್ಲಿ ಆ ಥರ ಏನೋ ಬಂದರೆ ಹೆಚ್ಚಿನ ಇನ್ನೂ ನಾವು ಅಭಿವೃದ್ಧಿಗೆ ಇನ್ನೂ ಸಹಕಾರ ಮಾಡ್ಬೋದು ಅಂತ ಅನಿಸುತ್ತೆ. ಈಗ ನಮ್ಮ ಇದರಲ್ಲಿ ಅಂತಂದ್ರೆ ವಾರ್ಡಲ್ಲಿ ಈಗ ಮೇನ್ ಅಂದ್ರೆ ಜನರ ಬೆಂಬಲನು ನಮಗೆ ತುಂಬಾ ಅವಶ್ಯಕತೆ. ಅವರು ಸಪೋರ್ಟ್ ಮಾಡಬೇಕು ನಮಗೆ, ಅವರು ನಮಗೆ ಮುಂದಕ್ಕೆ ನೀವು ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಎಲ್ಲ ನೀವು ಗೆದ್ದಮೇಲೆ ಅಭಿವೃದ್ಧಿ ಆಗಿದೆ ವಾರ್ಡ್ಗಳು ಅಂತಂದ್ರೆ ನಮಗೂ ಒಂಥರ ಖುಷಿ ಹೆಮ್ಮೆ ಆಗತ್ತೆ. ಓ, ನಾವು ಗೆದ್ದಿದ್ದಕ್ಕೂ ಸಾರ್ಥಕ ಆಯ್ತಲ್ವಾ ಅಂತ ಅನ್ಸತ್ತೆ. ಅದಕ್ಕೆ ಖುಷಿ ಅಂತೂ ಆಗತ್ತೆ, ಬಟ್ ವಾರ್ಡ್ ಅಭಿವೃದ್ಧಿ ಆಗ್ಬೇಕು ಇನ್ನೂ ನಮ್ಮ ಅವಧಿಯಲ್ಲೂ ಇನ್ನೂ ಆಗ್ಬೇಕಿತ್ತೇನೋ, ಇನ್ನು ಪೂರ್ತಿ ಸಂಪೂರ್ಣ ಆಗ್ಬೇಕಿತ್ತೇನೋ ಅಂತ ಒಂದು ಮನಸ್ಸಲ್ಲಿ ಇತ್ತು. ಒಟ್ಟಿನಲ್ಲಿ ಈಗ 90% ಆಗಿದೆ, ಅದೊಂದು ಖುಷಿ ಇದೆ ನಮಗೆ.
1: ಮೇಡಮ್, ನಿಮ್ಮ ಒಂದು ಸದಸ್ಯತ್ವದಲ್ಲಿ ಈಗ ವಾರ್ಡಿನ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳನ್ನ ಇನ್ನು ಏನೇನು ಹಾಕೊಂಡಿದ್ದೀರಾ ಅದ್ರ ಬಗ್ಗೆ ಹೇಳೋದಾದ್ರೆ?
2: ಮುಂದಿನ ಯೋಜನೆ ಅಂದ್ರೆ ಇವಾಗ ಅದೇ ಇನ್ನೊಂದು 2 ತಿಂಗಳು ಉಳಿದಿದೆ ಅಲ್ವಾ, ಅದರೊಳಗೆ ಏನಾರ ಬಂದ್ರೆ ಅನುದಾನ ಏನಾದ್ರು ಪಂಚಾಯತಿ ಅನುದಾನ ಅಥವಾ ವಿಶೇಷ ಅನುದಾನ ಏನಾರ ಬಂದ್ರೆ ಮುಂದಿನ ಇನ್ನೇನು ನಮ್ದು ವಾರ್ಡಲ್ಲಿ ಅಥವಾ ಬೇರೆ ವಾರ್ಡ್ಗಳಲ್ಲಿ ನಮ್ಮ ಸದ್ಯಕ್ಕೆ ನಮ್ಮ ವಾರ್ಡ್ ಅನ್ನೋ ಪ್ರಕಾರ ಅಂದ್ರೆ ಮುಂದೆ ಏನು ಇನ್ನು

0: ಬಾಕಿ ಇರೋ ಏನ ಕೆಲಸ ಇದೆ ಅಲ್ವಾ ವಾರ್ಡ್ ಅಲ್ಲಿ, ಅದನ್ನ ಮುಂದೆ ಅದನ್ನ ಕಂಪ್ಲೀಟ್ ಆಗಿ ಮಾಡ್ಬಿಡ್ಬೇಕು ನಮ್ಮ ವಾರ್ಡ್ ಅಲ್ಲಿ. ಯಾವ ಮುಂದೆ ಯಾರು ನೆಕ್ಸ್ಟ್ ಯಾರು ಗೆದ್ರನುವೆ ಅವರು ಮಾಡ್ತಾರೆ, ಬಟ್ ಅವ್ರು ಮಾಡುವಷ್ಟರಲ್ಲಿ ನಾವು ನಮ್ಮ ಸದಸ್ಯತ್ವದಲ್ಲಿ ನಮ್ದು ಕಂಪ್ಲೀಟ್ ಆಗ್ಬೇಕು, ನಾವು ಮಾಡಿದೀವಿ ಅಂತ ಈ ಎರಡು ತಿಂಗಳಲ್ಲಿ ವಿಶೇಷ ಅನುದಾನ ಆಗ್ಲಿ ಪಂಚಾಯತಿ ಅನುದಾನದಿಂದ ಯಾವ್ದಾದ್ರು ಬಂದ್ರೆ ಮುಂದಿನ ಯೋಜನೆ ಅವು ಅಂದ್ರೆ ಮುಂದಿನ ಯೋಜನೆ ಬಗ್ಗೆ ಮುಂದೆ ಮಾಡೋಕ್ಕಿಂತ ನಾವು ಈ ನಮ್ಮ ಎರಡು ತಿಂಗಳ ಅವಧಿಯಲ್ಲಿ ಮಾಡಿ ಮುಗಿಸ್ಬೇಕು ಅಂತ ನಮ್ಮ ಮನಸ್ಸಲ್ಲಿ ಇದೆ ಒಟ್ಟಿನಲ್ಲಿ. ನೋಡುವ ಅದು ಏನಾಗತ್ತೆ ಅಂತ ಗೊತ್ತಿಲ್ಲ. ಇನ್ನು
1: ಈಗ 14ನೇ ಹಣಕಾಸು ಆಯೋಗದಲ್ಲಿ 435,000 ರೂಪಾಯಿ ಆಗಿದೆ, ಮುಂದೆ ತಿಂಗಳ ಹಣ ಬಿಡುಗಡೆ ಆಗ್ತಿದೆ. ಮಡಿವಾಳರ ಏನೋ ಒಂದು ಬ್ಯಾಲೆನ್ಸ್ ಇತ್ತು, ಮಡಿವಾಳರ ಬೀದಿ, ಕಾಂಕ್ರೀಟ್ ರಸ್ತೆ, ಡ್ರೈನೇಜು ಮತ್ತೆ ಡಕ್ಕು, ಇಷ್ಟು ಅನುದಾನ ಹಾಕ್ಸಿದ್ದೀನಿ ಸರ್ ಅಲ್ಲಿಗೆ. ಮತ್ತೆ ಇನ್ನೊಂದು ಎಲ್ಲಿ ರೋಡ್ ಕೆಲಸ ಅರ್ಧ ಕಾಂಕ್ರೀಟ್ ಆಗಿತ್ತು ಅದರೊಂದು 30 ಅಡಿದು ಅದು ಮುಗಿಸ್ತಿದ್ದೀವಿ. ಇನ್ನು ನಮಗೆ ಏನಪ್ಪ ಮೇಜರ್ ಅಂತ ಅಂದ್ರೆ ಚಂದ್ರಮೌಳೇಶ್ವರ ರಥಬೀದಿ ಒಂದು ಆಗ್ತಿದೆ, ಅದರಲ್ಲಿ ಒಂದು 30 ಮೀಟ್ರು ಸ್ವಲ್ಪ ಬ್ಯಾಲೆನ್ಸ್ ಇದೆ. ಎಮ್ ಎಲ್ ಎ ಅವ್ರ ಜೊತೆ ಮಾತಾಡಿದ್ದೀವಿ, ಕೊಡ್ತೀನಿ ಅಂತ ಅಂದಿದ್ದಾರೆ, ಅದು ಆಗ್ಬಿಡ್ತದೆ ಅಂತ ಪೂರ್ಣ ಪ್ರಮಾಣದ ಕೆಲಸ ಆಗಿದೆ. ಇನ್ನೇನು ಮುಂದಿನ ಸದ್ಯ ಬಂದವ್ರು ಗೆದ್ದವರು ಅವ್ರು ಜಾಸ್ತಿ ಏನು ಫೋಕಸ್ ಮಾಡಬೇಕು ಅಂದರೆ ಸರ್, ಕಪಿಲಾ ನದಿ ತೀರದಲ್ಲಿ ಬರೋ ಅಂಥ ಕೆಲಸಗಳು ಮಾಡಬೇಕು ಸರ್. ಅಲ್ಲಿ STP ಪ್ಲಾಂಟ್ ಮಾಡಿಸ್ಬೇಕು, ಮತ್ತು ಅಲ್ಲಿಗೆ ನೀರು ಚರಂಡಿ ನೀರು ಹೋಗದೆ ನೋಡ್ಕೊಬೇಕು, ಅದನ್ನು ನಿರ್ವಹಣೆ ಮಾಡೋ ಅಂತ ಕೆಲಸ ಮಾಡಬೇಕು. ಅದನ್ನು ಈಗ ಮುಂದಿನ ಇದಕ್ಕೆ ಯೋಜನೆ ಮಾಡಿ ಪ್ಲಾನ್ ಎಲ್ಲ ಮಾಡಿ ಕೊಟ್ಬಿಟ್ಟಿದೀವಿ ಸರ್. ಬಂದವರು ಅದನ್ನ ನಿರ್ವಹಿಸ್ತಾ ಹೋದ್ರೆ ಸಾಕು, ಇನ್ ಜನಗಳಿಗೆ ಏನ್ ಬರಬೇಕು ಅನುದಾನಗಳನ್ನ ಕೊಡಿಸಿ ವಾರ್ಡ್ ಅನ್ನು ಅಭಿವೃದ್ಧಿ ಮಾಡ್ಕೋದ್ರೆ ನಮ್ ಸಹಕಾರ ಇದೇ ಇರುತ್ತೆ ಮುಂದಿನ ದಿನಗಳಿಂದ.
2: ಸರ್, ಒಟ್ಟಾರೆಯಾಗಿ ವಾರ್ಡಿನ ಅಭಿವೃದ್ಧಿಯಲ್ಲಿ ಯುವಕರ ಪಾತ್ರ ಆಗಿರ್ಬೋದು, ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಹೇಗಿತ್ತು ಅದ್ರ ಬಗ್ಗೆ ಏನಾದರೂ ಹೇಳೋದಾದ್ರೆ?
1: ಸರ್, ನಮಗೆ ಯುವಕರೇ ನಮ್ಮ ಶಕ್ತಿ, ಮುಂದನ್ನ ನಮ್ಮ ಪೀಳಿಗೆ ಅಂತಂದ್ರೆ ಅವರೇ ನಡೆಸ್ಕೋಂತ ಕೆಲಸ. ಅವರು ರಾಜಕಾರಣಕ್ಕೆ ಬರಬೇಕು ಸರ್, ಯಾಕೆ ನಮ್ಮ ನ್ಯೂನ್ಯತೆಗಳು ನಮ್ಮ ತಪ್ಪುಗಳನ್ನ ತೋರ್ಸಂತವ್ರು ಅವರೇ. ಹಿರಿಯರೇನ ಬಿಡ ಹೋಗನು ಕ್ಷಮಿಸ್ಬಿಡ್ತಾರೆ, ಆದ್ರೆ ಯುವಕರು ನೇರವಾಗಿ ನಮ್ಮನ್ನ ಪ್ರಶ್ನೆ ಮಾಡ್ತಾರೆ. ಅದರಿಂದ ಯುವಕರು ಹೆಚ್ಚೆಚ್ಚಿನ ಇದರಲ್ಲಿ ಬರಬೇಕು. ನಮ್ಮ ವಾರ್ಡಲ್ಲಿ ಅನುದಾನ ಬಂದಿಲ್ಲ ಅಂತಂದ್ರೆ ಯಾಕೆ ಬಂದಿಲ್ಲ ಏನಂತಂದ್ರೆ ಅವ್ರು ಜಾಗೃತರಾಯ್ತಾರೆ ಸರ್. ಇವತ್ತು ಎಲ್ಲರ ಕೈಲೂ ಮೊಬೈಲ್ ಇದೆ, ನಮ್ಮ ತಪ್ಪುಗಳು ನಮ್ಮ ಸರಿಗಳನ್ನೆಲ್ಲ ಅವರು ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾರೆ ಸರ್. ಇವತ್ತು ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಸುಮಾರು ಸಾಮಾಜಿಕ ಜಾಲತಾಣದಲ್ಲಿ ಆಗ್ತು ಅಂದ್ರೆ ಸರ್ ನಾವು ಅವ್ರಿಗೆ ಎದುರ್ಕೊಂಡು ಕೆಲಸ ಮಾಡೋಂತ ಆಗತ್ತೆ ಕೆಲಸಗಳು. ಅವರು ಹೆಚ್ಚಿನ ರೀತಿಯಲ್ಲಿ ಬರಬೇಕು ಸರ್, ರಾಜಕಾರಣಕ್ಕೆ ಬರಬೇಕು, ಎಲ್ಲಾ ಕ್ಷೇತ್ರದಲ್ಲಿ ಇರಬೇಕು ಸರ್ ಯುವಕರು ಇವತ್ತು.
2: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಹಾಗೂ ಸರಗೂರಿನ ಸಾರ್ವಜನಿಕರಿಗೆ ಏನಾದರೂ ಸಂದೇಶವನ್ನು ಕೊಡೋದಾದ್ರೆ ಏನಂತ ಕೊಡೋದಿಕ್ಕೆ ಬಯಸ್ತೀರಾ?
1: ಸರ್, ಜನಧ್ವನಿ ಅಂತಂದ್ರೆ ಸಾಮಾನ್ಯ ಜನರ ನಾಡಿ ಮಿಡಿತ ಇಟ್ಟು ನಮ್ಮನ್ನ ಪ್ರಶ್ನೆ ಮಾಡ್ತಿದ್ದೀರಾ, ನೀವು ಏನೇನು ಕೆಲಸ ಮಾಡ್ತೀರಾ, ನಮ್ಮ ತಪ್ಪು ಸರಿಗಳನ್ನ ಜಾಗೃತಿ ಮೂಡಿಸ್ತಿದ್ದೀರಾ, ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಅಂತ ಆಶಿಸ್ತೀನಿ ಸರ್. ನಿಮ್ಮ ಜನಧ್ವನಿ ಸಮುದಾಯ ಬಾನಾಲಯ ಕೇಂದ್ರ ಇಡೀ ನಮ್ಮ ಕರ್ನಾಟಕದಲ್ಲಿ ವ್ಯಾಪಿಸ್ಬೇಕು ಅಂತ ನಮ್ದು ಆಶಯ ಇದೆ ಸರ್. ಅದು ಒಳ್ಳೇದು, ಯಾಕಂದ್ರೆ ಜನ ಜಾಗೃತಿ ಆಗ್ಬೇಕು ಸರ್. ಯಾಕಂದ್ರೆ ಇವತ್ತು ಮೊಬೈಲ್ ಎಲ್ಲ ಇಟ್ಕೊಂಡು ಪ್ರತಿಯೊಂದು ಇದರಲ್ಲೂ ಇರೋದ್ರಿಂದ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಿನ ರೀತಿಯಲ್ಲಿ ನೀವು ನಮ್ಮನ್ನ ಪ್ರಶ್ನೆ ಮಾಡೋದ್ರಿಂದ ನಾವು ಜಾಗೃತರಾಯ್ತೀವಿ. ನಮ್ಮ ಸರಗೂರಲ್ಲಿ ಇದೆ ಜನಧ್ವನಿ ಕೇಂದ್ರ, ನಮ್ಮನ್ನೆಲ್ಲ ಇಂಟರ್ವ್ಯೂ ಮಾಡಿದಾಗ ನಾವೆಲ್ಲ ಸೇರಕ್ಕೆ ಸತ್ಯ ಹೇಳ್ಬೇಕಲ್ಲ, ಸುಳ್ಳೆಲ್ಲ ಹಾಕಾಗಲ್ವಲ್ಲ, ಇದ್ರ ಬಗ್ಗೆ ಜಾಗೃತಿ ಮೂಡಿಸ್ತೀವಲ್ಲ, ನಿಮಗೂ ಒಳ್ಳೇದಾಗ್ಲಿ ನಮಗೂ ಜಾಗೃತಿ ಮೂಡಿಸಿ ಒಳ್ಳೇದಾಗಿದೆ ಸರ್. ನಮ್ಮ ಹೆಚ್ಚಿನ ಇದಾಗಿ ಸರ್, ನಮ್ಮ ವಾರ್ಡ್ಗೆ ನಮ್ಮ ವಾರ್ಡ್ ಜನಕ್ಕೆ ಅವ್ರಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತೀವಿ ಸರ್. ಎಲ್ಲೋ ಇದ್ದವನ್ನ ಕರ್ಕೊಂಬಂದು ನಮ್ಮ ಶ್ರೀಮತಿ ಅವ್ರಿಗೆ ಟಿಕೆಟ್ ಕೊಟ್ಟು ಬೆಂತಟ್ಟಿ ನಮ್ಮ ಸಣ್ಣ ಸಮುದಾಯದ್ರು ಬೆಂತಟ್ಟಿ ನಮ್ಮನ್ನ ಈ ಆಶೀರ್ವಾದ ಮಾಡಿ ಕಳಿಸಿದ್ರೆ ಸರ್. ಅದ್ರ ಜೊತೆಗೆ ನಮ್ಮ ಸರ್ಗೂರು ಜನತೆಗೆ ನಮ್ಮ ಸರಿ ತಪ್ಪುಗಳನ್ನೆಲ್ಲ ತಿದ್ದಿ ನೀವು ಇವತ್ತು ಜನ ನಮ್ಮನ್ನ ಬೆಂತಡ್ತಾ ಇದಾರೆ, ನೀನು ವಾರ್ಡಲ್ಲಿ ಕೆಲಸ ಮಾಡ್ತಿದ್ದೆ ಹಿಂಗೆ ಮಾಡ್ಕೋಬೋ ಅಂತ ಹೇಳ್ತಾ ಇದಾರೆ, ಆಶೀರ್ವಾದ ಮಾಡ್ತಿದ್ದಾರೆ, ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ ಸರ್ ನಮ್ಮ ಕಡೆಯಿಂದ.
2: ಇಲ್ಲಿಯವರೆಗೂ ತಮ್ಮ ವಾರ್ಡಿನ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ವಾರ್ಡಿನ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್, ಧನ್ಯವಾದಗಳು.
2: ಇಂದು ನಾವು ಸರಗೂರು ಪಟ್ಟಣದ 8ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಮತಿ ಉಮಾರಾಮಚಂದ್ರ ಹಾಗೂ ಶ್ರೀಯುತ ರಾಮೂರವರಿಂದ 8ನೇ ವಾರ್ಡಿನ ಬಗ್ಗೆ ಹಾಗೂ ಸರಗೂರಿನ ಇತರೆ ವಾರ್ಡ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ವಾರ್ಡಿನ ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ಸಮಸ್ಯೆಗಳನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ

0: ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
1: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
2: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
1: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
2: ಹಾಗೂ ಭಾನುವಾರ ಸಂಜೆ 6:50
1: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
3: ಇದುವರೆಗೂ ಸರಗೂರು ಪಟ್ಟಣದ 8ನೇ ವಾರ್ಡಿನ ಸ್ಥಿತಿಗತಿ, ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ನಮ್ಮೂರು ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಪಟ್ಟಣದ 8ನೇ ವಾರ್ಡಿನ ಚುನಾಯಿತ ಸದಸ್ಯರಾದ ಶ್ರೀಮತಿ ಉಮಾ ರಾಮಚಂದ್ರ ಹಾಗೂ ಶ್ರೀಯುತ ರಾಮೂರವರು. ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

0: ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಸುಮಧುರ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಸಂವಿಧಾನದ ಹಿನ್ನೆಲೆಯಲ್ಲಿ ಭಾರತೀಯ ಬಂಧನ ಮತ್ತು ಬಂಧನದಿಂದ ಬಿಡುಗಡೆ ನಾಗರಿಕ ಸುರಕ್ಷಾ ಸಂಹಿತೆಯಡಿಯಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ ಎಂಬ ವಿಷಯದ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾದ ಶ್ರೀಯುತ ಸಿ ವಿ ಕೇಶವಮೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
3: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾನೂನು ಕೇವಲ ಪುಸ್ತಕದ ಸಾಲುಗಳಲ್ಲ, ಅದು ನಮ್ಮ ನೆಮ್ಮದಿಯ ಬದುಕಿನ ರಕ್ಷಾಕವಚ. ಗೊಂದಲಗಳಿಗೆ ತೆರೆ ಎಳೆಯಲು, ನ್ಯಾಯದ ಹಾದಿ ತೋರಿಸಲು ಇಂದು ನಿಮ್ಮ ಮುಂದೆ ಬಂದಿದೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಕಾನೂನು ಸಲಹೆ. ಇಂದಿನ ಸಂಚಿಕೆಯಲ್ಲಿ ನಾವು ಚರ್ಚಿಸಲಿರುವ ವಿಷಯ ಸಂವಿಧಾನದ ಹಿನ್ನೆಲೆಯಲ್ಲಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಡಿಯಲ್ಲಿ ಬಂಧನ ಮತ್ತು ಬಂಧನದಿಂದ ಬಿಡುಗಡೆಯಾಗುವ ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಮೈಸೂರಿನ ಹಿರಿಯ ವಕೀಲರಾದ ಶ್ರೀಯುತ ಸಿ ವಿ ಕೇಶವಮೂರ್ತಿರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಒಂದು ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
4: ಧನ್ಯವಾದ
3: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
4: ನಾನು ಕಳೆದ 44 ವರ್ಷಗಳಿಂದ ಮೈಸೂರು ನಗರದಲ್ಲಿ ವಕೀಲಿ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದೀನಿ. ಅದಕ್ಕೆ ಪೂರ್ವದಲ್ಲಿ 8 ವರ್ಷಗಳ ಕಾಲ ಕಾಲೇಜಿನಲ್ಲಿ ಕಾನೂನು ವಿಷಯದ ಬಗ್ಗೆ ಉಪನ್ಯಾಸಕನಾಗೂ ಕೂಡ ಕೆಲಸ ಮಾಡಿದ್ದೀನಿ. ನನ್ನ ವಿಶೇಷ ಆಸಕ್ತಿ ಇರೋದು ಸಿವಿಲ್ ಕೇಸಸ್ಸು. ಹಂಗನ್ ಮಾತ್ರಕ್ಕೆ ಕ್ರಿಮಿನಲ್ ಕೇಸ್ಗಳಿಂದ ದೂರ ಇದ್ದೀನಿ ಅಂತೇನಲ್ಲ, ನಾನು ಕ್ರಿಮಿನಲ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ತಾ ಎಷ್ಟೋ ತಿಳುವಳಿಕೆ ಗಳಿಸ್ಕೊಂಡಿದ್ದೀನಲ್ಲ, ಅದರ ಹಿನ್ನೆಲೆಯಲ್ಲಿ ಇವತ್ತಿನ ವಿಷಯದ ಬಗ್ಗೆ ಕೆಲವು ಅನಿಸಿಕೆಗಳನ್ನು, ಕೆಲವು ಅಂಶಗಳನ್ನು ನಿಮ್ಮ ಕೇಳುಗರ ಜೊತೆ ಹಂಚಿಕೊಳ್ಳೋದಕ್ಕಾಗಿ ನಾನಿಲ್ಲಿ ಬಂದಿದ್ದೇನೆ.
3: ಸಂವಿಧಾನದ ಅಡಿಯಲ್ಲಿ ಈಗ ಒಬ್ಬ ವ್ಯಕ್ತಿ ಬಂಧನಕ್ಕೆ ಒಳಗಾಗುವಂತಹ ಸಂದರ್ಭದಲ್ಲಿ ಅಥವಾ ಬಂಧನದಿಂದ ಬಿಡುಗಡೆಯನ್ನು ಬಯಸುವಂತಹ ಸಂದರ್ಭದಲ್ಲಿ ಅವನಿಗೆ ಕಾನೂನಿನ ಅಡಿಯಲ್ಲಿ ಏನೆಲ್ಲ ಅಂಶಗಳು ಪ್ರಭಾವ ಬೀರುತ್ತವೆ, ಆ ಒಂದು ಅಂಶಗಳ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸ್ಕೊಡೋದಾದ್ರೆ.
4: ನೋಡಿ, ಸಂವಿಧಾನದ ಹಿನ್ನೆಲೆ ಅಂತ ಬಹಳ ಮೂಲಭೂತ ಪ್ರಶ್ನೆಯನ್ನ ತಾವು ಎತ್ತಿದ್ದೀರಿ. ಸಂವಿಧಾನದಲ್ಲಿ ವಿಧಿ 14 ವಿಧಿ 32 ಮೂಲಭೂತ ಹಕ್ಕುಗಳು ಅಂತ ಇದೆ. ನೋಡಿ, ಬಹಳ ಜನ ಮೂಲಭೂತ ಹಕ್ಕುಗಳು ಅಂದಾಗ ಮೂಲಭೂತ ಸ್ವಾತಂತ್ರ್ಯ ಅಂತ ಇದೆ 19 ಅದಕ್ಕೂ ಇದಕ್ಕೂ ಕನ್ಫ್ಯೂಸ್ ಮಾಡ್ಕೋತಾರೆ. ಹಾಗಲ್ಲ, ಮೂಲಭೂತ ಸ್ವಾತಂತ್ರ್ಯ ಅನ್ನೋದು ಒಂದು ವಿಧಿ, ಮೂಲಭೂತ ಹಕ್ಕುಗಳು ಅಂದ್ರೆ ಈಗ ಹಕ್ಕುಗಳು, ಸಮಾನತೆ ಹಕ್ಕುಗಳು 14 19 17 18 ಹಂಚಿ ಹೋಗಿದೆ ಅದು. ಏನೇನು ಮುಖ್ಯವಾದ ಅಂಶಗಳು ಅನ್ನೋದು, ಸೊ 19 ಪ್ರತ್ಯೇಕ. ಆ ರೀತಿ 21 ಅಂತಕ್ಕಂತ ಒಂದು ವಿಧಿ ಇದೆ. 21 ಅನ್ನೋದು ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಮಾತಾಡುತ್ತೆ, ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯ ನನ್ನ ದೇಹದ ಬಗ್ಗೆ. ಅಲ್ಲಿ ಈ ತರ ಪದ ಬಳಸಿದ್ದಾರೆ, ನೋ ಪರ್ಸನ್ ಶಾಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ರೈಟ್ ಟು ಲೈಫ್ ಆರ್ ಲಿಬರ್ಟಿ ಎಕ್ಸೆಪ್ಟ್ ಬೈ ದ ಪ್ರೊಸೀಜರ್ ಎಸ್ಟಾಬ್ಲಿಶ್ಡ್ ಬೈ ಲಾ. ಯಾವನೇ ವ್ಯಕ್ತಿಗೆ, ಓ ಈಗ ಬಹಳ ಗಹನವಾದ ಪದ ಬಳಸ್ಬಿಟ್ಟೆ ನಾನು, ಮೂಲಭೂತ ಹಕ್ಕುಗಳು ಅಂತ ಹೇಳಿದ್ನಲ್ಲ 19, ಅದು ಭಾರತದ ನಾಗರಿಕನಿಗೆ, ಎವ್ರಿ ಸಿಟಿಸನ್. ಇಲ್ಲಿ ನಾನು ಹೇಳಲಿಲ್ಲ ಸಿಟಿಸನ್ ಅನ್ನಲಿಲ್ಲ, ಈ ಸ್ವಾತಂತ್ರ್ಯ ಇದೆಯಲ್ಲ ವೈಯಕ್ತಿಕ ಹಕ್ಕು ಎಲ್ಲಾರ್ಗೂ ಇದೆ. ಎವ್ರಿ ಪರ್ಸನ್ ಇದು ಪ್ರತಿಯೊಬ್ಬರಿಗೂ ಸೇರುತ್ತೆ. ಈಗ ವಿದೇಶದಿಂದ ಒಂದು ಮಹಿಳೆ ಭಾರತಕ್ಕೆ ಬಂದಿದ್ದಾಳೆ, ಅವಳ ಮೇಲೆ ದೌರ್ಜನ್ಯ ಆಯ್ತು ಅಥವಾ ಅತ್ಯಾಚಾರ ಆಯ್ತು, ಅವಳನ್ನು ಕಾಪಾಡೋದಕ್ಕೆ

ಹಾಕಿಲ್ವೇ, ಅಥವಾ ಅವಳ ಮೇಲೆ ಏನೋ ಒಂದು ಆರೋಪ ಬಂತು, ಅವಳು ತನ್ನನ್ನು ರಕ್ಷಿಸಿಕೊಳ್ಳೋದಕ್ಕೆ ಈ ಕಾಯ್ದೆ ಅಡಿಯಲ್ಲಿ ಹಕ್ಕಿಲ್ವೇ ಅಂದರೆ, ಅದಕ್ಕಾಗಿ ಸಂವಿಧಾನದ 21ನೇ ವಿಧಿ ಹೀಗೆ ಹೇಳುತ್ತೆ, ನೋ ಪರ್ಸನ್ ಯಾರೊಬ್ಬರು ಶಲ್ ಬಿ ಡಿಪ್ರೈವ್ಡ್ ಆಫ್ ಹಿಸ್ ರೈಟ್ ಟು ಲೈಫ್ ಆರ್ ಲಿಬರ್ಟಿ. ನಿನ್ನ ಜೀವಿಸುವ ಹಕ್ಕು, ನಿನ್ನ ಸ್ವಾತಂತ್ರ್ಯ, ಅದನ್ನು ಕಾನೂನು ಅನ್ವಯ ಕಸಿದುಕೊಳ್ಳಬಹುದೇ ಹೊರತು ಬೇರೆ ಯಾವುದೇ ರೀತಿಯಲ್ಲೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಏನ್ ಹಿಂಗಂದ್ರೆ, ನಿನ್ ಜೀವಿಸುವ ಹಕ್ಕನ್ನು ಕಸ್ಕೋಬೋದಾ? ಓ ಖಂಡಿತ, ನೀ ಬದುಕಿದೆಯಾ ಭೂಮಿ ಮೇಲೆ, ಯಾರ ಕೃಪೆಯಲ್ಲೇ ಏನು ಬದುಕಿಲ್ಲ ನೀನು. ಆದರೆ ಈ ದೇಶದಲ್ಲಿ ಇರ್ತಕ್ಕಂಥ ಕಾಯ್ದೆಗಳು ಕಾನೂನನ್ನು ಉಲ್ಲಂಘನೆ ಮಾಡಿದ್ರೆ ನಿನ್ನ ಜೀವವನ್ನು ತೆಗೀತಕ್ಕಂಥ ಅಧಿಕಾರ ಈ ಕಾಯ್ದೆ ಅಡಿಯಲ್ಲಿ ಸರ್ಕಾರಕ್ಕಿದೆ. ಈಗ ಒಬ್ಬ ವ್ಯಕ್ತಿಗೆ ಮರಣದಂಡನೆ ಕೊಡ್ತೀವಿ, ಅರೇ ನಾನು ಹುಟ್ಟಿದ್ದು ನಿಮ್ಮನ್ನು ಕೇಳ್ಕೊಂಡು ಹುಟ್ಟಿದ್ನೇನ್ರಿ, ಸಾಯೋದು ನಿಮ್ಮನ್ನು ಕೇಳ್ಕೊಂಡು ಸಾಯ್ಬೇಕೇನ್ರಿ ನಾನು ಅಂದರೆ, ಹೌದೌದು ಉಂಟ, ಹುಟ್ಟಿದ್ದು ನಿಮ್ಮ ಅಪ್ಪ ಅಮ್ಮನ ಕೃಪೆಯಿಂದ ಹುಟ್ಟಿದ್ಯಾ, ಸಾಯೋದು ಮಾತ್ರ ನೀವು ಬದುಕಿರೋ ಅಷ್ಟಿನ ಬದುಕಿರ್ಬೋದು. ಆದರೆ ನಮ್ಮ ದೇಶದ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದಾಗ ಕಾನೂನು ಪ್ರಕಾರವೇ ಕ್ರಮ ಜರುಗಿಸಿ ನ್ಯಾಯಾಲಯಗಳು ನಿನ್ನ ಜೀವ ತೆಗೆದುಹಾಕಬೇಕು ಅನ್ನೋ ತೀರ್ಮಾನಕ್ಕೆ ಬಂದಾಗ ನಿನ್ನ ಜೀವ ತೆಗೆಯಬಹುದು. ಅವತ್ತಿನವರೆಗೆ ನಿನ್ನ ಜೀವಿಸುವ ಹಕ್ಕು. ಯಾವತ್ತು ತೀರ್ಮಾನ ಆಯ್ತೋ ಡೆತ್ ಸೆಂಟೆನ್ಸ್ ಕೊಟ್ಟು ಈ ಶುಡ್ ಬಿ ಹ್ಯಾಂಗ್ಡ್ ಬೈ ನೆಕ್ ಟಿಲ್ ಡೆಡ್ ಅಂತ ತೀರ್ಮಾನ ಮಾಡ್ತಾರಲ್ಲ, ಆ ಡೆತ್ ವಾರಂಟ್ಗೆ ಸೈನ್ ಮಾಡ್ತಾರಲ್ಲ, ಅಲ್ಲಿವರೆಗೆ ನಿನ್ನ ಜೀವಿಸುವ ಹಕ್ಕು. ಜೀವಿಸುವ ಹಕ್ಕು ಒಂದೇ ಅಲ್ಲ, ವೈಯಕ್ತಿಕ ಸ್ವಾತಂತ್ರ್ಯನೂ ಇದೆ. ಏನೀ ವೈಯಕ್ತಿಕ ಸ್ವಾತಂತ್ರ್ಯ ಅಂದರೆ, ವೈಯಕ್ತಿಕ ಸ್ವಾತಂತ್ರ್ಯ ಅಂದರೆ 10 ಬಗೆಯ ಸ್ವಾತಂತ್ರ್ಯಗಳಿದ್ದಾವೆ, 100 ಬಗೆಯ ಸ್ವಾತಂತ್ರ್ಯಗಳಿದ್ದಾವೆ. ನಿಮ್ಮ ಕಲ್ಪನೆಯಲ್ಲಿ ಏನೇನು ಬರ್ತದೆ ಅದೆಲ್ಲ ವೈಯಕ್ತಿಕ ಸ್ವಾತಂತ್ರ್ಯ. ನಾನು ಹೇಳ್ತೀನಿ, ಸರ್ ನಾನು ಬೆಳಗಾಗೆದ್ದು ಒಂದು ಕಪ್ ಹಾಲು ಕುಡಿಬೋದಾ? ಕುಡೀರಿ, ಅದಕ್ಕೇನು ವೈಯಕ್ತಿಕ ಸ್ವಾತಂತ್ರ್ಯ? ನಾನು ಹಾಲು ಕುಡಿಯೋದಿಲ್ಲ, ಅದು ನಿನ್ನ ಸ್ವಾತಂತ್ರ್ಯ. ಸರ್ ಟೀ ಕುಡಿಬೋದಾ? ಸರ್ ನಾವು ಗ್ರಾಮೀಣ ಪ್ರದೇಶದವರು, ಕುಡೀರಿ, ಅದಕ್ಕೇನಂತೆ? ಒಬ್ಬ ಸಾರಾಯಿ ಕುಡಿಬೋದಾ ಸರ್ ಬೆಳಗಾಗೆದ್ದು ಅಂತ ಕೇಳ್ತಾನೆ, ಕುಡಿಬೋದು, ಅದು ನಿನ್ನ ವೈಯಕ್ತಿಕ ಹಕ್ಕೆ. ಆದರೆ ಪಾನ ನಿಷೇಧ ಕಾಯ್ದೆಗೆ ಒಳಪಟ್ಟು, ಪಾನ ನಿಷೇಧ ಕಾಯ್ದೆ ಅಂತಿದೆಯಲ್ಲ, ಅದು ನಿನ್ನ ಆ ವೈಯಕ್ತಿಕ ಹಕ್ಕನ್ನ ಕಸ್ಕೊಳ್ತದೆ. ಸಾರಾಯಿ ಕುಡಿಯೋ ಹಕ್ಕು ಇದೆ ನಿನಗೆ, ಕಾಫಿ ಟೀ ಹಾಲು ಕುಡಿಯೋ ಹಕ್ಕು ಇದೆ. ಯಾವಾಗ್ಲಾದ್ರೂ ಕಾಯ್ದೆ ಆ ವ್ಯಾಪ್ತಿಯಲ್ಲಿ ಬಂದು ನಿನ್ನ ವೈಯಕ್ತಿಕ ಹಕ್ಕನ್ನ ಕಸಿದುಕೊಂಡರೆ ಅಥವಾ ನಿಯಂತ್ರಣಕ್ಕೆ ಒಳಪಡಿಸಿದರೆ, ಎಲ್ಲಿ ಕುಡಿಬೋದು? ಬೀದಿ ಮಧ್ಯ ನಿಂತ್ಕೊಂಡು ಕುಡಿಬೋದಾ? ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ಕುಡಿಬೋದಾ? ಇಲ್ಲ, ಆ ಕುಡಿಯೋದಕ್ಕೆ ಸ್ಥಳಗಳಿದ್ದಾವೆ. ವೈನ್ ಸ್ಟೋರ್ಗೆ ಹೋಗು, ತಗೋ ನಿಂಗೆ ಬೇಕಾದಂಥ ಲಿಕ್ಕರು, ಅಲ್ಲಿ ನಿಂತ್ಕೊಂಡು ಬೀದಿಲಿ ಕುಡಿಬೇಡ ನೀನು, ಸೀದಾ ಅದನ್ನು ತಗೊಂಡು ನಿಮ್ಮ ಮನೇಲಿ ಹೋಗು, ನಿಮ್ಮ ಮನೇಲಿ ಹೋಗಿ ಕುಡಿ ಅಲ್ವಾ? ಅದು ನಿನ್ನ ವೈಯಕ್ತಿಕ ಸ್ವಾತಂತ್ರ್ಯ. ವೈನ್ ಸ್ಟೋರಲ್ಲಿ ಹೋಗಿ ನಿನಗೆ ಬೇಕಾದಂಥ ಲಿಕ್ಕರ್ ಕೊಂಡ್ಕೊಂಡು ನಿಮ್ಮ ಮನೇಲಿ ಹೋಗಿ ಕುಡಿತೀಯ ಅಂದ್ರೆ ಅದು ನಿನ್ನ ವೈಯಕ್ತಿಕ ಸ್ವಾತಂತ್ರ್ಯನೇ. ಅಥವಾ ಅದಕ್ಕೆ ನಿರ್ದಿಷ್ಟ ಸ್ಥಳಗಳಿದ್ದಾವೆ, ಬಾರ್ ಅಂತಾರೆ, ಅಬಕಾರಿ ಕಾಯ್ದೆ ಅಡಿಯಲ್ಲಿ ಲೈಸೆನ್ಸ್ ಕೊಟ್ಟಿರ್ತಾರೆ, ಅಲ್ಲಿ ಏನೇನು ನಿಯಮ ಪಾಲಿಸಬೇಕು ಆ ನಿಯಮಗಳಿಗೆ ಒಳಪಟ್ಟು ಯಾರು ಬರ್ತಾರೆ ಗ್ರಾಹಕರು, ಅವರು ಕೂಡ ಮಾದಕ ಪಾನೀಯ ಕುಡಿಯಬಹುದು. ನಾನು ಯಾತಕ್ಕೆ ಹೇಳ್ತಾ ಇದ್ದೀನಿ, ಮಾದಕ ಪಾನೀಯ ಕುಡಿಯುವುದು ಕೂಡ ನಿನ್ನ ವೈಯಕ್ತಿಕ ಸ್ವಾತಂತ್ರ್ಯದಲ್ಲಿ ಬರುತ್ತೆ. ಬಹಳ ಕುತೂಹಲದ ಒಂದು ಪ್ರಶ್ನೆ ಕೇಳ್ತೀನಿ, ಏನಂತ, ನಿದ್ದೆ ಮಾಡೋದು ವೈಯಕ್ತಿಕ ಹಕ್ಕಲ್ಲಿ ಬರುತ್ತಾ? ಖಂಡಿತ ಬರುತ್ತೆ. ರೀ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕಿಂತ ಇನ್ನೇನ್ರಿ ಬೇಕು ನನಗೆ? ಹೆಂಡ ಸಾರಾಯಿ ಕಾಫಿ ಟೀ ಊಟ ತಿಂಡಿ ಏನು ಬೇಡ, ನಿದ್ದೆ ಮಾಡ್ಕೊಂಡಿದ್ರೆ ಬಹಳ ಖುಷಿಯಲ್ಲಿ ಇರ್ತೀವಿ. ಏನೂ ಇಲ್ಲ, ನಿರ್ಯೋಚನೆ ಅಲ್ವನ್ರಿ, ಏನು ಯೋಚನೆ ಮಾಡೋದಿಲ್ಲ. ಆ ತರ ನೆಮ್ಮದಿಯಾಗಿ ನಿದ್ದೆ ಮಾಡ್ತಕ್ಕಂಥ ಹಕ್ಕು ನಿನಗಿದೆಯಾ? ಇದೆ. ಅದೆಲ್ಲಿದೆ? 21ನೇ ವಿಧಿಯಲ್ಲೇ ಇದೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ, ಚೆನ್ನಾಗಿರುತ್ತೆ. ಒಬ್ಬ ಕರಕ್ ಸಿಂಗ್ ಅಂತ ಇದ್ದ, ಕರಕ್ ಸಿಂಗ್ ಅನ್ನೋ ಒಂದು ದರೋಡೆಕೋರ. ಅವನ ಮೇಲೆ 16 ಪ್ರಕರಣಗಳು ದಾಖಲಾಯಿತು. 16 ಪ್ರಕರಣಗಳಲ್ಲಿ ಅವನಿಗೆ ಶಿಕ್ಷೆನೂ ಆಯಿತು. ಜೈಲಿನಲ್ಲಿದ್ದ, ಜೈಲಿಂದ ಬಿಡುಗಡೆ ಆಗಿ ಬಂದ. ಜೈಲಿಂದ ಬಿಡುಗಡೆ ಆದಮೇಲೆ ಎಲ್ಲಿಗೆ ಹೋಗ್ಬೇಕು? ಮನೆಗೆ ಹೋದ. ದಿನಾ ಪೊಲೀಸ್ನವರು ರಾತ್ರಿ ಇವ್ರ ಮನೆ ಹತ್ರ ಬರೋದು, ಟಕ್ ಟಕ್ ಟಕ್ ಟಕ್ ಅಂತ ಬಾಗಿಲು ಕೊಟ್ಟದು. ಕರಕ್ ಸಿಂಗ್ ಮನೇಲೇ ಇದೆಯೇನಪ್ಪ ಅಂದ್ರೆ, ಇವನು ಇನ್ನೆಲ್ಲ ಕಳ್ತನ ಕೊಟ್ಟೋಗಿದ್ದಾನೋ, ದರೋಡೆಗೆ ಹೋಗಿದ್ದಾನೋ, ಇವ್ರ ಕೈಲಿ ಅಲ್ಲಿ ಹೋಗಿ ಹಿಡಿಯೋಕ್ಕಾಗಲ್ಲ, ಮನೆಯಲ್ಲೇ ಇವನು ಗಂಭೀರವಾಗಿ ಮಲ್ಕೊಂಡಿದ್ರೆ ನಮ್ಮ ಕೆಲಸ ಸುಲಭ, ಬಾಗಿಲು ಕುಟ್ಟಿ ಕುಟ್ಟಿ ಮಾಡೋದು. ಮಿಡ್ ನೈಟ್ ನಾಕ್ ಇದಂಗಿದೆ, ಮಧ್ಯರಾತ್ರಿ ನಿಮ್ಮ ಮನೆಗೆ ಬಂದು ನಾನು ಬಾಗಿಲು ತಟ್ತೀನಿ, ಇಷ್ಟ ಆಗುತ್ತೇನ್ರಿ ನಿಮ್ಗೆ? ಬೆಳಗ್ಗೆ ಬನ್ರಿ ಅಂತಾರೆ ಒಳಗೆ ಎದ್ದವರು, ಇಲ್ದಿರ ಬನ್ರಿ, ಏನಪ್ಪ ಇಷ್ಟೊತ್ತಲ್ಲಿ ಬಂದ, ಯಾರೋ ಪೀಡೆ ಒಕ್ಕರಿಸ್ದಂಗೆ ಅಂತ ಬೈಕೊಂಡವರು ಬಾಗಿಲು ತೆಗಿತೀವಿ. ಆ ಕರಕ್ ಸಿಂಗ್ ಮನೆಗೆ ಹೋಗಿ ಹೋಗಿ ಪೊಲೀಸ್ನವ್ರು ರಾತ್ರಿ ಬಾಗಿಲು ತಟ್ತಾ ಇದ್ರಂತ. ಕೇಳೋದವನ್ನ, ಕರಕ್ ಸಿಂಗ್ ಮನೇಲಿದ್ಯಾ? ಯಾಕ್ರಿ ಬಂದು ಬಂದು ಹಿಂಗ್ ಮಾತ್? ನಿನಗೆ ಶಿಕ್ಷೆ ಆಗಿದ್ದು ಹೌದು, ಶಿಕ್ಷೆ ಅನುಭವಿಸಿದ್ಯಾ ಅನ್ನೋದು ಹೌದು, ಆದರೂ ನೀನು

ಇಂಥ ಅಪರಾಧಗಳ ಪುನರಾವರ್ತನೆ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನಿನ್ನ ಮನೆಯ ಬಾಗಲ್ ತಟ್ತಾ ಇದ್ದೀವಿ. ಅವ್ನು ನ್ಯಾಯಾಲಯಕ್ಕೆ ಅರ್ಜಿ ಹಾಕ್ದ, ಸುಪ್ರೀಂ ಕೋರ್ಟ್ವರೆಗೂ ಹೋಯ್ತು ಪ್ರಕರಣ. ಆ ಪ್ರಕರಣದಲ್ಲಿ ಹೇಳಿದ್ದಾರೆ, ಸೌಂಡ್ ಸ್ಲೀಪ್, ನೆಮ್ಮದಿಯ ನಿದ್ದೆ ಮಾಡತಕ್ಕಂಥದ್ದು, ಅನ್ಡಿಸ್ಟರ್ಬ್ಡ್, ನನ್ನ ಪಾಡಿಗೆ ನಾನು ಮಲ್ಕೊಂಡಿದ್ರೆ ನೀವ್ಯಾಕೆ ಬಂದು ಗೋಳು ತೆಗಿತೀರಿ, ನೆಮ್ಮದಿಯಾಗಿ ನಿದ್ದೆ ಮಾಡತಕ್ಕಂಥದ್ದು ಕೂಡ ಈ ವೈಯಕ್ತಿಕ ಸ್ವಾತಂತ್ರ್ಯದ ಅಡಿಯಲ್ಲಿ ಬರ್ತದೆ. ಸೊ ವೈಯಕ್ತಿಕ ಸ್ವಾತಂತ್ರ್ಯ ಅಂದ್ರೆ ಏನೆಲ್ಲ ಇದೆ ರೀ, ವಿದೇಶಕ್ಕೆ ಹೋಗ್ಬೇಕು ನೀವು, ಅದು ವೈಯಕ್ತಿಕ ಸ್ವಾತಂತ್ರ್ಯ. ನೀವು ಇಲ್ಲಿಂದ ಫಾರಿನ್ಗೆ ಹೋಗ್ಬೇಕು ನೀವು, ವೈಯಕ್ತಿಕ ಸ್ವಾತಂತ್ರ್ಯ. ಅಂದ್ರೆ ಕಂಡೀಷನ್ಗಳೇನಿದೆ ಅದಕ್ಕೆ ಅನ್ವಯ ಆಗುತ್ತಷ್ಟೇ. ಪಾಸ್ಪೋರ್ಟ್ ತಗೋಬೇಕು, ಅಲ್ಲಿ ನಿಮ್ ಗುರುತು ಪತ್ತೆ ಎಸ್ಟಾಬ್ಲಿಷ್ ಮಾಡಬೇಕು, ನಿಮ್ ಹಿನ್ನೆಲೆ ಏನು ಅನ್ನೋದನ್ನು ತೋರಿಸ್ಕೊಡ್ಬೇಕು. ಸೊ ಈ ತರ ಹತ್ತು ಹಲವು ಅಂಶಗಳು ಏನು ನೀವು ಕಲ್ಪನೆ ಮಾಡ್ಕೋಬಹುದು. ಒಬ್ಬ ನಾಗರಿಕ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಏನೇನು ಹಕ್ಕುಗಳ ಕಲ್ಪನೆ ಮಾಡ್ಕೋಬಹುದು ಅದೆಲ್ಲ ವಿಧಿ 21 ವ್ಯಾಪ್ತಿಯಲ್ಲೇ ಬರುತ್ತೆ. ಅಂಥ ವಿಧಿಯ ಆಧಾರದ ಮೇಲೆ ಇವತ್ತು ಬಂಧನ, ಬಂಧನದಿಂದ ಬಿಡುಗಡೆ ಎನ್ನುವ ವಿಷಯದ ಬಗ್ಗೆ ನಾನು ನಿಮ್ಮ ಮುಂದೆ ಕೆಲವು ವಿಚಾರಗಳನ್ನು ಮಂಡಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಏನು ಬಂಧನ, ಯಾತಕ್ಕೆ ಮಾಡ್ತಾರೆ ಒಬ್ಬ ವ್ಯಕ್ತಿಯನ್ನ? ಒಬ್ಬ ಪೊಲೀಸ್ ಅಧಿಕಾರಿಯ ಮುಂದೆ ಒಂದು ಕಾಗ್ನಿಸಿಬಲ್ ಅಫೆನ್ಸ್ ಅಂತೀವಿ ಕನ್ನಡದಲ್ಲಿ ಹೇಳ್ತಾರೆ, ಈ ತರ ಟ್ರಾನ್ಸ್ಲೇಟು, ತಕ್ಸೀರು ತೆಗೆದುಕೊಳ್ಳಬಹುದಾದ ಮೊಕದ್ದಮೆ. ಏನಪ್ಪ ಹೀಗಾದ್ರೆ ಕಾಗ್ನಿಸಿಬಲ್? ಸಂಜ್ಞೇಯ ಅಪರಾಧ. ಕಾಗ್ನಿಸಿಬಲ್ ಅಂದ್ರೆ ಸಂಜ್ಞೇಯ ಅಪರಾಧ, ನಾನ್ ಕಾಗ್ನಿಸಿಬಲ್ ಅಂದ್ರೆ ಅಸಂಜ್ಞೇಯ ಅಪರಾಧ. ನಾ ಹೆಚ್ಚು ಡೀಟೇಲ್ಸ್ ಹೋಗಲ್ಲ, ಸ್ವಲ್ಪ ಗಂಭೀರ ಸ್ವರೂಪದ ಅಪರಾಧ, ಗಂಭೀರ ಸ್ವರೂಪವಲ್ಲದ ಅಪರಾಧ, ಇಷ್ಟು ಹೇಳ್ಬಿಟ್ರೆ ಗೊತ್ತಾಗುತ್ತೆ ಜನಸಾಮಾನ್ಯರಿಗೆ ಅರ್ಥ ಆಗೋದು. ಗಂಭೀರ ಸ್ವರೂಪದ ಅಪರಾಧ ಒಬ್ಬ ಪೊಲೀಸ್ ಅಧಿಕಾರಿಯ ಮುಂದೆ ಘಟಿಸಿದಾಗ, ಯಾರೋ ಅಪರಾಧಿ ಆರೋಪಿನ್ ಆ ವ್ಯಕ್ತಿಯನ್ನ ಪೊಲೀಸ್ ನೀನು ಬಂಧಿಸಬಹುದು. ಗಂಭೀರ ಸ್ವರೂಪವಲ್ಲದು, ಯಾವ್ದೋ ಟ್ರಾಫಿಕ್ ವೈಲೇಷನ್ ಮಾಡ್ಕೊಂಡೋದೆ ನಾನು, ಅದು ಉಲ್ಲಂಘನೆ, ಅದು ತಪ್ಪೆ. ಹಾಲ್ಟ್ ಬೋರ್ಡ್ ಇದೆ, ಹಾಲ್ಟ್ ಬೋರ್ಡ್ ಮುಂದೆ ನಿಲ್ಲಿಸ್ತೇನೆ ಹೊರಟೋಗ್ಬಿಟ್ಟೆ ನಾನು, ಅದಕ್ಕೆ ನನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ, ಅದು ಗಂಭೀರ ಸ್ವರೂಪದ ಅಪರಾಧ ಅಲ್ಲ. ಇನ್ನು ನಾನು ಹೆಲ್ಮೆಟ್ ಹಾಕೊಂಡೆ ಹೋಗ್ತೀನಿ, ಫೋಟೋ ತಕ್ಕೊತಾನೆ ನೋಡಿದಿರಲ್ಲ, ಫೋಟೋ ತಕ್ಕೊಂಡು ಆಮೇಲೆ ನಿಮಗೆ ಕೋರ್ಟಿನ ನೋಟಿಸ್ ಬರುತ್ತೆ, ಕೋರ್ಟ್ಗೂ ನೀವು ಹಾಜರಾಗದಿದ್ರೆ ಮುಂದಿನ ಕ್ರಮದಲ್ಲಿ ಅರೆಸ್ಟು ಮಾಡ್ಬೋದು ನಿಮ್ಮನ್ನ. ಅಲ್ಲಿ ಸ್ಥಳದಲ್ಲಿ ಅರೆಸ್ಟ್ ಮಾಡೋಕೆ ಅವಕಾಶ ಇಲ್ಲ, ಹೆಲ್ಮೆಟ್ ಹಾಕೊಂಡಿಲ್ಲ ಅರೆಸ್ಟ್ ಮಾಡೋನ ಒಳಗೆ ಕಳಿಸು ಅಂತ ಅನ್ನೋಕ್ಕಾಗಲ್ಲ, ಯಾಕೆಂದ್ರೆ ಅದು ಗಂಭೀರ ಸ್ವರೂಪವಲ್ಲದ ಅಪರಾಧ. ಸೊ ಅಪರಾಧಗಳನ್ನು ಗಂಭೀರ ಸ್ವರೂಪದ ಅಪರಾಧ, ಗಂಭೀರ ಸ್ವರೂಪವಲ್ಲದ ಅಪರಾಧ ಅಂತ ಎರಡು ಬಗೆ ವಿಂಗಡಣೆ ಮಾಡಿಕೊಂಡಿದ್ದಾರೆ. ಗಂಭೀರ ಸ್ವರೂಪದ ಅಪರಾಧ ಆದರೆ ಪೊಲೀಸ್ ಅವನು ಕಣ್ಣಲ್ಲಿ ಕಂಡ ಕೂಡಲೇ ಇಂಥ ಅಪರಾಧ ಘಟಿಸ್ತಾ ಇದೆ, ಇವನ ಪಾತ್ರ ಇದೆ, ಇವನೇ ಅಪರಾಧಿ, ಇವನೇ ಮಾಡ್ತಾ ಇರೋನು ಅಂತ ಮನವರಿಕೆ ಆದಾಗ ಅವನನ್ನು ಅವನು ಬಂಧಿಸಬಹುದು. ಏನು ಎಲ್ಲ ಕಡೆಯೂ ಎಲ್ಲೆಲ್ಲಿ ಅಪರಾಧ ನಡೆಯುತ್ತೆ ಅಲ್ಲೆಲ್ಲ ಪೊಲೀಸ್ ಅವನು ನಿಂತ್ಕೊಂಡಿರೋದಿಲ್ಲ, ಎಲ್ಲಿ ಅಪರಾಧ ನಡೀತು ಅನ್ನೋದ್ರ ಬಗ್ಗೆ ಪೊಲೀಸ್ನವ್ರಿಗೆ ದೂರ್ ಬಂದಾಗ ನಾವೇನ್ ಮಾಡ್ತೀವಿ, ದೂರ್ ತಗೊಂಡೋಗಿ ಪೊಲೀಸ್ನವ್ರು ಕೊಡ್ತೀವಲ್ವಾ, ಆ ದೂರಿನ ಆಧಾರದ ಮೇಲೆ ಬಂಧಿಸ್ಬೋದು. ಸೊ ಇವನ್ ನೋಡಿಲ್ಲ, ಇವನ ಎದುರಿಗೆ ನಡೆದಿಲ್ಲ ಅಪರಾಧ, ಆದ್ರೆ ಇವನ ಹತ್ರ ದೂರ್ ಬಂದಿದೆ, ಆ ದೂರನ್ನ ಪೂರ್ತಿ ಪರಿಶೀಲಿಸಿ ನೋಡ್ತಾನೆ, ಇವನಿಗೆ ಮನವರಿಕೆ ಆಗುತ್ತೆ, ಈ ದೂರಿನ ಪ್ರಕಾರ ಇಂತಹ ವ್ಯಕ್ತಿ ಇಲ್ಲಿ ಏನು ಸಂಜ್ಞೆಯ ಅಪರಾಧ ಎಸಗಿದ್ದಾನೆ, ಆದ್ರಿಂದ ಇವನ್ನ ಬಂಧಿಸಬಹುದು, ಆ ತೀರ್ಮಾನಕ್ಕೆ ಬರ್ತಾನೆ. ಆ ತರ ಪ್ರಕಾರದಲ್ಲೂ ಅವನು ಏನಾದ್ರು ಮಾಡಬಹುದು, ಅಥವಾ ಇವನಿಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಇವನು ವಿವೇಚನೆಯನ್ನ ಬಳಸಿ ಯೋಚನೆ ಮಾಡಿದ್ರೆ ಒಂದು ಅನುಮಾನ ಬರುತ್ತೆ ಇವನು ಮಾಡಿರಬಹುದು ಅಂತ. ಮಾಡಿದ್ದನ್ನ ಕಣ್ಣಾರೆ ನೋಡಿದಾನೆ, ಮಾಡಿದ ಬಗ್ಗೆ ದೂರು ಬಂದಿದೆ, ಅಥವಾ ಬಂದಿರೋ ದೂರು ನಾವು ಎಲ್ಲ ಪರಿಶೀಲಿಸಿ ನೋಡಿದಾಗ ಇಂಥವನು ಮಾಡಿರಬಹುದು ಅನ್ನುವ ಅನುಮಾನ ಬರುತ್ತೆ. ಅಂತ ಅನುಮಾನ ಬಂದಾಗಲೂ ಕೂಡ ಅವನ್ನ ಬಂಧಿಸಬಹುದು. ಪೊಲೀಸ್ನವನಿಗೆ ಬಂಧಿಸೋ ಅಧಿಕಾರ ಎಲ್ಲೆಲ್ಲಿಗೆ ಬರುತ್ತೆ? ಈ ಬಂಧನ ಯಾತಕ್ಕೆ ಬೇಕು? ಅವನು ಮಾಡ್ದ, ಅವನು ತಪ್ಪು ಮಾಡಿದ್ದಾನೆ, ಕರ್ಕೊಂಡೋಗ್ರಿ ನ್ಯಾಯಾಲಯಕ್ಕೆ, ಶಿಕ್ಷೆ ಮಾಡ್ರಿ ಅವನಿಗೆ. ಅದು ಅಷ್ಟು ಸುಲಭ ಕ್ರಿಯೆ ಅಲ್ಲ. ಈಗ ಒಂದು ಪ್ರಕರಣದಲ್ಲಿ ಒಂದು ತಪ್ಪಾಗಿದೆ, ಅಲ್ಲಿ ತಪ್ಪಿಗೆ ಸಂಬಂಧಿಸಿದ ಪೂರಕವಾದ ಎಲ್ಲ ಮಾಹಿತಿಯನ್ನು ಕಲೆ ಹಾಕಬೇಕು, ಅದಕ್ಕೆ ಬೇಕಾದಂಥ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಬೇಕು, ಅದಾದ ನಂತರ ನ್ಯಾಯಾಧೀಶರ ಮುಂದೆ ದೋಷಾರೋಪಣ ಪಟ್ಟಿ ಕೊಡ್ತಾರೆ. ಸೊ ಈ ಅವಧಿಯಲ್ಲಿ ಮಾಹಿತಿ ಸಂಗ್ರಹಿಸ್ಬೇಕಲ್ಲ, ಯಾರಿಂದ? ತಪ್ಪಿತಸ್ಥನಿಂದ ಸಂಗ್ರಹಿಸ್ಬೇಕು, ಅಥವಾ ಅವನು ಹೇಳ್ತಕ್ಕಂಥವ್ರು ಯಾರೋ ಇನ್ಯಾರೋ ಅವನಿಗೆ ಬೆಂಬಲ ಕೊಟ್ಟಿದ್ರೆ ಅವರಿಂದ ಸಂಗ್ರಹಿಸ್ಬೇಕು. ಈ ಸಾಕ್ಷ್ಯ ಸಂಗ್ರಹದ ಕೆಲಸ ಇದೆಯಲ್ಲ, ಆ

ಅವಧಿಯಲ್ಲಿ ಇವನ ಪ್ರೆಸೆನ್ಸ್ ಅಂದ್ರೆ ಇವನ ಉಪಸ್ಥಿತಿ ಪೊಲೀಸ್ನವ್ರಿಗೆ ಬೇಕಾಗತ್ತೆ. ಆ ಕಾರಣಕ್ಕೆ ಅವನ್ನ ಬಂಧಿಸ್ತಾರೆ. ಇಲ್ಲೇ ಹೋದ್ರೆ ಅವನು ಬಿಟ್ಟು ಬಿಡ್ಬೋದಲ್ಲ, ಬರಯ್ಯ ಆರು ತಿಂಗಳಾದ್ಮೇಲೆ ಕೋರ್ಟ್ ಹತ್ರ ಬಂದ್ಬಿಡಪ್ಪ, ವಿಚಾರಣೆ ಪ್ರಾರಂಭ ಆಗುತ್ತೆ ಅವತ್ತು. ಇಲ್ಲ, ಈಗ ನಿನ್ನಿಂದ ಮಾಹಿತಿ ಬೇಕಾಗಿದೆ ನನಗೆ, ಬೇರೆಯವರಿಂದಲೇ ಮಾಹಿತಿ ಸಿಕ್ಕಿ ಬೇರೆ ಎಷ್ಟೋ ಕೆಲವು ಈ ಬ್ಯಾಂಕ್ ಫ್ರಾಡು ಇವೆಲ್ಲ ಇದೆ ನೋಡಿ. ಈ ಬ್ಯಾಂಕ್ ಫ್ರಾಡ್ ಅಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಅಲ್ಲೇ ಇರುತ್ತೆ, ಪ್ರತಿಯೊಂದು ಪೈ ಟು ಪೈ ಲೆಕ್ಕ ಕಂಪ್ಯೂಟರ್ ಅಲ್ಲಿ ಇರುತ್ತೆ. ಆ ಕಂಪ್ಯೂಟರ್ ಹ್ಯಾಂಡಲ್ ಮಾಡ್ತಾ ಇದ್ದವನು ಕನ್ಸರ್ನ್ ಕ್ಲರ್ಕ್ ಅಥವಾ ಲೆಡ್ಜರ್ ಅಲ್ಲಿ ಇರುತ್ತೆ. ಇವನ್ ಏನ್ ಮ್ಯಾನಿಪುಲೇಟ್ ಮಾಡಿದಾನ ಅಷ್ಟು ರೆಕಾರ್ಡ್ ಅಲ್ಲಿ ಇರುತ್ತೆ, ಇವನ್ ಬೇಕಾಗೇ ಇಲ್ಲ. ಅದನ್ನ ನಿಮ್ ಮೇಲೆ ಆರೋಪ ಹೊರಿಸ್ಬೇಕಾದ್ರೆ ಎಲ್ಲ ದಾಖಲಾತಿಗಳ ಆಧಾರದ ಮೇಲೆ, ನೀನ್ ಇಂಥ ದಿನ ಬಂದು ಈ ಬ್ಯಾಂಕ್ ಅಲ್ಲಿ ಈ ಕೌಂಟರ್ ಚಾರ್ಜ್ ತಗೊಂಡೆ ರೆಕಾರ್ಡ್ ಅಲ್ಲಿದೆ, ಇಂಥ ತಾರೀಕಿನವರೆಗೂ ಅಲ್ಲಿ ಕೆಲಸ ಮಾಡಿದ್ದೀಯಾ ಅದು ರೆಕಾರ್ಡ್ ಅಲ್ಲಿದೆ, ಇಂಥ ತಾರೀಕಿನ ದಿವಸ ಈ ದಾಖಲಾತಿಗಳ ಮ್ಯಾನಿಪುಲೇಷನ್ ನಡೆದಿದೆ ಅದು ದಾಖಲಾತಿಲ್ಲಿದೆ. ಇವನ್ನೇನು ಕೂರಿಸ್ಕೊಂಡು ಏನು ಮಾಡಬೇಕು? ಬೇಕಾದರೆ ಪ್ರಶ್ನೆಗಳು ಕೇಳಿ ಇನ್ನೂ ಹೆಚ್ಚಿನ ಮಾಹಿತಿ ಪಡಿಬೇಕಾದ್ರೆ ಅವ್ರನ್ನ ಅರೆಸ್ಟ್ ಮಾಡ್ಬೋದು. ಭಾಳಷ್ಟು ಸಾರಿ ಅರೆಸ್ಟೇ ಮಾಡೋದೇ ಇಲ್ಲ, ಒಂದೇ ಸಾರಿ ದೋಷಾರೋಪಣ ಪಟ್ಟಿ ಸಲ್ಲಿಸ್ತಾರಲ್ಲ ಅವಾಗ ಇವನನ್ನು ನ್ಯಾಯಾಲಯದ ಮುಂದೆ ಹಾಜರು ಮಾಡೋಕ್ಕೆ ಕರ್ಕೊಂಡೋಗ್ತಾರೆ. ಸೊ ಅಲ್ಲಿವರೆಗೆ ಇವನ್ನ ಅರೆಸ್ಟ್ ಮಾಡೋ ಅಗತ್ಯ ಇಲ್ಲ. ಸಾಧಾರಣವಾಗಿ ಒಬ್ಬ ವ್ಯಕ್ತಿ ಒಂದು ಅಪರಾಧ ಎಸಗಿದ್ದಾನೆ ಅಂತ ಮನವರಿಕೆ ಆದಾಗ ಅವನ ಪ್ರೆಸೆನ್ಸು ಅಂದರೆ ಅವನ ಉಪಸ್ಥಿತಿ ತನಿಖೆಗಾಗಿ ಅನುಕೂಲ ಆಗೋ ದೃಷ್ಟಿಯಿಂದ ಬೇಕಾಗಿದೆ ಅಂದರೆ ಅವನನ್ನು ಬಂಧಿಸಬಹುದು. ನೋಡಿ ಏನೇನು ಕಾರಣಕ್ಕೆ ಆ ಥರ ಕಾರಣ ಬಂದರು. ಈಗ ಇವನನ್ನು ಬಂಧಿಸ್ದೆ ಬಿಟ್ಬಿಟ್ವು ಅಂದ್ಕೊಳ್ಳಿ, ಏನು ಮಾಡ್ತಾನೆ ಅವನು? ಸಾಧ್ಯತೆಗಳು ಹೇಳ್ತೀನಿ, ಸಾಕ್ಷಿ ನಾಶ ಮಾಡ್ತಾನೆ. ಇವನೇ ತಪ್ಪು ಮಾಡಿದಾನೆ ಅನ್ನೋದಕ್ಕೆ ಸಾಕ್ಷಿ ಬಿಟ್ಟಿರ್ತಾನೆ ಅಲ್ಲಲ್ಲಿ ಅಲ್ಲಲ್ಲಿ. ಈ ಮಚ್ ಕೊಂಡ್ಕೊಬಂದ ಹೊಡೆದಕ್ಕೆ, ಆ ಮಚ್ಚಿಯಲ್ಲಿ ಕೊಂಡ್ಕೊಬಂದ ಇಂಥ ಅಂಗಡಿ, ಆ ಮಚ್ಚಲ್ಲಿ ಹೋಯ್ತು, ಈ ಮಚ್ಚನೇ ಬಿಸಾಕ್ಬಿಡ್ತಾನೆ ತಿಪ್ಪೆ ಹೊಡೋಗ್ಬಿಟ್ಟು ಯಾರ ಕೈಗೂ ಸಿಕ್ತಿದ್ದಂಗೆ. ಸಾಕ್ಷಿಗಳ ಮೇಲೆ ಪ್ರಭಾವ, ಉಡೋ ಕಾಲು ಹಿಡ್ಕೋತಾನೆ. ಎಷ್ಟು ಕಡೆ ರೀ ಡೌರಿ ಕೇಸ್ಗಳೆಲ್ಲ ಆಗಿದೆ, ಹೆಂಡತಿನ ಕೊಲೆ ಮಾಡ್ತಾನೆ, ಅತ್ತೆ ಮಾವನ ಕಾಲು ಹಿಡ್ಕೋತಾನೆ ಓಡೋಗ್ಬಿಟ್ಟು. ಈ ಕಾರಣಕ್ಕೆ ನಾನು ಮಾಡಿದ್ದು ನೋಡಿ, ನಿಮ್ಮ ಮಗಳು ಸರಿ ಇಲ್ಲ, ನಿಮ್ಮ ಮಗಳು ನನಗೆ ಎಂತ ವಂಚನೆ ಮಾಡಿಬಿಟ್ಲು ಮೋಸ ಮಾಡಿಬಿಟ್ಲು, ನೀವು ನನ್ನ ಕ್ಷಮಿಸ್ಬೇಕು ಅಂತ. ಸಾಕ್ಷಿಗಳ ಮೇಲೆ ಈ ಥರ ಪ್ರಭಾವ ಬೀರೋಕ್ಕೆ ಸಾಧ್ಯ ಇದೆ, ಸಾಕ್ಷ್ಯ ನಾಶ ಮಾಡೋ ಸಾಧ್ಯತೆ ಇದೆ, ಸಾಕ್ಷಿಗಳ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಇದೆ. ಅದಕ್ಕೂ ಹೆಚ್ಚಾಗಿ ಈ ಮುಂದೆ ಇವನ ಹಾಜರಾತಿ ಬೇಕಲ್ಲ ನ್ಯಾಯಾಲಯದ ಮುಂದೆ, ಅದು ಕಷ್ಟಕರ ಆಗ್ಬೋದು. ಹುಡುಗ್ಬಿಟ್ರೆ ತಪ್ಪಿಸ್ಕೊಂಡು ಇಲ್ಲೇ ಬಾಂಬೆಗೆ ಹೋಗ್ತಾನೆ, ಯಾವ ಬಾಂಬೆ ಯಾವ ಗಲ್ಲಿಲಿ ಯಾವ ಮನೆಯಲ್ಲಿ ಪಾತ್ರೆ ತೊಳ್ಕೊಂಡಿರ್ತಾನೋ ಟೀ ಮಾಡ್ಕೊಂಡಿರ್ತಾನೋ ಯಾರು ಗೊತ್ತು. ಇಡೀ ಬಾಂಬೆ ಎಲ್ಲ ನೀವು ಜಾಲಾಡ್ಬಿಟ್ರು ಸಿಕ್ಕಲ್ಲ ಅವ್ನು ನಿಮ್ಮ ಕೈಗೆ. ಅವನ ಹಾಜರಾತಿಯನ್ನ ನ್ಯಾಯಾಲಯದ ಮುಂದೆ ನಾವು ಬೇಕಾಗುತ್ತೆ ಅಂದಾಗ ಇವನು ನಮ್ಮ ಕೈಗೆ ಸಿಕ್ಕದೆ ಹೋಗ್ಬೋದು, ಅದಕ್ಕೆ ಬಂಧಿಸಿ ಇಟ್ಕೊಂಡೆ ಬಿಡೋಣ. ಮುಂದಕ್ಕೆ ಬರ್ತೀನಿ, ಬಂಧಿಸಿ ಇಟ್ಕೊಂಡೇ ಇರಬೇಕಾ, ಏನು ಮಾಡಬೇಕು? ಬಂಧನ ಬಿಡುಗಡೆ ಅಂತ ಒಂದು ಆಸ್ಪೆಕ್ಟ್ ಇಟ್ಟಿದ್ದೀನಲ್ಲ. ಫಸ್ಟು ಬಂಧಿಸಬೇಕಾದ್ರೆ ಕಾರಣ ಏನು ಅಂದರೆ ಇವನನ್ನು ಇವತ್ತು ಬಿಟ್ಟರೆ ಸಿಕ್ಕ, ಇವನು ಹೊಟ್ಟೋಗ್ಬಿಡ್ತಾನೆ, ಇವನು ಕೊಡೋಗ್ಬಿಡ್ತಾನೆ, ಇವನು ಎಷ್ಟು ಪ್ರಕರಣಗಳಲ್ಲಿ ಅದನ್ನು ಹೇಳ್ತಾರಲ್ಲ ನೋಡಿದೀವಲ್ವಾ. ಆ ಕಾರಣಕ್ಕೆ ನಾವು ಇವನನ್ನು ಹಿಡಿದಿಟ್ಕೊಳ್ಬೇಕಾಗುತ್ತೆ. ನಾವು ನೋಡಿ ಘೋಷಿತ ಅಪರಾಧಿ ಅಂತ ಒಬ್ಬ ಯಾವುದೋ ಒಂದು ಪ್ರಕರಣದಲ್ಲಿ ಆರೋಪಿ ಆಗಿರ್ತಾನೆ, ನ್ಯಾಯಾಲಯದ ಮುಂದೆ ಅವನು ಬಂದವನು ನ್ಯಾಯಾಲಯದ ಬಂಧನದಿಂದ ತಪ್ಪಿಸ್ಕೊಂಡ ಹೊರಟೋದ, ಪ್ರಕರಣದ ವಿಚಾರಣೆ ಶುರುವಾಗುತ್ತೆ, ವಿಚಾರಣೆಗೆ ಅವನು ಹಾಜರಾಗಬೇಕು, ಬರೋದೇ ಇಲ್ಲ, ಯಾರ ಕೈಗೂ ಸಿಕ್ಕಲ್ಲ. ಅವನು ಶ್ಯೂರಿಟಿ ಕೊಟ್ಟಿರ್ತಾನೆ, ಜಾಮೀನ್ದಾರ ದಂಡ ಕಟ್ಬಿಡ್ತಾನೆ ಹೋಗ್ತಾನೆ, ನಾನೇನು ಮಾಡಲಿ ಸರ್? ನಾನು ಜಾಮೀನ್ದಾರ ಹೌದು, ನಾನು ಇವನು ಕರ್ಕೊಂಬಂದು ನ್ಯಾಯಾಲಯದ ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳಿದ್ದು ನಿಜ, ಇವನು ಕರ್ಕೊಂಬಂದು ನಿಲ್ಸೋಕೆ ಆಗ್ತಾ ಇಲ್ವಲ್ಲ, ನೀವೇನು ದಂಡ ವಿಧಿಸ್ತೀರಿ, ನಾನು ದಂಡ ಕಟ್ತೀನಿ ಹೊರಟೋಗ್ಬಿಟ. ಸೊ ಆ ಪ್ರಕರಣದ ವಿಚಾರಣೆ ಇವನ ಆಬ್ಸೆನ್ಸಲ್ಲಿ, ಇವನ ಅನುಪಸ್ಥಿತಿಯಲ್ಲಿ ವಿಚಾರಣೆ ನಡೆಯಿತು. ಇವನು ಅಪರಾಧಿ, ಕೋರ್ಟ್ ಡಿಕ್ಲೇರ್ ಮಾಡಿತು ಘೋಷಿತ ಅಪರಾಧಿ. ಅಪರಾಧಿ ಎದುರಿಗೆ ಇದ್ರೆ ಅಲ್ಲೇ ಶಿಕ್ಷೆ ವಿಧಿಸ್ತೀವಿ, ಜೈಲಿಗೆ ಕಳಿಸ್ತೀವಿ. ಇವನು ಬರೀ ಘೋಷಿತ ಅಪರಾಧಿ, ಶಿಕ್ಷೆ ವಿಧಿಸೋಕೆ ಆಗ್ತಾ ಇಲ್ಲ, ಇವನ ಎದುರಿಗೆ ಬಂದಿಲ್ವಲ್ಲ. ಅಂತ ಅಪರಾಧಿ ಕೈಗೆ ಸಿಕ್ಬಿಟ್ರೆ ಘೋಷಿತ ಅಪರಾಧಿನ ಬಂಧಿಸ್ಬೋದು, ನ್ಯಾಯಾಲಯದ ಮುಂದೆ ಹಾಜರು ಮಾಡೋದಷ್ಟೇ, ಹಿಂದಿನ ಕೆಲಸ ಇಲ್ಲ. ಇವನು ಘೋಷಿತ ಅಪರಾಧಿ ಇವನು ಅಂತ ನೋಡಿ. ಕಳುವು ಮಾಲು ಯಾವ್ದಾದ್ರು ಇದ್ದು ಅದರ ಸ್ವಾಧೀನದಲ್ಲಿದ್ದಾನೆ ಅವನು, ಇನ್ನೇನು ಕಾಣ್ತಾ ಇಲ್ಲ. ಈಗ ಒಳ್ಳೆ ಫಾರಿನ್ ವಾಚು ನಿಮ್ಮ ಕೈಯಲ್ಲಿದೆ, ಅದು ನಿಮ್ಮ ಕೆಪಾಸಿಟಿ ಏನು ಲಾಗ ಹೊಡೆದ್ರು ಕೂಡ ನೀವು ತೊಗೊಳಕ್ಕಾಗಲ್ಲ ಅಂತ ವಾಚ್ ಕಟ್ಕೊಂಡು ಓಡಾಡ್ತಾ ಇದ್ದೀರಿ ನೀವು. ಪೊಲೀಸ್ನವನಿಗೆ ಅನುಮಾನ, ಇದು ಕದ್ದಿರೋದು ಚೀಫ್ ಮಿನಿಸ್ಟರ್ ಮನೇಲೆ ಕದ್ದಿರ್ಬೋದು ಇವನು, ಅವನ ಕೈಯಲ್ಲಿತ್ತಲ್ಲ ನೋಡೋದ್ರೆ ರೋಡೋ ವಾಚ್ ಇದು. ಓಹೋಹೋ, ಅನುಮಾನ ಬಂದಿದೆ ನನಗೆ, ಕಳುವು ಮಾಲಿನ ಸ್ವಾಧೀನದಲ್ಲಿದ್ದಾನೆ ಇವನು, ಆದರೆ ಇದಕ್ಕೆ ಸಂಬಂಧಿಸಿದಂತ ಏನೋ ಅಪರಾಧನ ಎಸಗಿದಾನ ಇಲ್ವೋ ಗೊತ್ತಿಲ್ಲ. ಏನು ನಿಮ್ಗೆ ಚೀಫ್ ಮಿನಿಸ್ಟರ್ ನಿಮ್ಮ ಸ್ನೇಹಿತರು ಆಗಿರ್ಬೋದು, ನಿನಗೆ ಇಟ್ಕೊಳಪ್ಪ ತಗೊಳ್ರಿ

0: ಕೊಡ್ತಾ ಇದ್ದೀನಿ ಅಂತ ಕೊಟ್ಟಿರ್ಬೋದು, ಆದ್ರೆ ಪೊಲೀಸ್ನವ್ರಿಗೆ ಅದು ಗೊತ್ತಿಲ್ಲ. ಪೊಲೀಸ್ನವ್ರಿಗೆ ಏನನ್ಸುತ್ತೆ, ಇವನು ರೋಡ್ ವಾಚ್ ಕಟ್ಕೊಂಡು ಓಡಾಡ್ತಾನಲ್ಲ ನಮ್ಮೂರು ಅವನು, ಇವನು ಏನು ಇವನು ಕೂಲಿ ಮಾಡ್ಕೊಂಡು ಬದುಕ್ತಾ ಇದ್ದವನು ಇವನು, ಆದ್ರಿಂದ ಏನೋ ಒಂದು ಅಪರಾಧ ಮಾಡಿದ್ದಾನೆ ಅಂತ ಒಂದು ಅನುಮಾನ ಬರುತ್ತೆ. ಅಂತ ಸಂದರ್ಭದಲ್ಲೂ ಕೂಡ ಅವನು ಬಂಧಿಸಬಹುದು. ಇನ್ನೂ ಯಾವ್ದಾರು ಸಂದರ್ಭಗಳಿದ್ದಾವೆ, ಹಲವಾರು ಸಂದರ್ಭಗಳಲ್ಲಿ ಪೊಲೀಸ್ನವರು ಇಮಿಡಿಯೇಟ್ ಆಗಿ ಇವ್ರನ್ನ ಬಂಧಿಸೋದಕ್ಕೆ ಅವಕಾಶ ಇರುತ್ತೆ. ಬೇಕಾದ್ರೆ ಇನ್ನೊಂದೆರಡು ಉದಾಹರಣೆ ಹೇಳ್ತೀನಿ. ಏನದು, ಪೊಲೀಸ್ ಅಧಿಕಾರಿ ಕೆಲಸ ಮಾಡ್ತಾ ಇದ್ದಾನೆ, ನೀವು ಆ ಪೊಲೀಸ್ ಅಧಿಕಾರಿಯ ಕೆಲಸಕ್ಕೆ ತಡೆ ಓಡ್ತಾ ಇದ್ದೀರಿ, ಇನ್ನೇನು ಮಾಡ್ತಿಲ್ಲ ನೀವು
1: ಕೆಲಸಕ್ಕೆ ತಡೆ.
0: ಅವನ ಕೆಲಸಕ್ಕೆ, ಸರ್ಕಾರಿ ಅಧಿಕಾರಿ ಅವನು, ಅದು ಪೊಲೀಸ್ ಅಧಿಕಾರಿ, ಅವನೇನೋ ಒಂದು ಕೆಲಸ ಮಾಡ್ತಾ ಇದ್ದಾನೆ, ಅವನ ಜವಾಬ್ದಾರಿ ಇಲ್ಲಿ, ಆ ಕೆಲಸಕ್ಕೆ ತಡೆ ಉಂಟು ಮಾಡ್ತಿದ್ದೀರಿ ನೀವು. ನೀವೇನು ಅಪರಾಧ ಮಾಡಿಲ್ಲ, ಅವನು ಮಾಡೋ ಕೆಲಸಕ್ಕೆ ತಡೆ ಉಂಟು ಮಾಡ್ತಾ ಇದ್ದೀರಿ, ಅದು ಕೂಡ ಗಂಭೀರ ಸ್ವರೂಪದ ಅಪರಾಧನೇ. ಆಗಲೂ ನಿಮ್ಮನ್ನ ಅವ್ರು ಬಂಧಿಸೋದಕ್ಕೆ ಅವಕಾಶ ಇರುತ್ತೆ. ಭಾರತದ ಸೇನಾ ದಳ ಇದೆ, ನೇವಿ ಇದೆ, ಏರ್ಫೋರ್ಸ್ ಇದೆ, ಆರ್ಮಿ ಇದೆ, ಅಲ್ಲಿ ತುಂಬ ಪಕ್ಕಾ ಡಿಸಿಪ್ಲಿನ್. ನಿಮ್ಮ ಡ್ಯೂಟಿ, ನಿಮ್ಮ ಡ್ಯೂಟಿ ಪಾಯಿಂಟು ಯಾವ ಊರು ಅಲ್ಲಿ ಅಂದ್ರೆ ಅಲ್ಲೇ ಇರಬೇಕು. ಊಟ ತಿಂಡಿ ಎಲ್ಲಿ ಸಿಕ್ಕಿದ ಕಡೆ ತಿರುಗೋಕ್ಕಾಗಲ್ಲ. ಕಂಟೋನ್ಮೆಂಟಲ್ಗಳಲ್ಲಿ ಇದ್ರೆ ಮಾತ್ರ ಸಾಯಂಕಾಲ ಅಥವಾ ಭಾನುವಾರ 2 hours ಟೈಮ್ ಕೊಡ್ತಾರೆ ಅವ್ರಿಗೆ, ಕಂಟೋನ್ಮೆಂಟ್ ಏರಿಯಾ ಬಿಟ್ಟು ಈಚೆ ಬರೋಕ್ಕೆ. ಅದರ್ವೈಸ್ ಹೆಡ್ ಕ್ವಾರ್ಟರ್ಸ್ ಎಲ್ಲ ಇರಬೇಕು ಮಿಲಿಟರಿ ಅವರು. ಅಂತಹ ಸೈನ್ಯಕ್ಕೆ, ಸೈನಿಕ ದಳಕ್ಕೆ ಸೇರಿದವನು ಆ ಸೈನಿಕ ದಳವನ್ನು ಬಿಟ್ಟು ಇವರು ಬಂದಿದ್ದಾನೆ ಅಂತ ಅನ್ಸಿದ್ರೆ, ಸೈನಿಕ ಆನ್ ಡ್ಯೂಟಿ ಇರಬೇಕಾದವನು ಇಲ್ಲಿ ಓಡಾಡ್ತಾ ಇದ್ದಾನಲ್ಲ ನಮ್ಮೂರಲ್ಲಿ, ಪೊಲೀಸ್ನವ್ರು ಪ್ರಶ್ನೆ ಮಾಡಿದ್ರೆ ಸರಿಯಾದ ಉತ್ತರ ಕೊಡೋದಿಲ್ಲ, ಅಂಥವನ್ನ ಬಂಧಿಸ್ಬೋದು. ಯಾಕೆಂದ್ರೆ ನಿನ್ನನ್ನು ಬಂಧಿಸಿ ನಾನು ಸಂಬಂಧಪಟ್ಟವ್ರಿಗೆ ಸೂಕ್ತವಾದ ಮಾಹಿತಿ ಕೊಡ್ತೀನಿ, ನಿನ್ನ ಮೇಲೆ ಅವ್ರು ಏನೇ ಕ್ರಮ ಜರುಗಿಸಿದ್ರು, ನೀ ಅಪರಾಧ ಏನು ಮಾಡಿಲ್ಲ, ನನಗೆ ಗಮನಕ್ಕೆ ಬಂದಂಗೆ ನೀನು ಸೈನಿಕ, ಸೈನಿಕ ದಳವನ್ನು ಬಿಟ್ಟು ಓಡಿ ಬಂದಿದ್ದೀಯ ಅಂತಕ್ಕಂಥ ಅನುಮಾನ ನನಗಿದೆ. ನನಗೆ ನೋಡಿ, ಅದು ಬಿಟ್ಟರೆ ಯಾವುದೋ ಒಬ್ಬ ಪೊಲೀಸ್ ಅಧಿಕಾರಿನೇ ಈ ಪೊಲೀಸ್ ಅಧಿಕಾರಿಗೆ ಕೋರಿಕೆ ಕಳಿಸ್ತಾನೆ, ನೋಡಿ ನಿಮ್ಮ ವ್ಯಾಪ್ತಿಯಲ್ಲಿ ಅಂದರೆ ನಿಮ್ಮ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಬ್ಬ ಆರೋಪಿ ಬಂದಿದ್ದಾನೆ, ನಾನು ಅವನನ್ನು ಬಂಧಿಸಬೇಕು. ಕೇರಳದವನು ನಮಗೆ ಫೋನ್ ಮಾಡ್ತಾನೆ, ಮಾಹಿತಿ ಕೇಳ್ತಾನೆ, ಈ ಥರ ಅವನು ಇಂಥ ಕಡೆ, ಅವನನ್ನು ನೀವು ಬಂಧಿಸಿ, ಯಾಕೆಂದರೆ ಅವನು ಒಂದು ಗಂಭೀರ ಸ್ವರೂಪದ ಅಪರಾಧದಲ್ಲಿ ಭಾಗಿಯಾಗಿದ್ದಾನೆ, ನಾನೇ ಬಂದು ಬಂಧಿಸಬೇಕಾಗಿತ್ತು, ಅದಕ್ಕೂ ಮುಂಚೆ ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ನೀವು ಅವನನ್ನು ಬಂಧಿಸಿ ನನ್ನ ಬಂಧನಕ್ಕೆ ಕೊಡಿ. ಕೊಡ್ಬೇಕು, ಪೊಲೀಸ್ ಪೊಲೀಸ್ಗೆ ಸಹಕಾರ ಕೊಡಬೇಕು, ಇಲ್ಲಾಂದ್ರೆ ಅಲ್ಲಿಂದ ಇಲ್ಲಿ ಬರೋ ಹೊತ್ತಿಗೆ ನೋಡೋಗ್ಬಿಡ್ತಾನೆ, ಇಲ್ಲಿಂದ ತಪ್ಪಿಸ್ಕೊಡೋಗ್ಬಿಡ್ತಾನೆ. ಹಾ, ಅಂಥ ಅವಕಾಶ ಇಲ್ದಿದ್ದಂತೆ ಇವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಇಂಥ ಪ್ರಕರಣಗಳಲ್ಲಿ ಇದೆ. ಹಾಗಿದ್ರೆ ಎರಡನೇದು ಯಾವುದು, ನಾನು ಹೇಳಿದ್ನಲ್ಲ ಈಗ ಕಾಗ್ನಿಸಿಬಲ್ ಸಂಜ್ಞೇಯ ಅಪರಾಧ. ಅಸಂಜ್ಞೇಯ ಅಪರಾಧದಲ್ಲಿ ಪೊಲೀಸ್ನವರು ನೇರವಾಗಿ ನಮ್ಮನ್ನ ಬಂಧಿಸುವುದಕ್ಕೆ ಅವಕಾಶವಿಲ್ಲ. ಇದು ಬೇಸಿಕ್ ಡಿಫ್ರೆನ್ಸ್. ಕಾಗ್ನಿಸಿಬಲ್ ಅಂದರೆ ಸಂಜ್ಞೇಯ, ನಾನ್ ಕಾಗ್ನಿಸಿಬಲ್ ಅಸಂಜ್ಞೇಯ. ಕಾಗ್ನಿಸಿಬಲ್ ಅಂದರೆ ಸಂಜ್ಞೇಯ ಅಪರಾಧದಲ್ಲಿ ಇಂಥ ಸಂದರ್ಭಗಳಲ್ಲಿ ಪೊಲೀಸ್ನವರು ಇನ್ಯಾರನ್ನೂ ಕೇಳಿದೆ, ಮ್ಯಾಜಿಸ್ಟ್ರೇಟ್ನ ಕೇಳ್ಕೊಂಬರ್ಬೇಕಾದಿಲ್ಲ, ನನ್ನ ಕಣ್ಣು ಮುಂದೆ ಕೊಲೆ ನಡೀತಾ ಇದೆ ರೀ, ಏನು ಮ್ಯಾಜಿಸ್ಟ್ರೇಟ್ನ ಕೇಳ್ಕೊಂಬರಲ್ಲ, ಇವನ್ನ ಬಂಧಿಸ್ಲ ಬಿಡ್ಲ ಅಂತ. ಗಂಭೀರ ಸ್ವರೂಪದ ಅಪರಾಧ ನನ್ನ ಕಣ್ಣು ಮುಂದೆ ನಡೆದಿದೆ, ಗಂಭೀರ ಸ್ವರೂಪದ ಅಪರಾಧ ನಡೆದಿದೆ ಅಂತ ನನಗೆ ದೂರು ಬಂದಿದೆ, ಗಂಭೀರ ಸ್ವರೂಪದ ಅಪರಾಧ ನಡೆದಿದೆ ಅಂತ ನಾನು ಅನ್ಕೋತೀನಿ ಈ ಮಾಹಿತಿ ಎಲ್ಲ ನೋಡಿದಾಗ ಅಲ್ವೇ. ಇಂಥ ಸಂದರ್ಭಗಳಲ್ಲಿ ಪೊಲೀಸ್ನವರು ಸೀದಾ ಅವ್ರನ್ನ ಬಂಧಿಸಬಹುದು.
2: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
3: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
2: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
3: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
2: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
3: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 PM
2: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM ನಲ್ಲಿ.
1: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಸಂವಿಧಾನದ ಹಿನ್ನೆಲೆಯಲ್ಲಿ ಭಾರತೀಯ ಬಂಧನ ಮತ್ತು ಬಂಧನದಿಂದ ಬಿಡುಗಡೆ, ನಾಗರಿಕ ಸುರಕ್ಷಾ ಸಂಹಿತೆಯಡಿಯಲ್ಲಿ ವೈಯಕ್ತಿಕ ಸ್ವಾತಂತ್ರ್ಯ ಎಂಬುದರ

0: ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 119 ಕುರಿತು ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರಿಸೋಣ.
3: ಬಹಿರಂತರಗಳು ಒಂದು,
4: ಬಹಿರಂತರಗಳು ಒಂದು,
3: ಭೂತ ಭವ್ಯಗಳು ಒಂದು,
4: ಭೂತ ಭವ್ಯಗಳೊಂದು,
3: ಇಹ ಪರಂಗಳು ಒಂದು,
4: ಇಹಂ ಪರಂಗಳ ಒಂದು,
3: ಚೈತನ್ಯ ಒಂದು,
4: ಚೈತನ್ಯ ಒಂದು,
3: ಬಹುಪಾತ್ರ ನಾಟಕದಿ,
4: ಬಹುಪಾತ್ರ ನಾಟಕದಿ,
3: ಮಾಯೆ ಶತವೇಷಗಳ,
4: ಮಾಯೆ ಶತವೇಷಗಳ,
3: ವಹಿಸಲೀವಳು ಪತಿಗೆ ಮಂಕುತಿಮ್ಮ,
4: ವಹಿಸಲೀವಳು ಪತಿಗೆ ಮಂಕುತಿಮ್ಮ.
2: ಸೊ ನಾವು 133 ಮುಕ್ತಕದಲ್ಲಿದ್ದೀವಿ. ಕಳೆದ ಮುಕ್ತಕಗಳಲ್ಲಿ ಬಹಳ ಸುಂದರವಾದಂಥ ರೀತಿಯಲ್ಲಿ ಅನೇಕ ವಸ್ತುಗಳನ್ನು ನಾವು ನೋಡ್ತೀವಿ, ಅದರಲ್ಲಿ ಏಕತೆ ಇದೆ ಅನ್ನೋದನ್ನು ನೋಡ್ತಾ ಬಂದ್ವಿ. ಜೀವಿಗಳು ಅನೇಕ ಆದರೂ ಕೂಡ ಆ ಜೀವಿಗಳು ಉಪಯೋಗಿಸುವಂಥ ಪ್ರಕೃತಿಯಲ್ಲಿರುವಂತಹ ಎಲ್ಲ ಸೌಕರ್ಯಗಳು ಸಂಪನ್ಮೂಲಗಳು ಒಂದೇ ಅನ್ನೋದನ್ನು ನಾವು ನೋಡಿದ್ವಿ. ಮತ್ತು ನಾವು ಯಾವುದೇ ಅನುಭವಕ್ಕೆ ಎರಡು ಮುಖ್ಯವಾದಂಥ ಸಾಪೇಕ್ಷತಾ ವಿಚಾರಗಳನ್ನು ಮಾಡ್ತೀವಿ ಅಂತ ನಾನು ಕಳೆದ ಸರ್ತಿ ಕೂಡ ಹೇಳಿದ್ದೆ. ಒಂದು ದೇಶ, ಇನ್ನೊಂದು ಕಾಲ, ಸ್ಪೇಸ್ ಅಂಡ್ ಟೈಮ್, ಇವು ಎಲ್ಲ ಒಂದೇ ಅನ್ನೋದನ್ನು ಕಳೆದ ಮುಕ್ತಕಗಳಲ್ಲಿ ಡಿ ವಿ ಜಿ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದೇನು ಬಹಿಹಿ ಅಂದರೆ ಆಚೆ ಇರೋವಂಥದ್ದು, ಅಂತರ್ ಒಳಗಡೆ ಇರೋವಂಥದ್ದು. ನಮಗೆ ಅದು ಹೊರಗಡೆ ಮತ್ತು ಒಳಗಡೆ ಅನ್ನುವಂಥ ಭೇದವಾಗಿ ಕಾಣಿಸುತ್ತೆ. ಅದು ನನ್ನ ಶರೀರ, ನನ್ನ ದೇಹ ಅನ್ನೋವಂಥದ್ದು, ಮತ್ತು ಉಳಿದ ಪ್ರಪಂಚ ಅನ್ನುವಂಥದ್ದಾಗ್ಬೋದು. ನನ್ನ ಮನಸ್ಸು ಬುದ್ಧಿಗಳು ಮತ್ತು ನನ್ನ ದೇಹ ಅನ್ನುವಂಥ ಭಾವನೆಯಾಗ್ಬೋದು. ಅಥವಾ ಅದಕ್ಕಿಂತ ಸ್ಥೂಲವಾಗಿ ನಾನು ನನ್ನ ಮನೆಯವರು ಮತ್ತು ನನ್ನ ಮನೆಯವರು ಅಲ್ಲದೇ ಇರೋವಂಥವ್ರು, ನನ್ನವರು ನನ್ನವರು ಅಲ್ಲದೇ ಇರೋವಂಥವ್ರು ಅಂತಾಗ್ಬೋದು. ನನ್ನ ಹಳ್ಳಿಯವರು ಬೇರೆ ಹಳ್ಳಿಯವರು, ನನ್ನ ರಾಜ್ಯದವರು ಬೇರೆ ರಾಜ್ಯ. ಸೊ ಹೀಗೆ ನಾವು ಅದೆಷ್ಟೋ ರೀತಿಯಲ್ಲಿ ನಾನು ಬೇರೆ ನೀನು ಬೇರೆ ಅನ್ನೋಂಥದ್ದನ್ನು ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಆ ಎಲ್ಲ ಭೇದಗಳೂ ಕೂಡ, ಹೊರಗೆ ಒಳಗೆಗಳು ಕೂಡ ಒಂದೇ ಅನ್ನೋದು ನಾವು ಇದುವರೆಗೂ ನೋಡಿದ್ದೀವಿ. ಅದು ದೇಶದ ಒಂದು ಪರಿಗಣನೆಯಲ್ಲಿ, ಆದರೆ ಕಾಲದ ಪರಿಗಣನೆಯು ಕೂಡ ನಾವು ನೋಡಿದ್ವಿ. ಅದೆಷ್ಟೋ ವರ್ಷಗಳಿಂದ ಒಂದೇ ರೀತಿಯ ಒಂದು ಪರಂಪರೆ ಮುಂದುವರಿತಾ ಬರ್ತಾ ಇದೆ. ಹಳೆದು ಹೊಸತುಗಳು ಒಂದೇ ರೀತಿಯಲ್ಲಿ ಮುಂದುವರಿತಾ ಹೋಗ್ತಾ ಇದೆ, ಒಂದಕ್ಕೊಂದು ಬೆಸೆದುಕೊಂಡು ಹೋಗ್ತಾ ಇದೆ ಅನ್ನೋದನ್ನು ನೋಡಿದ್ವಲ್ಲ. ಸೊ ಅದರ ಅರ್ಥ ಏನಪ್ಪ ಅಂದರೆ, ಭೂತ ಅಂದರೆ ಈಗಾಗಲೇ ಕಳೆದು ಹೋಗಿರುವಂಥದ್ದು, ಭೂತಕಾಲ. ಭವ್ಯ ಯಾವುದು ಆಗುತ್ತೋ ಮುಂದೆ ಅದು. ಸೊ ಹಿಂದೆ ಆಗಿರೋವಂಥದ್ದು ಮುಂದೆ ಆಗಬೇಕಾಗಿರುವಂಥದ್ದು, ಅವೆರಡರಲ್ಲೂ ಸಾಮ್ಯತೆ ಇದೆ ಅನ್ನೋದನ್ನು ನಾವು ನೋಡಿದ್ವಿ. ಹೇಗೆ ವಿಶ್ವ ಚಿರ ಪುರಾತನ ನಿತ್ಯ ನೂತನ, ಇದನ್ನು ನಾವು ನೋಡಿದ್ವಿ. ಸೊ ಹಾಗೆ

ನಾವು ನಮ್ಮ ಸಾಧಾರಣವಾದಂಥ ಬುದ್ಧಿಶಕ್ತಿಗೆ ಎಟುಕಿಸೋ ಹಾಗೆ ಮಾಡಿಕೊಳ್ಳುವಂಥ ಭೇದಗಳು ಈ ದೇಶ ಕಾಲಗಳಲ್ಲಿ, ಈ ದೇಶ ಕಾಲಗಳಲ್ಲಿ ಕಾಣಿಸುವಂತಹ ಒಂದು ವೈವಿಧ್ಯ ಅಥವಾ ಭಿನ್ನತೆ ಏನಿದೆಯೋ ಅದು ಕೇವಲ ಕಾಣಿಕೆ, ಬರೀ ತೋರಿಕೆ. ಮೂಲದಲ್ಲಿ ನಾವು ನೋಡಿದಾಗ ಆ ಭೇದಗಳು ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ವಿ. ಅಟ್ಲೀಸ್ಟ್ ಆ ವಿಷಯಗಳನ್ನು ನಾವು ಕೇಳಿದ್ವಿ. ಎಷ್ಟು ಮಟ್ಟಿಗೆ ಅರ್ಥ ಆಯಿತು ಅನ್ನೋದು ನಿಧಾನವಾಗಿ ಆಗುವಂಥ ಒಂದು ಪ್ರಕ್ರಿಯೆ. ಸೊ ಈ ಭೇದಗಳನ್ನು ಇಟ್ಕೊಂಡೇ ನಾವು ಜೀವನವನ್ನು ಮಾಡ್ತೀವಿ. ಬಹಿ ಮತ್ತು ಅಂತರ್, ಆಚೆ ಮತ್ತು ಒಳಗೆ, ಸೊ ಈ ಎರಡು ಒಂದು ರೀತಿಯದು ಇವತ್ತು ನಾಳೆ ಅಥವಾ ನಿನ್ನೆ ಮತ್ತು ನಾಳೆಗಳು, ಇವುಗಳನ್ನು ನಾವು ನಮ್ಮ ತಲೆಯಲ್ಲಿ ಇಟ್ಕೊಂಡೇ ನಾವು ನಮ್ಮ ಎಲ್ಲ ಜೀವನದ ವ್ಯವಹಾರಗಳನ್ನು ನಾವು ಮಾಡ್ತೀವಿ. ಇದು ದ್ವಂದ್ವ, ಒಳ ಹೊರ ಇದು ಎರಡಿದೆ, ಹಳೆಯದು ಹೊಸದು ಅಥವಾ ಕಳೆದು ಹೋಗಿರೋವಂಥದ್ದು ಮುಂದೆ ಬರುವಂಥದ್ದು, ಅದು ದ್ವಂದ್ವ. ಸೊ ಈ ಎರಡು ದೇಶದ್ದು, ಈ ಎರಡು ಕಾಲದ್ದು, ಈ ಎರಡೆರಡೇ ಅಂತ ನಮಗೆ ಕಾಣಿಸಿದ್ರೂ ಕೂಡ ನಿತ್ಯ ಜೀವನದಲ್ಲಿ ಅದು ನಮಗೆ ಕಂಡು ಬರುವಂಥದ್ದು ಎರಡಾಗಿ ಅಲ್ಲ, ಸಹಸ್ರಾರು ರೂಪಗಳಲ್ಲಿ ಅದು ನಮಗೆ ಕಂಡು ಬರುತ್ತೆ. ನಮ್ಮ ನಿತ್ಯ ಜೀವನದ ವ್ಯವಹಾರದಲ್ಲಿ ನಾವು ನೋಡಿದಾಗ ಕಳೆದು ಹೋಗಿರುವಂಥ ಯಾವುದೇ ಘಟನೆಯನ್ನು ನಾವು ಆ ದೇಶಕ್ಕೆ ನಾವು ಅಥವಾ ಆ ಜಾಗಕ್ಕೆ ನಾವು ಹೊಂದಿಸ್ಕೊಳ್ತಾ ಬರ್ತೀವಿ. ಅದರಲ್ಲಿ ಅದೆಷ್ಟೋ ರೀತಿಯಲ್ಲಿ ಅದು ನಮ್ಮ ಅನುಭವಗಳಲ್ಲಿ ನಮ್ಮ ಮನಸ್ಸಿನಲ್ಲಿ ಚಳಿಯದೆ ನಿಂತು ಹೋಗಿರುತ್ತೆ. ಬಹುಶಃ ನಾನು ಯಾವುದೋ ಮೈಸೂರಿಗೆ ಹೋಗಿದ್ದೆ ಅನ್ನೋಂಥದ್ದು ಇರ್ಬೋದು, ಯಾವಾಗ ಹೋಗಿದ್ದೆ, ಎಲ್ಲಿ ಹೋಗಿದ್ದೆ ಅನ್ನೋಂಥದ್ದು ದ್ವಂದ್ವದಲ್ಲಿರಲ್ಲ, ಈಗ ಅನೇಕ ರೀತಿಯಲ್ಲಿರುತ್ತೆ. ಯಾಕೆ ಪ್ರತಿಯೊಂದು ಅನುಭವವೂ ಕೂಡ ಈ ಎರಡು ದ್ವಂದ್ವಗಳ ಆಧಾರದ ಮೇಲೆ ನನ್ನ ಮನಸ್ಸಿನ ಮೇಲೆ ಪರಿಣಾಮ ಬೀರಿರುತ್ತೆ. ಸೊ ಹಾಗೆ ಆ ಪರಿಣಾಮದ ಅನುಭವದ ರೀತಿಯಲ್ಲೇ ನಾನು ಜೀವನವನ್ನು ರೂಪಿಸ್ಕೊಳ್ತಾ ಬರ್ತೀನಿ. ಸೊ ಆಗ ನನ್ನ ಜೀವನದಲ್ಲಿ ನಾನು ಕೆಲವು ಸಂದರ್ಭಗಳಲ್ಲಿ ಒಳ್ಳೆ ಕೆಲಸ ಮಾಡ್ತೀನಿ, ಕೆಲವು ಸಂದರ್ಭಗಳಲ್ಲಿ ಕೆಟ್ಟ ಕೆಲಸ ಮಾಡ್ತೀನಿ. ಯಾಕೆ? ಈ ದ್ವಂದ್ವಗಳ ಆಧಾರಿತವಾಗಿ ನಾನು ಜೀವನವನ್ನು ನಡೆಸ್ತಾ ಇರೋದರಿಂದ ನನಗೆ ಚೆನ್ನಾಗಾಯಿತು ಅಂತನ್ನುವಾಗ ನಾನು ಒಳ್ಳೆ ರೀತಿಯಲ್ಲಿರ್ತೀನಿ, ನನಗೇನೋ ಕೆಡಕು ಬಂದಂಗಾಯಿತು ಅಂತಂದಾಗ ನಾನು ಕೆಟ್ಟವನಾಗ್ತೀನಿ. ನಾನೇ ಸಂದರ್ಭ ಅನುಸಾರವಾಗಿ ಒಳ್ಳೆಯದನ್ನು ಮಾಡ್ತೀನಿ, ಕೆಟ್ಟದ್ದನ್ನು ಮಾಡ್ತೀನಿ. ನಮ್ಮಲ್ಲಿ ಒಂದು ನಂಬಿಕೆ ಇದೆ, ಒಳ್ಳೆ ಕೆಲಸ ಮಾಡಿದ್ರೆ ಅದು ಧರ್ಮದ ಕೆಲಸನಪ್ಪ, ನಿನಗೆ ಪುಣ್ಯ ಬರುತ್ತೆ, ನೀನು ಕೆಟ್ಟ ಕೆಲಸ ಮಾಡಿದ್ರೆ ಅದು ಪಾಪ ಅಲ್ವಾ, ಸೊ ಆ ಪಾಪ ನಿನಗೆ ಬಂದು ಅಂಟ್ಕೊಳ್ಳುತ್ತೆ, ಪುಣ್ಯ ಬಂದರೆ ನಾನು ಎಲ್ಲಿಗೆ ಹೋಗ್ತೀನಿ, ನಾನು ಸ್ವರ್ಗಕ್ಕೆ ಹೋಗ್ತೀನಿ, ಪಾಪ ಬಂದರೆ ನಾನು ಎಲ್ಲಿಗೆ ಹೋಗ್ತೀನಿ, ನರಕಕ್ಕೆ ಹೋಗ್ತೀನಿ, ಇಲ್ಲಿ ನಾನು ನನ್ನ ಜೀವನವನ್ನು ನಾನು ನಡೆಸ್ತಾ ಇದ್ದೀನಿ. ಸೊ ಈಗ ತಿರ್ಗಾ ಎರಡು ದ್ವಂದ್ವ ಬಂತು, ಇಲ್ಲಿರುವಂಥದ್ದು ಇಹ, ಇಲ್ಲಿ ಬಿಟ್ಟ ಮೇಲೆ ಪರ, ಆ ಪರಕ್ಕೆ ಹೋಗಬೇಕಾದ್ರೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಥವಾ ನರಕಕ್ಕೆ ಹೋಗ್ತೀನಿ. ಇಲ್ಲಿ ಈ ದ್ವಂದ್ವವನ್ನು ನಾವು ನೋಡಿದಾಗ, ಈ ದ್ವಂದ್ವ ಎಲ್ಲಿಂದ ಬಂತು? ನಮ್ಮ ದೇಶ ಕಾಲಗಳ ಪರಿಗಣನೆಯಲ್ಲಿ ನಾವು ಮಾಡುವಂಥ ಚಟುವಟಿಕೆಗಳಿಂದ ಇಹ ಮತ್ತು ಪರದ ದ್ವಂದ್ವ ಬಂತು. ಮೂಲಭೂತವಾಗಿ ನಾವು ನೋಡಿದಾಗ ದೇಶದಲ್ಲಿ ಅಂತರ್ ಬಹಿ ಎರಡರಲ್ಲೂ ಇರುವಂತಹ ಚೈತನ್ಯ ಒಂದೇ, ಆ ಚೈತನ್ಯದಲ್ಲಿ ವ್ಯತ್ಯಾಸ ಆಗಿಲ್ಲ. ಕಾಲದ ಪರಿಗಣನೆಯಲ್ಲಿ ನೋಡಿದರೆ ನಿನ್ನೆ ಇದ್ದದ್ದೇ ನಾಳೆಯೂ ಇರುವಂತಹ ಚೈತನ್ಯ, ಆ ವಿಶ್ವ ಜೀವನ ಲಹರಿ ಅನಾದಿ ಕಾಲದಿಂದ ಪಸರಿಸುತ್ತಿದೆ, ಹರಿತಾ ಇದೆ ಅಂತ ನಾವು ನೋಡಿದ್ವಿ. ಸೊ ಚೈತನ್ಯ ಒಂದೇ, ಮೂಲಭೂತವಾದಂತಹ ದೇಶ ಕಾಲಗಳಲ್ಲಿ ಒಂದೇ ಚೈತನ್ಯ ಇದೆ ಅನ್ನೋದಾದರೆ ಇಹ ಪರದಲ್ಲೂ ಕೂಡ ಒಂದೇ ಚೈತನ್ಯ ಇರಬೇಕು. ಇಹದಲ್ಲಿ ಬೇರೆ, ಪರದಲ್ಲಿ ಬೇರೆ ಚೈತನ್ಯ ಅಂತ ಅನ್ನಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಮ್ಮ ಕಣ್ಣಿಗೆ ಕಾಣುವಂಥ ದ್ವಂದ್ವಗಳು ಏನಿದೆ, ಆ ದ್ವಂದ್ವಗಳು ಪ್ರಕಟವಾಗುವಂತಹ ನಾನಾತ್ವ ಬಹುತ್ವಗಳೇನಿದೆಯೋ ಅವೆಲ್ಲದರಲ್ಲೂ ಕೂಡ ಇರೋಂಥ ಚೈತನ್ಯ ಒಂದೇ. ಇದು ಹೇಗೆ ಅಂತಂದರೆ, ಇದು ನಾಟಕದ ಒಂದು ಉದಾಹರಣೆಯನ್ನು ಡಿ ವಿ ಜಿಯವರಲ್ಲಿ ಭಾಳ ಚೆನ್ನಾಗಿ ಕೊಡ್ತಾರೆ. ನಾವೆಲ್ಲರೂ ನಮ್ಮ ಶಾಲೆಗಳಲ್ಲಾದರೂ ನಾಟಕವನ್ನು ಮಾಡೇ ಇರ್ತೀವಿ. ಟೀಚರ್ಸ್ದು ಬಲವಂತಕ್ಕಾದರೂ ಸ್ಟೇಜ್ ಹತ್ತಬೇಕು ಅಂಥೇಳಿ ಏನೋ ಒಂದು ನಾಟಕ ಮಾಡಿಸಿರ್ತಾರೆ. ಸೊ ನನಗೆ ಈ ಥರ ನಾಟಕ ಮಾಡಿದ ಅನೇಕ ಅನುಭವಗಳಿದೆ. ಕೆಲವು ಸರ್ತಿ ಏನಾಗ್ತಿತ್ತು, ನಾವು ನಾಲ್ಕೈದು ಜನ ಸೇರ್ಕೊಂಡು ನಾಟಕ ಮಾಡ್ತಾ ಇರುವಾಗ ನಾಟಕದ ದಿನ ಯಾರಿಗೋ ಹುಷಾರಿಲ್ಲ, ಯಾವುದೋ ಪಾತ್ರ ಮಾಡಬೇಕಿತ್ತು, ಆ ಪಾತ್ರಧಾರಿಗೆ ಹುಷಾರಿಲ್ಲ, ಅವನು ಬಂದಿಲ್ಲ ಅಂತಂದರೆ ನಾಟಕ ನಿಲ್ಲಿಸೋಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡ್ತಿದ್ವಿ,

0: ನಮ್ಮಲ್ಲೇ ಎಲ್ರಿಗೂ ಡೈಲಾಗ್ಗಳು ಚೆನ್ನಾಗಿ ಎಲ್ಲರೂ ಮಾಡ್ತಾ ಮಾಡ್ತಾ ಉರು ಹೊಡೆದು ಬಿಟ್ಟಿರ್ತಿದ್ವಿ. ಸೊ ನನ್ನ ಪಾತ್ರದ ಜೊತೆಗೆ ನಾನು ಅವನ ಪಾತ್ರವನ್ನು ಮಾಡ್ತಾ ಇದ್ದೆ. ಹಾಗೆ ಬಹುಶಃ ನಿನಗೂ ಇದೇ ಅನುಭವ ಆಗಿರುತ್ತೆ, ಎಲ್ರಿಗೂ ಇದೇ ಥರದ ಸಣ್ಣ ಸಣ್ಣದ ಅನುಭವ ಆಗಿರುತ್ತೆ. ಈಗ ಸಿನಿಮಾಗಳು ನೋಡ್ತೀವಿ, ಸಿನಿಮಾಗಳಲ್ಲಿ ಒಂದೇ ಸಿನಿಮಾದಲ್ಲಿ ಯಾರು ನಾಯಕ ದ್ವಿಪಾತ್ರದಲ್ಲಿ ಅಭಿನಯ ಮಾಡಿದ್ದಾರೆ, ಡಬಲ್ ಆ್ಯಕ್ಟಿಂಗ್, ಒಬ್ಬನೇ ವ್ಯಕ್ತಿ ಆದರೆ ಎರಡು ಪಾತ್ರಗಳಲ್ಲಿ ಮಾಡಿದ್ದಾರೆ. ಇನ್ನೊಂದು ನಾವು ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇದ್ದಂಥದ್ದು ಏಕಪಾತ್ರ ಅಭಿನಯ ಅಂತ, ಮೋನೋ ಆ್ಯಕ್ಟಿಂಗ್. ಒಂದು ನಾಟಕದ ಸನ್ನಿವೇಶವನ್ನು ನಾನು ಒಬ್ಬನೇ ಬೇರೆ ಬೇರೆ ಪಾತ್ರಗಳನ್ನು ಪ್ರತಿಬಿಂಬಿಸ್ತಾ ಮಾಡ್ತೀನಿ, ಏಕಪಾತ್ರ ಅಭಿನಯ. ಅದರಲ್ಲಿ ಧ್ವನಿಯ ಬದಲಾವಣೆಯೋ ಜಾಗದ ಬದಲಾವಣೆಯೋ ಏನೋ ಮಾಡಿಕೊಂಡು ನಾನು ಇಲ್ಲಿ ನಿಂತಿದ್ದಾಗ ರಾಜ, ಈ ಕಡೆ ನಿಂತಿದ್ದಾಗ ರಾಣಿ ಅಂತ ಹೇಳ್ತಾ ನಾನೇನೋ ಮಾಡ್ತೀನಿ. ಸೊ ಇದು ನಮಗೆ ಗೊತ್ತು ಅಲ್ವಾ. ಸೊ ಹಾಗೆ ಈ ನಮ್ಮ ಜೀವನದಲ್ಲಿ ಕೂಡ, ನಾವು ನೋಡ್ತಾ ಇರುವಂಥ ಪ್ರಪಂಚದಲ್ಲಿ ಕೂಡ ಪ್ರಕೃತಿ ಪುರುಷನಿಗೆ, ಅಂದರೆ ಪ್ರಕೃತಿ ಅಂತ ನಾವು ಏನು ನಾವು ನೋಡ್ತೀವಿ ಮಾಯೆ, ಆ ಮಾಯೆ ಜಗದೀಶ್ವರನಿಗೆ, ಅಂದರೆ ಎಲ್ಲರಲ್ಲೂ ಚಲನೆಯನ್ನು ನೀಡ್ತಾ ಜೀವವನ್ನು ತುಂಬುತ್ತಾ ಇರುವಂತಹ ಆ ಚೈತನ್ಯ ಸ್ವರೂಪಿ ಶಕ್ತಿಗೆ ಮಾಯೆ ಅನೇಕ ಪಾತ್ರಗಳನ್ನು ಕೊಡುತ್ತಂತೆ. ಈಗ ಡೈರೆಕ್ಟರ್ ಒಬ್ಬರು ಇರ್ತಾರೆ ನಾಟಕದಲ್ಲಿ, ಆ ಡೈರೆಕ್ಟರ್ ಹೇಳ್ತಾರೆ ನೀನು ಹೀರೋ ಪಾರ್ಟ್ ಮಾಡು, ನೀನು ವಿಲನ್ ಪಾರ್ಟ್ ಮಾಡು, ನೀನು ಇನ್ನೊಂದು ಪಾರ್ಟ್ ಮಾಡು ಅಂತ. ಅವರಷ್ಟು ಜನ ಬೇರೆ ಬೇರೆಯವರು ಅಂತ ನಮಗೆ ಕಾಣಿಸ್ತಾ ಇದ್ದಾರೆ, ಅವರಷ್ಟು ಜನ ಇರಲಿಲ್ಲಪ್ಪ. ಆವಾಗ ಡೈರೆಕ್ಟರ್ ಏನು ಹೇಳ್ತಾರೆ, ಇರೋ ಒಬ್ಬನಿಗೇ ನೀನು ಇಲ್ಲಿ ನಿಂತ್ಕೊಂಡಾಗ ಹೀರೋ ಆಗು, ಈ ಕಡೆ ನಿಂತ್ಕೊಂಡಾಗ ನೀನು ವಿಲನ್ ಆಗು, ಆ ಕಡೆ ನಿಂತ್ಕೊಂಡಾಗ ನೀನು ಹೀರೋ ತಾಯಿ, ಏನೋ ಒಂದು ಈ ಥರ ಹೇಳ್ತಾ ಹೋಗ್ತಾರಲ್ಲ. ಸೊ ಡೈರೆಕ್ಟರ್ ಏನು ಮಾಡಿದ್ರು, ಪಾತ್ರಧಾರಿಗೆ ಬೇರೆ ಬೇರೆ ಪಾತ್ರಗಳನ್ನು ಅಲಾಟ್ ಮಾಡಿದ್ರು, ಇಲ್ಲಿ ನಿಂತ್ಕೊಂಡ್ರೆ ಹೀಗೆ ಹೀಗೆ ಹೀಗೆ. ಹಾಗೆ ನಮ್ಮ ವಿಶ್ವದ ಒಂದು ಪ್ರಕ್ರಿಯೆಯಲ್ಲಿ ಮಾಯೆ ಅಂದರೆ ಪ್ರಕೃತಿ ಪುರುಷನಿಗೆ, ಪತಿಗೆ, ತನ್ನ ಪತಿಗೆ ಅನೇಕ ಪಾತ್ರಗಳನ್ನು ವಹಿಸ್ತಾಳಂತೆ. ನೀನು ಇಲ್ಲಿದ್ದಾಗ ಮನುಷ್ಯನಾಗು, ಇಲ್ಲಿದ್ದಾಗ ಕಲ್ಬಂಡೆಯಾಗು, ಇನ್ನೊಂದು ಕಡೆ ಅಲ್ಲಿ ನೀನು ಮರದ ರೂಪದಲ್ಲಿರು. ಆದರೆ ಎಲ್ಲ ಕಡೆಯೂ ಇರೋಂಥದ್ದು ಒಬ್ಬನೇ, ಆ ಏಕಪಾತ್ರಾಭಿನಯ ನಡೀತಾ ಇದೆ ವಿಶ್ವದಲ್ಲಿ. ಸೊ ಹಾಗೆ ಇಡೀ ವಿಶ್ವವನ್ನು ಚೈತನ್ಯ ಒಂದೇ ಅಂತ ನಾವು ನೋಡೋದಕ್ಕೆ ಸಾಧ್ಯವ? ಬಹುತ್ವದಲ್ಲಿ ಏಕತ್ವವನ್ನು ಕಾಣೋದಕ್ಕೆ ಸಾಧ್ಯವ? ಯೂನಿಟಿ ಇನ್ ಡೈವರ್ಸಿಟಿ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವ? ಅದನ್ನು ನಾವು ಮಾಡಿಕೊಳ್ಬೇಕು ಅನ್ನೋಂಥದ್ದು ಈ ಮುಕ್ತಕದ ಒಂದು ಮುಖ್ಯ ಉದ್ದೇಶ. ಆ ಬಹುತ್ವ ನಾನಾತ್ವಗಳಿಂದ ಏಕತ್ವದ ಕಡೆಗೆ ನಾವು ಹೋಗೋದಕ್ಕೆ ಸಾಧ್ಯ ಆದಾಗ ನಮ್ಮೆಲ್ಲರ ಜೀವನ ಖಂಡಿತ ಸುಖಮಯವಾಗುತ್ತೆ.
1: ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 119 ಕುರಿತು ಎಸ್ಬಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಜ್ಞಾನಸುಧ ಶಿವನು ಕೇದಾರನಾಥದಲ್ಲಿ ನೆಲೆಸಲು ಕಾರಣ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಶಿವನು ಕೇದಾರನಾಥದಲ್ಲಿ ನೆಲೆಸಲು ಕಾರಣವೇನು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ಕೇದಾರನಾಥವು ಹಿಮಾಲಯದ ಮಡಿಲಲ್ಲಿರುವ 12 ಜ್ಯೋತಿರ್ಲಿಂಗಗಳಲ್ಲಿ ಪ್ರಮುಖವಾದುದು. ಪರಶಿವನು ಈ ಅತ್ಯಂತ ದುರ್ಗಮವಾದ ಹಾಗೂ ಹಿಮದಿಂದ ಆವೃತವಾದ ಜಾಗದಲ್ಲಿಯೇ ಏಕೆ ಶಾಶ್ವತವಾಗಿ ನೆಲೆಸಲು ನಿರ್ಧರಿಸಿದನು ಎಂಬುದಕ್ಕೆ ಶಿವಪುರಾಣದ ಕೋಟಿರುದ್ರ ಸಂಹಿತೆಯಲ್ಲಿ ಸುಂದರವಾದ ಕಥೆಯಿದೆ. ಇದರ ಜೊತೆಗೆ

ಪಾಂಡವರಿಗೆ ಸಂಬಂಧಿಸಿದ ಮತ್ತೊಂದು ಪ್ರಚಲಿತ ಪೌರಾಣಿಕ ಹಿನ್ನೆಲೆಯೂ ಇದೆ. ಶಿವಪುರಾಣದ ಪ್ರಕಾರ ಪ್ರಾಚೀನ ಕಾಲದಲ್ಲಿ ವಿಷ್ಣುವಿನ ಅವತಾರಗಳಾದ ನರ ಮತ್ತು ನಾರಾಯಣ ಎಂಬ ಋಷಿಗಳು ಬದರಿಕಾಶ್ರಮದಲ್ಲಿ ತೀವ್ರವಾದ ತಪಸ್ಸನ್ನು ಆಚರಿಸುತ್ತಿದ್ದರು. ಲೋಕ ಕಲ್ಯಾಣಾರ್ಥವಾಗಿ ಅವರು ಹಿಮಾಲಯದ ಈ ಪವಿತ್ರ ಪರಿಸರದಲ್ಲಿ ಮಣ್ಣಿನಿಂದ ಮಾಡಿದ ಶಿವಲಿಂಗವನ್ನು ಪ್ರತಿದಿನ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಪೂಜಿಸುತ್ತಿದ್ದರು. ಆದರೆ ನಿರಂತರ ಹಾಗೂ ನಿಷ್ಕಲ್ಮಶವಾದ ಭಕ್ತಿಗೆ ಮೆಚ್ಚಿದ ಪರಶಿವನು ಅವನ ಮುಂದೆ ಪ್ರತ್ಯಕ್ಷನಾಗಿ ದರ್ಶನ ನೀಡುತ್ತಾನೆ. ಪರಮೇಶ್ವರನು ನರನಾರಾಯಣರನ್ನು ಕುರಿತು, ನಿಮ್ಮ ತಪಸ್ಸಿಗೆ ನಾನು ಪ್ರಸನ್ನನಾಗಿದ್ದೇನೆ, ನಿಮಗೆ ಬೇಕಾದ ವರವನ್ನು ಕೇಳಿ ಎಂದು ಹೇಳುತ್ತಾನೆ. ಆಗ ಆ ಇಬ್ಬರು ಋಷಿಗಳು ತಮಗಾಗಿ ಏನನ್ನು ಕೇಳದೆ, ಹೇ ಪ್ರಭು, ಭವಿಷ್ಯದಲ್ಲಿ ಮಾನವ ಕುಲದ ಉದ್ಧಾರಕ್ಕಾಗಿ ಮತ್ತು ಭಕ್ತರ ರಕ್ಷಣೆಗಾಗಿ ನೀನು ಈ ಪವಿತ್ರವಾದ ಕೇದಾರ ಕ್ಷೇತ್ರದಲ್ಲಿ ಜ್ಯೋತಿರ್ಲಿಂಗದ ರೂಪದಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಎಂದು ಪ್ರಾರ್ಥಿಸುತ್ತಾರೆ. ಅವರ ನಿಸ್ವಾರ್ಥ ಕೋರಿಕೆಯನ್ನು ಮನ್ನಿಸಿದ ಕರುಣಾಮಯಿ ಶಿವನು ಭಕ್ತರ ಪಾಪಗಳನ್ನು ನಾಶ ಮಾಡಲು ಮತ್ತು ಅವರ ಇಷ್ಟಾರ್ಥಗಳನ್ನು ಈಡೇರಿಸಲು ಹಿಮಾಲಯದ ಆ ಬೆಟ್ಟಗಳ ನಡುವೆ ಕೇದಾರೇಶ್ವರ ಎಂಬ ಹೆಸರಿನಿಂದ ಜ್ಯೋತಿರ್ಲಿಂಗವಾಗಿ ಶಾಶ್ವತವಾಗಿ ನೆಲೆಸಲು ನಿರ್ಧರಿಸುತ್ತಾನೆ. ಕೇದಾರನಾಥದ ಹುಗಮದ ಬಗ್ಗೆ ಮಹಾಭಾರತದ ಯುದ್ಧದ ನಂತರದ ಘಟನೆಗಳೊಂದಿಗೆ ಬೆಸೆದುಕೊಂಡಿರುವ ಮತ್ತೊಂದು ಕಥೆಯೂ ಇದೆ. ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಪಾಂಡವರಿಗೆ ತಮ್ಮದೇ ಗುರು ಹಿರಿಯರನ್ನು ಹಾಗೂ ಸೋದರರನ್ನು ಕೊಂದ ಗೋತ್ರ ಹತ್ಯೆ ಮತ್ತು ಬ್ರಹ್ಮಹತ್ಯೆ ದೋಷ ಕಾಣತೊಡಗುತ್ತದೆ. ಈ ಪಾಪದಿಂದ ಮುಕ್ತರಾಗಲು ಋಷಿ ವೇದವ್ಯಾಸರು ಶಿವನ ಆಶೀರ್ವಾದ ಪಡೆಯುವಂತೆ ಸಲಹೆ ನೀಡುತ್ತಾರೆ. ಪಾಂಡವರು ಶಿವನನ್ನು ಹುಡುಕಿಕೊಂಡು ಮೊದಲು ಕಾಶಿಗೆ ಹೋಗುತ್ತಾರೆ. ಆದರೆ ಯುದ್ಧದಲ್ಲಿ ಪಾಂಡವರು ಮಾಡಿದ ರಕ್ತಪಾತದಿಂದ ಕೋಪಗೊಂಡಿದ್ದ ಶಿವನು ಅವರಿಗೆ ಸುಲಭವಾಗಿ ದರ್ಶನ ನೀಡಬಾರದೆಂದು ನಿರ್ಧರಿಸಿ ಕಾಶಿಯಿಂದ ಹಿಮಾಲಯದ ಗುಪ್ತ ಕಾಶಿಗೆ ಬಂದು ಅಡಗಿಕೊಳ್ಳುತ್ತಾನೆ. ಪಾಂಡವರು ಛಲಬಿಡದೆ ಅಲ್ಲಿಗೂ ಬಂದಾಗ ಶಿವನು ಒಂದು ಗೂಳಿಯ ರೂಪವನ್ನು ತಾಳಿ ಅಲ್ಲಿ ಮೇಯುತ್ತಿದ್ದ ಇತರ ಪ್ರಾಣಿಗಳ ಗುಂಪಿನಲ್ಲಿ ಸೇರಿಕೊಳ್ಳುತ್ತಾನೆ. ಇದನ್ನು ಅರಿತ ಭೀಮನು ಬೃಹತ್ ರೂಪವನ್ನು ತಾಳಿ ಎರಡು ಬೆಟ್ಟಗಳ ಮೇಲೆ ಕಾಲಿಟ್ಟು ನಿಲ್ಲುತ್ತಾನೆ. ಇತರ ಪ್ರಾಣಿಗಳು ಅವನ ಕಾಲುಗಳ ಕೆಳಗೆ ಹಾದು ಹೋದರೂ ದೈವಿ ಸ್ವರೂಪದ ಗೂಳಿಯು ಆ ರೀತಿ ಹೋಗಲು ನಿರಾಕರಿಸುತ್ತದೆ. ಭೀಮನು ಆ ಗೂಳಿಯನ್ನು ಹಿಡಿಯಲು ಮುಂದಾದಾಗ ಅದು ಭೂಮಿಯೊಳಗೆ ಮರೆಯಾಗಲು ಪ್ರಾರಂಭಿಸುತ್ತದೆ. ಆಗ ಭೀಮನು ತನ್ನ ಸರ್ವಶಕ್ತಿಯನ್ನು ಬಳಸಿ ಗೂಳಿಯ ಹಿಂಭಾಗವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಪಾಂಡವರ ಈ ದೃಢವಾದ ಭಕ್ತಿ, ಪಶ್ಚಾತ್ತಾಪ ಮತ್ತು ಛಲವನ್ನು ಕಂಡು ಪ್ರಸನ್ನನಾದ ಪರಶಿವನು ಅವರಿಗೆ ದರ್ಶನ ನೀಡಿ ಪಾಪಮುಕ್ತರನ್ನಾಗಿ ಮಾಡುತ್ತಾನೆ. ಭೂಮಿಯೊಳಗೆ ಉಳಿದ ಗೂಳಿಯ ಡುಬ್ಬದ ಆಕಾರವೇ ಕೇದಾರನಾಥದಲ್ಲಿ ಶಿವಲಿಂಗದ ರೂಪದಲ್ಲಿ ಇಂದಿಗೂ ಪೂಜಿಸಲ್ಪಡುತ್ತದೆ. ಗೂಳಿಯ ಇತರ ಭಾಗಗಳು ಹಿಮಾಲಯದ ಬೇರೆ ಬೇರೆ ನಾಲ್ಕು ಸ್ಥಳಗಳಲ್ಲಿ ಪ್ರಕಟವಾದವು. ತುಂಗನಾಥ, ರುದ್ರನಾಥ, ಮಧ್ಯ ಮಹೇಶ್ವರ ಮತ್ತು ಕಲ್ಲೇಶ್ವರ ಇವುಗಳನ್ನು ಕೇದಾರನಾಥನೊಡನೆ ಸೇರಿಸಿ ಪಂಚ ಕೇದಾರ ಎಂದು ಕರೆಯಲಾಗುತ್ತದೆ. ಈ ಪೌರಾಣಿಕ ಮಹತ್ವವುಳ್ಳ ಕ್ಷೇತ್ರಗಳನ್ನ ಜೀವನದಲ್ಲಿ ಒಮ್ಮೆಯಾದರೂ ದರ್ಶಿಸುವ ಅವಕಾಶ ಒದಗಿ ಬರಲಿ. ನಿಸ್ವಾರ್ಥ ಭಕ್ತಿಗೆ ಭಗವಂತ ಸದಾ ಹೊಲಿಯುತ್ತಾನೆ. ಆದ್ದರಿಂದ ಯಾವುದೇ ಲಾಭಕ್ಕಾಗಿ ಅಲ್ಲದೆ ಭಗವಂತನಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳಲು ಪ್ರಾರ್ಥನೆ ಮಾಡೋಣ. ಎಲ್ಲರ ಒಳಿತಿಗಾಗಿ ಪ್ರಾರ್ಥಿಸಿದಾಗ ನಮಗೆ ಅದರಲ್ಲಿ ಒಂದು ಭಾಗ ಸಿಕ್ಕೇ ಸಿಗುತ್ತದೆ. ಇಂತಹ ಪ್ರಾರ್ಥನೆ ನಮ್ಮದಾಗಲಿ. ಪ್ರಿಯ ಕೇಳುಗರೆ, ಕೇಳದಲ್ಲಿಷ್ಟೊತ್ತು ಶಿವನು ಕೇದಾರನಾಥದಲ್ಲಿ ನೆಲೆಸಲು ಕಾರಣವೇನು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಶಿವನು ಕೇದಾರನಾಥದಲ್ಲಿ ನೆಲೆಸಲು ಕಾರಣ ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ.
1: ರೀ

0: ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೇನೆ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.
3: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟುವ ಕ್ರಮ ಕುರಿತು ಕರ್ನಾಟಕ ವನ್ಯಜೀವಿ ಸಂರಕ್ಷಣಾ ಅಧಿಕಾರಿಗಳು, ಲೇಖಕರು ಹಾಗೂ ಪರಿಸರ ತಜ್ಞರಾದ ಶ್ರೀಯುತ ಸಂಜಯ್ ಗುಬ್ಬೀರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.
4: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾಂಧವ್ಯ ಕೇಂದ್ರ ಜನಧ್ವನಿ. ಕೇಳುಗರು, ಇವತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟುವ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇರುವವರು ಕರ್ನಾಟಕದ ಪ್ರಮುಖ ವನ್ಯಜೀವಿ ಸಂರಕ್ಷಣಾ ವಿಜ್ಞಾನಿಗಳು, ಲೇಖಕರು ಮತ್ತು ಪರಿಸರ ತಜ್ಞರು, ಹುಲಿ, ಚಿರತೆ ಹಾಗೂ ಇತರೆ ವನ್ಯಜೀವಿಗಳ ಸಂರಕ್ಷಣೆ, ಮಾನವ ವನ್ಯಜೀವಿ ಸಂಘರ್ಷ ನಿವಾರಣೆಗೆ ಮತ್ತು ಜೀವ ವೈವಿಧ್ಯ ಸಂರಕ್ಷಣೆಯಲ್ಲಿ ದೇಶ ವಿದೇಶಗಳಲ್ಲಿ ಹೆಸರುವಾಸಿಯಾಗಿರುವಂತಹವರು ಶ್ರೀ ಸಂಜಯ್ ಗುಬ್ಬೀರ್ ಅವರು. ಇವರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
5: ನಮಸ್ಕಾರ. ನನಗೂ ಇಲ್ಲಿ ಬಂದದಕ್ಕೆ ಬಹಳ ಸಂತೋಷ ಆಗಿದೆ. ಸರ್ಗೂ ಸುತ್ತಮುತ್ತಲಿನ ಕೇಳುಗರ ಜೊತೆಗೆ ಮಾತಾಡೋದಕ್ಕೂ ಬಹಳ ಸಂತೋಷ.
4: ಬಹಳ ಸಂತೋಷ ಆಗ್ತದೆ ಸರ್, ಯಾಕಂದ್ರೆ ಇವತ್ತು ತಾವು ನಮ್ಮ ಸ್ಟುಡಿಯೋದಲ್ಲಿ ಇರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಂತಾನೆ ಕೂಡ ತಿಳ್ಕೊಳ್ಬಹುದು. ಯಾಕಂದ್ರೆ ನಮ್ಮ ಈ ಒಂದು ತಾಲೂಕಿನಲ್ಲಿ ತಮ್ಮಿಂದ ಮಾಹಿತಿ ಬಹಳ ಮುಖ್ಯ ಅಂತಾನೆ ಕೂಡ ಹೇಳ್ಬೋದು. ಯಾಕಂದ್ರೆ ನಾವು ಈ ವನ್ಯಜೀವಿ ಮತ್ತು ಮಾನವ ಸಂಘರ್ಷದ ಬಗ್ಗೆ ಸಾಕಷ್ಟು ನಮ್ಮ ಎರಡು ತಾಲೂಕುಗಳಲ್ಲಿ ಸಾವು ನೋವುಗಳು ಆಗಿದೆ. ಈ ಸಂದರ್ಭದಲ್ಲಿ ಜನಗಳು ಹೇಗೆ ಒಂದು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ತಾವು ಬಂದಿರತಕ್ಕಂಥದ್ದು ಬಹಳ ಖುಷಿ ವಿಚಾರ ಸರ್. ಸರ್, ಮೊದಲನೇದಾಗಿ ಈ ಒಂದು ವನ್ಯಜೀವಿ ಮತ್ತು ಮಾನವ ಸಂಘರ್ಷ ಅಂತಂದ್ರೆ ಏನು, ಇದು ಯಾಕೆ ಹೆಚ್ಚಾಗ್ತಾ ಇದೆ ಸರ್?
5: ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಅನ್ನೋದು ಹೊಸ ವಿಚಾರ ಅಲ್ಲ. ಯಾವಾಗಿಂದ ಮಾನವ ಕೃಷಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ದ, ಜಾನುವಾರುಗಳ ಸಾಕಣೆ ಪ್ರಾರಂಭ ಮಾಡ್ದ, ಅವಾಗಿಂದನು ಈ ಸಂಘರ್ಷ ಇದ್ದದ್ದೇ. ಅಂದ್ರೆ ಮಾನವ ಬೆಳೆಯುವಂತ ಬೆಳೆಗಳಿಗೆ ವನ್ಯಜೀವಿಗಳು ಆಕರ್ಷಿತವಾಗಿ ಬರ್ತದೆ. ಅದೇ ತರ ಮಾನವ ಪಾಲಿಸುವಂತ ಜಾನುವಾರುಗಳಿಗೆ ಹುಲಿ, ಚಿರತೆ, ಇನ್ನಿತರ ಮಾಂಸಾಹಾರಿ ಪ್ರಾಣಿಗಳು ಆಕರ್ಷಿತವಾಗಿ ಬರ್ತದೆ. ಹಾಗಾಗಿ ಈ ಸಂಘರ್ಷ ಯಾವಾಗಿನ ತನಕ ವನ್ಯಜೀವಿಗಳು ಇರ್ತದೆ ಜೊತೆಗೆ ಮಾನವರು ಇರ್ತಾರೆ ಅಲ್ಲಿ ತನಕ ಇದ್ದಿದ್ದೇ ಇದು. ಹೊಸ ವಿಚಾರ ಏನಲ್ಲ ಈ ಸಂಘರ್ಷ. ಇತ್ತೀಚಿನ ದಿನಗಳಲ್ಲಿ ಯಾಕೆ ಹೆಚ್ಚಾಗ್ತಾ ಇದೆ ಅನ್ನೋದಕ್ಕೆ ಬಹಳ ಹಲವಾರು ಕಾರಣಗಳಿರುತ್ತೆ. ಒಂದೇ ಕಾರಣ ಅಂತ ಹೇಳಲಿಕ್ಕಾಗೋದಿಲ್ಲ. ಒಂದು ಮನುಷ್ಯನ ಜನಸಂಖ್ಯೆ ಜಾಸ್ತಿ ಆಗಿದೆ, ಹಾಗಾಗಿ ವನ್ಯಜೀವಿಗಳ ಆವಾಸ ಸ್ಥಾನ ಕುಗ್ಗುತ್ತಾ ಇದೆ. ಕೆಲವು ವನ್ಯಜೀವಿಗಳು ಅವುಗಳ ಆವಾಸ ಸ್ಥಾನ ಇಲ್ದಿದ್ರು ಸಹ ಮಾನವ ನಿರ್ಮಿತ ಆವಾಸ ಸ್ಥಾನದಲ್ಲಿ ಇರಲಿಕ್ಕೆ ಸಾಧ್ಯತೆ ಆಗುತ್ತೆ. ಉದಾಹರಣೆಗೆ ಕಬ್ಬಿನ ಗದ್ದೆಯಲ್ಲಿ ಹುಲಿಗಳಿರ್ತದೆ, ಜೋಳದ ತೋಟಗಳ ಹೊಲಗಳಲ್ಲಿ ಚಿರತೆಗಳಿರ್ತದೆ, ಅಥವಾ ಜೋಳದ ಹೊಲಗಳಲ್ಲಿ ಹಂದಿಗಳಿರ್ತದೆ. ಆ ಹಂದಿಗಳನ್ನ ಬೇಟೆಯಾಡ್ಲಿಕ್ಕೆ ಹುಲಿಗಳು ಬರ್ತದೆ. ಮತ್ತೆ ನಿಮಗೆ ಗೊತ್ತಿರೋಂಗೆ ಇತ್ತೀಚಿನ ದಿನಗಳಲ್ಲಿ ಸರಗೂರು ಸುತ್ತಮುತ್ತ ಸುಮಾರು 25-30 ಹುಲಿಗಳು ರೈತರ ಜಮೀನುಗಳಲ್ಲಿ ಅಥವಾ ಬೀಳ್ಬಿಟ್ಟಿರುವಂತ ಜಮೀನುಗಳಲ್ಲಿ ಬಂದು ಸೇರ್ಕೊಂಡಿದೆ ಹುಲಿಗಳು. ಹಾಗಾಗಿ ಇದು ಒಂದು ಯಾವಾಗ ಮಾನವನಿಗೆ ಅದರಿಂದ ಪರಿಣಾಮ ಬೀರುತ್ತೆ ಅಂದ್ರೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ, ಅವಾಗ ಮಾನವನ ದೃಷ್ಟಿಕೋನದಲ್ಲಿ ಸಂಘರ್ಷ ಆಗುತ್ತೆ. ಅದೇ ತರ ಮಾನವನಿಂದ ವನ್ಯಜೀವಿಗಳಿಗೆ ಯಾವಾಗ ನಕಾರಾತ್ಮಕ ಪರಿಣಾಮ ಬೀಳುತ್ತೆ ಅವಾಗ ವನ್ಯಜೀವಿಗಳ ದೃಷ್ಟಿಕೋನದಿಂದ ಅದು ಸಂಘರ್ಷ ಆಗುತ್ತೆ. ಇದನ್ನು ಎರಡನ್ನು ಒಟ್ಟು ಕೂಡಿಸಿದ್ರೆ ಮಾನವ ವನ್ಯಜೀವಿ ಸಂಘರ್ಷ ಆಗುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ಕಾರಣಗಳಿಂದ ಪ್ರಾಣಿಗಳ ಇರುವಿಕೆಯೇ ಒಂದು ಸಂಘರ್ಷ ಅನ್ನೋ ತರ ಭಾವನೆ ಬಂದ್ಬಿಟ್ಟಿದೆ. ಅಂದ್ರೆ ಮುಂಚೆ ಯಾರ ಹತ್ರನೂ ಸಿಸಿ ಟಿವಿ ಇರ್ತಿರ್ಲಿಲ್ಲ, ಈಗ ಹಳ್ಳಿ ಕಡೆ ತುಂಬಾ ಜನರ ಮನೆಯಲ್ಲಿ ಸಿಸಿ ಟಿವಿ ಇದೆ. ಆ ಸಿಸಿ ಟಿವಿ ಮುಂದೆ ಒಂದು ಕರಡಿನೋ, ಚಿರತೆನೋ, ಆನೆನೋ ಹೋದ್ರೆ ಓ

ಆನೆ ಬಂತು, ಚಿರತೆ ಬಂತು ಅಂತ ಅದನ್ನ ವಾಟ್ಸ್ಆಪ್ ನಲ್ಲಿ ಎಲ್ಲರಿಗೂ ಕಳಿಸ್ಬಿಡ್ತಾರೆ. ಅದು ದೊಡ್ಡ ಸುದ್ದಿ ಆಗುತ್ತೆ. ಆ ಚಿರತೆ ಆನೆ ಅಥವಾ ಹುಲಿ ಮುಂಚೆನೂ ಅಲ್ಲೇ ಓಡಾಡ್ತಾ ಇತ್ತು, ಆದ್ರೆ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ, ರಾತ್ರಿ ಹೊತ್ತು ಓಡಾಡ್ತಿತ್ತು. ಈಗ CCTV ಇರೋದ್ರಿಂದ ಎಲ್ಲರೂ ಅದನ್ನ ದಾಖಲೆಯನ್ನ ನೋಡಿ ಅದನ್ನ ಸಂಘರ್ಷ ಅನ್ಕೋತಾರೆ. ಹಾಗಾಗಿ ಪ್ರಾಣಿ ಇರೋದೇ ಸಂಘರ್ಷ ಅಲ್ಲ. ಯಾವಾಗ ನಕಾರಾತ್ಮಕ ಪರಿಣಾಮ ಬೀಳುತ್ತೆ, ಬೆಳೆ ಹಾನಿ ಆಗುತ್ತೆ, ಜಾನುವಾರು ನಷ್ಟ ಆಗುತ್ತೆ, ಅಪರೂಪಕ್ಕೆ ಮನುಷ್ಯನ ಮೇಲೆ ದಾಳಿ

0: ಆದರೆ ಚಿರತೆ, ಆನೆ, ಕಾಡಂದಿ, ಜಿಂಕೆ, ಕಡವೆ ಇಂಥ ಪ್ರಾಣಿಗಳಿಂದ, ಮಂಗ ಇಂಥ ಪ್ರಾಣಿಗಳಿಂದ ಜನ ಸಂಘರ್ಷ ಅಂತ ಕರೀತಾರೆ. ಮತ್ತು ಪರಿಣಾಮನೂ ಆಗುತ್ತೆ. ಕೆಲವು ಕಡೆ ಹಾವಿಂದ ಸಂಘರ್ಷ ಹೆಚ್ಚಾಗುತ್ತೆ. ನಗರವಾಸಿಗಳ ಬಗ್ಗೆ ಕೇಳಿದ್ರೆ ನಗರದಲ್ಲಿ ಮಂಗಗಳಿಂದ ಸಂಘರ್ಷ ಆಗುತ್ತೆ, ಪಾರಿವಾಳದಿಂದ ಸಂಘರ್ಷ ಆಗುತ್ತೆ. ಹಾಗಾಗಿ ನೀವು ಎಲ್ಲಿದ್ದೀರಾ ಅನ್ನೋದ್ರ ಮೇಲೆ ಅವಲಂಬಿತವಾಗಿದೆ ಯಾವ ಪ್ರಾಣಿಯಿಂದ ಸಂಘರ್ಷ ಆಗ್ತಾ ಇದೆ ಅಂತ. ನಾನು ಸರಗೂರಿನ ಮಟ್ಟಕ್ಕೆ ಮಾತಾಡೋದಾದ್ರೆ ನಾನು ಹೇಳಿದಾಗೆ ಹೆಚ್ಚಾಗಿ ಕಾಡಹಂದಿ, ಜಿಂಕೆ, ಕಡವೆ, ಆನೆ, ಹುಲಿ, ಚಿರತೆ, ಬಹುಶಃ ತಕ್ಕ ಒಂದ್ ಸ್ವಲ್ಪ ಮಟ್ಟಿಗೆ ಕರಡಿಗಳಿಂದ ಸಂಘರ್ಷ ಆಗ್ತಾ ಇದೆ.
1: ಸರ್, ತಾವು ಹೇಳಿದಂಗೆ ನಿಜವಾಗ್ಲೂ ಸರಗೂರು ಮತ್ತೆ ಕೋಟೆ ಸುತ್ತಮುತ್ತ ಭಾಗಗಳಲ್ಲಿ ತಾವು ಹೇಳಿದಂಗೆ ಹುಲಿ ಇರ್ಬೋದು, ಚಿರತೆ, ಕರಡಿ, ಆನೆಗಳು ಇವುಗಳ ಜೊತೆ ಹೆಚ್ಚಿನ ಸಂಘರ್ಷಗಳು ಆಗುತ್ತೆ ಅಂತಾನೆ ಕೂಡ ಹೇಳ್ಬೋದು. ಅದೇ ರೀತಿ ಈ ಒಂದು ಅರಣ್ಯ ಪ್ರದೇಶಗಳಲ್ಲಿ ಈ ಮಾನವ ಮತ್ತು ವನ್ಯಜೀವಿ ಸಂಘರ್ಷಕ್ಕೆ ಈ ಪ್ರಮುಖವಾಗಿ ಏನೇನು ಕಾರಣಗಳಿರ್ಬೋದು ಸರ್?
0: ಒಂದು, ಮಾನವನ ಜನಸಂಖ್ಯೆ ಜಾಸ್ತಿ ಆದಾಗ ವನ್ಯಜೀವಿಗಳ ಆವಾಸ ಸ್ಥಾನದ ಮೇಲೆ ಒತ್ತಡನೂ ಹೆಚ್ಚಾಗ್ತಾ ಇದೆ. ನಮ್ಮ ದೇಶದಲ್ಲಿ ಬಂಡೀಪುರ, ನಾಗರಹೊಳೆ ಅಂತ ಪ್ರದೇಶಗಳು ಇರೋದು ಕೇವಲ 5% ಮಾತ್ರ. ಆ ಭಾಗದಲ್ಲಿ ಈ ವನ್ಯಜೀವಿಗಳು ಹೆಚ್ಚಾಗಿ ಜೀವನ ನಡೆಸ್ತಾ ಇದ್ದಾರೆ. ಹುಲಿ ಇರ್ಬೋದು, ಆನೆ ಇರ್ಬೋದು, ಇಂಥ ಪ್ರಾಣಿಗಳು. ಆ 5% ಹೆಚ್ಚಿನ ಭಾಗದಲ್ಲಿ ನಾವು ಮನುಷ್ಯರು ಉಪಯೋಗಿಸ್ತಾ ಇದ್ದೀವಿ. ಆ 5% ಭಾಗದಲ್ಲೂ ಸಹ ಮನುಷ್ಯರು ಇದ್ದಾರೆ, ಇಲ್ಲ ಅಂತಿಲ್ಲ. ಮತ್ತೆ ಅಲ್ಲಿಯೂ ಹೆದ್ದಾರಿಗಳಿದಾವೆ, ಅಲ್ಲೂ ಹಲವಾರು ತರದ ಅಭಿವೃದ್ಧಿ ಕಾರ್ಯಕ್ರಮಗಳು ಆಗಿದಾವೆ. ಹಾಗಾಗಿ ಒಂದು, ಜನಸಂಖ್ಯೆ ಹೆಚ್ಚಾದಂಗೆ ಪ್ರಾಣಿಗಳ ಆವಾಸ ಸ್ಥಾನ ಕುಗ್ಗದಾಗ ನಮ್ಗೆ ಅದೊಂಥರ ಸಂಘರ್ಷದ ಒಂದು ಸಂಕೀರ್ಣವಾದ ಒಂದು ಪ್ರದೇಶ ಆಗ್ತದೆ. ಆ ಭಾಗಗಳು ಎಲ್ಲಿ ವನ್ಯಜೀವಿಗಳು ಇದಾವೆ, ಮಾನವನು ಇದಾವೆ. ಹಾಗಾಗಿ ಆವಾಸ ಸ್ಥಾನದ ಕುಗ್ಗುವಿಕೆ, ಜನರ ಜನಸಂಖ್ಯೆ ಹೆಚ್ಚಳ, ಅಥವಾ ವನ್ಯಜೀವಿಗಳ ಆಹಾರವಾದ ಪ್ರಾಣಿಗಳನ್ನ ನಾವು ಆಕ್ರಮಿಸಿಕೊಂಡಾಗ, ಬೇಟೆ ಆಡಿದಾಗ, ಉದಾಹರಣೆಗೆ ಚಿರತೆ ಅಥವಾ ಹುಲಿ, ಅವುಗಳ ಬಲಿ ಪ್ರಾಣಿಗಳ ಬೇಟೆ ಆಡಿದಾಗ ಅವುಗಳಿಗೆ ಆಹಾರ ಕಡಿಮೆ ಆಗಿ ಜಾನುವಾರುಗಳತ್ತ ಬರುವ ಸಾಧ್ಯತೆಯೂ ಇದೆ. ಅದರೊಟ್ಟಿಗೆ ಕೆಲವು ಪ್ರದೇಶಗಳಲ್ಲಿ, ಬಂಡೀಪುರದಂತಹ ಪ್ರದೇಶಗಳಲ್ಲಿ ಕೆಲವು ವನ್ಯಜೀವಿಗಳ ಸಂಖ್ಯೆನೂ ಜಾಸ್ತಿ ಆಗಿದೆ. ಆ ವನ್ಯಜೀವಿಗಳ ಸಂಖ್ಯೆ ಜಾಸ್ತಿ ಆದಂಗೆ ಅವುಗಳ ಆವಾಸ ಸ್ಥಾನ ಅಥವಾ ನೈಸರ್ಗಿಕ ಆವಾಸ ಸ್ಥಾನ ಹಿಗ್ಗಿಲ್ಲ. ಈಗ ಉದಾಹರಣೆಗೆ ಬಂಡೀಪುರದಲ್ಲಿ 1972 20 ಹುಲಿ ಇದ್ದಿತ್ತು ಅಂತ ಹೇಳ್ತಾರೆ. ಇವತ್ತು ಬಂಡೀಪುರದಲ್ಲಿ 150 ಹುಲಿ ಇದೆ. ಆದ್ರೆ ನನ್ನ ದೃಷ್ಟಿಕೋನದಲ್ಲಿ ಬಂಡೀಪುರದ ಹುಲಿಯ ಪಾರಿಸರಿಕ ಧಾರಣಾ ಶಕ್ತಿ, ಅಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಅದಕ್ಕೆ ಇಕೋಲಾಜಿಕಲ್ ಕ್ಯಾರಿಯಿಂಗ್ ಕೆಪಾಸಿಟಿ ಅಂತ ಹೇಳ್ತೀವಿ ಅಂತ, ಹಂಗಂದ್ರೆ ಏನರ್ಥ ಅಂತ ಹೇಳಿದ್ರೆ ಒಂದು ಪ್ರದೇಶದಲ್ಲಿ ಎಷ್ಟು ಹುಲಿ ಇರ್ಬೋದು ಅನ್ನೋದಕ್ಕೆ ನಾವು ಪಾರಿಸರಿಕ ಧಾರಣಾ ಶಕ್ತಿ ಅಂತ ಹೇಳ್ತೀವಿ. ಬಂಡೀಪುರದ ಪಾರಿಸರಿಕ ಧಾರಣಾ ಶಕ್ತಿ ನನ್ನ ಪ್ರಕಾರ 70-80 ಹುಲಿಗಳಷ್ಟೇ. ಆದ್ರೆ ನಾವು ಅಲ್ಲಿ 150 ಹುಲಿಗಳನ್ನ ತುರುಕಿದ್ದೀವಿ. ಈಗ ಅಷ್ಟೊಂದು ಹುಲಿಗಳಾದ್ಮೇಲೆ ಅವುಗಳ ಆವಾಸ ಸ್ಥಾನ ಹಿಗ್ಗಿಲ್ದ ಮೇಲೆ ಎಲ್ಲಿ ಹೋಗ್ತದೆ ಆ ಹುಲಿಗಳು? ಆ ಹುಲಿಗಳು ನೈಸರ್ಗಿಕವಾಗಿ ಕಾಡಿನ ಆಚೆ ಇರುವಂತ ಕೆಲವು ಅನೈಸರ್ಗಿಕ ಆವಾಸ ಸ್ಥಾನಕ್ಕೆ ಬಂದು ಸೇರ್ಕೊಳ್ತಾ ಇದ್ದಾರೆ. ಈಗ ಕೆಲವು ರೈತರು ಜಮೀನುಗಳನ್ನ ಬೀಳ್ಬಿಟ್ಟಿರ್ತಾರೆ, ಅಲ್ಲಿ ಬಂದು ಸೇರ್ಕೊಳ್ತವೆ. ಕೆಲವು ಕಡೆ ಕ್ವಾರಿಗಳಾಗಿ ಅದನ್ನು ಬೀಳ್ಬಿಟ್ಟಿರ್ತಾರೆ, ಅಲ್ಲಿ ಬಂದು ಸೇರ್ಕೊಳ್ತವೆ. ಅಥವಾ ನಾವು ಹೊಲಗಳಲ್ಲಿ ಜೋಳ ಹಾಕಿರ್ತೀವಿ ಅನ್ಕೊಳ್ಳಿ, ಅದು 3-4 ಹುಲಿಗೆ ಒಂದು ಒಳ್ಳೆ ಆವಾಸ ಸ್ಥಾನ ಆಗುತ್ತೆ, ಯಾಕಂದ್ರೆ ಅಲ್ಲಿ ಕಾಡಂದಿ ಬಂದು ಸೇರ್ಕೊಂಡಿರುತ್ತೆ, ಅದನ್ನ ಹುಡುಕೊಂಡು ಹುಲಿಗಳು ಬರ್ತದೆ. ಹಾಗಾಗಿ ನಮಗೆ ಮೂಲಭೂತವಾಗಿ ನಾವು ನೋಡ್ಬೇಕಾಗಿರೋದು ಬಂಡೀಪುರದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಾಗಿ ಅಥವಾ ನಾಗರಹೊಳೆಯಲ್ಲಿ ಹೆಚ್ಚಾಗಿ ಅವು ಆಚೆ ಕಡೆ ಬಂದು ಅನೈಸರ್ಗಿಕ ಪ್ರದೇಶಗಳಲ್ಲಿ ಸೇರ್ಕೊಳ್ತಾ ಇದೆ. ಇದು ಕೂಡ ಒಂದು ಮುಖ್ಯವಾದ ಕಾರಣ.
1: ಸರ್, ಇದ್ರ ಜೊತೆಗೆ ಹೇಗೆ ತಾವು ಹೇಳಿದಂಗೆ ಈಗ ಅರಣ್ಯ ನಾಶ ಇರ್ಬೋದು ಅಥವಾ ಈ ಒಂದು ಜೀವ ವೈವಿಧ್ಯತೆ ಒಂದು ಕುಸಿತದಿಂದ ಒಂದು ಕೂಡ ಈ ಒಂದು ಸಂಘರ್ಷ ಹೆಚ್ಚಾಗ ಸಾಧ್ಯತೆಗಳಿರುತ್ತಾ ಹೇಗೆ ಸರ್?
0: ಇಲ್ಲ, ಈ ಸಂಘರ್ಷ ಆಗೋದು ಯಾವ ಪ್ರಾಣಿಗಳಲ್ಲಿ ಅಂದ್ರೆ ಅವುಗಳ ಸಂಖ್ಯೆ ಜಾಸ್ತಿ ಪ್ರಾಣಿಗಳು, ಆನೆ ಇರ್ಬೋದು, ಹುಲಿ ಇರ್ಬೋದು. ನಾನೇ ನೋಡಿದಾಗ ನಾನು 1975 ಈ ಪ್ರದೇಶಕ್ಕೆ ಬರ್ತಾ ಇದ್ದೀನಿ, ಬಂಡೀಪುರ ಇರ್ಬೋದು, ನಾಗರಹೊಳೆ ಇರ್ಬೋದು, ಅವಾಗ ಈ ತರ ಸಂಘರ್ಷ ಇರ್ಲಿಲ್ಲ. ಮತ್ತೆ ಆನೆಗಳ ಸಂಖ್ಯೆನೂ ಇಷ್ಟು ಹೆಚ್ಚಿರ್ಲಿಲ್ಲ. ಅವಾಗ ಏನಾಗೋದು, ಬೇಸಿಗೆ ಸಮಯಗಳಲ್ಲಿ ಪ್ರಾಣಿಗಳು, ಅದರಲ್ಲೂ ಆನೆಗಳು, ನಾಗರಹೊಳೆಯ ಉತ್ತರ ಪ್ರದೇಶದಿಂದ, ಬಂಡೀಪುರದ ಈಶಾನ್ಯ ಪ್ರದೇಶದಿಂದ ಎಲ್ಲ ಕಬಿನಿ ಹಿನ್ನೀರಿಗೆ ಬರವು, ಕಬಿನಿ ಹಿನ್ನೀರಿಗೆ. ಹಾಗಾಗಿ ಬೇಸಿಗೆಗಾಲದಲ್ಲಿ ನೀವು ಕಬಿನಿ ಹಿನ್ನೀರಿಗೆ ಹೋದ್ರೆ, ಅಂತರ್ಸಂತೆ ಕಡೆ ಎಲ್ಲ ಹೋದ್ರೆ, ಒಂದೇ ಸಂಜೆಯಲ್ಲಿ 350-400 ಆನೆ ಕಾಣೋದು. ಇವತ್ತು 400 ಆನೆ ಕಾಣೋದಿಲ್ಲ, 10-20-30-40 ಆನೆಗಳು ಕಾಣುತ್ತೆ. ಯಾಕೆ ಅಂತ ಹೇಳಿದ್ರೆ, ಮುಂಚೆ ಬೇಸಿಗೆಗಾಲದಲ್ಲೆಲ್ಲ ಕಬಿ ನೀರಿಗೆ ನೀರು ಹುಡ್ಕೊಂಡು ಬರೋದು. ಈಗ ಅರಣ್ಯದಲ್ಲಿ ಎಲ್ಲಾ ಪ್ರದೇಶಗಳಲ್ಲಿ 1 ಚದರ ಕಿಲೋಮೀಟರ್ಗೆ 2-2 ತೋಡಿದ್ದಾರೆ, 2-2 ತೋಡಿದ್ದಾರೆ. ಅಂದ್ರೆ ಅರಣ್ಯದ ಎಲ್ಲಾ ಭಾಗಗಳಲ್ಲಿ ವರ್ಷ ಪೂರ್ತಿ ನೀರು ಸಿಗ್ತದೆ. ಒಂದು ಕೆರೆ ತೋಡೋದು, ಇನ್ನೊಂದು ಅಥವಾ ಬೋರ್ವೆಲ್ ಹಾಕಿ ಅದನ್ನ ಸೋಲಾರ್ ಇಂದ ಆಚೆ ಎತ್ತಿ ಕೆರೆಗಳಿಗೆ ತುಂಬಿಸೋದು. ಅಂದ್ರೆ ವರ್ಷ ಪೂರ್ತಿ ಅಲ್ಲಿ ನೀರು ಸಿಗ್ತಾ ಇದೆ ಕೆರೆಗಳಲ್ಲಿ, ಕಾಡಿನ ಎಲ್ಲಾ ಭಾಗಗಳಲ್ಲಿ. ಹಿಂದೆ ಏನಾಗೋದು, ಆತರ ಬೇಸಿಗೆಗಾಲದಲ್ಲಿ ವಲಸೆ ಬರ್ತಾ ಇದ್ವು ಪ್ರಾಣಿಗಳು ಎಲ್ಲಿ, ಕಬಿನಿ ಹಿನ್ನೀರಿಗೆ. ವಲಸೆ ಬರುವಾಗ ಕೆಲವು ಅನಾರೋಗ್ಯದಿಂದ ಇರೋ ಪ್ರಾಣಿಗಳು, ಚಿಕ್ಕ ಮರಿಗಳು ಆ ವಲಸೆ ಸಮಯದಲ್ಲಿ ಸತ್ತೋಗೋದು ಒತ್ತಡದಿಂದ. ಅಂದ್ರೆ ನೀರು ಕಡಿಮೆ ಇರೋದು ಅಥವಾ ಆಹಾರ ಕಡಿಮೆ ಇರೋ ಒತ್ತಡದಿಂದ ಸತ್ತೋಗೋದು, ಅದಕ್ಕೆ ನೈಸರ್ಗಿಕ ಮೃತ್ಯುತೆ ಅಂತ ನಾವು ಕರಿತೀವಿ, ಮೃತ್ಯತೆ ಅಂತ ಕರಿತೀವಿ.

0: ಅಂದ್ರೆ ಒಂದು ಜೀವ ಹುಟ್ಟದ ಮೇಲೆ ಅದು ಸಾಯಲೇಬೇಕು, ಹಲವಾರು ಕಾರಣಗಳಿಗೆ ಹಲವಾರು ವಯಸ್ಸಿನಲ್ಲಿ ಸಾಯ್ತದದು. ಹಾಗಾಗಿ ಆ ನೈಸರ್ಗಿಕ ಮೃತ್ಯತೆಯನ್ನು ನಾವು ಇವಾಗ ಕಡಿಮೆ ಮಾಡಿದ್ವಿ. ಎಲ್ಲಾ ಕಡೆನೂ ನೀರು ಕೊಡೋದು, ಎಲ್ಲಾ ಪ್ರಾಣಿಗಳಿಗೆ ಇದು ಜಿಂಕೆಗಳು ಹೆಚ್ಚಾಗ್ಲಿ ಹುಲಿಗಳಿಗೋಸ್ಕರ ಅಂತ ಅದು ಕಾಡನ್ನ ಕಡಿದು ಅದನ್ನ ಹುಲ್ಲುಗಾವಲಾಗಿ ಮಾರ್ಪಾಡು ಮಾಡೋದು. ಅವಾಗ ಏನಾಗ್ತದೆ, ಜಿಂಕೆ ಸಂಖ್ಯೆ ಜಾಸ್ತಿ ಆಗುತ್ತೆ. ಜಿಂಕೆ ಸಂಖ್ಯೆ ಜಾಸ್ತಿ ಆದಾಗ ಹುಲಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹುಲಿಗಳಿಗೆ ನೀರುನು ಇದೆ, ಜಿಂಕೆನೂ ಇದೆ. ಅವುಗಳ ಮರಿಗಳು ಈ ಆಹಾರ ಮತ್ತು ನೀರಿನ ಕೊರತೆಯಿಂದ ಸಾಯುವುದಿಲ್ಲ, ಮೃತ್ಯತೆ ಇಲ್ಲ. ಆದ್ರೆ ಕಾಡಿನ ಪ್ರದೇಶ ಹಿಗ್ತಾ ಇಲ್ಲ, ಕುಗ್ಗುತ್ತಾ ಇದೆ. ಕಾಡಿನ ಪ್ರದೇಶ ಹಿಗ್ಗಿಲ್ಲ, ವನ್ಯಜೀವಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂದ ತಕ್ಷಣ ವನ್ಯಜೀವಿಗಳು ಆಚೆ ಕಡೆ ಬಂದೇ ಬರುತ್ತೆ. ಹಾಗಾಗಿ ನಾವು ಹೇಗೆ ಕಾಡನ್ನ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡೋದು ಇದೆಯೋ ಅದು ಬಹಳ ಮುಖ್ಯ. ನಾವು ವನ್ಯಜೀವಿ ಸಂಘರ್ಷವನ್ನ ಕಡಿಮೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಆನೆಗಳ ಸಂಖ್ಯೆ ಮೃತ್ಯತೆ ಇಲ್ದಲೇನೆ, ಆ ಬೇಸಿಗೆಗಾಲದಲ್ಲಿ ಅದಕ್ಕೆ ನೀರಿಲ್ದಲೆ ಆಹಾರ ಇಲ್ದಲೆ ಸಾಯ್ತಾ ಇದ್ದದನ್ನ ಇವಾಗ ತಡೆದಿದ್ದೀವಿ. ಅದರಿಂದ ಅವುಗಳ ಸಂಖ್ಯೆ ಜಾಸ್ತಿ ಆಗಿದೆ. ಸಂಖ್ಯೆ ಜಾಸ್ತಿ ಆದ್ಮೇಲೆ ಏನ್ ಮಾಡ್ತಾವೋ, ಆಚೆ ಬರ್ತಾರೆ, ಆಚೆ ಬಂದೇ ಬರ್ತಾವೆ. ಜನರಲ್ ಒಂದು ತಪ್ಪು ಅಭಿಪ್ರಾಯ ಅಂದ್ರೆ ಕಾಡಿನಲ್ಲಿ ಬೇಸಿಗೆ ಸಮಯದಲ್ಲಿ ನೀರಿಲ್ಲ ಮೇವಿಲ್ಲ ಅದಕ್ಕೆ ಆಚೆ ಬರ್ತವೆ ಅನ್ಕೊಳ್ಳಿದವೆ, ಅದು ತಪ್ಪು. ಕಾಡಿನಲ್ಲಿ ಖಂಡಿತ ನೀರಿದೆ, ಕಾಡಿನಲ್ಲಿ ಅದಕ್ಕೆ ಬೇಕಾದಂತಹ ಹಲವಾರು ಮೇವಿನ ಸಸ್ಯ ವರ್ಗಗಳಿದಾವೆ. ಹಾಗಾಗಿ ನಾವು ಅವುಗಳಿಗೆ ಹೆಚ್ಚು ನೀರು ಕೊಡೋದು, ಹೆಚ್ಚು ಕೆರೆ ತೊಡೋದು, ಚೆಕ್ ಡ್ಯಾಮ್ ಮಾಡೋದು ಇದನ್ನೆಲ್ಲ ನಿಲ್ಲಿಸಲೇಬೇಕು. ಇವತ್ತಿಂದ ಅದನ್ನು ಪ್ರಾರಂಭ ಮಾಡಿ ಆನೆಗಳಿಗೆ ಆಗ್ಲಿ ಹುಲಿಗಳಿಗೆ ಆಗಿ ನೈಸರ್ಗಿಕ ಮೃತ್ಯತೆಯನ್ನು ಹೆಚ್ಚಿಸಿದ್ರೆ ಅವಾಗ ಅವುಗಳ ಸಂಖ್ಯೆ ಸಾಧಾರಣ ಧಾರಣಾ ಶಕ್ತಿಯ ಮಟ್ಟಕ್ಕೆ ಬಂದು ನಮಗೆ ಸಂಘರ್ಷ ಕಡಿಮೆ ಆಗುತ್ತೆ. ಇಲ್ಲ ಅಂದ್ರೆ ಸಂಘರ್ಷ ಇದು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇದಕ್ಕೆ ಮುಖ್ಯ ಕಾರಣ ನಾವು ವನ್ಯಜೀವಿ ಆವಾಸ ಸ್ಥಾನಗಳನ್ನ ಅವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾ ಇರೋದು.
1: ಸರಿ, ಈಗ ತಾವು ಹೇಳಿದಂಗೆ ಒಂದು ವೇಳೆ ಈಗ ವನ್ಯಜೀವಿಗಳು ಗ್ರಾಮ ಅಥವಾ ಈ ಒಂದು ಕೃಷಿ ಜಮೀನುಗಳಿಗೆ ಬಂದಾಗ ಸಾರ್ವಜನಿಕರು ಮೊದಲು ಏನ್ ಮಾಡ್ಬೇಕು ಸರ್?
0: ಮೊದಲು ಅಂತ ಹೇಳಿದ್ರೆ ನಾವು ಅವುಗಳ ವನ್ಯಜೀವಿಗಳ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸ್ಕೊಳ್ಬೇಕು.
1: ಹೌದು,
0: ಸಂಘರ್ಷ ಆಗದ ಹಾಗೆ. ಅಂದ್ರೆ ಇವಾಗ ನಾನು ಮೇಕೆ ಕಾಯ್ತಿದ್ದೆ, ಕುರಿ ಕಾಯ್ತಿದ್ದೆ, ದನ ಕಾಯ್ತಿದ್ದೆ, ಒಂದು ಚಿರತೆ ಬಂದು ಈಟು ಅನ್ಕೊಳ್ಳಿ, ಮಧ್ಯೆ ಪ್ರವೇಶಿಸಬಾರ್ದು. ಯಾಕಂದ್ರೆ ಚಿರತೆ ಹಿಡ್ದೇ ಹಿಡಿಯುತ್ತೆ, ಅದು ನಮಗಿಂತ ಹೆಚ್ಚು ಶಕ್ತಿಶಾಲಿ ಪ್ರಾಣಿ. ನಾವು ಮಧ್ಯದಲ್ಲಿ ಮೇಕೆ ಬಿಡಿಸ್ಲಿಕ್ಕೆ ಹೋದ್ರೆ ನಮಗೂ ಗಾಯ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಯ್ತು, ಮೇಕೆನ ಹಿಡಿತಾ ಇಟ್ಕೊಂಡು ಹೋಗೋದಕ್ಕೆ ಬಿಟ್ಬಿಡಿ, ಅವಕಾಶ ಮಾಡಿಕೊಡಿ. ಅದನ್ನ ಅರಣ್ಯ ಇಲಾಖೆಯಲ್ಲಿ ನೀವು ಪರಿಹಾರ ತಗೊಳ್ಳೋದು ಮುಖ್ಯ ಆಗುತ್ತೆ. ಆದ್ರೆ ನಾವು ಅದ್ರ ಮಧ್ಯೆ ಹೋದ್ರೆ ನಮ್ಗೂ ಗಾಯ ಸಾವು ನೋವುಗಳಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಒಂದು ಎರಡನೇ ಮುಂಜಾಗ್ರತಾ ಕ್ರಮಗಳು ಅಂದ್ರೆ ನಮ್ಗೆ ಆನೆ ಆಗ್ಲಿ ಹುಲಿ ಆಗ್ಲಿ ಚಿರತೆ ಆಗ್ಲಿ ನಮ್ಮ ಹೊಲಗದ್ದೆಗಳಲ್ಲಿ ಕಂಡ್ರೆ ಅದ್ರ ಹತ್ರ ಹೋಗ್ಬಾರ್ದು. ಎಷ್ಟೊಂದ್ಸಲ ನಮ್ಮ ಆಸಕ್ತಿ ಕೌತುಕತೆಯಿಂದ ಹತ್ರ ಹೋಗ್ತೀವಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲಾರ ಕೈಯಲ್ಲೂ ಮೊಬೈಲ್ ಇರುತ್ತೆ, ಮೊಬೈಲ್ ಅಲ್ಲಿ ಫೋಟೋ ತೆಗಿಯಕ್ಕೆ ವಿಡಿಯೋ ತೆಗಿಯಕ್ ಹೋಗ್ತಾರೆ, ಅವಾಗ ಸಾವು ನೋವು ಆಗ್ತದೆ. ಅದು ಎರಡನೇದು ನಿಲ್ಲಿಸ್ಬೇಕು. ಮೂರನೇದು ಸುಳ್ಳು ಸುದ್ದಿ ಹಬ್ಬೋದನ್ನ ನಿಲ್ಲಿಸ್ಬೇಕು. ನಾನು ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ತೆಗೆದ್ನಾ, ತೆಗೆದ ತಕ್ಷಣ ವಾಟ್ಸ್ಆಪ್ ಹಾಕ್ತೀನಿ, ಹತ್ತಾರು ಹಳ್ಳಿಗಳಿಗೆ ಕಳಿಸ್ತೀನಿ. ಆ ಹತ್ತಾರು ಹಳ್ಳಿಯವರು ಅಲ್ಲಿ ಬಂದು ಸೇರ್ಕೊಳ್ತಾರೆ. ಸೇರ್ಕೊಂಡಾಗ ಹುಲಿಗೆ ಗಾಬರಿಯಾಗಿ ಅದನ್ನು ಯಾರ ಮೇಲೂ ಎರಗುತ್ತೆ. ಯಾಕಂದ್ರೆ ನಾವೆಲ್ಲ ಹುಲಿ ಒಂದು ಪೊದಲ್ಲಿದ್ರೆ ಸುತ್ತ ಸೇರ್ಕೊಳ್ತೀವಿ. ಈಗ ನಮ್ಗೇನೆ ಕಾಡಿನ ಮಧ್ಯೆ ಹತ್ತು ಹುಲಿಗಳ ಮಧ್ಯೆ ನನ್ನೊಬ್ಬನ ಹಾಕಿದ್ರೆ ನನಗೆ ಎಷ್ಟು ಗಾಬರಿ ಆಗುತ್ತೆ, ಅದೇ ತರ ಹುಲಿಗೂ ನೂರಾರು ಜನ ಸೇರಿದಾಗ ಅದಕ್ಕೆ ಗಾಬರಿ ಆಗಿರುತ್ತೆ. ಎಷ್ಟೋ ಸಲ ನಾವು ವಿಡಿಯೋದಲ್ಲಿ ನೋಡ್ತಿರ್ತೀನಿ, ಹುಲಿ ಯಾರ್ದೋ ಜಮೀನಿಗೆ ಬಂದಿರುತ್ತೆ, ಅದನ್ನ ಓಡ್ಸಕ್ಕೆ ಹತ್ತಾರು ಜನ ಅದರಿಂದ ಓ ಅಂತ ಕೆಚ್ಕೊಂಡು ಹೋಗ್ತಿರ್ತಾರೆ. ಅರಣ್ಯ ಇಲಾಖೆಗೂ ಕೆಲಸ ಮಾಡಕ್ ಬಿಡೋದಿಲ್ಲ. ಅಂತ ಸಮಯದಲ್ಲಿ ಹುಲಿಗಳು ತಿರುಗಿ ಅಥವಾ ಆನೆಗಳು ತಿರುಗಿ ಜನರಿಗೆ ಸಾವು ನೋವಾಗಿರೋದು ಸಾಕಷ್ಟು ಸಮಯ ಆಗುತ್ತೆ. ಹಾಗಾಗಿ ಜನ ಗುಂಪಿನಲ್ಲಿ ಹುಲಿ ಚಿರತೆ ಆನೆಗಳು ಬಂದಿರೋ ಪ್ರದೇಶಕ್ಕೆ ಹೋಗಲೇಬಾರದು, ಹೋದ್ರೆ ಖಂಡಿತ ಸಾವು ನೋವಾಗುತ್ತೆ. ಅದನ್ನ ಆಮೇಲೆ ನಾವು ಬೇರೆಯವ್ರ ಮೇಲೆ ದೂರೋದು, ಪ್ರಾಣಿಗಳ ಮೇಲೆ ದೂರೋದು ಅವಶ್ಯಕತೆ ಇಲ್ಲ.
1: ಖಂಡಿತ.
0: ನಾಲ್ಕನೇ ವಿಚಾರ ಅಂತ ಹೇಳಿದ್ರೆ ಈಗ ಪ್ರಾಣಿಗಳು ಏನಕ್ಕೆ ಬರುತ್ತೆ, ಬೆಳೆ ಇಲ್ಲ ನಮ್ಮ ಜಾನುವಾರು ತಿನ್ನಕ್ಕೆ. ಬೆಳೆ ಮತ್ತು ಜಾನುವಾರನ್ನ ನಾವು ರಕ್ಷಣೆ ಮಾಡ್ಕೊಳ್ಳೇಬೇಕು. ಈಗ ಒಂದು ಟೇಬಲ್ ಮೇಲೆ ನಾವು ಬೆಲ್ಲ ಇಟ್ಬಿಟ್ಟು ಇರುವೆ ಬರಬೇಡಿ ಅಂದ್ರೆ ಬರಕ್ ಆಗೋದಿಲ್ಲ, ಇರುವೆ ಬಂದೇ ಬರುತ್ತೆ. ಅದಕ್ಕೆ ನಾವು ಬೆಲ್ಲನ ಡಬ್ಬದಲ್ಲಿ ಹಾಕಿಡ್ಬೇಕು ಇರುವೆ ಬರದಂಗೆ. ಅದೇ ತರ ನಮ್ಮ ಜಾನುವಾರು ರಕ್ಷಣೆನೂ ಬಹಳ ಮುಖ್ಯ ಆಗುತ್ತೆ. ಕೊಟ್ಟಿಗೆಯಲ್ಲಿ ಸರಿಯಾದ ಕೊಟ್ಟಿಗೆಯಲ್ಲಿ ಕಟ್ಟಬೇಕು, ರಾತ್ರಿ ಹೊತ್ತು ಕೊಟ್ಟಿಗೆ ಒಳಗಡೆ ಹಾಕ್ಬೇಕು. ಆದಷ್ಟು ಕೊಟ್ಟಿಗೆ ಆಚೆ ಕಡೆ ಒಂದು ದೀಪ, ಒಂಚೂರು ಗಲಾಟೆ ಮಾಡೋ ಹಂಗೆ ಏನಾದ್ರು ಹಾಡುಗಳು ಹಾಕೋದು, ರೇಡಿಯೋ ಹಾಕೋದನ್ನು ಮಾಡಿದ್ರೆ ಅಲ್ಲಿಗೆ ಹುಲಿ ಚಿರತೆ ಅಂತ ಪ್ರಾಣಿಗಳು ಬರೋದು ಕಡಿಮೆ ಆಗುತ್ತೆ. ಹಾಗಾಗಿ ಹಲವು ಬೇರೆ ಬೇರೆ ಪ್ರಾಣಿಗಳಿಗೆ ಬೇರೆ ಬೇರೆ ವಿಧಾನಗಳಿಂದ ನಾವು ಸಂಘರ್ಷವನ್ನು ಕಡಿಮೆ ಮಾಡಬೇಕು.
1: ಸರಿ, ತಾವು ಹೇಳ್ದಂಗೆ ನಾವು ಯಾವ ರೀತಿ ಒಂದು ಮುಂಜಾಗ್ರತೆಯನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ. ಈಗ ಅದೇ ರೀತಿ ಈಗ ಕಾಡು ಪ್ರಾಣಿಗಳನ್ನ ಕಂಡಾಗ ನಮ್ಮ ಜನರು ಮಾಡ್ತಕ್ಕಂತ ಒಂದು ತಪ್ಪುಗಳು ಏನು?
0: ಅದನ್ನ ಮುಂಚೆ ಹೇಳಿದಾಗೆ ಒಂದು ಅವುಗಳಲ್ಲಿ ಫೋಟೋ ತೆಗಿಯಕ್ ಹೋಗುದು ನಿಲ್ಸ್ಬೇಕು. ಫೋಟೋ ಇಲ್ದಿದ್ರು ಅದನ್ನ ಕೌತುಕತೆಯಿಂದ ನೋಡಕ್ ಹತ್ರದಿಂದ ನೋಡ್ಬೇಕು, ಅದೇನಾಯ್ತು ಕಣ್ಲ ನೋಡೋಣ ಹೋಗೋಣ ಅನ್ನೋದು ನಾನು ನಿಲ್ಸ್ಬೇಕು. ಅದೇ ಅಲ್ಲಿ ಹೋದ್ರೆ ಖಂಡಿತ ಗಾಯ ಆಗೋದು ಸಾವು ನೋವುಗಳಾಗೋದೇ ಆಗುತ್ತೆ. ಅದಾದ ನಂತರ ಅದು ಹಿಡಿದ್ರೆ, ನಾನು ಮುಂಚೆ ಹೇಳಿದಾಗ ಜಾನುವಾರು ಹಿಡಿದ್ರೆ ಬಿಟ್ಬಿಡಿ, ಅದನ್ನ ಮಧ್ಯಕ್ಕೆ ಹೋಗ್ಬೇಡಿ. ಮಧ್ಯಕ್ಕೆ ಹೋದ್ರೆ ನಮ್ಗೇನೆ ತೊಂದರೆ ಹೆಚ್ಚಾಗೋದು. ಆಮೇಲೆ ಅರಣ್ಯ ಇಲಾಖೆಯಿಂದ ಪರಿಹಾರ ತಗೊಳ್ಳೋಣ. ಅದು ಪರಿಹಾರ ಕೊಡೋದು ಕಡಿಮೆ ಇದೆ, ತಡನೂ ಮಾಡ್ತಾರೆ, ಅದು ಬೇರೆ ವಿಚಾರ. ಆದ್ರೆ ನಮ್ಮ ಜೀವಕ್ಕಿಂತ

0: ಹೆಚ್ಚು ಬೆಲೆ ಇಲ್ಲ.
1: ಹಾಗಾಗಿ ಮಧ್ಯದಲ್ಲಿ ಹೋಗಿ ತಡೆಯಲಿಕ್ಕೆ ಪ್ರಯತ್ನ ಪಡಬೇಡಿ. ಮತ್ತೆ ಕಾಡು ಒಳಗಡೆ ಹೋದ್ರೆ ಜಾನುವಾರು ಬಿಟ್ಕೊಂಡು ಹೋದ್ರೆ ನೀವು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ. ಕಾಡು ಒಳಗಡೆ ಹುಲಿ ಇದೆ ಅಂತ ಗೊತ್ತು, ಚಿರತೆ ಇದೆ ಅಂತ ಗೊತ್ತೇ ಗೊತ್ತಿದೆ, ಅಲ್ಲಿ ನಾವು ಜಾನುವಾರು ತಗೊಂಡು ಹೋದಾಗ ಅವುಗಳಿಗೆ ಆಕರ್ಷಿತವಾಗಿ ವನ್ಯಜೀವಿಗಳು ಬಂದೇ ಬರುತ್ತೆ. ಹಾಗಾಗಿ ನಾವು ಬಹಳ ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ಕೋಬೇಕು. ನಂತರ ರಾತ್ರಿ ನೀರ್ ಕಟ್ಟಕ್ ಹೋಗ್ತೀವಿ ಜಮೀನ್ಗೆ, ಕಬ್ಬಿನ ಗದ್ದೆಗೋ ಜೋಳಗೋ ತೋಟಕ್ಕೋ ನೀರ್ ಕಟ್ಟಕ್ ಹೋಗುವಾಗ ಒಬ್ಬೊಬ್ಬರೇ ಹೋಗ್ಬಾರ್ದು. ಎಷ್ಟೊಂದ್ ಕಡೆ ಪಾಪ ರಾತ್ರಿ ಮಾತ್ರ ಬರೋದು ವಿದ್ಯುತ್ ಶಕ್ತಿ, 3-phase ಕರೆಂಟ್ ಬರೋದು ರಾತ್ರಿ ಮಾತ್ರ, ಏನೋ ಬಾವಿ ಲೈನ್ ಬರೋದು ರಾತ್ರಿ ಹೊತ್ತು ಮಾತ್ರ. ಹಂಗಾಗಿ ರಾತ್ರಿ ಹೋಗ್ಬೇಕಾದ್ರೆ ಸದ್ದು ಮಾಡ್ಕೊಂಡು ಅಥವಾ ಜನರೊಟ್ಟಿಗೆ ಮಾತಾಡ್ಕೊಂಡು ಇಬ್ರು ಮೂವರು ಮಾತಾಡ್ಕೊಂಡು ಹೋದ್ರೆ ಯಾವುದೇ ವನ್ಯಜೀವಿ ಇದ್ರು ಯಾರೋ ಬರ್ತಾ ಇದಾರೆ ಅಂತ ಬಿಟ್ಟು ದೂರ ಹೋಗುತ್ತೆ. ಆದ್ರೆ ಹೆಚ್ಚು ನಮ್ಮಲ್ಲಿ ಸ್ಥಿತಿವಂತರಿದ್ರೆ ಸ್ವಲ್ಪ ನಮ್ಮ ಮೋಟರ್ ಆನ್ ಮಾಡೋದ್ನ ಮೊಬೈಲ್ ಅಲ್ಲೇ ಆನ್ ಮಾಡೋದು, ಇವಾಗ ಹೊಸ ತಂತ್ರಜ್ಞಾನಗಳು ಬಂದಿದ್ದಾವೆ. ನಾವು ಮನೆಯಲ್ಲೇ ಕುತ್ಕೊಂಡು ಇವತ್ತು ರಾತ್ರಿದು ನಮ್ದು ಮೋಟರ್ ಆನ್ ಮಾಡ್ಕೊಳ್ಬೋದು, ಏನೋ ಮೊಬೈಲ್ ಸಿಮ್ ಕಾರ್ಡ್ ಉಪಯೋಗಿಸಿ. ಅಂತ ಅಳವಡಿಕೆಗಳನ್ನ ಮಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ನೋಡಿ, ಒಂದು ವಿಚಾರ ನಾವು ಅರ್ಥ ಮಾಡ್ಕೊಳ್ಬೇಕು, ಹುಲಿ ಆಗ್ಲಿ ಚಿರತೆ ಆಗ್ಲಿ ಮಾಂಸಾಹಾರಿ ಪ್ರಾಣಿ, ಅದು ಮಾಂಸ ತಿನ್ನೋದು ಬಿಡೋದಿಲ್ಲ. ಅದಕ್ಕೆ ಮಾಂಸ ತಿನ್ಬೇಡಪ್ಪ ನೀನ್ ಸಸ್ಯಹಾರಿ ಆಗು ಅಂತ ಹೇಳಿದ್ರೆ ಅದು ಬಿಡೋದಿಲ್ಲ. ಹಂಗಾಗಿ ಏನಾದ್ರು ಬದಲಾವಣೆ ತಂದ್ಕೊಳ್ಬೇಕು ಅಂದ್ರೆ ನಮ್ಮಿಂದ ಬದಲಾವಣೆ ತಂದ್ಕೊಂಡು ನಮ್ಮ ಸುರಕ್ಷತೆಗೆ ನಮ್ಮಲ್ಲಿ ಬದಲಾವಣೆ ತರ್ಕೊಳ್ಬೇಕಾಗುತ್ತೆ.
2: ಸರ್, ಇದ್ರ ಜೊತೆಗೆ ಈಗ ಈ ಒಂದು ವನ್ಯಜೀವಿ ಸಂರಕ್ಷಣೆಯಲ್ಲಿ ಈಗ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹೇಗೆ ಆ ಒಂದು ಸಂರಕ್ಷಣೆಯಲ್ಲಿ ಯಾವ ರೀತಿ ಭಾಗವಹಿಸಬಹುದು, ಯಾವ ತರ ಒಂದು ಅವೇರ್ನೆಸ್ ನ ಮೂಡಿಸಬಹುದು ಸರ್? ಅವರು
1: ಹೆಚ್ಚಿನ ಎನ್ ಜಿ ಒಗಳು ಏನು ಸರ್ಕಾರೇತರ ಸಂಸ್ಥೆಗಳಿದಾವಲ್ಲ, ಅದರಲ್ಲೂ ಈ ವನ್ಯಜೀವಿಗಳ ಮೇಲೆ ಕೆಲಸ ಮಾಡೋರು ಎಲ್ಲರೂ ನಗರ ಪ್ರದೇಶಗಳಲ್ಲೇ ಮಾಡೋದು ದುರಾದೃಷ್ಟವಶಾತ್. ಹಾಗಾಗಿ ಈ ಸಂಸ್ಥೆಗಳು ವನ್ಯಜೀವಿಗಳ ಬಗ್ಗೆ ಪರಿಣಿತರು ತಜ್ಞರು ಯಾರ್ಯಾರು ಇದ್ದಾರೆ ಅವರೆಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ವನ್ಯಜೀವಿಗಳ ಸಂಘರ್ಷ ಎಲ್ಲಿದೆ ಅಲ್ಲಿ ಕೆಲಸ ಮಾಡಬೇಕು. ಮೊದಲಾಗಿ ಅವರು ಅರಿವು ಮೂಡಿಸಬೇಕು. ಹೇಗೆ ಅರಿವು, ಇವತ್ತು ನಾನು ಬೆಳಗ್ಗೆ ಪ್ರಗತಿ ಶಾಲೆಯಲ್ಲಿ ಮಕ್ಕಳೊಟ್ಟಿಗೆ ಮಾತಾಡ್ತಿದ್ದೆ, ಅವ್ರದ್ದೆಲ್ಲರದು ಇದೆ ಪ್ರಶ್ನೆ, ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ. ಏನ್ ಮಾಡ್ಬೇಕು ಅಂತ ಕೇಳಕ್ ಪ್ರಶ್ನೆ ಕೇಳಕ್ಕೆ ಯಾರು ಇಲ್ದಿದ್ರೆ ಉತ್ತರ ಕೇಳ್ಕೊಳ್ಬೇಕು ಅಂತ ಅವ್ರಿಗೆ ಆಸಕ್ತಿ ಇದೆ. ಆದ್ರೆ ಯಾರನ್ನ ಕೇಳೋದು? ಅವರು ಈ ಎನ್ ಜಿ ಒಗಳೆಲ್ಲ ಹೋಗಿ ಸಿಟಿಗಳಲ್ಲಿ ಸೇರ್ಕೊಂಡ್ಬಿಟ್ಟವ್ರೆ, ಆನೆಗಳ ಬಗ್ಗೆ, ಹುಲಿಗಳ ಬಗ್ಗೆ, ಚಿರತೆಗಳ ಬಗ್ಗೆ, ಕರಡಿಗಳ ಬಗ್ಗೆ ಎಲ್ಲಾದ್ರು ಸಿಟಿಲಿ ದೊಡ್ಡ ಭಾಷಣ ಮಾಡ್ತಾರೆ. ಸಿಟಿಲಿ ಮಾಡಿ ಏನ್ ಪ್ರಯೋಜನ? ಇಲ್ಲಿ ಬರ್ಬೇಕು, ನಮ್ಮ ರೈತರೊಟ್ಟಿಗೆ ಸಂವಾದ ಮಾಡ್ಬೇಕು. ರೈತರು ಬೈತಾರೆ ನಮ್ಗೆ ಇಷ್ಟು ಇಲ್ಲದ ಪ್ರಶ್ನೆಗಳು ಕೇಳ್ತಾರೆ, ಅಲ್ಲೇ ನಡೆಯೋದು ನಿಜವಾದ ವನ್ಯಜೀವಿ ಸಂರಕ್ಷಣೆ. ಹಂಗಾಗಿ ಎನ್ ಜಿ ಒಗಳನ್ನು ಕೂಡ ಅರಣ್ಯ ಇಲಾಖೆಯವರನ್ನು ಅಷ್ಟೇ ಅರಿವು ಮೂಡಿಸೋ ಕಾರ್ಯಕ್ರಮಗಳು ಹೆಚ್ಚಾಗಿ ಕಾಡಂಚಿನ ಗ್ರಾಮಗಳಲ್ಲಾಗಬೇಕು. ಈ ನಿಟ್ಟಿನಲ್ಲಿ ನಾವು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿ ಹೊಳೆಮತ್ತಿ ಪ್ರಕೃತಿ ಮಾಹಿತಿ ಕೇಂದ್ರ ಅಂತ ಪ್ರಾರಂಭ ಮಾಡಿದ್ವಿ. ಅದು ಏನಕ್ಕೆ ಪ್ರಾರಂಭ ಮಾಡಿದ್ವಿ ಅಂದ್ರೆ, ಬೇರೆ ಕಡೆ ಎಲ್ಲ ಪ್ರಕೃತಿ ಮಾಹಿತಿ ಕೇಂದ್ರಗಳು ನೀವು ನೋಡಿದ್ರೆ ಪ್ರವಾಸೋದ್ಯಮ ಎಲ್ಲಿ ನಡೆಯುತ್ತೆ ಅಲ್ಲಿರುತ್ತೆ, ಆದ್ರೆ ಸಿಟಿಯಿಂದ ಪ್ರವಾಸೋದ್ಯಮಕ್ಕೆ ಬರ್ತಾರೆ, ಸಫಾರಿಗೆ ಹೋಗಿ ಬರ್ತಾರೆ, ಅಲ್ಲಿರುತ್ತೆ ಪ್ರಕೃತಿ ಮಾಹಿತಿ ಕೇಂದ್ರ. ಆದ್ರೆ ಪ್ರತಿ ರಾತ್ರಿ ಅವನ ಜಮೀನಲ್ಲಿ ಆನೆ ಬಂದು ಬೆಳೆ ತಿನ್ನುತ್ತೆ, ಆ ರೈತನ ಜಮೀನಲ್ಲಿ ಕಾಡಂದಿ ಬಂದು ಬೆಳೆ ತಿನ್ನುತ್ತೆ, ಅವನ ಕೊಟ್ಟಿಗೆಗೆ ಬಂದು ಹುಲಿ ಚಿರತೆ ಜಾನುವಾರು ತಿನ್ನುತ್ತೆ. ಅಂತ ಜನರಿಗೆ ಪ್ರಕೃತಿ ಮಾಹಿತಿ ಕೇಂದ್ರ ಎಲ್ಲಾದ್ರೂ ನೋಡಿದ್ರೆ ಇಲ್ಲ, ಯಾರು ಮಾಡೋದಿಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, ಹನೂರು ತಾಲೂಕಿನಲ್ಲಿ ಕೆಂಚೈನ್ ದೊಡ್ಡಿ ಅಂತ ಒಂದು ಊರಿನಲ್ಲಿ ಪ್ರಕೃತಿ ಮಾಹಿತಿ ಕೇಂದ್ರ ಮಾಡಿದ್ವಿ. ಅಲ್ಲೆಲ್ಲ ಕಾಡಂಚಿನ ಮಕ್ಕಳನ್ನೇ ಬರೋದು, ಪ್ರತಿ ದಿವಸ ಒಂದು ಅವ್ರ ಶಾಲೆಗೆ ಬಸ್ ಕಳಿಸಿ ಬಸ್ ನಲ್ಲಿ ಮಕ್ಕಳು ಬಂದು ಒಂದು ದಿವಸದ ಕಾಲ ನಮ್ಮೊಟ್ಟಿಗೆ ಸೇರಿ ವನ್ಯಜೀವಿಗಳ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತೀವಿ. ಇಲ್ಲಿ ತನಕ ನಾನು ಬಹಳ ಸಂತೋಷದಿಂದ ಹೇಳಬಲ್ಲೆ, 20,000 ಕಾಡಂಚಿನ ಮಕ್ಕಳು ಬಂದಿದ್ದಾರಲ್ಲ ಕಳೆದ 8 ವರ್ಷದಲ್ಲಿ. ಅವರಿಗೆ ನಾವೇ ಶಾಲೆ ಬಸ್ಸಿನ ವ್ಯವಸ್ಥೆ ಮಾಡ್ತೀವಿ, ಮಧ್ಯಾಹ್ನದ ಆಹಾರದ ವ್ಯವಸ್ಥೆ ಮಾಡ್ತೀವಿ. ನಿಮ್ಮ ಸರ್ಗೂರು ತಾಲೂಕು ಎಸ್ಟಿ ಕೋಟೆ ತಾಲೂಕಿಂದನೂ ಮಕ್ಕಳು ಬರ್ತಾರೆ ಅಲ್ಲಿಗೆ. ಅಂತ ಹೆಚ್ಚು ಹೆಚ್ಚು ಪ್ರಕೃತಿ ಮಾಹಿತಿ ಕೇಂದ್ರಗಳು ಕಾಡಂಚಿನಲ್ಲಿ ಆಗ್ಬೇಕು, ಅವರಿಗೆ ಅಲ್ಲಿ ಅರಿವು ಮೂಡಿಸ್ಬೇಕು. ನಾವು ಏನಕ್ ಬೇಕು ಏನಕ್ ಬೇಡ, ಬಂದಾಗ ಸಂಘರ್ಷ ಆದಾಗ ಹೇಗೆ ನಿಭಾಯಿಸಬೇಕು, ಈ ವಿಚಾರಗಳನ್ನ ಮಾಡೋದು ನಮ್ಮ ದೊಡ್ಡ ಜವಾಬ್ದಾರಿ, ಸರ್ಕಾರೇತರ ಸಂಸ್ಥೆಗಳು ಅರಣ್ಯ ಇಲಾಖೆ.
2: ಖಂಡಿತ ಸರ್, ಖಂಡಿತ ಸರ್. ತಾವು ಹೇಳಿದಂಗೆ ನಮ್ಮ ಈ ಭಾಗದಲ್ಲಿ ತುಂಬಾ ಜಾಗೃತಿಯ ಒಂದು ಮಾಹಿತಿ ತುಂಬಾ ಬೇಕಿದೆ ಸರ್. ಯಾಕಂದ್ರೆ ನಾವು ಕಳೆದ ವರ್ಷ ನಾವು ನೋಡಿ ಒಂದು ತಿಂಗಳಲ್ಲೇ ಕೂಡ 4 ಹುಲಿ ದಾಳಿಯಿಂದ 4 ಘಟನೆಗಳು ಕೂಡ ಆಯ್ತು.
1: ಹೌದು,
2: ಆ ಸಂದರ್ಭದಲ್ಲಿ ಜನಗಳಿಗೆ ತುಂಬಾ ಜಾಗೃತಿ ಅವಶ್ಯಕತೆ ತುಂಬಾ ಇದೆ ಅಂತಾನೆ ಕೂಡ ಹೇಳ್ಬೋದು ಸರ್. ಸರ್, ಇದ್ರ ಜೊತೆಗೆ ಈಗ ಮಾನವ ಮತ್ತು ವನ್ಯಜೀವಿಗಳು ಒಂದು ಸಹಬಾಳ್ವೆಯಿಂದ ಬದುಕಲು ಒಂದು ಯಾವ ರೀತಿಯ ಒಂದು ಯೋಜನೆಗಳಿರ್ಬೋದು ಅಥವಾ ಜಾಗೃತಿ ಕಾರ್ಯಕ್ರಮಗಳು ಸರ್ಕಾರ ಅಥವಾ ಅರಣ್ಯ ಇಲಾಖೆ ಕೈಗೊಂಡಿದೆ ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಬೋದು ಸರ್?
1: ಅರಣ್ಯ ಇಲಾಖೆ ಬಗ್ಗೆ ನಾನು ಹೇಳಲಿಕ್ಕೆ ಆಗೋದಿಲ್ಲ, ಅದು ಅರಣ್ಯ ಅಧಿಕಾರಿಗಳೇ ಹೇಳ್ಬೇಕು. ಆದ್ರೆ ಸಹಬಾಳ್ವೆ ಅನ್ನೋದು ಬೇಕಾಗಿದೆ, ಸಹಬಾಳ್ವೆ ಅನ್ನೋದು ಬೇಕಾಗಿದೆ. ಯಾಕಂದ್ರೆ ವನ್ಯಜೀವಿಗಳನ್ನ ನಾವು ಇಲ್ಲಿಂದ ಹೋಗು ಅಂದ್ರೆ ಎಲ್ಲಿಗೆ ಹೋಗ್ತಾವೆ, ಹೋಗಕ್ಕಾಗಲ್ಲ. ಅವುಗಳನ್ನ ಹಿಡಿದು ಸ್ಥಳಾಂತರ ಮಾಡಿ ಅಂತ ಹೆಚ್ಚಿನ ರೈತರು ಯಾವಾಗ್ಲೂ ಕೇಳ್ತಾರೆ. ಆದ್ರೆ ಸ್ಥಳಾಂತರ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಸಂಘರ್ಷ ಹೆಚ್ಚಾಗುತ್ತೆ. ಇಲ್ಲಿಂದ ಇಲ್ಲಿರೋ ಪ್ರಾಣಿನ ತಗೊಂಡು ಬೇರೆ ಪ್ರದೇಶಕ್ಕೆ ಬಿಟ್ರೆ ಆ ಪ್ರಾಣಿ ಇದೇ ಜಾಗಕ್ಕೆ ವಾಪಸ್ ಬರಂಗೆ ಮರಕ್ ಹೋಗುತ್ತೆ, ಪ್ರಯತ್ನ ಪಡುತ್ತೆ. ಈಗ ಸರ್ಗೂರ್ನವ್ರು, ನಾವು ಸರ್ಗೂರ್ನವ್ರು ಅನ್ಕೊಳ್ಳಿ, ನೀವು ಕೋಟೆಯವರು ಅನ್ಕೊಳ್ಳಿ, ಕೋಟೆಯಿಂದ ಕರ್ಕೊಂಡೋಗಿ ಯಾವ್ದೋ ಬೇರೆ ರಾಜ್ಯಕ್ಕೆ ಬಿಟ್ಬಿಟ್ರೆ ಅವ್ರು ಕೋಟೆಗೆ ಬರಕ್ ಪ್ರಯತ್ನ ಪಡ್ತಾರೆ. ಅದೇ ತರ ವನ್ಯಜೀವಿಗಳು ಕೂಡ. ನಾನು ಹಿಂದೆ ಈ ಚಿರತೆಗಳಿಗೆ ರೇಡಿಯೋ ಕಾಲರ್ ಅಂತ ಹಾಕ್ತಾ ಇದ್ದೆ, ಅಂದ್ರೆ ಪ್ರಾಣಿಗಳನ್ನ ಈ ಚಿರತೆ ತೊಂದರೆ ಕೊಡುವಂತ ಚಿರತೆಗಳನ್ನ ಹಿಡಿದು ಸ್ಥಳಾಂತರ ಮಾಡ್ತಾರಲ್ಲ ಅಂತ.

0: ಸಮಯದಲ್ಲಿ ಸರಗೂರ್ ಹತ್ರ ಒಂದು ಚಿರತೆ ಹಿಡಿದ್ಬಿಟ್ಟು ಪಿರಿಯಾಪಟ್ಟಣಕ್ಕೆ ಸ್ಥಳಾಂತರ ಮಾಡಿದ್ರು. ಅದಕ್ಕೆ ನಾನು ರೇಡಿಯೋ ಕಾಲರ್ ಹಾಕಿದ್ದೆ. ಅದು ಚಿರತೆ ಕಾಡೊಳಗೆ ಬಿಟ್ಟಿದ್ರು ಒಂದೇ ದಿವಸದಲ್ಲಿ ಆಚೆ ಬಂದ್ಬಿಟ್ಟು ಎರಡು ತಿಂಗಳೊಳಗಡೆ ಸರಗೂರ್ ಹತ್ರ ವಾಪಸ್ ಬಂದಿತ್ತು. ಹಂಗಾಗಿ ಸ್ಥಳಾಂತರ ಮಾಡೋದು ಖಂಡಿತ ಅದೊಂದು ಉತ್ತರ ಅಲ್ಲ, ಸಂಘರ್ಷ ಹೆಚ್ಚಾಗುತ್ತೆ. ಯಾಕಂದ್ರೆ ಆ ಪ್ರಾಣಿ ಗೊತ್ತಿಲ್ಲದ ಜಾಗದಿಂದ ಗೊತ್ತಿರೋ ಜಾಗಕ್ಕೆ ವಾಪಸ್ ಬರೋ ಮಾರ್ಗದಲ್ಲೆಲ್ಲ ಸಂಘರ್ಷ ಮಾಡ್ತಾ ಹೊಸ ಜಾಗದಲ್ಲಿ ಅದಕ್ಕೆ ನೀರೆಲ್ಲಿದೆ ಗೊತ್ತಿರೋದಿಲ್ಲ, ಎಲ್ಲಿ ಆಹಾರ ಸಿಗುತ್ತೆ ಅಂತ ಗೊತ್ತಿರಲ್ಲ. ಈಗ ನಮ್ಮನ್ನು ಕರ್ಕೊಂಡೋಗಿ ಎಲ್ಲೋ ಕಾಶ್ಮೀರಕ್ಕೋ ಅಸ್ಸಾಂ ಬಿಟ್ಟರೆ ಏನಾಗುತ್ತೆ? ನಮ್ಗೇನು ಗೊತ್ತಿರಲ್ಲ, ಭಾಷೆ ಗೊತ್ತಿರಲ್ಲ, ಸಂಸ್ಕೃತಿ ಗೊತ್ತಿರಲ್ಲ, ಅಲ್ಲಿರೋ ಆಹಾರ ಗೊತ್ತಿರಲ್ಲ, ಸಂಘರ್ಷ ಆಗುತ್ತೆ. ಅದೇ ತರ ಈ ಪ್ರಾಣಿಗಳು ನಾವು ಸ್ಥಳಾಂತರ ಮಾಡೋದನ್ನ ಕಡಿಮೆ ಮಾಡಲೇಬೇಕು. ತೀರ ಅನಿವಾರ್ಯವಾದ ವಿಚಾರಗಳ ಸಂದರ್ಭಗಳಲ್ಲಿ ಮಾತ್ರ ಪ್ರಾಣಿಗಳನ್ನ ಹಿಡಿದು ಸ್ಥಳಾಂತರ ಮಾಡಬೇಕು ಹೊರತು, ಅಥವಾ ಪುನರ್ವಸತಿ ಕೇಂದ್ರ ತಗೊಂಡೋಗಬೇಕು ಹೊರತು, ಸ್ಥಳಾಂತರ ಮಾಡಿದ್ರೆ ಸಂಘರ್ಷ ಇನ್ನೂ ಹೆಚ್ಚಾಗುತ್ತೆ. ಇದು ಬಹಳ ಮೂಲಭೂತವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಿತ್ತು. ಅದಾದ್ಮೇಲೆ ನಾವು ಸಹಬಾಳ್ವೆ ಹೇಗ್ ಮಾಡಬೇಕು, ನಮಗೆ ನಷ್ಟ ಕಡಿಮೆ ಮಾಡ್ಕೊಂಡು ಹೇಗ್ ಮಾಡಬೇಕು ಅನ್ನೋದನ್ನ ಅರಣ್ಯ ಇಲಾಖೆಯ ಬೆಂಬಲದಲ್ಲಿ, ಸರ್ಕಾರದ ಬೆಂಬಲದಲ್ಲಿ, ಸರ್ಕಾರ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು, ಇನ್ನೂ ಹೆಚ್ಚಿನ ಗಮನ ಕೊಡಬೇಕು. ಈಗ ಉದಾಹರಣೆಗೆ ಇವತ್ತು ಅರಣ್ಯ ಇಲಾಖೆಯ ಉಪ ವಲಯ ಅರಣ್ಯ ಅಧಿಕಾರಿ ಒಬ್ರು ಸಿಕ್ಕಿದ್ರು. ಅವ್ರು ಹೇಳ್ತಾ ಇದ್ರು, ಸರ್ ನಮ್ಮ ಸರಗೂರು ವಲಯದಲ್ಲಿ 8 ಗಾರ್ಡ್ಗಳಿಗೆ ಪೋಸ್ಟ್ ಇದೆ, 8 ಗಾರ್ಡ್ಗಳು, 8ರಲ್ಲಿ ಇರೋದೇ ಇಬ್ರಂತೆ, ಇನ್ನು 6 ಜನ ಇಲ್ಲ, ಖಾಲಿ ಇದೆ. ಯಾಕೆಂದ್ರೆ ಇಲ್ಲಿ ಸಂಘರ್ಷ ಹೆಚ್ಚು ಅಂತ ಯಾರು ಬರೋದಿಲ್ಲ. ಈಗ ಇಬ್ಬರೇ ಹೆಂಗೆ ನಿಭಾಯಿಸ್ತಾರೆ? ಸರಗೂರು ತಾನು ಪೂರ್ತಿ ನಿಭಾಯಿಸ್ಬೇಕು, ಅವ್ರು ಹೆಂಗ್ ನಿಭಾಯಿಸಬೇಕಾಗುತ್ತೆ? ಹಂಗಾಗಿ ಅವ್ರ ದೃಷ್ಟಿಕೋನದಲ್ಲೂ ನಾವು ನೋಡ್ಬೇಕು, ಯಾವಾಗ್ಲೂ ದೂರದೊಂದೇ ಅಲ್ಲ. ಹೌದು, ಅವರಲ್ಲೂ ತಪ್ಪಿರುತ್ತೆ, ಸರಿ ತಪ್ಪುಗಳಿರ್ತವೆ, ಒಪ್ಪು ತಪ್ಪುಗಳಿರ್ತದೆ. ಆದ್ರೆ ಅವ್ರ ದೃಷ್ಟಿಕೋನದಲ್ಲೂ ನೋಡಿದಾಗ ಇಬ್ಬರಲ್ಲಿ ಇಬ್ರು ಗಾರ್ಡ್ ಇಟ್ಕೊಂಡು ಏನ್ ಸಂಘರ್ಷ ನಿಭಾಯಿಸ್ತಾರೆ? 4 ಉಪ ವಲಯ ಅರಣ್ಯಾಧಿಕಾರಿಗಳು ಇರ್ಬೇಕು ಸರಗೂರಲ್ಲಿ, ಇರೋದೇ ಇಬ್ರಂತೆ. ಗಾರ್ಡ್ಗಳು 8ರಲ್ಲಿ ಇಬ್ರು ಇದಾರೆ, ಉಪ ವಲಯ ಅರಣ್ಯಾಧಿಕಾರಿಗಳಲ್ಲಿ 4ರಲ್ಲಿ ಇಬ್ರು ಇದಾರೆ, ಅವ್ರು ಏನ್ ನಿಭಾಯಿಸ್ತಾರೆ ಸಂಘರ್ಷನ? ಇದನ್ನ ನಾವು ನಮ್ಮ ಸರ್ಕಾರದ ಮೇಲೆ ನಮ್ಮ MLAಗಳ ಮೂಲಕ ಒತ್ತಡ ಹಾಕ್ಬೇಕು. ಈಗ ನಾವು ಗಾರ್ಡ್ಗಳಿಗೆ, DRF ಉಪ ವಲಯ ಅರಣ್ಯಾಧಿಕಾರಿಗಳಿಗೆ, ವಲಯ ಅರಣ್ಯಾಧಿಕಾರಿಗಳಿಗೆ ಬೈದೇನು ಪ್ರಯೋಜನ ಇಲ್ಲ. ನಮ್ಮ ಮನೆ ಮುಂದೆ ಓಟ್ ಕೇಳಕ್ಕೆ ನಮ್ಮ MLA ಬರ್ತಾರಲ್ಲ, ಅವತ್ತು ಹೇಳ್ಬೇಕು ನಂಗೆ ಸಂಘರ್ಷ ಕಡಿಮೆ ಮಾಡಿ, ಅಲ್ಲಿ ನೋಡಿ 8 ಗಾರ್ಡ್ ಇರೋ ಜಾಗದಲ್ಲಿ ಇಬ್ಬರೇ ಇದ್ದಾರೆ, ಯಾಕೆ 8 ಹಾಕ್ಸಿಲ್ಲ ಅಂತ. ನಾವು ಅದನ್ನ ಕೇಳೋದಿಲ್ಲ, ದೇವಸ್ಥಾನಕ್ಕೆ ದುಡ್ಡು ಕೊಡಿ ಅಣ್ಣ, ಮದುವೆಗೆ ದುಡ್ಡು ಕೊಡಿ ಅಣ್ಣ, ಇದನ್ನ ಕೇಳ್ತೀವಿ ನಾವು ದುರಾದೃಷ್ಟವಶ. ನಾವು ಅದನ್ನ ಯೋಚನೆ ಮಾಡಬೇಕು. ನಮ್ಮ ಏನು ಜನರ ಒಬ್ರು ರೆಪ್ರೆಸೆಂಟೇಟಿವ್ ಇರ್ತಾರೆ, MLAಗಳಿರ್ಬೋದು, MPಗಳಿರ್ಬೋದು, ಅವರನ್ನ ನಾವು ಒತ್ತಡ ಹಾಕಿ ಅವರು ಸರ್ಕಾರದಲ್ಲಿ ನೀತಿ ನಿಯಮಗಳನ್ನ ಬದಲಾವಣೆ ಮಾಡೋದೇ ಹೊರತು ಈ ವಲಯ ಅರಣ್ಯಾಧಿಕಾರಿ ಅಲ್ಲ. ಈಗ ನಮ್ಮ ಮೇಕೆ ಇಟ್ಕೊಂಡೋದ್ರೆ, ಕುರಿ ಇಟ್ಕೊಂಡೋದ್ರೆ, ದನ ಇಟ್ಕೊಂಡೋದ್ರೆ ಅದಕ್ಕೆ ಎಷ್ಟು ಹಣ ಕೊಡಬೇಕು ಅನ್ನೋದು ನಮ್ಮ ಸರ್ಕಾರ ನಿರ್ಧಾರ ಮಾಡೋದು ವಿಧಾನಸೌಧದಲ್ಲಿ. ಅದನ್ನ ನಮ್ಮ MLA MPಗಳ ಮೂಲಕ ನಾವು ಒತ್ತಡ ಹಾಕ್ಬೇಕೇ ಹೊರತು ಈ ಗಾರ್ಡ್ ಹೊಡೆದು ವಲಯ ಅರಣ್ಯಾಧಿಕಾರಿಗಳಿಗೆ ಹೊಡೆದ್ರೆ ಏನೂ ಬದಲಾವಣೆ ಆಗಲ್ಲ. ಯಾಕಂದ್ರೆ ಅವರು ಕಾರ್ಯನೀತಿಗಳನ್ನ ಬದಲಾವಣೆ
1: ಮಾಡೋಕ್ಕಾಗಲ್ಲ. ಸರ್, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ರಿ ಸರ್. ಈ ಒಂದು ಪ್ರಕೃತಿ ಮತ್ತು ಈ ಒಂದು ಜೀವ ವೈವಿಧ್ಯತೆಯನ್ನ ಸಂರಕ್ಷಿಸತಕ್ಕಂಥ ನಿಟ್ಟಿನಲ್ಲಿ ಮಾನವ ಮತ್ತು ವನ್ಯಜೀವಿ ಸಂಘರ್ಷವನ್ನ ಹೇಗೆ ಕಡಿಮೆ ಮಾಡಬಹುದು ಎಂಬುದರ ಕುರಿತು ತಮ್ಮ ಸಲಹೆ ಇರಬಹುದು, ತಮ್ಮ ಸಂದೇಶ ಏನು ಸರ್?
0: ಒಂದು, ನಾವೆಲ್ಲರೂ ಸಹಬಾಳ್ವೆಯತ್ತ ಯೋಚನೆ ಮಾಡಲೇಬೇಕಾಗಿದೆ. ಎರಡನೇದು, ಆ ವನ್ಯಜೀವಿಗಳ ಆವಾಸ ಸ್ಥಾನವನ್ನ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡೋದನ್ನ ಇವತ್ತು ಪ್ರಾರಂಭ ಮಾಡಲೇಬೇಕು. ನಮಗೆ ಬೇರೆ ವಿಚಾರಗಳಲ್ಲಿ ಅದರೊಳಗಡೆ ನಾವೇನು ಕಾಂಪ್ರಮೈಸ್ ಮಾಡೋಕ್ಕೆ ಆಗೋದಿಲ್ಲ. ನಿರ್ವಹಣೆಯನ್ನ ವೈಜ್ಞಾನಿಕವಾಗಿ ಮಾಡಬೇಕು. ಮೂರನೇದು, ಕೆರೆ ಮಾಡಿ, ಕೆರೆ ತೋಡಿ, ಅದನ್ನು ಮಾಡಿ, ಇದು ಮಾಡಿ ಅಂತ ಅವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾ ಹೋದ್ರೆ ಸಂಘರ್ಷ ಜಾಸ್ತಿ ಆಗುತ್ತೆ ಹೊತ್ತು ಕಡಿಮೆ ಆಗಲ್ಲ. ನಾಲ್ಕನೇದು, ನಮ್ಮ ಜಾನುವಾರು ನಮ್ಮ ಬೆಳೆಯನ್ನ ರಕ್ಷಣೆ ಮಾಡ್ಕೊಳ್ಳೋದು ನಾವು ಕಲಿಬೇಕು. ನೋಡಿ, ಯಾರಿಗೂ ಇದು ಕಾಡಂಚಿನ ಜನರಿಗೆ ಮಾತ್ರ ಇದೆ ಅಂತಲ್ಲ ತೊಂದರೆಗಳು, ನಗರವಾಸಿಗಳಿಗೂ ತೊಂದರೆ ಇರುತ್ತೆ, ನಗರವಾಸಿಗಳ ತೊಂದರೆಗಳು ಬೇರೆ. ಈಗ ವಾಹನ ಅಪಘಾತಗಳಲ್ಲಿ ವರ್ಷದಲ್ಲಿ 1.5 ಲಕ್ಷ / 2 ಲಕ್ಷ ಜನ ಸಾಯ್ತಾರೆ. ಹಂಗಂತ ನಾವು ಹೈವೇಗಳಲ್ಲಿ ವಾಹನ ಓಡಾಡೋದು ನಿಲ್ಸಿದೀವಿ? ನಿಲ್ಸಿಲ್ಲ. ನಾವು ಹೋಗಿ ರಸ್ತೆ ತಡೆ ಮಾಡಿದೀವಿ? ಮಾಡಿಲ್ಲ. ಅದೇ ನಾವು ಸಾಯ್ಬೇಕು ಅಂತಲ್ಲ, ಒಂದು ಜೀವನು ಸಹ ಬಹಳ ಮುಖ್ಯ. ಆದ್ರೆ ನೀವು ನೋಡಿದಾಗ ವನ್ಯಜೀವಿಗಳಿಗೂ ಸ್ಥಾನ ಬೇಕು, ಅವುಗಳನ್ನು ನಮ್ಮ ಭೂಮಿ ಮೇಲೆ ಹುಟ್ಟಿ ಬೆಳೆದಿರೋದು, ವಿಕಸನಗೊಂಡಿರೋದು, ಅವುಗಳಿಗೂ ಅವಕಾಶ ಆಗ್ಬೇಕು, ಮಾನವರಿಗೂ ಅವಕಾಶ ಆಗ್ಬೇಕು. ಇವ್ರಿರ್ಬೇಕು ಅವರಿಲ್ಲ, ಅವ್ರಿರ್ಬೇಕು ಇವ್ರಿಲ್ಲ ಅನ್ನೋ ವಿಚಾರಗಳಲ್ಲ. ಹಾಗಾಗಿ ನೀವು ಕಾಡನ್ಸ್ನಲ್ಲಿ ಇದ್ದ ತಕ್ಷಣ ನಮಗೆ ತೊಂದರೆ ಜಾಸ್ತಿ, ಸಿಟಿಲಿರೋರ್ ತೊಂದರೆ ಕಡಿಮೆ ಅಂತ ಅನ್ಕೊಳ್ಬಾರ್ದು. ನಾವು ಸಿಟಿಲಿರೋರ್ಗು ಅವ್ರದೇ ಆದಂತ ತೊಂದರೆಗಳಿರುತ್ತೆ, ಕಾಡಂಚಿನಲ್ಲಿರೋರ್ಗು ಅವ್ರದೇ ಆದಂತ ತೊಂದರೆಗಳಿರುತ್ತೆ. ಎರಡೂ, ಇವಾಗ ಬೆಂಗಳೂರು ನಗರದ ಟ್ರಾಫಿಕ್ ಅಲ್ಲಿ ಜನ ಸಾಯ್ತಾರೆ ಅಥವಾ ಟ್ರಾಫಿಕ್ ಜಾಸ್ತಿ ಅಂತ ಟ್ರಾಫಿಕ್ ನಿಲ್ಸ್ಬಿಟ್ಟಾರೆ, ಬೆಂಗಳೂರಲ್ಲಿ ನಿಲ್ಲ, ಜನ ಓಡಾಡೇ ಓಡಾಡ್ತಾರೆ. ಅಥವಾ ರಸ್ತೆಗೆ ಇಳಿಯೋದ್ ಬಿಟ್ಟಾರೆ, ಬಿಟ್ಟಿಲ್ಲ. ಸರ್ಗೂರಿಂದ ಬೆಂಗಳೂರಿಗೆ ಹೋಗೋದ್ ಬಿಟ್ಟಾರೆ, ಬಿಟ್ಟಿಲ್ಲ. ಅದೇ ತರ ನಾವು ಕಾಡಂಚಿನಲ್ಲಿರೋರು, ನಾವು ಅದನ್ನ ಅರ್ಥಕೊಂಡು ಸಹಬಾಳ್ವೆಯತ್ತ ನಾವು ದಾಪಕಾಲ ಆಗ್ಬೇಕು.
1: ಸರ್, ಸಾಕಷ್ಟು ಉಪಯುಕ್ತ ಮಾಹಿತಿಗಳನ್ನ ಕೂಡ ತಾವು ತಿಳಿಸ್ತೀರಿ. ಯಾಕಂದ್ರೆ ತಮ್ಮಂತವರ ಒಂದು ತಜ್ಞರಿಂದ ಈ ತರದ ಒಂದು ಮಾಹಿತಿಗಳು ನಮ್ಮ ಸಮುದಾಯಕ್ಕೆ, ನಮ್ಮ ಸಾರ್ವಜನಿಕರಿಗೆ ತುಂಬಾ ಅವಶ್ಯಕ. ಸರ್, ಒಂದು ಉದಾಹರಣೆ ಮೂಲಕ, ಯಾಕಂದ್ರೆ ತಾವು, ನಾನು ಗಮನಿಸಿದಂಗೆ ತಾವು ಕೂಡ ಒಂದು ಚಿರತೆಯ ಒಂದು ಇದರಲ್ಲಿ ಬಚಾವ್ ಆಗಿದ್ರೆ, ಅಂದ್ರೆ ಆ ಒಂದು

0: ಚಿರತೆಯ ಒಂದು ಆ ಅಟ್ಯಾಕ್ ಕೂಡ ತಮ್ಮನ್ನ ಮಾಡಿದೆ. ಸೊ ಅದ್ರ ಅನುಭವ ನಾವು ನಮ್ಮ ಕೇಳಿದ್ರಿಗೆ ಹೇಗಾಯ್ತು, ಹೇಗೆ ಅದರಿಂದ ತಾವು ರಕ್ಷಣೆಯನ್ನ ಪಡೆದುಕೊಂಡ್ರಿ? ಸೊ ಇದರಿಂದ ಸಾರ್ವಜನಿಕರಿಗೂ ಕೂಡ ಸ್ವಲ್ಪ ಮಾಹಿತಿ ತಲುಪಬಹುದು. ಯಾಕಂದ್ರೆ ಈ ತರ ಒಂದು ಸಂದರ್ಭದಲ್ಲಿ ಏನಾದ್ರು ಈ ತರ ಚಿರತೆಗಳು ಈ ತರ ಮಾಡಿದಾಗ ನಾವು ಹೇಗೆ ಅದರಿಂದ ನಾವು ತಪ್ಪಿಸ್ಕೊಳ್ಬಹುದು ಅಥವಾ ಬಚಾವ್ ಆಗ್ಬೋದು ಅನ್ನೋದ್ರ ಕುರಿತು ತಮ್ಮ ಸಂದೇಶ.
1: ಬಹಳ ಮುಖ್ಯವಾಗಿ ಧೈರ್ಯವಾಗಿರ್ಬೇಕು. ನಾವು ಎಷ್ಟೊಂದ್ ಕಡೆ ನನಗೆ ತಿಳಿದಾಗೆ ಆನೆಯಿಂದ ಅಥವಾ ಚಿರತೆಯಿಂದ ಗಾಯ ಆಗಿ ಸಾಯೋಕಿನ ಮುಂಚೆನೆ ಅವರು ಹೃದಯಾಘಾತದಿಂದ ಸತ್ತೋಗಿರ್ತಾರೆ, ಗಾಬರಿಯಾಗಿ. ಹಾಗಾಗಿ ಯಾರೂ ಸಾರ್ವಜನಿಕರು ಧೈರ್ಯ ಕಳ್ಕೊಳ್ಬಾರ್ದು ಆ ಸಂದರ್ಭದಲ್ಲಿ. ಕಷ್ಟದ ವಿಚಾರ ಆದ್ರೂ ಧೈರ್ಯ ಪಡ್ಕೊಂಡು ಗಾಬರಿ ಆಗ್ದಿಲ್ದಿದ್ರೆ ನಮಗೆ ಅರ್ಧ ಮುಕ್ಕಾಲು ಭಾಗ ತೊಂದರೆ ಕಡಿಮೆ ಆಗ್ತದೆ. ಯಾಕಂದ್ರೆ ಪ್ರಾಣಿಗಳು ಕೂಡ ನಾಚಿಕೆ ಸ್ವಭಾವದ ಪ್ರಾಣಿಗಳು, ವನ್ಯಜೀವಿಗಳೆಲ್ಲ, ಅವುಗಳು ಸಹ ನಮ್ಮನ್ನು ನೋಡಿದ ತಕ್ಷಣ ವಾಪಸ್ ಹೋಗ್ತದೆ. ಒಂದು, ಎರಡನೇದು ಧೈರ್ಯ ಕಳ್ಕೊಳ್ಬಾರ್ದು. ಎರಡನೇದು ಪ್ರಾಣಿಗಳನ್ನ ನೋಡಿದ ತಕ್ಷಣ ಆನೆಗಳನ್ನ ಬಿಟ್ಟು ಬೇರೆ ಪ್ರಾಣಿಗಳು, ಉದಾಹರಣೆಗೆ ಚಿರತೆ ಆಗ್ಲಿ ಹುಲಿ ಆಗ್ಲಿ, ಕಂಡ ತಕ್ಷಣ ನಿಧಾನವಾಗಿ ಗಾಬರಿ ಆಗ್ದಲೆ ಓಡದಲೆ ಹಿಂದಕ್ಕೆ ಬರ್ಬೇಕೇ ಹೊರತು ಓಡಕ್ ಹೋದ್ರೆ ಪ್ರಾಣಿ ವನ್ಯಜೀವಿ ಏನ್ ಅನ್ಕೊಳುತ್ತೆ, ಇದು ಯಾವ್ದೋ ಬಲಿ ಪ್ರಾಣಿ ಇರ್ಬೋದು, ಜಿಂಕೆ ಕಡವೆ ಇರ್ಬೋದು ಅನ್ಕೊಂಡು ನಮ್ಮನ್ನ ಅಟ್ಟಿಸ್ಕೊಂಡ್ಬರ ಸಾಧ್ಯತೆ ಇರುತ್ತೆ. ಹಾಗಾಗಿ ಗಾಬರಿ ಆಗ್ದಲೆ ನಿಧಾನವಾಗಿ ವಾಪಸ್ ಬರ್ಬೇಕು. ಮತ್ತೆ ನಾನು ಹೇಳಿದ್ನಲ್ಲ, ರಾತ್ರಿ ಹೊತ್ತು ಮೋಟರ್ ಹಾಕ್ಬೇಕಾ, ಇನ್ನೊಬ್ರ ಜೊತೆ ಹೋಗಿ, ಒಬ್ಬೊಬ್ರೆ ಹೋಗ್ಬಾರ್ದು. ಮತ್ತೆ ಯಾರು ಸಿಕ್ಲಿಲ್ವಾ, ನಮ್ಮ ಮೊಬೈಲ್ ಫೋನ್ ಅಲ್ಲಿ ಒಂದ್ 4 ಕಾರ್ಡ್ ಹಾಕೊಂಡು ಅವಾಗ ಪ್ರಾಣಿಗೆ ಯಾರೋ ಬರ್ತಾ ಇದಾರೆ ಅಂತ ತಿಳಿದು ಅದನ್ನು ದಾರಿ ಮಾಡ್ಕೊಳ್ಬಿಡುತ್ತೆ. ಹಾಗಾಗಿ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ನಾವು ಹೆಚ್ಚು ಅರಿವು ಮೂಡಿಸಿದಷ್ಟು, ಮತ್ತೆ ಆ ಮುಂಜಾಗ್ರತಾ ಕ್ರಮಗಳನ್ನ ನಾವು ಅಳವಡಿಸ್ಕೊಳ್ಬೇಕು. ಅಳವಡಿಸ್ಕೊಳ್ಳಿದ್ರೆ ಯಾರು ಏನು ಮಾಡ್ಲಿಕ್ಕಾಗಲ್ಲ, ಅರಣ್ಯ ಇಲಾಖೆನೂ ಏನು ಮಾಡೋಕ್ಕಾಗಲ್ಲ, ಮುಖ್ಯಮಂತ್ರಿಗಳು ಬಂದ್ರು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಜವಾಬ್ದಾರಿ ಅರಣ್ಯ ಇಲಾಖೆ ಮೇಲೆ ಎಷ್ಟು ಜವಾಬ್ದಾರಿ ಇದೆಯೋ, ಸಾರ್ವಜನಿಕರಾಗಿ ನಮ್ಮ ಮೇಲೂ ಅಷ್ಟೇ ಜವಾಬ್ದಾರಿಯಾಗಿದೆ, ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಿ.
0: ಸರ್, ಬಹಳ ಸಂತೋಷ ಆಯ್ತು ಸರ್ ತಮ್ಮ ಜೊತೆ ಇಷ್ಟೊತ್ತು ನಾವು ಮಾತಾಡಿ ಈ ಒಂದು ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಹೇಗೆ ಮುಂಜಾಗ್ರತೆಯನ್ನ ವಹಿಸಬೇಕು, ಅದರ ಸಮುದಾಯ ಅಂದ್ರೆ ಈ ಒಂದು ಕಾಡಂಚಿನ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಸಮುದಾಯಗಳು ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ರಿ ಸರ್. ಸರ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯಕ್ಕೆ ತಮ್ಮ ಸಲಹೆ ಸಂದೇಶ ಏನು ಸರ್?
1: ನಾವು ಮುಖ್ಯವಾಗಿ ನಾವು ಅಂದ್ಕೊಳ್ಬೇಕು ಅಂತ ಹೇಳಿದ್ರೆ, ಸರ್ಗೂರಂತ ಪ್ರದೇಶಗಳು, ಕೋಟೆ ಅಂತ ಪ್ರದೇಶಗಳು, ಕಾಡಂಚಿನ ಪ್ರದೇಶಗಳು, ನಾವು ಇಲ್ಲಿಂದ ದೂರ ಹೋಗ್ಲಿಕ್ಕಾಗಲ್ಲ, ವನ್ಯಜೀವಿಗಳನ್ನ ಇಲ್ಲಿಂದ ಹೋಗಿ ಅಂತ ಹೇಳಲಿಕ್ಕಾಗುದು. ಹಂಗಾಗಿ ನಾವು ವನ್ಯಜೀವಿಗಳ ಬಗ್ಗೆ ಸ್ವಲ್ಪನಾದರೂ ಅರ್ತು ಮಾಹಿತಿ ಪಡ್ಕೊಂಡು ಅವುಗಳ ಬಗ್ಗೆ ಗಾಬರಿ ಆಗ್ದಂಗೆ, ಸುಳ್ಳು ವದಂತಿಗಳನ್ನ ಹಬ್ಬಿಸ್ದಂಗೆ ಸಹಬಾಳ್ವೆ ಮಾಡೋದು ಬಹಳ ಮುಖ್ಯ ಇದೆ. ಅದು ನನ್ನ ಕೋರಿಕೆ ಮತ್ತು ಮನವಿ ಎಲ್ಲ ಕೇಳಿಬರಲಿ.
0: ತುಂಬಾ ಧನ್ಯವಾದಗಳು ಸರ್, ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯ ಒಂದು ಮುಂಜಾಗ್ರತೆಯನ್ನು ವಹಿಸಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಸಮುದಾಯಕ್ಕೆ ಮತ್ತು ಸಾರ್ವಜನಿಕರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
1: ನಮಸ್ಕಾರ. ನನಗೂ ಸಹ ಕೂಡ ಕೋಟೆ ಮತ್ತು ಸರಗೂರು ತಾಲೂಕಿನ ಎಲ್ಲ ಕೇಳುಗರಿಗೆ ನನ್ನ ಅಭಿನಂದನೆಗಳು. ಮತ್ತೆ ವನ್ಯಜೀವಿಗಳಿಂದ ಅಷ್ಟೊಂದು ತೊಂದರೆ ಆದ್ರೂ ಕೆಲವರಿಗೆ ಅದನ್ನ ಸಹಬಾಳ್ವೆ ಅಂತ, ಮತ್ತೆ ಇತ್ತೀಚೆಗೆ ಒಬ್ರು ನೇರಳೆ ಅನ್ನ ಗ್ರಾಮದಲ್ಲಿ ಏನೋ ಒಬ್ರು ರೈತರು ಹೇಳಿದ್ರು, ಅವರ ಕಬ್ಬಿನ ಗದ್ದೆಯಲ್ಲಿ 2 ಚಿರತೆ ಮರಿಗಳು ಸಿಕ್ಕಿದೆ, ಆದ್ರೆ ನಾನು ಅದನ್ನ ಇಟ್ಕೊಂಡು ಹೋಗ್ಬೇಡಿ, ಚಿರತೆನೂ ಇಟ್ಕೊಂಡು ಹೋಗ್ಬೇಡಿ, ಅಲ್ಲೇ ಇರ್ಲಿ, ಪಾಪ ಮರಿಗಳನ್ನ ನೀವು ಇಟ್ಕೊಂಡೋದ್ರೆ ತಾಯಿ ಪರಿತಪಿಸುತ್ತೆ ಅಂತ ಹೇಳಿ, ಮರಿಗಳು ಅಲ್ಲೇ ಇರ್ಲಿ, ನಾನ್ ಬೇಕಾದ್ರೆ ಒಂದ್ 2 ದಿವಸ ಆದ್ಮೇಲೆ ಕಬ್ಬು ಕಟಾವ್ ಮಾಡ್ಕೋತೀನಿ, ಅಷ್ಟೊಳಗೆ ತಾಯಿ ತಗೊಂಡೋಗುತ್ತೆ ಅಂತ ಒಂದು ಮಾಧ್ಯಮಗಳಲ್ಲಿ ಹೇಳಿದ್ರು ಅವರು, ವ್ಯಕ್ತಿಯ ಹೆಸರು ಮರ್ತ್ಬಿಟ್ಟೆ. ಮತ್ತೆ ಅವ್ರು ತುಂಬಾ ಚೆನ್ನಾಗಿ ಇನ್ನೊಂದು ಹೇಳಿದ್ರು, ಚಿರತೆ ಬಂದ ಮೇಲೆ ನನ್ನ ಕಬ್ಬಿಗೆ ಕಾಡು ಹಂದಿಯ ದಾಳಿ ಕಡಿಮೆ ಆಯ್ತು, ಹಂಗಾಗಿ ಚಿರತೆಯಿಂದ ನನಗೆ ಇಳುವರಿ ಜಾಸ್ತಿ ಆಯ್ತು ಅಂತ ಅವರು ಹೆಸರು ಮಾಡ್ತಾರೆ. ನಂಗೆ ಬಹಳ ಸಂತೋಷ ಆಯ್ತು ಅವ್ರು ನೋಡಿ. ಅವರು ಸಾಕಷ್ಟು ಅರ್ಥಕೊಂಡು ಮತ್ತೆ ಸಹಬಾಳ್ವೆ ಅಂತ ನಿಜವಾಗ್ಲೂ ದಾಪು ಕಾಲ ಹಾಕೋದು ಅಂತ ವ್ಯಕ್ತಿಗಳು. ಹಾಗಾಗಿ ಎಲ್ಲರೂ ಅವರಂತ ಅವರಿಂದ ಕಲ್ತ್ಕೊಂಡು ನಾವು ಸಹ ಸಹಬಾಳ್ವೆ ಅಂತ ದೃಷ್ಟಿಕೋನವನ್ನ ಹಾಕ್ಬೇಕು ಅಂತ ನಾನು ಕೇಳಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ನಿಮ್ಗೂ ಕೂಡ ನನ್ನ ಧನ್ಯವಾದಗಳು ಇಲ್ಲಿ
0: ಆಹ್ವಾನಿಸಿದ್ದಕ್ಕೆ ಧನ್ಯವಾದ. ಪ್ರಿಯ ಕೇಳುಗರೆ, ಇದುವರೆಗೂ ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಹೇಗೆ ಯಾವ ರೀತಿಯ ಒಂದು ಮುಂಜಾಗ್ರತೆಯನ್ನು ವಹಿಸಬೇಕು, ಯಾವ ರೀತಿಯ ಒಂದು ಜಾಗೃತಿಯನ್ನು ವಹಿಸಬೇಕು ಅಂತ ನಮ್ಮ ಜೊತೆ ಇದುವರೆಗೂ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಕರ್ನಾಟಕದ ಪ್ರಮುಖ ವನ್ಯಜೀವಿ ಸಂರಕ್ಷಣಾ ವಿಜ್ಞಾನಿಗಳು, ಲೇಖಕರು ಮತ್ತು ಪರಿಸರ ತಜ್ಞರು, ಹಾಗೂ ಹುಲಿ ಮತ್ತು ಚಿರತೆಗೆ ಸಂಬಂಧಪಟ್ಟಂತೆ ಹೆಚ್ಚು ಒಂದು ಅಧ್ಯಯನ ಮಾಡಿರ್ತಕ್ಕಂಥ ಸಂಜಯ್ ಗುಪ್ಪಿರವರು. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಕೇಳುಗರೆ, ಇದುವರೆಗೂ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ವನ್ಯಜೀವಿ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟುವ ಕುರಿತು ಕರ್ನಾಟಕ ವನ್ಯಜೀವಿ ಸಂರಕ್ಷಣಾ ಅಧಿಕಾರಿಗಳು, ಲೇಖಕರು ಹಾಗೂ ಪರಿಸರ ತಜ್ಞರಾದ ಶ್ರೀಯುತ ಸಂಜಯ್ ಗುಬ್ಬೀರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ, ಪ್ಲಾಸ್ಟಿಕ್ ಮಾಲಿನ್ಯವ ತಡೆಯಬಲ್ಲ ಹುಲ್ಲು ಎಂಬ ವಿಷಯದ

ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಕೂರು. ಕೇಳುಗರ ವಿಜ್ಞಾನ ಪ್ರಶ್ನೆಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ಪ್ರಶ್ನೆಯ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯ ತಡೆಯಬಲ್ಲ ಹುಲ್ಲು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಆಧುನಿಕ ಜಗತ್ತಿನ ಕೈಗಾರಿಕಾ ಕ್ಷೇತ್ರದಲ್ಲಿ ಪ್ಲಾಸ್ಟಿಕ್ ಬಳಕೆ ಬಹಳ ಅನಿವಾರ್ಯವಾಗಿದೆ. ದಿನಬಳಕೆಯ ವಸ್ತುಗಳ ಪ್ಯಾಕಿಂಗ್ನಿಂದ ಹಿಡಿದು ಕಾರುಗಳ ಭಾಗಗಳವರೆಗೆ ಪ್ಲಾಸ್ಟಿಕ್ನ ಬಳಕೆಯನ್ನು ಪ್ರಮುಖವಾಗಿಸಿದೆ. ಇದರ ಬಾಳಿಕೆ ಮತ್ತು ಕಡಿಮೆ ವೆಚ್ಚವು ಅದನ್ನ ಪ್ರತಿಯೊಂದು ವಲಯದಲ್ಲೂ ಅನಿವಾರ್ಯವಾಗಿಸಿದೆ. ಆದರೆ ಹೀಗೆ ಬಳಕೆಯಾದ ಪ್ಲಾಸ್ಟಿಕ್ ಭೂಮಿಯ ಮೇಲಿಂದ ಅಳಿದು ಹೋಗಲು ನೂರಾರು ವರ್ಷಗಳು ಬೇಕಾಗುತ್ತವೆ. ನಮ್ಮ ಸುತ್ತಮುತ್ತಲಿನ ಮಾತ್ರವಲ್ಲದೆ ನದಿ ಸಾಗರಗಳಲ್ಲೂ ಶೇಖರಣೆಯಾಗುತ್ತಿರುವ ಪ್ಲಾಸ್ಟಿಕ್ನಿಂದ ಪರಿಸರಕ್ಕೆ ತೀವ್ರ ಹಾನಿ ಉಂಟಾಗುತ್ತಿದೆ. ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡುವುದು ಕಷ್ಟ. ಅದರಲ್ಲೂ ಗ್ಲಾಸ್ ಫೈಬರ್ ಅಥವಾ ಕಾರ್ಬನ್ ಫೈಬರ್ನಂತಹ ಕೃತಕ ಎಲೆಗಳಿಂದ ಬಲಪಡಿಸಿದ ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡುವುದು ಅತ್ಯಂತ ಕಷ್ಟಕರ. ಈ ಸಮಸ್ಯೆಗೆ ಸುಸ್ಥಿರ ಪರಿಹಾರವನ್ನು ಕಂಡುಕೊಳ್ಳಲು ಮುಂಬೈ ಇಂಡಿಯನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂದರೆ ಐಐಟಿ ಮುಂಬೈ ಸಂಶೋಧಕರು ಮುಂದಾಗಿದ್ದಾರೆ. ಪ್ರೊಫೆಸರ್ ಅಪರ್ಣಾ ಸಿಂಗ್ ರವರ ವಿದ್ಯಾರ್ಥಿನಿ ನಿತಿನ್ ಕುಮಾರ್ ಆರ್ಯರವರು ಮತ್ತು ಅವರ ತಂಡವು ನಮ್ಮ ಸುತ್ತಮುತ್ತಲ ಸುಲಭವಾಗಿ ಸಿಗುವ ಕಾಡು ಹುಲ್ಲು ಮತ್ತು ಕೃಷಿ ತ್ಯಾಜ್ಯವನ್ನು ಸಾಮಾನ್ಯ ಪ್ಲಾಸ್ಟಿಕ್ನೊಂದಿಗೆ ಸಂಯೋಜಿಸಿ ಹೊಸ ಪರಿಸರ ಸ್ನೇಹಿ ಮಿಶ್ರತಳಿ ಅಂದರೆ ಕಾಂಪೋಸಿಟ್ ವಸ್ತುವನ್ನು ಅಭಿವೃದ್ಧಿಪಡಿಸಿದ್ದಾರೆ. ನೈಸರ್ಗಿಕ ನಾರುಗಳನ್ನು ಪ್ಲಾಸ್ಟಿಕ್ನ ಜೊತೆ ಬೆರೆಸುವುದರಿಂದ ಪ್ಲಾಸ್ಟಿಕ್ನಲ್ಲಿ ಜೈವಿಕವಾಗಿ ಕೊಳೆಯುವ ಅಂಶ ಹೆಚ್ಚಾಗುತ್ತದೆ. ಈ ನಾರುಗಳು ಕೃತಕ ಪ್ಲಾಸ್ಟಿಕ್ಗಿಂತ ಕಡಿಮೆ ವೆಚ್ಚದಾಗಿದ್ದು ವಸ್ತುವಿನ ಗಡಸುತನ ಮತ್ತು ಬಾಳಿಕೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಎನ್ನುತ್ತಾರೆ ಪ್ರೊಫೆಸರ್ ಅಪರ್ಣಾ ಸಿಂಗ್ ರವರು. ಸಾಮಾನ್ಯವಾಗಿ ಸೆಣಬು ಅಥವಾ ಸೆಣಬಿನಂತಹ ವಾಣಿಜ್ಯ ನಾರುಗಳ ಮೇಲೆ ಸಂಶೋಧನೆಗಳು ನಡೆಯುತ್ತಲೇ ಇವೆ. ಆದರೆ ಐಐಟಿ ಮುಂಬೈ ತಂಡವು ಸ್ಥಳೀಯವಾಗಿ ಹಾಗೂ ಮುಕ್ತವಾಗಿ ಸಿಗುವ ಸಾಧಾರಣವಾಗಿ ಗಮನಿಸದ ದರ್ಬೆ ಅಥವಾ ಮಂಜು ಹುಲ್ಲು ಮತ್ತು ಗರಿಕೆ ಹುಲ್ಲುಗಳನ್ನು ಬಳಸಿಕೊಂಡು ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲೂ ಗರಿಕೆ ಮತ್ತು ವಿವಿಧ ಬಗೆಯ ಹುಲ್ಲುಗಳು ಹೇರಳವಾಗಿ ಸಿಗುವುದರಿಂದ ಈ ತಂತ್ರಜ್ಞಾನವು ನಮ್ಮ ರಾಜ್ಯಕ್ಕೂ ಪ್ರಸ್ತುತವೆನಿಸಿದೆ. ಸಾಮಾನ್ಯವಾಗಿ ನೈಸರ್ಗಿಕ ನಾರುಗಳು ನೀರಿನಲ್ಲಿ ಸುಲಭವಾಗಿ ಕರಗುವ ಅಥವಾ ನೀರನ್ನು ಆಕರ್ಷಿಸುವ ಗುಣವನ್ನು ಅಂದರೆ ಹೈಡ್ರೋಫಿಲಿಕ್ ಹೊಂದಿರುತ್ತವೆ. ಆದರೆ ಪ್ಲಾಸ್ಟಿಕ್ ನೀರನ್ನು ವಿಕರ್ಷಿಸುತ್ತದೆ ಅಂದರೆ ಹೈಡ್ರೋಫೋಬಿಕ್. ಇವೆರಡನ್ನು ಒಂದಕ್ಕೊಂದು ಅಂಟುವಂತೆ ಮಾಡುವುದು ವಿಜ್ಞಾನಿಗಳಿಗೆ ದೊಡ್ಡ ಸವಾಲಾಗಿತ್ತು. ಇದಕ್ಕಾಗಿ ಹಿಂದೆ ವಿಷಕಾರಿ ರಾಸಾಯನಿಕಗಳನ್ನು ಬಳಸಲಾಗುತ್ತಿತ್ತು. ಆದರೆ ಐಐಟಿ ಮುಂಬೈ ತಂಡವು ಯಾವುದೇ ಹಾನಿಕಾರಕ ರಾಸಾಯನಿಕಗಳನ್ನು ಬಳಸದೆ ಅತ್ಯಂತ ಸರಳ ಹಾಗೂ ಸುಲಭ ವಿಧಾನಗಳ ಮೂಲಕ ಹುಲ್ಲಿನ ನಾರುಗಳನ್ನು ಪ್ಲಾಸ್ಟಿಕ್ನೊಂದಿಗೆ ಬಲವಾಗಿ ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಗರಿಕೆ ಹುಲ್ಲನ್ನು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದಿಂದ ಶುದ್ಧೀಕರಿಸಿ ಪ್ಲಾಸ್ಟಿಕ್ನೊಂದಿಗೆ ಸೇರಿಸಿದಾಗ ಅದು ಅತ್ಯಂತ ದೃಢವಾದ ವಸ್ತುವಾಗಿ ಬದಲಾಗುತ್ತದೆ. ಪ್ರೊಫೆಸರ್ ಸಿಂಗ್ ರವರ ತಂಡವು ಮಂಜು ಹುಲ್ಲಿನ ನಾರುಗಳನ್ನು ಬಟ್ಟೆಯಿಂದ ನೇಯ್ದು ಎಪಾಕ್ಸಿ ರೆಸಿನ್ ಜೊತೆ ಸೇರಿಸಿ ನಿರ್ವಾತ ಅದಗೊಳಿಸುವಿಕೆ ಅಂದರೆ ವ್ಯಾಕ್ಯೂಮ್ ಆಕ್ಸಿಟೈಡ್ ಮೋಲ್ಡಿಂಗ್ ತಂತ್ರಜ್ಞಾನದ ಮೂಲಕ ಅತ್ಯಂತ ಗಟ್ಟಿಮುಟ್ಟಾದ ವಸ್ತುವನ್ನು ತಯಾರಿಸಿದ. ಇದು ಕೃತಕ ಗ್ಲಾಸ್ ಫೈಬರ್ಗಿಂತ ಶೇಕಡ 40% ಹೆಚ್ಚು ಶಕ್ತಿಯನ್ನು ಹೊಂದಿದ್ದು ಕೈಗಾರಿಕಾ ಬಳಕೆಗೆ ಸೂಕ್ತವಾಗಿದೆ. ಅಷ್ಟೇ ಅಲ್ಲದೆ ಪ್ರಸ್ತುತ ಜಾಗತಿಕವಾಗಿ ಜನಪ್ರಿಯವಾಗುತ್ತಿರುವ 3D ಪ್ರಿಂಟಿಂಗ್ ತಂತ್ರಜ್ಞಾನದಲ್ಲೂ ಈ ಹುಲ್ಲು ಆಧಾರಿತ ಪ್ಲಾಸ್ಟಿಕ್ ಒಳ್ಳೆಯ ಫಲಿತಾಂಶವನ್ನು ನೀಡಿದೆ. ಸಾಮಾನ್ಯವಾಗಿ HDPE ಪ್ಲಾಸ್ಟಿಕ್ ಅನ್ನು ಬಳಸಿ 3D ಪ್ರಿಂಟಿಂಗ್ ಮಾಡುವಾಗ ಪ್ಲಾಸ್ಟಿಕ್ ತಂಪಾಗುತ್ತಿದ್ದಂತೆ ಮುದುರಿಕೊಳ್ಳುವುದು ಅಥವಾ ಆಕಾರ ಕಳೆದುಕೊಳ್ಳುವುದು ದೊಡ್ಡ ಸಮಸ್ಯೆಯಾಗಿತ್ತು. ಆದರೆ ಹುಲ್ಲಿನ ನಾರುಗಳನ್ನು ಕಾಯಿಸಿದಾಗ ಪ್ಲಾಸ್ಟಿಕ್ನಂತೆ ಹಿಗ್ಗುವುದಿಲ್ಲ ಅಥವಾ ಕುಗ್ಗುವುದಿಲ್ಲ. ಹೀಗಾಗಿ ಪ್ಲಾಸ್ಟಿಕ್ನಲ್ಲಿ ಶೇಕಡ 5-40% ಮಂಜು ಹುಲ್ಲಿನ ನಾರನ್ನು ಬೆರೆಸಿ ಫಿಲ್ಮಿಟ್ ಅನ್ನು ಅಂದರೆ 3D ಪ್ರಿಂಟಿಂಗ್ಗೆ ಬಳಸುವ ಕಚ್ಚಾ ದಾರ ತಯಾರಿಸಿದಾಗ ಪ್ಲಾಸ್ಟಿಕ್ ರೂಪ ಕೆಡದೆ ನಿಖರವಾದ ಆಕಾರದಲ್ಲಿ ಪ್ರಿಂಟ್ ಆಗುತ್ತದೆ. ಈ ನೂತನ ಪರಿಸರ ಸ್ನೇಹಿ ವಸ್ತುವಿನಿಂದ ಕೈಗಾರಿಕಾ ಕ್ಷೇತ್ರದಲ್ಲಿ ಕ್ರಾಂತಿಕಾರಿಕ ಬದಲಾವಣೆಗಳಾಗಲಿವೆ.
ವಾಹನ ತಯಾರಿಕಾ ಕ್ಷೇತ್ರದಲ್ಲಿ ಇಂಧನ ಟ್ಯಾಂಕುಗಳು, ಕಾರಿನ ಡ್ಯಾಶ್ಬೋರ್ಡ್ ಮತ್ತು ಬಂಪರ್ಗಳನ್ನು

ಹಗುರವಾದ ಹಾಗೂ ದೃಢವಾದ ಈ ಹುಲ್ಲಿನ ಪ್ಲಾಸ್ಟಿಕ್ನಿಂದ ತಯಾರಿಸಬಹುದು. ಇದು ಕಾರಿನ ತೂಕವನ್ನು ತಗ್ಗಿಸಿ ಇಂಧನ ಉಳಿತಾಯಕ್ಕೂ ನೆರವಾಗುತ್ತದೆ. ಗೃಹ ಬಳಕೆಯಲ್ಲಿ ಬದುಕುವ ಗೆದ್ದಲು ಹಿಡಿಯದ ಮತ್ತು ತೇವಾಂಶಕ್ಕೆ ಹಾಳಾಗದ ಪರಿಸರ ಸ್ನೇಹಿ ಬೋರ್ಡ್ಗಳು, ತಾತ್ಕಾಲಿಕ ನಿರ್ಮಾಣ ಸಾಮಗ್ರಿಗಳು ಹಾಗೂ ಮೇಜು ಕುರ್ಚಿಗಳಂತಹ ಪೀಠೋಪಕರಣಗಳನ್ನು ಇದರಿಂದ ತಯಾರಿಸಬಹುದು. ಕರ್ನಾಟಕದ ಮಲೆನಾಡು ಹಾಗೂ ಕರಾವಳಿ ಭಾಗಗಳಲ್ಲಿ ತೇವಾಂಶದಿಂದ ಮರದ ಪೀಠೋಪಕರಣಗಳು ಹಾಳಾಗುವ ಸಮಸ್ಯೆಗೆ ಇದು ಅತ್ಯುತ್ತಮ ಪರ್ಯಾಯವಾಗಿದೆ. ಜೊತೆಗೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ತಟ್ಟೆಗಳು, ಬಟ್ಟಲುಗಳು ಹಾಗೂ ಪ್ಯಾಕಿಂಗ್ ಸಾಮಗ್ರಿಗಳ ಜಾಗದಲ್ಲೂ ಈ ಜೈವಿಕ ಪ್ಲಾಸ್ಟಿಕ್ ಅನ್ನು ಬಳಸಬಹುದು. ಇಂತಹ ಹುಲ್ಲುಗಳನ್ನು ಬಳಸಿಕೊಂಡು ಬಲವಾದ, ಕಡಿಮೆ ವೆಚ್ಚದಲ್ಲಿ ಮತ್ತು ಪುನರ್ಬಳಕೆ ಮಾಡಬಹುದಾದ ಪ್ಲಾಸ್ಟಿಕ್ ಅನ್ನು ತಯಾರಿಸುವುದು ಪರಿಸರ ರಕ್ಷಣೆಯಲ್ಲೊಂದು ಭರವಸೆಯ ಹೆಜ್ಜೆಯಾಗಿದೆ. ಕೇಳುಗರೇ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯವ ತಡೆಯಬಲ್ಲ ಹುಲ್ಲು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ. ಕೇಳುಗರೇ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯವ ತಡೆಯಬಲ್ಲ ಹುಲ್ಲು ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಿಯ ಕೇಳುಗರೇ, ನಿಮ್ಮ ಅಕ್ಕರಿಯ ಹತ್ತಿರದವರಿಗೆ ಮತ್ತು ಪ್ರೀತಿ ಪಾತ್ರದವರಿಗೆ ಹುಟ್ಟುಹಬ್ಬದ ಮತ್ತು ವಿವಾಹ ವಾರ್ಷಿಕೋತ್ಸವದ ಶುಭಾಶಯ ತಿಳಿಸಬೇಕಿ? ಹಾಗಾದರೆ ತಡ ಯಾಕೆ? ನಮ್ಮ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರಕ್ಕೆ ಭೇಟಿ ನೀಡಿ, ಪತ್ರ ಬರೆಯಿರಿ ಅಥವಾ ಎಸ್ಎಂಎಸ್ ಮೂಲಕ ವಿವರಗಳೊಂದಿಗೆ ತಿಳಿಸಿ. ಪ್ರತಿ ಮನೆಯಲ್ಲೂ ಕೇಳಿ ಬರುತ್ತಿರುವ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ನಿಮ್ಮವರಿಗೆ ಶುಭಾಶಯವನ್ನು ತಿಳಿಸುತ್ತದೆ. ನಮ್ಮ ವಿಳಾಸ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9900053119. ಧನ್ಯವಾದಗಳು.

0: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
1: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
0: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
1: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
0: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
1: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
0: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739013711, ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739013711.
0: ಇಮೇಲ್ ವಿಳಾಸ covrd.genext@svym.org.in. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಿಕೇರವರು ಪ್ರಸ್ತಾಪಡಿಸುವ ಕರುಣಾಳು ಬಾಬಿ

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ಆಂಜನೇಯನ ವರ್ಣನೆ ಬರ್ತದೆ ಅತ್ಯಂತ ಪ್ರಾಚೀನ ಶ್ಲೋಕದಲ್ಲಿ. ರಾಮಾಯಣ ಮಹಾಮಾಲ ರತ್ನಂ ಒಂದೇ ಅನಿಲಾತ್ಮಜಂ ಅಂತ, ಅಂದ್ರೆ ರಾಮಾಯಣ ಅನ್ನುವಂಥ ಮಹಾಮಾಲೆಯೊಳಗೆ ರತ್ನದಲ್ಲಿರುವಂತಹ ಆಂಜನೇಯನಿಗೆ ನಮಸ್ಕಾರಗಳು ಅಂತ. ನಿಜವಾಗಿಯೂ ಹನುಮಂತ ಉಜ್ವಲವಾದ ರತ್ನ ಇದ್ದ ಹಾಗೆ, ಭಕ್ತ ಶಿರೋಮಣಿ. ಉಳಿದವರು ಹಾಗೆ ಬರೀ ನಾಮ ಜಪ ಮಾಡ್ಕೊಂಡು ಕೂತ್ಕೊಳ್ಳೋವನಲ್ಲ ಅವನು. ಬುದ್ಧಿಯನ್ನ ಬಲವನ್ನ ಬಳಸಿ ತನ್ನ ಯಜಮಾನನಿಗೆ ಸದಾ ಸಹಕಾರಿಯಾಗಿದ್ದವನು. ನನಗೆ ಎಷ್ಟೋ ಸಲ ಅನ್ಕೊಂಡದ್ದುಂಟು, ರಾಮಾಯಣದಲ್ಲಿ ಯಾವ ಪಾತ್ರ ಇಲ್ಲದೆ ಹೋಗಿದ್ರೆ ರಾಮಾಯಣ ಪೂರ್ತಿ ಆಗ್ತಿರಲಿಲ್ಲ ಅಂತ. ನನಗನ್ಸುತ್ತೆ ಯಾವುದ್ಯಾವುದು ಸಣ್ಣ ಸಣ್ಣ ಪಾತ್ರ ಬಿಟ್ಟು ಹೋದ್ರೆ ಇನ್ನು ರಾಮಾಯಣ ಆಗ್ತಿತ್ತೇನೋ. ಆದರೆ ಆಂಜನೇಯ ಇಲ್ಲದೆ ರಾಮಾಯಣ ಆಗೋದೇ ಸಾಧ್ಯ ಇಲ್ಲ ಅನ್ಸುತ್ತೆ, ಊಹಿಸೋಕ್ಕೂ ಸಾಧ್ಯ ಇಲ್ಲ ಹೇಗಾಗ್ತಿತ್ತು ಅಂತ. ಆತ ಬರೀ ರಾಮಭಕ್ತನಾಗಿ ಉಳಿಲಾರ್ದೇನೆ ಭಾರತದ ಜನತೆಯ ದೇವತೆ ಆಗಿದ್ದಾನೆ. ತಾವು ಗಮನಿಸಿ ಸ್ನೇಹಿತರು ಹೇಗಿದೆ ಅಂತ, ನಮ್ಮ ದೇಶದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಆಂಜನೇಯನ ದೇವಸ್ಥಾನ ಇದ್ದಾವೆ, ಶ್ರೀರಾಮನ ದೇವಸ್ಥಾನ ಇರಲಿಕ್ಕಿಲ್ಲ. ಇನ್ನೊಂದು ಗಮನಿಸಿದ್ದೀರಾ, ಪ್ರತಿಯೊಂದು ಶ್ರೀರಾಮನ ದೇವಸ್ಥಾನದಲ್ಲಿ ಆಂಜನೇಯ ಇರಬೇಕು. ದಕ್ಷಿಣೇ ಲಕ್ಷ್ಮಣೋ ಯಸ್ಯ ವಾಮೇತು ಜನಕಾತ್ಮಜ ಪುರತೋ ಮಾರುತುರ್ಯಸ್ಯ ತಮ್ಮೊಂದೇ ರಘುನಂದನಂ ಅಂತ ಹೇಳಬೇಕು. ಮುಂದೆ ಆಂಜನೇಯ ಇರಬೇಕು, ರಾಮನ ದೇವಸ್ಥಾನದಲ್ಲಿ ಆಂಜನೇಯ ಖಂಡಿತವಾಗೂ ಇರಬೇಕು. ಆದರೆ ಆಂಜನೇಯನ ದೇವಸ್ಥಾನದಲ್ಲಿ ರಾಮ ಇರಬೇಕು ಅಂತಿಲ್ಲ. ಯಾಕೆ ಹೇಳ್ತೀನಿ ಅಂತಂದರೆ, ಶ್ರದ್ಧೆ ಭಕ್ತಿ ಔದಾರ್ಯ ಉತ್ಸಾಹ ಶಕ್ತಿ ಧರ್ಮನಿಷ್ಠೆ ವಿನಯ ಜ್ಞಾನ ಇವೆಲ್ಲ ಗುಣಗಳಲ್ಲಿ ಹನುಮಂತನೇ ಹನುಮಂತನೇ ಸರಿ. ಇಂಥ ಹನುಮಂತ ಬಾಲ್ಯದಲ್ಲಿ ವಿಪರೀತ ಕಿಡಿಗೇಡಿಯಾಗಿದ್ದಂತೆ. ಕಿಡಿಗೇಡಿ ಅಂದ್ರೆ ಅಸಾಧ್ಯ, ತನ್ನ ಕಪಿಚೇಷ್ಟೇನು ಸುತ್ತರು ಎಲ್ಲ ಹಬ್ಬತ್ತಿದ್ದ. ಋಷಿಗಳಿದ್ದರಲ್ಲ ಆಶ್ರಮದಲ್ಲಿ ತುಂಬ ತ್ರಾಸು ಕೊಡ್ತಿದ್ದಂತವ್ರಿ. ಉತ್ತರಕಾಂಡದಲ್ಲಿ ಒಂದು ವಿವರಣೆ ಬರ್ತದೆ, ಇವನು ಎಷ್ಟು ಕಾಟ ಕೊಡ್ತಿದ್ದ ಋಷಿಗಳಿಗೆ ಅಂದ್ರೆ ತಡ್ಕೊಳ್ಳೋಕಾಗ್ಲಿಲ್ಲ ಇವ ಕಾಟ, ನಿನ್ನ ಶಕ್ತಿ ಸಾಮರ್ಥ್ಯ ನಿನಗೆ ಮರೆತು ಹೋಗಲಿ ಅಂತ ಶಾಪ ಕೊಟ್ಬಿಟ್ರು. ತಾಯಿ ಅಂಜನಾದೇವಿ ಗಾಬರಿ ಅಲ್ಲ, ಅಮ್ಮ ಮಗನ ಶಕ್ತಿಯಲ್ಲಿ ಅಡುಗೆ ಹೋಗಲಿ ಅಂದ್ರೆ ಏನ್ ಮಾಡ್ತಾರೆ ಪಾಪ, ಹೋಗಿ ಮತ್ತೆ ಋಷಿಗಳು ಬೇಡ್ಕೊಂಡಂತೆ, ಅವನು ಉಡಾಳ ಇದ್ದಾನೆ ಗಲಾಟೆ ಮಾಡ್ತಾನೆ ಅಂತ ಕ್ಷಮಿಸ್ಬಿಡಿ ಅವನ್ನ, ಆದ್ರೆ ಶಾಪ ಕೊಡಬೇಡಿ ಅಂತ ಕೇಳ್ಕೊಂಡ್ರು. ಋಷಿಗಳು ಹೇಳಿದ್ರಂತೆ, ಹಾಗೆ ಆಗ್ಲಮ್ಮ, ಈ ಹಾಗೆ ಇರಲಿ, ಅವನು ಶಕ್ತಿ ಗೊತ್ತಾಗೋದು ಬೇಡ ಅವನಿಗೆ. ಮುಂದೆ ಯಾರಾದರೂ ಹಿರಿಯರು ನಿನ್ನೊಳಗೆ ಇಂಥ ಅಪಾರವಾದ ಶಕ್ತಿ ಇದೆ ಅಂತ ಯಾರಾದರೂ ನೆನಪು ಮಾಡಿದ್ರೆ ಅವನ ಶಕ್ತಿ ಮರಳಿ ಬಿಡುತ್ತದೆ ಅಂದ್ರಂತೆ. ಹೀಗಾಗಿ ಏನಾಯ್ತು ಗೊತ್ತಾ, ಪಾಪ ಹನುಮಂತ ಅಸಾಮಾನ್ಯ ಶಕ್ತಿವಂತನಾಗಿದ್ರು ಆದ್ರೆ ತನಗೆ ಗೊತ್ತಿರಲಾರ್ದೇನೆ ಸುಗ್ರೀವನ ಹಿಂದೆಯೇ ಅಲ್ಲಿತ ಇದ್ದ ಅವನ ಗುರು ರಾಜ ಅಂತ ಒಪ್ಕೊಂಡ್ರು. ಅವನ ಮನಸ್ಸು ಮಾಡಿದ್ರೆ ವಾಲಿಯನ್ನು ನಿಗ್ರಹ ಮಾಡಬಹುದಾಗಿತ್ತು, ಅವನು ಎತ್ತಿ ಹಾಕಬಹುದಾಗಿತ್ತು ಅವನು. ಆದ್ರೆ ಅವನ ಶಕ್ತಿ ಸ್ಮರಣೆ ಇಲ್ಲಲ್ಲ, ತನ್ನ ಶಕ್ತಿ ಇರೋದು ಹಂಗೆ ಇದ್ದ. ಸಮುದ್ರ ಹಾರೋ ಪ್ರಸಂಗ ಬಂತು, ಲಂಕೆಗೆ ಹಾರಿ ಹೋಗ್ಬೇಕು ಅಂತ. ಎಲ್ಲರೂ ಹೇಳ್ದಂತ ನಮ್ಗಾಗಲ್ಲ ನಮ್ಗಾಗಲ್ಲ, ನಾನು ಇಷ್ಟ ಹಾರ್ತೀನಿ ಜಾಸ್ತಿ ಆಗೋಲ್ಲ ಅಂದ್ರು. ಇವನು ಹಾಗೆ ಅಂದ, ನನ್ನ ಕಡೆಯಿಂದ ಹಾರೋಕ್ಕಾಗಲ್ಲ ಅಂದ. ಆಗ ಅಲ್ಲಿ ಕೂತಿದ್ದನಲ್ಲ ಜಾಂಬು ಅಂತ, ಎಲ್ಲರಲ್ಲಿ ಹಿರಿಯಾದಂತ ಜಾಂಬು ಅಂತ ಕರಡಿ, ಅವನು ಹೇಳ್ದ, ಆಂಜನೇಯ ನಿನ್ನ ಶಕ್ತಿ ನಿನಗೆ ಗೊತ್ತಿಲ್ಲಯ್ಯ, ಅಸಾಧ್ಯ ಶಕ್ತಿ ನಿಂದು ಅಂತ ಹಿಂದಿಂದೆಲ್ಲ ನೆನಪು ಮಾಡಿ ಋಷಿಗಳನ್ನು ಶಾಪ ಕೊಟ್ಟಿದ್ರು, ಆ ಶಾಪ ಮುಕ್ತಿ ಆಯಿತು. ಯಾವಾಗ ನಿನ್ನ ಶಕ್ತಿ ಅರಿವಾಯ್ತೋ ನೀನು ಗೊತ್ತಿಲ್ಲದಂತ ಅಪಾರವಾದ ಶಕ್ತಿ ಮೇಲೆ ಬರ್ತದೆ ಅಂತ ಉತ್ತೇಜನ ಮಾಡಿ ಅವನ ಶಕ್ತಿಯನ್ನು ಹೇಳ್ದ. ಆಗ ಎದ್ದ ನೋಡಿ ಆಂಜನೇಯ, ಹೋಗಿ ನಿಂತ್ಕೊಂಡ ಬೆಟ್ಟದ ಮೇಲೆ, ದೇಹ ಬೆಳೆಸಿದ, ಬೆಳೀತು ಎಷ್ಟೋ ಯೋಜನೆ ಬೆಳೆದ್ಬಿಡ್ತು, ಎತ್ತಿ ಬಾಲವನ್ನು ಎಲ್ಲ ಕಪ್ಪಳಿಸಿದ, ವಿವರ್ಧತ ಮಹಾಬಲಹ ಅಂತ ಹೇಳಿ ಗರ್ಜನೆ ಮಾಡಿದ. 100 ಯೋಜನೆ ಏನು, 1000 ಯೋಜನೆ ಸಮುದ್ರ ಹಾರ್ತೀನಿ ಅಂತ ಹೇಳ್ದ. ಟಕ್ ಅಂತ ಹಾರಿ ಸೀತೆಯನ್ನು ಕಂಡು ಲಂಕೆ ಸುಟ್ಟುಬಿಟ್ಟು ಕಾರ್ಯ ಸಾಧನೆ ಮಾಡಿಕೊಂಡು ವಾಪಸ್ ಬಂದ.

ಈ ಕತೆ ನನಗೆ ಯಾಕೆ ನೆನಪಾಯ್ತು, ಈ ಕತೆ ಕೇಳಿದಾಗಲೆಲ್ಲ ನಮ್ಮ ತರುಣ ತರುಣಿಯರ ನೆನಪಾಗ್ತದೆ ನನಗೆ. ಈ ಮಕ್ಕಳಲ್ಲಿ ಅಸಾಧ್ಯವಾದಂಥ ಶಕ್ತಿ ಇದೆ, ಅಪಾರವಾದ ಶಕ್ತಿ ಇದೆ. ಯಾವ ಸಾಧನೆಯನ್ನಾದರೂ ಮಾಡೇ ಮಾಡ್ತಾರೆ ಅವರು, ಯಾವ್ಯಾವುದೋ ಕಾರಣಗಳಿಂದ. ನಾವು ಅವ್ರ ಬಾಲ್ಯದೊಳಗೆ ಶ್ರದ್ಧೆಯನ್ನು, ಆತ್ಮವಿಶ್ವಾಸವನ್ನು, ಉತ್ಸಾಹವನ್ನು ತುಂಬಲಿಲ್ಲ. ಮತ್ತೊಬ್ಬರ ಜೀವನ ತೋರಿಸಿ ನೀನು ಅವರಂಗಾಗು, ಅವರಂಗಾಗು, ಇವರಂಗಾಗು, ಅವರಂಗಾಗು ಅಂತ ಹೇಳಿ ಮತ್ತೊಬ್ಬರಂಗೆ ಆಗೋಕೆ ಹೇಳಿದ್ವಿ ಹೊರತಾಗಿ ನಿನ್ನ ಶಕ್ತಿಯನ್ನು ಬೆಳೆಸ್ಕೋ ಅಂತ ಹೇಳಿಲ್ಲ. ನಮ್ಮ ಪೂರ್ವಾಗ್ರಹಗಳನ್ನು ಅವ್ರ ಮೇಲೆ ಹೇರಿ ಆ ಪ್ರಚಂಡ ಶಕ್ತಿ ಹೊರಗೆ ಬರಲಾರ್ದಂಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಈ ನಾವೇನು ಮಾಡಬೇಕಾಗಾದ್ರೆ, ನಾವು ಹಿರಿಯರು ಜಾಂಬುವಂತರಾಗಬೇಕು. ಬರೀ ತಗೊಂಡ್ರೆ ಅಯ್ಯೋ ಅವ್ರಿಗೇನು ಗೊತ್ತು, ಅವ್ರಿಗೇನು ಗೊತ್ತು, ಪಾಪ ಏನು ಗೊತ್ತಿಲ್ಲ, ಏನಿಲ್ಲ ಗೊತ್ತಿಲ್ಲ ಅಂತ ಹೀಯಾಳಿಸೋದನ್ನು ಬಿಟ್ಟು, ಅವ್ರಲ್ಲಿರುವಂಥ ದೋಷಗಳನ್ನು ಎತ್ತಿ ತೋರಿಸೋದನ್ನು ಬಿಟ್ಟು ಅವರಲ್ಲಿರುವಂಥ ಶಕ್ತಿಯನ್ನು ಪ್ರಚೋದನೆ ಮಾಡಿದ್ದಾದರೆ ಅತ್ಯದ್ಭುತ ಸಾಧನೆಗಳಾಗ್ತವೆ, ನಮ್ಮ ದೇಶ ಸಮೃದ್ಧ ಆಗ್ತದೆ. ಹಾಗಾಗಲಿ ಅನ್ನೋದೇ ಅಪೇಕ್ಷೆ.

0: ಕೇಳುಗರೆ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಿಕೇರವರು ಪ್ರಸ್ತುತಪಡಿಸಿದ ಕರುಣಾಳುವ ಬೆಳಕೆ ಕಾರ್ಯಕ್ರಮವನ್ನು ಕೇಳಿದರೆ.
1: ಹತ್ತರಿಂದ ಹತ್ತೊಂಬತ್ತು ವರ್ಷದ ನಡುವಿನ ವಯೋಮಾನವೇ ಹದಿಹರೆಯ.
2: ಹದಿಹರೆಯದಲ್ಲಿ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಬದಲಾವಣೆಗಳು ರೂಪುಗೊಳ್ಳುತ್ತವೆ.
1: ಈ ಎಲ್ಲಾ ಬದಲಾವಣೆಗಳಿಗೆ ಅನುಗುಣವಾಗಿ ಪೋಷಕರು ಮತ್ತು ಸಮಾಜ ಹದಿಹರೆಯದ ವಯೋಮಾನದವರಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಉತ್ತಮ ಸಲಹೆ ಸೂಚನೆಗಳನ್ನು ನೀಡಬೇಕು.
3: ಹದಿಹರೆಯದ ಮಕ್ಕಳಿಗೆ ಉತ್ತಮ ಜಾಗೃತಿ ಮೂಡಿಸೋಣ, ಉತ್ತಮ ಸಮಾಜ ನಿರ್ಮಿಸೋಣ.
4: ಕ್ಷಯರೋಗವು ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಎಂಬ ಸೂಕ್ಷ್ಮ ರೋಗಾಣುವಿನಿಂದ ಬರುತ್ತದೆ.
5: ರೋಗಿಗಳು ಇರುವ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ತೆರೆಯುವಂತೆ ನೋಡಿಕೊಳ್ಳಬೇಕು.
4: ಮಕ್ಕಳು ಕ್ಷಯರೋಗಿಗಳ ಬಳಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು.
5: ಕ್ಷಯರೋಗಿಯಲ್ಲಿ ಚಿಕಿತ್ಸೆಯ ಪ್ರಾರಂಭಿಕ ಹಂತದಲ್ಲಿ ಸುಸ್ತಾಗುವುದು ಸಹಜ.
4: ಆದ್ದರಿಂದ ಮೊಳಕೆ ಕಾಳುಗಳು, ಹಸಿರು ತರಕಾರಿ ಮತ್ತು ಸೊಪ್ಪುಗಳು, ಮೊಟ್ಟೆ, ಇನ್ನಿತರ ಪೌಷ್ಟಿಕಾಂಶ ಆಹಾರವನ್ನು ಸೇವಿಸಬೇಕು.
5: ಕ್ಷಯರೋಗವನ್ನು ಕೊನೆಗಾಣಿಸಿ ಉತ್ತಮ ಆರೋಗ್ಯ ನಿಮ್ಮದಾಗಿಸಿ. ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
6: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೇ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
7: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾಡು ಹಸೆ ಸರಕೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.
2: ಶ್ರೀರಾಮಚಂದ್ರ ಕೃಪಾಳು ಭಜಮನ ಹರ

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಕೃಷ್ಣ ಕೃಷ್ಣ

ನಂದ ಕೃಷ್ಣ ಗೋಪಾಲ ಬಾಲ ಕೃಷ್ಣ ನಂದ ನಂದನ ಭಕ್ತ ಚಂದನ ಗಾನಲೋಲ ಕೃಷ್ಣ ಗಾನಲೋಲ ಕೃಷ್ಣ ಸುಂದರ ವದನ ಸರೋಜ ನಯನ ರಾಧ ಪ್ರಿಯ ಕೃಷ್ಣ ಯಾದವ ಕೃಷ್ಣ ಯಶೋಧ ಕೃಷ್ಣ ಸತ್ಯ ಸಾಯಿ ಕೃಷ್ಣ ಸತ್ಯ ಸಾಯಿ ಕೃಷ್ಣ ಕೃಷ್ಣ ಕೃಷ್ಣ.

0: ಇದುವರೆಗೂ ಹಾಡು ಹಸೆ ಕಾರ್ಯಕ್ರಮದಲ್ಲಿ ಸರಕೂರಿನ ಶ್ರೀಮತಿ ಶೋಭಾರವರು ಹಾಡಿರುವ ಹಾಡುಗಳನ್ನ ಕೇಳಿದ್ರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಕೂರಿನಿಂದ ಪ್ರಸಾರವಾಗುತ್ತಿದೆ.
1: ಜನಧ್ವನಿ ಕೇಳುಗರಿಗೊಂದು ಪ್ರಕಟಣೆ. ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಅಂಗಸಂಸ್ಥೆಯಾದ
0: ವಿವೇಕಾನಂದ ಇನ್ಸ್ಟಿಟ್ಯೂಟ್ ಫಾರ್ ಲೀಡರ್ಶಿಪ್ ಡೆವಲಪ್ಮೆಂಟ್ ಅಂದರೆ ವಿಲೀಡ್ ವತಿಯಿಂದ ಇನ್ಫೋಸಿಸ್ ಬೆಂಬಲದೊಂದಿಗೆ
1: ವಿಲೀಡ್ ಜೆನೆಕ್ಸ್ಟ್ ಕೌಶಲ್ಯನ್ ಎಂಬ ಯುವ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರುತ್ತಿದೆ.
0: ಈ ಕಾರ್ಯಕ್ರಮವು ಪ್ರಸ್ತುತ ಉದ್ಯೋಗ ಮಾರುಕಟ್ಟೆಗೆ ಅಗತ್ಯವಾದ ಕೌಶಲ್ಯಗಳನ್ನು ಯುವಕರಿಗೆ ನೀಡುವ ಮೂಲಕ ಅವರ ಉದ್ಯೋಗ ಅರ್ಹತೆಯನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ.
1: ಈ ತರಬೇತಿಯು ಒಂದು ತಿಂಗಳ ವಸತಿ ಆಧಾರಿತ ಯುವ ಕೌಶಲ್ಯಾಭಿವೃದ್ಧಿ ತರಬೇತಿಯಾಗಿದ್ದು,
0: ಪ್ರಮುಖವಾಗಿ ಈ ತರಬೇತಿಯಲ್ಲಿ ಜೀವನ ಕೌಶಲ್ಯ, ಸಂವಹನ ಕೌಶಲ್ಯ, ಸಮಸ್ಯೆಗಳ ನಿವಾರಣೆ, ಡಿಜಿಟಲ್ ಸಾಕ್ಷರತೆ, ಕೆಲಸದ ಸ್ಥಳದ ಸಿದ್ಧತೆ, ಎಐ ಕೌಶಲ್ಯಗಳ ಜೊತೆಗೆ ಉದ್ಯೋಗ ಅವಕಾಶ ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ.
1: ಈ ತರಬೇತಿಯು 18-29 ವರ್ಷದ ಪದವಿ ಪೂರ್ವ ಅಥವಾ ಅದಕ್ಕಿಂತ ಮೇಲಿನ ವಿದ್ಯಾರ್ಹತೆ ಹೊಂದಿರುವ ಹೆಚ್ಡಿಕೋಟೆ, ಸರಗೂರು ಹಾಗೂ ಮೈಸೂರು ಸುತ್ತಮುತ್ತಲಿನ ಯುವಕರು ಅರ್ಹರಾಗಿರುತ್ತಾರೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 9739017311. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9739017311.
1: ಇಮೇಲ್ ವಿಳಾಸ COORD.GENNEXT@SVYM.ORG.IN. ಬನ್ನಿ, ಭಾಗವಹಿಸಿ ತರಬೇತಿಯ ಸೌಲಭ್ಯವನ್ನು ಪಡೆದುಕೊಳ್ಳಿ.

0: ಮಗುವಿಗೆ ಮೊದಲ 6 ತಿಂಗಳ ಸಮಯದಲ್ಲಿ ಎದೆ ಹಾಲಿನ ಹೊರತು ಹನಿ ನೀರು ಅಥವಾ ಇನ್ಯಾವುದೇ ಆಹಾರದ ಅಗತ್ಯವಿರುವುದಿಲ್ಲ.
1: 6 ತಿಂಗಳ ನಂತರ ಎದೆ ಹಾಲಿನ ಜೊತೆಗೆ ಪೂರಕ ಆಹಾರ ಒದಗಿಸಬೇಕು.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
1: ಹ್ಞೂ ಕಣೆ, ಆಯ್ತು ತರ್ತೀನಿ.
0: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
1: ಮತ್ತಿನ್ನೇನ್ ಮಾಡ್ಲೆ?
0: ಬ್ಯಾಗ್ ಕೊಡ್ತೀನಿ ಇರಿ.
1: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
0: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
1: ಹಾ, ಹೋಗಿದ್ದು.
0: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
1: ಹಾ ಹೇಳಿದ್ರು.
0: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
1: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
0: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
1: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
2: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

0: ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ.
1: ಕೇಳುಗರ, ಇನ್ನು ಮುಂದೆ ನಮ್ಮ ನಿಲಯದಿಂದ ಭಾವಸಿಂಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಕೇಳುಗರ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮವನ್ನ ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರ ವೈಭವ ಸರಕೂರು ತಾಲೂಕಿನ ಕುರ್ಣಿಗಲ ಹಾಗೂ ಆಲನಹಳ್ಳಿಯ ತೆಂಕಲಯ್ಯ ವಾಸುದೇವ ದೇವಾಲಯದ ಇತಿಹಾಸ ಹಿನ್ನೆಲೆ ಮತ್ತು ಪೂಜಾ ವೈಶಿಷ್ಟ್ಯತೆ ಕುರಿತು ಹಾಲನಹಳ್ಳಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಗಣೇಶ್ ಅವರು ಹಾಗೂ ಕುರ್ಣಿಗಲ ಗ್ರಾಮದ ನಿವಾಸಿಗರಾದ ಶ್ರೀಯುತ ಬಸವಣ್ಣರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕುರ್ನೆಗಲ ಹಾಗೂ ಆಲನಹಳ್ಳಿಯ ಬಳಿ ಇರುವ ತೆಂಕಲಯ್ಯ ವಾಸುದೇವ ದೇವಾಲಯದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಆಲನಹಳ್ಳಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಗಣೇಶ್ ರವರು ಹಾಗೂ ಕುರ್ನೆಗಲ ಗ್ರಾಮದ ನಿವಾಸಿಗರಾದ ಶ್ರೀಯುತ ಬಸವಣ್ಣರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ದೇವಾಲಯದ ಇತಿಹಾಸ ಮತ್ತು ಜಾತ್ರಾ ವೈಶಿಷ್ಟ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್,
1: ತುಂಬ ಸ್ವಾಗತ.
2: ಸ್ವಾಗತ. ಶಿವಂ ಶಿವಂ ಭಜೆ ಮಂಜುನಾಥಂ ಶಿವಂ.
0: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುವವರಿಗೆ ಮಾಡಿಕೊಡೋದಾದ್ರೆ.
1: ನಾವು ಬಂದು

0: ಪ್ರಥಮವಾಗಿ ಹೊಸಕೋಟೆಲಿದ್ದು ಇಲ್ಲಿ ಜಮೀನು ತಗೊಂಡ್ಮೇಲೆ ಹಾಲ್ನಳ್ಳಿಲಿ ಈಗ ನಾವು ಕೃಷಿ ಮಾಡ್ಕೊಂಡು ಇಲ್ಲಿ ವಾಸಿಸ್ತಾ ಇದ್ದೀವಿ. ನಮಗೆ ಮೇಯ್ನಾಗಿ ಬಂದು ಸದ್ಯಕ್ಕೆ ಪ್ರಾಣಿಗಳ ಅವಳಿ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಅದು ಬಿಟ್ಟರೆ ರೈಲ್ವೆ ಪ್ಯಾರಿಗೇಡ್ ಆಗಬೇಕು, ಅದು ಬಿಟ್ಟರೆ ಮೇಯ್ನ್ ರೋಡು ಫಸ್ಟು ರೋಡ್ ಆಗಬೇಕು. ರೋಡ್ ಸಾಮಾನ್ಯವಾಗಿ ಇತ್ತು, ಈಗೆಲ್ಲ ಅದೇ ಗೊತ್ತಿದೆ. ಮೇಯ್ನ್ ರೋಡ್ ಆಗಬೇಕು, ಅದು ಬಿಟ್ಟರೆ ವಾಸುದೇವರು. ವಾಸುದೇವರು ಅಂತಂದರೆ 7-3 ತಲೆದಿಂದ ಅಂತಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ನಮಗೆ ಇತಿಹಾಸದಿಂದ ಅದು ಹೋಯ್ತಿದ್ರು, ಎಲ್ಲ ಜನ ಎಲ್ಲ ಗೊತ್ತೇ ಇಲ್ಲ. ಬಟ್ ಏನಪ್ಪ ಪುನಃ ಈಗ ಈಗ ಫಾರೆಸ್ಟ್ ಎಲ್ಲ ಪ್ಯಾರಿಗೇಡೆಲ್ಲ ಇದೆಲ್ಲ ಆದಾಗ ಸ್ವಲ್ಪ ಬ್ರೇಕಪ್ ಆಗಿದೆ. ಬ್ರೇಕಪ್ ಅಂದರೆ ಹೋಗ್ಬೇಡಿ ಅನ್ನೋದೊಂದು ಹಿನ್ನೆಲೆ. ಕೆಲವು ಈಗ ಮುಳ್ಳೂರು ಚಾಮಲಾಪುರ ಆ ಸೈಡಿಂದೆಲ್ಲ ಬಂದು ಒಂದ್ಸರಿ ಫಾರೆಸ್ಟ್ನವರೆಲ್ಲ ಅಲ್ಲೇ ತಡೆ ಮಾಡಿ ಅಲ್ಲೇ ಹಾಕ್ಬಿಟ್ಟು ವಾಪಸ್ ಕಳಿಸಿದ ಪ್ರಕರಣಗಳು ಅವೆ ಬಂದವೆ. ಹಂಗಾಗಿ ಅದನ್ನು ಬಿಡಬೇಕು, ಯಾಕಂದ್ರೆ ನಾವು ನಂಬ್ಕೊಂಡಿರೋದೇ ಅದನ್ನು ನಮ್ಗೆ ಯಾವ ತೊಂದರೆನೂ ಇದುವರೆಗೆ ಆಗಿಲ್ಲ. ಹಾಗಾಗಿ ಫಾರೆಸ್ಟ್ನವರು ಕಿರುಕುಳ ಕೊಟ್ಟಾರೆ. ಆಗ ಪುನಃ ಬಂದು ಪುನಃ ನಾವು ಎಸ್ ಎಫ್ ಅವರ ಸಾಹೇಬರನ್ನೆಲ್ಲ ಭೇಟಿ ಮಾಡಿ ಅವ್ರು ಪುನಃ ಒಂದು ಪ್ಯಾಕೇಜ್ ಮಾಡಿ ಅಂದರೆ ಒಂದು ಸ್ವಲ್ಪ ಜನ ಹೋಗಿ ಅಂತ ಬಿಟ್ಟರು. ಆಗ ಆ ಪದಾರ್ಥಗಳೆಲ್ಲ ಅಲ್ಲೇ ಇಟ್ಬಿಟ್ಟು ಹೊಂಟೋಗಿದ್ರು ಅವರು. ಈ ಥರ ಪ್ರಕರಣಗಳೇ ನಡೆದಾರೆ, ಅದು ಆಗೋದು ಬೇಡ. ಈಗ ಕಾಡಿಗೆ ದನ ಮೇಯ್ಸೋಕ್ಕೆ ಬಿಡ್ತಾ ಇಲ್ಲ, ತೊಂದರೆ ಇಲ್ಲ, ಅವ್ರ ಪ್ರಾಣಿ ಬರೋದು ಬೇಡ, ನಾವು ಅಲ್ಲಿ ಹೋಗೋದು ಬೇಡ, ತೊಂದರೆ ಇಲ್ಲ, ಅದೊಂದು ಕಡೆ ಇರಲಿ. ಹಂಗಾಗಿ ಈ ಕಾಡನ್ನವ್ರು ಬಿಗಿ ಮಾಡೋದು ನಮಗೂ ಅನುಕೂಲ, ಅವ್ರಿಗೂ ಅನುಕೂಲ. ನಮ್ಗೆ ಯಾವ ಅವಳಿ ಬರಬಾರ್ದು, ಈಗ ಪ್ಯಾರೆ ಗಿಡ ಆಗಬೇಕು ಆಗಿ ಜಾಲರಿ ಹಾಕಿ ಮೆಸ್ ಹಾಕ್ಲಿ ಬೇಕಾದ್ರೆ ತೊಂದರೆ ಇಲ್ಲ, ನಾವು ಹೋಗೋದೇ ಬೇಡ ಅದರೊಳಗೆ. ಈಗ ಅವರು ಈ ಕಡೆ ಅವರು ಬರೋದು, ಅವ್ರು ಮಾಮೂಲಿ ಕ್ಯಾಜುವಲಾಗಿ ಓಡಾಡಲಿ ಅಂದರೆ ಈ ದೇವಸ್ಥಾನಕ್ಕೆ ಮಾತ್ರ ಬಿಟ್ಕೊಡ್ಬೇಕು. ಯಾಕಂತಂದರೆ ಅದು ನಮಗೆ ಗೊತ್ತೇ ಇಲ್ಲ, ನಾವು ನಮ್ಮ ಅಪ್ಪದಿರಿಗೆ ಗೊತ್ತಿಲ್ಲ ಅನಿಸ್ತದೆ. ಆ ಕಾಲದಿದ್ದೀವಿ ಎಲ್ಲ ಹೋಗಿ ಪೂಜೆ ಮಾಡ್ಕೊಬಂದಿದ್ದು ಸರ್ವೇ ಸಾಮಾನ್ಯ. ಈಗ ಅವರು ನಮ್ಮನ್ನೇನು ಸ್ಪ್ರೀಯಾಗಿ ಹೋಗಿ ಅಂದ್ರೆ ಬೇಡ, ಅವರೇ ಒಂದಷ್ಟು ಜನ ಕರ್ಕೊಂಡು ಅವರು ಬರಲಿ, ಅವರು ಸೆಕ್ರು ಇರಲಿ, ಅವ್ರು ಬಂದು ಜೊತೆಲಿ ತಗೊಂಡೋಗಿ ಪೂಜೆ ಮಾಡಿಸಿ ವಾಪಸ್ ಕಳಿಸ್ಕೊಳ್ಳಿ ಅಂತ ತೊಂದರೆ ಇಲ್ಲ. ಅವರು 1000 ಜನ ಬೇಡ, ಒಂದು ಇದು ಇಂತಿಂಥ ದಿನ ಬನ್ನಿ ಅಂತ ಪ್ಯಾಕೇಜ್ ಮಾಡಲಿ, ಪ್ಯಾಕೇಜ್ ಪ್ರಕಾರ ಒಳಕ್ಕೆ ಹೋಗೋದಾಗಲಿ. ಅದು ಬಿಟ್ಟರೆ ಕುಡುಗಿ ದೇವಸ್ಥಾನ ಅಂದ್ಬಿಟ್ಟು ಅಲ್ಲೊಂದು ದೇವರು, ಅದನ್ನು ಎಲ್ಲ ಊರಲ್ಲಿ ಮುಗಿದ ಮೇಲೆ ಲಾಸ್ಟಲ್ಲಿ ಆ ದೇವರು ಪೂಜೆ ಮಾಡೋದು. ಯಾಕಂತಂದ್ರೆ ಎಲ್ಲ ಜಾತ್ರೆಗಳು ಆದಮೇಲೆ ಆ ಜಾತ್ರೆ ಮುಗಿದ ಮೇಲೆ ನಮ್ಮ ವ್ಯವಸಾಯ ಕಮೆನ್ಸ್ ಮಾಡೋದಿಲ್ಲಿ. ಅಲ್ಲಿ ಈಗ ಮೂಲ ಸೌಕರ್ಯಗಳು ಕಡಿಮೆ, ಒಂದು ದೇವಸ್ಥಾನ ಅದ, ಅದು ಚೆನ್ನಾಗಿ ಅದರಲ್ಲಿ ಒಂದು ನೇರವಾಗಿ ಹೇಳಬೇಕು ಅಂತಂದರೆ ನಮ್ಮ ಇಲ್ಲಿ ಒಂದು ಜೀವ ನದಿ ಬರ್ತೆ ಕೇರಳದಿಂದ. ಆ ನದಿ ಬಂದಾಗ ಯಾವ ಕಾಲದಲ್ಲೂ ಯಾರಿಗೂ ಗೊತ್ತೇ ಇಲ್ಲ, ನೀರು ಫುಲ್ ಡ್ರೈ ಆಗಿರೋದು. ಒಂದ್ಸರಿ ಡ್ರೈ ಆಗಿತ್ತು, ನಾವು ಕಣ್ಣಾರ ನೋಡಿದ ಘಟನೆ ಇದು. ಡ್ರೈ ಆಗಿ ಅವತ್ತು ಮಳೆನೇ ಇಲ್ಲ. ಆ ದೇವರು ಸತ್ಯನ ಏನೋ ಅದು ಅದು ಅದು ಭಗವಂತನಿಗೆ ಗೊತ್ತು, ನಮ್ಮ ನಾವ್ಯಾರು ಹೇಳೋದಲ್ಲ. ಆ ಟೈಮಲ್ಲಿ ಆ ಪೂಜೆ ಮಾಡ್ಬೇಕಾದ್ರೆ ಅಲ್ಲಿ ದೇವ್ರು ಬರ್ತದೆ, ಅದು ಮೂಢನಂಬಿಕೆ ಅನ್ಕೋ ಅಂತಾರೆ. ಕೆಲವರು ಅನ್ಕೋಬೋದು, ಕೆಲವರು ನಮ್ಗೆ ವಾಸ್ತು ನೋಡಿರೋ ನಮ್ಗೆ ಗೊತ್ತಿರ್ಬೋದು. ಆ ನೀರು ದೇವ್ರು ಬರಬೇಕು 11 ಗಂಟೆಗೆ ಆದರೆ 9 ಗಂಟೆಲಿ ಆಟೋಮೆಟಿಕ್ ಆಗಿ ಫುಲ್ ಒಳೆ ಬಂತು. ಅದು ನಾವು ಪ್ರಾಮಾಣಿಕವಾಗಿ ನೋಡೋದು ಘಟನೆ ಕೇರಳದಿಂದ, ಫುಲ್ಲು ಡ್ರೈ ಆಗಿ ನೀರೇ ಇಲ್ಲ. ಅದು ಇತಿಹಾಸದಲ್ಲಿ ಆಗಿತ್ತಿಲ್ಲ. ಒಂದ್ಸಲ ನಮ್ಮ ಸಮ್ಮುಖದಲ್ಲಿ ಒಂದು 5-6 ವರ್ಷ ಮೇಲಾಗಿರ್ಬೋದು, ಈಗ 5-6 ವರ್ಷ ಮೇಲಾಗದೆ. ಆ ಟೈಪಲ್ಲಿ ನಾವು ನೀರು ಇತ್ತಿಲ್ಲ. ಇವತ್ತು ದೇವ್ರು ಬಂದರೆ ಏನಪ್ಪ ಮಾಡೋ, ಆ ದೇವ್ರು ನೀರು ಬೀಳಲೇಬೇಕು. 9 ಗಂಟೆಯಲ್ಲಿ ಕರೆಕ್ಟಾಗಿ ನೀರು ಆಟೋಮೆಟಿಕ್ಕಾಗಿ 2 ಕಡೆಯಿಂದ ಬಂತು, ಎಲ್ಲ ಒಂದೇ ಸರಿ ನಾನು ದೇವ್ರಿಗೆ ಹೋಗ್ಬೇಕು. ಅದು ಕಡಿಮೆ ಅಂತ ಒಂದು 2 ಗಂಟೆಯಲ್ಲಿ ಜಾತ್ರೆ ನಡೀತದೆ ಅಂದರೆ ಸಖತ್ ಕ್ರೇಜ್ ಇರ್ತದೆ ಅದು, ಆ ಮಟ್ಟಿಗೆ ನಡೀತದೆ. ಹಂಗೆ ಆಗ ಆ ದೇವರು ನೀರು ಬಂತಲ್ಲ, ಅದು ಭಾರಿ ವಿಪರ್ಯಾಸ. ಅದು ನಾವು ನೋಡೋಕ್ಕಾಗಲ್ಲ ಒಟ್ಟು, ಆ ಮಟ್ಟಿಗೆ ಬಂತು. ಅದರಿಂದ ನಾವು ಅದು ನಂಬಲೇಬೇಕು, ಅದು ಬೇರೆ ದಿನ ಬರ್ಬೋದಾಗಿತ್ತು, ಅಲ್ಲಿ ಹಿಂದಿನ ದಿನ ಬರ್ಬೋದಾಗಿತ್ತು. ಅವತ್ತಿನ ದಿನ ದೇವರು ಬರ್ತಾರ ಅಂತಂದಾಗ ಅವರು ಕರೆಕ್ಟಾಗಿ 9 ಗಂಟೆಗೆ ಆಟೋಮೆಟಿಕ್ ಎಲ್ಲ ಪೂಜೆ ಮಾಡ್ಕೊಂಡು ನೀರು ಬಂತು. ಇದು ಪ್ರಕೃತಿ, ಅದು ಅದನ್ನು ನಾವು ಮೆಚ್ಚಬೇಕಾದ. ಆದ್ದರಿಂದ ಅದನ್ನು ನಾವು ಜೀವನೋದ್ಧಾರ ಮಾಡಬೇಕು, ಅದು ನಂಬಿಕೆ ಒರೆಸ್ಕೊಂತ ಪೂಜೆ ಮಾಡಬೇಕು. ಅದಕ್ಕೆ ಆ ಕೆಲವು ಮೂಲಸೌಕರ್ಯಗಳು ಕಡಿಮೆ, ಅಲ್ಲಿ ಅಂಗಡಿ ಹಾಕೋರಿಗೆ ಅದಕ್ಕೆಲ್ಲ ತೊಂದರೆ ಅದು, ಅದನ್ನೆಲ್ಲ ನೀಟಾಗಿ ಮಾಡಿಸ್ಬೇಕು, ಅದು ಕ್ಲೀನಾಗೆಲ್ಲ ವಾಸ್ತು ಆಗಬೇಕು, ಸ್ವಲ್ಪ ಇನ್ನೂ ಡೆವಲಪ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ. ಅದು ಆ ದೇವಸ್ಥಾನದ ಬಗ್ಗೆ ನಮ್ಮ ತಂದೆ ಹೆಸರು ಅಣ್ಣಯ್ಯಪ್ಪ ಅಂದ್ಬಿಟ್ಟು, ನಾವು ಗಣೇಶ್ ಅಂದ್ಬಿಟ್ಟು ಅಲ್ಲಿಳಿದ್ರು. ನಾವು ಮೂಲತಃ ಹೊಸಕೋಟೆಯವರು. ನಾವು ಇಲ್ಲಿ ಬಂದು ಜಮೀನು ಪರ್ಚೇಸ್ ಮಾಡಿ ಸ್ವಲ್ಪ ಹೆಚ್ಚಿಗೆ ಮುಂದೆ 25 ವರ್ಷ ಆಯಿತು ಇಲ್ಲಿ ಬಂದಿದ್ದೀವಿ. ಏನು ತೊಂದರೆ ಇಲ್ಲ ನಮಗೆ, ಆ ಥರದಲ್ಲಿ ಏನು ತೊಂದರೆ ಇಲ್ಲ. ನಾವು ಇಲ್ಲಿ ಹೆಚ್ಚಿನ ಡೆವಲಪ್ ಮಾಡಬೇಕು ಅಂದ್ಬಿಟ್ಟು ನಾವು ಸ್ವಲ್ಪ ಶುಂಠಿ ಮತ್ತು ಕಾಫಿ ಮೆಣಸು ಇವೆಲ್ಲನೂ ಮಾಡಿದ್ದೀವಿ. ಏನು ತೊಂದರೆ ಇಲ್ಲ, ಅದರಲ್ಲೇನು ತೊಂದರೆ ಇಲ್ಲ. ಸದ್ಯಕ್ಕೆ ಆನೆ ಅವಳು ಇತ್ತು, ಫಾರೆಸ್ಟ್ನವ್ರು ಕೋಪ್ರೇಟ್ ಮಾಡ್ತಾರೆ, ಅದರಿಂದ ಇಲ್ಲ ಇಲ್ಲವೇ ಏನು ಅದೇನಿಲ್ಲ ಅಂತೇನಿಲ್ಲ. ಅವರು ಕೋಪ್ರೇಟ್ ಮಾಡ್ತಾರೆ. ಇನ್ನು ನಮಗೆ ಸ್ವಲ್ಪ ಇನ್ನು ಹಾಕಿದ ಬೆಳೆನ ಹಾಳು ಮಾಡಬಾರ್ದು, ಆ ಟೈಪಲ್ಲಿ ಕೊಟ್ಟರೆ ನಮಗೆಲ್ಲ ಸವಲತ್ತು ಕೊಟ್ಟರೆ, ಅವ್ರು ಜೀಪು ಕಳಿಸ್ಕೊಟ್ಟರೆ, ಈಗ ಕರೆದಾಗ ಅವರೆಲ್ಲ ಬಂದು ಕೋಪ್ರೇಟ್ ಮಾಡಾರೆ, ಪರಿಹಾರನೂ ಕೊಟ್ಟರೆ. ಕೆಲವು ಸಣ್ಣ ಪುಟ್ಟಗೂ ಲೇಟ್ ಆಗಿರ್ಬೋದು, ಪರಿಹಾರನೂ ಕೊಟ್ಟರೆ ಅದರಲ್ಲೇನು ಅವ್ರ ಪಾಪ ಅವ್ರ ಮೇಲೆ ಏನೋ ನಮ್ಮ ಇದಿಲ್ಲ. ಅವರು ನಾವು ನಮ್ಮ ಕುಟುಂಬದಲ್ಲಿ ಅವರು ಒಬ್ಬರು ಅನ್ನೋ ಲೆಕ್ಕಾಚಾರದಲ್ಲೇ ನಾವು ಮೇಂಟೈನ್ ಮಾಡ್ಕೊಂಡಿದ್ದೀವಿ, ಏನು ತೊಂದರೆ ಇಲ್ಲ. ಆ ಥರ ಎಲ್ಲ ಕೊಟ್ಟರೆ ಫಾರೆಸ್ಟ್ನವರು.
1: ನಮಸ್ಕಾರ, ನನ್ನ ಹೆಸರು ಬಸವಣ್ಣ ಅಂತ, ಗ್ರಾಮ ಪಂಚಾಯತಿ ಸದಸ್ಯರು. ನಮ್ಮ ತಂದೆ ಕೆ ಎಂ ಮಾದೇವಪ್ಪಂತ ಗೌಡಿಕೆ, ನಮ್ಮದು ಕುರುಡೇಗಲ ವಾಸಿ.
2: ಸರ್, ಮೊದಲನೇದಾಗಿ ಈ ಒಂದು ತೆಂಕ್ಲಯ್ಯ ಮತ್ತು ವಾಸುದೇವ ಅನ್ನೋ ಒಂದು ಹೆಸರು ದೇವರಿಗೆ ಹೇಗೆ ಬಂತು, ಈ ದೇವರ ಒಂದು ಇತಿಹಾಸ ಏನು, ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ.
0: ವಾಸುದೇವ ಅಂತಂದರೆ ಮೊದಲು ಅದು ನಮಗೆ ಗೊತ್ತಿಲ್ಲ, ಆ ಕಾಲದಿಂದ ಇದು ವಾಸುದೇವ ಅಂತ ಅವರು ಕರ್ಕೊಂಬಂದಿದ್ರು, ನಾವು ಅದನ್ನು ಕಂಟಿನ್ಯೂ ಮಾಡ್ಕೋಬರ್ತಾ ಇದ್ದೀವಿ ಅಷ್ಟೇ. ಇಲ್ಲಿ ಏನಪ್ಪ ಅಂತಂದರೆ ಮೇಯ್ನಾಗಿ ಈ ದೇವ್ರಿಗೆ ಹೋಗ್ಬೇಕು ಅಂತಂದರೆ ಈ ಹೆಂಗಸರು

0: ಲೇಡೀಸು, ಲೇಡೀಸ್ ನೋಡೋಂಗಿಲ್ಲ, ಅರ್ಲಿ ಮಾರ್ನಿಂಗ್ ಹೋಗ್ಬೇಕು ನಾವು. ನೈಟ್ ಬಂದು ಇಲ್ಲಿ ವಾಸ ಇದ್ದು ಅವ್ರು ಯಾರನ್ನೂ ನೋಡದಂತೆ ನಾವು ಹೊರಗಡೆ ಮನೆಯಿಂದ ಹೊರಗಡೆ ಮಲಗಿದ್ದು ಅಲ್ಲಿ ಹೋಗ್ಬೇಕು ಅನ್ನೋದೊಂದು ರೂಢಿ ಇತ್ತು. ಅದು ಈಗಲೂ ನಡೀತಾ, ಅದು ಈಗಲೂ ಹೊರಗಡೆ ಇದ್ದು ಹೊರಗಡೆ ಅಂತಂದರೆ ಮನೇಲಿ ಮಲಗಂಗೆ ಇಲ್ಲ, ಹೊರಗಡೆ ಅಂತಂದರೆ ಇದು ಒಂದು ದೇವಸ್ಥಾನ ಆಗಿರ್ಬೋದು, ಇಲ್ಲ ಅಂತಂದ್ರೆ ಮರದಾಗ ಒಂದು ಅಡಿಯಲ್ಲಿರ್ಬೋದು. ಇದು ಇವತ್ತು ಅದು ರೂಢಿಲ್ಲದೆ ಯಾರನ್ನೂ ಲೇಡೀಸ್ ನೋಡೋಂಗಿಲ್ಲ, ಅವ್ರ ಮನೆಯವ್ರು ನೋಡೋಂಗಿಲ್ಲ, ಅದೇ ರೂಢಿಲಿ ಬಂದ್ಬಿಟ್ಟಿತ್ತು ಅದು. ಈಗಲೂ ಅಲ್ಲಿ ಆ ದೇವ್ರಿಗೆ ಹೆಂಗಸುಗಳಲ್ಲಿ ಹೋಗಂಗಿಲ್ಲ, ಹೋಗೋದು ಇಲ್ಲ, ಹೋಗಂಗಿಲ್ಲ, ಅಲ್ಲಿಂದ ವಾಪಸ್ ಪ್ರಸಾದ ತರಂಗಿಲ್ಲ. ಆಮೇಲೆ ರೂಢಿಲೇ ಇತ್ತು, ಈಗಲೂ ಅದೇ ಪದ್ಧತಿ ಅದ, ಈಗಲೂ ಅದೇ ಪದ್ಧತಿ ಅದ ಅಂತಂದ್ರೆ ಅಲ್ಲಿ ಏನಪ್ಪಾ ಅಂತಂದ್ರೆ ಈ ದೇವ್ರ ನಂಬಿಕೆ ಅಂತಂದ್ರೆ ಅಲ್ಲಿಗೆ ಹೋಗಿದ್ದು ಬಂದಿನಿಗೆ ನಮಗೆ ಮಳೆ ಗ್ಯಾರಂಟಿ ಅನ್ನೋದು ಒಂದು ನಂಬಿಕೆ. ಅದು ಉಯ್ತಿತ್ತು, ಅದು ನಾವು ಕಣ್ಣಾರು ನೋಡಿದ್ವಿ ಊಟದಲ್ಲಿ. ಈಗಲೂ ಸ್ವಲ್ಪ ಮಳೆ ಕಮ್ಮಿ ಆಗದೆ ಅಂದ್ರೆ ಇವತ್ತು ಅದೇ ಪದ್ಧತಿಲಿ ಅದ ಹಂಗಿರೋದ್ರಿಂದ ಆ ದೇವ್ರನ್ನ ಎಲ್ಲ ನಂಬಿಕೆ ಬಂದ್ಬಿಟ್ಟಿದ್ವಿ. ಈಗಲೂ ಅಲ್ಲಿಂದ ಏನಪ್ಪ ಅಂತಂದ್ರೆ ನಾವು ಆ ದೇವ್ರಿಗೆ ಆ ದೇವ್ರ ಹೆಸರೇಳಿ ಒಂದು ಪೂಜೆ ಮಾಡಿದ್ರೆ ನಮಗೆ ಯಾವ ಪ್ರಾಣಿ ಹಾನಿ ಆಗಲ್ಲ, ಬೆಳೆ ಹಾನಿ ಆಗಲ್ಲ, ಈ ಥರದ್ದೊಂದು ರೂಢಿಲಿ ಬಂದದೆ. ಅದು ಇದನ್ನ ಇದು ಕಂಟಿನ್ಯೂ ಅದ. ಈಗ ಬೇರೆ ಕಡೆ ಎಲ್ಲ ಭಾಗದಲ್ಲೂ ಬೇರೆ ಕಡೆ ಎಲ್ಲ ಉಲಿ ತಿಂತು ಅದು ಆನೆ ತುಳಿತು ಅನ್ನೋದೆಲ್ಲ ಪ್ರಕರಣಗಳಿವೆ. ಇದೇ ನಮ್ಮ ಈ ಭಾಗದಲ್ಲಿ ಮಾತ್ರ ಆ ಥರದ್ದು ಏನೂ ನಡೆದೇ ಇಲ್ಲ. ಈ ಸಣ್ಣ ಪುಟ್ಟ ಉಲಿ ತಿಂದ್ರೆ ಬಾಬಾ ಇಲ್ಲ ಅಂತಲ್ಲ, ಅದು ಮಾಮೂಲಿ ಕಾಡು ಹೋದಾಗ ಉಲಿ ತಿಂದವಾಗ ಬಂದು ಆ ಉಲಿ ಸರ್ವೇ ಸಾಮಾನ್ಯ, ಅದೇನು ಮಾಡೋಕೆ ಆಯ್ತಾ ಇಲ್ಲ. ಅದು ಅವ್ರದ್ದು ತಪ್ಪು ಅಂತ ಹೇಳೋಕ್ಕಲ್ಲ, ನಮ್ಮದು ತಪ್ಪಿರುತ್ತೆ, ಅವ್ರದ್ದು ತಪ್ಪಿರುತ್ತೆ. ಈ ಪ್ರಾಣಿಗಳ ಮೊದಲು ಒಳಕ್ಕೆ ಬಿಡ್ತಿದ್ರು, ಎಲ್ಲಿಗೆ ಆ ಕಾಡು ನೊಳಕ ದನಗಳು ಬಿಡ್ತಿದ್ರು. ಆಗ ಆ ಪ್ರಾಣಿಗಳು ಆ ಮೇ ತಿನ್ಕೋತಿದ್ದೋ ಎನ್ನ ಒಳಗೆ ತಿಂತಿದ್ದೋ. ಈಗ ಬುಡಲ್ಲ ಆಗ ಒಳಗೆ ಬಂದು ತಿಂತೇವೆ, ಅದಕ್ಕೆ ಪರ್ಯಾಯ ಏನು ಮಾಡೋಕ್ಕಲ್ಲ, ಹೊಟ್ಟೆ ಪಾಡ್ಗಾಗೆ ಹೊರಗೆ ಬರೋ. ಅದು ಪಾರೆಸ್ಟ್ನವ್ರು ಏನು ಮಾಡ್ಬೇಕು ಅದನ್ನ ಅದು ಸಂಬಂಧಪಟ್ಟವ್ರು ನೋಡ್ಕೊಳ್ಳಿ. ಅಂದರೆ ದೇವ್ರು ಮಾತ್ರ ನಮಗೆ ಈಗಲೂ ನಂಬಿಕೆ ಅಂತಂದರೆ ಬೇರೆ ದೇವ್ರಿಗಿಂತ ಕಾಡಲ್ಲಿರೋ ದೇವರು ಭಾರಿ ಕ್ರಿಟಿಕಲ್ ಆಗಿರ್ತವೆ, ಅಂದರೆ ಸತ್ಯಸಾಕ್ಷಿಯಾಗಿರ್ತವೆ ಅನ್ನೋ ಲೆಕ್ಕಾಚಾರ ಆ ಟೈಪ್ ಇರೋದ್ರಿಂದ ಅಲ್ಲಿ ಏನು ಕಾಡೊಳಗೆ ಒಂದು ಏನು ದೇವಸ್ಥಾನ ಮಾಡೋಕೆ ಬಿಟ್ಟಿಲ್ಲ. ನಾನು ಕಣ್ಣಾರು ನೋಡಿದ್ದೀನಿ, ದೇವಸ್ಥಾನ ಮಾಡೋಕೆ ಬಿಟ್ಟಿಲ್ಲ, ಒಂದು ಲಿಂಗ ಅದ ಬಿಟ್ಟ ಒಂದು ಗೋಪುರ ಅದ, ಅಲ್ಲೆಲ್ಲ ಹಿಂದೆ ಜನ ಇದ್ರು ಅಂತ ಹೇಳ್ತಾರೆ, ಅದು ನಾವು ನೋಡಿಲ್ಲ, ಕೆಲವರು ನೋಡೇ ಇಲ್ಲ. ಆ ದೇವ್ರಿಗೆ ಈಗಲೂ ನಾವು ಎಲ್ಲ ಪೂಜೆ ಮಾಡ್ತಾರೆ, ಆ ಪೂಜೆ ಮಾಡಲೇಬೇಕು ಕಡ್ಡಾಯ. ಅದು ಅದೊಂದು ನಾವು ಏನೇ ಒಂದು ಆರಂಭನ ಕಂಟಿನ್ಯೂ ಮಾಡಬೇಕು, ಒಂದು ವ್ಯವಸಾಯನ ಕಂಟಿನ್ಯೂ ಮಾಡಬೇಕು ಅಂದ್ರೆ ಅವ ಫಸ್ಟ್ ಯಾವ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಅಂದರೆ ಯುಗಾದಿ ಆದಮೇಲೆ ಆ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ನಾವು ಕೆಲಸ ಸ್ಟಾರ್ಟ್ ಮಾಡೋದು ಅನ್ನೋದೊಂದು ವಾಡಿಕೆ ಆಗಿದೆ. ಆ ವಾಡಿಕೆನ ಕಂಟಿನ್ಯೂ ಮಾಡ್ಕೋಬೇಕು. ಆ ಥರದ್ದನ್ನು ಕುಡುಗಿ ಜಾತ್ರೆ ಅಂತೂ ಅಷ್ಟೇ, ಕುಡುಗಿ ಜಾತ್ರೆ ಅದು ಎರಡು ಒಟ್ಟಿಗೆ ಬೀಳ್ತದೆ. ಆ ಕುಡುಗಿ ಜಾತ್ರೆ ಮುಗಿಸ್ಬಿಟ್ಟೆ ವಾಸುದೇವ್ರಿಗೆ ಹೋಗೋದಿಲ್ಲ, ವಾಸುದೇವ್ರಿಗೆ ಹೋಗಿ ಬಂದು ಕುಡುಗಿ ಜಾತ್ರೆ ಮಾಡೋದು, ಅಲ್ಲಿ ಪೂಜೆ ಮಾಡಿಬಿಟ್ಟು ಬಂದು ಅವ್ರೇನೋ ಒಂದು ಬಾಂಧವ್ಯ ಅದಕ್ಕೆ. ಹಂಗಾಗಿ ಆ ದೇವಸ್ಥಾನ ಪೂಜೆ ಬಾಂಧವ್ಯ ಅಲ್ಲಿಂದ ಮುಗಿಸ್ಬಿಟ್ಟು ಬಂದು ಇದು ಮುಗಿದ್ರೆ ಬಾಡ್ರು ನಮ್ಮದು. ಇನ್ನು ಬಾಡ್ರು ಅಂತಂದ್ರೆ ಯಾವ ಊರ್ಲು ಜಾತ್ರೆನೇ ಇಲ್ಲ, ಪುನಃ ಗೆಡ್ಡೆ ಸ್ಟಾರ್ಟ್ ಆಗಬೇಕು. ಇನ್ನು ಬೇಲ್ಕುಪ್ಪೆ ಸ್ಟಾರ್ಟ್ ಆದಮೇಲೆ ಕಮೆನ್ಸು, ಫಸ್ಟ್ ಬೇಲ್ಕುಪ್ಪೆ, ಲಾಸ್ಟು ಕುಡುಗಿ ಜಾತ್ರೆ ವಿತ್ತು ನಮ್ಮ ತೆಂಗ್ಲೈನ್ ದೇವಸ್ಥಾನ. ಈ ಥರ ವಾಡಿಕೆ ಇರೋದು. ಹಂಗಾಗಿ ಆ ದೇವರು ಕಡ್ಡಾಯವಾಗಿ ನಮಗೆ ಹೋಗೋಕೆ ಅವಕಾಶ ಮಾಡಿಕೊಡ್ಲೇಬೇಕು ಎಲ್ರಿಗೂ ಅಷ್ಟೇ. ಯಾರಿಗಾದ್ರೂ ಅದ್ರಲ್ಲಿ ಬೇರೆ ಏನೂ ಇಲ್ಲ, ಅಲ್ಲಿ ಹೋಗಿ ಬೇರೆ ಏನೋ ತಕ್ಕಬರೋದೋ ಇನ್ನೊಂದು ಮಾಡೋದೋ ಅನಾಹುತ ಮಾಡೋದು ಯಾವುದೂ ಇಲ್ಲ. ಅದಕ್ಕೆ ನಾವು ಕಡ್ಡಾಯವಾಗಿ ನಾವು ಹೋಗ್ಲೇ.
1: ಈಗ ನಿಮ್ಮ ಒಂದು ಅಪ್ಪವ್ರ ಕಾಲದಲ್ಲಿ ಅಥವಾ ತಾತವ್ರ ಕಾಲದಲ್ಲಿ ಈಗ ನೀವು ಚಿಕ್ಕವರಾಗಿರ್ತಿದ್ರು, ಅಲ್ಲಿಗೆ ಪೂಜೆಗೆ
0: ಹೋಗ್ತಿದ್ರು
1: ಹಾಗೆ ಯಾವ ರೀತಿ ಹೋಗ್ತಿದ್ರು?
0: ಆಗ್ಲೂ ಸೇಮ್ ಇದೇ ತರ ಅಂತಂದ್ರೆ, ಈಗ ಅದು ಅವ್ರು ಏನಪ್ಪಾ ಅಂತಂದ್ರೆ ಆಗ್ಲೂ ಅಷ್ಟೇ ನಾವು ಹೊರಗಡೆಯಿಂದ ಬಂದು ನೈಟು ಯಾರು ಬರೀ ಕಾಲಲ್ಲಿ ಅಂದ್ರೆ ಪಾದರಕ್ಷಣೆ ಹಾಕಂಗಿಲ್ಲ, ಬಂದು ಅಲ್ಲಿ ಹೊರಗಡೆ ಮಲಗಿದ್ದು ಅಲ್ಲಿ ಅಲ್ಲಿ ಬಣ್ಣ ಏನಾಯ್ತು ಪ್ರಸಾದ ಆಯ್ತು ಅದನ್ನ ತಗೊಂಡೋಗಿ ಅವ್ರು ಏನು ಮಾಡ್ಕೊಬತ್ತಿದ್ರು ಅದೇ ಪದ್ಧತಿಯಲ್ಲಿ ಈಗಲೂ ಮಾಡ್ತಾರೆ. ಅದು ಅವರು ಮಾಡ್ತಿದ್ರು, ಅದನ್ನ ನಾವು ಕೆಲವರು ಈಗಲೂ ವಯಸ್ಸಾದವರೆಲ್ಲ ಹೋಗ್ತಾರೆ ಅಲ್ಲಿಗೆ ನಡ್ಕೊಂಡು ತಂದೆಯವ್ರ ಕಾಲದ ಇದೇ ಥರ ಅಂತಂದರೆ ಅವರು ನೈಟ್ ಬಂದು ಇಲ್ಲಿ ಆರಟಿದ್ದು ಅವರು ಪೂಜೆ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಅಲ್ಲೇ ಅಲ್ಲೇ ನಮ್ಮ ನದಿ ಬರ್ತದೆ ನಮ್ಮ ಬಿರೋಳ್ದು, ಆ ನದಿ ದೇವಸ್ಥಾನ ಪಕ್ಕದಲ್ಲೇ ಬರೋದು, ಅಲ್ಲೇ ಸ್ನಾನ ಮಾಡಿಕೊಂಡು ಅಲ್ಲೇ ಪೂಜೆ ಮಾಡಿಬಿಟ್ಟು ಅಲ್ಲಿ ಏನೋ ನಿತ್ಯಕರ್ಮ ಏನಾದ್ರು ಮುಗಿಸ್ಕೊಂಡು ಆಗ ನಾವು ಬರ್ತಿದ್ರು. ಆ ಟೈಪಲ್ಲಿ ಈಗ ನಾವು ಅದನ್ನ ಕಂಟಿನ್ಯೂ ಮಾಡ್ಕೊಬಂದಿದ್ವಿ. ಆಗ ನಮ್ಗೆ ಅದು ಮಾಡ್ಕೊ ಬಂದಾಗ ನಮಗೊಂಥರ ತೃಪ್ತಿ, ಸಮಾಧಾನ ಇರ್ತಿತ್ತು, ಬೆಳೆ ಹಾಕಿದ್ರೆ ಬೆಳೆ ಚೆನ್ನಾಗಾಗಿತ್ತು, ಈ ಥರ ಬಂದಿದೆ. ಹಂಗಾಗಿ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಳ್ತೇವೆ. ಏನು ಅದು ತರಬಾರ್ದು, ಅದೇನೋ ಅಲ್ಲಿಂದ ಲೇಡೀಸ್ ತಿಂತಾರೆ, ಲೇಡೀಸ್ ನೋಡಬಾರ್ದು ಅನ್ನೋ ಒಂದು ವಾಡಿಕೆ ಇತ್ತಲ್ಲ, ಆ ಉದ್ದೇಶದ ಅವ್ರು ಬಂದ್ರೆ ಹೆಂಗಸುಗಳು ತಿನ್ನಬಾರ್ದು ಅನ್ನೋದು ಒಂದು ವಾಡಿಕೆ ಇತ್ತು. ಈಗಲೂ ಯಾರು ತರಲ್ಲ, ಅಲ್ಲಿ ಏನು ಪ್ರಸಾದ ಅಂತಂದ್ರೆ ಬೇರೆ ಏನು ಮಾಡಲ್ಲ, ಈ ಪಂಚಮೂರ್ತ ಅದು ಸಣ್ಣ ಪುಟ್ಟದ ಅಭಿಷೇಕ ಮಾಡ್ತಾರೆ, ಅದನ್ನ ಅಲ್ಲೇ ಧೂಪ ಅಂತ ತಗೊಂಡೋಗಿ ಧೂಪ ಎಲ್ಲ ಹಾಕಿ ಮುಗಿಸ್ಬಿಟ್ಟು ಅಲ್ಲೇ ತಿಂದ್ಬಿಟ್ಟು ಅಲ್ಲೇ ಅಲ್ಲಿ ಏನಾದ ಎಷ್ಟು ಜನ ಹೋಗುತ್ತೆ ಅಷ್ಟು ಜನಕ್ಕೆ ಅವ್ರು ಲಿಮಿಟ್ ಮಾಡಿರ್ತಾರೆ, ಅದು ಮುಗಿಸ್ಕೊಬರ್ತಾರೆ, ಮನೆಗೇನು ತರಂಗಿಲ್ಲ ಅಂತ ವಾಡಿಕೆ ಅದ. ಅದು ವಾಡಿಕೆ ಈಗಲೂ ಕಂಟಿನ್ಯೂ ಮಾಡ್ಕೊಬಂದಿದ್ವಿ. ದೇವ್ರು ಅಂದಮೇಲೆ ಎಲ್ರಿಗೂ ಒಂದು ನಂಬಿಕೆ ಇರ್ತಲ್ಲ, ಆ ನಂಬಿಕೆ ಮೇಲೆ ನಾವು ಭಯ, ಅದರಿಂದಾಗಿ ಅವರು ತರಲ್ಲ, ತರೋದು ಇಲ್ಲ, ಈಗಲೂ ತಂದಿಲ್ಲ, ತರೋದು ಇಲ್ಲ. ಹಂಗಾಗಿ ನಡ್ಕೊ ಬಂದದೆ ಅದು.
1: ಜೊತೆಗೆ ಈಗ ಹೆಂಗಸರು ಹೋಗ್ಬಾರ್ದು ಅಥವಾ ಹೆಂಗಸರು ಪ್ರಸಾದನೂ ಕೂಡ ನೋಡಬಾರ್ದು ಅನ್ನೋದು ಏನ್ ಕಾರಣ?
0: ಅದು ಹಿಂದಲವ್ರು ಏನು ಮಾಡ್ಕೊ ಬಂದ್ರೆ ಅದು ಅದು ಕೆಲವು ದೇವಸ್ಥಾನವೇ ಇಲ್ಲಿ ಕೊಂಗಳಿ ಮಲ್ಲಪ್ಪ ಅಂತ ಸೇಮ್ ಅದು ಹಂಗೆ ಕೇಸು, ಅದು ಅದಂಡಾಗ ಅದು ಊರು ಒಳಗೆ ಅದು ಹಂಗಾದ್ರೂ ಯಾರು ಲೇಡೀಸ್ ಹೋಗಲ್ಲ. ಅದೇನು ಅವ್ರು ಹೋದಾಗ ಹಿಂದೆ ಹಿಂದೆ ಯಾವುದೋ ಕಾಲದಲ್ಲಿ ಹೆಂಗಸು ಹೋದಾಗ ಅವರು ಕಲ್ಲಾಗ್ಬಿಟ್ಟಿದ್ರಂತೆ. ಅದು ಒಂದು ವಾಡಿಕೆ, ಅದು ನಾವು ನೋಡಿಲ್ಲ, ಬೇರೆಯವ್ರು ನೋಡಿರೋದು, ಬೇರೆಯವ್ರು ಆಗಿರೋದು ಹೇಳೋದು. ಅಲ್ಲೆಲ್ಲ ಬಾಡ್ರದೆ, ಅದು ಇವರು ಜೀವಂತವಾಗದೆ, ಅದು ತಮಿಳ್ನಾಡು ಬಾಡ್ರು ಮತ್ತು ಕರ್ನಾಟಕ ತಮಿಳ್ನಾಡು ಬಾಡ್ರದು ಕೊಂಗಳಿ ಮಲ್ಲಪ್ಪ ಅಂತ ಅಲ್ಲಿಗೂ ಹೆಂಗಸು ಹೋಗಂಗಿಲ್ಲ ಅಂದ್ರೆ ಅದು ಡೇ ಟೈಮ್ ಹೋಗೋದೇ ಅಂತ ಅಂದ್ರೆ ಇಲ್ಲ, ಅಲ್ಲೆಲ್ಲ ಹೋಗ್ತಾರೆ. ಇದು ಹಂಗೆ ಅದಕ್ಕಿಂತ ಇಷ್ಟು ಇದು ಕಾಡು ಒಳಗಿರೋದು ಕಾಡೊಳಗಿರೋ ದೇವರು ಆ ಕಾಲದಿಂದ ಹಂಗೆ ಬಂದಾರಲ್ಲ ಆ ಉದ್ದೇಶಕ್ಕೆ ಈಗಲೂ ಹಂಗೆ ಆಗೋದೇನೋ ಅನ್ನೋ ಲೆಕ್ಕಾಚಾರವೋ ಇದು ನಾವು ಮೂಢನಂಬಿಕೆ ಅನ್ಕೋಬೇಕೋ ಇಲ್ಲ ಇಲ್ಲ ಸರಿ ಅನ್ಕೋಬೋದು ಅದು ಅದು ಅವ್ರಿಗೆ

0: ಹುಟ್ಟಿದ್ರು. ಹಂಗಾಗಿ ಅದನ್ನೇ ವಾಡಿಕೆ ಅದಲ್ಲ, ವಾಡಿಕೆನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿರೋದು ಅಷ್ಟೇ. ದೇವರು ಅಂದ್ರೆ ಎಲ್ರಿಗೂ ಭಯ ಇರ್ತಲ್ಲ, ಭಯ ಇರೋದ್ರಿಂದ ಆ ಥರ ನಾವು ವಾಡಿಕೆ ಆಗಿದೆ. ಅದರಿಂದ ಅದೇ ಪದ್ಧತಿಲಿ ನಡ್ಕೊಬಂದಿದೆ. ಈಗ ಅಂತಂದ್ರೂ ಕಮ್ಮಿ ಆಯ್ತು, ಅದೇ ಅದು ಕಮ್ಮಿ ಆಗೋದು ಬೇಡ. ಯಾಕಂದರೆ ನಾವು ಈಗ ಪುನಃ ಏನಿತ್ತು ಅದೇ ಸುಮ್ಮನೆ ಜನ ಬದಲಾವಣೆ ಆಗಿರ್ಬೋದು, ಇನ್ನು ಬೇರೆದೆಲ್ಲ ಅದೇ ಇತ್ತು ವಾಸ್ತು, ದೇವ್ರು ಬದಲಾಗಲ್ಲ ಅದು ಅನ್ನೋ ಲೆಕ್ಕಾಚಾರ ನಮ್ಮದು ಅಷ್ಟೇ. ಅದೇ ಈಗ ಜನ ಏ ಅದೇನಾದದು ನಮ್ಗೆ ತೊಂದರೆ ಆಗೋದ ಅಂತ ಪ್ರಶ್ನೆ ಮಾಡೋ ಜನನು ಉಟ್ಕೊಂಡದೆ, ಅದು
1: ಉಟ್ಕೊಳ್ಳೋದು
0: ಅದು ಬೇಡ. ಈಗ ಏನಾಗದ, ಅಪ್ಪ ಅಪ್ಪನೇ ಅಮ್ಮ ಅಮ್ಮನೇ ಮಗ ಮಕ್ಕಳೇ, ಅದು ಅದು ಹಂಗೆ ಇರಬೇಕು. ದೇವರು ದೇವರಾಗೇ ಇರಲಿ, ನಾವು ನಾವಾಗೇ ಇರೋದು ಅನ್ನೋ ಲೆಕ್ಕಾಚಾರ ನನ್ನ ಒಂದು ಒಪಿನಿಯನ್.
2: ಈಗ ನಮ್ಗೆ ಗೊತ್ತಿರಂಗೆ ಅಂದರೆ ಹಿಂದಿಂದೆ ನಮ್ಮ ತಾತ ಮುತ್ತಾತ ಆಗಲಿ ಅದು ಪದ್ಧತಿ ನಮ್ಮನೇಲೇ ಇರೋದು. ಈಗ ಸ್ವಲ್ಪ ಸತ್ಕೆ ಪತ್ಕೆ ಅದು ಆಡೋದು ಅದೇನಿರ್ಬೋದು, ಕೊಡುವ ವಸ್ತುಗಳೆಲ್ಲ ನಮ್ಮನೇಲೇ ಇರೋದು. ನಮ್ಮ ತಾತ ಆದಮೇಲೆ ಅವ್ರ ತಾತ, ನಮ್ಮ ತಾತ ಆದಮೇಲೆ ನಮ್ಮ ಅಪ್ಪ, ಅಪ್ಪ ಆದಮೇಲೆ ಈಗ ನಮಗೆ ಬಂದಿದೆ. ಹೆಚ್ಚು ಕಮ್ಮಿ ಒಂದು 200 ವರ್ಷದಿಂದ ನಮ್ಮನೇಲೇ ಇದೆ ಅದು. ಅದು ನಮ್ಗೆ ಗೊತ್ತಿರೋದು ಇಷ್ಟೇ ಅಂದರೆ ಅವ್ರು ಏನು ಮಾಡ್ಕೊಬತ್ತೀರಿ ಇಲ್ಲಿಂದೆ ಮೂಲಧಾರ, ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ತಾ ಇರ್ತೀವಿ. ಈಗ ಮುಂದೆ ಈಗ ಜನಗಳಿಗೆ ಹೇಳಲ್ಲ, ನಮ್ಮ ಗಣೇಶಣ್ಣ ಹೇಳಿದ್ರು ಈ ಜನಗಳಿಂದ ಕೆಲವು ತೊಂದರೆ ಆಯ್ತವ ಅವ್ರು ಬಂದು, ಕೆಲವು ನಿಜ ಅದು. ಈಗ ಅದು ಅದೇನು ಮಾಡ್ಬಿಟ್ರು ಇದೇನು ಮಾಡ್ಬಿಡೋದು ಅಂತ ಮಾಡ್ತಾರೆ, ಅಲ್ಲಲ್ಲೇ ಅನುಭವಿಸ್ತಾರೆ ಅವರು. ಅವ್ರು ನಮ್ಗೆ ತೆಂಕ್ಲೇನೇ ಆಗಲಿ, ನಮ್ಮಲ್ಲಿ ಪೂಜೆ ನಮ್ಮ ಆರಾಮನ ಪೂಜೆ ನಮ್ಮನೇಲೇ ಇರೋದು, ನಾವು ಮಾಡ್ತೀವಿ. ಅವತ್ತಿಗೆ ವಿಷಯ ಮಾಡೋತ್ತಿಗೆ ಏನು ತೊಂದರೆ ಕೊಡ್ತಾರೆ ಅದು ಮಾಡ್ತಾರೆ, ಅವರೆಲ್ಲ ಅನುಭವಿಸ್ಬಿಟ್ರೆ ಅವ್ರ ಹೆಸರುಗಳಿಗೆ ನಾವು ಅದು ಅನುಭವ ಬರ್ತದೆ ಅಲ್ಲಲ್ಲೇ ಮೂರು ತಿಂಗಳಿಗೆ ಕೊಡ್ತಾ ಇದೆ. ಯಾರೋ ಬಂದು ಮಾಡಿದ್ರು ತಡೆದ್ರು ಹೋದ್ರು ಅವರು ಕಣ್ಣಾರು ನೋಡ್ತಾ ಇರ್ತೀವಿ. ಈಗೇನಂದ್ರೆ ಇದು ವಾಡಿಕೆ ಬಂದ್ಬಿಟ್ಟು ಈ ಕಟ್ಟುನಿಟ್ಟಾಗಿ ನಾವು ಏನು ಮಾಡ್ಕೋತೀವಿ, ಅದು ನಮ್ಮ ಗ್ರಾಮಕ್ಕೆ ಅಕ್ಕಪಕ್ಕದ ಹಳ್ಳಿಗೆಲ್ಲ ಒಳ್ಳೆಯದು. ಇವತ್ತು ಯಾವನ ಬರ್ಬೋದು, ಆ ದೇವ್ರು ನನ್ನೇನು ಮಾಡ್ಬಿಡೋದು, ನಾ ಏನು ಮಾಡ್ಬಿಡೋದು ಅಂತ ಹೋಗ್ಬೋದು. ಅದು ಹೇಳ್ಕೊಳ್ಳೋದೇ ಅದು ಮಾಡಿ ತೋರಿಸ್ತದೆ, ಮಾಡಿ ತೋರಿಸಿ ಕೆಲವ್ರು ಬುದ್ಧಿ ಕಲಿತೇ ಇಲ್ಲ. ನಾವು ಹೇಳೋಷ್ಟು ಹೇಳ್ತೀವಿ, ಅದನ್ನು ನೀವೇ ಮಾಡ್ಬೇಕಂತಾರ, ನಾವು ನೀವು ಮಾಡ್ಯಪ್ಪ ಅಂದ್ಬಿಟ್ರೆ ನಮಗೆ ಏನಾರ ತೊಂದರೆಗಳಾಯ್ತವ, ಯಾಕಂದ್ರೆ ನಾವು ಮಾಡೋ ಪೂಜೆಗಳು ಅವ್ರಿಗೆ ಗೊತ್ತಾಗಲ್ಲ. ಇಲ್ಲಿಂದ ನಮ್ಮ ಅಪ್ಪಾಜಿ ಕಾಲದಿಂದ ನಮ್ಮ ತಾತನ ಕಾಲದಿಂದ ಏನು ನಡೀತಿತ್ತು ಅದನ್ನು ನಮ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ. ಯಾರು ದೇವ್ರು ಮಾಡ್ಬೇಕು ಅವರೇ ಮಾಡ್ಬೇಕು, ಬೇರೆಯವ್ರು ಬಂದರೆ ಅದಾಗೋದಿಲ್ಲ. ಈಗ 200 ವರ್ಷ 200 ವರ್ಷ ಮೇಲೆ ಅನ್ಕೊಳ್ಳಿ, ನಮ್ಮ ತಾತ ಅವ್ರ ತಾತ ಅವರೆಲ್ಲ ಯಾಕಂದ್ರೆ 4 ತಲೆಮಾರದಿಂದ 8 ದಿನದಿಂದ ಇದಿರೋದು. ಹಿಂದೆ ಅಲ್ಲಿ ಊರಿತ್ತಂತೆ, ಈಗಲೂ ಎಲ್ಲ ಅಲ್ಲಿ ಬಸವ ಮೇಲೆ ಗುಡ್ಡಪಟ್ಟುಗಳೆಲ್ಲ ದೇವಸ್ಥಾನಗಳೆಲ್ಲ ಚಪ್ಪಡಿ ಗಿಪ್ಪಡಿ ಎಲ್ಲ ಹಂಗೆ ಇದ್ದಾವೆ. ಈ ಪರೇಶ್ನವ್ರು ದಾರಿ ಕೊಡಲ್ಲ. ಈಗ ಮೊದಲು ಹೋಗಿ ನಾವೆಲ್ಲ ನೋಡಿದೆವು, ದಿನ ಮೀಸಕ್ಕೆ ಹೋಗ್ತಿದ್ದೋ ನೋಡ್ತಿದ್ದೋ, ಅವು ಅದೆಲ್ಲ ಚೆನ್ನಾಗಿದೆ. ಈಗೇಂದ್ರೆ ಎಲ್ಲೇ ನೋಡಿ, ಈಗ ನಮ್ಮ ಪಕ್ಕದ ಗ್ರಾಮದಲ್ಲಿ ಹುಲಿ ತಿಂದಿದೆ, ನಮ್ಮಿಲ್ಲಿ ಒಂದು ಆನ ತುಳಿದ ಒಂದು ಹುಲಿ ತಿಂದಿರೋದ, ಏನಿಲ್ಲ, ದೇವ್ರ ಸಾಕಾರ ಹಂಗಿದೆ. ಬೆಳಿಗ್ಗೆ ಹೇಳ್ತು ಅವ್ರು ಅವ್ನ ಹೆಸರು ಹೇಳ್ಬಿಟ್ರೆ ನಮಗೇನು ಆಗಲ್ಲ. ಈಗ ಗಣೇಶಣ್ಣ ಅವ್ರು ಹೇಳಿದ್ರು ನೀರಿತ್ತಿಲ್ಲ, ನಾವು ಆಲರಿ ತರ್ಬೇಕಾದ್ರೆ ನೀರಿತ್ತಿಲ್ಲ, ಆ 10:00 - 11:00 ಕರೆಕ್ಟಿಗೆ ಒಂದು ದಿನ ಮಳೆಯಲ್ಲೇ ಬೇಸಿಗೆ ನೀವು ಒಳ ತುಂಬ ನೀರು ಬಂದ್ಬಿಡ್ತು, ಆಟೋಮೆಟಿಕ್ ಬಂದ್ಬಿಡ್ತು. ಅದು ಇವತ್ತಿಗೆ ನಮ್ಮ ಮದುವಾದ ವರ್ಷ ಅದಂಗೆ ಆದ್ದು. ಈಗ ಅದನ್ನು ನೆನೆಸ್ಕೊಂಡ್ರೆ ನಮ್ಗೆ ರಾಮ ಸುಳ್ಳು ಅಂತಿದೆ. ಈ ಜನಗಳು ಏನಂತಾರೆ, ಇವ್ರು ಸುಳ್ಳು ಹೇಳ್ತಾರೆ ಅಲ್ಗೆ ಹೋಗ್ಬೇಕು ಹೇಳಿ ದೇವ್ರು ನೋಡ್ಕೊತ. ನಾವು ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡಿ ದೇವ್ರ ಅವ್ರದ ಇಲ್ಲ ಅದು ಸೆಕೆಂಡ್ರಿ ಅದು. ಈಗ ನಮಗೇನಂದ್ರೆ ಈಗ ನಮ್ಗೆ ಈ ಮೂಲಧಾರ ಇಲ್ಲಿ ಫಾರೆಸ್ಟ್ನವರು ನಮ್ಗೆ ಒಂದು ಅವಕಾಶ ಮಾಡ್ಕೊಳ್ಬೇಕು ವರ್ಷಕ್ಕೆ ಒಂದ್ಸಾರಿ. ಅವರು ಒಂದು 500 ಜನ ಬರತೋಕೆ ನಮ್ಗೆ ಗಣೇಶನ್ ಹೇಳಿದ್ರು ಶಿಫ್ಟ್ ಆಗ್ಬಿಟ್ಕೊಳ್ಳಿ, ಒಂದು ವಾರ 200 ಜನ ಹೋಗಿ, ಇನ್ನೊಂದು ವಾರ 200 ಜನ ಶಿಫ್ಟ್ ಜೊತೆಲಿ ಅವರೇ ಕರ್ಕೊಂಡು ಹೋಗಿ. ಈ ವರ್ಷ ಹಂಗೆ ಮಾಡಿಕೊಟ್ರು, ಎಮ್ ಎಲ್ ಎವರು ಫೋನ್ ಮಾಡಿ ಹರ್ಷವರ್ಧನ್ ಎಮ್ ಎಲ್ ಎವರು ಒಂದು ಅವಕಾಶ ಮಾಡಿಕೊಟ್ರು ಹೇಳಿ ನೆಕ್ಸ್ಟ್ ಕ್ಯಾನ್ಸಲ್ ಆಗಿ ತಿರ್ಗ ನೆಕ್ಸ್ಟ್ ವಾರ ಬಂದಿದ್ದು ಹೋದ್ರು. ಅದೇ ರೀತಿ ಮುಂದುವರ್ಕೊಂಡು ಹೋಗಲಿ, ನಮಗೊಂದು ಅವಕಾಶ ಕೊಡಲಿ, ಆ ದೇವ್ರ ಬಾಡ ಭಾಗ್ಯ ನಮಗೂ ಸಿಕ್ಕಲಿ. ಇಲ್ಲಿ ಈಗ ವಯಸ್ಸು ಚಿಕ್ಕದವರು ನಮಗೊಂದು ಎಳ್ಳೆ ಕೊಟ್ಟಿದ್ದಾರೆ, ಈ ಗ್ರಾಮದಲ್ಲಿ ನೀವು ಮಾಡ್ಕೊಂಡು ಹೋಗಪ್ಪ ನಿಮ್ಮ ಅಪ್ಪಾಜಿ ಕಾಲದಲ್ಲಿ ಬಿಡಬೇಡಿ ಅಂತ ದೇವರು ನಮಗೊಂದು ಒಳ್ಳೇದು ಮಾಡ್ಕೊಂಬಂದಿದ್ದಾನೆ. ನಾವು 4 ಜನಕ್ಕೆ ನಮ್ಮ ಕೈಲಿ ಸಹಾಯ ಮಾಡ್ಕೊಂಡು ಮಾಡ್ಕೊಂಡು ಪೂಜೆ ಮಾಡೋರು ಅಂದರೆ ಇಂದ ನಮ್ಮಿಲ್ಲಿ ನಮ್ಮ ಪಕ್ಕದ ಮನೆಯವರು ಬುದ್ಧಿವರು ಅಂತಿದ್ರು, ಈಗ ಅವರು ತೀರೋಗ್ಬಿಟ್ರು. ಅವ್ರು ತೀರೋದ ಮೇಲೆ ಅವ್ರ ಕುಟುಂಬದಲ್ಲಿ ಯಾರು ಬೇಡ ಅಂದ್ಬಿಟ್ಟು ಅವ್ರ ಹಳಿಯಿಂದೇ ಕರ್ಕೊಂಡೋಗಿ ಅವರು ಸಿಟಿಲಿದ್ದಾರೆ, ಅವ್ರನ್ನೂ ಕರ್ಕೊಂಡ್ಬಂದ್ಬಿಡ್ತೀವಿ. ಹೋಗೋದು ಮಾರಣೆ ಅರಳಿ ಮಾಲಿಂದ ಕರಿತೀವಿ. ಹಿಂದೆ ಏನು ನಡೀತಿದ್ದು ಪದ್ಧತಿ ಅವಶ್ಯಕ, ಹೋಗಿ ನಾವು ಸರ್ಗುರ್ಲಿ ಅದಕ್ಕೆ ಏನು ವಸ್ತುಗಳು ಬೇಕೆಲ್ಲ ತಗೊಂಡು ಹೋಗ್ತೀವಿ. ಹೋಗಿ ಅಲ್ಲಿ ಅಲ್ಲೂ ಸ್ನಾನ ಮಾಡ್ತೀವಿ, ಪ್ರತಿಯೊಬ್ಬರು ಸ್ನಾನ ಮಾಡೋಕೆ ಇಲ್ಲಿ ಮಾಡ್ಕೊಂಡ್ವಿ. ಸ್ನಾನ ಮಾಡ್ಕೊಂಡು ಸುತ್ತ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ಕೊಂಡ ಹಾಕ್ಬಿಟ್ಟು ಆ ಕೊಂಡ ಆದಮೇಲೆ ಅಭಿಷೇಕ ಒಳೆಯಿಂದ ಅಲ್ಲೂ ಆಲಾರಿ ಕಣಿಗೆ ತಕ್ಕೋಗಿ ಅಭಿಷೇಕ ಪೂಜೆ ಮಾಡಿಬಿಟ್ಟು ಧೂಪ ಹಾಕ್ಬಿಟ್ಟು ಕೆಳಗೆ ಇಳಿದ್ಬಿಡ್ತೀವಿ. ಅಲ್ಲೇನು ಫಲಾರ ಮಾಡ್ತೀವಿ ಅದನ್ನು ತಿನ್ಕೊಂಡು ನೀನು ನೋಡ್ಕಪ್ಪ ಒಂದು ಒಳ್ಳೆ ಒಳ್ಳೆಯದು ಅಲ್ಲಿ ಮುಂದೆ ಕಟ್ಟು ಏನು ತೊಂದರೆ ಕೊಡ್ಬಂದ್ಬಿಟ್ಟು ಹೇಳ್ಬಿಟ್ಟು ಅತ್ತೀವಿ. ಅಲ್ಲಾದ್ಮೇಲೆ ನೆಕ್ಸ್ಟು ನಮ್ಮ ಗ್ರಾಮದೇ ಮಾರಮ್ಮಂದು ಹುಡುಗಿ ಮಾರಮ್ಮನದು ನಮ್ಮಲ್ಲಿ ಇರೋದು ನಾವೇ ಮಾಡೋದು ಅದ್ನೀವಿ ಅದು ಅದು ಎರಡು ಅಣ್ಣ ತಂಗಿ ಅಂತಂತಾರೆ ಜನ. ಅದು ಕೊಡುಗನ ಮಾರಿ. ಈಗ ನಮ್ಮ ಗ್ರಾಮದವ್ರು ಏನು ಮಾಡ್ರು ಕುಡುಗಿ ಮಾರಿ ಅಂತ ಅನ್ಕೊಬಿಟ್ರೆ ಅದನ್ನ ಕೊಡುಗನ ಮಾರಿ ಅದು ಕುಡುಗಿ ಮಾರಿ ಕುಡುಗಿ ಮಾರಿ ಅಂತ ಇಟ್ಕೊಬಿಟ್ರೆ ಹೆಸರು ಹಾಕಾಬಿಡದ. ಇವೆರಡು ಇರೋದ್ರಿಂದ ನಮಗೆ ಯಾವ ತೊಂದರೆಯೂ ಇರಲ್ಲ. ಯಾವುದೇ ರೋಗ ಬರಲಿ, ಒಂದು ಕೊರೋನೆ ಬರಲಿ, ಏನಿಲ್ಲ, ಮಾರಮ್ಮನೇ ಜಡರ ಅಂತ ಬರ್ತಾರೆ ಅದನ್ನ ಅಂತಾರೆ. ಒಂದೇ ದಿನ ಪೂಜೆ ಮಾಡಿದ್ರೆ ಸಾಕು, ಒಂದು ಒಳ್ಳೆ ಅದೊಂದು ನಂಬಿಕೆ ಚೆನ್ನಾಗಿದೆ. ಆ ನಂಬಿಕೆ ಇದ್ರೂ ಜನಗಳು ಅದನ್ನ ಉಳಿಸ್ಕತೆ ಇಲ್ಲ. ಕೆಲವರು ಪಾಪ ಹಿಂದಿಲ್ಲವರು ಇನ್ನೂ ಹಂಚ್ಕಡೆ ಬಳ್ತಾವ್ರೆ. ಈಗ ಬಂದಿರೋ ಪೀಳಿಗೆಗಳು ಜನಗಳು ನಾನೇನು ಮಾಡ್ಬಿಟ್ಟು ನಾನೇನು ಮಾಡ್ಬಿಡೋ ಅಂತ ಮಾಡ್ತಾವ್ರೆ. ಅದು ಕಣ್ಣು ಮುಂದೆ ತೋರಿಸ್ತಾ ಅವ್ರನ್ನ ನಾವು ಹೆಸರು ಹೇಳ್ಬಿಡೋದು ಮಾಡೋ ಅನುಭವ ಮಾಡ್ತಾವ್ರೆ ಅವರು. ಹ್ಞೂ, ಈ ರೀತಿಯಾಗಿ ನಮ್ಗೊಂದು

0: ಅವಕಾಶ ಕೊಡ್ರ, ಈ ಅವಕಾಶಕ್ಕೆ ನಮ್ಮ ಪಾರೇಶ್ನವರು ನಮ್ಗೊಂದು ಒಳ್ಳೇದು ಮಾಡಿಕೊಡ್ಬೇಕು, ಬಂದ ಜನಗಳಿಗೆ ಒಂದು ಒಳ್ಳೇದು ಮಾಡಿ ಸರಿ ಕಣ್ಣ ಹೋಗಿದ್ದು ನಮ್ಗೆ ಒಳ್ಳೇದಾಯ್ತು ಅನ್ನೋದು ಭಾವನೆ ಜನಗಳಲ್ಲೂ ಬರಬೇಕು, ಪಾರೇಶ್ನವರು ಉಳಿಸ್ಕೋಬೇಕು ಅದನ್ನು.
1: ಸರ್, ಅಲ್ಲಿ ಒಂದು ದೇವರ ಒಂದು ಮೂರ್ತಿ ಇದೆ ಅಂತ ಹೇಳಿದ್ರಿ, ಒಂದು ಲಿಂಗದ ರೂಪದ ಒಂದು ಮೂರ್ತಿ ಇದೆ, ಮತ್ತೆ ಒಂದು ಚಾವಣಿ ಇದೆ ಅಂತ ಹೇಳಿದ್ರಿ, ಇದ್ರ ಜೊತೆಗೆ ಇನ್ನೆಲ್ಲ ಅಂಶಗಳನ್ನ ಅಲ್ಲಿ ನಾವು ಗಮನಿಸಬಹುದು. ಮೂರ್ತಿ ವಿಶೇಷವಾಗಿ ಯಾವ ರೀತಿಯಾಗಿದೆ, ಅದನ್ನ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡೋದಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ, ಅದ್ರ ಬಗ್ಗೆ ಏನಾದರೂ ಮಾತಾಡೋದ್ರಿ?
2: ಒಂದು ನಾಲ್ಕಡಿ ಹತ್ತದಲ್ಲಿ ಗೋಪುರ, ನಾಲ್ಕಡಿ ಹೈಟ್ಗೆ ಒಂದು ಮರದ ಪೋಲ್ ಹಾಕಿ ಒಂದು ಚಪ್ರ ಹಾಕಿರೋದು ಕಾಣ್ತಾ ಇದೆ ಅಲ್ಲಿ. ಅಂದರೆ ಹಿಂದೆ ಹೆಂಗಿತ್ತು ಅಂತ ನಾವು ನೋಡಿಲ್ಲ, ಇನ್ನೊಂದು ಇವತ್ತು ನೆಕ್ ಮೂಮೆಂಟ್ ಅಲ್ಲಿ ಏನದ ಅದು ಗೊತ್ತು, ಅದು ಮಾತ್ರ ಹೇಳ್ಬೋದು ಅಷ್ಟೇ. ಅಲ್ಲಿ ಒಂದು ಲಿಂಗ, ಲಿಂಗ ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಒಂದು 3 ಅಡಿ ಲೆಕ್ಕ ಇರ್ಬೋದು, ಅದು 3 ಅಡಿ ಲೆಕ್ಕ ಅದ. ಆ ಟೈಪಲ್ಲಿ ಲಿಂಗ ಅದೆ, ಅದು ಬಿಸಿಲು ಬಂದರೆ ಒಣಗುತ್ತೆ, ಮಳೆ ಬಂದರೆ ನೆನೀತದೆ, ಆ ಟೈಪ್ ಅದೆ. ಸ್ವಲ್ಪ ಹೆಚ್ಚಿಗೆ ಒಂದು 50 ಅಡಿ ಪಾತಲ್ಲಿ ಅದು ಗೋಪುರ ಟೈಪಲ್ಲಿ ಅದೇ, ಆ ಕಂಬನೂ ಹಂಗೆ ನಿಂತವೆ. ಅಲ್ಲಿ ಬಿಸಿಲು ಬಂದರೆ ಒಣಗುತ್ತದೆ, ಮಳೆ ಬಂದರೆ ನೆನೀತದೆ, ಅದೇ ಮಟ್ಟಕ್ಕೆ ಅದು ಇವತ್ತು. ಅದನ್ನು ನಾವು ಹೋಗಿ ಕಂದಾಗ ಒಂದು ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಅಲ್ಲೇ ಕಾಡಲ್ಲೇ ಒಂದು ಸಣ್ಣ ಪುಟ್ಟದ ಹೋಗ ಸೊಪ್ಪು ಹಾಕ್ಬಿಟ್ಟು ಅದ್ರ ಮುಂದೆ ಧೂಪ ಅಂದ್ಬಿಟ್ಟು ಸುತ್ತ ಎಲ್ಲ ಹಾಕಿ ಕ್ಲೀನ್ ಮಾಡಿ ಅಲ್ಲಿ ವರ್ಷಕ್ಕೊಂದ್ಸಾರಿ ಅದನ್ನು ನಾವು ಪೂಜೆ ಮಾಡ್ಕೊ ಪೂಜೆ ಮಾಡ್ಬಿಟ್ಟು ಬರ್ತೀವಿ. ಈಗ ಅದನ್ನು ಬೇರೆ ಥರದಲ್ಲಿ ನಾವು ಜೀರ್ಣ ಥರ ಮಾಡಬೇಕು ಅಂದರೆ ಒಂದೇ ದಿನದಲ್ಲಿ ಮಾಡೋ ಅಂಥ ಜನವನವ್ರೆ ಮತ್ತು ನಮ್ಮ ರೈತರು ಸಾಕಷ್ಟು ಮಾಡೋಕ್ಕವ್ರೆ, ಅಂದರೆ ಪಾರೆಸ್ಟವ್ರಲ್ಲಿ ಅನುಮತಿ ಕೊಡಲ್ಲ, ಅಲ್ಲಿ ಕೇಳೋಕ್ಕಾಗೋದಿಲ್ಲ, ಅದು ಟಫ್ ಕೆಲಸ ಅದು. ಅದನ್ನು ನಾವು ಅದು ಏನದ ಅದನ್ನೇ ಮಾಡ್ಕೋತೀವಿ ಅಷ್ಟೇ. ನಾವು ಮುಂದುವರೆದು ಅದನ್ನು ಊರೊಳಗಿದ್ರೆ ಅದೇನೋ ಬೇರೆ ಥರ ಮಾಡ್ಬೋದಿತ್ತು. ಇವತ್ತು ಏನೋ ಕೊಟ್ಟು ಖರ್ಚು ಮಾಡ್ಬಿಟ್ಟು ಮಾಡೋ ಅಂಥ ಜನಗಳು ಅವ್ರ ಸಹಾಯ ಮಾಡೋಂಥ ಜನವ್ರ ಜಾಗ ಕೊಟ್ಟು ಇಲ್ಲೂ ಮಾಡ್ಬೋದು, ಅದನ್ನು ಇಲ್ಲಿಗೆ ತರಂಗಿಲ್ಲ, ನಾವು ಅನ್ಕೋಬೇಕು ಹೊತ್ತು ಅದು ಇಲ್ಲಿಗೆ ತರಂಗಿಲ್ಲ, ಅದು ಇಲ್ಲಿ ಹೆಂಗಾರ ಅದನ್ನೇ ಮುಂದುವರ್ಸ್ಕೋರು ಸರ್. ನೀವು ಫಾರೆಸ್ಟ್ನವ್ರನ್ನ ಈಗ ನಾವು ಮಾಡ್ತೀವಿ ಅಂತ ಒಂದೇ ದಿನದಲ್ಲಿ ಮಾಡೋಂಥ ಜನವು ಅವ್ರ ನಮ್ಮ ತಪ್ಪವ್ರೆ, ಏನು ಬೇಕಾದ್ರು ಒಬ್ಬರು 1 ರೂಪಾಯಿ ಹಾಕೋರು ಅದು ಅದು ಕೆಲಸ ಮಾಡ್ಬೋದು, ಆದರೆ ಫಾರೆಸ್ಟ್ನವ್ರಲ್ಲಿ ಅದು ರಿಸ್ಟ್ರಿಕ್ಷನ್ ಅಂತ ಇರ್ತಲ್ಲ, ಹಂಗಾಗಿ ಅಲ್ಲಿಗೆ ಜಾಗ ಕೊಡಲ್ಲ ಅವರು. ಈಗ ಇರೋದೇ ಬೇಲ್ಕುಪ್ಪ ದೇವಸ್ಥಾನನೇ ಕೊಟ್ಟಿರೋ ಜಾಗನೇ ವಾಪಸ್ ತಗೊಂಡ್ರೆ ಅಂಥದ್ರಲ್ಲಿ ನಮ್ಗೆ ಅಲ್ಲಿ ಕೊಡಕ್ಕೆ ಬರಲ್ಲ. ನಮ್ಗೇನಪ್ಪ ಅಂದ್ರೆ ಇರೋದ್ರಲ್ಲಿ ಅದನ್ನು ವರ್ಷಕ್ಕೊಂದ್ಸರಿ ಪೂಜೆ ಮಾಡ್ಬೋದು, ಇದು ವಾಸ್ತವ. ಅವಕಾಶ
3: ಮಾಡ್ಕೊಡ್ಬೇಕು
2: ಬಿಡ್ತಾರೆ ಈಗ, ಅದು ಅಂದ್ರೆ ಮೊದಲೆಲ್ಲ ಆರಾಮಾಗಿ ಹೋಯ್ಚಿದ್ದು, ಈಗೇನಪ್ಪ ಅಂತಂದ್ರೆ ನಾವು ಹೋಗ್ಬೇಕು ಅಂತ ಅಲ್ಲಿ ಹೋದಾಗ ಅವ್ರನ್ನ ಪರ್ಮಿಷನ್ ತಗೋ, ಪರ್ಮಿಷನ್ ತಗೊಳ್ಳೋ ತೊಂದರೆ ಇಲ್ಲ. ಈಗ ಅವ್ರನ್ನ ಕೇಳ್ಬಿಟ್ಟು ಹೋಗೋದು, ಅಲ್ಲಿ ಮುಳ್ಳೂರು ಚಾಮಲಾಪುರದವ್ರು ಬಂದಾಗ ಒಂದು 500 ಜನ ಬಂದ್ಬಿಟ್ಟವರು, ಅವರು ಪಾಪ ಸಾವಿರಾರು ಗಟ್ಟಲೆ ಸಾಮಾನು ಮತ್ತು ಕಾಯಿ ಹಣ್ಣು ಎಲ್ಲ ತಗೊಂಡಿದ್ರು. ಫಾರೆಸ್ಟಲ್ಲಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 6 ಗಂಟೆಗೆ ಹೋಗ್ಬೇಕಾದ ಟೈಮಲ್ಲಿ ಅವ್ರು ಅಲ್ಲಿ ಹೋದಾಗ ಅವ್ರು ಬಂದು ಅವರು ಒಂದು 20-30 ಜನ ಬಂದ್ಬಿಟ್ಟು ಅವ್ರ ಮೇಲಧಿಕಾರಿಗಳು ಇರ್ತಲ್ಲ, ಅವ್ರು ಬಿಡಬೇಡಿ ಅಂತ ಅಷ್ಟು ಜನ ಬಿಡೋಂಗಿಲ್ಲ, ಹೋಗೋಂಗಿಲ್ಲ, ರೂಲ್ಸ್ ಇಲ್ಲ ಅನ್ನೋ ಲೆಕ್ಕಾಚಾರ ಬಂದಾಗ ಆ ಗಡಿ ಬಾರ್ಡ್ರದಲ್ಲ ಟ್ರೆಂಚು PPT ಮಾಡ್ರು, IPT ಒಳಗೆ ಹಾಕಿ ಇಟ್ಬಿಟ್ಟು ಹೋದ್ರೆ ಎಲ್ಲರೂ ವಾಪಸ್ ಕಳಿಸ್ಬಿಟ್ರು. ಆಗ ತುಂಬ ನೋವಾಯಿತು ನಮಗೆ, ಪಪ್ಪ ಅವ್ರು ಏನು ಬೇರೆ ಏನು ಕೇಳ, ಮರ ಕೇಳ್ತಾ ಇಲ್ಲ, ಇನ್ನೊಂದು ಕೇಳ್ತಾ ಇಲ್ಲ, ಅರಣ್ಯದಲ್ಲಿ ಏನೋ ಒಂದು ವಸ್ತು ಕೇಳ್ತಾ ಇಲ್ಲ, ಅವರು ನಮಗೆ ಪೂಜೆ ಮಾಡೋಕೆ ಅವಕಾಶ ಮಾಡಿಕೊಡಿ, ಕಂಪ್ಲೀಟ್ ಬುಡ್ಲೇ ಇಲ್ಲ ಸರಿ, ನಾವು ಕಣ್ಣಾರ ನೋಡಿದ ಘಟನೆ ಇದು. ಬುಡ್ಲಿಲ್ಲ ಅಂತಂದಾಗ ಅವರು ಪುನಃ ಲೆಕ್ಕ ಹಾಕಲಿ, ಅವ್ರಿಗೆ ವಾಪಸ್ ಹೊಟ್ಟಿದ್ರು, ಆ ಪದಾರ್ಥಗಳೆಲ್ಲ ನೀನೇ ನೋಡ್ಕೊಪ್ಪ ಅಂತ ಬಾರ್ಡ್ರಲ್ಲಿ ಹಾಕ್ಬಿಟ್ಟುಂಟದ್ರು. ಆಗ ಪುನಃ ಅವರು ಅದಕ್ಕೆ ಸಂಬಂಧಪಟ್ಟ ಇಲಾಖೆಗೆ ಹೋಗಿ ಪರ್ಮಿಷನ್ ತಗೊಂಡ್ಬಂದು, ಆಗ ಪುನಃ ಇನ್ನೊಂದು ಮತ್ತೆ ನೆಕ್ಸ್ಟ್ ರೌಂಡ್ ಇನ್ನೊಂದು ರೌಂಡ್ ಬಂದು ಅವ್ರು ಹೋಗಿ ಪೂಜೆ ಮಾಡ್ಕೊಂಡು ಹೋದ್ರು, ಮಹಾರಾಷ್ಟ್ರ ಜೊತೆಲೆ ಹೋದ್ರು ಮಾಡ್ರು. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಆ ಥರ ತೊಂದರೆ ಕೊಡೋದು ಬೇಡ, ಯಾಕಂತಂದ್ರೆ ನಾವು ಮಾಡ್ಕೊ ಬಂದ್ಬಿಟ್ಟಿದ್ರು ಆ ಕಾಲದಿಂದ ಮಾಡ್ಕೊ ಬಂದ್ರಲ್ವಾ. ಈಗ ಅಪ್ಪ ಯಾರೂ ಆಗಲಿ ಅವರು ಅವ್ರ ಮನಸ್ಸು ಸಂತೋಷಕ್ಕೆ ಅವರು ಬರ್ತಾರೆ. ಈಗ ಅವ್ರು ಪೂಜೆ ಮಾಡಬೇಕು, ಪೂಜೆ ಮಾಡೋಕೆ ಹೋಗ್ಬೇಡ ಅನ್ನೋದು, ಇವ್ರದ್ದೇನೋ ಒಂದು ಇದೇ ಇತಿಹಾಸ ಇದೆ, ಆ ಇತಿಹಾಸದಲ್ಲಿ ಅವ್ರು ಬರ್ತಾರೆ. ಅವರು ಅವರೆಲ್ಲ ಒಂದು ಮೈಸೂರಲ್ಲಿರ್ತಾರೆ, ಅವರು ಸಾಕಷ್ಟು ವಿಚಾರವಂತರು ಅರಸ್ನವ್ರು ಅಂದ್ಬಿಟ್ಟು ಅವ್ರು ಬಂದು ಸಾವಿರಾರು ಜನಕ್ಕೆ ಅನ್ನ ಹಾಕಿ ಅವ್ರು ಜೊತೆಲಿ ಕರ್ಕೊಬತ್ತಾರೆ. ಅವರೆಲ್ಲ ತಿಳ್ಕೊಂಡೆ ಬಂದಿರ್ತಾರೆ, ಅವ್ರೇನು ಬೇರೆ ಥರ ಇಲ್ಲ ಅವ್ರ ಇದ್ರ ಮೇಲೆ. ಅವರು ಪ್ರತಿ ವರ್ಷ ಅವ್ರು ಬರೋದೇ ಒಂದು 20 ವರ್ಷ ಅವ್ರು ಬಂದು ಎಲ್ಲ ಅವ್ರು ಬರಬೇಕು ಅಂತಂದರೆ ನಮ್ಮ ಭಾಗದಲ್ಲೇ ನಾವು ಖುಷಿ ಪಡ್ತೀವಿ. ಯಾಕೆ ಪಡ್ತೀವಿ ಅಂತಂದರೆ ಅವರೆಲ್ಲ ಬಂದಾಗ ನಮಗೆ ಮಳೆ ಹೋಗ್ತದೆ ಅನ್ನೋ ಒಂದು ನಂಬಿಕೆ, ಅದು ಸತ್ಯ. ಅವ್ರು ಬಂದಾಗ 4 ಅಡಿ ಮಳೆ ಹಾಕಲೇಬೇಕು, ಮುಂದೆ ಒಂದು ತಿಂಗಳಾನ್ಗಟ್ಟಲೆ ಮಳೆ ಇಲ್ಲ ಅಂತಂದ್ವಿ. ಅರಸ್ನವ್ರು ಇವತ್ತು ಒಂದು 100 ಜನ ಬಂದಾರ ಅಂತಂದರೆ ನಮಗೊಂಥರ ಖುಷಿ ಇಲ್ಲಿ, ಇವತ್ತು ಮಳೆ ಗ್ಯಾರಂಟಿ ನಮಗೆ ಅನ್ನೋದೊಂದು ವಾಡಿಕೆ. ಅದಾಗಿರೋದು ಸತ್ಯ, ಅದರಲ್ಲಿ ನಡ್ಕೊಬಂದಿದೆ. ಅಂದರೆ ಮೊದಲೆಲ್ಲ ಜೋರಾಗಿ ಹೋಗಿತ್ತು, ಈಗ ಮಳೆ ಕಮ್ಮಿ ಆಗದ, ಅದರಿಂದ ಕಮ್ಮಿ ಆಗೋದು, ಅದು ವಿಪರ್ಯಾಸ ಮತ್ತು ಅವು ಇವತ್ತು ನಡೆದದ ಅದು. ಹಂಗಾಗಿ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಒಂದು ಅವಕಾಶ ಮಾಡ್ತೀವಿ. ದೇವ್ರು ಅದ ಕಾಣ್ತಾ ಇಲ್ಲ, ಇದು ಜನ ಸ್ವಲ್ಪ ದೇವ್ರದಲ್ಲಿ ಇರೋದ್ರಿಂದ ದೇವ್ರು ಅವನ ದೇವರಿಂದೇ. ಈಗ ನಮ್ಮ ಅಪ್ಪ ಅಮ್ಮ ಹೆಂಗಿದ್ದು ಹೋದ್ರು ಅಂದರೆ ದೇವ್ರು ಇದ್ದು ಹೋಗೋಣ ಅನ್ನೋ ಲೆಕ್ಕಾಚಾರ ನಮ್ಮದು. ದೇವ್ರು ನಮ್ಮ ಕಣ್ಣು ಕಾಣ್ತಾ ಇಲ್ಲ, ದೇವ್ರು ಇಲ್ಲಿ ಅವನ ಮನಸ್ಸಲ್ಲಿದ್ರೆ ಅದೇ ದೇವರು, ಇಲ್ಲ ಅಂದ್ರೆ ಇಲ್ಲ ಅನ್ಬೋದು ಅಷ್ಟೇ.
1: ಇಲ್ಲಿ ವರ್ಷಕ್ಕೊಮ್ಮೆ ನಡೆಯುವಂತಹ ಒಂದು ಪೂಜೆ ಆಗಿರ್ಬೋದು, ಉತ್ಸವ ಆಗಿರ್ಬೋದು, ಜಾತ್ರೆ ಆಗಿರ್ಬೋದು, ಎಷ್ಟು ಪ್ರಸಿದ್ಧವಾಗಿರುತ್ತೆ, ಜೊತೆಗೆ ಯಾವ ದಿನಗಳಲ್ಲಿ ಯಾವ ಸಂದರ್ಭಗಳಲ್ಲಿ ಈ ಒಂದು ಜಾತ್ರೆ ಮತ್ತು ಉತ್ಸವಗಳು ನಡೆಯುತ್ತವೆ, ಅದ್ರ ಬಗ್ಗೆ ಹೇಳೋದು.
2: ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಯುಗಾದಿ ಟೈಮು, ಯುಗಾದಿ ಅಂತಂದ್ರೆ ಮಾರ್ಚ್ ತಿಂಗಳಲ್ಲಿನೋ, ಮಾರ್ಚ್ ತೊಂಬರಿ ಏಪ್ರಿಲ್ ಅಲ್ಲಿ ಬೀಳ್ತದೆ. ಅದು ಫಸ್ಟ್ ಆರಂಭ ಅಂತಂದ್ರೆ ಮಾರ್ಚ್ ತಿಂಗಳು ಲಾಸ್ಟ್ ಮುಗೀತು ಅಂತಂದ್ರೆ ಯುಗಾದಿ ಹಬ್ಬ ಯಾವಾಗ ಬೀಳ್ತದೆ, ಅದಾದ ಒಂದು ಸೋಮವಾರ ಅಂತ ಬರ್ತದೆ. ಯುಗಾದಿ ಹಬ್ಬ ಯಾವ ವಾರ

0: ಸೋಮವಾರ ಬಿದ್ದರೆ ಅವತ್ತಿಗೆ ನಾವು ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದೊಂದು ವಾಡಿಕೆ. ಅಲ್ಲಿ ಊರ್ಲಿ ಗ್ರಾಮಸ್ಥರಿರ್ತಾರೆ, ಹಿಂದಿನ ನಂಬಿಕೆ. ಈಗ ಊರ್ಲಿ ಯಜಮಾನರು ಅಂತ ಗುಡಿಗೌಡರು ಅಂತ ಇರ್ತಾರೆ, ಅವ್ರಿಗೆ ಅವ್ರ ಗಮನಕ್ಕೆ ತಂದಾಗ ಅವ್ರೊಂದು ಡೇಟ್ ಫಿಕ್ಸ್ ಮಾಡ್ತಾರೆ, ಮನೆಗೆ ಇಷ್ಟು ಅಂದ್ಬಿಟ್ಟು ಒಂದು ಏನೋ ಒಂದು ಕಾಣಿಕೆ ಅಂತಂದರೆ ಆ ಕಾಣಿಕೆ ರೂಪದಲ್ಲಿ ಅಂತಂದರೆ ಅಲ್ಲಿಗೇನು ಖರ್ಚಾಯ್ತದೆ, ಈಗ ಒಂದು 10,000 ಆಯ್ತದೆ ಅಂತಂದರೆ ಮನೆಗೆ ಒಂದು 1,000 ಅಂತ ಹಾಕೊಂಡು ಫಸ್ಟ್ ಹೋಗಿ ಅದಕ್ಕೆ ಧೂಪ ಮತ್ತು ಬಾಳೆಹಣ್ಣು ಅದು ಇದು ಅಂದ್ಬಿಟ್ಟು ತಗೊಂಡ್ಬಿಟ್ಟು ಅವ್ರು ಹಾಕೊಂಡು ಮನೆಗೆಲ್ಲ ಹೇಳ್ತಾರೆ. ಅವರು ಹೇಳಿದಾಗ ಒಬ್ರು ಗುಡಿಗೌಡರು ಅಂತ ಅವ್ರು ಹೇಳ್ತಾರೆ ಇಂಥ ದಿನ ಹೋಗ್ಬೇಕು ಅಂತ. ಅವ್ರೊಂದು ಮೀಟಿಂಗ್ ಮಾಡ್ತಾರೆ, ಫಸ್ಟು ಮೀಟಿಂಗ್ ಮಾಡಿಬಿಟ್ಟು ಆ ಮೀಟಿಂಗಿಂದ ಇನ್ಕೆ ಅವರು ಹೇಳಿದಾಗ ಆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಒಂದು ವಾಡಿಕೆ. ಅದು ಆರಂಭ ನಾವು ಬೆಳೆ ಹಾಕ ಸ್ಟಾರ್ಟಿಂಗಲ್ಲಿ, ಅಂದರೆ ಇನ್ನು ಬೆಳೆ ಒಂದು ತಿಂಗಳದ ಅಂದಾಗ ಆಗಲೇ ಇಲ್ಲಿ ಪ್ರಿಪೇರ್ ಆಗ್ಬೇಕು ನಾವು. ಆ ಪ್ರಿಪೇರ್ ಆದಾಗ ಮಾತ್ರ ಹೋಗೋಕ್ಕೆ ಸಾಧ್ಯ. ಬೇರೆ ಕೈ ಬೇರೆ ದಿನದಲ್ಲಿ ಏನು ಹೋಗಲ್ಲ, ಯಾರು ಹೋಗೋದಿಲ್ಲ ಅಲ್ಲಿ. ಈಗ ಬೇರೆ ದಿನದಲ್ಲಿ ನಾವು ಬೇಕಾದ ದಿನ ಹೋಗ್ಬೋದು ಅಂತೇನಿಲ್ಲ ಅಲ್ಲಿಗೆ. ಅದಕ್ಕೊಂದು ವಾಡಿಕೆ ಇದೆ, ಅಂದರೆ ಯುಗಾದಿ ಹಬ್ಬ ಆದ ಒಂದಿನ ಆಗ್ಬೋದು ಎರಡು ದಿನ ಆಗ್ಬೋದು, ಸೋಮವಾರ ಬೀಳಬೇಕು. ಆ ಸೋಮವಾರ ದಿನ ಹೋಗ್ಬೇಕು ಅನ್ನೋದೊಂದು ಇದು. ಪುನಃ ಅಲ್ಲಿಂದ ಹೋಗಿ ಬಾಳೆ ಕೈಯಲ್ಲಿ ಹಾಕ್ಬಿಟ್ಟು ಪುನಃ ಶನಿವಾರ ಅಲ್ಲಿಗೆ ಹೋಗ್ಬೇಕು. ಮಾಮೂಲಿ ಶನಿವಾರನೇ ಅದು 7-3 ತಲಿಂದ ಬಂದಿರೋದಂಗೆ, ಸೋಮವಾರ ಬಾಳೆ ಕೈಗೆ ಹೋಗ್ಬೇಕು, ಶನಿವಾರ ಪೂಜೆ ಮಾಡಬೇಕು ಅನ್ನೋದೊಂದು ಒಂದು ಇದು. ಅದೇ ನಿಟ್ಟಿನಲ್ಲಿ ಬಂದಿದೆ ಅದನ್ನೇ. ಅದು ಈಗಲೂ ಹಾಗೆ ನಡೆಯುತ್ತೆ. ಬೇರೆ ದಿನದಲ್ಲಿ ಜಾತ್ರೆ ಇನ್ನೊಂದು ದಿನ ಮಾಡೋದು ಅಂತೇನಿಲ್ಲ. ಅಲ್ಲಿ ಪೂಜೆ ಮಾಡಿದ್ಮೇಲೆ ಮಂಗಳವಾರ ಸೋಮವಾರ ದಿನ ಬಾಳೆ ಕೈಗೆ ಹೋಗ್ಬೇಕು, ಶನಿವಾರ ದಿನ ಪೂಜೆ ಮಾಡಬೇಕು, ಅಲ್ಲಿ ಮಂಗಳವಾರ ದಿನ ಮಾರಿಯಬ್ಬ ಮಾಡಬೇಕು. ಇದು ಒಂದು ಟೈಮ್ ಟೇಬಲ್ ಪಟ್ಟಿ, ಅದು ಆ ಪಟ್ಟಿ ಟೈಪಲ್ಲೇ ಬಂದಿರೋದು. ಇವತ್ತು ಅದೇ ನಡೀತಿರೋದು, ಆ ಟೈಮ್ ಟೇಬಲ್ ಚೇಂಜ್ ಆಗಿಲ್ಲ, ಆಗೋದು ಇಲ್ಲ. ಇದು ನಮ್ಮ ಇದು, ಅವು ಬೇರೆಯವ್ರು ಬಂದರು ಅಷ್ಟೇ ಆ ಟೈಮಲ್ಲೇ ಬರೋದು. ಈಗ ಯುಗಾದಿ ಟೈಮಲ್ಲೇ ಬರೋದು, ಯಾವ ಜನ ಬಂದರು ಆ ಯುಗಾದಿ ಟೈಮಲ್ಲೇ. ಆಗ ಬ್ಯಾಸ್ಗೆ ಸಮ್ಮರ್ ಟೈಮಲ್ಲಿ ಏನೂ ಇರೋಲ್ಲ, ಆ ಟೈಮಲ್ಲೇ ಹೋಗಿ. ಇನ್ನು ಬೇರೆ ಟೈಮಲ್ಲೆಲ್ಲ ಅವ್ರ ಖುಷಿ ಬಗ್ಗೆ ಅವರು ಇದು ಮಾಡ್ತಾರೆ. ಬೇರೆ ದಿನ ಅವಕಾಶವೂ ಇಲ್ಲ, ಹೋಗ್ಬೋದು ಅವಕಾಶ ಇರ್ತದೆ ಅಂತಂದರೆ ನಾವು ಯಾರು ಕೇಳಲ್ಲ, ಹೋಗಂಗೆ ಇಲ್ಲ. ಆ ಟೈಮಲ್ಲಿ ಮಾತ್ರ ಸಾಧ್ಯ. ಇನ್ನು ಇನ್ನು ಪರ ಇನ್ನು ಪುನಃ 12 ತಿಂಗಳು ಕಳೆದ ಮೇಲೆ ಆ ಪ್ರಕ್ರಿಯೆ ನಡೆದು ಅಲ್ಲಿಗಂಟ ಯಾರು ಹೋಗಲ್ಲ. ಅಲ್ಲಿಗೆ ಯಾರು ಮಧ್ಯೆ ಹೋಗಿ ತೊಂದರೆ ಕೊಡೋದೋ ಇನ್ನೊಂದು ಮಾಡೋದೋ ಅದ್ಯಾವುದೂ ಇಲ್ಲ. ಅಷ್ಟು ಇಲ್ಲ ಇಲ್ಲ ಇಲ್ಲ ಇಲ್ಲ, ಅದೇ ಬೇರೆ. ಅವರು ಅವರು ಒಂದು ಟೈಮ್ ಫಿಕ್ಸ್ ಮಾಡ್ಕೊಬರ್ತಾರೆ ಆ ಉಗಾದಿ ಟೈಮಲ್ಲಿ. ಇವ್ರು ಅಲ್ಲಿ ಹೋಗಾರ ಅಂತಂದರೆ ಮುತ್ತಿಗೆ ಉಂಡಿ ಆಗಿರ್ಬೋದು, ಚನ್ನಗುಂಡಿ ಆಗಿರ್ಬೋದು, ಎತ್ತಗಾಯಿ, ಬಂಕೋಡಿ, ಈ ಭಾಗ ಇದರಲ್ಲಿ ಮುಳಿಯೂರು ಭಾಗ, ಮುಳ್ಳೂರು ಭಾಗ, ಸ್ವಲ್ಪ ಹೆಚ್ಚಿಗೆ ಆಲ್ ರೌಂಡ್ ನಮ್ಮ ತಾಲೂಕಲ್ಲಿ ಅರ್ಧ ತಾಲೂಕೆ ಹೋಗ್ತಾರೆ. ಅವರೆಲ್ಲ ಒಂದು ಡೇಟ್ ಫಿಕ್ಸ್ ಮಾಡ್ಕೊತಾರೆ, ಅಂದರೆ ಅವರು ಹೋಗ್ಬೇಕಾರೆ ಅಲ್ಲಿಗೆ, ಇಲ್ಲ ಬುಧವಾರ ಹೋಗ್ಬೇಕು, ಇಲ್ಲ ಶನಿವಾರ ಹೋಗ್ಬೇಕು, ಎರಡೇ ದಿನ ಟೈಮ್ ಆದರೆ ಅಲ್ಲಿಗೆ ಹೋಗೋದು, ಇಲ್ಲ ಬುಧವಾರ ಹೋಗ್ತಾರೆ ಪೂಜೆಗೆ, ಇಲ್ಲ ಶನಿವಾರ ಹೋಗ್ತಾರೆ. ಅದರಲ್ಲಿ ಈ ವಾರ ನಾವು ಹೋದರೆ ನೆಕ್ಸ್ಟ್ ವಾರ ಹೋಗ್ತಾರೆ. ಆ ಬುಧವಾರ ಶನಿವಾರನೇ ಒಂದು ತಿಂಗಳ ಗಂಟೆ ಆಗ್ಬೋದು ಅದು. ಈ ಒಂದು ತಿಂಗಳಾಯ್ತು ಗ್ಯಾಪ್ ಮಧ್ಯೆ ಹೋದ್ರೆ, ಈ ವಾರ ಒಂದು ಒಬ್ರು ಹೋದ್ರೆ ನೆಕ್ಸ್ಟ್ ವಾರ ಒಬ್ರು, ಶನಿವಾರ ಒಬ್ರು ಹೋದ್ರೆ ಬುಧವಾರ ಒಬ್ರು. ಈ ಥರ ಊರಿಗೆ ಅವ್ರು ಜಾಸ್ತಿ ಬರೋದು, ಮುಳ್ಳೂರು ಚಾಮರಾಜಪುರದವ್ರು ಜಾಸ್ತಿ ಬಿಟ್ಟು ಇಲ್ಲಿ ಅಷ್ಟೇನು ಕ್ರೌಡ್ ಇರಲ್ಲ, ಒಂದು 100 ಜನ, ಒಂದು 50 ಜನ ಇಷ್ಟರಲ್ಲೇ ವ್ಯಾಪ್ತಿ, ಒಂದು ಮನೆಗೆ ಒಬ್ರು ಅಂತ ಅವ್ರಿಗೆ ನಿಕಟವಾಗಿ ಹೋಗ್ತಾವ್ರೆ. ಹಂಗಾಗಿ ಆ ಥರ ಹೋಗ್ತಾರೆ. ಆ ಭಾಳ ಆ ತಿಂಗಳು ಬಿಟ್ಟು ಇನ್ನು ಪುನಃ ಬರ ಒಂದು ವರ್ಷಕ್ಕಂಟ ಅವ್ರು ಯಾರೂ ಬರಲ್ಲೇನು.
1: ಇಲ್ಲಿ ಏನಾಗಿದೆ ಅಂದರೆ, ಫಸ್ಟು ನಮ್ಮ ರೈತರಿಗೆ ಬರೋದು ಹೊಸ ವರ್ಷ ಅಂದರೆ ಯುಗಾದಿ. ರೈತರಿಗೆ ಯುಗಾದಿಲಿ ಯುಗಾದಿಗೆ ನಾವೇನು ಮಾಡ್ತೀವಿ ಅಂದರೆ, ಫಸ್ಟು ಪೂಜೆ ನಮ್ಮದೇ ಅಲ್ಲಿಗೆ ವಾಸಂದಯ್ಯ ತೆಂಗ್ಳೆ ಅಂತ ಹೇಳ್ತೀವಿ. ಫಸ್ಟು ಪೂಜೆ ನಮ್ಮದಾದಮೇಲೆ ಇನ್ನು ಅಕ್ಕಪಕ್ಕದ ಹಳ್ಳಿಗಳೆಲ್ಲ ಬರೋದು. ಅದು ಮಾಡಿ ಒಂದು ವಾರಕ್ಕಿಲ್ಲಿ ಮಾರಮ್ಮನ ಪೂಜೆ ಆಯಿತೆ, ಚೆನ್ನಾಗಿರುತ್ತೆ. ಅದಾದಮೇಲೆ ಇನ್ನೇನು ತೊಂದರೆ, ಮಳೆ ಗ್ಯಾರಂಟಿ ಎಲ್ಲಿಲ್ಲ ಅಂದ್ವಿ. ಆವಾಗ ಏನು ಮಾಡ್ತಾರೆ, ನಾವೆಲ್ಲ ಏನೇನು ಬೇಕು ಮಾಡಿಬಿಟ್ಟು ಇಲ್ಲಿ 2 ದಿನ ಮಾರಮ್ಮ ಇರುತ್ತೆ, ಅವಳಿಗೆ ಏನು ಪೂಜೆ ಮಾಡೋಕ್ಕೆ ತೋರಿಸ್ಬಿಟ್ಟು ಅಲ್ಲಿಗೆ ಏನೆಲ್ಲ ಮಾಡಿಬಿಟ್ಟು ಕ್ಲೀನ್ ಮಾಡೋಕೆ ಒಳ್ಳೇದಾಗ್ತದೆ. ಈಗ ಅದಾದಮೇಲೆ ಒಂದು ಇವ್ರು ಬರೋದು ಆದ್ರಿ ಮಳೆ ಹೊತ್ತಿಗೆ ಅಲ್ವಾ, ನಮ್ಮ ಅರಸನವರು ಅಂತೀವಲ್ಲ ಅವರು ಬರೋದು. ನಾವು ಪೂಜೆ ಮಾಡಿ ಒಂದು 3 ತಿಂಗಳ ಮೇಲೆ ಅವ್ರು ಬರೋದು. ಅವ್ರದ್ದೇ ಒಂದು ಸ್ಟೆಪ್ಪು, ನಮ್ಮದೇ ಒಂದು ಸ್ಟೆಪ್ಪು. ಇಲ್ಲಿ ನಮ್ಮ ಸ್ಟೆಪ್ ಏನಾಯ್ತು ಅಂದರೆ, ನಮ್ಮ ಕುರುಣೇಗಾಲ ಇಲ್ಲಿ ಆಚೆ ಶಿವಪುರ ಮುತ್ಕೋಂಡಿ ಹೊಸಕೋಟೆ ಕಾಡುಬೇವರು ಇವರು ಇವ್ರು ಹೇಳೋದ್ರಲ್ಲಿ ಗಣೇಶ ಹೇಳಿದಾಗ ಒಂದೊಂದು ವಾರ ಒಬ್ಬೊಬ್ಬರು ಹಿಂದಿನಿಂದ ಏನು ನಡ್ಕೋ. ಮೊದಲೆಲ್ಲ ಜೊತೆಲಿ ಹೋಗಿ ಮಾಡ್ತಿದ್ರು, ಹಿಂದೆ ಜನ ಕಮ್ಮಿ ಇತ್ತು, ಹಿಂದೆ ಕೇರಳಕ್ಕೆ ಹೋಗಿ ಬಾಳೆಕೆ ತಗೊಂಡ್ಬಂದು ಅಲ್ಲೇ ಗುಳಿಗೆ ಹಾಕ್ಬಿಟ್ಟು ಮಾಡ್ತಿದ್ರು. ಇವಾಗ ಏನು ಮಾಡ್ತಾರೆ ಅಂದರೆ, ಈ ನಡೆಯವರು ಯಾರ ಮಾಡೋರು ಅವರು ಅಕ್ಕಪಕ್ಕದ ಗ್ರಾಮರು ಯಾರೂ ಬಾಳೆಕೆ ತರಕ್ಕೆ ಹೋಗಲ್ಲ. ಹಿಂದ್ಲು ಪದ್ಧತಿ ನಡ್ಕೊ ಬರ್ತಾ ಇರೋದು ನಮ್ಮ ಕುರುಣೇಗಾಲ ಆಳಳ್ಳಿ ಗ್ರಾಮದಲ್ಲಿ. ಹಿಂದೆ ನಮ್ಮ ತಾತ ನಮ್ಮ ಅವರು ಯಾರೇ ಆಗಲಿ ಬಾಳೆಕೆ ಕೇರಳಕ್ಕೆ ಹೋಗಿ ಅಲ್ಲೇನು ಧೂಪನೂ ನಾವು ಅಲ್ಲಿ ಧೂಪ ಮರದಲ್ಲೇ ಸಿಗ್ತಾ, ಕಾಡಲೇ ಧೂಪ ಮರದಲ್ಲಿ ಸಿಗ್ತಾ, ಆ ಧೂಪ ತಗೋಗಿ ಗುಳಿಗೆ ಹಾಕ್ಬಿಟ್ಟು ಅದನ್ನು ಮಾಡ್ಕೊಬಂದು ಅಲ್ಲಿ ಮಾಡ್ಕೊಬಂದು ಪೂಜೆ ಮಾಡ್ಕೊಂಡು ಬಂದಮೇಲೆ ಇಲ್ಲೆಲ್ಲ ಒಳ್ಳೇದಾಗುತ್ತೆ. ಅದನ್ನು ಇಷ್ಟು ನಮ್ಮ ಕಣ್ಣೆದುರು ನಡೆದಿರೋ ಘಟನೆಗಳಿವು. ಇನ್ನು ಮುಂದೆ ಏನಾದ್ರು ಈ ಪಾರೇಶ್ನವ್ರು ಹೆಂಗೆ ಅವಕಾಶ ಮಾಡ್ಕೊಂಡು ಅದ್ರ ಮೇಲೆ ನಾವು ಮುಂದುವರಿಬೇಕಾಗುತ್ತೆ.
2: ಸರ್, ಈ ಒಂದು ಜಾತ್ರೆಯ ಸಂದರ್ಭದಲ್ಲಿ ಬರುವಂತಹ ಭಕ್ತರಿಗೆ ಏನಾದರೂ ಅನ್ನ ಸಂತರ್ಪಣೆ ಆಗಿರ್ಬೋದು, ಪ್ರಸಾದ ವಿತರಣೆ ಆಗಿರ್ಬೋದು, ಅಥವಾ ಇತರೆ ಏನಾದರೂ ಸೇವಾ ಕಾರ್ಯಕ್ರಮಗಳು ನಡೆಯುತ್ತವೆ ಆ ದಿನಗಳಲ್ಲಿ, ಅದರ ಬಗ್ಗೆ ಹೇಳೋದಾದ್ರೆ?
0: ಹುಡುಗಿ ಜಾತ್ರೆಯಲ್ಲಿ ಕೆಲವು ಸೇವಾರ್ಥದಾರರು ಅಂತ ಇರ್ತಾರೆ. ಈಗ ಗ್ರಾಮದಿಂದ ಕೆಲವು ಗುಡಿಗೌಡರು ಮನೆಯಲ್ಲಿ ಒಂದಷ್ಟು ಜನ ಬಂದವರಿಗೆಲ್ಲ ಅವರು ಮಾಡ್ತಾರೆ, ಅಂದರೆ ಅದ್ದೂರಿ ಏನಲ್ಲ, ಮಿಡ್ಲಾಗಿ ಅಲ್ಲಿ ಹುಡುಗಿ ಜಾತ್ರೆಯಲ್ಲಿ ಕೆಲವರು ಕೆಲವು ಆಕೆ ಅದು ಇದು ಇರ್ತಾರಲ್ಲ, ಅವರು ಕೆಲವ್ರು ಮಾಡಿರೋದು ಉಂಟು. ಈಗಲೂ ಮಾಡ್ಬೋದು, ಮುಂದೇನು ಮಾಡ್ತಾರೆ. ಹಾಗೇನಪ್ಪ ಅಲ್ಲೇ ಒಂದಷ್ಟು ಕ್ರೌಡ್ ಜಾಸ್ತಿ ಆಯಿತು, ಸ್ವಲ್ಪ ಕಮ್ಮಿ ಮಾಡ್ತಾರೆ. ಅಲ್ಲೂ ಕೆಲವು ದಾನಿಗಳಿರ್ತಾರಲ್ಲ, ಅವರು ಅರಕೆ ಪರಕೆ ಇರ್ತಾರಲ್ಲ, ಅವರೆಲ್ಲ ಮಾಡೋದುಂಟು ಮಾಡ್ತಾರೆ. ಅದರಲ್ಲಿ ಕಡಿಮೆ ಅಂತಂದರೆ ಮಂಗಳವಾರ ಅಂತಂದರೆ ಬುಧವಾರ ಗುರುವಾರ 3 ದಿನ ಇರ್ತದೆ. ಅಂದರೆ ಮಂಗಳವಾರನೇ ಮೇಯ್ನು, ಆ ಮಂಗಳವಾರನೇ ಒಂದೇ ದಿನದಲ್ಲಿ ಎಲ್ಲ ತಂದು ಮುಗಿದು ಒಂದೇ ದಿನದಲ್ಲಿ ಮುಗಿಸ್ತಾರೆ.

0: ಕೆಲವೊಂದು ಗಂಟೆಗಟ್ಟಲೆ ಕಾರ್ಯಕ್ರಮ ಆದರೂ ಸಾಕಾಗಷ್ಟು ಜನ ಬರ್ತಾರೆ, ಒಂದೇ ಗಂಟೆಲಿ ಮುಗೀತದೆ. ಹಾಗೆ ಸವಲತ್ತುಗಳು ಕಡಿಮೆ, ಮಳೆ ಟೈಮ್ ಮುಂಗಾರು ಮಳೆ ಇರ್ತದಲ್ಲ, ಮಳೆ ಆಯ್ತು ಅಂದ್ಬಿಟ್ಟು ಆ ಒಂದೇ ದಿನದಲ್ಲಿ ಮುಗೀತದೆ ಅದು, ಅದೆಲ್ಲ ಒಂದೇ ದಿನದಲ್ಲಿ ಆಯ್ತು. ಇನ್ನೊಂದು ಹೇಳಬೇಕು ಅಂತಂದರೆ, ನಮ್ಮ ಈ ದೇವರು ಎಷ್ಟು ಪ್ರಬಲ ಅನ್ನೋದಕ್ಕೆ ಈಗ ಬೇರೆ ಕಡೆಯಲ್ಲಿ ನೋಡ್ತೀವಿ, ಈಗ ಬೆಳೆ ಇಲ್ಲ ಸರಿ, ಕಂಪ್ಲೀಟ್ ಇಲ್ಲ, ಒಂದು ಏನೂ ಇಲ್ಲ ಸರಿ, ಏನು ಮಾಡೋಕ್ಕಾಗಿಲ್ಲ ಅಂತ. ನಮಗೆ ಇವತ್ತು ಆ ಸಹಕಾರದಿಂದ 50% ಅವರು ಗ್ಯಾರಂಟಿ, ಅದರಲ್ಲೇನು ತೊಂದರೆ ಇಲ್ಲ. ನಾವು ಹಾಕಿದ ಬೆಳೆ ಏನು ಮೋಸ ಆಗಿಲ್ಲ. ಕೆಲವರು ಇರ್ಬೋದು, ಕೆಲವರು ಏನೋ ಬೇರೆ ಥರದಲ್ಲಾಗಿರ್ಬೋದು, ಕ್ರಿಮಿಕೀಟ ಇರ್ಬೋದು, ಆ ಥರದ್ದು ಜಾಸ್ತಿ ಆಗಿರ್ಬೋದು ಇರ್ಬೋದು, ಅದು ಬಿಟ್ಟರೆ ಬೇರೆ ಥರದಲ್ಲಿ ತೊಂದರೆ ಇಲ್ಲ. ಈಗ ನಾವು ನಾವೇ ಬೆಳೆದಿದ್ದೀವಿ ಇಲ್ಲಿ, ನಾವು ಈ ಬಾರ್ಡ್ರಲ್ಲಿ ಇದ್ದರೂ ಕೂಡ ನಮಗೇನೋ ಆ ಥರ ಕಂಪ್ಲೀಟ್ ಇಲ್ಲ ಸತಿ ಏನೂ ಇಲ್ಲ ಏನಪ್ಪ ಮಾಡೋದು ಎಲ್ಲ ಪರಿಸ್ಥಿತಿ ಇನ್ನೂ ಬಂದಿಲ್ಲ. ಅಂದರೆ ಇದಕ್ಕೆಲ್ಲ ಕಾರಣ ನಮ್ಮ ವಾಸುದೇವ, ಇದೇ ಮೇನ್ ನಮಗೆ ಇದಿದ್ರೆ ಅದು ನಂಬಿಕೆ ಮೇಲೆ ನಾವು ಬರ್ತಾ ಇದ್ದೀವಿ. ಇವತ್ತು ನಿಜವಾಗಲೂ ದೇವರು ಅವನ ಅನ್ನೋದಕ್ಕೆ ನಾವೇ ಸಾಕ್ಷಿ. ಯಾಕಂತಂದ್ರೆ ಇಲ್ಲ ಅನ್ಬೋದು. ಕೆಲವು ನಾನೇ ನೋಡಿದ್ದೀನಿ, ಈ ಕೆಲವು ಭಾಗದಲ್ಲೆಲ್ಲ ಏನೂ ಬೆಳೆಯೋಕ್ಕಾಗಿಲ್ಲ ಸತಿ, ಮಳೆನೇ ಬಿದ್ದಿಲ್ಲ. ಆದರೂ ನಮಗೆ ಮಳೆ 50% ಮಳೆ ಓದೇ ಹೋದರೆ, ಈಗ ನಾವು 100% ಇತ್ತು, 100% ಅನಾಹುತ ಆಗಿರೋದು ಉಂಟು ನಮಗೆ, ಜಾಸ್ತಿ ಜ್ವರ ಮಳೆ ಬಿದ್ದಿರೋದು ಉಂಟು. ಅದಕ್ಕೂ ದೇವ್ರ ಹೊಣೆ ಅಲ್ಲ ಅಂದರೆ ಅದು ಪ್ರಕೃತಿ ಕೋಪ, ಅದು ಬಿದ್ದದೆ. ಸಾಕಾಗಷ್ಟು ಒಂದ್ಸರಿ ಒಳೆ ಬಂದು ಸಾಕಾಗಷ್ಟು ಅನಾಹುತನೂ ಆಗದೆ, ಅದನ್ನು ನಾವು ಏನು ಬೇಕಾದ್ರೂ ಅಂದ್ಕೋಬೋದು. ಅಂತಂದರೆ ಮಳೆ ಅಂತೂ ಇಲ್ಲ ಸರಿ, ಕಂಪ್ಲೀಟ್ ಇಲ್ಲ ಅನ್ನೋ ಥರ ಇಲ್ಲ. ನಮಗೆ 50% ಬದುಕು, ನಾವು ಬೇಜಾನದ ಆಸೆಗಳು ಬೇಜಾನದ, ಅವಕ್ಕೆಲ್ಲ ಹೊಣೆ ಆಗೋಕ್ಕಾಗಲ್ಲ. ಬದುಕಕ್ಕಂತೂ ತೊಂದರೆ ಇಲ್ಲ, ಇಲ್ಲಿ ಆ ಮಟ್ಟಿಗೆ ಬದುಕಿದ್ದೀವಿ. ಬದುಕಬೇಕು ಅಂತಂದರೆ ನಮ್ಮ ದೇವರೇ ಕಾರಣ ಅನ್ನೋದು ಲೆಕ್ಕಾಚಾರ. ಹುಡುಗಿ ಮಾರಮ್ಮ ಆಗಿರ್ಬೋದು, ಇಲ್ಲ ವಾಸುದೇವ ಆಗಿರ್ಬೋದು, ಮಹದೇಶ್ವರ. ನಾವು ಮೇನ್ ಮಹದೇಶ್ವರ ಅಂತ ಫಸ್ಟ್ ಇದು ಮಾಡ್ತಿದ್ದು ಬೆಳಕುಮ ಮಹದೇಶ್ವರನು, ಅದು ನಮಗೆ ಇಂಪಾರ್ಟೆಂಟೆ. ಮನದೇವರು ಅನ್ಕೊಂತಾರೆ, ಇವೇನು ಮನದೇವರಲ್ಲ, ಇವು ಹುಡುಗಿ ಮಾರಮ್ಮ ಮತ್ತು ಗ್ರಾಮ ದೇವತೆ, ಇವು ಮನದೇವರಲ್ಲ. ಮನದೇವರು ಅಂದರೆ ಮಹದೇಶ್ವರ, ಮಹದೇಶ್ವರ, ಶ್ರೀಕಂಠೇಶ್ವರ ಮತ್ತು ಗೋಪಾಲ ಸ್ವಾಮಿ ಈ ಥರನವ್ರೆ, ಅವರು ಮನದೇವರು ಅಂತಂತಾರೆ. ಅವಕ್ಕೂ ಹೋಗ್ತಾರೆ ಅಂದರೆ ಅವಕ್ಕೆ ಯಾವಾಗ ಬೇಕಾದ್ರೂ ಹೋಗ್ಬೋದು. ವರ್ಷದಲ್ಲಿ 365 ದಿನ ಯಾವಾಗ ಬೇಕಾದ್ರು ಅಲ್ಲಿಗೆ ಹೋಗ್ಬೋದು. ಇಲ್ಲಿ ಆ ಥರ ಏನಿಲ್ಲ, ಇದು ವರ್ಷದಲ್ಲಿ ಒಂದೇ ಸಾರಿ. ಇದು ಅಷ್ಟು ಕ್ರಿಟಿಕಲ್ ಆಗದೆ ಅಂದ್ರೆ ನಾನು ಹೇಳಿದ್ನಲ್ಲ, ಯಾವುದೇ ಕಾರಣಕ್ಕೂ ಇವತ್ತಿಲ್ಲ ಕಣಪ್ಪ ಬೆಳೆ ಕಂಪ್ಲೀಟ್ ಸರ್ವನಾಶ ಆಗೋಯ್ತು ಅನ್ನೋ ಮಟ್ಟಿಗೆ ಈ ದೇವರುಗಳು ನಮ್ಮ ಬಿಟ್ಕೊಟ್ಟಿಲ್ಲ. ಇದೇ ಮೇನ್ ಆರೋಗ್ಯದಲ್ಲಿ ಅದಾಗಿರ್ಬೋದು ನಿಜ ಅದು. ಈಗ ಕೆಲವು ಈ ಏನೋ ಹೇಳ್ತಾರೆ ಈ ಎಂಥದ್ದು ಜಡಾರ ಅಂತ ಬರ್ತದೆ ಕುಡುಗಿ ಮಾರಿ, ಅದಕ್ಕೆ ಒಂದು ಇವ್ರ ಮನೆಯಲ್ಲೇ ಪೂಜೆ, ನಮ್ಮ ಗುಡಿಗೌಡ್ರ ಮನೆಯಲ್ಲೇ ಪೂಜೆ ಮಾಡೋದು. ಅಲ್ಲಿ ಬಂದು ಒಂದು ಪೂಜೆ ಮಾಡ್ತಾರೆ, ಹಾಸ್ಪಿಟ್ಲಿಗೆ ಹೋಗೋಲ್ಲ ಹೇಳ್ಬೇಕು ಅಂತಂದರೆ. ನಾವು ಈಗ ಜಾಸ್ತಿ ಡಾಕ್ಟ್ರೇ ನಂಬ್ಕೊಂಡಿರೋದು, ಆದರೂ ಈ ದೇವ್ರು ಬಂದಾಗ ಒಂದು ಎಳ್ನೀರು ತಗೊಂಡ್ಬಿಟ್ಟು, ಸೊ ಅವರು ಅದನ್ನು ಒಂದು ಸಂಬಂಧಪಟ್ಟ ಒಂದು ಇಕ್ವಿಪ್ಮೆಂಟ್ ಇಲ್ಲಿ ಇಲ್ಲವೆ, ಅವನ ಸತ್ತಿಗೆ ಮತ್ತು ದೇವರು ಮನೆಯಲ್ಲವೆ, ಅವ್ರು ದೇವಸ್ಥಾನಕ್ಕೆ ಹೋಗಲ್ಲ, ಇಲ್ಲೇ ಬಂದು ಇಲ್ಲೇ ಮನೆಯಲ್ಲಿ ಪೂಜೆ ಮಾಡಿಸ್ಕೊಳ್ತಾರೆ. ಅದು ಒಂದೇ ದಿನದಲ್ಲಿ ಅವ್ರಿಗೆ ಆಟೋಮೆಟಿಕ್ಕಾಗಿ ಇದಾಯ್ತದೆ. ಈಗ ಹಾಸ್ಪಿಟ್ಲಿಗೆ ಹೋಗ್ತಿದ್ರು ಮೊದಲು, ಈಗೆಲ್ಲ ಹಾಸ್ಪಿಟ್ಲೇ ಮೇಯ್ನು, ದೇವ್ರು ಯಾರು ನಂಬೋದೇ ಇಲ್ಲ. ಏನಾದ್ರು ಆಯಿತು ಅಂದರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಇದು ಅದು ಈಗಲೂ ವಾಡಿಕೆ ಅದೇ, ಅದು ವೀಡಿಯೋ ಸಮೇತ ಕೊಡ್ತೀವಿ ಬೇಕಾದ್ರೆ ನಾವು ಬಂದು ಇಲ್ಲಿ ಪೂಜೆ ಮಾಡ್ತು ಅಂತಂದರೆ ಆಟೋಮೆಟಿಕ್ಕಾಗಿ ಅವ್ರಿಗೆ ನಿರ್ಮೂಲ ಆಯ್ತದೆ. ಇದು ಮೇಯ್ನ್.
1: ಕೊನೆಯದಾಗಿ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬರುವಂತಹ ಭಕ್ತರಿಗೆ ಮತ್ತು ನಮ್ಮ ಕೇಳುಗರಿಗೆ ಏನಾದರೂ ಸಂದೇಶವನ್ನು ಕೊಡೋದಾದರೆ ಏನಂತ ಕೊಡೋದಕ್ಕೆ ಬಯಸ್ತೀರಾ?
0: ಇನ್ನು ಸಂದೇಶ ಅಂತ ಏನಿಲ್ಲ, ನಮಗೂ ಈ ಥರ ನಡೀತದೆ, ನೀವು ಬನ್ನಿ ಕೈ ಜೋಡಿಸಿ ಹೆಚ್ಚಿನ ಮಟ್ಟದಲ್ಲಿ ನಾವು ಇದನ್ನು ಮುಂದೆ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ನಾವು ಈ ವರ್ಷ ಇರ್ತೀವಿ, ಮುಂದೆ ವರ್ಷ ಹೋಗ್ತೀವಿ, ಇನ್ನೊಂದು 4 ವರ್ಷ ಹೋಗ್ತೀವಿ, ನಾವು ಸಹ ಇದ್ದೀವಿ. ನಮ್ಮ ಮಕ್ಕಳಿಗೂ ಇದನ್ನು ಹಳೆ ಪದ್ಧತಿನ ಹೋಗ್ಲಿ ಸರ್ ಬೇಡ. ಯಾಕಂತಂದರೆ ಹಿಂದೆ ಏನಿತ್ತು ಅದು ಇವತ್ತು ಕಂಟಿನ್ಯೂ ಇರಲಿ. ಇರ್ಬೋದು ಬೇರೆ ಬೇರೆ ಚೇಂಜ್ ಆಗಿರ್ಬೋದು, ಬೇರೆ ಬೇರೆ ಥರ ಎಲ್ಲ ಇರೋದು, ಅದೇ ಸೂರ್ಯ, ಅದೇ ಭೂಮಿ, ಅದೇ ಇದು, ಅದೇ ದೇವರು. ಜನ ಬದಲಾವಣೆ ಜಾಸ್ತಿ ಆಗದೆ, ಅದಾಗದು ಬೇಡ. ಅದ್ರ ಜೊತೆಗೆ ಇದು ಇರಲಿ, ಬದಲಾವಣೆ ಆಗಬೇಡ, ಅದು ಬದಲಾವಣೆ ಆಗೋಲ್ಲ. ಈಗ ಸೈಂಟಿಸ್ಟ್ ಏನು ಮುಂದುವರಿತ ಅಷ್ಟು ನಾವು ಮುಂದಕ್ಕೆ ಹೋಗೋದ, ಅದು ಇದನ್ನು ಬಿಡೋದು ಬೇಡ. ಇದಕ್ಕೂ ನಾವು ಓದ್ಕೊಂಡು ಮಾಡ್ಕೋಗ್ಲಿ. ನಾವು ಸತ್ತೋಗ್ತೀವಿ, ಆದರೆ ದೇವ್ರು ಹಂಗೆ ಇರ್ತದೆ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಆ ನಂಬಿಕೆನೂ ಒಂದು ಇರಲಿ ಅನ್ನೋದೊಂದು ನಂಬಿಕೆ.
2: ಈಗ ಎಲ್ಲರೂ ಕೇಳಿದ್ದೀರಿ, ನಾನು ಹೇಳಿದ್ದೀನಿ, ಮುಂದಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಮಗೆ ಪಾರೇಶ್ನವರು ಅವಕಾಶ ಮಾಡಿಕೊಟ್ರೆ ನಮ್ಮ ಇಡೀ ನಮ್ಮ ಗ್ರಾಮಗಳಾಗಿರ್ಬೋದು ಅಪ್ಪಗ ಗ್ರಾಮದ ಒಂದು ಒಳ್ಳೆಯದಾಗಲಿ ಅಂತ ಭಾವಿಸ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ
1: ಸರ್. ಈ ಒಂದು ಕುರ್ನೆಗಾಲ ಮತ್ತು ಆಳ್ನಳ್ಳಿಯ ಒಂದು ಭಾಗದಲ್ಲಿರುವಂತಹ ಒಂದು ತೆಂಕ್ಲಯ್ಯ ಮತ್ತು ವಾಸುದೇವ ದೇವರು ತಮಗೆ ಒಂದು ಮಳೆಯಲ್ಲಾಗಿರ್ಬೋದು, ಒಂದು ಬೇಸಾಯ ವ್ಯವಸ್ಥೆಯಲ್ಲಾಗಿರ್ಬೋದು, ಜೊತೆಗೆ ಒಂದು ಆರೋಗ್ಯ ವ್ಯವಸ್ಥೆಯಲ್ಲಾಗಿರ್ಬೋದು ಎಷ್ಟು ಸಹಕಾರಿಯಾಗಿದೆ, ಜೊತೆಗೆ ದೇವರ ಜೊತೆಗೆ ನಿಮ್ಮ ಒಂದು ನಂಬಿಕೆ ಎಷ್ಟು ಬೆಸ್ಕೊಂಡಿದೆ ಅನ್ನೋದ್ರ ಬಗ್ಗೆ ಇಷ್ಟು ಸಹ ಇಷ್ಟು ಸಮಯ ನಮ್ಮ ಜೊತೆ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಂಡ್ರಿ, ಜೊತೆಗೆ ದೇವರ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಸಹ ತಿಳಿಸ್ಕೊಟ್ರಿ. ಇಷ್ಟೆಲ್ಲ ವಿಷಯಗಳನ್ನ ನಮಗೆ ಮತ್ತು ನಮ್ಮ ಕೇಳುವವರಿಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್.
2: ಧನ್ಯವಾದಗಳು. ತಮ್ಮೂ ಕೂಡ ಧನ್ಯವಾದಗಳು.
1: ಪ್ರಿಯ ಕೇಳುಗರೇ, ಇದುವರೆಗೂ ಸರಗೂರು ತಾಲೂಕಿನ ಕುರ್ನೆಗಾಲ ಹಾಗೂ ಆಲನಹಳ್ಳಿಯ ಬಳಿ ಇರುವ ತೆಂಕಲಯ್ಯ ವಾಸುದೇವ ದೇವಾಲಯದ ಇತಿಹಾಸದ ಕುರಿತು ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ದೇವಾಲಯದ ಇತಿಹಾಸದ ಕುರಿತು ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದ.

0: ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಕೂರು ತಾಲೂಕಿನ ಕುರ್ನೇಗಾಲ ಹಾಗೂ ಆಲನಹಳ್ಳಿಯ ತೆಂಕಲ್ಲಿಯ ವಾಸುದೇವ ದೇವಾಲಯದ ಇತಿಹಾಸ, ಹಿನ್ನೆಲೆ ಮತ್ತು ಪೂಜಾ ವೈಶಿಷ್ಟ್ಯತೆ ಕುರಿತು ಆಲನಹಳ್ಳಿ ಗ್ರಾಮದ ನಿವಾಸಿಗರಾದ ಶ್ರೀಯುತ ಗಣೇಶ್ ರವರು ಹಾಗೂ ಕುರ್ನೇಗಾಲ ಗ್ರಾಮದ ನಿವಾಸಿಗರಾದ ಶ್ರೀಯುತ ಬಸವಣ್ಣರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತ ಸುನಾದ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಮ್ಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜುರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿಬರೋಣ.
1: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
0: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
1: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
0: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
1: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
0: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
1: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
0: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 27 ಮತ್ತು 28ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ. 27ನೆಯ ಶ್ಲೋಕ.

ಪಾರ್ಥ, ಈ ಎರಡು ಮಾರ್ಗಗಳನ್ನು ಅರಿತ ಯಾವ ಯೋಗಿಯೂ ಕೂಡ ಮೋಹವಶನಾಗುವುದಿಲ್ಲ. ಆದುದರಿಂದ ನೀನು ಯಾವಾಗಲೂ ಎಲ್ಲ ಕಾಲದಲ್ಲಿಯೂ ಯೋಗದಿಂದ ಕೂಡಿರಬೇಕು ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂತಂದರೆ ಯಾರೂ ಕೂಡ ಬರದೇ ಇರುವ ರೀತಿಯಲ್ಲಿ ನಾವು ಹೋಗಬೇಕೆಂದು ಆಶಿಸುವವರೋ, ಅವರು ತಮ್ಮ ಜೀವನವನ್ನು ಈ ರೀತಿಯಾಗಿ ರೂಢಿಸ್ಕೊಳ್ಬೇಕು. ತಮ್ಮ ಹೇಗಿರಬೇಕು, ತಮ್ಮ ಮನಸ್ಸನ್ನು ಪರಿಶುದ್ಧ ಮಾಡಿಕೊಳ್ಬೇಕು. ಅಲ್ಲಿ ಯಾವ ಆಸೆಯ ಸಂಸ್ಕಾರವೂ ಕೂಡ ಬೀಜ ರೂಪದಲ್ಲಿ ಇರದಂತೆ ನೋಡಿಕೊಳ್ಬೇಕು. ಅಂತ್ಯಕಾಲಕ್ಕೆ ಮನಸ್ಸು ಎಂಬುವಂಥದ್ದು ಸದಾ ಅಣಿಯಾಗಿರಬೇಕು. ಆ ಸಮಯ ಬಂದಾಗ ನಾವು ಅಣಿಯಾಗುವುದಕ್ಕೆ ತಯಾರಿರುವುದಿಲ್ಲ. ಅದು ಹೇಗಾಗತ್ತೆ ಅಂದರೆ, ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೋಡಲು ಹೋಗುವಂತೆ. ನಿಜವಾದ ಯೋಗಿ ಯಾವಾಗಲೂ ಕೂಡ ಯೋಗದಿಂದ ಕೂಡಿರ್ತಾನೆ. ಯಾವ ಸಮಯದಲ್ಲಿ ಮೃತ್ಯುವಿನ ಕರೆ ಬಂದರೂ ಕೂಡ ಅವನು ಗೊಣಗಾಡದೆ ಈ ಪ್ರಪಂಚವನ್ನು ತ್ಯಜಿಸುವುದಕ್ಕೆ ಸಿದ್ಧನಾಗಿರ್ತಾನೆ. ಅವನು ಈ ಪ್ರಪಂಚಕ್ಕೆ ಅಂಟಿಕೊಂಡಿಲ್ಲ. ಇರುವಾಗಲೇ ಅವನು ಎಲ್ಲವನ್ನು ಬಿಟ್ಟು ಸತ್ತಂತೆ ಇರುತ್ತಾನೆ. ಹಾಗಾಗಿ ಈ ಎರಡು ಮಾರ್ಗಗಳ ಬಗ್ಗೆ ಇಲ್ಲಿ ಸಾಧಕರ ಮನಸ್ಸಿನಲ್ಲಿ ಒಂದು ರೀತಿ ಗಲಾಟೆ ಆಗ್ತಾ ಇದ್ರೂ ಕೂಡ ನಿಜವಾದ ಸಾಧಕ ಅನ್ನುವಂಥವನು ಇದಕ್ಕೆಲ್ಲ ಹೆದರಿ ಕುಳಿತುಕೊಳ್ಳೋದಿಲ್ಲ. ಅವನು ಸದಾ ತನ್ನ ಸಾಧನೆಯ ಮಾರ್ಗದಲ್ಲಿಯೇ ಮುಂದುವರಿತಾ ಇರ್ತಾನೆ. ಅವನಿಗೆ ಫಲದ ಬಗ್ಗೆ ಸ್ವಲ್ಪವೂ ಕಾತರತೆ ಅನ್ನೋದಿಲ್ಲ. ಅಂದರೆ ತಾನು ಯೋಗಿಯಾಗಿರುವಂಥವನು, ಸಾಧನೆಯ ಹಾದಿಯಲ್ಲಿರುವಂಥವನು, ನಾನು ಉತ್ತರ ಮಾಸದಲ್ಲಿ ಸಾಯುಜ್ಯ ಹೊಂದುತ್ತೀನೋ ಇಲ್ಲ ಕೃಷ್ಣ ಪಕ್ಷದಲ್ಲಿ ಶುಕ್ಲ ಪಕ್ಷದಲ್ಲಿ ಸಾಯುಜ್ಯ ಹೊಂದುತ್ತೀನೋ ಅದ್ರ ಬಗ್ಗೆಯೂ ಕೂಡ ಏನು ಕಾತರತೆ ಇರೋದಿಲ್ಲ. ಹಾಗಾಗಿ ಪರಮಾತ್ಮ ಇಲ್ಲಿ ಅರ್ಜುನನಿಗೆ, ನೀನು ಆ ಯೋಗಿಯಂತೆಯೇ ಸದಾ ಯೋಗಯುಕ್ತನಾಗಿರು ಅಂತ ಹೇಳಿ ಉಪದೇಶಿಸ್ತಾ ಇದ್ದಾನೆ. ಇಲ್ಲಿ ನಿಜವಾದ ಯೋಗಿ

ಯಾರು ಅಂತಂದರೆ ತನ್ನ ಅನಾತ್ಮ ಸಂಬಂಧಗಳನ್ನೆಲ್ಲ ಪೂರ್ತಿಯಾಗಿ ಬಿಟ್ಟವನು ಎಂದರ್ಥ. ಸಂಕ್ಷೇಪವಾಗಿ ಹೇಳಬೇಕು ಅಂತಂದರೆ ಈ ಅಧ್ಯಾಯದ ಉದ್ದಕ್ಕೂ ಪರಮಾತ್ಮನ ಸ್ಮರಣೆ ಮಾಡಿಕೊಂಡೇ ಅರ್ಜುನನು ತನ್ನ ಕೆಲಸಗಳನ್ನು ನಿರ್ವಹಿಸಬೇಕು. ಆ ರೀತಿ ಕೃಷ್ಣ ಉಪದೇಶ ಕೊಡ್ತಾ ಇದ್ದಾನೆ. ಹೀಗೆ ಯೋಗಿಯಾಗಿ ಬಾಳೋದ್ರಿಂದ ಶ್ರೌತ ಮತ್ತು

ಬರಬಹುದಾದ ಪುಣ್ಯವು ತಪ್ಪುದಲ್ಲ ಅಂಥೇಳಿ ಯಾರಾದರೂ ವಾದಿಸ್ಬೋದು. ಮುಂದಿನ ಶ್ಲೋಕದಲ್ಲಿ ಪರಮಾತ್ಮನೇ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ಆ ಶ್ಲೋಕದ ಉತ್ತರ 28ನೆಯ ಶ್ಲೋಕ ಇಂತಿದೆ.

0: ಇದನ್ನು ತಿಳಿದಂತಹ ಯೋಗಿಯು ಶ್ರೌತ ಮತ್ತು ಸ್ಮಾರ್ತ ಕರ್ಮಗಳನ್ನು ಮಾಡೋದ್ರಿಂದ ಬರುವಂತಹ ಪುಣ್ಯವನ್ನು ಅತಿಕ್ರಮಿಸಿ ಪರಮ ಪದವನ್ನು ಪಡೆಯುತ್ತಾನೆ ಅಂಥೇಳಿ ಹೇಳ್ತಾ ಇರುವಂಥದ್ದು. ಹಾಗಂದರೆ ಇದನ್ನು ಅರಿತವನು ಅಂದರೆ ಈ ಅಧ್ಯಾಯದಲ್ಲಿ ಹೇಳಿರುವಂಥ ವಿಷಯಗಳನ್ನೆಲ್ಲ ತಿಳಿದುಕೊಂಡು ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸಿ ಅವನಲ್ಲಿಯೇ ತನ್ಮಯನಾಗಿ ಯಾರು ಈ ಪ್ರಪಂಚವನ್ನು ತೊರೆಯುತ್ತಾರೋ ಅವನು ಎಂದರ್ಥ. ಈತ ವೇದವನ್ನು ಅಧ್ಯಯನ ಮಾಡಿದರೆ, ತಪಸ್ಸು ದಾನಾದಿಗಳನ್ನು ಮಾಡಿದರೆ ಬರುವಂಥ ಎಲ್ಲ ಪುಣ್ಯಗಳಿಗಿಂತಲೂ ಕೂಡ ಭಗವಂತನಲ್ಲಿಯೇ ಸದಾ ತನ್ಮಯನಾಗಿರುವಂಥದ್ದು ಶ್ರೇಷ್ಠವಾದ ಕಾರ್ಯ. ಯಜ್ಞ, ತಪಸ್ಸು, ದಾನ ಮುಂತಾದವುಗಳನ್ನು ಫಲಾಪೇಕ್ಷೆಯಿಂದ ಮಾಡಿದರೆ ಅದು ನಮ್ಮನ್ನು ಆಯಾ ಫಲಕ್ಕೆ ಕಟ್ಟಿಹಾಕುತ್ತೆ. ನಾವು ಆ ಫಲದ ಸುತ್ತಲೂ ಎತ್ತು ಗಾಣದ ಸುತ್ತ ಸುತ್ತುತ್ತಿರುವಂತೆ ಸುತ್ತುತ್ತಿರಬೇಕಾಗುತ್ತೆ. ಅನನ್ಯ ಚಿತ್ತನಾಗಿ ಭಗವಂತನನ್ನು ಧ್ಯಾನಿಸುವ ಯೋಗಿ ಇವುಗಳನ್ನು ಮೀರಿ ಹೋಗ್ತಾನೆ, ಭಗವಂತನ ಪರಮಸ್ಥಾನವನ್ನು ಪಡೆತಾನೆ. ಇನ್ನು ಯಾವ ಕರ್ಮ ಧರ್ಮ ನಿಯಮಗಳೂ ಇವನ ಮೇಲೆ ಪ್ರಪಂಚಕ್ಕೆ ಪುನಃ ಕರೆತರುವ ಸಮನ್ನನ್ನು ಜಾರಿ ಮಾಡಲಾರುವು. ಅಂದರೆ ಆತ್ಮಚಿಂತನೆಯಿಂದ ಪರಮ ಪುರುಷಾರ್ಥವಾದ ಮೋಕ್ಷವೇ ಲಭಿಸುತ್ತದೆ. ಆತ್ಮನನ್ನು ಕುರಿತಾದ ಧ್ಯಾನವನ್ನು ಯಾರು ಬೇಕಾದರೂ ಮಾಡಬಹುದು. ಇದಕ್ಕೆ ಸರಿಸಮಾನವಾದದ್ದು ಇನ್ನೊಂದಿಲ್ಲ. ಯಾಕೆ ಅಂದರೆ ಈ ಸಾಧನೆಗೆ ಸಿಗುವ ಫಲ ಅಪಾರವಾದುದು. ವೇದಾಧ್ಯಯನ, ಯಜ್ಞಯಾಗಗಳು, ದಾನ ಧರ್ಮಗಳೇ ಮುಂತಾದವುಗಳನ್ನು ಮಾಡೋದ್ರಿಂದ ಏನೆಲ್ಲ ಪುಣ್ಯ ಲಭಿಸುತ್ತೋ ಅವೆಲ್ಲವೂ ಕೂಡ ಆತ್ಮಚಿಂತನೆಯನ್ನು ಮಾಡುವವನಿಗೆ ಸಿಗುತ್ತದೆ. ಮಾತ್ರವಲ್ಲದೆ ಈ ಯೋಗಿಗೆ ಇನ್ನೂ ಹೆಚ್ಚಿನ ಆತ್ಯಂತಿಕ ಸುಖವೇ ದೊರೆಯುತ್ತದೆ ಅಂಥೇಳಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಧ್ಯಾನದ ಮೂಲಕ ಮನಸ್ಸು ಬುದ್ಧಿಯನ್ನು ಸುಲಭವಾಗಿ ಹತೋಟಿಯಲ್ಲಿಟ್ಕೊಳ್ಬಹುದು. ಅದಕ್ಕೆ ಸಾಕಷ್ಟು ವಿವೇಕ ಹಾಗೂ ವೈರಾಗ್ಯ ಅತ್ಯಗತ್ಯ. ನಿಜವಾದ ಯೋಗಿಯು ಧ್ಯಾನ ಮಾಡುತ್ತಾ ತನ್ನ ವಿವೇಕ ಹಾಗೂ ವೈರಾಗ್ಯವನ್ನು ಹೆಚ್ಚಿಸಿಕೊಳ್ತಾನೆ. ಇಂತಹ ಯೋಗಿಯು ತನ್ನ ಧ್ಯಾನದ ಮೂಲಕ
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ವಿಧಾನಸೌಧದಲ್ಲಿ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಜನ್ಮ ಶತಮಾನೋತ್ಸವ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಸೇರಿದಂತೆ ಹಲವು ಗಣ್ಯರು ಭಾಗಿ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣವನ್ನು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉನ್ನತೀಕರಿಸಲು ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ಮೋಡ ಬಿತ್ತನೆ ಮಾರ್ಗದರ್ಶನ ನೀಡಲು 2 ಸಮಿತಿ ರಚಿಸಿ ಜಲಸಂಪನ್ಮೂಲ ಇಲಾಖೆ ಆದೇಶ. ಕೋಲಾರದ ಬಂಗಾರಪೇಟೆಯಲ್ಲಿ ನೂತನ ರೈಲ್ವೆ ಮೇಲ್ಸೇತುವೆ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಹಾಗೂ ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ 100ನೇ ಜನ್ಮ ದಿನಾಚರಣೆಯನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಮಕೃಷ್ಣ ಹೆಗಡೆ ಅವರ ಕುರಿತ ಸಾಕ್ಷ್ಯಚಿತ್ರವನ್ನು ಬಿಡುಗಡೆಗೊಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಹಲವಾರು ನಾಯಕರನ್ನು ಬೆಳೆಸಿದ ಕೀರ್ತಿ ರಾಮಕೃಷ್ಣ ಹೆಗಡೆಯವರಿಗೆ ಸಲ್ಲುತ್ತದೆ ಎಂದು ತಿಳಿಸಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ರಾಮಕೃಷ್ಣ ಹೆಗಡೆಯವರೊಂದಿಗಿನ ಒಡನಾಟವನ್ನು ಮೆಲುಕು ಹಾಕಿದರು. ಹೆಗಡೆಯವರ ವಿಷಯಾಧಾರಿತ ರಾಜಕೀಯವನ್ನು ಅವರು ಕೊಂಡಾಡಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಉಪ ಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕ್ರೀಡಾಪಟುಗಳಿಗೆ ಉತ್ತೇಜನ ನೀಡಲು ಹಲವು ಮಹತ್ವದ ಘೋಷಣೆ ಮಾಡಿದ್ದಾರೆ. ಅಂತಾರಾಷ್ಟೀಯ ಕ್ರೀಡಾಕೂಟದಲ್ಲಿ ಪದಕ ವಿಜೇತರಿಗೆ 15 ಲಕ್ಷ ನೀಡುವುದಾಗಿ ಘೋಷಿಸಿದ್ದಾರೆ. 36 ಕೋಟಿ ವೆಚ್ಚದಲ್ಲಿ ರಾಜ್ಯಾದ್ಯಂತ 32 ಕ್ರೀಡಾಂಗಣ ಹಾಗೂ ಅಭಿವೃದ್ಧಿ ಕ್ರೀಡೆಯಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಹಾಜರಾತಿ ವಿನಾಯಿತಿ ಘೋಷಿಸಿದ್ದಾರೆ. 2030 ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೂ ಮುನ್ನ ಬೆಂಗಳೂರು

0: ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣವನ್ನು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉನ್ನತೀಕರಿಸುವ ಯೋಜನೆಯನ್ನು ರೂಪಿಸಲಾಗಿದೆ. ಕಾಮನ್ವೆಲ್ತ್ ಗೇಮ್ಸ್ನ ಆಯ್ದ ಕ್ರೀಡಾ ಸ್ಪರ್ಧೆಗಳನ್ನು ಬೆಂಗಳೂರಿನಲ್ಲಿ ಆಯೋಜಿಸಲು ಅವಕಾಶ ಕಲ್ಪಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಹೆಚ್ಚಿನ ಭಾಗಗಳಲ್ಲಿ ಮುಂಗಾರು ಮಳೆಯ ಕೊರತೆ ಉಂಟಾಗಿದ್ದು ಸರ್ಕಾರ ಮೋಡ ಬಿತ್ತನೆ ನಡೆಸಲು ನಿರ್ಧರಿಸಿದೆ. ಇದರ ಅನುಷ್ಠಾನಕ್ಕಾಗಿ ಮೇಲ್ವಿಚಾರಣೆ ಮತ್ತು ತಾಂತ್ರಿಕ ಮಾರ್ಗದರ್ಶನ ನೀಡಲು 2 ಸಮಿತಿಗಳನ್ನು ರಚಿಸಲಾಗಿದೆ ಎಂದು ಜಲಸಂಪನ್ಮೂಲ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಮೊದಲ ಸಮಿತಿಯಲ್ಲಿ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಮತ್ತು ಅಭಿವೃದ್ಧಿ ಆಯುಕ್ತರು ಸೇರಿದಂತೆ 6 ಸದಸ್ಯರು ಇರಲಿದ್ದಾರೆ. ಈ ಸಮಿತಿಯು ಮೋಡ ಬಿತ್ತನೆ ಕಾರ್ಯಕ್ರಮದ ಒಟ್ಟಾರೆ ಮೇಲ್ವಿಚಾರಣೆ ಮತ್ತು ಪರಿಶೀಲನೆ ನಡೆಸಲಿದೆ. ಎರಡನೇ ಸಮಿತಿಯು ತಾಂತ್ರಿಕ ಸಲಹಾ ಮತ್ತು ಮೌಲ್ಯಮಾಪನ ಸಮಿತಿಯಾಗಿದ್ದು ಕಾರ್ಯಕ್ರಮ ಅನುಷ್ಠಾನಗೊಳಿಸಲು ತಾಂತ್ರಿಕ ನೆರವು, ಮಾರ್ಗದರ್ಶನ ಹಾಗೂ ಶಿಫಾರಸುಗಳನ್ನು ನೀಡಲಿದೆ. ಇದರಲ್ಲಿ ಕೆಎಸ್ಎನ್ಡಿಎಂಸಿ ನಿರ್ದೇಶಕರು ಸಮಿತಿಯ ಅಧ್ಯಕ್ಷತೆ ವಹಿಸಲಿದ್ದು 8 ಸದಸ್ಯರು ಹಾಗೂ ವಿಶೇಷ ಆಹ್ವಾನಿತರು ಇರಲಿದ್ದಾರೆ. ಮೋಡ ಬಿತ್ತನೆ ಕಾರ್ಯಕ್ರಮಕ್ಕಾಗಿ ಜಿಎಸ್ಟಿ ಹೊರತುಪಡಿಸಿ 28,52,00,000 ರೂಪಾಯಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಪಟ್ಟಣದ ಜನತೆಯ ಬಹುದಿನಗಳ ಬೇಡಿಕೆಯಾಗಿದ್ದ ಬೂದಿಕೋಟೆ ವೃತ್ತದ ನೂತನ ರೈಲ್ವೆ ಮೇಲ್ಸೇತುವೆಯನ್ನು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಲೋಕಾರ್ಪಣೆಗೊಳಿಸಿದರು. ಈ ವೇಳೆ ಮಾತನಾಡಿದ ಅವರು, ಸುಮಾರು 31,51,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಅತ್ಯಾಧುನಿಕ ಮೇಲ್ಸೇತುವೆಯು ವಾಹನ ಹಾಗೂ ರೈಲುಗಳ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಿದೆ ಎಂದು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿರುವ ಎಲ್ಲಾ ಲೆವೆಲ್ ಕ್ರಾಸಿಂಗ್ಗಳಿಗೆ ಮೇಲ್ಸೇತುವೆ ಅಥವಾ ಅಂಡರ್ಪಾಸ್ ನಿರ್ಮಿಸುವ ಮೂಲಕ ಜಿಲ್ಲೆಯನ್ನು ಸಂಪೂರ್ಣ ರೈಲ್ವೆ ಗೇಟ್ ಮುಕ್ತವನ್ನಾಗಿಸುವ ಗುರಿ ಹೊಂದಲಾಗಿದೆ. ಇದಕ್ಕೆ ಅಗತ್ಯವಿರುವ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳ ಸಹಕಾರ ಅತ್ಯಗತ್ಯ ಎಂದು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯಗಳೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮತ್ತು AIR ನ್ಯೂಸ್ ವೆಬ್ಸೈಟ್ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. AIR ನ್ಯೂಸ್, DD ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಿಸಿದಂತೆ ರಾಜೀನಾಮೆ ನೀಡಿರುವ ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆ ಪತ್ರವನ್ನು ಇಂದು ರಾಜ್ಯಪಾಲರಿಗೆ ಕಳುಹಿಸುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷಕ್ಕೆ ಮುಜುಗರವಾಗುವುದನ್ನು ತಪ್ಪಿಸಲು ನಾಗೇಂದ್ರ ಸ್ವಯಂ ಪ್ರೇರಣೆಯಿಂದ ರಾಜೀನಾಮೆ ನೀಡಿರುವುದಾಗಿ ಹೇಳಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ರಾಜ್ಯದಲ್ಲಿನ ಬರ ಮತ್ತು ಕಾವೇರಿ ನೀರಿನ ವಿವಾದದಂತಹ ವಿಷಯಗಳನ್ನು ಪರಿಹರಿಸುವುದಕ್ಕಿಂತ ರಾಜಕೀಯದಲ್ಲಿ ಹೆಚ್ಚು ಆಸಕ್ತಿ ಹೊಂದಿದೆ ಎಂದು ಆರೋಪಿಸಿದ್ದಾರೆ. ಪ್ರತಿಪಕ್ಷಗಳಿಗೆ ರಾಜ್ಯದ ಜನರ ಕಲ್ಯಾಣದ ಬಗ್ಗೆ ಹಿತಾಸಕ್ತಿ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸದನದ ಒಳಗೆ ಹಾಗೂ ಹೊರಗಿನ ನಿರಂತರ ಹೋರಾಟದಿಂದ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ನೀಡಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ಪರಿಶಿಷ್ಟ ಸಮುದಾಯಕ್ಕೆ ಸಂದ ಜಯ ಎಂದು ತಿಳಿಸಿದ್ದಾರೆ. ಬಿಜೆಪಿ ಜೆಡಿಎಸ್ ಒಗ್ಗಟ್ಟಿನ ಹೋರಾಟದಿಂದ ನಾಗೇಂದ್ರ ರಾಜೀನಾಮೆ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲಾಗಿದೆ ಎಂದು ಹೇಳಿದ್ದಾರೆ. 5 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಟೆಂಡರ್ ಅಥವಾ ವರ್ಗಾವಣೆಗೆ ಸಚಿವ ಸಂಪುಟದ ಅನುಮೋದನೆಯ ಅಗತ್ಯವಿದೆ. ಅಂತಹುದರಲ್ಲಿ ವಾಲ್ಮೀಕಿ ನಿಗಮದ ಹಗರಣದಲ್ಲಿ 50-60 ಕೋಟಿ ರೂಪಾಯಿ ವರ್ಗಾವಣೆ ಮಾಡಿದ್ದು ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಲಭ್ಯವಾಗುವ ಸಂಸದರ ನಿಧಿಯನ್ನು ಸಮರ್ಪಕವಾಗಿ ಹಾಗೂ ಆದ್ಯತೆಯ ಮೇರೆಗೆ ಬಳಸಿಕೊಳ್ಳಬೇಕು ಎಂದು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ

0: ಎಚ್ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲೆಯ ದಿಶಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿ ಇಲಾಖೆಗಳ ನಡುವೆ ಸಮನ್ವಯತೆ ಇರಬೇಕು ಎಂದು ತಿಳಿಸಿದ್ದಾರೆ. ವಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ವೈದ್ಯರ ಹಾಜರಾತಿಯನ್ನು ಕಡ್ಡಾಯವಾಗಿ ಬಯೋಮೆಟ್ರಿಕ್ ವ್ಯವಸ್ಥೆಯ ಮೂಲಕ ದಾಖಲಿಸುವಂತೆ ಸೂಚನೆ ನೀಡಿದ್ದಾರೆ. ರಾಷ್ಟೀಯ ಹೆದ್ದಾರಿ ವ್ಯಾಪ್ತಿಯಲ್ಲಿ ಕೈಗೊಳ್ಳಲಾಗುತ್ತಿರುವ ರಸ್ತೆ ಕಾಮಗಾರಿಗಳನ್ನು ನಿಗದಿತ ಗುಣಮಟ್ಟ ಹಾಗೂ ಮಾನದಂಡಗಳಿಗೆ ಅನುಗುಣವಾಗಿ ಕೈಗೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಸಾಲ ಮರುಪಾವತಿಗೆ ಸಂಬಂಧಿಸಿದಂತೆ ರೈತರ ಮೇಲೆ ಯಾವುದೇ ರೀತಿಯ ಅನಗತ್ಯ ಒತ್ತಡ ಹೇರಬಾರದು ಎಂದು ಬ್ಯಾಂಕ್ಗಳಿಗೆ ಸೂಚಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿ ವಿಚಾರದಲ್ಲಿ ಬಿಜೆಪಿ ನಾಯಕರು ಹಾಗೂ ಸಂಸದರು ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಹೆಸರಿನಲ್ಲಿ ಈ ಪ್ರದೇಶಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶ ಎಂದು ಗುರುತಿಸಿರುವುದರಿಂದ ಜನರಲ್ಲಿ ಆತಂಕ ಮನೆ ಮಾಡಿದೆ. ರಾಜ್ಯ ಸರ್ಕಾರ ಈಗಾಗಲೇ ಈ ವರದಿಯನ್ನು ತಿರಸ್ಕರಿಸುವ ಸ್ಪಷ್ಟ ನಿಲುವು ತೆಗೆದುಕೊಂಡಿದ್ದು ಜಾರಿಗೆ ಅವಕಾಶ ನೀಡುವುದಿಲ್ಲ. ಮಲೆನಾಡಿನ ರೈತರು ಹಾಗೂ ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಪ್ರತಿಭಾವಂತ ವಿದ್ಯಾರ್ಥಿಗಳೇ ಬೆಂಗಳೂರಿನ ಹೆಮ್ಮೆ ಮತ್ತು ಭವಿಷ್ಯ ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಮ್ಮೂರ ಹೆಮ್ಮೆ ಪೌರ ಸನ್ಮಾನ ಕಾರ್ಯಕ್ರಮದಲ್ಲಿ ಶಾಲೆ ಮತ್ತು ಪದವಿ ಪೂರ್ವ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ 181 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿ ಮಾತನಾಡಿದ ಅವರು, ಒಬ್ಬ ವಿದ್ಯಾರ್ಥಿ 99ಕ್ಕೂ ಹೆಚ್ಚು ಅಂಕಗಳನ್ನು ಪಡೆಯುವುದು ಸುಲಭದ ಕೆಲಸವಲ್ಲ ಎಂದು ತಿಳಿಸಿದ್ದಾರೆ. ಓದಿನಲ್ಲಿ ಆಸಕ್ತಿ ಇರುವ ಮಕ್ಕಳಿಗೆ ಶಾಲೆ ಮುಖ್ಯವಲ್ಲ, ಪರಿಶ್ರಮವೇ ಮುಖ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೊದಲ ಹಂತದ ಬರಪೀಡಿತ ತಾಲೂಕುಗಳ ಪಟ್ಟಿಯಲ್ಲಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕು ಮಾತ್ರ ಸೇರ್ಪಡೆಯಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯ ಉಳಿದ ತಾಲೂಕುಗಳನ್ನು ಎರಡನೇ ಹಂತದ ಪಟ್ಟಿಯಲ್ಲಿ ಸೇರಿಸುವಂತೆ ಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲಾಗುವುದು ಎಂದು ಯಾದಗಿರಿ ಮತಕ್ಷೇತ್ರದ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಜನ್ಮ ಶತಮಾನೋತ್ಸವ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಸೇರಿದಂತೆ ಹಲವು ಗಣ್ಯರು ಭಾಗಿ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣವನ್ನು 5,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಉನ್ನತೀಕರಿಸಲು ಸರ್ಕಾರ ನಿರ್ಧಾರ. ರಾಜ್ಯದಲ್ಲಿ ಮೋಡ ಬಿತ್ತನೆಗೆ ಮಾರ್ಗದರ್ಶನ ನೀಡಲು 2 ಸಮಿತಿ ರಚಿಸಿ ಜಲಸಂಪನ್ಮೂಲ ಇಲಾಖೆ ಆದೇಶ. ಕೋಲಾರದ ಬಂಗಾರಪೇಟೆಯಲ್ಲಿ ನೂತನ ರೈಲ್ವೆ ಮೇಲ್ಸೇತುವೆ ಲೋಕಾರ್ಪಣೆಗೊಳಿಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಹಾಗೂ ಆಕಾಶವಾಣಿಯಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮನದ ಮಾತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಕುರಿತು ಪುನರ್ವಸತಿ ವೃತ್ತಿಪರ ತರಬೇತುದಾರರಾದ ಶ್ರೀಯುತಾ ರಂಗನಾಥ್ ನಂಜನಗೂಡುರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

0: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಎಂದಿನಂತೆ ತಮಗೆಲ್ಲರಿಗೂ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಇವತ್ತಿನ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ವೃತ್ತಿಪರ ತರಬೇತುದಾರರಾದ ಶ್ರೀ ರಂಗನಾಥ್ ನಂಜನಗೌಡರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ
0: ಸರ್. ನಾವು ಇವತ್ತು ಈ ಒಂದು ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಬಗ್ಗೆ ನಮ್ಮ ಸರ್ ಏನು ಸರ್ ಈ ಒಂದು ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಅಂದರೆ ಏನು, ಇದರೊಂದು ಪ್ರಮುಖ ಉದ್ದೇಶದ ಬಗ್ಗೆ ತಾವು ತಿಳಿಸ್ಕೊಡ್ಬೋದು ಸರ್?
1: ಸುಮಾರು 90 ಆಗಿಂದ ನಮ್ಮ ಜೊತೆ ಅಂಗವಿಕಲತೆ ಇರ್ತಕ್ಕಂಥ ವ್ಯಕ್ತಿಗಳು, ಅಂದರೆ ಇವತ್ತಿನ ದಿನ ಅಂಗವಿಕಲತೆ ಅನ್ನೋ ಪದವನ್ನು ಬೇರೆ ಬೇರೆ ಪದಗಳಲ್ಲಿ ಬಳಸ್ತಾರೆ. ಇವತ್ತು ವಿಕಲಚೇತನ ಅಂತ ಕರೀತಾರೆ, ಅಥವಾ ಇಂಗ್ಲೀಷ್ನಲ್ಲಿ ಡಿಫ್ರೆಂಟ್ಲಿ ಏಬಲ್ಡ್ ಅಂತ ಕರೀತಾರೆ. ಯಾವುದೇ ಪದ ಕರೆತರು ಅದೊಂದು ಸಮುದಾಯ ನಮ್ಮ ಜೊತೆಗಿದೆ. ಆ ಸಮುದಾಯದ ಅಭಿವೃದ್ಧಿ, ಆ ಸಮುದಾಯದ ಏಳಿಗೆ, ಮತ್ತು ಆ ಸಮುದಾಯ ಮುಖ್ಯವಾಹಿನಿಯಲ್ಲಿ ಬೆರೀಬೇಕು ಅನ್ನೋ ಉದ್ದೇಶದಿಂದ ನಾವು ವಿಶ್ವಾಂಗವಿಕಲ ದಿನಾಚರಣೆ ಮಾಡಬೇಕು ಅನ್ನೋವಂಥ ಅಂಶವನ್ನು ವಿಶ್ವಸಂಸ್ಥೆಯವರು ತಂದರು. ಅದಾದ ನಂತರ

0: 92ರಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾನೂನು ಬಂತು. ಆಮೇಲೆ ಅದನ್ನು ಅದಾದ ಮೇಲೆ ನಮ್ಮ ದೇಶದಲ್ಲೂ ಸಹ ಒಂದು ಕಾನೂನು ತರಬೇಕು ಅಂತೇಳಿ 1995ರಲ್ಲಿ ಅಂಗವಿಕಲರ ಅಧಿನಿಯಮ, ಸಮಾನ ಅವಕಾಶ, ಹಕ್ಕುಗಳ ಸಂರಕ್ಷಣೆ, ಸಂಪೂರ್ಣ ಭಾಗವಹಿಸುವಿಕೆ ಕಾನೂನು ಅದು ಬಂತು. ಅದಾದ ನಂತರ ಅದರಲ್ಲಿ ಈ ಹಕ್ಕುಗಳಿಗೆ ಹೆಚ್ಚು ಒತ್ತು ಕೊಟ್ಟಿಲ್ಲ ಅನ್ನುವಂಥ ಅಂಶವನ್ನು ಗಮನಿಸಿದಂಥವ್ರು, ಮತ್ತು ಇಡೀ ವಿಶ್ವದ ಮಟ್ಟದಲ್ಲಿ ಅಂಗವಿಕಲರೆಲ್ಲರೂ ವಿಶ್ವ ಆರೋಗ್ಯ ಸಂಸ್ಥೆಯನ್ನು ಕೇಳ್ಕೊಂಡಿದ್ದೇನಪ್ಪ ಅಂದರೆ ನಮಗೂ ಸಹ ಒಂದು ಒಡಂಬಡಿಕೆ ಕನ್ವೆನ್ಷನ್ ಬೇಕು ಅಂತ ಹೇಳಿ. ಸೊ ಹಾಗಾಗಿ 2006ರಲ್ಲಿ ನಮಗೆ ಒಂದು ಒಡಂಬಡಿಕೆಯನ್ನು ಸಹ ವಿಶ್ವಮಟ್ಟದಲ್ಲಿ ಆಯಿತು. ಅದನ್ನು UNCRP ಪಡಿ ಅಂತ, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಅಂತ ಹೇಳ್ತೀವಿ, ಅಂಗವಿಕಲರ ವಿಶ್ವಮಟ್ಟದ ಒಡಂಬಡಿಕೆ ಅದು ಬಂತು. ಅದಾದ ನಂತರ ಇಡೀ ವಿಶ್ವದಲ್ಲಿ ಅದಕ್ಕೆ ಯಾರ್ಯಾರು ಸಿಗ್ನೇಟರಿ ಆಗಿದ್ರು, ಒಪ್ಕೊಂಡಿದ್ರು, ಅದರಲ್ಲಿ ಭಾರತನೂ ಒಂದು. ಅದು 1010 ವರ್ಷಗಳ ಕಾಲ ಸಮಯ ತಗೊಂಡು 2016ರಲ್ಲಿ ಸಮಗ್ರವಾದಂಥ ಹಕ್ಕು ಆಧಾರಿತ ಕಾನೂನನ್ನು ತಂತು. ಇದರಲ್ಲಿ ಸುಮಾರು 17 ಅಧ್ಯಾಯಗಳಿದೆ, ಒಂದು ಅನೆಕ್ಷರ್ ಇದೆ. 17 ಅಧ್ಯಾಯಗಳು ಇಲ್ಲಿ ವಿವಿಧ ಹಂತಗಳನ್ನು ಅವನು ಹೇಳ್ಕೊಂಬರ್ತಾನೆ. ಅಂಗವಿಕಲತೆ ಅಂದರೆ ಏನು, ಯಾರು, ಅವರಿಗೆ ಯಾವ್ಯಾವ ಅಧಿಕಾರಿಗಳು ಕೆಲಸ ಮಾಡಬೇಕು, ಅವರ ಶಿಕ್ಷಣ ಹಕ್ಕವನ್ನು ಕುರಿತಾಗಿ, ಉದ್ಯೋಗದ ಹಕ್ಕುಗಳನ್ನು ಕುರಿತಾಗಿ, ಆಮೇಲೆ ಮನೋರಂಜನೆಯ ಹಕ್ಕುಗಳನ್ನು ಕುರಿತಾಗಿ, ಈ ಥರ ಎಲ್ಲವನ್ನು ಹೇಳ್ಕೊಂಡು ಬರ್ತಾ. ಅದರಲ್ಲಿ ಅಂಗವಿಕಲತೆ ಎಷ್ಟು ಪ್ರಮಾಣದಲ್ಲಿದ್ದರೆ ಸೌಲಭ್ಯ ಸಿಗುತ್ತೆ, ಎಷ್ಟು ಪ್ರಮಾಣದಲ್ಲಿದ್ದರೆ ಸೌಲಭ್ಯ ಸಿಗಲ್ಲ, ಅಥವಾ ಹೈ ಸಪೋರ್ಟ್ ನೀಡ್, ತೀವ್ರ ನೆರವಿನ ಅಂಗವಿಕಲರು ಅಂದರೆ ಯಾರು, ಇದನ್ನು ಎಲ್ಲಿ ಪಡಿಬೇಕು, ಎಲ್ಲ ಅಂಶಗಳನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ. ಅನೆಕ್ಷರ್ ಅಂತ ಏನು ಹೇಳಿದ್ನಲ್ಲ ನಾನು, ಅದರಲ್ಲಿ ಸುಮಾರು 120 ಅಂಗವಿಕಲತೆಯನ್ನು ಅವರೇ ಹೆಸರಿಸಿದ್ದಾರೆ. ಇನ್ನು 21ನೇ ಕ್ಯಾಟಗರಿಯನ್ನು ಯಾರು ಅದನ್ನು ಅಂಗವಿಕಲತೆಯನ್ನು ಪತ್ತೆ ಹಚ್ಚಿ ಒಂದು ಪ್ರಮಾಣೀಕರಿಸ್ತಾರೆ ಅವರ ಒಂದು ಪ್ರಜ್ಞೆಗೆ ಅಂತ ಬಿಟ್ಟಿದ್ದಾರೆ. ಅದರಲ್ಲಿ ಸಾಕಷ್ಟು ಬೇರೆ ಪ್ರಕಾರದ ತೊಂದರೆಗಳಿರುವಂಥ ಜನಗಳು ಅದರೊಳಗೆ ಬರ್ತಾರೆ. ಹಾಗಾಗಿ ಒಟ್ಟಾರೆ 21 ಅಂತ ಅದರಲ್ಲಿ ಉಲ್ಲೇಖ ಇದೆ. ಆದರೆ 20ನ್ನ ಆ ಕಾನೂನಲ್ಲೇ ಯಾವುದು ಅನ್ನೋದನ್ನ ಭಾರಿ ನಿರ್ದಿಷ್ಟವಾಗಿ ಹೆಸರಿಸಿದ್ದಾರೆ. 21ನೇದನ್ನ ಯಾರು ದೃಢೀಕರಿಸ್ತಾರೆ ಆ ವೈದ್ಯರ ಗುಂಪಿಗೆ, ಅವರ ಪ್ರಜ್ಞೆಗೆ, ಆ ವ್ಯಕ್ತಿಯ ಒಂದು ಪರಿಸ್ಥಿತಿ, ಅವನ ಬೆಳವಣಿಗೆಗೆ ತೊಂದರೆ ಆಗ್ತಾ ಇದೆ ಅನ್ನೋದೊಂದು ಕಂಡು ಬಂದ್ರೆ ಅದನ್ನ ಹೆಸರಿಸಿ ಅವನಿಗೆ ಪ್ರಮಾಣ ಪತ್ರ ಕೊಡಬಹುದು ಅಂತ ಮಾಡಿದ್ದಾರೆ. ಅದರಲ್ಲಿ ಸುಮಾರು ಬಂದು ಇವಾಗ ಪೋಲಿಯೋ ಅಂತ ಹೆಸರಿಲ್ಲ, ಅದ್ರಲ್ಲಿ ಪೋಲಿಯೋ ಇದೆ. ಸ್ಪೈನಲ್ ಕಾರ್ಡ್ ಇಂಜುರಿ ಅನ್ನೋದಿಲ್ಲ ಅದರಲ್ಲಿ, ಬೆನ್ನುಹುರಿ ಅಪಘಾತ ಅದು ಅದರಲ್ಲಿ ಬರುತ್ತೆ, ಆರ್ಥ್ರೈಟಿಸ್ ಅಂತ ಬರುತ್ತೆ, ಅಂಪ್ಯುಟೇಷನ್ ಅಂತ ಬರುತ್ತೆ, ಈ ತರದ್ದು ಬೇಕಾದಷ್ಟು, ಅಬ್ಸೆನ್ಸ್ ಆಫ್ ಲಿಂಬ್ ಇವೆಲ್ಲ ಆ 21ನೇ ಕ್ಯಾಟಗರಿ ಒಳಗಡೆ ಇದೆಲ್ಲ ಸೇರಿಕೊಳ್ಳುತ್ತೆ. ಇದನ್ನ ಇಷ್ಟು ಒಟ್ಟಾರೆ ಸರ್ವತೋಮುಖ ಅಂಗವಿಕಲರ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು, ಅವನು ಸಮಾಜದಲ್ಲಿ ಸಂಯೋಜಿತವಾಗಿ ಬದುಕಬೇಕು, ಎಲ್ಲರಂತೆ ಬದುಕಬೇಕು, ಅವನಿಗೆ ಸಮಾನ ಅವಕಾಶಗಳು ಸಿಗಬೇಕು, ಯಾವುದೇ ತಾರತಮ್ಯ ಇರಬಾರದು, ಅವನು ಎಲ್ಲ ಸ್ಥಳಗಳಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಯಾವುದೇ ಅಡೆತಡೆಗಳು ಇರಬಾರದು ಅಂತ ಒಂದು ಸಮಾಜವನ್ನ, ಸಂಯೋಜಿತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಉದ್ದೇಶದಿಂದ 2016ರಲ್ಲಿ ಬಂದಿರುವಂಥ ಕಾನೂನು ಆ ಅಂಶಗಳನ್ನು ಕುರಿತಾಗಿ ಮಾತಾಡುತ್ತೆ.
1: ಓಕೆ ಸರ್, ಈಗ ತಾವು ಹೇಳ್ದಂಗೆ, ಈಗ ತಾವು ಹೇಳ್ತಾ ಇದ್ರೆ 2016ರಲ್ಲಿ ಈ ಒಂದು ಕಾನೂನು ಏನಿಗೆ ಬಂತು ಅನ್ನೋದ್ರ ಬಗ್ಗೆ, ಈಗ 1995ರ ಕಾಯ್ದೆಗೆ ಹೋಲಿಸಿದ್ರೆ ಈ ಒಂದು 2016 ಅಧಿನಿಯಮದಲ್ಲಿ ಪ್ರಮುಖವಾಗಿ ಯಾವ್ಯಾವ ಬದಲಾವಣೆಗಳನ್ನ ಮಾಡಲಾಗಿದೆ ಸರ್?
0: ನೋಡಿ, ಸಾಮಾನ್ಯವಾಗಿ ಕಾನೂನಿನ ಹೆಸರಿನಲ್ಲೇ ಹಕ್ಕುಗಳನ್ನು ಅಂತ ಹೇಳಿದೆ. ಈಗ ಸಮಾನಾವಕಾಶ ಅಥವಾ ಹಕ್ಕುಗಳ ಸಂರಕ್ಷಣೆ, ಸಂಪೂರ್ಣ ಭಾಗವಹಿಸುವಿಕೆ ಅನ್ನೋದನ್ನ ಹೇಳಿದೆ ಅಷ್ಟೇ. ಅದ್ರ 95ನೇ ಇಸವಿ ಕಾನೂನಿನಲ್ಲೇ ಅದು ಹೇಳಿದೆ, ಅದು ಬ್ರಾಕೆಟಲ್ಲಿದೆ. ಅದು ವಸ್ತುಸ್ಥಿತಿಯಲ್ಲಿ ಅನುಷ್ಠಾನಕ್ಕೆ ಬರಬೇಕಾಗಿತ್ತು, ಅದು ಆಗಕ್ಕೆ ಸಾಧ್ಯ ಆಗಲಿಲ್ಲ. ಆಮೇಲೆ ಎರಡನೇದು, ಅದರ 7 ಅಂಗವಿಕಲತೆಯನ್ನು ಮಾತ್ರ ಗುರುತಿಸಿದ್ರು. ಇವತ್ತು ಅದು 3 ಪಟ್ಟಾಗಿದೆ, 21 ತರದ ಅಂಗವಿಕಲತೆಯನ್ನು ಗುರುತಿಸಿದ್ದಾರೆ. ಆಯ್ತಾ, ಅದ್ರ ಜೊತೆಗೆ ಈ 95ರಲ್ಲಿ ಇದ್ದಂಥ ಕಾನೂನೆಲ್ಲ ಹೇಗಿದೆಯಪ್ಪ ಅಂದರೆ, ಸ್ಥಳೀಯ ಸರ್ಕಾರಗಳು ಆ ಸರ್ಕಾರದ ಹಣಕಾಸಿನ ಅನುಕೂಲಕ್ಕೆ ಸರಿಯಾಗಿ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬಹುದು ಅಂತ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಆದರೆ ಇವತ್ತು 2016ರಲ್ಲಿ ಬಂದಿರುವಂಥ ಕಾನೂನಲ್ಲಿ ಅದು ಮ್ಯಾಂಡೇಟರಿ, ಕಡ್ಡಾಯ, ಎಲ್ಲವೂ ಕಡ್ಡಾಯ ಅಂತ ಆಗಿದೆ. ಅದನ್ನು ಸಾಮಾನ್ಯವಾಗಿ ತಜ್ಞರೆಲ್ಲ ಏನು ಹೇಳ್ತಾರೆ ಅಂದರೆ ವೆಲ್ಫೇರ್ ಆ್ಯಕ್ಟ್ ಅಂತಾರೆ 95ರನ್ನ. ಆದರೆ ಇದನ್ನು ರೈಟ್ ಬೇಸ್ಡ್ ಆ್ಯಕ್ಟ್ ಅಂತ ಕರೀತಾರೆ, ಹಕ್ಕು ಆಧಾರಿತ ನಿಯಮ ಅಂತ 2016ರನ್ನ ಕರೀತಾರೆ. ಇದು ಬಹಳ ಮೂಲಭೂತವಾಗಿರುವಂಥ ವ್ಯತ್ಯಾಸಗಳು.
1: ಓಕೆ ಸರ್, ಈ ಒಂದು ಅಧಿನಿಯಮದ ಪ್ರಕಾರ ಒಂದು ಈ ಒಂದು ವಿಶೇಷ ಚೇತನ ವ್ಯಕ್ತಿಯನ್ನು ಹೇಗೆ ವ್ಯಾಖ್ಯಾನಿಸ್ತಾ ಇದೆ ಸರ್?
0: ನೋಡಿ, ಸರ್ಕಾರದ ನಿಯಮದ ಪ್ರಕಾರ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಕರಿತೀವಿ. ಬೆಂಚ್ ಮಾರ್ಕ್ ಡಿಸಬಿಲಿಟಿಲಿ ಏನು ಹೇಳ್ತಾನೆ ಅಂತಂದರೆ, 40% ಅದಕ್ಕಿಂತ ಹೆಚ್ಚು, 40% ಹೆಚ್ಚಿನ ತೊಂದರೆ ಇದ್ದರೆ ದೈಹಿಕವಾಗಿ ಮಾನಸಿಕವಾಗಿ, ಅಂತ ಅವನನ್ನು ಅಧಿಕೃತವಾಗಿ ಅಂಗವಿಕಲತೆ ಇರುವ ವ್ಯಕ್ತಿ ಅಂತ ಗುರುತಿಸಿ ಅವನಿಗೆ ಸರ್ಕಾರಿ

0: ಸೌಲಭ್ಯಗಳನ್ನ ಎಲ್ಲವನ್ನು ಕೊಡೋದು ಅಂತ ಆಗಿದೆ. ಹಾಗಂತ ಮಾತ್ರಕ್ಕೆ ಅದಕ್ಕಿಂತ ಕಮ್ಮಿ ಇರುವಂತ ಅಂಗವಿಕಲರಿಗೆ ಏನು ಇಲ್ವೆ ಅಂದ್ರೆ ಈ ಹೊಸ ಕಾನೂನಲ್ಲಿ ಅದಕ್ಕೂ ಸಹ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವನಿಗೆ ಪ್ರಮಾಣ ಪತ್ರ ಸಿಗುತ್ತೆ, ಈಗ ನಾವೇನು UDID ಕಾರ್ಡ್ ಅಂತ ಹೇಳ್ತೀವಲ್ಲ ಅದು ಸಿಗುತ್ತೆ. ಆದ್ರೆ ಅವನು ಸೌಲಭ್ಯಗಳಿಗೆ ಅರ್ಹನಲ್ಲ ಅಷ್ಟೇ. ಆದ್ರೆ ಮತ್ತೆ ಅದು ಸಿಕ್ಕಿನ ಏನು ಅರ್ಹತೆ ಇಲ್ಲ ಅಂದ್ರೆ ಏನಪ್ಪಾ ಪ್ರಯೋಜನ ಅಂತಂದ್ರೆ, ಇಲ್ಲಿ ಯಾವ ತರ ಪ್ರಯೋಜನಗಳನ್ನ ಅವ್ರು ಪಡ್ಕೋಬಹುದು ಅಂದ್ರೆ, ಇವಾಗ ಯಾರೋ ಅವರು ಅಂಗವಿಕಲತೆಯನ್ನ ಹೆಸರಿಡಿಸಿ ಅವ್ರನ್ನ ನಿಂದನೆ ಮಾಡ್ತಾರೆ, ಆಗ ಈ UDID ಕಾರ್ಡಿನ ಇಟ್ಕೊಂಡು ಆಧಾರದ ಮೇಲೆ ಅವ್ರ ಮೇಲೆ ಕಾನೂನುಬದ್ಧ ಕ್ರಮ ತಗೋಬಹುದು. ಮತ್ತೆ ಬಸ್ಸಲ್ಲಿ ರೈಲಲ್ಲಿ ಪ್ರಯಾಣ ಮಾಡ್ತಿರ್ತೀವಿ, ಅವಾಗ ಅಂಗವಿಕಲರಿಗೆ ಅಂತ ಒಂದು ಮಾಡಿರುವಂತ ಮೀಸಲಾಗಿರುವಂತ ಸ್ಥಾನ ಇರುತ್ತೆ, ಅದನ್ನ ಅವ್ರು ಎದ್ದು ಬಿಟ್ಕೊಡಲ್ಲ. ಅಂತ ಸಂದರ್ಭದಲ್ಲಿ ಈ ಕಾರ್ಡಿನ ಉಪಯೋಗಿಸ್ಕೊಂಡು ಅವರು ಅದನ್ನ
1: ಪಡ್ಕೋಬಹುದು.
0: ಈ ತರದ ಪರ್ಯಾಯವಾದಂತ ಸೌಲಭ್ಯಗಳನ್ನ ಪಡ್ಕೋಬಹುದೇ ಹೊರತು, ಈ ಕೆಲವು ಸೌಲಭ್ಯ ಪೆನ್ಷನ್ ಆಗಿರ್ಬೋದು ಅಂದ್ರೆ ಅದನ್ನ ನಾವು ಮಂತ್ಲಿ ಮೇಂಟೆನೆನ್ಸ್ ಅಲೋಯೆನ್ಸ್ ಅಂತ ಕರಿತೀವಿ. ಆ ಪೆನ್ಷನ್ ಅನ್ನುವಂತ ಪದ ವಾಡಿಕೆಯಲ್ಲಿ ಬಂದ್ಬಿಟ್ಟಿದೆ, ಅದು ಸರಿಯಲ್ಲ. ಅದು ಮಂತ್ಲಿ ಮೇಂಟೆನೆನ್ಸ್ ಅಲೋಯೆನ್ಸ್ ಅಂತ, ಮಾಸಿಕ ನಿರ್ವಹಣಾ ಭತ್ಯೆ ಅಂತ ಅವರಿಗೆ ಪ್ರತಿ ತಿಂಗಳು ಇಷ್ಟು ಕೊಡಬೇಕು ಅಂತಿದೆ. ಆ ತರದ ಸೌಲಭ್ಯಗಳು ಸಿಗೋದಿಲ್ಲ. ಅಥವಾ ಕೆಲವು ಸಾಧನ ಸಲಕರಣೆಗಳು ಕೊಡ್ತಾರೆ, ಅದು ಕಿವಿಗೆ ಹಾಕೊಳ್ಳುವಂತ ಹಿಯರಿಂಗ್ ಏಡ್ ಇರ್ಬೋದು, ನಡೆದಾಡಬೇಕಾಗಿರೋ ಕ್ರಚ್ಚು, ಕ್ಯಾಲಿಪರು, ವೀಲ್ ಚೇರು, ಅಥವಾ ಮೋಟರೈಸ್ ಟ್ರೈ ಸ್ಕೂಟರು, ಈ ತರದ್ದೆಲ್ಲ ಏನಿದೆ ಆ ತರದ್ದು ಅವ್ರಿಗೆ ಯಾರಿಗೆ 40% ಇಂದ ಕಮ್ಮಿ ಇರೋರಿಗೆ ಸಿಗದೇ ಇರ್ಬೋದು. ಜೊತೆಗೆ ಸರ್ಕಾರಿ ಬೇರೆ ಬೇರೆ ಸೌಲಭ್ಯಗಳು, ಸಾಲ ಸೌಲಭ್ಯಗಳಾಗಿರ್ಬೋದು ಅಥವಾ ಆರ್ಥಿಕ ನೆರವನ್ನ ನೀಡುವಂತ ಕೆಲವು ಯೋಜನೆಗಳಾಗಿರ್ಬೋದು, ಇವುಗಳು ಅವರಿಗೆ ದೊರಕದೇ ಇರ್ಬೋದು. ಈತ ಸಣ್ಣ ಪುಟ್ಟದ್ದು ಮತ್ತೆ ಹಕ್ಕುಗಳಿಗೆ ಸಂಬಂಧಪಟ್ಟಂಗೆ ಬೇರೆ ತರ ಸೌಲಭ್ಯಗಳು, ಆರ್ಥಿಕ ಸೌಲಭ್ಯಗಳನ್ನು ಬಿಟ್ಟು ಬೇರೆ ರೀತಿಯ ಹಕ್ಕುಗಳಿಗೆ ಚ್ಯುತಿ ಬಂದಾಗ ಅವರು ಆ ಸರ್ಟಿಫಿಕೇಟ್ನ ಬಳಸ್ಕೊಂಡು ಅದಕ್ಕೆ ಸೂಕ್ತ ಕ್ರಮವನ್ನು ತಗೊಳ್ಬೋದು.
1: ಓಕೆ, ಈಗ ಸರ್ ಈಗ ತಾವು ಹೇಳ್ದಂಗೆ 2016 ಅಧಿನಿಯಮದ ಪ್ರಕಾರ 21 ರೀತಿಯ ಒಂದು ಡಿಸಬಿಲಿಟಿಗಳನ್ನು ನಾವು ಹೇಳಿದ್ದಾರೆ ಅಂತ ಹೇಳಿದ್ರೆ, ಅದರಲ್ಲಿ ಪ್ರಮುಖವಾಗಿ ಯಾವ್ಯಾವ ರೀತಿಯ ಒಂದು ವಿಶೇಷತೆಗಳನ್ನು ಗುರುತಿಸಲಾಗಿದೆ ಸರ್?
0: ನೋಡಿ, 21 ಒಂದು ನಾವು 5-6 ಕ್ಯಾಟಗರಿ ಮಾಡ್ಕೊಳ್ಬೋದು. ದೈಹಿಕ ಅಂಗವಿಕಲತೆ ಅನ್ನೋದ್ರಲ್ಲಿ ಒಂದು 5 ಅಂಗವಿಕಲತೆಯನ್ನು ಹೆಸರಿಸ್ತಾರೆ ಅವರು. ಅದರಲ್ಲಿ ಮಾಂಸಖಂಡಗಳ ಕ್ಷೀಣಿಸುವಿಕೆ, ಅದನ್ನು ಮಸ್ಕ್ಯುಲರ್ ಡಿಸ್ಟ್ರಫಿ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಅದಾದ್ಮೇಲೆ ಕುಬ್ಜರು ಅಂತ ಕರಿತೀವಿ, ಡ್ವಾಲ್ಫಿಸಮ್ ಅನ್ನೋದು ಬರುತ್ತೆ. ಅದಾದ್ಮೇಲೆ ಅವರಿಗೆ ಆಸಿಡ್ ಅಟ್ಯಾಕ್ ಅಂತ ಇದೆ, ಅದಕ್ಕೆ ಆಸಿಡ್ನ ಎರ್ಚಿ ಅಥವಾ ಬೆಂಕಿಯಲ್ಲಿ ಸುಟ್ಟು ಗಾಯಗಳಿಂದ ಅಂಗವಿಕಲತೆ ಬಂದಿರೋರ್ನ ಅದಕ್ಕೆ ನಾವು ಸೇರಿಸ್ಕೋತೀವಿ. ಆಮೇಲೆ ಲೆಪ್ರಸಿ ಅಂತ, ಕುಷ್ಠರೋಗದಿಂದ ನಿವಾರಣೆ ಹೊಂದಿರುವ, ಕುಷ್ಠರೋಗದಿಂದ ಉಂಟಾಗಿರುವಂತ ಅಂಗವಿಕಲತೆ ಇರುತ್ತೆ, ಅವರನ್ನ ಅದಕ್ಕೆ ಸೇರಿಸ್ಕೊಳ್ತೀವಿ. ಸೊ ಈ ರೀತಿ ಒಂದು 5 ಅಂಗವಿಕಲತೆಗಳು ಆ ಒಂದು ಕಡೆ ದೈಹಿಕ ಅಂಗವಿಕಲತೆಯಲ್ಲಿ ಬರುತ್ತೆ.
1: ಬಗ್ಗೆ ಮಾತಾಡೋಣ ಸರ್. ಒಂದು ಕರೆ ಇದೆ. ಹಲೋ,
2: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹೊಸಬೀದ್ರಳ್ಳಿಯಿಂದ. ತಮ್ಮ ಹೆಸರು?
2: ಸುರೇಶ್ ಅಂತ ಸರ್.
1: ಹಾ ಸುರೇಶ್ ಸರ್, ಹೇಳಿ ತಮ್ಮ ಪ್ರಶ್ನೆ ಏನು ಅಂತ.
2: ಸರ್, ನಾ ಇದು ಗ್ರಾಮ ಪಂಚಾಯತಿಲಿ ಸರ್ಕಾರದ ಅನುದಾನ ಬರ್ತಲ್ಲ ಅಂಗವಿಕಲರದು, ಅದು ಗ್ರಾಮ ಪಂಚಾಯತಿ ಬರ್ತಿಲ್ಲ ಸರ್, ಬರ್ತೈತಾ?
0: ಅವ್ರ ಹೆಸರು ಏನಂದ್ರು?
1: ಸುರೇಶ್.
0: ಸುರೇಶ್ ಅವರೇ, ಈಗ ಈ ಸಾರಿ 15th ಫೈನಾನ್ಸ್ ಅಂತ ಕರಿತೀವಿ, 15th ಫೈನಾನ್ಸ್, ಅದರಲ್ಲಿ ಬರುವಂತ ಅನುದಾನವನ್ನ ಗ್ರಾಮ ಪಂಚಾಯತಿಗಳು, ತಾಲೂಕ್ ಪಂಚಾಯತಿಗಳು, ಜಿಲ್ಲಾ ಪಂಚಾಯತಿಗಳು ಹೇಗೆ ಬಳಸಬೇಕು ಅಂತ ಒಂದು ಸರ್ಕಾರದ ಗೈಡ್ಲೈನ್ ಇದೆ, ಮಾರ್ಗಸೂಚಿ ಇದೆ. ಅದರ ಪ್ರಕಾರ ಅವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಆ ಹಣವನ್ನ ಒಂದು 5% ಹಣವನ್ನ ಅವರು ಅಂಗವಿಕಲ್ಯ ಕಲ್ಯಾಣಕ್ಕೋಸ್ಕರ ಎತ್ತಿಡಬೇಕು ಅಂತದ್ದು ಅದು ನಿಯಮದ ಪ್ರಕಾರ ಹೇಳುತ್ತೆ. ಈ ಸಾರಿ 15th ಫೈನಾನ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಸಾರ್ವಜನಿಕ ಕಟ್ಟಡಗಳಲ್ಲಿ, ಸ್ಥಳಗಳಲ್ಲಿ ಅಂಗವಿಕಲರಿಗೆ ಅಡೆತಡೆ ರಹಿತ ವಾತಾವರಣವನ್ನ ನಿರ್ಮಾಣ ಮಾಡಲಿಕ್ಕೆ ಆ ಹಣವನ್ನ ಬಳಸಬೇಕು ಅಂತ ಇದೆ. ನೀವು ಕೇಳಿದ್ದು ಪ್ರಶ್ನೆ ಒಳ್ಳೇದೆ, ಯಾಕೆಂದ್ರೆ ಮುಂಚೆ ಎಲ್ಲ ಗ್ರಾಮ ಪಂಚಾಯತಿಯಿಂದ 5% ಹಣವನ್ನ ಅಂಗವಿಕಲರಿಗೆ ನೇರವಾಗಿ ಕೊಡ್ತಾ ಇದ್ರು, ಅವ್ರಿಗೆ ಉದ್ಯೋಗ ಮಾಡ್ಲಿಕ್ಕೆ ಆಗ್ಬೋದು, ಸಾಧನ ಸಲಕರಣೆ ತಗೊಳಕಾಗ್ಬೋದು, ಅಥವಾ ಔಷಧೋಪಚಾರಕ್ಕಾಗ್ಬೋದು, ಈ ತರ ಇನ್ನಿತರ ಏನೇ ಅವರ ಅವಶ್ಯಕತೆ ಇದೆಯೋ ಅದಕ್ಕೆ ಬಳಸ್ಕೊಳ್ಳಿ ಅಂತ ಕೊಡ್ಬೋದಾಗಿತ್ತು. ಆದರೆ ಈ 15th ಫೈನಾನ್ಸ್ ಇದ್ರ ಪ್ರಕಾರ, ನಿಯಮದ ಪ್ರಕಾರ ಈ ಸಾರಿ ಆ ಥರದ್ದು ಕೊಟ್ಟಿದ್ದು ಅಷ್ಟೊಂದು ಉಪಯೋಗ ಆಗಿಲ್ಲ. ಹಾಗಾಗಿ ಸಾರ್ವಜನಿಕ ಕಟ್ಟಡದಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಅಡೆತಡೆ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡಿದಾಗ ಎಲ್ಲ ಥರದ ಅಂಗವಿಕಲರು ಅದನ್ನು ಬಳಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ರೀತಿ ಈ ಕ್ರಮವನ್ನು ಸರ್ಕಾರ ತಗೊಂಡಿದೆ. ಹಾಗಾಗಿ ಈಗ ನೇರವಾಗಿ ಫಲಾನುಭವಿಗಳಿಗೆ ಸಿಗೋ ದುಡ್ಡು ಅದು ಇಂಡೈರೆಕ್ಟ್ ಆಗಿ ಅಂಗವಿಕಲರ ಅಭಿವೃದ್ಧಿಗೆ ಉಪಯೋಗ ಆಗ್ತಾ ಇದೆ.
2: ಸರ್, ಈಗ ನಾನು ಬರ್ಕೊಟ್ಟಿದ್ದೀನಿ, ಅವ್ರಿಗೆ ಯಾವ ರೀತಿ ಅನುದಾನ ಬರಲ್ಲ ಇಲ್ಲಿ, ನೀವು
0: ಅದೇ ಅದೇ ನಾನು ಈಗ ಹೇಳದ್ನಲ್ಲ, ಅವರು ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ ಅಂತನೋ ಅಥವಾ ಸಮಯ ಇಲ್ಲದೆ ಇರೋದ್ರಿಂದನೋ ಆ ರೀತಿ ಕಾರಣ ಹೇಳ್ತಾ ಇದ್ದಾರೆ. ಈ ಸಾರಿ ಬಂದಿರತಕ್ಕಂಥ ಈ ಅಕಾಡೆಮಿಗೆ ಇದು ಫೈನಾನ್ಷಿಯಲ್ ಇಯರಲ್ಲಿ ಬಂದಿರುವಂಥ ಹಣಗಳು, ಈಗ ನಾನು ಹೇಳಿದ್ನಲ್ಲ, ಇವಾಗ ಒಂದು ಶಾಲೆಗೆ ಹೋಗ್ತೀರಿ, ಆ ಶಾಲೆಯಲ್ಲಿ ರ್ಯಾಂಪ್ ಬೇಕು, ರ್ಯಾಂಪ್ ಇರೋದಿಲ್ಲ, ಅಲ್ಲಿ ರ್ಯಾಂಪ್ ಕಟ್ಟಿಸೋದು ಅಥವಾ ಶಾಲೆಯಲ್ಲಿರುವಂಥ ಶೌಚಾಲಯ ಅಂಗವಿಕಲರು ಹೋಗಲಿಕ್ಕೆ ಬರಲಿಕ್ಕೆ ಅನುಕೂಲ ಇಲ್ಲದೆ ಇರೋವಂಥ

0: ರೀತಿಲಿರುತ್ತೆ. ಆ ಶೌಚಾಲಯ ಕಟ್ಟಿಸ್ಕೊಡೋದು, ಅಥವಾ ಪಂಚಾಯಿತಿ ಆಫೀಸ್ ಇರ್ಬೋದು, ಅಥವಾ ಬಸ್ ಸ್ಟ್ಯಾಂಡ್ ಇರ್ಬೋದು, ಅಥವಾ ಪೊಲೀಸ್ ಸ್ಟೇಷನ್ ಇರ್ಬೋದು, ಅಥವಾ ಯಾವ್ದಾದ್ರು ಕೋರ್ಟು ಕಚೇರಿಗಳಿರ್ಬೋದು, ಈ ಥರ ಯಾರು ಸಾರ್ವಜನಿಕ ಜಾಗಗಳು ಅಂತ ನಾವೇನು ಉಲ್ಲೇಖ ಮಾಡ್ತೀವಿ, ಅಲ್ಲಿ ಅಂಗವಿಕಲರು ಹೋಗಲಿಕ್ಕೆ ಬರಲಿಕ್ಕೆ ಕೂತ್ಕೊಳ್ಳಿಕ್ಕೆ ಅಥವಾ ಶೌಚಾಲಯಗಳನ್ನು ಉಪಯೋಗಿಸ್ಲಿಕ್ಕೆ ಇರೋವಂಥ ಏನೋ ಅಡ್ಡಿ ಆತಂಕಗಳೇನಿದೆ ಅದನ್ನು ತೆರವು ಮಾಡಿ ಅವರಿಗೆ ಅನುಕೂಲಕರವಾಗಿರುವಂತಹ ಶೌಚಾಲಯವನ್ನು ಕಟ್ಟಿಸೋಕ್ಕೆ, ಆ ಕಚೇರಿಗಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ಬೇಕಾಗಿರುವಂಥ ರ್ಯಾಂಪು, ವೀಲ್ ಚೇರು ಅದಾಗದೆ ಹೋಗ್ಲಿಕ್ಕೆ ಬರೋಕ್ಕೆ ಆಗೋಂಗೆ ಆ ಥರದ ಕಟ್ಟಡ ವಿನ್ಯಾಸಗಳನ್ನು ಮಾಡಲಿಕ್ಕೋಸ್ಕರ ಬಳಸಿ ಅಂತ ಹೇಳಿರೋದ್ರಿಂದ ನಿಮಗೆ ಪಂಚಾಯಿತಿಯಲ್ಲಿ ನೇರವಾಗಿ ಅಂಗವಿಕಲ ವ್ಯಕ್ತಿಗಳಿಗೆ ಅಥವಾ ವಿಕಲಚೇತನ ವ್ಯಕ್ತಿಗಳಿಗೆ ಅವರು ಹಣವನ್ನು ಕೊಡ್ತಾ ಇಲ್ಲ ಈ ಸಾರಿ ಅಷ್ಟೇ, ಮುಂಚೆ ಎಲ್ಲ ಕೊಟ್ಟಿದ್ದಾರೆ. ಈ ಒಂದು 15th ಫೈನಾನ್ಸ್ ಯಾವಾಗ ಆಪರೇಟ್ ಆಗ್ತಾ ಇದೆ ಅಲ್ಲಿಂದ ಈಚೆಗೆ ಆ ಹಣವನ್ನು ಈ ಕೆಲಸಕ್ಕೋಸ್ಕರ ಬಳಸ್ತಾ ಇದ್ದಾರೆ. ಅದು ನಾ ಈಗ ಆಲ್ರೆಡಿ ಹೇಳಿದಂಗೆ ಅಡೆತಡೆ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಬಳಸ್ತಾ ಇದ್ದಾರೆ, ನೇರ ಫಲಾನುಭವಿಗಳಿಗೆ ಕೊಡ್ತಿಲ್ಲ ಅಷ್ಟೇ.
1: ಓಕೆ ಓಕೆ ಓಕೆ ಹಾಂ
2: ಹಾಂ
0: ಅದು ಪೆನ್ಷನ್ ಬರೋದು 5% ಅಲ್ಲ, ಅದು ಪೆನ್ಷನ್ ಬರೋದು ಅದು ಇಲಾಖೆಯಿಂದ ಕೊಡೋದು. ನಾನು ಆಗಲೇ ಹೇಳಿದೆ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ, 40%ಗಿಂತ ಯಾರಿಗೆ ಹೆಚ್ಚು ಅಂಗವಿಕಲತೆ ಇರುತ್ತೆ ಆ ಥರ ಯು ಡಿ ಐ ಡಿ ಕಾರ್ಡ್ ಯಾರಿಗಿರುತ್ತೆ ಅವರು ಪೆನ್ಷನನ್ನು ತೊಗೊಳಕ್ಕೆ ಅಂದರೆ ಮಂತ್ಲಿ ಮೇಂಟೆನೆನ್ಸ್ ಅಲೋಯೆನ್ಸ್ ಮಾಸಿಕ ನಿರ್ವಹಣಾ ಭತ್ಯವನ್ನು ಪಡೀಲಿಕ್ಕೆ ಯಾವುದೇ ಥರ ತೊಂದರೆ ಇಲ್ಲ. ಅಕಸ್ಮಾತ್ ಅದೇನಾದ್ರು ನಿಂತಿದ್ದರೆ, ನಿಮ್ಗೊಂದು 2-3 ತಿಂಗಳಿಂದ ಬಂದಿಲ್ಲ ಅಂದರೆ ನೀವು ಅದನ್ನು ಸಂಬಂಧಪಟ್ಟ ಇಲಾಖೆಗಳಿದೆ, ನಿಮಗೆ ಸ್ಥಳೀಯವಾಗಿ ನೀವು ಅಂಗನವಾಡಿ ಟೀಚರ್ನ ಕೇಳ್ಬೋದು, ಇಲ್ಲ ಅಂತಂದರೆ ನೀವು ತಾಲೂಕು ಕಚೇರಿ ತಾಲೂಕು ಕೇಂದ್ರಕ್ಕೆ ಬಂದರೆ ಸಿ ಡಿ ಪಿ ಒ ಅಂತ ಇದ್ದಾರೆ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಅಂತಿದ್ದಾರೆ, ಅವ್ರ ಕಚೇರಿಯಲ್ಲಿ ಹೋಗಿ ವಿಚಾರಿಸಿದ್ರೆ ಅದು ಯಾಕೆ ನಿಂತಿದೆ ಏನಕ್ಕೆ ಬರ್ತಾ ಇಲ್ಲ ಅನ್ನೋದನ್ನು ನಿಮಗೆ ಮಾಹಿತಿ ಕೊಟ್ಟು ಅದು ಯಾರು ಅದರಲ್ಲಿ ಏನಾದ್ರು ಕುಂದು ಕೊರತೆ ಇದ್ರೆ ಅದನ್ನು ಬಗೆಹರಿಸ್ಕೊಡ್ತಾರೆ ಅವರು. ಬ್ಯಾಂಕ್ನಲ್ಲಿ ನೇರವಾಗಿ ಅಂಗವಿಕಲರಿಗೆ ಕೊಡೋದಕ್ಕೆ ಅವಕಾಶ ಇಲ್ಲ, ನೀವು ಸಂಘಗಳನ್ನು ಮಾಡಿಕೊಂಡು ಸಂಘದ ಮುಖಾಂತರ ಬ್ಯಾಂಕ್ನಲ್ಲಿ ಒಂದು ನಿಮ್ಮ ಅಕೌಂಟನ್ನು ಓಪನ್ ಮಾಡಿ ಅದಕ್ಕೆ ಏನಾದರೂ ಅವರು ಬ್ಯಾಂಕಿನಲ್ಲಿ ನೀವು ಸಾಲ ತೊಗೊಳೋದಕ್ಕೆ ಅದಕ್ಕೊಂದು ಪ್ರಾವಿಷನ್ ಇದೆ. ಅದಲ್ಲದೆ ಮುದ್ರಾ ಯೋಜನೆ ಅಂತ ಇದೆ, ಅದು ಎಲ್ಲರಿಗೂ ಅನ್ವಯಿಸುವಂಥ ಮುದ್ರಾ ಯೋಜನೆ, ಅದರಲ್ಲಿ ನೀವು ಬ್ಯಾಂಕಿನಲ್ಲಿ ಸಾಲ ತೊಗೋಬೋದು.
1: ಓಕೆ ಧನ್ಯವಾದಗಳು ಸುರೇಶ್ ಅವರೇ.
0: ಈಗ ನಾನು ದೈಹಿಕ ಅಂಗವಿಕಲತೆಯಲ್ಲಿ 5 ಪ್ರಕಾರಗಳನ್ನ ಹೇಳಿದೆ, ಅದೇ ತರ ದೃಷ್ಟಿಗೆ ಸಂಬಂಧಪಟ್ಟಂಗೆ 2 ಇದೆ, ಅದು ಒಂದು ಅಂಧತ್ವ ಮತ್ತು ಮಂದ ದೃಷ್ಟಿ ಅಂತ. ಅಂದಮೇಲೆ ಈ ಮಾತು ಮತ್ತು ಕಿವಿ ಕೇಳಿಸ್ಲಿದ್ದಕ್ಕೆ ಅದರಲ್ಲಿನ ಅವರು 3 ಭಾಗ ಮಾಡಿದ್ದಾರೆ. ಒಂದು ಹಾರ್ಡ್ ಆಫ್ ಹಿಯರಿಂಗ್ ಅಂತ ಇದೆ, ಮಂದ ಕಿವಿ, ಕಿವುಡುತನ, ಆಮೇಲೆ ಮಾತು ಮತ್ತು ಭಾಷಾದೋಷ ಅಂತ, ಇದು 3 ಬರುತ್ತೆ. ಅಲ್ಲಿಗೆ 5 + 5 10 ಆಯಿತು.
1: ಓಕೆ ಸರ್, ಅದ್ರ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡೋ. ಮತ್ತೊಂದು ಕರೆ ಇದೆ. ಹಲೋ
3: ಹಲೋ
1: ಹಾಂ ನಮಸ್ತೆ, ತಮ್ಮ ಹೆಸರು
3: ಸರ್? ನಮಸ್ಕಾರ, ನಮ್ಮ ಹೆಸರು ವೀರಭದ್ರ ಸ್ವಾಮಿ ಅಂತ.
1: ವೀರಭದ್ರ ಸ್ವಾಮಿ
3: ತಾಲೂಕು ತರಗೂರಿಂದ, ನಾವು ಚಿತ್ತಮ್ಮ ಕೋಟಿಯಿಂದ ಉಪಸ್ಥಿತ ಇದ್ದೀನಿ. ಹಾಗೂ ಪರಿಸರ ತರಗೂರಲ್ಲಿ ಪರಿಸರ ಮೂತ ಪ್ರತಿನಿಧಿ ಆಗಿನಿ.
1: ಓಕೆ, ವೀರಭದ್ರ ಸ್ವಾಮಿ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಈಗ ನಮ್ಮ ಇಲ್ಲಿ ಕಟ್ಟಡ ಕಟ್ಟವರಲ್ಲ ಸರ್, ಇಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಡ ಕಟ್ಟವರಲ್ಲ, ಅಲ್ಲಿ ರ್ಯಾಂಪ್ ಇಲ್ಲ, ರ್ಯಾಂಪ್ ಹಾಕಿಲ್ಲ. ಅಂಗವಿಕಲರಿಗೆ ರ್ಯಾಂಪ್ ಹಾಕ್ಬೇಕಾಯ್ತು, ರ್ಯಾಂಪ್ ಹಾಕಿಲ್ಲ. ಅಧಿಕಾರಿಗಳಿಗೆ ಹೋಗಿ ಲೆಟರ್ ಗಿಟ್ರೆ ಎಲ್ಲ ಕೊಟ್ಬಿಟ್ಟು ಬಂದ್ರು, ಅದೇನೋ ಪ್ರಚಾರ ಮಾಡ್ತಾ ಇಲ್ಲ ಅವರು. ಏನ್ ಹೇಳೋದು ಸರ್?
0: ಈಗ ಒಂದು, ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ ವೀರಭದ್ರಾಚಾರ್ಯ ಅವರೇ, ರ್ಯಾಂಪ್ ಹಾಕಬೇಕು ಅಂತಾನೆ 15ನೇ ಆರ್ಥಿಕ ಯೋಜನೆ ಅಡಿಯಲ್ಲಿರೋದು, 15th ಫೈನಾನ್ಸ್ ಕಾರ್ಯಕ್ರಮದಲ್ಲಿರೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಅಡೆತಡೆ ರಹಿತ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ 5% ಹಣವನ್ನು ವ್ಯಯ ಮಾಡಬೇಕು ಅಂತಿದೆ. ಸಂಬಂಧಪಟ್ಟಂಥವ್ರು ಅಂತಂದರೆ ನೀವು ಸದ್ಯಕ್ಕೆ ಇಒ ಅಂತಿರ್ತಾರೆ ತಾಲೂಕಲ್ಲಿ, ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದ ಅವರಿಗೆ ಪತ್ರ ಕೊಡಿ, ಅವರು ಏನಾದ್ರು
3: ಕ್ರಮ
0: ಹೇಳ್ತೀನಿ ಕೇಳಿ, ಕೇಳಿಸ್ಕೊಳ್ಳಿ. ಅವ್ರ ಅವರಿಂದ ಏನು ನಡೀತಾ ಇಲ್ಲ ಅಂತ ನಿಮ್ಮ ಗಮನಕ್ಕೆ ಬಂದರೆ, ಅವರೇನು ಕ್ರಮ ತಗೋತಾ ಇಲ್ಲ ಅಂತ ಗಮನಕ್ಕೆ ಬಂದರೆ, KSRTC ಬರುವಂಥದ್ದು ನಿಮ್ಮ ಇದು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಗೆ, ಆ ಕಾರಿಗೆ ಯಾರು ನಿಮ್ಮ ಸ್ಥಳೀಯ ಅಧಿಕಾರಿ ಇದ್ದಾರೆ ಅವ್ರ ಗಮನಕ್ಕೆ ಈ ಕಾನೂನಿನ ಪ್ರತಿಯನ್ನು ಇಟ್ಕೊಂಡು ಆ ಕಾನೂನು ಪ್ರತಿಯಲ್ಲಿ ಇಂಥ ಸೆಕ್ಷನ್ನಲ್ಲಿ ಹಿಂಗಿದೆ ಅಂತ ಹೇಳ್ತಾನೆ. ಅಧ್ಯಾಯ 4 ನೀವು ಹೋದರೆ ಅದರಲ್ಲಿ ಸಾರ್ವಜನಿಕ ಸ್ಥಳಗಳು ಅಡೆತಡೆ ರಹಿತವಾಗಿರಬೇಕು ಅಂತ ಒಂದು ಸೆಕ್ಷನ್ ಇದೆ, ಅದನ್ನು ಉಲ್ಲೇಖ ಮಾಡಿ ಅದರದೊಂದು ಪ್ರತಿಯನ್ನು ಜೆರಾಕ್ಸ್ ಮಾಡಿ ನಿಮ್ಮ ಒಂದು ಮನವಿ ಪತ್ರಕ್ಕೆ ಅಟ್ಯಾಚ್ ಮಾಡಿ ಅದನ್ನು ಸಹ ನೀವು ಸ್ಥಳೀಯ ಕರ್ನಾಟಕ ರಾಜ್ಯ ಸರ್ಕಾರ ಸಾರಿಗೆ ಅಧಿಕಾರಿ ಯಾರಿರ್ತಾರೋ ಅವ್ರು ಕೊಡ್ಬೋದು. ಅಲ್ಲೂ ಸಹ ನಿಮಗೆ ಅದು ಅವರು ಕ್ರಮ ತಗೊಳ್ಳಿಲ್ಲ ಅವರು ಅಂತಂದರೆ, ನಿಮಗೆ ಪ್ರತಿ ತಿಂಗಳು KDP ಮೀಟಿಂಗ್ ಅಂತ ಆಗುತ್ತೆ, ಕರ್ನಾಟಕ ಡೆವಲಪ್ಮೆಂಟ್ ಅಭಿವೃದ್ಧಿಯ

0: ಸಭೆ ನಡೆಯುತ್ತೆ. ಅದರಲ್ಲಿ ಎಲ್ಲ ಅಧಿಕಾರಿಗಳು ಆ ಸಭೆಯಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ತಹಸೀಲ್ದಾರರು ಅಧ್ಯಕ್ಷರಾಗಿರ್ತಾರೆ. ಆ ಸಭೆಯಲ್ಲಿ ನೀವು ತಹಸೀಲ್ದಾರ ಹತ್ರ ಮುಕ್ತ ಅವಕಾಶ ತಗೊಂಡು ಅಲ್ಲಿ ಹೋಗಿ ನೀವು ನಿಮ್ಮ ಸಮಸ್ಯೆಯನ್ನು ಪ್ರಸ್ತಾಪ ಮಾಡ್ಬೋದು. ಈ ರೀತಿ ನಾವು ಮನವಿ ಕೊಟ್ಟಿದ್ದೀವಿ, ಯಾವುದೇ ಥರ ಕ್ರಮಗಳು ಅದಕ್ಕೆ ಜರುಗ್ತಾ ಇಲ್ಲ, ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲಾಖೆಯವರು ಅದಕ್ಕೆ ಕ್ರಮ ತಗೊಳ್ಬೇಕು, ಗಮನ ಹರಿಸ್ಬೇಕು ಅಂತ ನೀವು ಕೊಡ್ಬೋದು. ಇದು ಇಲ್ಲೂ ನಡೀದೇ ಹೋದರೆ ನೀವು ಜಿಲ್ಲಾ ಮಟ್ಟದಲ್ಲಿ CEO ಅಂತ ಇರ್ತಾರೆ, ಹಾಂ CEO ಅವ್ರಿಗೂ ಸಹ ಮನವಿ ಪತ್ರವನ್ನು ಕೊಡ್ಬೋದು. ಇವೆಲ್ಲೂ ಆಗದೇ ಇದ್ದರೆ, ಇವರು ಯಾರೂ ಗಮನ ಕೊಡಲಿಲ್ಲ ಅಂದರೆ, ನಿಮಗೆ ಕರ್ನಾಟಕ ರಾಜ್ಯ ಅಂಗವಿಕಲರ ಆಯುಕ್ತರು ಅಂತ ಒಬ್ಬರಿದ್ದಾರೆ, ನೀವು ನೇರವಾಗಿ ಕರ್ನಾಟಕ ರಾಜ್ಯ ಅಂಗವಿಕಲರ ಆಯುಕ್ತರ ಕಚೇರಿಗೆ ನಿಮ್ಮ ಮನವಿ ಪತ್ರವನ್ನು ಪಡೆದ್ರೆ ಅವರು ಅದಕ್ಕೆ ಸೂಕ್ತವಾದಂಥ ಕ್ರಮವನ್ನು ತಗೋತಾರೆ. ಯಾಕೆ ಅಂತಂದರೆ, ಅಂಗವಿಕಲರ ಕಾನೂನು 2016 ಅನ್ನೋ ವಿಚಾರ ಏನು ಇವತ್ತು ಮಾತಾಡ್ತಿದ್ದೀವಿ, ಅದರ ಅನುಷ್ಠಾನದ ಜವಾಬ್ದಾರಿ ಇರೋದು ಆ ಆಯುಕ್ತರಿಗೆ, ಅಂಗವಿಕಲರ ಆಯುಕ್ತರಿಗೆ. ಸೊ ಅದರಿಂದ ಇದೆಲ್ಲೂ ಸ್ಥಳೀಯವಾಗಿ ಆಗಲಿಲ್ಲ ಅಂತಂದರೆ ನೀವು ನೇರವಾಗಿ ಆಯುಕ್ತರ ಗಮನಕ್ಕೆ ತರಬಹುದು.
1: ಧನ್ಯವಾದಗಳು ವೀರಭದ್ರ ಸ್ವಾಮಿ ಅವರೇ ಕರೆ ಮಾಡಿ ಸರ್. ತಾವು ಮಾತನಾಡ್ತಾ ಇದ್ರಿ ಈ ಒಂದು
0: ಅಂಗವಿಕಲತೆ,
1: ಅಂಗವಿಕಲತೆ
0: ಈಗ ನಾನು 10 ತರದ ಅಂಗವಿಕಲತೆನ ಹೇಳಿದೆ. ಅದು ಮುಂದುವರೆದ ಭಾಗ ಏನಾಗುತ್ತೆ ಅಂದ್ರೆ, ಬೌದ್ಧಿಕವಾಗಿ ಅಂದ್ರೆ ನಮ್ಮ ಬುದ್ಧಿಗೆ ಸಂಬಂಧಪಟ್ಟಂತ ಒಂದು 2 ಅಂಗವಿಕಲತೆಯನ್ನ ಉಲ್ಲೇಖ ಮಾಡ್ತಾರೆ. ಅದು ಒಂದು ಏನಂತಂದ್ರೆ, ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಅದನ್ನ ಬೇರೆ ತರ ಕರೀತಾರೆ, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಆದ್ರೆ ಕನ್ನಡದಲ್ಲಿ ಬೌದ್ಧಿಕ ಅಂಗವಿಕಲತೆ ಅಂತ ಕರಿಬಹುದು. ನಾನು ಗ್ರಾಮಾಂತರ ಪ್ರದೇಶದಲ್ಲಿ ಬೇಗ ಅರ್ಥ ಆಗ್ಲಿ ಅನ್ನೋ ದೃಷ್ಟಿಯಿಂದ ಈ ಪದ ಉಪಯೋಗಿಸ್ತಿದ್ದೀನಿ, ಯಾರು ಅನ್ಯಥಾ ಭಾವಿಸಬಾರ್ದು. ಅದನ್ನ ಬುದ್ಧಿಮಾಂದ್ಯತೆ ಅಂತ ನಾವು ಕರಿತಾ ಇದ್ವಿ ಮುಂದೆ, ಹಿಂದೆ ಎಲ್ಲ ಅದೇ ಥರ ಕರೀತಿದ್ವಿ ಅದು. ಆಮೇಲೆ ಇನ್ನೊಂದು, ಅದಕ್ಕೆ ಮಾನಸಿಕ ಅಸ್ವಸ್ಥರು ಅಂತ ಬೇರೆ ಬರ್ತಾರೆ ಅವರು. ಇವರನ್ನ ಇದಕ್ಕೆ ಸಂಬಂಧಪಟ್ಟಂಗೆ ತಗೊಂಡಿದ್ದಾರೆ. ಇನ್ನು ನಮ್ಮ ಇದು ಬುದ್ಧಿಗೆ ಸಂಬಂಧಪಟ್ಟಂಗೆ, ಆಮೇಲೆ ಈ ಕಾಗ್ನೇಟಿವ್ ರಿಲೇಟೆಡ್ ಅಂದರೆ ಬ್ರೈನಿಗೆ ಸಂಬಂಧಪಟ್ಟದ್ದೊಂದು 2 ಇದನ್ನು ಹೇಳ್ತಾರೆ. ಅದು ಏನಪ್ಪ ಅಂದರೆ, ಒಂದು ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ ಅಂತ, ಇನ್ನೊಂದು ಆರ್ಟಿಸಮ್ ಅಂತ. ಒಂದು ಸ್ವಲೀನತೆ, ಆರ್ಟಿಸಮ್ ಅಂದರೆ ಸ್ವಲೀನತೆ ಅಂತ ಕನ್ನಡದಲ್ಲಿ, ಇನ್ನೊಂದು ನಿರ್ದಿಷ್ಟ ಕಲಿಕಾ ದೋಷ ಅಂತ, ಇದೆರಡನ್ನ ಉಲ್ಲೇಖ ಮಾಡ್ತಾರೆ. ಸೊ ಅಲ್ಲಿಗೆ 14 ಅಂಗವಿಕಲತೆ ಆಯಿತು. ಇನ್ನು 2 ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಸಂಬಂಧಪಟ್ಟಿದ್ದು, ಕೇಂದ್ರ ನರಮಂಡಲಕ್ಕೆ ಸಂಬಂಧಪಟ್ಟಿದ್ದು 2. ಒಂದು ಪಾರ್ಕಿನ್ಸನ್ ಡಿಸೀಸ್ ಅಂತ ನಾವೆಲ್ಲ ಕೇಳಿದ್ದೀವಿ, ವಯಸ್ಸಾದ್ಮೇಲೆ ಬರುತ್ತೆ, ನಾವು 60ಕ್ಕೆ ಅರಳು ಮರಳು ಅಂತ ಹೇಳ್ತೀವಲ್ಲ, ಆ ಥರ ತೊಂದರೆ ಇದೆ ಒಂದವರು. ಇನ್ನೊಂದು ಮಲ್ಟಿಪಲ್ ಸ್ಲಿರೋಸಿಸ್ ಅಂತ, ಅದಕ್ಕೆ ಕನ್ನಡದಲ್ಲಿ ಪದ ಇಲ್ಲ, ನಾವು ಮಲ್ಟಿಪಲ್ ಸ್ಲಿರೋಸಿಸ್ ಅಂತಲೇ ಅನ್ಕೋಬೇಕು. ನರಮಂಡಲದ ಒಳಗಡೆ ಈ ಕರೆಂಟ್ ಶಾಕ್ ಅಂತೀವಿ, ಯಾಕಂದ್ರೆ ಇದನ್ನ ತುಂಬಾ ಟೆಕ್ನಿಕಲ್ ಆಗಿರೋ ತರ ಮಾತಾಡಿದ್ರೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಅರ್ಥ ಆಗಲ್ಲ. ನಮ್ಗೆ ಅರ್ಥ ಆಗೋ ಭಾಷೆ ಏನಪ್ಪ ಅಂದ್ರೆ, ಈಗ ಕರೆಂಟ್ ಮುಟ್ಟದ ಶಾಕ್ ಹೊಡೆದಾಗ ನಮ್ಗೆ ಹೆಂಗೆ ನಮ್ಮ ದೇಹದಲ್ಲಿ ಯಾವ ತರ ಬದಲಾವಣೆಗಳಾಗುತ್ತೋ ಅದೇ ತರ ಒಳಗಡೆ, ನಾವು ಹೊರಗಡೆ ಕರೆಂಟ್ ಮುಟ್ಬೇಕಾಗೆ ಇಲ್ಲ, ಒಳಗಡೆನೆ ನರದ ಮೇಲಿರ್ತಕ್ಕಂತ ಒಂದು ಕೋಟಿಂಗ್, ಅದನ್ನ ಬೇರೆ ಒಂದು ಬೀಟಾ ಸೆಲ್ ಅಂತ ಅದು ತಿಂದ್ಬಿಡುತ್ತೆ, ಅದು ಓಪನ್ ಆಗುತ್ತೆ. ಆಗ ಅದನ್ನ ಅದು 2 ನರಕ್ಕೆ ಟಚ್ ಆದಾಗ ಅಲ್ಲೊಂದು ತರದ ಶಾಕ್ ಹೊಡೆಯುತ್ತೆ, ಎಲೆಕ್ಟ್ರಿಕ್ ಶಾಕ್ ತರದ. ಅದರಿಂದ ಉಂಟಾಗುವಂತ ಅಂಗವಿಕಲತೆ ನಾನು ಈ ಗ್ರಾಮಾಂತರ ಪ್ರದೇಶದಲ್ಲಿ ಗುಂಡಪೇಟೆಯಲ್ಲೆಲ್ಲ ಸುಮಾರು ಜನ ನೋಡಿದ್ದೀನಿ. ಸೊ ಅದು ಅದ್ರ ಅದು 2 ಬರುತ್ತೆ.
1: ಓಕೆ ಸರ್, ಅದ್ರ ಬಗ್ಗೆ ಮುಂದೆ ಮುಂದುವರ್ಷಣ. ಮತ್ತೆ ಕರೆ ಇದೆ. ಹಲೋ
2: ಸರ್, ನಮಸ್ತೆ.
1: ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಹೆಸರು ಗಣೇಶ್ ಸರ್. ಏನ್ ಗಣೇಶ್?
1: ಗಣೇಶ್ ಅವ್ರ ಎಲ್ಲಿಂದ ಮಾತನಾಡ್ತಾ
2: ಇದ್ದೀರಾ?
1: ಅಂತರ್ಶಾಂತಿ ಗ್ರಾಮ. ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ಸರ್, ನಮ್ ಕಿವಿ ಏನೋ ಸ್ವಲ್ಪ ಸೋರ್ತಿತ್ತು ಸಂಘದಲ್ಲಿ. ನೀವು ಒಕ್ಕೂಟ ಸಂಘದ ಕಥೆ ಅಂತ ವಿಕಲಚೇತನದು, ನನ್ನ ವಿವೇಕಾನಂದ ಹಾಸ್ಪಿಟಲ್ ಬಂದಿದ್ ಬಂದದ್ದು ನನ್ನ ನೆನ್ನೆ.
1: ಓಕೆ, ಹಾ ಹೇಳಿ.
2: ಗಂಗೋತ್ರಿ ತೋರ್ಸಕಂತ ಸ್ಕ್ಯಾನ್ ಮಾಡ್ಸ್ಕೊಂಬ್ರಿ ಅಂತ ಹೇಳಿದಾರೆ. ಅದು ಬರ್ಕೊಟ್ರದವರು ಪ್ರೈವೇಟ್ ಬರ್ಕೊಟ್ರ ಕರ್ನಾಟಕ ಡಯಾಗ್ನೋಸ್ಟಿಕ್ಗೆ 4,000 ಕೇಳ್ತಾರ. ನಾವು ವಿಕಲಚೇತನರು ಅಂತ ಕೇಳಿ ಏನ್ ಮಾಡೋದು ಹೋಗ್ತಾ ಇಲ್ಲ.
0: ಗಣೇಶ್ ಅವರೇ, ನೀವು ವಿಕಲಚೇತನರು ಅನ್ನೋದಕ್ಕೆ ನಿಮ್ಮ ಹತ್ರ ಅದರ ಪ್ರಮಾಣ ಪತ್ರ ಇದೆಯಾ? ನಾನು ಆಗ್ಲೇ ಹೇಳಿದ್ನಲ್ಲ, UDID ಕಾರ್ಡ್ ಅಂತ ಇದೆಯಾ? ಇದೆಯಾ? ಹಾ, ಇದೆ. ಸೊ ಇದ್ಮೇಲೆ ನಿಮಗೆ ಈಗ ಸರ್ಗೂರಲ್ಲಿ ಒಂದು ಒಳ್ಳೆ ಆಸ್ಪತ್ರೆಯನ್ನ ವಿವೇಕಾನಂದ ಕೇಂದ್ರದವರೇ ನಡೆಸ್ತಾ ಇದ್ದಾರೆ. ನೀವು ಅಲ್ಲಿನೂ ಬಂದು ನಿಮ್ಗೆ ಏನಾದ್ರು ಡಾಕ್ಟರ್ ಬರ್ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡ್ಬೋದು. ಇಲ್ಲ ಅಂದ್ರೆ ಮೈಸೂರಿನಲ್ಲಿ ಈ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಹಿಯರಿಂಗ್ ಅಂತ ಇದೆ, ನಿಮಗೆ ಗೊತ್ತಿರಬೇಕು, ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಅಂತ ಒಂದಿದೆ. ನೀವು ಅಲ್ಲಿಗೆ ನೇರವಾಗಿ ಹೋಗಿ ನಿಮ್ಮ ಕಿವಿ ತೊಂದರೆ ಏನಿದೆ ಅದನ್ನು ತೋರಿಸಿದ್ರೆ ನಿಮಗೆ ಅವರು ಸೂಕ್ತವಾದ, ಹಾ,
2: ಗಂಗೋತ್ರಿ ಮೇಡಮ್ ತೋರಿಸಿ ಬರ್ಕೊಟ್ಟಿದ್ದಾರೆ.
0: ಯಾರು ಗಂಗೋತ್ರಿ ಮೇಡಮ್? ಯಾರು
2: ಹೆಸರು ಗೊತ್ತಿಲ್ಲ ಸರ್.
0: ಇಲ್ಲ ಇಲ್ಲ, ನಾನು ಹೇಳೋ ಅಂತ ಜಾಗಕ್ಕೆ ಹೋಗಿ

0: ಅಲ್ಲಿ ಹೆಚ್ಚಿನ ಖರ್ಚನ್ನ ತಗೊಳ್ಳಲ್ಲ ಅವರು. ಮತ್ತೆ ನೀವು BPL ಕಾರ್ಡ್ ಇದ್ರೆ BPL ಕಾರ್ಡು ತಗೊಂಡೋಗಿ, ಅವಾಗ ನಿಮಗೆ ಆ ಎಲ್ಲ ಖರ್ಚುಗಳನ್ನ ಅವರು ಅದನ್ನ ವೇವ್ ಆಫ್ ಮಾಡ್ತಾರೆ. ಅವರು ಸೂಕ್ತವಾಗಿ ನಿಮ್ಮ ಕಿವಿಗೆ ಏನು ತೊಂದರೆ ಇದೆ ಅನ್ನ ಪರಿಶೀಲನೆ ಮಾಡಿ ಪರೀಕ್ಷೆ ಮಾಡಿ ಏನನ್ನ ಕೊಡಬೇಕು ಅನ್ನೋದನ್ನ ಅವರು ನಿಮಗೆ ಕೊಡ್ತಾರೆ. ಅಕಸ್ಮಾತ್ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ, ತುಂಬಾ ದುಬಾರಿ ಅಲ್ಲ, ನೀವು ಹೇಳಿದ್ರಲ್ಲ ಈಗ ಅಷ್ಟೊಂದು ದುಬಾರಿ ಅಲ್ಲದೆ ಇದ್ರು, ಯಾಕೆಂದ್ರೆ ಇವತ್ತು ಫ್ರೀ ಫ್ರೀ ಅಂತ ಕೊಟ್ಟು ಕೊಟ್ಟು ಅದನ್ನ ಅವರು ದುರುಪಯೋಗ ಪಡಿಸ್ಕೋತಾ ಇದ್ದಾರೆ ಅನ್ನೋದು ಅವ್ರ ಗಮನಕ್ಕೆ ಬಂದಿದೆ. ಹಾಗಾಗಿ ಯಾವುದನ್ನು ಉಚಿತವಾಗಿ ಕೊಡಬಾರ್ದು ಅನ್ನೋದಕ್ಕೋಸ್ಕರ ಅವರು ಒಂದು ಸಣ್ಣ ಪ್ರಮಾಣದ ಒಂದು ಚಾರ್ಜ್ ಮಾಡ್ತಾರೆ. ಅದನ್ನ ಬೇಜಾರು ಮಾಡ್ಕೋಬೇಕು, ಅದಕ್ಕೆ ಅವರು ರಸೀತಿ ಎಲ್ಲ ಕೊಡ್ತಾರೆ. ಸೊ ಅದರಿಂದ ಅದನ್ನ ಬಳಸಿದಾಗ ಮಾತ್ರ ನಾವು ದುಡ್ಡು ಕೊಟ್ಟಿದ್ರೆ ಬೆಲೆ ಬರುತ್ತೆ ಅದಕ್ಕೆ ಬಳಸಕ್ಕೆ ಅಂತ. ಆ ದೃಷ್ಟಿಯಿಂದ ಅವರು ಒಂದು ಸ್ವಲ್ಪ ಚಾರ್ಜ್ ಸಣ್ಣ ಪ್ರಮಾಣದ ಚಾರ್ಜ್ ಬಹಳ ಹೆವಿ ಆಗಲ್ಲ, ನಿಮಗೆ ಹೊರೆ ಆಗಲ್ಲ ಅದು. ಅದಿದೆ, ಇಲ್ಲಾಂದ್ರೆ ಕೆಲವು ಸಮಯ ಉಚಿತವಾಗೂ ಆಗ್ಬೋದು. ನೀವು ಅಲ್ಲಿಗೆ ಹೋದರೆ ಒಳ್ಳೇದು, ಯಾಕಂದ್ರೆ ನಿಮಗೆ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟವರಾಗಿರೋದ್ರಿಂದ ನೀವು ಅಲ್ಲೇ ನಿಮ್ಮ ಹತ್ತಿರದಲ್ಲೇ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಇರೋದ್ರಿಂದ ನೀವು ಅಲ್ಲಿಗೆ ಹೋಗ್ಬೋದು. ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಅಂತ ಹತ್ತಿರದಲ್ಲೇ ಇದೆ, ಅಲ್ಲಿ ಹೋಗಿ ತೋರಿಸಿ ಅಲ್ಲಿ ಎಲ್ಲವೂ ಕಮ್ಮಿ ಖರ್ಚಲಾಗುತ್ತೆ ಅಥವಾ ಕೆಲವು ಉಚಿತವಾಗಿ ಆಗುತ್ತೆ. ಗಂಗೋತ್ರಿ ಹತ್ರ ಅಲ್ಲ, ಗಂಗೋತ್ರಿ ಇದೆಯಲ್ಲ ಬೆಂಗಳೂರು ಮೈಸೂರಿನ ಯೂನಿವರ್ಸಿಟಿ ಅಂತ ಕರಿತೀವಲ್ಲ, ಮೈಸೂರು ವಿಶ್ವವಿದ್ಯಾನಿಲಯ, ಅದಕ್ಕೆ ಆ ಜಾಗಕ್ಕೆ ಗಂಗೋತ್ರಿ ಅಂತ ಕರೀತಾರೆ. ಗಂಗೋತ್ರಿ ಅಂತ ಯಾರು ಇಲ್ಲ, ನನಗೆ ಗೊತ್ತಿಲ್ಲ ಆ ಜಾಗಕ್ಕೆ. ಆದರೂ ಇದು ಅದ್ರ ಪಕ್ಕನೇ ಬರುತ್ತೆ, ಆ ಆಸ್ಪತ್ರೆಗೆ ಹೋಗಿ
1: ಬನ್ನಿ ಅಂತ ಹೇಳಿದಾರೆ ಸರ್.
0: ಅದೇ ಅದೇ, ಅಲ್ಲಿ ಸ್ಕ್ಯಾನ್ ಏನು ಎಲ್ಲ ಮಾಡೋ ವ್ಯವಸ್ಥೆ ಇರುತ್ತೆ, ಯಾಕೆಂದರೆ ಅದು ರಾಷ್ಟ್ರಮಟ್ಟದ ಸಂಸ್ಥೆ, ಅಲ್ಲಿ ಬೇರೆಯವ್ರಿಗೆ ಯಾರಿಗೂ ಬರ್ಕೊಡೋವಂಥ ವ್ಯವಸ್ಥೆ ಇರೋದಿಲ್ಲ. ನೀವು ಇನ್ನೊಂದು ಸಾರಿ ಹೋಗಿ ಅಥವಾ ಸರ್ಗೂರಿಗೆ ಬಂದು ಇಲ್ಲಿ ಇರೋವಂಥ ಕಾರ್ಯಕರ್ತರನ್ನ ಭೇಟಿ ಮಾಡಿ ಅದು ನಿಮ್ಮ ತೊಂದರೆ ಏನಿದೆ ಅಂತ ಅವ್ರು ಒಂದ್ಸರಿ ಗಮನಿಸಿ ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾರೆ.
1: ಸರ್ಗೂರು ವಿವೇಕಾನಂದ ಹಾಸ್ಪಿಟಲ್ ಬಂದು ತೋರಿಸ್ಕೊಂಡು ರಮೇಶ್ ಸರ್ ಎಲ್ಲ ಮಾಡಿಸ್ಕೊಂಡು ನೋಡ್ಕೊಂಡು ಅವ್ರ ಡಾಕ್ಟರ್ ಸಿಟಿ ಸ್ಕ್ಯಾನ್ ಬರ್ದೇಶ್ವರಿತು, ಸಿಟಿ ಸ್ಕ್ಯಾನ್ ಮಾಡ್ಸ್ಕೊಂಡು ಬಂದಿದ್ದೀವಿ. ಮಾಡ್ಸ್ಕೊಂಡ ಮೇಲೆ ಗೊತ್ತಾಯ್ತಾ ಯಾವ ರೀತಿ ಆಯ್ತಾ ಆಪರೇಷನ್
0: ಸಿಕ್ಕಿದೆ. ಎಷ್ಟು ವಯಸ್ಸು ಈಗ ನಿಮಗೆ?
1: ಐವತ್ತೆಂಟು ಸರ್.
0: ಓಕೆ, ಈಗಲೂ ಮಾಡಿ ನೋಡಿ, ಇನ್ನೊಂದ್ಸರಿ ಪರೀಕ್ಷೆ ಮಾಡಿ ಸೂಕ್ತವಾದ ಕ್ರಮ ಆಗ್ಬೋದು ನಿಮಗೆ.
2: ಓಕೆ, ಧನ್ಯವಾದಗಳು ಗಣೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್ ಈಗ ತಾವು ಮಾತನಾಡ್ತಿದ್ದಂಗೆ ನಾವು ಹೇಳೋದಾದ್ರೆ, ಈಗ ತಾವು ಹೇಳಿದ್ರೆ ಈಗ ಸೊ ಯಾವ್ಯಾವ ಒಂದು ವಿಶೇಷ ಚೇತನಗಳನ್ನು ನಾವು
0: ಅದರಲ್ಲಿ ನನಗೆ ನರಮಂಡಲಕ್ಕೆ ಸಂಬಂಧಪಟ್ಟದ್ದು ಎರಡು ಹೇಳಿದೆ, ಅದಾದ್ಮೇಲೆ ರಕ್ತಕ್ಕೆ ಸಂಬಂಧಪಟ್ಟಿದ್ದು ಒಂದು ಮೂರಿದೆ, ಅದನ್ನ ಹಿಮೋಫೀಲಿಯಾ ಅಂತ ಒಂದು, ಥ್ಯಾಲಸೆಮಿಯಾ ಅಂತ ಒಂದು, ಸಿಕಲ್ಸಿಲನಿಮಿಯಾ ಅಂತ ಒಂದು. ಸೊ ಇದು ಮೂರುವೇ ಮನುಷ್ಯನ್ ನೋಡಿದ್ರೆ ನಿಮಗೆ ದೈಹಿಕವಾಗಿ ಮಾನಸಿಕವಾಗಿ ಏನು ಗೊತ್ತಾಗಲ್ಲ, ಆದ್ರೆ ಇದು ಮೂರು ರಕ್ತಕ್ಕೆ ಸಂಬಂಧಪಟ್ಟಂತದ್ದು. ಈಗ ಹಿಮೋಫೀಲಿಯಾ ಅಂತಂದ್ರೆ ಬ್ಲಡ್ ಕ್ಲಾಟ್ ಆಗಲ್ಲ ಅವನಿಗೆ, ರಕ್ತಸ್ರಾವ ಏನಾದ್ರು ಗಾಯಗಿ ಆದ್ರೆ ನಮಗೆಲ್ಲ 30 seconds ಅಥವಾ 50 seconds 20 seconds ಅಲ್ಲಿ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ನಿಮಿಷದಲ್ಲಿ ರಕ್ತ ನಿಂತೋಗ್ಬಿಡುತ್ತೆ, ಸೋರಿಕೆ ಆಗಲ್ಲ. ಆದ್ರೆ ಇಂಥ ವ್ಯಕ್ತಿಗಳಲ್ಲಿ ಏನಾಗುತ್ತೆ, ಆ ರಕ್ತಸ್ರಾವ ನಿರಂತರವಾಗುತ್ತೆ, ಅದು ನಿಲ್ಲಲ್ಲ. ಇದು ಒಂದು ಕಂಡೀಷನ್. ಸೊ ಹಾಗಾಗಿ ಅದು ಬಹಳ ಭಯಂಕರವಾದ ಕಂಡೀಷನ್. ಆ ರೀತಿ ಏನಾರ ಆಗಿ ರಕ್ತ ಹೋಗ್ತಾ ಇದ್ರೆ, ಯಾರು ರಕ್ತ ಕೊಡೋಕೆ ಹತ್ರದಲ್ಲಿ ಇಲ್ಲದೆ ಇದ್ರೆ ಆ ಮಗ ಹುಡುಗರ ಆ ವ್ಯಕ್ತಿ ಹೋಗ್ಬಿಡ್ತಾನೆ. ಸೊ ಆ ದೃಷ್ಟಿಯಿಂದ ಎರಡನೇದು ಈಗ ಥ್ಯಾಲಸೆಮಿಯಾ ಅನ್ನೋದು ತುಂಬಾ ಜನಗಳಿಗೆ ಆಗ್ತಾ ಇದೆ. ಈಗ ರಕ್ತದ ಉತ್ಪತ್ತಿ ಆಗೋದಿಲ್ಲ ಅವ್ರಿಗೆ, ನಮ್ಗೆ ಆ ದೃಷ್ಟಿಯಿಂದ ಅವ್ರಿಗೆ ಹೊಸ ರಕ್ತವನ್ನೇ ಪ್ರತಿ 3 ತಿಂಗಳಿಗೆ 2 ತಿಂಗಳಿಗೆ ಅವರ ತೊಂದರೆಗೆ ಅನುಗುಣವಾಗಿ ರಕ್ತವನ್ನು ಹೊಸ ರಕ್ತವನ್ನು ಅವ್ರಿಗೆ ಕೊಡಬೇಕಾಗುತ್ತೆ. ಅಷ್ಟು ರಕ್ತ ನಮ್ಮಲ್ಲಿ ಶೇಖರಣೆ ಆಗಬೇಕು, ಅಷ್ಟೊಂದು ಪೇಷಂಟ್ಗೆ ಅದನ್ನು ಕೊಡಬೇಕು, ಅದ್ರ ಪತ್ತೆ ಹಚ್ಚೋ ಕ್ರಮ ಎಲ್ಲ ನಡೀತಾ ಇದೆ. ಅದೊಂದು. ಇನ್ನೊಂದು ಏನಪ್ಪಾ ಅಂತಂದ್ರೆ ಸಿಕಲ್ ಸೆಲ್ ಅನಿಮಿಯಾ ಅಂತ ಈ ಟ್ರೈಬಲ್ ಏರಿಯಾಗಳಲ್ಲಿ, ಈಗ ನೀವು ಮಾತಾಡ್ತಿರೋದೆಲ್ಲ ಇಲ್ಲಿ ಟ್ರೈಬಲ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಮಲೇರಿಯಾ ಕಾಯಿಲೆ ಜಾಸ್ತಿ ಇರುತ್ತೆ. ಅಲ್ಲಿ ಸೊಳ್ಳೆಗಳು ಕಚ್ಚೋದ್ರಿಂದ ಬರುತ್ತಲ್ಲ, ಅದಕ್ಕೋಸ್ಕರ ಅವ್ರೇನ್ ಅದು ನಮ್ಮ ರಕ್ತ ನ್ಯಾಚುರಲ್ ಆಗಿ ನಮ್ಮ ದೇಹದಲ್ಲಿ ಅದು ಪಾಪಿನ್ಸ್ ತರ ಒಂದು ರೌಂಡ್ ಆಗಿರಬೇಕು, ಕೆಂಪು ರಕ್ತ ಕಣ, ಅದು ಈ ಕುಡುಗೋಲ್ ತರ ಶೇಪ್ ತಗೊಂಡ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಸೊ ಅದು ಆಗದಾಗ ಅನಿಮಿಕ್ ಆಗ್ಬಿಡ್ತಾರೆ ಅದು ಸೆಲ್ಸ್, ರಕ್ತ ಕೆಂಪು ರಕ್ತ ಕಣ ನಮ್ಮ ದೇಹದಲ್ಲಿ ಸುಮಾರು 120 ದಿನ ಬದುಕಬೇಕು, ಇದು 15 ದಿನ 20 ದಿನಕ್ಕೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇವರು ಅನಿಮಿಕ್ ಆಗ್ತಾರೆ. ಸೊ ಅಂತದನ್ನು ಸಹ ಈ ಕಾನೂನಲ್ಲಿ ಸೇರಿಸಿದೆ.
2: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
1: ಶ್ರೀಧರ್ ಅಂತ ಸರ್, ಬುಲ್ಗುಪ್ಪೆಯಿಂದ ಕಾಲ್ ಮಾಡಿರೋದು, ಗುಡಿಕೋಟೆ.
2: ಹಾ ಶ್ರೀಧರ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನಂತ?
1: ಸರ್ ಅದೇ, ಈಗ 2016 ಆಕ್ಟಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಾ ಇದ್ರಿ ಸರ್. ಈಗ ನಂದು ಒಂದು ಪ್ರಶ್ನೆ ಏನಂದ್ರೆ, ಈಗ ವಿಶೇಷಚೇತನರಿಗೆ ಈ ಆಕ್ಟ್ ಬಗ್ಗೆ ಎಲ್ಲೂ ಕೂಡ ಅವೇರ್ನೆಸ್ ಇಲ್ಲ ಸರ್, ಅದ್ರ ಬಗ್ಗೆ ಜಾಗೃತಿ ಕೂಡ ಇರಲ್ಲ, ಅದ್ರ ಬಗ್ಗೆ ಮಾಹಿತಿ ಕೊಡುವಂತ ವ್ಯಕ್ತಿಗಳು ಸಿಗೋದಿಲ್ಲ. ಮತ್ತೆ ಇನ್ನೊಂದು ಏನಂತಂದ್ರೆ, ಶಿಕ್ಷಣ ವ್ಯವಸ್ಥೆಯಲ್ಲೂ ಕೂಡ ಮಕ್ಕಳುಗಳಿಗೆ ತುಂಬಾ ವಂಚಿತರಾಗ್ತಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ವಿಶೇಷ ಶಿಕ್ಷಕರ ಕೊರತೆ ಕೂಡ

0: ಇದೆ. ಇದು ಮತ್ತೆ ಇನ್ನೊಂದು ವಿಶೇಷಚೇತನರಿಗೆ ಓಡಾಡೋದಕ್ಕೆ ಸಮಸ್ಯೆಗಳೇನಿದೆ ಅಂದ್ರೆ, ನಾನ್ ನೋಡಿದಾಗೆ ಈಗ ನಮ್ಮ ಕೋಟೆ ತಾಲೂಕಲ್ಲಿ ಇರ್ಬೋದು, ಸ್ಕೂಲ್ ತಾಲೂಕಲ್ಲಿ ಇರ್ಬೋದು, ಯಾವುದೇ ಒಂದು ಸರ್ಕಾರಿ ಕಟ್ಟಡಗಳಲ್ಲಿ ಇರ್ಬೋದು, ಏನಾಗ್ಬಿಟ್ಟಿದೆ ಅಂದ್ರೆ ಸರ್, ರ್ಯಾಂಪ್ ವ್ಯವಸ್ಥೆ ಇರಲ್ಲ. ಈಗ ನಾವು ತಾಲೂಕು ಆಫೀಸ್ಗೆ ಹೋಗ್ತೀವಿ ಅಂತಂದ್ರು ಕೂಡ ಅಲ್ಲಿ ಒಂದು ಲಿಫ್ಟ್ ಇಲ್ಲ, ಕೆಲವು ಇಲಾಖೆಗಳೆಲ್ಲ ಮೇಲ್ಗಡೆ ಇದೆ, ಅಲ್ಲಿಗೆ ಹೋಗೋದಕ್ಕೂ ಸಮಸ್ಯೆಗಳಾಗ್ತಿದೆ. ನಮ್ಗೆ ಕೆಳ ಹಂತದಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ, ಕೆಲವು ಇಲಾಖೆಗಳಿದೆ ಏನು ಕಮ್ಯುನಿಕೇಟ್ ಮಾಡೋದಕ್ಕೆ ಯಾರು ಸ್ಪಂದ ಅಂತ ವ್ಯಕ್ತಿಗಳು ಕೂಡ ಇರೋದಿಲ್ಲ. ಈ ತರ ಸಮಸ್ಯೆಗಳಿದ್ದಾಗ ನಾವು ಹೇಗೆ ಅದನ್ನ ನಾವು ಬಗೆಹರಿಸ್ಕೋಬಹುದು ಹೇಗೆ ಅಂತ ಒಂದು ಹೇಳ್ತಾ ಇದ್ದೀವಿ.
1: ಒಳ್ಳೆ ಪ್ರಶ್ನೆ ನಿಮ್ದು. ಒಂದು ಅಂಗವಿಕಲರ ಕಾನೂನಿನ ಬಗ್ಗೆ ಅರಿವು ಬಗ್ಗೆ ಮಾತಾಡಿದಿರಿ. ಈಗ ಈಗ ಈಗ ಏನು ಫೋನಿನ ಕಾರ್ಯಕ್ರಮ ಆಗ್ತಾ ಇದೆ, ಇದು ಒಂದು ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮನೇ. ಈ ಕಾರ್ಯಕ್ರಮಕ್ಕೆ ಹೆಚ್ಚು ಜನ ಶ್ರೋತೃಗಳು ಕೇಳಿದ್ರೆ ಆವಾಗ ಅವರಿಗೆ ಒಂದಷ್ಟು ಪ್ರಮಾಣದ ತಿಳುವಳಿಕೆ ಬರುತ್ತೆ. ಸಂಪೂರ್ಣ ಕಾನೂನಲ್ಲಿರೋ ಎಲ್ಲವನ್ನು ಹೇಳೋಕ್ಕೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಈ ಒಂದು ಗಂಟೆಯಲ್ಲಿ. ಆದರೆ ಒಂದು ಕಾನೂನಿದೆ, ಅದು ಇಂತಿಂಥ ಅಂಶಗಳನ್ನು ಹೇಳುತ್ತೆ, ಇಂತಿಂಥ ಸೌಲಭ್ಯಗಳನ್ನು ನಮಗೆ ಕೊಟ್ಟಿದ್ದಾರೆ ನಮ್ಮ ಸಂವಿಧಾನದಲ್ಲಿ ಅನ್ನೋದು ಒಂದು ಅರಿವು ಮೂಡುತ್ತೆ. ಇನ್ನು ಎರಡನೇದು ಅರಿವು ಹೇಗೆ ಮೂಡಿಸ್ಬೋದು ಅಂತಂದರೆ, ಈ ಸ್ವಯಂ ಸೇವಾ ಸಂಸ್ಥೆಗಳು ನಿಮ್ಮಲ್ಲಿ ಅಂಗವಿಕಲರ ಪುನರ್ವಸತಿ ಕಾರ್ಯಕ್ರಮಗಳನ್ನು ಮಾಡುವ ಸಂದರ್ಭದಲ್ಲಿ ಅವರಿಗೆ ತಿಳುವಳಿಕಾ ಕಾರ್ಯಕ್ರಮಗಳು ಅಂತ ಮಾಡ್ತಾರೆ. ಅದರಲ್ಲಿ ಬೀದಿ ನಾಟಕಗಳು, ಗೋಡೆ ಬರಹಗಳು, ಪೋಸ್ಟರ್ಗಳು, ಈ ಥರದ್ದನ್ನೆಲ್ಲ ಮಾಡಿ ಅವರಿಗೆ ಈ ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ನಡೀತಾ ಇದೆ. ಮತ್ತು ಇನ್ನೊಂದು ಏನಂದರೆ, ಅರಿವು ಎಲ್ಲೋ ಸಿಗುತ್ತೆ ಅಂತಲ್ಲ, ಕೆಲವು ಅಂಗವಿಕಲರು ಪ್ರಯತ್ನ ಮಾಡಿ ಏನಿದೆ ನಮಗೆ ಏನು ಬದಲಾವಣೆಗಳಾಗಿದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಕಡೆ ಅವರು ಮಾಡಬೇಕು. ಎರಡನೇ ಅಂಶ ನೀವು ಹೇಳಿದ್ರಿ ಶಿಕ್ಷಣ ಅಂತ ಹೇಳಿದ್ರೆ, ಇವತ್ತು ಎಲ್ಲ ಅಂಗ ವ್ಯಕ್ತಿಗಳಿಗೂ ಸಹ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಕರಿತೀವಿ, ಒಳಗೊಂಡ ಶಿಕ್ಷಣ ಅಂತ ಬಂದಿದೆ. ಆ ಒಳಗೊಂಡ ಶಿಕ್ಷಣ ಅಂತ ಎಲ್ಲ ಶಾಲೆಗಳು ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ನಡೆಯುತ್ತೆ, ಸರ್ಕಾರಿ ಅನುದಾನಿತ ಶಾಲೆಗಳಲ್ಲೂ ನಡೆಯುತ್ತೆ, ಮತ್ತು ಖಾಸಗಿ ಶಾಲೆಗಳಲ್ಲೂ ಅದನ್ನು ನಡೆಸಬೇಕು ಅನ್ನೋವಂಥದ್ದು ಸರ್ಕಾರದ ಒಂದು ನಿಯಮದಲ್ಲಿ ಹೇಳಿದೆ. ಹಾಗಾಗಿ ಯಾವುದೇ ಅಂಗವಿಕಲ ಮಗುವನ್ನು ಸಹ ಅಥವಾ ವಿದ್ಯಾರ್ಥಿಯನ್ನೂ ಸಹ ಅವನ ಅಂಗವಿಕಲತೆ ಇದೆ ಅನ್ನೋ ಕಾರಣಕ್ಕೆ ನಾವು ಶಾಲೆಗೆ ಸೇರಿಸೋದಿಲ್ಲ ಅಂತ ಹೇಳೋಂಗಿಲ್ಲ, ಇದು ಮೊದಲು. ಎರಡನೇದು, ಆ ಹುಡುಗನ್ನ ಸೇರಿಸ್ಕೊಂಡ್ಮೇಲೆ, ಅಂಥ ಅಂಗವಿಕಲ ವಿದ್ಯಾರ್ಥಿಗಳನ್ನು ಶಾಲೆಗೆ ಸೇರಿಸ್ಕೊಂಡ್ಮೇಲೆ ಆ ವ್ಯಕ್ತಿಗಳಿಗೆ ಪಾಠ ಮಾಡೋ ಅರ್ಹತೆ ಇರತಕ್ಕಂಥ ಶಿಕ್ಷಕರನ್ನು ನೇಮಕಾತಿ ಮಾಡಬೇಕು. ಈಗ ಆಲ್ರೆಡಿ ಸರ್ಕಾರ ಆ ಕೆಲಸವನ್ನು 1990 ಸರ್ವಶಿಕ್ಷಾ ಅಭಿಯಾನ, ಜಿಲ್ಲಾ ಇದು DPEP ಕಾರ್ಯಕ್ರಮ, ಆಮೇಲೆ ಇವಾಗ ಮಾಧ್ಯಮಿಕ ಶಿಕ್ಷಾ ಅಭಿಯಾನ, ಈ ಥರದ್ದೆಲ್ಲ ಕಾರ್ಯಕ್ರಮಗಳಲ್ಲಿ ಶಿಕ್ಷಕರನ್ನು ಅಂಗವಿಕಲ ವ್ಯಕ್ತಿಗಳಿಗೆ ಯಾವ ರೀತಿ ಪಾಠ ಬೋಧನಾ ಕಾರ್ಯಕ್ರಮಗಳನ್ನು ಮಾಡಬೇಕು, ಬೋಧನೆ ಹೇಗೆ ಮಾಡಬೇಕು, ಕಲಿಕೆಯನ್ನು ಹೆಂಗೆ ಕಳಿಸ್ಬೇಕು, ಬೋಧನಾ ಸಾಮಗ್ರಿಗಳನ್ನು ಹೆಂಗೆ ತಯಾರು ಮಾಡಬೇಕು, ಇದರ ಬಗ್ಗೆ ಎಲ್ಲ ವಿಸ್ತೃತವಾಗಿ ತರಬೇತಿಗಳು ನಡೀತಾ ಇದೆ. ಮತ್ತು ಸರ್ಕಾರದಲ್ಲೂ ಆ ಥರ ತರಬೇತಿ ಹೊಂದಿದಂಥ ಶಿಕ್ಷಕರನ್ನು ಪ್ರತಿ ಶಾಲೆಗೂ ಅಪಾಯಿಂಟ್ ಮಾಡುವಂಥ ಕೆಲಸಗಳು ನಡೀತಾ ಇದೆ. ಇದ್ರ ಜೊತೆಗೆ ಅವರನ್ನು ಏನೋ ಈ ಕಾಂಟ್ರಾಕ್ಟ್ ಮೇಲೂ ಸಹ BERTs ಅಂತ ತೊಗೊಳ್ಳೋದು, ಈ ಥರ ಎಲ್ಲ ತೊಗೊಂಡು ಸಹ ಅಂಗವಿಕಲರಿಗೆ ಅನುಕೂಲ ಆಗಲಿ ಶಿಕ್ಷಣದಲ್ಲಿ ಅನ್ನೋ ವ್ಯವಸ್ಥೆನೂ ಸರ್ಕಾರ ಮಾಡ್ತಿದೆ. ಅದನ್ನು ನಾವೆಲ್ಲರೂ ಬಳಸ್ಕೊಳ್ಬೇಕಾಗಿರೋದು ನಮ್ಮ ಕಡೆಯೂ ಇದೆ, ಸರ್ಕಾರ ಒಂದು ಕಡೆ ಮಾಡಿದ್ರೆ ಅದರ ಫಲಾನುಭವಿಗಳು ಅದನ್ನು ಸಮರ್ಪಕವಾಗಿ ಬಳಸ್ಕೊಳ್ಬೇಕಾಗಿರೋದು ಒಂದಿದೆ. ಈಗ ಒಂದು ಅರ್ಧ ಗಂಟೆ ಹಿಂದೆ ನಾನು ಸಿಬ್ಬಂದಿ ತರಬೇತಿಯನ್ನು ಕೊಡ್ತಾ ಇದ್ದಾಗ ಅವ್ರು ಹೇಳಿದ್ರು, ಶಾಲೆಗೆ ಅಡ್ಮಿಷನ್ ಆಗುತ್ತೆ ಆದರೆ ಆ ಮಕ್ಕಳುಗಳು ಶಾಲೆಗೆ ಹೋಗೋದಿಲ್ಲ ಅಂತ. ಸೊ ಈ ಥರ ಆದಾಗ ನೀವು ಹೇಳ್ದಂಗೆ ಅಂತರ ಜಾಸ್ತಿ ಆಗುತ್ತೆ. ನಮ್ಮ ಅಂಗವಿಕಲ ವ್ಯಕ್ತಿ ಮಕ್ಕಳುಗಳು, ವಿಕಲಚೇತನ ವ್ಯಕ್ತಿಗಳು ಹೆಚ್ಚಿನ ವಿದ್ಯಾಭ್ಯಾಸಗಳು ಮಾಡೋಕ್ಕಾಗಲ್ಲ, ಒಳ್ಳೊಳ್ಳೆ ಉದ್ಯೋಗವನ್ನು ಪಡೆಯೋಕ್ಕಾಗಲ್ಲ, ಅದು ವಾಸ್ತವ. ಸೊ ಅದಕ್ಕೆ ನಾವು ಇಬ್ಬರೂ ಕೈ ಜೋಡಿಸ್ಬೇಕು. ಸರ್ಕಾರ ಅಂತ ಹೇಳಿ ಸರ್ಕಾರದ ಮೇಲೆ ಹಾಕೋಂಗಿಲ್ಲ, ಸರ್ಕಾರ ಮತ್ತು ಸಾರ್ವಜನಿಕರು ಇಬ್ಬರೂ ಕೈ ಜೋಡಿಸಿ ಕೆಲಸ ಮಾಡಿದಾಗ, ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಎಲ್ಲವೂ ಸೇರಿ ಕೆಲಸ ಮಾಡಿದಾಗ ಖಂಡಿತ ಶಿಕ್ಷಣದಲ್ಲಿ ನಾವು ಒಂದು ಒಳ್ಳೆಯ ಬದಲಾವಣೆಯನ್ನು ತರ್ಬೋದು. ಈಗ ಸಾರ್ವಜನಿಕ ಕಟ್ಟಡಗಳಲ್ಲಿ ರ್ಯಾಂಪ್ ವ್ಯವಸ್ಥೆ ಆಗಬೇಕು, ಶೌಚಾಲಯದಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಅನುಕೂಲ ಇರುವಂಥ ವ್ಯವಸ್ಥೆ ಆಗಬೇಕು ಅನ್ನೋದನ್ನು ಕಾನೂನಲ್ಲಿ ಹೇಳಿದೆ. ಅದಕ್ಕೆ ಈಗ ನಾನು ಮುಂಚೆನೇ ಮಾತಾಡ್ದಂಗೆ 15th ಫೈನಾನ್ಸಲ್ಲಿ ಬರುವಂಥ ಹಣದಲ್ಲಿ ಸ್ಥಳೀಯ ಸರ್ಕಾರಗಳು ಅದನ್ನು ಖರ್ಚು ಮಾಡ್ತಾ ಇದೆ.
2: ಓಕೆ, ಬೇರೆ ಪ್ರಶ್ನೆ ಆಯ್ತಾ ಶ್ರೀಧರ್ ಅವರೇ?
0: ಶಿಕ್ಷಕರ ಕೊರತೆ ಪ್ರತಿಯೊಂದು ಶಾಲೆಗಳಲ್ಲೂ ಕೂಡ ಇರದೇ ಇಲ್ವಲ್ಲ ಸರ್?
1: ಅದೇ, ಈಗ ಶಿಕ್ಷಕರ ಕೊರತೆ ಯಾಕಾಗಿದೆ ಅಂದರೆ ಅದು ಇದಕ್ಕೆ ಸಂಬಂಧಪಡದೇ ಇದ್ದಿದ್ದು, ಆದರೂ ಒಂದು ಮಾತು ಒಂದು ಸಣ್ಣದಾಗಿ ಹೇಳ್ಬಿಡ್ತೀನಿ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸುವಂಥದ್ದು ನಾವು ಒಬ್ಬರು ಒಂದು ಜವಾಬ್ದಾರಿಯುತವಾದ ಏನೋ ಪ್ರಜೆಗಳಾಗಿ ನಾವು ಸರ್ಕಾರಿ ಸ್ಕೂಲಿಗೆ ನಮ್ಮ ಮಕ್ಕಳನ್ನ ಸೇರಿಸ್ತಾ ಇಲ್ಲ. ಅದು ಗ್ರಾಮಾಂತರ ಪ್ರದೇಶದಲ್ಲ, ನಗರ ಪ್ರದೇಶದಲ್ಲ, ಎಲ್ಲ ಕಡೆಯೂ ಆಗಿದೆ. ಈಗ ನಿಮಗೆಲ್ಲೂ ಅಷ್ಟೇ, ಪ್ರೈವೇಟ್ ಸ್ಕೂಲ್ಗಳು ಬಂದಿದೆ, ನಿಮ್ಮ ಮಕ್ಕಳನ್ನೆಲ್ಲ ನೀವು ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ತೀರ. ಅದು ನಿಂತು ಯಾವಾಗ ನಾವೆಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸ್ತೀವಿ ಆವಾಗ ಎಲ್ಲ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಆವಾಗ ಸರ್ಕಾರ ಶಾಲೆಗಳನ್ನು ಮುಚ್ಚಲ್ಲ. ಅಂತ ಹೊಸ ಹೊಸ ಇದು ರಿಟೈರ್ಡ್ ಆದಮೇಲೆ ಅದಕ್ಕೆ ಬೇಕಾಗಿರುವಂಥ ಒಂದು ಶಿಕ್ಷಕರನ್ನು ನೇಮಕಾತಿ ಮಾಡುತ್ತೆ. ಈಗ ನಮ್ಮ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂತಂದರೆ, ಸರ್ಕಾರ ಶಿಕ್ಷಕರ

0: ನೇಮಕಾತಿ ಮಾಡಿ ಶಾಲೆಗಳನ್ನು ತೆಗೆದು ಮಕ್ಕಳೇ ಬರದೇ ಇದ್ರೆ ಏನು ಮಾಡೋದು? ಈಗ ನೀವೇ ಹೋಗಿ ನೋಡಿ, ಅಂಗನವಾಡಿಯಲ್ಲಿ ಹಿಂದೆ 30, 40, 50 ಮಕ್ಕಳು ಇರ್ತಿದ್ರು, ಇವತ್ತು 15, 20, 5, 10 ಬಂದ್ಬಿಟ್ಟಿದೆ. ನಿಮ್ಮ ಸರ್ಕಾರಿ ಶಾಲೆಗಳಿಗೆ ಹೋದರೆ 1-5 ಕ್ಲಾಸು ಒಂದೇ ರೂಮಲ್ಲಿ ನಡೀತಾ ಇರುತ್ತೆ. ಯಾಕೆಂದರೆ 1 ಕ್ಲಾಸ್ದು 3 ಮಕ್ಕಳು, 2 ಕ್ಲಾಸಲ್ಲಿ 4 ಮಕ್ಕಳು, 5 ಕ್ಲಾಸಲ್ಲಿ 3 ಮಕ್ಕಳು ಈ ಥರ ಇರ್ತಾರೆ. ಇದು ತಪ್ಪ್ಯಾರ್ದು ಅಂತಂದರೆ ನಮ್ಮದೇ. ಆಮೇಲೆ ಈಗ ಅವರು ನೇಮಕಾತಿ ಮಾಡ್ಕೊಂಡಿದ್ದಾರೆ. ಹೇಗೆ ಮಾಡ್ಕೊಂಡಿದ್ದಾರೆ ಅಂತಂದರೆ, ಈ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೇಮಕಾತಿ ಮಾಡ್ಕೊಂಡಿರುವಂಥ ಶಿಕ್ಷಕರು ಎಲ್ಲೆಲ್ಲಿ ಶಿಕ್ಷಕರ ಕೊರತೆ ಇದೆ ಅಲ್ಲಿ ಅಂಥ ಶಿಕ್ಷಕರನ್ನು ಹಾಕಿದ್ದಾರೆ. ಈಗ ಬೇರೆ ನೀವು ಶಾಲೆಗಳಿಗೆ ಹೋದರೆ ನೋಡ್ಬೋದು, ಯಾಕಂದರೆ ನಾನು ನಿಕಟವಾಗಿ ಶಿಕ್ಷಣ ಇಲಾಖೆ ಜೊತೆ ಕೆಲಸ ಮಾಡೋದ್ರಿಂದ ಅದು ಅದ್ರ ಪರಿಚಯ ನನಗಿದೆ. ಎಲ್ಲೆಲ್ಲಿ ಶಿಕ್ಷಕರ ಕೊರತೆ ನೇಮಕಾತಿಯಿಂದ ಆಗಿಲ್ಲ ಅಂಥ ಕಡೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಶಿಕ್ಷಕರನ್ನು ತಗೊಂಡು ಮಕ್ಕಳಿಗೆ ಬೋಧನೆಯಲ್ಲಿ ಯಾವುದೇ ತೊಂದರೆ ಆಗಬಾರ್ದು ಅಂತ ಅವರನ್ನು ನೇಮಿಸಿದ್ದಾರೆ. ಆದರೆ ನೀವು ಹೇಳ್ದಂಗೆ 100 ಕಮ್ಮಿ ಆಗಿದೆಯಾ? ಇಲ್ಲ, ಅದರದ್ದು ಸಮಸ್ಯೆ ಇದ್ದೇ ಇದೆ. ಆ ಸಮಸ್ಯೆಗೆ ನಾವು ಸಾರ್ವಜನಿಕರು ಸ್ವಲ್ಪ ಕಾರಣ ಅಂತ ನನ್ನ ಅನಿಸಿಕೆ ಅಷ್ಟೇ.
1: ಈಗ ಮಕ್ಕಳ ಶಿಕ್ಷಣದಲ್ಲಿ ಕೂಡ ಅರಿವು ಮೂಡಿಸೋದಕ್ಕೆ ಪಠ್ಯಕ್ರಮದಲ್ಲಿ ವಿಶೇಷತರಿಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಗಳೇನಾದ್ರೂ ಆಡ್ ಮಾಡಬಹುದು.
0: ಈಗ ಕೆಲವು ಪುಸ್ತಕಗಳಲ್ಲಿ ಕನ್ನಡದ
1: ಬೇಸಿಕಲಿ ಈಗ ಸರ್ ಬೆಳೆಯುವಂತ ಮಕ್ಕಳಲ್ಲಿ ವಿಶೇಷಚೇತನರ ಬಗ್ಗೆ ಇರ್ಬೋದು, ಹಿರಿಯ ನಾಗರಿಕರ ಬಗ್ಗೆ ಇರ್ಬೋದು, ಫಸ್ಟ್ ಅವ್ರಿಗೆ ಅರಿವು ಬಂತು ಅಂದ್ರೆ ಅವ್ರ ಫ್ಯೂಚರ್ ಅಲ್ಲಿ ಆ ಮಕ್ಕಳ ಜೊತೆ ಬೆರೆಯೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನನ್ನ ಒಂದು.
0: ನಿಜ, ಖಂಡಿತ ಮಾರಲ್ ಎಜುಕೇಶನ್ ಅಂತ ಒಂದು ವಿಭಾಗ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಪಠ್ಯಕ್ರಮಗಳಲ್ಲಿ ಸೂಕ್ತವಾದ ಕ್ರಮಗಳು ಇಡಬೇಕು. ಅಂಗವಿಕಲರು ಮಾಡಿರೋ ಸಾಧನೆಗಳನ್ನು ಉಲ್ಲೇಖ ಮಾಡುವಂಥ ಪಾಠಗಳು ಇಡಬೇಕು ಅನ್ನೋಂಥದ್ದು ಒಂದು ಭಾಗ ಇದೆ. ಅದನ್ನು DACRT ಅವರು NCERT ಅವರು ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಾಗುತ್ತೆ ಅಂತಂದರೆ, ರಾಜ್ಯ ಮಟ್ಟದಲ್ಲಿ ಸಿಲೆಬಸ್ನ ಅಥವಾ ಪಠ್ಯವನ್ನು ರಚನೆ ಮಾಡುವಂಥ ಸಮಿತಿಯವರು ಅದರ ಕಡೆ ಹೆಚ್ಚು ಒತ್ತನ್ನು ಕೊಡಬೇಕು. ಆ ಕಡೆ ಸ್ಥಳೀಯ ಅಂಗವಿಕಲರ ಒಕ್ಕೂಟಗಳು, ಸಂಘಗಳು ಅದರ ಕಡೆ ಒಂದಷ್ಟು, ಈ ನಾನು ಈಗ ಹೇಳಿದ್ನಲ್ಲ ಆ ವಿಚಾರ ಕುರಿತು ಶಿಕ್ಷಣ ಸಚಿವರಿಗೆ ನೀವು ಬರೆದಾಗ ಮುಂದೆ ಸಿಲೆಬಸ್ಸನ್ನು ಫ್ರೇಮ್ ಮಾಡುವಾಗ, ಪಠ್ಯಕ್ರಮದಲ್ಲಿ ಪಾಠವನ್ನು ನೀಡುವಾಗ ಈ ಥರದವರು ಇವರು ಇಂಥ ವ್ಯಕ್ತಿಗಳ ಪಾಠಗಳನ್ನು ನೀಡ್ತಾರೆ. ನಮ್ಮ ದೇಶದಲ್ಲಿ ಆ ಥರ ಸಾಧನೆ ಮಾಡಿರುವಂಥ ಬೇಕಾದಷ್ಟು ಅಂಗವಿಕಲರಿದ್ದಾರೆ, ತೊಂದರೆ ಇರುವಂಥವ್ರು. ಮಾಲ್ತಿ ಹೋಲ್ಡನಿಂದ ಹಿಡಿದು ಇವತ್ತಿನ ಕ್ರಿಕೆಟರ್ ಒಬ್ಬರು ಇದ್ರಲ್ಲ, ಅವ್ರ ಹೆಸರು ಶೇಖರ್ ನಾಯಕ್ ತನಕನೂ ಬೇಕಾದಷ್ಟು ಜನ ಇದೆ. ಇವತ್ತು ಕಾಮನ್ವೆಲ್ತಲ್ಲಿ ಬೇಕಾದಷ್ಟು ಪ್ರಶಸ್ತಿಗಳನ್ನು ಅಂಗವಿಕಲ ಕ್ರೀಡಾಪಟುಗಳು ಗೆದ್ದಿದ್ದಾರೆ. ಇವರ ಪಾಠಗಳನ್ನು, ಇವರ ಸಾಧನೆಗಳನ್ನು ನಮ್ಮ ಪಠ್ಯಕ್ರಮದಲ್ಲಿ ತಂದಾಗ ಖಂಡಿತ ನೀವು ಹೇಳಿದಂಗೆ ಮಕ್ಕಳಿಗೆ ಅಂಗವಿಕಲತೆ ಇರುವಂಥ ಅಥವಾ ವಿಕಲಚೇತನ ವ್ಯಕ್ತಿಗಳ ಬಗ್ಗೆ ಗೌರವ ಹೆಚ್ಚಾಗುತ್ತೆ. ಮತ್ತು ವಿಕಲಚೇತನ ವ್ಯಕ್ತಿಗಳು ಸಹ ಅವರನ್ನು ಮಾಡಲಾಗಿಟ್ಕೊಂಡು ಅವರು ಜೀವನದಲ್ಲಿ ಮುಂದೆ ಬರೋಕ್ಕೆ ಅವಕಾಶ ಆಗುತ್ತೆ. ನೀವು ಒಳ್ಳೆಯ ಸಲಹೆ ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ ಸ್ವಲ್ಪ ಅದನ್ನು ಹೆಚ್ಚಿನ ಅಧಿಕಾರದಲ್ಲಿರತಕ್ಕಂಥವ್ರ ಗಮನಕ್ಕೆ ತನ್ನಿ. ಶಿಕ್ಷಣ ಸಚಿವರಿಗೆ ಒಂದು ಮನವಿಯನ್ನು ಕೊಡಿ, ಹೆಚ್ಚು ಹೆಚ್ಚು ಪಾಠಗಳನ್ನು ಅಂಗವಿಕಲರ ಸಾಧನೆ ಮಾಡಿರ್ತಕ್ಕಂಥ ಅಂಗವಿಕಲರ ವಿಚಾರ, ಅವ್ರ ಬದುಕು, ಅವ್ರ ಜೀವನ, ಅವ್ರು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಪಾಠಗಳನ್ನು ಇಟ್ಟರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಅವ್ರು ಮನವೊಲಿಸ್ಬೋದು. ಅದು ಬಂದರೆ ನೀವು ಹೇಳಿದಂಗೆ ಆ ಕೊರತೆ ನೀಗುತ್ತೆ.
2: ಓಕೆ, ಧನ್ಯವಾದಗಳು ಶ್ರೀಧರ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೇಳಿದ್ರೆ, ಅಂದರೆ ವಿಶೇಷಚೇತನರಿಗೆ ಏನೇ ಒಂದು 2016 ಒಂದು ಅಧಿನಿಯಮದಲ್ಲಿ ಏನೇನು ವ್ಯವಸ್ಥೆಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ರಿ. ಈಗ ಅದೇ ರೀತಿ ಉದ್ಯೋಗ ಮತ್ತು ಒಂದು ಸರ್ಕಾರಿ ನೇಮಕಾತಿಯಲ್ಲಿ ಈ ಒಂದು ಅಧಿನಿಯಮದ ಅಡಿಯಲ್ಲಿ ಯಾವ ಒಂದು ಮೀಸಲಾತಿ ಮತ್ತು ಸೌಲಭ್ಯಗಳಿದೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಸರ್. ಮತ್ತೆ ಕರೆ ಇದೆ. ಹಲೋ,
3: ಹಲೋ, ನಮಸ್ಕಾರ ಸರ್. ನಾನು ಹುಣಸಕೊಪ್ಪೆಯಿಂದ, ನಾನು ಎಜ್ಜಿಕೋಟೆ ಒಕ್ಕೂಟದ ಅಧ್ಯಕ್ಷ.
2: ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಾಗರಾಜ್ ಅವರೇ.
3: ನಾಗರಾಜ್ ಅಂತ.
2: ಹೇಳಿ ಹೇಳಿ ತಮ್ಮ ಪ್ರಶ್ನೆ.
3: ಸರ್, ಅಧಿಕಾರಿಗಳು ವಿಶೇಷಚೇತನರು ಹೋದಾಗ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾರೆ. ಕೆಲವು ರೆಕಾರ್ಡ್ಗಳು ಬೇಕು ಅಂತ ಹೋದಾಗ ನನ್ಗೆ ಒಂದು ದೃಢೀಕರಣ ಪತ್ರ ಕೊಡಿ ಅಂತ, ವಾಸಸ್ಥಳ ದೃಢೀಕರಣ ಪತ್ರನ 10 ಕೊಡಿ ಅಂತ ಹೋದಾಗ ಅವ್ನು ಕೊಡೋದು 5 ಅಲ್ಲಿ ನನ್ನ ಆಧಾರ್ ಕಾರ್ಡ್ ನಲ್ಲಿ 12 ಇದೆ, ಅವ್ನು ಕೊಡೋದೇ 5. ಅದು ಅನ್ವೇರಿಗೆ ಆಗ್ಲೂ ಏನ್ ಮಾಡಿದ್ರು ಬರೀ ಸೇವಕಾಸಿನಿ ಮಾಡ್ತಾರೆ. ಆ ದಿಕ್ಕಿನಲ್ಲಿ ನಾನು ಜಗಳಾಡಕ್ಕ ಸ್ವಲ್ಪ ಹಿಂದೇಟ್ ಹಾಕ್ತಿ. ಇವ್ನ ಜೊತೆಲಿ ಏನೇನು ಜಗಳಾಡೋದು ಸರಿ ಇಲ್ಲ ಅಂತ ಅಂದ್ಬಿಟ್ಟು. ಈ ತರ ಅಧಿಕಾರಿಗಳಲ್ಲೇ ಈ ತರ ವ್ಯತ್ಯಾಸ ಆದಾಗ ಯಾವ ರೂಪನು ಸಾಧನೆ ಮಾಡ್ಕೊಳಕ್ ಆಗ್ತಾ ಇಲ್ಲ.
0: ಅಲ್ಲ, ಈಗ
3: ಅಧಿಕಾರಿಗಳಲ್ಲೇ
0: ಇಲ್ಲ, ನಿಮ್ಮ ಪ್ರಶ್ನೆ ಚೆನ್ನಾಗಿದೆ. ಈಗ ನಿಮಗೆ 5 ಕೊಟ್ಟಿವ್, ಬೇರೆಯವ್ರಿಗೆ ಹೆಚ್ಚಿನ ವರ್ಷ ಕೊಟ್ಟಿರೋ ಉದಾಹರಣೆ ಯಾವ್ದಾರು ಇದೆಯಾ?
3: ಕೊಟ್ಟಿದ್ದಾರೆ.
0: ಸೊ ಹಾಗಾಗಿ ಆ ಕೊಟ್ಟಿಕ್ಕೆ ಕಾರಣ ಏನು ಅಂತ ನೆಲ ಗೊತ್ತಾಗಿದೆಯಾ ನಿಮ್ಗೆ? ಅವ್ರಿಗೆ ಯಾಕೆ ಜಾಸ್ತಿ ಕೊಟ್ಟರು ನಿಮ್ಗೆ? ಈಗ ಬೇರೆಯವ್ರಿಗೆ ಜಾಸ್ತಿ ವರ್ಷಕ್ಕೆ ಕೊಟ್ಟು ದೃಢೀಕರಣ, ನಿಮಗೆ ಕಮ್ಮಿ ವರ್ಷಕ್ಕೆ ಕೊಟ್ಟರು, 5 ಕೊಟ್ಟರು ಅಂದ್ರೆ ಅದಕ್ಕೆ ಏನಾದ್ರು ಕಾರಣ ಇದೆಯಾ, ಗೊತ್ತಾಗಿದೆಯಾ ನಿಮ್ಗೆ?
3: ಇಲ್ಲ, ಅದು ತಿಳಿಯಲ್ಲ. ಏನಪ್ಪ ಯಾಕೆ ಹಿಂಗಾಗಿದೆ

0: ಸೊ ಈ ಒಂದು ಈಗ ನೀವು ಹೇಳಿದಂತ ಈ ಸಮಸ್ಯೆಯನ್ನ ನಾವು ಈ ಫೋನಿನ ಕಾರ್ಯಕ್ರಮದಲ್ಲಿ ಪರಿಹಾರ ಅಂತ ಹೇಳಿಕ್ ಕಷ್ಟ ಆಗುತ್ತೆ. ಯಾಕೆಂದ್ರೆ ಯಾವ ಅಧಿಕಾರಿ ಯಾವ ಕಾರಣದಿಂದ ಅದಷ್ಟು ಕೊಟ್ಟಿದ್ದಾರೆ ಅನ್ನೋದು ನಮಗೆ ಸರಿಯಾದ ಮಾಹಿತಿ ಇಲ್ಲ. ಮಾಹಿತಿ ಇಲ್ಲದೆ ನಾವು ಏನೇನೋ ಮಾತಾಡಲಿಕ್ಕೆ ಕಷ್ಟ. ಆದರೆ ಏನಾದರೂ ಅದರಲ್ಲಿ ವ್ಯತ್ಯಾಸ ಇದ್ದರೆ ನಿಮಗೆ ಒಂದು ಕಾನೂನಿದೆ, ರೈಟ್ ಟು ಇನ್ಫಾರ್ಮೇಷನ್ ಅಂತ, ಮಾಹಿತಿ ಹಕ್ಕು ಕಾಯಿದೆ ಅಂತ ಒಂದಿದೆ. ಆ ಕಾಯಿದೆಯಲ್ಲಿ ನನಗೆ ಯಾತಕ್ಕೆ ನೀವು ಈ ರೀತಿ ಕೊಡ್ತಾ ಇದ್ದೀರಿ, ಇದಕ್ಕೆ ಕಾರಣ ಕೊಡಿ ಅಂತ ಹೇಳಿ ನೀವು ಒಂದು ಪತ್ರವನ್ನು ಆ ಸಂಬಂಧಪಟ್ಟ ಇಲಾಖೆಯಲ್ಲಿರ್ತಕ್ಕಂಥ ಈ ಮಾಹಿತಿ ಹಕ್ಕು ಅಧಿಕಾರಿಗೆ ಕೊಡ್ಬೋದು. ಆವಾಗ ನಿಮಗೆ ಅದಕ್ಕೆ ಕಾರಣ ಏನು ಅನ್ನೋದನ್ನು ಕೊಡ್ತಾರೆ. ಆ ಕಾರಣ ಏನು ಅನ್ನೋದು ಗೊತ್ತಾದರೆ ಆವಾಗ ನಾವು ಮುಂದಿನ ಕ್ರಮ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ ನಿಮಗೆ. ಇಲ್ಲದೆ ಸುಮ್ಮನೆ ಈಗ ನಾವು ಈಗ ಮಾತಾಡಿದ್ವಲ್ಲ ಫೋನಲ್ಲಿ, ಈಗ ಅದ್ರ ಮೇಲೆ ನಾವು ಯಾವ ಅಧಿಕಾರಿಗಳ ಮೇಲೆ ಆಗಲಿ ಏನಾಗಲಿ ಏನೋ ಹೇಳೋಕ್ಕಾಗಲ್ಲ. ಯಾಕೆ ಕೊಟ್ಟಿಲ್ಲ, ಏನು ಮಾಡಿಲ್ಲ ಅಂತ ದಾಖಲೆಗಳನ್ನು ನೋಡದೆ ಏನು ಮಾತಾಡೋಕ್ಕಾಗಲ್ಲ. ಇಲ್ಲ ಅಲ್ಲ, ಅಧಿಕಾರಿಗಳಲ್ಲಿ ಚೆನ್ನಾಗಿ ಈಗ ಸರ್ ಐದು ಬೆರಳು ಒಂದೇ ಸಮ ಇರಲ್ಲ. ಒಳ್ಳೆ ಅಧಿಕಾರಿಗಳು ಇರ್ತಾರೆ, ಕೆಟ್ಟದೇ ಅಂದರೆ ಈ ಥರ ಸ್ವಭಾವದಲ್ಲಿ ವ್ಯತ್ಯಾಸ ಇರೋವಂಥ ಅಧಿಕಾರಿಗಳು ಇರ್ತಾರೆ. ನಾವು ಹೇಗೆ ಅಂತಂದರೆ ನಾವು ಅವ್ರ ಜೊತೆ ಯಾವ ಥರ ಸಂಬಂಧ ಇಟ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ. ಸೊ ಇದನ್ನು ಇದು ವಿಷಯನೇ ಬೇರೆ ಆಗುತ್ತೆ. ಅವರು ಅಧಿಕಾರಿಗಳು ಸ್ವಭಾವ ಬೇರೆ, ಈ ಥರ ಮಾಡ್ತಾರೆ ಆ ಥರ ಮಾಡ್ತಾರೆ ಅಂದರೆ ಅದನ್ನು ಸರಿ ಮಾಡೋಕ್ಕಾಗಲ್ಲ. ಆದರೆ ಬೇರೆ ಆಡಳಿತಾತ್ಮಕವಾದಂಥ ಸಮಸ್ಯೆಗಳೇನಾರು ಇದ್ದರೆ ಅದನ್ನು ಪ್ರಸ್ತಾಪ ಮಾಡಿ ಅದಕ್ಕೆ ಉತ್ತರ ಕೊಡೋಣ.
1: ಮತ್ತೆ ಸಾರ್ವಜನಿಕರಿಗೂ ಸ್ವಲ್ಪ ಭಿನ್ನಾಭಿಪ್ರಾಯಗಳು ವಿಶೇಷನ ಕಂಡ್ರೆ ಸ್ವಲ್ಪ ಅಸಾಧ್ಯವಾಗಿ ಇರ್ತಾರ. ಅವರು ಸ್ವಲ್ಪ ಕರುಣೆ ತೋರಿದಾಗ ಗೌರವ ಸಿಗುತ್ತಾ, ಮತ್ತೆ ಅವ್ರಿಗೂ ಗೌರವ ಒಂದು ರಕ್ಷಣೆ
0: ಖಂಡಿತ ಖಂಡಿತ
1: ಅಧಿಕಾರಿಗಳಲ್ಲಿ ಆ ರೀತಿ ರಕ್ಷಣೆ ಕೊಟ್ಟಾಗ ಸ್ವಲ್ಪ ಧೈರ್ಯ ಬರ್ತದೆ, ಅವರು
0: ನಾನು ಈ ಮಾಧ್ಯಮದ ಮುಖಾಂತರ ಅಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಇಬ್ರಿಗೂ ಮನವಿ ಮಾಡ್ತೀನಿ. ಅಂಗವಿಕಲರ ಪರವಾಗಿ ದಯವಿಟ್ಟು ಅಂಗವಿಕಲತೆ ಇರತಕ್ಕಂಥ ವ್ಯಕ್ತಿಗಳು ಸಹಾಯ ಕೇಳಿ ನಿಮ್ಮ ಹತ್ರ ಬಂದಾಗ ದಯವಿಟ್ಟು ತಾತ್ಸಾರ ಮಾಡಬೇಡಿ. ಅವ್ರನ್ನ ಮನುಷ್ಯರು ಅಂತ ನೋಡಿ ಅವ್ರಿಗೆ ನಿಮ್ಮ ಕೈಲಾದಂಥ ಯಾವ ನಿಮ್ಮ ವ್ಯಾಪ್ತಿಯಲ್ಲಿ ಏನು ಸಹಾಯ ಮಾಡ್ಬೋದು. ನಾನು ಕಾನೂನನ್ನು ವೈಲೇಟ್ ಮಾಡಿ ಉಲ್ಲಂಘಿಸಿ ಮಾಡಿ ಅಂತ ಹೇಳ್ತಿಲ್ಲ, ಕಾನೂನು ವ್ಯಾಪ್ತಿಯಲ್ಲಿ ಅವರಿಗೆ ಏನು ಸಹಾಯ ಸಲಕಾರ ಮಾರ್ಗದರ್ಶನ ಕೊಡ್ಬೋದು ಅದನ್ನು ಮಾನವೀಯ ದೃಷ್ಟಿಯಲ್ಲಿ ಕೊಡಿ ಅಂತ ಈ ಮಾಧ್ಯಮದ ಮುಖಾಂತರ ಅವರಿಬ್ಬರೂ ಕೇಳ್ಕೊಳ್ತೀನಿ. ನಿಮ್ಮ ಪರವಾಗಿ ನಾ
1: ಕೇಳ್ಕೊಳ್ತೀನಿ.
2: ಧನ್ಯವಾದಗಳು, ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ನಾನು ಮತ್ತೆ ಕೇಳ್ದಂಗೆ ಈ ಒಂದು 2016 ಅಧಿನಿಯಮದ ಪ್ರಕಾರ ಉದ್ಯೋಗ ಮತ್ತು ಸರ್ಕಾರ ನೇಮಕಾತಿ
0: ಈಗ ಏನು ಮಾಡಿದೆ ಅಂದರೆ ಸರ್ಕಾರ ಅಂಗವಿಕಲರೂ ಸಹ ಉದ್ಯೋಗಾವಕಾಶದಿಂದ ವಂಚಿತರಾಗಬಾರ್ದು ಅಂತ ಹೇಳಿ ಈಗ ನಮ್ಮದು ಕೇಂದ್ರ ಸರ್ಕಾರದ ಒಂದು ದೀನ್ ದಯಾಳ್ ಉಪಾಧ್ಯಾಯ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಂತ ಒಂದು ಮಾಡಿದ್ದಾರೆ. ಅದರಲ್ಲಿ ಅವರಿಗೆ ಸಾಕಷ್ಟು ಥರದ ತರಬೇತಿಗಳನ್ನು ಕೊಡುವಂಥ ವ್ಯವಸ್ಥೆಗಳಿದೆ. ಸೊ ಒಂದು ಸಾರಿ ಉದ್ಯೋಗ ಹೇಗೆ ಮಾಡಬೇಕು, ಅದಕ್ಕೇನೆ ಇವಾಗ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಏನು ಬಂದಿದೆ 2020-ರಲ್ಲಿ, ಅದು ಸಾಕಷ್ಟು ಕೌಶಲ್ಯ ಆಧಾರಿತ ಶಿಕ್ಷಣವನ್ನು ಕೊಡಬೇಕು ಅನ್ನೋದಕ್ಕೆ ಒತ್ತು ಕೊಟ್ಟಿದೆ. ಇವೆಲ್ಲವೂ ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ ನಾಳೆ ದಿನ ವ್ಯಕ್ತಿ ಅವನ ಉತ್ಪಾದನೆ ಮಾಡುವಂಥ ಉತ್ಪಾದಕ ವ್ಯಕ್ತಿ ಆಗಬೇಕು. ಸಮಾಜಕ್ಕೆ ಅವನು ಅವನಿಂದ ಹೊರೆ ಆಗಬಾರ್ದು, ಅವನು ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅಂತ ಇದನ್ನು ಮಾಡಿದ್ದಾರೆ. ಇನ್ನು ಎರಡನೇ ಅಂಶ ಏನಂದರೆ ಸರ್ಕಾರಿ ಉದ್ಯೋಗದಲ್ಲಿ ಅವರಿಗೆ 4% ಅಷ್ಟು ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಮೀಸಲಾತಿಯನ್ನು ಯಾಕೆ ಫಿಲಪ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಈಗ ನೋಡಿ ಈಗ VRWO MRW URW ಅಂತ ಇದೆ, ಈಗ ನಿಮಗೆ ನಿಮಗೆ ಗೊತ್ತಿರಬೇಕು ಅಲ್ಲ. ಅವ್ರು ಅಷ್ಟು ಜನ ಕೆಲಸನ ಬೇರೆ ಯಾರಿಗೂ ಕೊಡಲ್ಲ, ಫುಲ್ 100-100 ಮೀಸಲಾತಿ ಅದು ಅಂಗವಿಕಲರಿಗೆ. ಸೊ ಅಲ್ಲಿ ಒಂದು ರೀತಿಯಲ್ಲಿ ಒಂದು ಹಂತದ ಅಂಗವಿಕಲರನ್ನ ಉದ್ಯೋಗಸ್ಥರನ್ನಾಗಿ ಮಾಡುವಂಥ ಕೆಲಸ ನಡೆಯಿದೆ. ಎರಡನೇದು ಅದನ್ನು ಬಿಟ್ಟು ಈಗ ಫಸ್ಟ್ ಡಿವಿಜನ್ ಕ್ಲರ್ಕು, ಸೆಕೆಂಡ್ ಡಿವಿಜನ್ ಕ್ಲರ್ಕು, A ಗ್ರೇಡ್ B ಗ್ರೇಡ್ ಅಥವಾ C ಗ್ರೇಡ್ ಅಂತ ಏನು ಉದ್ಯೋಗಾವಕಾಶಗಳಿದೆ, ಇದರ ಎಲ್ಲದರಲ್ಲೂ 4% ಮೀಸಲಾತಿಯನ್ನು ಕಾನೂನು ಪ್ರಕಾರ ಕೊಟ್ಟಿದೆ. ನಮ್ಮಲ್ಲಿ ಇಲ್ಲಿ ಕೊಂದು ತೊರತೆ ಆಗ್ತಾ ಇರೋದೇನಪ್ಪ ಅಂದರೆ ಆ ಹುದ್ದೆಗೆ ಬೇಕಾಗಿರೋಂಥ ವಿದ್ಯಾರ್ಹತೆಯನ್ನು ಹೊಂದಿದಂಥ ಅಂಗವಿಕಲರನ್ನು ನಾವು ಒದಗಿಸೋಕ್ಕಾಗ್ತಾ ಇಲ್ಲ. ಅದು ನಮ್ಮ ಅಲ್ಲಿರುವಂಥ ಒಂದು ನ್ಯೂನ್ಯತೆ, ನಾವು ಅದನ್ನು ಸರಿಪಡಿಸ್ಕೋಬೇಕು. ಅದು ಯಾಕೆ ಸರಿಪಡಿಸ್ಕೋಬೇಕಾಗುತ್ತೆ ಅಂದರೆ ಹೆಚ್ಚೆಚ್ಚು ಅಂಗವಿಕಲದ ವ್ಯಕ್ತಿಗಳು ಉನ್ನತ ವಿದ್ಯಾಭ್ಯಾಸಗಳನ್ನು ಮಾಡಿ ಹೊಸ ಹೊಸ ತರಬೇತಿಗಳನ್ನು ಪಡ್ಕೊಂಡಾಗ ಅವರು ಸಹ ಉನ್ನತ ಹುದ್ದೆಗಳಿಗೆ ಹೋಗ್ಬೋದು, ಮತ್ತು ಅವರು ಅವದೇ ಸಮುದಾಯದ ಅಂಗವಿಕಲರನ್ನು ಯಾರು ನಾಳೆ ಬಂದರೆ ಅವ್ರಿಗೆ ಸಹಾಯ ಮಾಡಬಹುದು. ಈಗ ಯಾರೋ ಹೇಳಿದ್ರು ಅಧಿಕಾರಿಗಳು ಸರಿಯಾಗಿ ಟ್ರೀಟ್ ಮಾಡಲ್ಲ ನಮ್ಮನ್ನ ಅಂತ. ಅಂಗವಿಕಲನೇ ಒಬ್ಬ ಅಧಿಕಾರಿಯಾಗಿ ಕೂತ್ಕೊಂಡ್ರೆ
2: ಖಂಡಿತ
0: ನಾಳೆ ದಿನ ಬರೋ ಅಂಗವಿಕಲನ ಅವ್ನು ಚೆನ್ನಾಗಿ ನೋಡ್ಕೊಂಡು ನೋಡ್ಕೊಳ್ತಾನೆ. ಆ ಮಟ್ಟಕ್ಕೆ ಏರುವಂತ ಸ್ಥಿತಿಯನ್ನ ಇಡೀ ವ್ಯವಸ್ಥೆಯಲ್ಲಿ ಎಲ್ಲರೂ ಸೇರಿಕೊಂಡು, ನಾನೀಗ ನಾನು ಮಾತಾಡ್ತಿರೋ ನಾನು ಸೇರಿಕೊಂಡು, ಸಂಘ ಸಂಸ್ಥೆಗಳು ಸೇರಿಕೊಂಡು, ಬರೀ ಅಂಗವಿಕಲ ಕೆಲಸ ಮಾಡ್ತಾರೆ

0: ಸಂಘ ಸಂಸ್ಥೆ ಅಂತ ನಾನು ಹೇಳ್ತಿಲ್ಲ, ಯಾವುದೇ ಸ್ವಯಂ ಸೇವಾ ಸಂಸ್ಥೆಗಳು ಬೇರೆ ಬೇರೆ ಯಾವುದೇ ಸಮಸ್ಯೆಗಳನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ, ಅವರೆಲ್ಲರೂ ಸಹ ಅಂಗವಿಕಲರ ಸಮಸ್ಯೆಯನ್ನು ಅಡ್ರೆಸ್ ಮಾಡಲೇಬೇಕು. ಆಗ ಮಾತ್ರ ಡೆವಲಪ್ಮೆಂಟ್, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ಈ ಬದಲಾವಣೆ ಆಗುತ್ತೆ. ಬದಲಾವಣೆ ಅನ್ನೋದು ಸ್ವಲ್ಪ ನಿಧಾನ, ಅದಕ್ಕೆ ವೇಯ್ಟ್ ಮಾಡಬೇಕು, ಕಾಯಬೇಕಷ್ಟು.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ಸರ್ ನಮಸ್ತೆ, ನನ್ನ ಹೆಸರು ಅಂಕಾಚಾರ್ಯ ಅಂತ ಮಾತಾಡ್ತಾ ಇರೋದು, ಫ್ರಮ್ ಮಡಿಕೇರಿಯಿಂದ ಕಾಲ್ ಮಾಡ್ತಾ ಇರೋದು.
1: ಸರ್ ತಮ್ಮ ಪ್ರಶ್ನೆ ಏನು ಅಂತ ಹೇಳಿ.
2: ಸರ್ ನಂಗೊಂದು ಸಜೆಷನ್ ಬೇಕಾಗಿತ್ತು. ನಾವು ಈಗ ಕೊಡಗು ಜಿಲ್ಲೆಯಲ್ಲಿ ಕೆಲವು ಜನಕ್ಕೆ ನಾವು ಆಲ್ರೆಡಿ ನಾವು ಒಂದು ವೃತ್ತಿಪರ ತರಬೇತಿ ಅಂದ್ರೆ ಪೆನಲ್ ಆಗಿರ್ಬೋದು, ಪೋರ್ಟ್ ರಿಲೇಟೆಡ್ ಆಗಿರ್ಬೋದು, ಆಮೇಲೆ ಸ್ಪೈಸಿಸ್ ಆಗಿರ್ಬೋದು, ಈ ತರ ತರಬೇತಿನ ಕೊಟ್ಟು ಆಲ್ರೆಡಿ ಕೊಟ್ಟಾಗಿದೆ. ಮತ್ತೆ ಈಗ ಅವರು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೂ ಕೂಡ ಸಿದ್ಧರಿದ್ದಾರೆ. ಸೊ ಮಾರ್ಕೆಟಿಂಗ್ ನಮ್ ಕಂಪೇರ್ಡ್ ಟು ಬೇರೆ ಜಿಲ್ಲೆಗೆ ನೋಡಿದಾಗ ಮಡಿಕೇರಿ ಭಿನ್ನವಾಗಿದೆ. ಅದೇ ಮಾರ್ಕೆಟಿಂಗ್ ಮಾಡೋಕ್ಕೆ ಒಂದು ಸಜೆಷನ್ ಏನಾದರೂ ಸಿಗ್ಬಹುದಾ ಅಂತ ಸರ್, ಸ್ಟ್ರಾಟಜಿ ಏನಾದರೂ ಸಿಗ್ಬಹುದಾ ಅಂತ.
0: ಇದು ಬಾರಿ ಒಳ್ಳೆ ಪ್ರಶ್ನೆ. ನಾವು ಒಂದು ನಿಮಗೆ ಒಂದು ಅನುಭವದ ಮುಖಾಂತರ ಇದಕ್ಕೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಈ ಜೇನು ಕೃಷಿ ಅಂತ ಮಾಡ್ತಾ ಇದ್ವಿ ನಾವು ಹಿಂದೆ ಒಂದು CBR ಕಾರ್ಯಕ್ರಮದಲ್ಲಿ, ಅದನ್ನು ನಾವು ಡಾಬರ್ಗೆ ಟೈಅಪ್ ಮಾಡಿಕೊಂಡ್ವಿ. ಈ ಡಾಬರ್ ಅವರು ಬಂದು ಹಳ್ಳಿಯಲ್ಲಿ ಅವರೇ ಬಾಕ್ಸ್ ಇಟ್ಟು ಸರ್ಕಾರದ ಅನುದಾನದಲ್ಲೂ ಸಹ ಈ ಜೇನು ಕೃಷಿ ಮಾಡಲಿಕ್ಕೆ ಬಾಕ್ಸ್ ಕೊಡ್ತಾರಲ್ಲ ಅದು ಕೊಡ್ತಿದ್ರು. ಅಲ್ಲಿ ಶೇಖರಣೆ ಆದಂಥ ಜೇನನ್ನು ಒಬ್ಬ ರೆಪ್ರೆಸೆಂಟೇಟಿವ್ ಬಂದು ಡಾಬರಿಂದನೇ ತೊಗೊಂಡೋಗ್ತಿದ್ದ, ಅವನು ಬೆಲೆ ಕೊಡ್ತಿದ್ದ. ಇದು ಒನ್ ವೇ ಆಫ್ ಮಾರ್ಕೆಟಿಂಗ್. ಅದೇ ಥರ ಲಿಚ್ಚಡ್ ಪಾಪಡ್ ಈ ಹಪ್ಪಳಗಳನ್ನು ಮಾಡಿ ಲಿಚ್ಚಡ್ ಪಾಪಡ್ ಅವ್ರು ಮೆಟೀರಿಯಲ್ ಕೊಡ್ತಿದ್ರು, ಅದನ್ನು ಅವ್ರಿಗೆ ಕೊಡ್ತಿದ್ವು. ಹಾಗೆ ಊದುಗಡ್ಡಿಯನ್ನು ಮಾಡೋದು ಇದೆಲ್ಲ ನಡೆದಿದೆ, ಇವೆಲ್ಲ ಎಕ್ಸ್ಪೆರಿಮೆಂಟ್ ಬೇಸಸ್ಸಲ್ಲಿ ನಡೆದಿದೆ. ಆದರೆ ಇವತ್ತು ಈಗ ಫೆನಾಯಿಲ್ ಅಂತ ನೀವೇನು ಹೇಳಿದ್ರೆ ಇದನ್ನು ಅಷ್ಟೇ, ನೀವು ಈ ಲೈಝಾಲು ಅಥವಾ ಇನ್ಯಾವುದೋ ಒಂದಷ್ಟು ಕಂಪ್ನಿಗಳಿದೆಲ್ಲ ಇದರ CEOಗಳನ್ನೋ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಪಬ್ಲಿಕ್ ರಿಲೇಷನ್ ಆಫೀಸರ್ಸ್ನ ಭೇಟಿ ಮಾಡಿ ಅದರ ಗುಣಮಟ್ಟ ಕಾಯ್ಕೋಬೇಕು. ನಾವು ಯಾವುದೇ ಪದಾರ್ಥ ವ್ಯಾಪಾರದಲ್ಲಿ ಮಾರ್ಕೆಟಿಂಗ್ ಆಗಬೇಕು ಅಂತಂದರೆ ಗುಣಮಟ್ಟ ಬಹಳ ಮುಖ್ಯ. ಅದು ಅದರಲ್ಲಿ ನಾವು ಅಂಗವಿಕಲರು ಮಾಡ್ತಾ ಇದ್ದೀವಿ ಅಂಥೇಳಿ ಒಂದು ಸಿಂಪತಿಗೋಸ್ಕರ ತೊಗೋಬಾರ್ದು ಪ್ರಾಡಕ್ಟ್ನ. ಕಾಂಪಿಟೇಟಿವ್ ಆಗಿಯೇ ನಮ್ಮ ಪ್ರಾಡಕ್ಟ್ ಮೂವ್ ಆಗಬೇಕು, ಅದು ಯಾರು ಮಾಡಲಿ. ಆ ಕಾಂಪಿಟೇಟಿವ್ ಮಾರ್ಕೆಟಲ್ಲಿ ನಮ್ಮ ಪ್ರಾಡಕ್ಟ್ ಮೂವ್ ಆಗಬೇಕು ಅಂತಂದರೆ ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರೋದು ಕ್ವಾಲಿಟಿ. ಆ ಕ್ವಾಲಿಟಿಯನ್ನು ನಾವು ಖಂಡಿತ ಮೇಂಟೈನ್ ಮಾಡಿ ಅದಕ್ಕೆ ಬೇಕಾಗಿರೋ ಸಂಬಂಧಪಟ್ಟಂಥ ಇಲಾಖೆಯಿಂದ ಈಗ ಇಂಡಸ್ಟ್ರೀಸ್ ಆ್ಯಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅದೇ ಅಲ್ಲಿಂದ ಬಂದು ಕ್ವಾಲಿಟಿ ಚೆಕ್ ಮಾಡಿ ಅವ್ರದ್ದು ISI ಮಾರ್ಕೋ ಏನೋ ಇದೆ ಕೊಡೋದು, ಅದನ್ನು ನಾವು ತೊಗೊಂಡಂಥ ಸಂದರ್ಭದಲ್ಲಿ ನಮ್ಮ ಖಂಡಿತ ನಾವೇ ಒಂದು ನಮ್ಮದೇ ಒಂದು ಬ್ರ್ಯಾಂಡೆಡ್ ಪ್ರಾಡಕ್ಟ್ನ ನಾವು ಮಾರಾಟ ಮಾಡ್ಬೋದು. ಅದಕ್ಕೆ ಒಂದಷ್ಟು ಶ್ರಮಗಳಾಗುತ್ತೆ. ಸಂಘಟಿತವಾಗಿ ಈಗ ನೀವು ಹೇಳಿದ್ದೆಲ್ಲ ಸಂಘಟನೆಯಿಂದ ಮಾಡಿಸ್ತಾ ಇದ್ದೀವಿ ತರಬೇತಿಯಿಂದ. ಈಗ ನಿಮ್ಮ ಫೆಡರೇಷನ್ನು ಆ ಜವಾಬ್ದಾರಿಯನ್ನು ತೊಗೊಂಡು ಅದಕ್ಕೆ ಬೇಕಾಗಿರುವಂಥ ಲೈಸೆನ್ಸು ಮತ್ತು ಅದಕ್ಕೆ ಬೇಕಾಗಿರುವಂಥ ಪ್ರಮಾಣ ಪತ್ರಗಳು ಅಧಿಕೃತವಾದಂಥ ಸರ್ಟಿಫಿಕೇಷನ್ ಎಲ್ಲ ತೊಗೊಂಡು ಆ ಪ್ರಮಾಣದಲ್ಲಿ ನೀವು ಮಿಕ್ಸಿಂಗ್ ಎಲ್ಲ ಮಾಡಿ ಫೆನಾಯಿಲ್ ಮಾಡಿದ್ರೆ ಮಾರ್ಕೆಟಿಂಗ್ ಏನಂಥ ಸಮಸ್ಯೆ ಆಗಲ್ಲ. ಈಗ ಯಾಕೆಂದರೆ
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಬೆಂಗಳೂರು ಭೇಟಿ, ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವದಲ್ಲಿ ಭಾಗಿ, ಪ್ರಧಾನಿ ನರೇಂದ್ರ ಮೋದಿ ಅವರ 4 ದಿನಗಳ ಮಧ್ಯ ಏಷ್ಯಾದ ಪ್ರವಾಸ, ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ್ಗೆ ಭೇಟಿ. ನಾಳೆ ಮನ್ ಕಿ ಬಾತ್ನ 137ನೇ ಆವೃತ್ತಿ, ದೇಶವಾಸಿಗಳನ್ನುದ್ದೇಶಿಸಿ ಪ್ರಧಾನಿ ಮನದ ಮಾತು. ಜಾಗತಿಕ ನಿಯಮಗಳ ನಿರೂಪಣೆಯಲ್ಲಿ ಭಾರತದ ಕೊಡುಗೆ ಮಹತ್ವದ್ದು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಾಗೂ ಜಾಗತಿಕ ಪೂರೈಕೆ ಸರಪಳಿ ಮರು ಹೊಂದಾಣಿಕೆಯಲ್ಲಿ ಭಾರತಕ್ಕೆ ಉತ್ತಮ ಅವಕಾಶ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ವಾರ್ತೆಗಳ ವಿವರ: ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ 100ನೇ ಜನ್ಮ ದಿನಾಚರಣೆಯನ್ನು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಉದ್ಘಾಟಿಸಿದರು. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಾಮಕೃಷ್ಣ ಹೆಗಡೆ ಅವರ ಕುರಿತ ಸಾಕ್ಷ್ಯಚಿತ್ರವನ್ನು ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಹಲವಾರು ನಾಯಕರನ್ನು ಬೆಳೆಸಿದ ಕೀರ್ತಿ ರಾಮಕೃಷ್ಣ ಹೆಗಡೆಯವರಿಗೆ ಸಲ್ಲುತ್ತದೆ ಎಂದು ಹೇಳಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ, ರಾಮಕೃಷ್ಣ ಹೆಗಡೆಯವರೊಂದಿಗಿನ ಒಡನಾಟವನ್ನು ಮೆಲುಕು ಹಾಕಿ ಹೆಗಡೆಯವರ ವಿಷಯಾಧಾರಿತ ರಾಜಕೀಯವನ್ನು ಅವರು ಶ್ಲಾಘಿಸಿದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ನಾಳೆಯಿಂದ 2 ದಿನಗಳ ಕೇರಳಂ ಪ್ರವಾಸ ಕೈಗೊಳ್ಳಲಿದ್ದಾರೆ. ಆಲಪ್ಪುಳದಲ್ಲಿ ನಡೆಯಲಿರುವ ಪ್ರಮುಖ ಮಲಯಾಳಂ ದಿನಪತ್ರಿಕೆ ಕೇರಳ ಕೌಮುದಿಯ 115ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಅವರು ಭಾಗವಹಿಸಲಿದ್ದಾರೆ. ನಂತರ ಪಟ್ಟಣಂ ತಿಟ್ಟಕ್ಕೆ ತೆರಳಿ ಕೇರಳದ ಅತ್ಯಂತ ಹಳೆಯ ಮತ್ತು ಪ್ರತಿಷ್ಠಿತ ದೋಣಿ ಸ್ಪರ್ಧೆಯಲ್ಲಿ ಒಂದಾದ ಅರುಣ್ಮುಳ ಜಲೋತ್ಸವ

ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಬಳಿಕ ತಿರುವನಂತಪುರದಲ್ಲಿ ರಾಜ್ಯ ಸರ್ಕಾರ ಆಯೋಜಿಸಿರುವ ಓಣಂ ಪ್ರವಾಸೋದ್ಯಮ ಸಪ್ತಾಹದ ಸಮಾರೋಪದ ಅಂಗವಾಗಿ ನಡೆಯುವ ಓಣಂ ಸಾಂಸ್ಕೃತಿಕ ಮೆರವಣಿಗೆಗೆ ಉಪರಾಷ್ಟ್ರಪತಿ ಚಾಲನೆ ನೀಡಲಿದ್ದಾರೆ. ಸೋಮವಾರ ಉಪರಾಷ್ಟ್ರಪತಿ ಲಕ್ಷದ್ವೀಪದ ಅಗತ್ತಿಗೆ ಭೇಟಿ ನೀಡಲಿದ್ದಾರೆ. ಲಕ್ಷದ್ವೀಪದಿಂದ ಕೇರಳಕ್ಕೆ ಮರಳಿದ ಬಳಿಕ ಕೊಚ್ಚಿಯ ಕಕ್ಕನಾಡಿನ ರಾಜಗಿರಿ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಯ ಬೆಳ್ಳಿ ಮಹೋತ್ಸವ

0: ಸಂಜೆ ತಾಷ್ಕೆಂಟ್ನಲ್ಲಿ ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋವೇವ್ ಅವರು ಪ್ರಧಾನಿಯವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಉಭಯ ನಾಯಕರು ದ್ವಿಪಕ್ಷೀಯ ಮಹತ್ವದ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಿಯವರ ಉಜ್ಬೇಕಿಸ್ತಾನದ 4ನೇ ಭೇಟಿ ಇದಾಗಿದ್ದು, ತಾಷ್ಕೆಂಟ್ ನಗರವನ್ನು ಭಾರತೀಯ ಧ್ವಜಗಳು ಮತ್ತು ವಿವಿಧ ಫಲಕಗಳಿಂದ ಅಲಂಕರಿಸಲಾಗಿದೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೇವ್ ಅವರು ಶತಮಾನಗಳಿಂದ ಬೆಳೆದು ಬಂದಿರುವ ನಾಗರಿಕತೆಯ ಸಂಬಂಧಗಳು ಹಾಗೂ ಜನರ ನಡುವಿನ ಬಾಂಧವ್ಯದ ಆಧಾರದ ಮೇಲೆ ರೂಪುಗೊಂಡಿರುವ ದ್ವಿಪಕ್ಷೀಯ ಸಂಬಂಧಗಳ ಸಮಗ್ರ ವಲಯವನ್ನು ಪರಿಶೀಲಿಸಲಿದ್ದಾರೆ. ಅಧ್ಯಕ್ಷೀಯ ಭವನದಲ್ಲಿ ನಡೆಯಲಿರುವ ಮಾತುಕತೆಯಲ್ಲಿ ಉಭಯ ನಾಯಕರು ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿನ ಸಹಕಾರವನ್ನು ಸಹ ಪರಿಶೀಲಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಬೆಳಿಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ಗಳಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ನೇಪಾಳದಲ್ಲಿ ಸಂಭವಿಸಿದ ಭೀಕರ ಹಠಾತ್ ಪ್ರವಾಹದಿಂದ 100 ಮಂದಿ ಮೃತಪಟ್ಟಿದ್ದು ವ್ಯಾಪಕ ಪ್ರಮಾಣದ ಹಾನಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ನೀಡಿದ ನೆರವು ಹಾಗೂ ಕಾಳಜಿಗಾಗಿ ನೇಪಾಳದ ಅಧ್ಯಕ್ಷ ರಾಮಚಂದ್ರ ಪೌದೆಲ್ ಅವರು ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಬುಧವಾರ ಸಂಭವಿಸಿದ ವಿನಾಶಕಾರಿ ಪ್ರವಾಹದ ಪರಿಣಾಮ ಅನೇಕ ಭಾರತೀಯರು ಪ್ರಾಣ ಕಳೆದುಕೊಂಡಿರುವ ಕುರಿತು ಪೌದೆಲ್ ಅವರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಹಠಾತ್ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 626ಕ್ಕೆ ಏರಿಕೆಯಾಗಿದ್ದು 100 ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ ಎಂದು ಸ್ಥಳೀಯ ಮಾಧ್ಯಮಗಳು ಅಧಿಕಾರಿಗಳನ್ನು ಉಲ್ಲೇಖಿಸಿ ವರದಿ ಮಾಡಿವೆ. ನೇಪಾಳದ ರಸುವಾ ಪ್ರದೇಶಕ್ಕೆ ಅಪ್ಪಳಿಸಿದ ಭಾರೀ ಪ್ರವಾಹವು ಚೀನಾದ ಟಿಬೆಟ್ ಪ್ರದೇಶದಲ್ಲಿ ಉಗಮಿಸಿದ್ದು, ಇದರಿಂದ ಅಂತಾರಾಷ್ಟೀಯ ಗಡಿಯ ಮೂಲಕ ಹರಿಯುವ ಬೋಟೆ ಕೋಶಿ ನದಿಯಲ್ಲಿ ಉಂಟಾದ ಪ್ರವಾಹವು ನೇಪಾಳದಲ್ಲಿ ಭಾರೀ ವಿನಾಶವನ್ನು ಉಂಟುಮಾಡಿದೆ. ಭೀಕರ ಪ್ರವಾಹದ ಹಿನ್ನೆಲೆಯಲ್ಲಿ ಭಾರತ ನೀಡುತ್ತಿರುವ ನೆರವಿಗೆ ನೇಪಾಳ ಪ್ರಶಂಸೆ ವ್ಯಕ್ತಪಡಿಸಿದ್ದು, ಪ್ರಧಾನಿ ನರೇಂದ್ರ ಮೋದಿ ತುಂಬಾ ಉದಾರವಾಗಿ ಸಹಾಯ ಮಾಡುತ್ತಿದ್ದಾರೆ ಎಂದು ನೇಪಾಳ ಹೇಳಿದೆ. ಪ್ರವಾಹದ ಬಳಿಕ ದೆಹಲಿಯಿಂದ ವಿಶೇಷ ಪರಿಹಾರ ಸಾಮಗ್ರಿಗಳನ್ನು ವಿಮಾನದ ಮೂಲಕ ನೇಪಾಳಕ್ಕೆ ಕಳುಹಿಸಲಾಗಿದೆ. ಪುನರ್ ನಿರ್ಮಾಣ ಕಾರ್ಯಗಳಿಗಾಗಿ ಅಗತ್ಯ ನೆರವು ನೀಡುವುದಾಗಿ ಭಾರತ ಹೇಳಿದೆ ಎಂದು ನೇಪಾಳದ ಹಣಕಾಸು ಸಚಿವ ಸ್ವರ್ಣಿಮ್ ವಾಗ್ಲೆ ಹೇಳಿದ್ದಾರೆ. ಬುಧವಾರದಿಂದ ಈವರೆಗೆ ಭಾರತ ಪ್ರವಾಹ ಪೀಡಿತ ನೇಪಾಳದ ಪ್ರದೇಶಗಳಿಗೆ 57.6 ಟನ್ ಪರಿಹಾರ ಸಾಮಗ್ರಿಗಳನ್ನು ರವಾನಿಸಿದೆ. ನೇಪಾಳದ ಮನವಿಯ ಮೇರೆಗೆ ವೈದ್ಯಕೀಯ ಸಿಬ್ಬಂದಿ ಮತ್ತು ಸುರಂಗ ರಕ್ಷಣಾ ತಜ್ಞರನ್ನು ಒಳಗೊಂಡ 11 ಸದಸ್ಯರ ಭಾರತೀಯ ತಂಡ ಸಹ ಸ್ಥಳೀಯ ಅಧಿಕಾರಿಗಳಿಗೆ ನೆರವು ನೀಡಲು ನೇಪಾಳಕ್ಕೆ ತೆರಳಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಕೇವಲ ಪ್ರಮುಖ ಆರ್ಥಿಕ ಶಕ್ತಿಯಾಗಿ ಮಾತ್ರವಲ್ಲದೆ ತನ್ನ ನಾಗರಿಕತೆಯ ಪರಂಪರೆ, ಸಂಸ್ಕೃತಿ ಮತ್ತು ಸಾಮರ್ಥ್ಯದ ಬಗ್ಗೆ ಆತ್ಮವಿಶ್ವಾಸ ಹೊಂದಿರುವ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಲಖನೌನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಶ್ವವಿದ್ಯಾಲಯದ 11ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನವಭಾರತದ ಅತಿದೊಡ್ಡ ಪರಿವರ್ತನೆಯೆಂದರೆ ಭಾರತ ಇನ್ನು ಮುಂದೆ ಜಾಗತಿಕ ನಿಯಮಗಳನ್ನು ಕೇವಲ ಅನುಸರಿಸುವ ರಾಷ್ಟವಾಗಿಲ್ಲ, ಬದಲಾಗಿ ನಿಯಮಗಳ ರೂಪಿಸುವಿಕೆಯಲ್ಲೂ ಕೊಡುಗೆ ನೀಡುತ್ತಿದೆ ಎಂದು ಹೇಳಿದರು. ಭಾಷೆ, ಸಂಸ್ಕೃತಿ ಮತ್ತು ನಾಗರಿಕತೆಯ ಬಗ್ಗೆ ರಾಷ್ಟ್ರೀಯ ಹೆಮ್ಮೆ ಹೊಂದುವುದು ದೇಶದ ಸ್ವಾವಲಂಬನೆ ಮತ್ತು ಪ್ರಗತಿಯನ್ನು ಹೆಚ್ಚಿಸುತ್ತದೆ. ಭಾರತ ಸದ್ಯ ಉತ್ತಮ ಸ್ಥಾನದಲ್ಲಿದ್ದು ಆರ್ಥಿಕವಾಗಿ ಮಾನಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಎಲ್ಲ ರೀತಿಯಲ್ಲೂ ದೇಶವನ್ನು ಮತ್ತಷ್ಟು ಬಲಪಡಿಸುವತ್ತ ಸರ್ಕಾರ ಗಮನ ಹರಿಸಿದೆ ಎಂದು ಹೇಳಿದರು. ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹೋದರತ್ವದ

0: ಆದರ್ಶಗಳಿಗೆ ಬದ್ಧವಾಗಿರುವ ರಾಷ್ಟ್ರ ನಿರ್ಮಾಣದ ಬಗ್ಗೆ ಉತ್ಸಾಹ ಹೊಂದಿರುವ ಯುವ ಜನರನ್ನು ಶಿಕ್ಷಣ ಸಂಸ್ಥೆಗಳು ರೂಪಿಸಬೇಕು ಎಂದು ರಾಜನಾಥ್ ಸಿಂಗ್ ಕರೆ ನೀಡಿದರು. ಜಾಗತಿಕ ಕಂಪನಿಗಳು ತಮ್ಮ ಪೂರೈಕೆ ಸರಪಳಿ ಮತ್ತು ಬಂಡವಾಳ ಹಂಚಿಕೆ ವ್ಯವಸ್ಥೆಗಳನ್ನು ಮರುಪರಿಶೀಲಿಸುತ್ತಿರುವ ಸಮಯದಲ್ಲಿ ಭಾರತ ವಿಶಾಲ ಮಾರುಕಟ್ಟೆಯ ಪ್ರಮಾಣದ ಜೊತೆಗೆ ದೀರ್ಘಾವಧಿಯ ಹೂಡಿಕೆ ಮತ್ತು ಉದ್ಯಮ ಕಾರ್ಯಾಚರಣೆಗಳಿಗೆ ಅಗತ್ಯವಾದ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಅಮೆರಿಕದ ಶಿಕಾಗೋದಲ್ಲಿ ಪ್ರಮುಖ ಹೂಡಿಕೆದಾರರು ಮತ್ತು ಉದ್ಯಮ ಕ್ಷೇತ್ರದ ನಾಯಕರೊಂದಿಗೆ ನಡೆದ ಉನ್ನತ ಮಟ್ಟದ ವ್ಯವಹಾರ ಸಮಾಲೋಚನಾ ಸಭೆಯಲ್ಲಿ ಮಾತನಾಡಿದ ಅವರು, ಭಾರತದ ವ್ಯಾಪಕ ಆಧಾರಿತ ಆರ್ಥಿಕ ಬೆಳವಣಿಗೆ ಸುಧಾರಣಾ ವೇಗ ಹಾಗೂ ದೀರ್ಘಾವಧಿಯ ಹೂಡಿಕೆಗೆ ವಿಸ್ತರಿಸುತ್ತಿರುವ ಅವಕಾಶಗಳನ್ನು ವಿವರಿಸಿದರು. ಭಾರತದ ಹೂಡಿಕೆ ಆಕರ್ಷಣೆಯು ಬೃಹತ್ ಮಾರುಕಟ್ಟೆ, ನಿರಂತರ ಆರ್ಥಿಕ ಬೆಳವಣಿಗೆ, ಕೌಶಲ್ಯ ಹೊಂದಿದ ಪ್ರತಿಭೆ, ವಿಶ್ವದರ್ಜೆಯ ಮೂಲಸೌಕರ್ಯ, ತಾಂತ್ರಿಕ ಪ್ರಗತಿ ಹಾಗೂ ಕಳೆದ ಒಂದು ದಶಕದ ಸತತ ಸುಧಾರಣೆಗಳ ಸಮನ್ವಯದಲ್ಲಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಆಧಾರ್, ಯುಪಿಐ, ಡಿಜಿಲಾಕರ್, ಒಎನ್ಡಿಸಿ ಮತ್ತು ಇಂಡಿಯಾ ಸ್ಟ್ಯಾಕ್ ಸೇರಿದಂತೆ ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವು ಜನಸಂಖ್ಯೆಯ ಬೃಹತ್ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವ ವೇದಿಕೆಯನ್ನು ಸೃಷ್ಟಿಸಿದೆ ಎಂದು ಹೇಳಿದರು. ಜಾಗತಿಕ ಪೂರೈಕೆ ಸರಪಳಿಗಳ ಮರು ಹೊಂದಾಣಿಕೆಯನ್ನು ಉಲ್ಲೇಖಿಸಿದ ಅವರು, ಭಾರತವು ಬೃಹತ್ ದೇಶೀಯ ಮಾರುಕಟ್ಟೆಯೊಂದಿಗೆ ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಾತ್ಮಕ ಉತ್ಪಾದನಾ ಸಾಮರ್ಥ್ಯವನ್ನು ಹೊಂದಿದೆ. ಉತ್ಪಾದನಾ ಸಂಪರ್ಕಿತ ಪ್ರೋತ್ಸಾಹಧನ ಯೋಜನೆಗಳ ಬೆಂಬಲದೊಂದಿಗೆ ಗಮನವು ಕೇವಲ ಜೋಡಣೆ ಕಾರ್ಯದಿಂದ ಹಿಡಿದು ಘಟಕಗಳ ಆಳವಾದ ಉತ್ಪಾದನೆ, ಎಂಜಿನಿಯರಿಂಗ್ ಮತ್ತು ಸುಧಾರಿತ ತಂತ್ರಜ್ಞಾನಗಳತ್ತ ಬದಲಾಗುತ್ತಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಬೆಂಗಳೂರು ಭೇಟಿ. ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವದಲ್ಲಿ ಭಾಗಿ. ಪ್ರಧಾನಿ ನರೇಂದ್ರ ಮೋದಿ ಅವರ 4 ದಿನಗಳ ಮಧ್ಯ ಏಷ್ಯಾದ ಪ್ರವಾಸ, ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ್ಗೆ ಭೇಟಿ. ನಾಳೆ ಮನ್ ಕಿ ಬಾತ್ನ 137ನೇ ಆವೃತ್ತಿ. ದೇಶವಾಸಿಗಳನ್ನುದ್ದೇಶಿಸಿ ಪ್ರಧಾನಿ ಮನದ ಮಾತು. ಜಾಗತಿಕ ನಿಯಮಗಳ ನಿರೂಪಣೆಯಲ್ಲಿ ಭಾರತದ ಕೊಡುಗೆ ಮಹತ್ವದ್ದು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಾಗೂ ಜಾಗತಿಕ ಪೂರೈಕೆ ಸರಪಳಿ ಮರು ಹೊಂದಾಣಿಕೆಯಲ್ಲಿ ಭಾರತಕ್ಕೆ ಉತ್ತಮ ಅವಕಾಶ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.
1: ಮಿಸ್ಲಾತಿ ಇದೆ. ಸೊ ಅದರಲ್ಲಿನೂ ಸಹ ಇಂಜಿನಿಯರಿಂಗ್, ಮೆಡಿಕಲ್ಲು, ಲಾಯರು ಅಥವಾ ಚಾರ್ಟೆಡ್ ಅಕೌಂಟೆಂಟು ಇಂಥ ಪೋಸ್ಟ್ಗಳಲ್ಲಿ ಹೋಗುವಾಗ ಅಲ್ಲೂ ಸಹ ಮೀಸಲಾತಿಯನ್ನು ಕೊಟ್ಟು ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡುವಂಥ ವ್ಯವಸ್ಥೆ ಇರೋದ್ರಿಂದ ನಮ್ಮ ಅಂಗವಿಕಲರು, ವಿಕಲಚೇತನ ವ್ಯಕ್ತಿಗಳು ಸಹ ಸೋಂಬೇರ್ತನ ಅನ್ನೋದನ್ನು ಮಾಡದೆ ಅವರೂ ಸಹ ವಿದ್ಯಾವಂತರಾಗಿ ಸೊ ಮುಖ್ಯವಾಹಿನಿಯ ಸಮುದಾಯದ ಜೊತೆ ತಮ್ಮ ಒಂದು ಸ್ಪರ್ಧಾತ್ಮಕ ಹೋರಾಟವನ್ನು ನಡೆಸಿದ್ರೆ ಖಂಡಿತ ಅವರು ಉದ್ಯೋಗದಲ್ಲಿ ಯಾರು ಹಿಂದೆ ಉಳಿಬೇಕಾಗಿಲ್ಲ, ಅವ್ರಿಗೆ ಸಿಗುತ್ತೆ.
2: ಓಕೆ ಸರ್, ಮತ್ತೆ ನನ್ನ ಕರೆ ಇದೆ. ಹಲೋ.
3: ಹಲೋ ಸರ್, ನಮಸ್ಕಾರ.
2: ನಮಸ್ತೆ, ತಮ್ಮ ಹೆಸರು ಎಲ್ಲಿ? ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
1: ಇಲ್ಲ ಇಲ್ಲ, ಎಜುಕೇಷನ್ ಅನ್ನ ಯಾವುದೇ ಕಾರಣಕ್ಕೆ ಚುರುಕಿರ್ಲಿ ಚುರುಕಿಲ್ಲದೆ ಇರಲಿ, ಚುರುಕಿಲ್ಲದೆ ಇರೋನ್ನ ಚುರುಕು ಮಾಡಬೇಕು ಅನ್ನೋದಕ್ಕೆ ಶಿಕ್ಷಣ ಇರೋದು. ಸೊ ಶಿಕ್ಷಣ ಅನ್ನುವಂಥ ಅಧ್ಯಾಯ ಏನು ಹೇಳುತ್ತೆ, 3ನೇ ಅಧ್ಯಾಯ ಅಂಗವಿಕಲರ ಕಾನೂನು 2016ರಲ್ಲಿ, ಪ್ರತಿಯೊಂದು ಮಗುವಿಗೂ ಸಹ ಯಾವುದೇ ತಾರತಮ್ಯವನ್ನು ಮಾಡದೆ ಆಯಿತಾ ಅವನಿಗೆ ಶಿಕ್ಷಣವನ್ನು ಒದಗಿಸ್ಬೇಕು ಅಂಥೇಳಿ ನಮ್ಮ ಸಂವಿಧಾನದಲ್ಲೂ ಹೇಳಿದೆ. ನಮ್ಮ ಕೈ ಇದು ನಾವೇನು ವಿಕಲಚೇತನ ಕಾಯ್ದೆ ಅಂತ ಏನು ಹೇಳ್ತೀವಲ್ಲ, ಅದರಲ್ಲೂ ಆ ಮಾತು ಹೇಳಿದೆ. ಸೊ ಅದರಿಂದ ಅದ್ರ ಬಗ್ಗೆ ನಾವೇನು ಯೋಚನೆ ಮಾಡಬೇಕಿಲ್ಲ. ಕಾನೂನು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ, ಶಿಕ್ಷಣದ ಅವಕಾಶ ಮಾಡಿಕೊಟ್ಟಿದೆ. ಆದರೆ ನಮಗೆ ಇಲ್ಲಿರೋವಂಥ ಕೊರತೆ ಏನಪ್ಪ ಅಂತಂದರೆ, ನಮ್ಮ ಅಂಗವಿಕಲ ವ್ಯಕ್ತಿಗಳನ್ನು ಶಾಲೆಗೆ ಕಡ್ಡಾಯವಾಗಿ ಕಳಿಸೋದು, ಅವರು ಸ್ವಲ್ಪ ವಿದ್ಯಾವಂತರಾಗುವಂಗೆ ನೋಡ್ಕೊಳ್ಳೋದು ಸಮಾಜದ ಮತ್ತು ಕುಟುಂಬದ ಜವಾಬ್ದಾರಿ. ಅವೆರಡೂ ಸರಿಯಾಗಿ ನಿರ್ವಹಣೆ ಆದರೆ ಖಂಡಿತ ಅಂಗವಿಕಲರು ಸಹ ಎಲ್ಲರಂತೆ ಓದ್ತಾರೆ, ಅವ್ರಿಗೆ ಸಾಮರ್ಥ್ಯ ಇದೆ. ಯಾವುದೋ ಕೈಯೋ ಕಣ್ಣೋ ಕಾಲೋ ಯಾವುದೋ ಕಾರಣದಿಂದ ಇಲ್ಲದೇ ಹೋದರೂ ಸಹ ದೇವರು ನೂರಕ್ಕೆ 100 ನಮ್ಮನ್ನು ಅಪ್ರಯೋಜಕರಾಗಿ ಅಂತೂ ಮಾಡಿಲ್ಲ. ಸಮಗ್ರ ಬುದ್ಧಿ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ. ನನ್ನದೇ ಆದಂಥ ಎಷ್ಟೋ ಜನ ನೋಡಿ ನೀವೇ, ಕಾಲಿಲ್ಲ, ಕೈ ಇರಲ್ಲ, ಕಾಲಲ್ಲಿ ಚಿತ್ರ ಬರೀತಾರೆ, ಎರಡು ಕಾಲು ಕೈ ಇಲ್ಲದೆ ಇರೋರು ಬಾಯಲ್ಲಿ ಬ್ರಷ್ ಇಟ್ಕೊಂಡು ಬರೀತಾರೆ. ಸೊ ಹೀಗೆ ಆಮೇಲೆ ನಾವು ಇವಾಗ ಏನಾಗಿದೆ ಅಂದರೆ NYS ಅಂತ ಬಂದಿದೆ, ಓಪನ್ ಸ್ಕೂಲ್ ಅಂತ ಬಂದಿದೆ. ಅದರಲ್ಲಿ ಆ ಅಂಗವಿಕಲರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವ್ರು ಓದ್ಬೋದು, ಅದರಲ್ಲೂ ಒಂದು

0: 250 ಬೇರೆ ಬೇರೆ ವಿಧದ ಸಬ್ಜೆಕ್ಟ್ಸ್ ಇದೆ. ಆ ಸಬ್ಜೆಕ್ಟ್ ಅನ್ನು ತಗೋಬೇಕು. ಹೇಗೆ ಈಗ ನಾವು ಈ ಮಾಮೂಲಿ ಸ್ಕೂಲ್ಗೆ ಹೋಗಿ ಓದಬೇಕು ಅಂತಲೂ ಇಲ್ಲ, ಅವರು ಮನೆ ಪಾಠ ಮಾಡಿಸ್ಕೊಂಡು ಆ ನ್ಯಾಷನಲ್ ಓಪನ್ ಸ್ಕೂಲಲ್ಲಿ ಇರುವಂಥ ಸಬ್ಜೆಕ್ಟ್ಗಳನ್ನು ತೊಗೊಂಡು ಸುಲಭವಾಗಿ ಅವರು ವಿದ್ಯಾಭ್ಯಾಸ ಮಾಡ್ಬೋದು. ಅವಕಾಶ ಎಲ್ಲ ಮಾಡಿಕೊಟ್ಟಿದೆ ಇವಾಗ. ಒಂದೇನಪ್ಪ ಅಂದರೆ ಆ ಅವಕಾಶಗಳನ್ನು ಬಳಸ್ಕೊಳ್ಳುವಂಥ ವ್ಯಕ್ತಿಗಳು ಈಗ ನಮಗೆ ಬೇಕಾಗಿದೆ ಅಷ್ಟೇ. ಇವಾಗ ಏನ್ ಮಾಡ್ಬೋದು ಅಂದ್ರೆ, ನಿಮ್ಮ ಹೆಸರು ಗೊತ್ತಾಗಿಲ್ಲ,
1: ನಾಗರಾಜ್
0: ಅವರೇ, ಈಗ ಕುದುರೆನ ನೀರನ್ನ ಹತ್ರದವರೆಗೂ ಕರ್ಕೊಂಡು ಹೋಗ್ಬೋದು. ನೀರು ಕುಡಿಯೋದು ಯಾರು ಕುಡಿಬೇಕು? ನಮ್ ಕರ್ತವ್ಯ. ಹಾಗೇನೆ ಅದು ನನಗಾದ್ರು ಅನ್ವಯಿಸೋದೆ, ವಿಕಲಚೇತನಗೂ ಅನ್ವಯಿಸೋದೆ. ಎಲ್ಲ ಸೌಲಭ್ಯಗಳು ಎಲ್ಲ ವ್ಯವಸ್ಥೆಗಳನ್ನು ಸರ್ಕಾರ ಮಾಡುವಷ್ಟು ಮಾಡಿದೆ. ಅದನ್ನು ಬಳಸ್ಕೊಂಡು ನನ್ನ ಜೀವನ ನಾನು ರೂಪಿಸ್ಕೋಬೇಕಾಗಿರೋದು ನನ್ನ ಕೈಲಿದೆ ಅಷ್ಟೇ. ನೋಡಿ ನೋಡಿ ನಾಗರಾಜ್ ಎಲ್ಲದರಲ್ಲೂ ಮುಂದೆ ಬರ್ತಾರೆ ಆಯ್ತಾ. ನಾವು ಅವ್ರಿಗೆ ತೋರಿಸ್ಬೇಕಾಗಿರೋದು ಕರುಣೆ ಸಿಂಪತಿ ಅಥವಾ ಅಲ್ಲ, ಸಹಾನುಭೂತಿ ಅಲ್ಲ, ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು, ಅವರನ್ನ ಪ್ರೋತ್ಸಾಹಿಸ್ಬೇಕು, ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಅದಾದ್ರೆ ಖಂಡಿತ ಅವ್ರು ಎಲ್ಲರೂ ಎಲ್ಲ ಕ್ಷೇತ್ರದಲ್ಲೂ ಮುಂದುವರಿತಾರೆ. ಅಲ್ಲಲ್ಲ, ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಯಾವುದೇ ರಿಯಾಯಿತಿ ಇರಲ್ಲ ನೋಡಿ. ಬರೀಲಿಕ್ಕೆ ಬರವಣಿಗೆ ಸಹಾಯಕರನ್ನು ಕೊಡ್ತಾರೆ ಆಯ್ತಾ. ನೀವು ಬರೆಯೋಕ್ಕಾಗಲ್ಲ, ನಿಮ್ಮ ಕೈ ಸರಿ ಇರಲ್ಲ, ನೀವು ಹೇಳ್ಬೋದು, ಬರೆಯೋರಿಗೆ ಬರವಣಿಗೆ ಸಹಾಯಕರನ್ನು ಕೊಡ್ತಾರೆ. ನಾನು ಹೇಳಿದ್ದು ರಿಯಾಯಿತಿ ಏನಪ್ಪ ಅಂದರೆ ಮೀಸಲಾತಿ ಅಂತ ನಾನು ಹೇಳಿದ್ದು. ಇವಾಗ ಅಂಗವಿಕಲರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅಂಥೇಳಿ ಆ ಒಂದು 4% ಅಷ್ಟು ಮೀಸಲಾತಿಯನ್ನು ಅವರಿಗೆ ಉದ್ಯೋಗದಲ್ಲಿ ಎಲ್ಲ ಉದ್ಯೋಗದಲ್ಲೂ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಬೇಕಾಗಿರೋ ವಿದ್ಯಾರ್ಹತೆಯನ್ನು ನಾನು ಗಳಿಸ್ಕೋಬೇಕಷ್ಟೇ ಅಷ್ಟೇ. ಏನು ಏನ ಅಲ್ಲಲ್ಲ ಸರ್ಕಾರ ಅಲ್ಲಲ್ಲ ಸರ್, ಸರ್ಕಾರ ಸ್ಕೂಲ್ ತೆಗೆದಿದೆ, ಸರ್ಕಾರ ಶಿಕ್ಷಕರ ನೇಮಕ ಮಾಡಿದೆ, ಅದೆಲ್ಲ ಕೊಡ್ತಾ ಇದೆ ಸರ್ಕಾರ. ನಾನು ಸರ್ಕಾರದ ಮೇಲೆ ಆಪಾದನೆ ಮಾಡಲ್ಲ, ಆದರೆ ಅದನ್ನು ಆ ಕೊಡ್ತಾ ಇರೋವಂಥ ಸೌಲಭ್ಯಗಳನ್ನು ಬಳಸ್ಕೊಳ್ಳೋವಂಥ ಫಲಾನುಭವಿ ಶಾಲೆಗೆ ಹೋಗಬೇಕು. ತಂದೆ ತಾಯಿಗಳು ಅನ್ನ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು. ಎಷ್ಟೋ ಜನ ಮಕ್ಕಳನ್ನ ಶಾಲೆಗೆ ಕಳಿಸಲ್ಲ. ನೀವು ಅಂಗವಿಕಲರ ಮಕ್ಕಳು ಅಂತಲೇ ಅಲ್ಲ, ಬೇರೆ ಚೆನ್ನಾಗಿರೋ ಅಂಗವಿಕಲತೆ ಇಲ್ಲದೆ ಇರೋವಂಥ ಮಕ್ಕಳುಗಳನ್ನು ಎಷ್ಟೋ ಕುಟುಂಬಗಳು ಶಾಲೆಗೆ ಕಳಿಸ್ತಿಲ್ಲ ಇವತ್ತು. ಅದು ನಮ್ಮ ತಪ್ಪಾಗ್ಬಿಡುತ್ತೆ. ಹಾಗಾಗಿ ಮಗುನ ಅಥವಾ ವಿಕಲಚೇತನ ವಿದ್ಯಾರ್ಥಿಯನ್ನು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ನಮ್ಮ ಕುಟುಂಬದಲ್ಲಿ ತಂದೆ ತಾಯಿಗಳಿಗೆ ಒಂದು ಹೊಣೆಗಾರಿಕೆ ಇರಬೇಕು. ನನ್ನ ಮಗ ವಿದ್ಯಾವಂತ ಆಗಬೇಕು, ನನ್ನ ಮಗಳು ವಿದ್ಯಾವಂತೆ ಆಗಬೇಕು, ನಾನು ಅವಳದಕ್ಕೆ ಏನು ಬೇಕೋ ಅದನ್ನು ವ್ಯವಸ್ಥೆ ಮಾಡಬೇಕು. ಈ ಥರದ ತಂದೆ ತಾಯಿಗಳು ಬಂದಾಗ ಖಂಡಿತ ಮಕ್ಕಳು ಬೆಳೀತಾರೆ, ಏನು ತೊಂದರೆ ಇಲ್ಲ.
1: ಓಕೆ ಓಕೆ, ಧನ್ಯವಾದಗಳು ನಾಗರಾಜರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಹೇಳ್ತಿದ್ದಂಗೆ ಈಗ ಈ ಒಂದು ವಿಶೇಷ ಚೇತನರ ಒಂದು ಜೀವನದಲ್ಲಿ ಈಗ ಈ ಒಂದು ಪುನರ್ವಸತಿ ವೃತ್ತಿಪರ ತಜ್ಞರ ಅವರ ಒಂದು ಪಾತ್ರ ಏನು ಸರ್?
0: ನೋಡಿ, ಸಾಮಾನ್ಯ ಬೇಕಾದಷ್ಟು ರಿಹ್ಯಾಬಿಲಿಟೇಷನ್ ಪ್ರೊಫೆಷನಲ್ಸು ಇದ್ದಾರೆ. ಅದು ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್ ಅಂತ. ಈಗ ನಾನು ನಾನ್ ಟೆಕ್ನಿಕಲ್ ಪ್ರೊಫೆಷನ್, ನಾನು ಯಾವುದೇ ಫಿಸಿಯೋಥೆರಪಿ ಸ್ಪೀಚ್ ಥೆರಪಿಸ್ಟು ಅಥವಾ ಆಕ್ಯುಪೇಷನ್ ಥೆರಪಿಸ್ಟ್ ಅಲ್ಲ ನಾನು ಆಯಿತಾ. ಅದ್ರ ಜವಾಬ್ದಾರಿ ಅವ್ರಿಗಿದೆ. ಈಗ ಬಂದಂಥವ್ರಿಗೆ ಉದ್ಯೋಗ ಮಾಡಬೇಕು, ಆಕ್ಯುಪೇಷನಲ್ ಥೆರಪಿ ಏನು ಬೇಕಾಗುತ್ತೆ ಅವನಿಗೆ, ಕೆಲಸ ಮಾಡ್ಕೊಂಡ್ರೆ ಏನೇನು ಮಾರ್ಪಾಟು ಮಾಡಬೇಕಾಗತ್ತೆ, ಇದನ್ನೆಲ್ಲ ಅವರು ಆ ತಜ್ಞರು ನೋಡಬೇಕು. ಮತ್ತು ಫಿಸಿಯೋಥೆರಪಿ ಸ್ಪೀಚ್ ಥೆರಪಿ ಇದೆಲ್ಲ ಬೇರೆ ಬೇರೆ ಪ್ಯಾರಾಮೆಡಿಕಲ್ ಟೀಮ್ ಇವರೆಲ್ಲ ಇದ್ದಾರೆ. ಬುದ್ಧಿಮಾಂದ್ಯ ಮಕ್ಕಳಿಗೆ ಹೆಂಗೆ ಹೇಳ್ಕೊಡ್ಬೇಕು, ಸ್ಪೆಷಲಿಸ್ಟ್ ಇವರೆಲ್ಲ ಒಂದು ಟೀಮು. ಇವರು ಟೆಕ್ನಿಕಲ್ ಜನಗಳು. ಈಗ ನನ್ನಂಥವ್ರು ಏನಪ್ಪ ಅಂತಂದರೆ ಅಂಗವಿಕಲರಿಗೆ ಸಮಸ್ಯೆಯನ್ನು ಪರಿಚಯ ಮಾಡಿಸೋದು, ಅಂಗವಿಕಲರ ಹಕ್ಕುಗಳಲ್ಲಿ ಏನು ಹೆಣ್ಣು ಹೇಳಿದೆ ಉಲ್ಲೇಖ ಮಾಡಿದೆ ಅನ್ನೋದು ಪರಿಚಯ ಮಾಡಿಸೋದು, ಅವರಿಗೆ ಯಾವ್ಯಾವುದನ್ನ ಹೇಗೆ ಪಡ್ಕೊಳ್ಬೇಕು ಅನ್ನೋ ತರಬೇತಿ ಕೊಡೋದು, ಜಾಗೃತಿ ಮೂಡಿಸೋದು, ಜನಜಾಗೃತಿಯನ್ನು ಮೂಡಿಸೋದು, ಸಮಾಜಕ್ಕೆ ಇದ್ರ ಬಗ್ಗೆ ಅರಿವು ಕೊಡೋದು, ಅಂಥ ವ್ಯಕ್ತಿಗಳಿಗೆ ತರಬೇತಿ ಕೊಡೋದು, ಶಿಕ್ಷಕರಿಗೆ ತರಬೇತಿ ಕೊಡೋದು, ಈ ಥರ ಕೆಲಸಗಳು ನಾವು ಮಾಡೋದು. ಅಂದರೆ ರಿಹ್ಯಾಬಿಲಿಟೇಷನ್ ಪ್ರೊಫೆಷನಲ್ಸ್ನ ಎರಡು, ಒಂದು ಟೆಕ್ನಿಕಲ್, ಇನ್ನೊಂದು ನಾನ್ ಟೆಕ್ನಿಕಲ್. ನಾನ್ ಟೆಕ್ನಿಕಲ್ ಏನು ಹೇಳ್ತಾರೆ ಸಾಮಾನ್ಯವಾಗಿ ಅಂತಂದರೆ ಈ ಸಾಫ್ಟ್ವೇರ್. ಈಗ ಎಷ್ಟೋ ಕೇಳಿದ್ರು ಜನ ನಮ್ಮನ್ನು ತಾತ್ಸಾರದಿಂದ ನೋಡ್ತಾರೆ, ನಮ್ಮನ್ನು ಸೇರಿಸ್ಕೊಳ್ಳೋದಿಲ್ಲ, ನಮ್ಗೆ ಇದು ಕೊಡೋಲ್ಲ ಅವಕಾಶ, ಈ ಥರದ ವಿಚಾರಗಳ ಕುರಿತಾಗಿ ನಾವು ಏನು ಬದಲಾವಣೆ ಮಾಡಬೇಕು, ಏನು ತರಬೇಕು, ಅದಕ್ಕೆ ಕಾನೂನು ರೀತಿ ಯಾವ ಥರ ಕ್ರಮ ತಗೊಳ್ಬೇಕು, ಇದನ್ನೆಲ್ಲ ನಮ್ಮಂಥವ್ರು ಹೇಳ್ಕೊಡ್ತಾರೆ. ಆ ಥರನೂ ತುಂಬ ಜನ ಇದ್ದಾರೆ. ಈ ರೀತಿ ಟೆಕ್ನಿಕಲ್ ಪ್ರೊಫೆಷನಲ್ಸು ತುಂಬ ಜನ ಇದ್ದಾರೆ. ಇವೆರಡೂ ಸಹ ಒಬ್ಬ ವ್ಯಕ್ತಿಗೆ ಸಿಕ್ಕಿದ್ರೆ, ವಿಕಲಚೇತನ ವ್ಯಕ್ತಿಗೆ ಸಿಕ್ಕಿದ್ರೆ ಅವಾಗ ಅವನು ಮುಂದೆ ಬರೋದಕ್ಕೆ ಅನುಕೂಲ ಆಗುತ್ತೆ ಅಂತ. ಇದು ಮೇಯ್ನ್ ಆಗಿ ಅದೇ ಅವ್ರ ರೋಲು.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು?
2: ನನ್ನ ಹೆಸರು ರೇಷ್ಮೆ ಸರ್.
1: ರೇಷ್ಮೆ, ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ನಾನು ಸೋಮವಾರ ಪಟೇಲ್ ಸರ್, ಕೊಡಗು.
1: ಹೇಳಿ ತಮ್ಮ ಪ್ರಶ್ನೆ ಏನಂತ?
2: ಇದು ಅನಿಮೆ ಬಗ್ಗೆ ಸರ್.

0: ಅನಿಮಿಯ ಬಗ್ಗೆನಾ? ಹಾ ಹೇಳಿ.
1: ನನ್ನ ಮಕ್ಕಳಿಗೆ ಅನಿಮಿಯ ಇದೆ, ಸಿಕಲ್ ಸೆಲ್ ಬಿಟ್ಟು ಥಾಲಸೆಮಿಯಾ ಅಂತ. ಗವರ್ನಮೆಂಟ್ ಕಡೆಯಿಂದ ಯಾವ ರೀತಿ ಫೆಸಿಲಿಟೀಸ್ ಸಿಗ್ಬೋದು ಸರ್?
2: ಈಗ ಅನಿಮಿಯಾ ಬೇರೆ ಥಾಲಸೆಮಿಯಾ ಬೇರೆ, ನಿಮ್ಮ ಮಗುಗೆ ಥಾಲಸೆಮಿಯಾ ಇದೆ ಅಂತ ನಾನು ಅನ್ಕೋತೀನಿ.
1: ಅನಿಮಿಯಾದಲ್ಲೇ
2: ಥಾಲಸೆಮಿಯಾ ಸರ್. ಈಗ ನಿಮ್ಗೆ ಎಷ್ಟು ದಿನಕ್ಕೊಂದ್ಸರಿ ರಕ್ತ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಾರೆ? ಮೂರು ತಿಂಗಳಿಗೆ ಒಂದು ಆ ಮಗುಗೆ ಆ ಬ್ಲಡ್ ಗ್ರೂಪಿನ ರಕ್ತವನ್ನು ಕೊಡಬೇಕು. ಅದಕ್ಕೆ ಬೇಕಾದಷ್ಟು ಬ್ಲಡ್ ಬ್ಯಾಂಕ್ಗಳು, ಸರ್ಕಾರಿ ಬ್ಲಡ್ ಬ್ಯಾಂಕ್ಗಳು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ನಡೆಸ್ತಾ ಇರತಕ್ಕಂಥ ಬ್ಲಡ್ ಬ್ಯಾಂಕ್ಗಳು ಈ ಕಾರಣಕ್ಕೋಸ್ಕರನೇ ಪ್ರತಿ ವಾರ ಪ್ರತಿ ದಿನ ರಕ್ತದಾನ ಶಿಬಿರಗಳನ್ನು ಮಾಡಿ ಈ ರೀತಿ ಅವಶ್ಯಕತೆ ಇರೋರಿಗೆ ರಕ್ತ ಬೇಕು ಅಂಥೇಳಿ ಸಂಗ್ರಹನ ಮಾಡ್ತಾ ಇದೆ. ಆಯಿತಾ? ಆಮೇಲೆ ಇದನ್ನು ತುಂಬ ಕಮ್ಮಿ ಬೆಲೆಯಲ್ಲಿ, ಬೆಲೆ ಹೆಚ್ಚಾದ್ರೂ ಕೆಲವು ಕಡೆ ಫ್ರೀಯಾಗಿ ಕೊಡ್ತಾರೆ. ಇವಾಗ ಫ್ರೀಯಾಗಿ ಸಿಗಲ್ಲ ಅಂಥೇಳಿ ಅದನ್ನು ಒಂದು ಸ್ವಲ್ಪ ನಾಮಿನಲ್ ಚಾರ್ಜಸ್ಸನ್ನು ಮಾಡಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದೆ ಸರ್ಕಾರ. ಇವರಿಗೆ ಉಚಿತವಾದಂಥ ನೆರವನ್ನು ಕೊಡಬೇಕು ಅಂಥೇಳಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಅಸೋಸಿಯೇಷನೇ ಮಾಡ್ಕೊಂಡಿದ್ದಾರೆ, ಥಾಲಸೆಮಿಯಾ ವೆಲ್ಫೇರ್ ಅಸೋಸಿಯೇಷನ್ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಅವರು ಯಾರ್ಯಾರಿಗೆ ಯಾವ್ಯಾವ ಥರದ ರಕ್ತ ಬೇಕು ಮತ್ತು ಔಷಧೀಯ ನೆರವು ಏನೇನು ಬೇಕು ಅಂತ ಒಂದನ್ನು ಸುಲಭ ಬೆಲೆಯಲ್ಲಿ, ಕೈಗೆಟುವ ಬೆಲೆಯಲ್ಲಿ ದೊರಕಬೇಕು ಅನ್ನೋವಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದಲ್ಲದೆ ನೀವು ಕೇಳ್ತಿರೋದು ಮೂರು ತಿಂಗಳಿಗೂ ರಕ್ತ ಕೊಡಬೇಕು, ಅದಕ್ಕೆ ಖರ್ಚಾಗ್ತಿದೆ ಅಂತಂದರೆ ನೀವು ಸ್ಥಳೀಯ ಸರ್ಕಾರಗಳನ್ನು, ಅಧಿಕಾರಿಗಳನ್ನು ಭೇಟಿ ಮಾಡಿ ಮತ್ತು ಸರ್ಕಾರ ಇದು ತಾಲೂಕು ಮೆಡಿಕಲ್ ಅಧಿಕಾರಿ ಇರ್ತಾರೆ, ತಾಲೂಕು ಮೆಡಿಕಲ್ ಆಫೀಸರು ಅಥವಾ ಜಿಲ್ಲಾ ಮೆಡಿಕಲ್ ಆಫೀಸರ್ಸ್ ಇರ್ತಾರೆ, ಅವರನ್ನು ಭೇಟಿ ಮಾಡಿ ನಿಮ್ಮ ಸರ್ಟಿಫಿಕೇಟನ್ನು ತೋರಿಸಿ ಈ ಮಗುಗೆ ಈ ರೀತಿ ರಕ್ತದ ಅವಶ್ಯಕತೆ ಇದೆ, ನನ್ನ ಕೈಯಲ್ಲಿ ಇಷ್ಟೊಂದು ಹಣವನ್ನು ಖರ್ಚು ಮಾಡಿ ಕೊಡೋಕ್ಕಾಗೋದಿಲ್ಲ ಅನ್ನೋವಂಥದ್ದನ್ನು ನೀವು ಗಮನಕ್ಕೆ ತಂದರೆ ಅವರು ಮಗುಗೆ ಬೇಕಾಗಿರೋ ರಕ್ತದ ವ್ಯವಸ್ಥೆನ ಖಂಡಿತ ಮಾಡ್ತಾರೆ. ಆ ವ್ಯವಸ್ಥೆ ಇದೆ.
1: ನಾನು ತುಂಬಾ ಕಡೆ ಮಾತಾಡಿದ್ದೀನಿ ಸರ್, ಎಲ್ಲ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮಾತಾಡಿದ್ದೀನಿ. ನನ್ನ ಮಕ್ಕಳಿಗೆ ಗ್ಲುಕೋಸ್ ಫಿಲ್ಟರ್ಡ್ ಬ್ಲಡ್ ಬೇಕು, ಅದು ಇಲ್ಲೆಲ್ಲೂ ಅವೈಲಬಲ್ ಇಲ್ಲ ಸರ್, ಮೈಸೂರಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಅವೈಲಬಲ್ ಇಲ್ಲ.
2: ಓ, ರೇರ್ ಕೇಸ್ ಹಂಗಾದ್ರೆ.
1: ಹೌದು ಸರ್.
2: ಸೊ ಮೈಸೂರಲ್ಲಿ ಎಲ್ಲಿ ಸಿಗ್ತಾ ಇದೆ?
1: ಮೈಸೂರು ಪ್ರೈವೇಟ್ ಸರ್, ನಾರಾಯಣ.
2: ಆ ಗ್ರೂಪಿನ ಬ್ಲಡ್ ಎಲ್ಲೂ ಫ್ರೀಯಾಗಿ ಸಿಗ್ತಾ ಇಲ್ವಾ ಅಥವಾ ಸರ್ಕಾರಿ ಇದ್ರಲ್ಲಿ ಸಿಗ್ತಾ ಇಲ್ವಾ? ಅದನ್ನ ವ್ಯವಸ್ಥೆ ಮಾಡ್ಬೋದಲ್ಲ ನೀವು ಒಂದ್ಸರಿ. ಏನಕ್ಕೂ ವಿವೇಕಾನಂದ ಯೂತ್ ಮೂಮೆಂಟ್ ಅವ್ರು ನಡೆಸುವಂತ ಈ ಆಸ್ಪತ್ರೆ ಸರ್ಗುರಲ್ಲಿ ಇದೆಯಲ್ಲ, ಅಲ್ಲಿ ಬಂದು ಒಂದ್ಸರಿ ಡಾಕ್ಟರ್ ಸೀತಾರಾಮ್ ಅಂತ ಇದ್ದಾರೆ, ಅವ್ರನ್ನ ಒಂದ್ಸರಿ ಸಂಪರ್ಕ ಮಾಡಿ ಆಮೇಲೆ ಎಲ್ಲ ಮೆಡಿಕಲ್ ರಿಪೋರ್ಟ್ ತಗೊಂಡು ಬನ್ನಿ. ತೊಗೊಂಡು ಬಂದು ಸಂಪರ್ಕ ಮಾಡಿ ಅದಕ್ಕೆ ವೈದ್ಯಕೀಯವಾಗಿ ಏನು ಸಹಾಯ ಮಾಡಬೇಕು, ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅವರು ನಿಮಗೆ ಸಂಪೂರ್ಣ ಮಾರ್ಗದರ್ಶನ ಕೊಡ್ತಾರಮ್ಮ.
0: ಓಕೆ, ಧನ್ಯವಾದಗಳು. ಸರ್, ಈಗ ತಾವು ಮಾತನಾಡ್ತಾ ಹೇಳ್ತಾ ಇದ್ರೆ, ಈಗ ಒಂದು ವೇಳೆ ಈಗ ವಿಶೇಷ ಚೇತನರ ಹಕ್ಕುಗಳಲ್ಲಿ ಏನಾದರೂ ಉಲ್ಲಂಘನೆ ಆದರೆ ಅವರು ಯಾವ ಒಂದು ಅಧಿಕಾರಿಗಳನ್ನು ಸಂಪರ್ಕ ಮಾಡಬೇಕಾಗುತ್ತೆ ಸರ್?
2: ಒಳ್ಳೆ ಪ್ರಶ್ನೆ. ಹಕ್ಕನ್ನು, ಅಂಗವಿಕಲರ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿ ಅಂಗವಿಕಲರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಅಥವಾ ಉದ್ಯೋಗಾವಕಾಶಗಳು ಅಥವಾ ಇನ್ನೇನೇ ಅವಕಾಶಗಳನ್ನು ಇತರರು ಪಡಿತಾ ಇದ್ರೆ ಅದಕ್ಕೆ ಕಾನೂನಿನಲ್ಲಿ ಕಠಿಣವಾದ ಕ್ರಮವನ್ನು ಜರುಗಿಸಬೇಕು ಅಂತೇಳಿ 17ನೇ ಅಧ್ಯಾಯದಲ್ಲಿ ಅದನ್ನು ಹೇಳ್ತಾರೆ. ದಂಡ ಮತ್ತು ಇದನ್ನು ಪೆನಾಲ್ಟಿ ಅಂತ ಹಾಕಿದ್ದಾರೆ, ಅದರಲ್ಲಿ ಶಿಕ್ಷೆ ಅಂತ ಇದೆ. ಅದರಲ್ಲಿ ಇವಾಗ ಯಾರ್ಯಾರೊಬ್ಬರು ಸುಳ್ಳು ಮಾಹಿತಿ ಕೊಟ್ಟು UDID ಕಾರ್ಡ್ ಪಡ್ಕೊಂಡು ಪೆನ್ಷನ್ ತಗೊಳ್ತಾ ಇದ್ರೆ ಅದನ್ನ ನೀವು ದಾಖಲೆ ಸಹಿತ ಎವಿಡೆನ್ಸ್ ಬೇಸ್ಡ್ ಅಂತ ಹೇಳ್ತೀವಿ, ಅದಕ್ಕೆ ಪೂರಕವಾದಂತ ಒಂದು ಸಾಕ್ಷ್ಯಾಧಾರಗಳನ್ನು ಒದಗಿಸಿ ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟಂತವರು ಸ್ಥಳೀಯವಾಗಿ CDPO ಅವ್ರು ಬರ್ತಾರೆ, ಇಲ್ಲಾಂದ್ರೆ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು, ಅದು ಬೆಸ್ಟ್. ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಗಳು ಗಮನಕ್ಕೆ ತಂದ್ರೆ ಆಗ ಅವರು ಕಾನೂನು ರೀತಿ ಸೂಕ್ತ ಕ್ರಮವನ್ನು ತಗೋತಾರೆ. ಇದು ಎಷ್ಟು ಮಟ್ಟಿಗೆ ಹೇಳಿದ್ದಾನೆ ಅಂತಂದ್ರೆ, ಈ UDID ಕಾರ್ಡ್ ಕೊಡುವಾಗ ಬೇರೆ ಏನೋ ಒಂದು ಆಮಿಷದಿಂದನೋ ಇನ್ನೊಂದ್ರೇನೋ ಸುಳ್ಳು ಪರ್ಸೆಂಟೇಜ್ ಹಾಕೋದಾಗ್ಲಿ ಅಥವಾ ಸುಳ್ಳು ಸರ್ಟಿಫಿಕೇಟ್ ಕೊಡೋದಾಗ್ಲಿ ಮಾಡಿದ್ರೆ ಅಂತ ವ್ಯಕ್ತಿಗಳನ್ನ ಸಿಕ್ಕಿದಾಗ ಯಾರು ಸರ್ಟಿಫಿಕೇಟ್ ಕೊಟ್ಟರು ಡಾಕ್ಟ್ರು ಅವರು ಸಹ ಕೆಲಸವನ್ನು ಕಳ್ಕೊಬೇಕಾಗತ್ತೆ. ಸೊ ಈ ಎಚ್ಚರಿಕೆ ಇರಬೇಕು, ಸರ್ಟಿಫೈಡ್ ಮಾಡ್ತಾ ಇದ್ದೀವಿ ಏನೋ ಒಂದು ಬರೆದು ಕೊಡ್ಬೋದಲ್ಲ, ಅದು ಪ್ರಾಮಾಣಿಕವಾಗಿ ಆ ಸರ್ಟಿಫಿಕೇಟನ್ನು ಸರಿಯಾಗಿ ಮಾಡಿ ಕೊಡಬೇಕು. ಇಲ್ಲದೆ ಹೋದರೆ ನಾನೇ ನೋಡಿರೋ ಹಂಗೆ ಎಷ್ಟೋ ಜನ ಇವತ್ತು ಪೆನ್ಷನ್ ತೊಗೊಳ್ತಾ ಇದ್ದಾರೆ, ಅಂಗವಿಕಲರ ಮಾಸಾಶನಗಳನ್ನು ತೊಗೊಳ್ತಾ ಇದ್ದಾರೆ, ಎಷ್ಟೋ ಜನ ಸರ್ಕಾರಿ ಉದ್ಯೋಗಗಳನ್ನ ಅಂಗವಿಕಲತನೇ ಇಲ್ಲ ಅವ್ರಿಗೆ, ಪ್ರಮಾಣ ಇಲ್ಲವೇ ಇಲ್ಲ, ಅವ್ರು ತೊಗೊಳ್ತಾ ಇದ್ದಾರೆ. ಇದು ಒಂದೆರಡು ಕಡೆ ನೋಡಿದ್ದೀನಿ. ಆದರೆ ಇದನ್ನು ನಾವು ಹೇಗೆ ಪ್ರೂವ್ ಮಾಡೋದು ಅಂತಂದಾಗ ನಮಗೆ ಆ ಎವಿಡೆನ್ಸ್ಗಳನ್ನ ಕಲೆ ಹಾಕಬೇಕು. ಆ ಎವಿಡೆನ್ಸ್ ಅನ್ನ ಕಲೆ ಹಾಕಿ ನಾವು ಎಲ್ಲವನ್ನು ಒದಗಿಸ್ಕೊಟ್ರೆ ಖಂಡಿತವಾಗಿ ಯಾವ ವ್ಯಕ್ತಿ ಅಂಗವಿಕಲರ ಸೌಲಭ್ಯವನ್ನು ವಂಚನೆ ಮಾಡಿ ತಗೋತಾ ಇದ್ದಾನೆ, ಮತ್ತೆ ಆ ವ್ಯಕ್ತಿಗೆ ಯಾರು ದೃಢೀಕರಣ ಪತ್ರ ಕೊಟ್ಟರು, ಇಬ್ಬರಿಗೂ

0: ವೀಕ್ಷೆ ಆಗುತ್ತೆ.
1: ಸರ್, ಇದ್ರ ಜೊತೆಗೆ ಈಗ ಈ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ವಿಶೇಷ ಚೇತನರಿಗೆ ಈ ಒಂದು ಪುನರ್ವಸತಿ ಸೇವೆಗಳನ್ನು ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಏನೇನು ಪ್ರಮುಖವಾದ ಒಂದು ಸವಾಲುಗಳಾಗ್ತಾ ಇದೆ ಸರ್?
0: ಒಂದು ದೊಡ್ಡ ಸವಾಲು ಗ್ರಾಮಾಂತರ ಪ್ರದೇಶದಲ್ಲಿ ಅಂತಂದರೆ ಅಂಗವಿಕಲತೆ ಯಾವುದಿದೆ, ಎಷ್ಟು ಜನ ಇದ್ದಾರೆ ಅಂತ ಗುರುತಿಸೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ. ಸೊ ಅದಕ್ಕೆ ಈ ಸಾರಿ ಲಾಸ್ಟ್ ಇಯರ್ ಸೆನ್ಸಸ್ಸಲ್ಲೂ 2011 ಸೆನ್ಸಸ್ಸಲ್ಲಿ ಮಾಡಿದಾಗ ನಮಗೆ 2.13 ಏನೋ ಪರ್ಸೆಂಟೇಜ್ ಸಿಕ್ಕಿತ್ತು. ಅವಾಗ ನಾವು 7 ಥರದ ಅಂಗವಿಕಲತೆ ಮಾತ್ರ ಇಟ್ಟಿದ್ವಿ. ಆಮೇಲೆ ಆ ಸೆನ್ಸಸ್ಸಲ್ಲೂ ಸೇರಿಸಿದ್ರು, ಯಾರಾದರೂ ಅಂಗವಿಕಲತೆ ಇದ್ದರೆ ದಯವಿಟ್ಟು ಹೇಳಿ ಅಂತ. ಸೊ ನಮ್ಮ ಜನ ಏನಾಗುತ್ತೆ ಅಂದರೆ ಈ ಸಾಮಾಜಿಕ ಹೆದರ್ಕೊಂಡು ಅವ್ರು ನಮ್ಮ ಮನೇಲಿ ಅಂಗವಿಕಲ ಮಗು ಇದೆ ಅಂತ ಹೇಳೋದೇ ಇಲ್ಲ.
1: ಹೌದು,
0: ಇದು ದೊಡ್ಡ ಕೊರತೆ, ಇದು ದೊಡ್ಡ ಸವಾಲು. ಇದು ಈಗ ಈಗ ನೆಕ್ಸ್ಟ್ ಇಯರ್ ಸೆನ್ಸಸ್ ಬರ್ತಾ ಇದೆ, 2027 ಸೆನ್ಸಸ್ ಮಾಡಬೇಕು ಅಂತ ಇದ್ದಾರೆ. ಈ ಸೆನ್ಸಸ್ಸಲ್ಲೂ ಸಹ ಒಂದು ದೊಡ್ಡ ಕಾಲಮ್ನ ಅಂಗವಿಕಲತೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ಇಟ್ಟಿದ್ದಾರೆ. ಆದರೆ ನಾವು ಸಾರ್ವಜನಿಕರು, ನಾವು ಯಾಕೆಂದ್ರೆ ನಮ್ಮ ದೇಶ ಪ್ರಜಾಪ್ರಭುತ್ವದಲ್ಲಿ ನಂಬರ್ ಗೇಮ್ ಜಾಸ್ತಿ, ನಮ್ಮಲ್ಲಿ ಎಷ್ಟು ಜನ ಸಂಖ್ಯೆ ಇದೆ ಆ ಸಂಖ್ಯೆ ಆಧಾರದ ಮೇಲೆ ಯೋಜನೆಗಳೆಲ್ಲ ರೂಪುಗೊಳ್ಳೋದು. ನಮ್ಮ ಅಂಗವಿಕಲರ ಸಂಖ್ಯೆನೆ ನಾವು ಎಲ್ಲೂ ರೆಕಾರ್ಡ್ ಮಾಡದೆ ಹೋದ್ರೆ ಸರ್ಕಾರಗಳು ನಿಯಮಗಳನ್ನು ರೂಪಿಸೋಕ್ಕಾಗೋದಿಲ್ಲ. ಈಗ ನಮ್ಮದು ನೀತಿ ಆಯೋಗ ಇದೆ, ನೀತಿ ಆಯೋಗ ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು, ಅದಕ್ಕೆ ತಗೊಂಬಂದಂತ ವ್ಯವಸ್ಥೆಗಳನ್ನು ಕೊಡಬೇಕು ಅಂದ್ರೆ ನಂಬರ್ ಕೇಳ್ತಾರೆ ಫಸ್ಟ್, ಎಷ್ಟು ಸಂಖ್ಯೆ ಇದ್ದಾರೆ, ಎಷ್ಟು ಸಂಖ್ಯೆ ಇದೆ ಅದ್ರ ಮೇಲೆ ಅನುದಾನವನ್ನು ಅವರು ಡಿವೈಡ್ ಮಾಡ್ತಾರೆ. ನಮ್ಮಲ್ಲಿ ಸಂಖ್ಯೆನೇ ಸಿಗದೆ ಇದ್ರೆ ಏನು ಮಾಡೋದು? ಇದು ಒಂದು, ಇದು ಗ್ರಾಮಾಂತರ ಪ್ರದೇಶದಲ್ಲಿ ಆಗಬೇಕಾಗಿದೆ. ಫಸ್ಟು ಅವರನ್ನು ಗುರುತಿಸೋದಾಗಬೇಕು, ಗುರುತಿಸಬೇಕು, ರೆಕಾರ್ಡ್ ಆಗಬೇಕು, ಅವರು ಇದ್ದಾರೆ ಅನ್ನೋದು ರೆಕಾರ್ಡ್ ಆಗಬೇಕು. ಆಮೇಲೆ ಈಗ ಎಷ್ಟೋ ಸ್ವಯಂ ಸಂಸ್ಥೆಗಳು ಅಂಗವಿಕಲರಿಗೋಸ್ಕರ ಸ್ಥಳೀಯವಾಗಿ ಸಮುದಾಯ ಆಧಾರಿತ ಕಾರ್ಯಕ್ರಮಗಳ ಅಡಿಯಲ್ಲಿ ಗುರುತಿಸೋದು, ಪತ್ತೆ ಹಚ್ಚೋದು, ನೆರವು ಕೊಡೋದು ಎಲ್ಲ ಮಾಡ್ತಿದ್ದಾರೆ. ಅವರು ಸಹ ಒಂದಷ್ಟು ಡಾಟಾಬೇಸನ್ನು ಕ್ರಿಯೇಟ್ ಮಾಡಿ ಅದನ್ನು ಸರ್ಕಾರದ ಡಾಟಾಬೇಸ್ಗೂ, ಲೋಕಲ್ ಸರ್ಕಾರದಲ್ಲಿರೋ ಡಾಟಾಬೇಸ್ಗೂ, ಇವರು ಗುರುತಿಸಿರೋ ಡಾಟಾಬೇಸ್ಗೂ ಒಂದಷ್ಟು ಸಾರಿ ಕೂತ್ಕೊಂಡು ಸಂವಾದಗಳನ್ನು ಮಾಡಿ ಅದರಲ್ಲಿ ಪರಿಷ್ಕರಣೆ ಮಾಡಿ ಇಷ್ಟು ಜನ ಇದ್ದಾರೆ, ಈ ಜನ ನೀವು ಗುರುತಿಸಿಲ್ಲ, ಈ ಜನ ನಾವು ಗುರುತಿಸಿದ್ದೀವಿ ಅನ್ನೋದು ಹೇಳಿ ಅದಕ್ಕೆ UDID ಕಾರ್ಡ್ಗಳನ್ನು ಮಾಡಿಸಿರುವಂಥ UDID ನಂಬರ್ಗಳನ್ನು ಹಾಕಿ, ಹೀಗೆ ಆಧಾರ್ ನಂಬರ್ ಅಂತ ಎಲ್ಲ ಮಾಡ್ತೀವಿ, ಆ ರೀತಿ ಆಧಾರು ಪ್ಲಸ್ UDID ಎರಡೂ ಅವ್ರಿಗೆ ರಿಜಿಸ್ಟರ್ ಆಗಿ ಅದನ್ನು KOC ಅಂತೆಲ್ಲ ಮಾಡ್ತಿರಲ್ಲ, ಆ ಥರ ಎಲ್ಲರೂ ಒಂದು ಕಡೆ ಆಗಿ ಅದು ದಾಖಲಾದರೆ ಅವಾಗ ನಮಗೆ ನಿರ್ದಿಷ್ಟವಾದ ಸಂಖ್ಯೆ ಸಿಗುತ್ತೆ. ಆ ಸಂಖ್ಯೆ ಆಧಾರದ ಮೇಲೆ ನಮ್ಮೆಲ್ಲ ಸೌಲಭ್ಯಗಳು, ಎಲ್ಲ ಅನುಕೂಲಗಳು ನಮಗೆ ಸಿಗ್ತಾ ಹೋಗುತ್ತೆ. ಅದು ಆಗಬೇಕು
1: ಸರ್. ಹಾಗೇನೆ ಈ ಒಂದು ಅಧಿನಿಯಮದಲ್ಲಿ ಈ ವಿಶೇಷ ಚೇತನ ಮಹಿಳೆಯರು ಮತ್ತು ಮಕ್ಕಳಿಗೆ ಏನಾದರೂ ಈ ವಿಶೇಷ ರಕ್ಷಣೆಗಳನ್ನೇನಾದರೂ ನೀಡಲಾಗಿದೆ ಅಥವಾ ಹೇಗೆ ಸರ್?
0: ಖಂಡಿತ UNCRPDಯಲ್ಲಿ ಡಿಸೆಬಿಲಿಟಿ ಇರೋವಂಥ ಅಂಗವಿಕ ಚೈಲ್ಡ್ ವಿತ್ ಡಿಸೆಬಿಲಿಟಿ, ವಿಮೆನ್ ವಿತ್ ಡಿಸೆಬಿಲಿಟಿ ಅನ್ನುವಂಥ ಸಪ್ರೇಟ್ ಅಧ್ಯಾಯವನ್ನೇ ಉಲ್ಲೇಖ ಮಾಡಿದ್ದಾರೆ. ಹಾಗೆಯೇ ನಮ್ಮ ಅಂಗವಿಕಲರ ಕಾನೂನು 2016 ಸಹ ಅಂಗವಿಕಲ ಮಕ್ಕಳು, ಅಂಗವಿಕಲ ಮಹಿಳೆಯರಿಗೆ ವಿಶೇಷ ಆದ್ಯತೆಯನ್ನು ಕೊಟ್ಟು ಆ ಮಕ್ಕಳನ್ನು ಬೇರೆ ಮಕ್ಕಳುಗಳಿಗೆ ಕೊಡುವಂಥ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು. ಅದೇ ಥರ ಸಾಮಾನ್ಯ, ಈಗ ನೋಡಿ ಮಹಿಳೆಯರಿಗೆ ಅಂತ ಮಹಿಳಾ ಸಂಘಗಳು ಅದೆಲ್ಲ ಇದೆ, ಆದರೆ ಅಲ್ಲಿ ಅಂಗವಿಕಲ ಮಕ್ಕಳು ಮಹಿಳೆಯರನ್ನ ಸೇರಿಸ್ಕೊಳ್ಳೋದಿಲ್ಲ, ಅಥವಾ ಅಂಗವಿಕಲ ಮಹಿಳೆಯರು ನನಗೆ ಹಿಂಗಿದ್ದೀನಲ್ಲ ಅಂತ ಇವರೇ ಹೋಗೋದಿಲ್ಲ, ಎರಡೂ ಆಗ್ತಾ ಇದೆ. ಸೊ ಹಾಗಂಗಿಲ್ಲ, ಎಲ್ಲ ಸಾರ್ವಜನಿಕ ಸಂಘಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ಸಹ ಅಂಗವಿಕಲರನ್ನ ಸೇರಿಸ್ಕೊಳ್ಳೇಬೇಕು, ಮಹಿಳೆಯರಿಗೆ ಆದ್ಯತೆ ಕೊಡಬೇಕು, ಮಕ್ಕಳಿಗೆ ಆದ್ಯತೆ ಕೊಡಬೇಕು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಮ್ಮ ಕಾನೂನಲ್ಲಿ ಹೇಳಿದೆ. ಅದು ಏನಾಗ್ತಿದ್ಯಪ್ಪ ಅಂತಂದ್ರೆ ನಮ್ಮ ಕಡೆಯಿಂದ, ಅಂದ್ರೆ ಯಾವ ಫಲಾನುಭವಿ ಕಡೆಯಿಂದ ಸೂಕ್ತವಾದಂತಹ ರೆಸ್ಪಾನ್ಸ್, ಪ್ರತಿಕ್ರಿಯೆ ಇಲ್ಲದೆ ಇರೋದ್ರಿಂದ ಸಮಾಜನೂ ಸಹ ನಮ್ಮ ಕಡೆ ಗಮನ ಕೊಡ್ತಾ ಇಲ್ಲ. ನಾವು ದನಿ ಎತ್ತದೆ ನಮ್ಮ ಕಡೆ ಗಮನ ಹರಿಸಲ್ಲ, ಹಾಗಾಗಿ ನಮಗೆ ಈ ಪ್ರಶ್ನೆಗಳು ಆಗಿಂದಾಗಿ ಕೇಳಬೇಕು ಅಂತ ಅನ್ಸುತ್ತೆ. ಆದರೆ ಕಾನೂನಲ್ಲಿ ವೆರಿ ಸ್ಪಷ್ಟವಾಗಿ ಹೇಳಿದೆ, ಮಹಿಳೆಯರು ಮತ್ತು ಮಕ್ಕಳು ಮತ್ತು ಹಿರಿಯರು. ಅದಕ್ಕೋಸ್ಕರನೇ ಇಲಾಖೆ ಹೆಸರನ್ನು ಏನು ಸೇರಿಸಿದ್ದಾನೆ ಅಂತಂದರೆ, ಈ ಇದು ಯಾವ ಮಂತ್ರಿಮಂಡಲ ಅಡಿಯಲ್ಲಿ ಬರುತ್ತೆ ಅಂದರೆ ಮಹಿಳೆ ಮತ್ತು ಮಕ್ಕಳು ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಬರುತ್ತೆ. ಜೊತೆಗೆ ಇಲಾಖೆ ಹೆಸರು ಏನು ಕೊಟ್ಟಿದ್ದಾನೆ ಅಂದರೆ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಅಂತಲೇ ಕೊಟ್ಟಿದ್ದಾರೆ. ಎಲ್ಲೂ ಅವರನ್ನ ಬಿಟ್ಟಿಲ್ಲ. ಬಟ್ ಏನಪ್ಪ ಆಗುತ್ತೆ ಅಂದ್ರೆ ಈ ಅನುಷ್ಠಾನ ಅನ್ನೋದೇ ನಮ್ದು ದೊಡ್ಡ ಸಮಸ್ಯೆ. ಇಷ್ಟು ದೊಡ್ಡ ದೇಶದಲ್ಲಿ, ಇಷ್ಟು ದೊಡ್ಡ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಇದರ ಅನುಷ್ಠಾನದ ಕಡೆ ಗಮನವನ್ನ ಸ್ವಲ್ಪ ಹೆಚ್ಚಾಗಿ ಸರ್ಕಾರ ಮತ್ತೆ ಸಾರ್ವಜನಿಕರು, ನಾನು ಆಗ್ಲೇ ಹೇಳ್ದಂಗೆ, ನಾನು ಅದಕ್ಕೆ ಯಾಕೆ ಹೇಳ್ತೀನಿ ಮಾತನ್ನ ಅಂದ್ರೆ ನಮ್ಮಲ್ಲಿ ಒಂದು ಪಾಲಿಸಿ ಇದೆ, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ. ಹಂಗೆ ಅಂದರೆ ಸರ್ಕಾರ ಮತ್ತು ಸಾರ್ವಜನಿಕ ಇಬ್ಬರು ಕೈ ಜೋಡಿಸಿ ಕೆಲಸ ಮಾಡಿದಾಗ ಈ ಎಲ್ಲದಕ್ಕೂ ಪರಿಹಾರ ಖಂಡಿತ ಸಿಗುತ್ತೆ. ಎಲ್ಲೂ ಸಹ ಮಕ್ಕಳಿಗೆ ಆಗಲಿ ಮಹಿಳೆಯರಿಗಾಗಲಿ ತಾರತಮ್ಯ ಮಾಡಿಲ್ಲ. ಈಗ ನೀವು ಒಂದು ಉದಾಹರಣೆ ಕೊಡಬೇಕು ಅಂದರೆ, ನಿಮಗೆ ಕೂಲಿ ಕೆಲಸ ಅಂತ ಇದೆಯಲ್ಲ, ಕೂಲಿ ಕೆಲಸಗಳು ಹೆಣ್ಣಾಳಿಗೆ ಬೇರೆ ಗಂಡಾಳಿಗೆ ಬೇರೆ ಅಂತ ಇದೆ ಕೂಲಿ ನಮ್ಮಲ್ಲಿ. ಆದರೆ ನಮ್ಮಲ್ಲಿ ವಿ ಬಿ ಜಿ ರಾಮ್ಜಿ ಅಂತ ಏನು ಒಂದು ಯೋಜನೆ ಇದೆ ಉದ್ಯೋಗ ಖಾತ್ರಿ ಅಡಿಯಲ್ಲಿ,

0: ಅದರಲ್ಲಿ ಸ್ಪಷ್ಟವಾಗಿ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಹೆಣ್ಣಿಗೆ ಹೆಣ್ಣಾಳು ಗಂಡಾಳಿಗೆ ಭೇದ ಭಾವ ಮಾಡದೆ ಒಂದೇ ಪ್ರಮಾಣದ ಕೂಲಿಯನ್ನು ಕೊಡಬೇಕು ಅಂತ ಮಾಡಿದ್ದಾರೆ. ಆಯಿತಾ, ಆ ಥರ ಅಂಗವಿಕಲತೆ ಇರತಕ್ಕಂಥ ಮಕ್ಕಳನ್ನ ಹೊಂದಿರುವಂಥ ತಂದೆ ತಾಯಿಗಳಿಗೆ ಆದ್ಯತೆ ಕೊಟ್ಟು ಕೆಲಸ ಕೊಡಬೇಕು ಅಂತ ಎಲ್ಲ ಇದರಲ್ಲಿದೆ. ಸೊ ಅದರಿಂದ ಅದನ್ನು ನಾವು ಬಳಸ್ಕೋಬೇಕು. ಯಾರೋ ಒಬ್ಬರು ಏನೋ ಕಾರಣಕ್ಕೆ ತಾತ್ಸಾರವಾಗಿ ಏನೋ ಮಾತಾಡಿ ಕಳಿಸ್ಬಿಡ್ಬೋದು, ಆದರೆ ನಾವು ಬಿಡಬಾರ್ದು. ಅದಕ್ಕೋಸ್ಕರನೇ ಸ್ಥಳೀಯವಾಗಿ ಅಂಗವಿಕಲರ ಸ್ವಸಹಾಯ ಸಂಘಗಳು, ಅಂಗವಿಕಲರ ಒಕ್ಕೂಟಗಳು ಇವು ಚೆನ್ನಾಗಿ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರೆ ಈ ರೀತಿಯಾದಂಥ ಅನುಷ್ಠಾನದ ಹಂತದಲ್ಲಿರುವಂಥ ತಾರತಮ್ಯಗಳನ್ನ ಹೋಗಿಸ್ಬೋದು. ಕಾನೂನು ವ್ಯಾಪ್ತಿಯಲ್ಲಿ ಎಲ್ಲರೂ ಸಮಾನರು ಅಂತ ಹೇಳುತ್ತೆ.
1: ಓಕೆ ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀವಿ ಸರ್. ಸರ್, ಈ ಒಂದು ಏನು 2016 ಒಂದು ಅಧಿನಿಯಮದ ಒಂದು ಇದರಲ್ಲಿ ಸಾರ್ವಜನಿಕರಿಗೆ ಏನಾದರೂ ಈ ಒಂದು ವಿಷಯ
0: ಅದೇ
1: ಏನಾದರೂ ತೊಂದರೆ ಕೊಟ್ಟರೆ ಅಥವಾ ಅವ್ರಗಳಿಗೆ ಏನಾದರೂ ಅಡೆತಡೆಗಳು ಮಾಡಿದಾಗ ಹೇಗೆ ಯಾವ ಥರ ಅವರು ದೂರುಗಳನ್ನು ಸಲ್ಲಿಸ್ಬೋದು ಸರ್?
0: ಈಗ ಅಂಗವಿಕಲರನ್ನು ಅಂದರೆ ವಿಕಲಚೇತನರನ್ನು ಅವ್ರಿಗಿರುವಂಥ ತೊಂದರೆಯನ್ನು ಆಧಾರವಾಗಿಟ್ಕೊಂಡು ಯಾವುದೇ ರೀತಿಯಲ್ಲಿ ಅವನಿಗೆ ಹೀಯಾಳಿಸಿದರೆ, ಅವನಿಗೆ ಮನನೋಯಿಸಿದರೆ, ಅಥವಾ ಸಮಾಜದಲ್ಲಿ ಅವನನ್ನು ತಾತ್ಸಾರವಾಗಿ ಅವನನ್ನು ನೋಡುವಂಥ ಸನ್ನಿವೇಶಗಳನ್ನು ಮಾಡಿದರೆ ಅಂತ ಮಾಡಿದಂಥ ವ್ಯಕ್ತಿಗೆ ನಾನ್ ಬೇಲೇಬಲ್ ಅರೆಸ್ಟ್ ಮಾಡ್ಬೋದು. ಆಯಿತಾ, ಈಗ ಹೇಗೆ ದಲಿತರನ್ನು ಅವರ ಜಾತಿಯಿಂದ ಹಿಡಿದು ಬೈದರೆ ಹೇಗೆ ಅವರಿಗೆ ಬೇಲೆ ಇಲ್ಲದೆ ಇರೋಂಥ ಅರೆಸ್ಟ್ ಮಾಡ್ತಾರಲ್ಲ, ಅದೇ ಥರ ಅಂಗವಿಕಲರಿಗೂ ಸಹ ಈ ರೀತಿಯಾದಂಥ ಹಿಂಸೆ, ನೋವು, ಅವ್ರ ಮೇಲಿನ ದೌರ್ಜನ್ಯ, ಈ ಥರದ ಶೋಷಣೆ ಇದನ್ನು ಮಾಡಿದಂಥ ಸಂದರ್ಭದಲ್ಲಿ ಸೇಮ್ ಕಾನೂನು ಅಪ್ಲೈ ಆಗುತ್ತೆ. ಆಯಿತಾ, ಅದ್ರ ಜೊತೆಗೆ ಕಾನೂನು ಏನು ಹೇಳುತ್ತೆ ಅಂದರೆ ಅವರಿಗೆ ಫ್ರೀ ಲೀಗಲ್ ಏಡ್ ಅಂತಂದರೆ ಉಚಿತ ಕಾನೂನು ನೆರವನ್ನು ಕೊಡಬೇಕು ಅಂತ ಕಾನೂನು ಹೇಳಿದೆ. ಆ ರೀತಿಯಾದ ತೊಂದರೆಗೆ ಒಳಪಟ್ಟಂತ ಅಂಗವಿಕಲರು ಯಾವುದೇ ತರದ ಹಣಕಾಸಿನ ವೆಚ್ಚವಿಲ್ಲದೆ ಸ್ಥಳೀಯ ನ್ಯಾಯಾಲಯಗಳಿಗೆ ಹೋಗಿ ಸ್ಥಳೀಯ ನ್ಯಾಯಾಧೀಶರನ್ನು ಭೇಟಿ ಮಾಡಿ ಅವರಿಗೆ ಅರ್ಜಿಯನ್ನು ಕೊಟ್ಟರೆ ಸರ್ಕಾರನೇ ಅವರಿಗೆ ಲಾಯರ್ನ ನೇಮಿಸಿ ಅವರಿಗೆ ನ್ಯಾಯವನ್ನು ಒದಗಿಸ್ಕೊಡುವಂತ ವ್ಯವಸ್ಥೆಯನ್ನು ಮಾಡಿದೆ. ಇದ್ರ ಜೊತೆಗೆ ನಮ್ಮ ನಾನೇನು ಹೇಳಿದೆ ರಾಜ್ಯ ಅಂಗವಿಕಲರ ಆಯುಕ್ತರೇನಿದ್ದಾರೆ ಅವರು ಅಂಗವಿಕಲರ ಎಲ್ಲ ಕುಂದು ಕೊರತೆಗಳನ್ನು ಸಹ ಅವರು ಬಗೆಹರಿಸಬೇಕು ಅಂತ ಹೇಳಿ ಅವ್ರನ್ನ ಅಲ್ಲಿ ಕೊಟ್ಟು ಅವರಿಗೆ ಮ್ಯಾಜಿಸ್ಟ್ರೇಟ್ ಪವರ್ ಕೊಟ್ಟಿದ್ದಾರೆ. ಅವರು ಕೋರ್ಟ್ ಕಂಟೆಂಟ್ ಮಾಡ್ತಾರೆ, ಅವ್ರು ಕೋರ್ಟ್ ಕಂಟೆಂಟ್ ಅವರೇ ಲಾಯರ್ ಸರ್ ಕೋರ್ಟ್ ಅಲ್ಲ, ಅವರು ಅವರ ಅಧ್ಯಕ್ಷತೆಯಲ್ಲಿ ಸಂಬಂಧಪಟ್ಟಂತ ವಕೀಲರುಗಳಿರ್ತಾರೆ, ಅವರು ಕೋರ್ಟ್ ಕಂಟೆಂಟ್ ಮಾಡಿ ಆ ವ್ಯಕ್ತಿಗಾಗಿರೋ ಅನ್ಯಾಯವನ್ನು ಬಗೆಹರಿಸ್ತಾರೆ. ಜೊತೆಗೆ ಅಂಗವಿಕಲ ನಾನಾಗಲೇ ಹೇಳಿದಂಗೆ ಅಂಗವಿಕಲತೆ ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳು ಅಂಗವಿಕಲ ಸೌಲಭ್ಯಗಳನ್ನು ತಗೊಂಡು ಅಂಗವಿಕಲರ ಅವ್ರಿಗೆ ಸಿಗಬೇಕಾಗಿರುವಂಥ ಅವಕಾಶಗಳನ್ನು ವಂಚನೆಯಿಂದ ಇವರು ಪಡೆದಿದ್ರೆ ಅದಕ್ಕೂ ಸಹ ಕಾನೂನಲ್ಲಿ 2 ವರ್ಷ ಕಠಿಣ ಸಜೆ ಇದೆ, ಸುಮಾರು 5 ಲಕ್ಷದವರೆಗೂ ದಂಡ ಹಾಕಬೇಕು ಅಂತ ಇದೆ. ಸೊ ಈ ಎಲ್ಲ ಕ್ರಮಗಳನ್ನು ಸಹ ಕಾನೂನು ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಏನಪ್ಪ ದುರಾದೃಷ್ಟ ಅಂತಂದರೆ ಇದನ್ನು ಯಾರು ಹೊರಗಡೆ ಹೇಳ್ಕೊಳ್ತಾನೂ ಇಲ್ಲ, ಅದು ಈಚೆಗೂ ಬರ್ತಾ ಇಲ್ಲ ಅಷ್ಟೇ ಹೊರತು ಕಾನೂನಲ್ಲಿ ಇದಕ್ಕೆ ಪನಿಷ್ಮೆಂಟು ಮತ್ತು ಪೆನಾಲ್ಟಿ ಎರಡೂ ಇದೆ.
1: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ತೀರಿ ಸರ್. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಈ ಅಥವಾ ಪ್ರಮುಖವಾಗಿ ಈ ಒಂದು ವಿಶೇಷ ಚೇತನ ವ್ಯಕ್ತಿಗಳು ಆತ್ಮವಿಶ್ವಾಸದಿಂದ ಒಂದು ಸ್ವಾವಲಂಬಿ ಜೀವನವನ್ನು ನಡೆಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಮುಖವಾಗಿ ತಮ್ಮ ಸಲಹೆಗಳು ಅಥವಾ ಸಂದೇಶಗಳೇನು ಸರ್?
0: ಸಲಹೆ ಸಂದೇಶ ಅಂತಹ ಸುಮಾರು ಆಗತ್ತೆ, ದೊಡ್ಡ ದೊಡ್ಡ ಕೊಡ್ತಾರೆ. ಏನಪ್ಪ ಅಂತಂದರೆ ನನ್ನ ಜೀವನ ನನ್ನದು.
1: ಹೌದು,
0: ಅದರಿಂದ ಪ್ರತಿಯೊಬ್ಬ ಅಂಗವಿಕಲ ಮಿತ್ರರಿಗೂ ನಾನು ಹೇಳೋದೇನಪ್ಪ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಹಿಂಜರಿಯದೆ ನಿಮಗೆ ಏನಾಗಬೇಕು ಅನ್ನೋವಂಥ ಮನಸ್ಸಿನಲ್ಲಿ ಭಾವನೆ ಸಂಕಲ್ಪ ಬರುತ್ತೆ, ಆ ಸಂಕಲ್ಪದ ಕಡೆಗೆ ನಿಮ್ಮ ಗುರಿಯನ್ನು ಇಟ್ಕೊಂಡು ಅದ್ರ ಕಡೆಗೆ ಪರಿಶ್ರಮವನ್ನು ಪಟ್ಟರೆ, ಶ್ರಮ ಹಾಕಿದರೆ ನಿಮಗೆ ಕೈ ಹಿಡಿಯುವಂಥ 10 ಕೈಗಳು ಇವತ್ತಿದೆ. ಒಂದು ಕಾಲದಲ್ಲಿ ಇರಲಿಲ್ಲ, 10 ಕೈಗಳಿದೆ. ಸರ್ಕಾರದಿಂದ ಹಿಡಿದು ಸಾರ್ವಜನಿಕ ಮಟ್ಟದಲ್ಲಿ, ಸಂಘ ಸಂಸ್ಥೆ ಮಟ್ಟದಲ್ಲಿ ಇದೆ. ನನಗೆ ಕುಟುಂಬದಿಂದ ನೆರವು ಸಿಗಲಿಲ್ಲ, ನನಗೆ ಇನ್ಯಾರು ಅಕ್ಕಪಕ್ಕದವ್ರು ಹಿಂಗೆ ಅಂದ್ಬಿಟ್ರು, ಎಲ್ಲ ಇದ್ದೇ ಇದೆ. ಯಾವತ್ತೂ ಒಬ್ಬ ವ್ಯಕ್ತಿ ಮೇಲೆ ಬರಬೇಕು ಅಂತಂದರೆ ಫಸ್ಟು ಅವನಿಗೆ ಅವಮಾನ, ಅದಾದ ಮೇಲೆ ಅನುಮಾನ, ಅದಾದ ಮೇಲೆ ಸನ್ಮಾನ. ಸೊ ಹಾಗೆ ಈ 3 ಹಂತಗಳನ್ನು ನಾವು ಮೀಡಿದ ಮೇಲೇ ಸನ್ಮಾನ ಸಿಗೋದು ನಮಗೆ. ಆದರೆ ಅವಮಾನ ಆಯಿತು ಅಂದ ತಕ್ಷಣ ನಾವು ಕುಗ್ಗಬೇಕಾಗಿಲ್ಲ, ಅನುಮಾನ ಪಟ್ಟರು ಅನ್ನೋದು ಬೇಕಾಗಿ ಹಿಂಜರಿಬೇಕಾಗಿಲ್ಲ. ನಮ್ಮ ಗುರಿಯನ್ನು ಇಟ್ಕೊಂಡು ನಾವು ನಮ್ಮ ಮೇಲೆ ಆತ್ಮವಿಶ್ವಾಸ ಇಟ್ಕೊಂಡು ಮುಂದುವರೆದ್ರೆ ಖಂಡಿತ 1-2 ದಿನ ತಡ ಆಗ್ಬೋದು, ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂಥ ಸನ್ಮಾನ ಸಿಕ್ಕೇ ಸಿಗುತ್ತೆ. ಈ ನಿಟ್ಟಿನಲ್ಲಿ ನನ್ನ ಎಲ್ಲ ಅಂಗವಿಕಲ ಬಂಧುಗಳು ಕೆಲಸ ಮಾಡಲಿ ಅನ್ನೋವಂಥದ್ದನ್ನ ನಾನು ಅವರಿಗೆ ಸಲಹೆನೂ ಅಲ್ಲ, ಸೂಚನೆಯೂ ಅಲ್ಲ, ಮನವಿ ಅಂತ ಅನ್ಕೋಬೋದು.
1: ಓಕೆ, ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಒಂದು

0: ವಿಶೇಷ ಚೇತನರಿಗೆ ಏನೇನು ಒಂದು ಸೌಲಭ್ಯಗಳು ಅಥವಾ ಹಕ್ಕುಗಳಿದೆ, ಅದನ್ನು ಅವರು ಹೇಗೆ ಪಡೆದುಕೊಳ್ಬೇಕು, ಯಾವ ರೀತಿಯಾಗಿ ಈ ಒಂದು ಸೇವೆಗಳನ್ನು ಅವರು ಪಡೆದುಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸಿದ್ರೆ, ಅದರ ಜೊತೆಗೆ ಸಾಕಷ್ಟು ಕಾರ್ಯಗಳಿಗೂ ಕೂಡ ತಾವು ಉತ್ತರವನ್ನು ತಾವು ನೀಡಿದ್ದೀರಾ. ಹಾಗಾಗಿ ತಾವು ಇದುವರೆಗೂ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಸಲಹೆಗಳು ಮತ್ತು ಈ ಒಂದು ಮಾಹಿತಿಯನ್ನು ತಾವು ನೀಡಿದ್ದಕ್ಕಾಗಿ ನಮ್ಮ ಕೇಳುಗರ ಪರವಾಗಿ, ನಮ್ಮ ವಿಶೇಷ ಚೇತನ ಬಂಧುಗಳ ಪರವಾಗಿ ತಮಗೆ ತುಂಬಿದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್.
1: ನನಗೂ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ನಿಮ್ಮ ಸಂಸ್ಥೆಗೆ ಮತ್ತು ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ, ಆಡಳಿತದ ಅಧಿಕಾರಿಗಳಿಗೆ, ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ಮತ್ತು ಶ್ರೋತೃಗಳು ತುಂಬ ಆಸಕ್ತಿಯಿಂದ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಮತ್ತು ಕೆಲವರು ಕೇಳದೇನೂ ಸಹ ಈ ಕಾರ್ಯಕ್ರಮವನ್ನು ಕೇಳಿಸ್ಕೊಂಡಿದ್ದಾರೆ, ಪ್ರಶ್ನೆಗಳು ಕೇಳದೇ ಇದ್ರೂ ಕಾರ್ಯಕ್ರಮದ ಮಾಹಿತಿಯನ್ನು ತಗೊಂಡಿದ್ದಾರೆ. ಅಂತ ಎಲ್ಲರಿಗೂ ಸಹ ನಾನು ಸಹ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ.
0: ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ವೃತ್ತಿಪರ ತರಬೇತುದಾರರಾದ ಶ್ರೀ ರಂಗನಾಥ್ ನಂಜನಗೌಡರವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ. ನಮಸ್ಕಾರ.

ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನರ ಹಕ್ಕುಗಳ ಅಧಿನಿಯಮ 2016 ಕುರಿತು ಪುನರ್ವಸತಿ ವೃತ್ತಿಪರ ತರಬೇತುದಾರರಾದ ಶ್ರೀ ರಂಗನಾಥ್ ನಂಜನಗೂಡುರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಕೇಳುಗರೆ, ಇದುವರೆಗೂ ಸಮುದ್ರ ಹಳೆಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಿಯ ಕೇಳುಗರೆ, ಇಲ್ಲಿಗೆ ಇವತ್ತಿನ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ನಮ್ಮ ಮುಂದಿನ ಪ್ರಸಾರದ ಸಮಯ ನಾಳೆ ಬೆಳಗ್ಗೆ 6:30 ಪ್ರಾರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮಗೆ ಅನಿಸಿಕೆ ಅಭಿಪ್ರಾಯಗಳು ಇದ್ದಲ್ಲಿ SMS ಮೂಲಕ ವಿವರಗಳನ್ನು ತಿಳಿಸಿ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900531119. ನಮಸ್ಕಾರ, ಶುಭರಾತ್ರಿ.